ದಶಲಕ್ಷ್ಮಿ ನಮೋಸ್ತು ನಮೋ ಶರಣಂ ಶರಣಂ ನಿರತಂ ಶರಣಂ ನಮೋ ಆದಿಲಕ್ಷ್ಮಿ ನಮೋ ಜ್ಞಾನಲಕ್ಷ್ಮಿ.

ಸಮಸ್ತ ಜನಧ್ವನಿ ಕೇಳುಗರಿಗೆಲ್ಲ ಮುಂಜಾನೆಯ ಶುಭೋದಯಗಳು. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರಿಯ ಶ್ರೋತೃಗಳೇ, ಈ ದಿನ 2026 ಸವಿಯ ಮೇ ತಿಂಗಳ 29 ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಬನ್ನಿ, ಈ ದಿನ ನಮ್ಮ ಬಾನುಲಿ ಕೇಂದ್ರದಿಂದ ಯಾವೆಲ್ಲ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬರೋಣ. ಇಂದು ಬೆಳಗ್ಗೆ 6:54 ಕರುನಾಡು ಬಳಕೆ, 7:05 ಪ್ರದೇಶ ಸಮಾಚಾರ, 7:15 ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, 7:25 ಜ್ಞಾನಸುಧ, 7:35 ವಾರ್ತೆಗಳು, 7:45 ಜ್ಞಾನದೀಪ ಕಾರ್ಯಕ್ರಮ, 8:25 ವಿಜ್ಞಾನ ವಿಸ್ಮಯ, 8:35 ಗೀತಾ ಸುನಾದ, 8:45 ಮುಕ್ತ ವ್ಯಸನ ಬದುಕುವಸನ ಕಾರ್ಯಕ್ರಮ. 9:20 ನಮ್ಮೂರು, 9:50 ಗಾನಗಂಧರ್ವ, 10:20 ಕಾನೂನು ಸಲಹೆ, 11:00 ಭಾವಸಿಂಚನ ಕಾರ್ಯಕ್ರಮ, 11:30 ಹಾಡುವಸೆ, 11:40 ಪ್ರತಿದಿನದ ವಿಶೇಷ, 11:55 ಪತ್ರಿಕಾ ಮಾಹಿತಿ ಹಾಗೂ 2:30 ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವು ಬಿತ್ತರಗೊಳ್ಳಲಿದೆ. ಪ್ರಿಯ ಶ್ರೋತೃಗಳೇ, ಈ ಎಲ್ಲ ಕಾರ್ಯಕ್ರಮಗಳು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಬಿತ್ತರಗೊಳ್ಳಲಿವೆ.

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು.

ನನ್ನ ತಂದೆ 35 ವರ್ಷ ಸರ್ಕಾರಿ ನೌಕರಿಯಲ್ಲಿದ್ದವರು. ಅತ್ಯಂತ ಸಾಮಾನ್ಯ ಹುದ್ದೆಯಲ್ಲಿ ಸೇರಿ ಕೊನೆಗೆ ಆ ಇಲಾಖೆಯ ಅತ್ಯುನ್ನತ ಸ್ಥಾನಕ್ಕೆ ಏರಿದಂಥವ್ರು. ಅವರಿಗೆ ಕೆಲಸ ಅಂತ ಅನಿಸ್ಲಿಲ್ಲ, ವೃತ ಅದು. ಯಾರು ಮುಲಾಜಿಗೊಳಗಾದವರಲ್ಲ, ಸದಾ ಪ್ರಾಮಾಣಿಕ ದುಡಿತ, ನೇರ ನಿಷ್ಠುರ ಮಾತು. ಇದು ಸಾಕಲ್ಲ ಜನರಿಗೆ ಕೋಪ ಬರೆಸೋದಕ್ಕೆ. ನನ್ನ ನೆನಪಿದೆ ಇತ್ತೀಚೆಗಾದಂಥ ಘಟನೆ. ನಾನು ಬಾಗಲಕೋಟೆಗೆ ಒಂದು ಕಡೆ ಹೋದಾಗ

ಹಿರಿಯರು ಬಂದು ನನ್ನ ಕೇಳಿದರು, ಕರ್ಜಿಗೆ ಅವರು ಅಂತೊಬ್ಬರು ಅಗ್ರಿಕಲ್ಚರ್ ಆಫೀಸರ್ ಇದ್ದಾರಲ್ಲ, ನಿಮಗೇನಾಗಬೇಕು ಅಂತ ಕೇಳಿದರು. ನಾನು ಅವ್ರ ಮಗ ಅಂತ ಹೇಳಿದೆ. ಹಿರಿಯರು ತಕ್ಷಣ ನಮಸ್ಕಾರ ಮಾಡಿದರು. ಸರ್, ಅಂಥ ಸಾಹೇಬರು ನೋಡಲಿಲ್ಲ ಸರ್ ಇದುವರೆಗೂ, ನಾವು ಅಷ್ಟು ಪ್ರಾಮಾಣಿಕಿದ್ದವ್ರು ನೋಡಲಿಲ್ಲ. ಏನಾಯಿತು? ಅವರು ಜಾಯಿಂಟ್ ಡೈರೆಕ್ಟರ್ ಆಗಿದ್ದರು ಸರ್, ಬಾಗಲಕೋಟೆಗೆ ಬಂದಿದ್ದರು, ಪ್ರವಾಸಿ ಬಂಗ್ಲೆಯಲ್ಲಿ ಇರೋರು. ಯಾವತ್ತೂ ಅವ್ರು ಬಂದರೆ ಅವ್ರ ವಸತಿ ಊಟದ ಬಿಲ್ಲನ್ನು ತಾವೇ ಚುಕ್ತಾ ಮಾಡೋರು. ನಾವು ಎಷ್ಟೋ ಒತ್ತಾಯ ಮಾಡಿದ್ರು ಕೇಳ್ತಿರಲಿಲ್ಲ. ಒಂದು ಸಲ ಅವ್ರಿಗೆ ಬೆಳಗಾವಕ್ಕೆ ಬೇಗ ಹೋಗಬೇಕಾಗಿದೆ, ವಿಮಾನ ಹಿಡಿಬೇಕಾಗಿದೆ, ಬಾಗಲಕೋಟೆಯಿಂದ ಹೊರಟರು. ಯಾರೊಬ್ಬರು ಅಧಿಕಾರಿ ದೊಡ್ಡದ ಬಿಲ್ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಅಂತ ಕೇಳಿದ್ರು ಹೇಳಲಿಲ್ಲ. ಮೂರ್ನಾಲ್ಕು ದಿನ ಕೊಟ್ಟಿದ್ದಾರೆ ಅಂತಾಯ್ತು. ಇವರು ವಾಪಸ್ಸು ಅವಸರ ಇತ್ತಲ್ಲ, ಹೋಗ್ಬಿಟ್ರು. ಮುಂದೆ ಬಂದು ಆ ಅಧಿಕಾರಿಗೆ ಒಂದು ಮನಿ ಆರ್ಡರ್ ಮಾಡಿದ್ದಾರೆ. ತ ಗಮನಿಸ್ಬೇಕು, ಆಗಿನ ಕಾಲದ ಮಾತಿತ್ತು. 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ತೆಳಗ್ ಬರೆದಿದ್ದಾರೆ ಅದರೊಳಗೆ, ನನ್ನ ಊಟದ ಖರ್ಚು 1 ರೂಪಾಯಿ 12 ಅಣೆ, ಮುಂದೆ 3 ರೂಪಾಯಿ 4 ಅಣೆ ಇದೆಯಲ್ಲ, ನಾನು ಅವತ್ತೇ ನಿಮಗೆ ಹಣ ಕೊಡದೇ ಇದ್ದದ್ದಕ್ಕೆ ನಾನೇ ವಿಧಿಸ್ಕೊಂಡಂಥ ದಂಡ. ಅದನ್ನೆಲ್ಲಾದರೂ ದೇವಸ್ಥಾನಕ್ಕಾದರೂ ಹಾಕಿ ಏನಾದರೂ ಮಾಡಿ. ಆ ನಂತರ ಯಾರೂ ಇವರ ಮೇಲೆ ಖರ್ಚು ಮಾಡೋ ಧೈರ್ಯ ತೋರಿಸ್ತಿಲ್ಲ. ತಂದೆ ನಿವೃತ್ತರಾದರು. ಅಲ್ಲಿವರೆಗೂ ನಮ್ಮ ಮನೆ ಆಗಲಿ ಸೈಟ್ ಆಗಲಿ ಇರಲಿಲ್ಲ, ಇರಲಿಲ್ಲ ಅಂತ ದುಃಖನೂ ನಮಗಿರಲಿಲ್ಲ. ಇರೋದ್ರಲ್ಲಿ ಚೆನ್ನಾಗಿ ನಗ್ತಾ ಬದುಕೋದನ್ನು ನಾವು ಹಿರಿಯರಿಂದ ಕಲ್ತಿದ್ವಿ. ನಿವೃತ್ತಿ ಆದಮೇಲೆ ಬಂದ ಹಣ ಬರ್ತದಲ್ಲ, ಊರು ಹೊರಗೆ ಯಾವುದೂ ಸೌಲಭ್ಯ ಇರದಂಥ ಒಂದು ಗ್ರಾಮದಲ್ಲಿ ಒಂದು ಸ್ಥಳ ತೊಗೊಂಡು ಮನೆ ಕಟ್ಸ್ಕೊಂಡ್ವಿ, ಪುಟ್ಟ ಮನೆ. ಅಷ್ಟು ದುಡ್ಡಿಗೆ ಅಲ್ಲೇ ಸಿಗುತ್ತಾನೆ? ಇವತ್ತಿಗಾದರೂ ಅಲ್ಲೇ ಅದೇ ಮನೆಯಲ್ಲೇ ಇದ್ದೀವಿ ನಾವು ಚೆನ್ನಾಗಿ. ಮುಂದೆ ನಮ್ಮ ತಂದೆ ರಿಟೈರ್ ಆದಮೇಲೆ 4-5 ವರ್ಷದ ನಂತರ ತಂದೆ ಕೆಳಗೆ ಕೈ ಕೆಳಗೆ ಕೆಲಸ ಮಾಡಿ ಅವ್ರ ಸ್ಥಾನವನ್ನು ಪಡೆದಂಥ ಅಧಿಕಾರಿ ಒಬ್ಬರು ತಮ್ಮ ಮಗಳ ಮದುವೆಗೆ ಅಂತ ಕರೆಯೋಕೆ ಬಂದರು ನಮ್ಮ ಮನೆಗೆ. ಬಹುಶಃ ನಮ್ಮ ಊರು ಹೊರಗಿನ ಮನೆ ಹುಡ್ಕೋದು ಸುಸ್ತಾಗಿರ್ಬೇಕು ಅವರಿಗೆ. ದಣು ಆರಿಸ್ಕೊಡ್ಮೇಲೆ ಅಧಿಕಾರಿ ಹೇಳಿದರು, ಏನು ಸರ್ ಮನೆ ದೂರ ಕುಗ್ರಾಮದಲ್ಲಿ ಮಾಡಿದ್ದೀರಿ, ಏನೇನು ಅನುಕೂಲ ಇಲ್ಲ, ರಸ್ತೆ ಇಲ್ಲ, ಒಂದು ಒಳ್ಳೆ ಮನೇನ ರಾಜಾಜಿನಗರದಲ್ಲೋ ಜಯನಗರದಲ್ಲೋ ತೊಗೋಬಾರ್ದೆ ಅಂದರು. ನಮ್ಮ ತಂದೆ, ಹೌದಪ್ಪ ಅದೆಲ್ಲ ಸರಿ, ಆದರೆ ಅಲ್ಲಿ ಮನೆ ತೊಗೊಳ್ಳೋಷ್ಟು ನನ್ನ ಹಣ ನನ್ನ ಇಲ್ಲಲ್ಲ, ನನ್ನ ಕಡೆ ಇಲ್ಲ ಅಂದರು. ಆ ಮಾತನ್ನು ಕೇಳಿ ಅಧಿಕಾರಿ ಜೋರಾಗಿ ನಕ್ರು. ಸರ್ ಏನು ಹೇಳ್ತೀರಿ ಸರ್, ನೀವು ಮನಸ್ಸು ಮಾಡಿದರೆ ಏನು ಕಷ್ಟ ಸರ್, ಎಂಥ ಒಳ್ಳೆ ಸ್ಥಾನದಲ್ಲಿದ್ದಿರಿ, ಹೆಚ್ಚು ಬೇಡ, ಒಂದು 2 ವಿಷಯದಲ್ಲಿ ಸ್ವಲ್ಪ ಆಸಕ್ತಿ ತೊಗೊಂಡಿದ್ರು ಸಾಕಾಗಿತ್ತು, 3-4 ಮನೆ ಮಾಡ್ಕೋಬೋದಾಗಿತ್ತು ಅಂದರು. ನಾನು ಅಲ್ಲೇ ಕೂತವನು ನಮ್ಮ ತಂದೆ ಏನು ಹೇಳ್ತಾರೆ ಈ ಮಾತಿಗೆ ಅಂತ ಕುತೂಹಲದಿಂದ ನೋಡ್ತಾ ಇದ್ದೆ. ಅವರು ಎಷ್ಟು ಸುಲಭವಾಗಿ ಅನಾಯಾಸವಾಗಿ ಏನೂ ಚಿಂತೆ ಮಾಡದೆ ಥಟ್ ಅಂತ ಹೇಳಿಬಿಟ್ರು, ಹೌದಪ್ಪ ಹೌದಪ್ಪ, ನಾನು ಮನಸ್ಸು ಮಾಡಿದರೆ ಬೇಕಾದಷ್ಟು ಹಣ ಗಳಿಸ್ಬೋದಾಗಿತ್ತು, ಆದರೆ ನನ್ನ ಮಗ ಹುಚ್ಚ ಆಗ್ತಿದ್ದ ಅಂದರು. ಅಧಿಕಾರಿ ತೆರೆದ ಬಾಯಿ ಮುಚ್ಚಲಿಲ್ಲ. ಎಷ್ಟು ಸತ್ವ ಇದೆ ಗೊತ್ತಾ ಮಾತಲ್ಲಿ? ಅನ್ಯಾಯವಾಗಿ ಗಳಿಸಿದಂಥ ಹಣ ಜೀರ್ಣವಾಗದಂಥ ಋಣಶೇಷ ಅದು. ಯಾರಾದರೂ ಲಂಚ ಕೊಡುವಾಗ ಪ್ರೀತಿಯಿಂದ ಕೊಡ್ತಾರೆ, ಒಳ್ಳೇದಾಗಲಿ ಅಂತ ಕೊಡ್ತಾರೆ, ಹಾಳಾಗಿ ಹೋಗಲಿ ಅವನು ಅಂತ ಕೊಡೋದು, ಶಾಪ ಹಾಕಿ ಕೊಡ್ತಾರೆ, ಅದು ಹೇಗೆ ಒಳ್ಳೇದು ಮಾಡುತ್ತೆ? ಇವತ್ತಿನ ದಿನದಲ್ಲಿ ಪರಿಶ್ರಮದಿಂದ ಬಂದ ಹಣನೇ ನಮಗೆ ದಕ್ಕೋದು ಕಷ್ಟವಾಗಿರುವಾಗ ಈ ದಿನಗಳಲ್ಲಿ ಶಾಪದ ಹಣ ಹೇಗೆ ಒಳ್ಳೇದು ಮಾಡಿದ್ದು ಸ್ವಾಮಿ? ಒಂದು ಮಾತು ನೆನಪಿಡ್ಬೇಕು, ನಮ್ಮ ತಂದೆ ಹೇಳಿದ್ರೊಳಗೆ ನನಗುಳಿದಿದೆ ಮನಸ್ಸಲ್ಲಿ, ನಾವು ಮಾಡಿದ ಅಪರಾಧಗಳಿಗೆ ನಮ್ಮ ಮಕ್ಕಳು ಬೆಲೆಯನ್ನು ತೆರಬೇಕಾಗ್ತದೆ ಅನ್ನೋದು. ನಾನು ತಪ್ಪು ಮಾಡಿಬಿಡ್ತೇನೆ, ಶಿಕ್ಷೆ ನನ್ನ ಮಕ್ಕಳಿಗೆ ಬರ್ಬೋದು, ಈ ನನ್ನ ತಂದೆಯ ಮೌಲ್ಯ ಚಿಂತನೆ ಇದೆಯಲ್ಲ ನನಗೆ ಸರಿ ಅಂತ ಅನಿಸುತ್ತೆ. ನಮ್ಮ ದುರಾಸೆ ನಾವು ಮಾಡುವಂಥ ಅಪರಾಧಗಳು ನಮ್ಮ ಮಕ್ಕಳಿಗೆ ಶಾಪ ಆಗದಿರಲಿ, ಹಾಗಾಗದ ಹಾಗೆ ನೋಡ್ಕೊಳ್ಳೋಣ.

ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗಿರ್ ಅವರು ಪ್ರಸ್ತುತಪಡಿಸಿದ ಕರುನಾಳು ಬಾಬಳಿಕೆ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ

ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ ಹಂಚಿಯಪುರ ರಸ್ತೆ ಸರಗೂರು. ದೂರವಾಣಿ ಸಂಖ್ಯೆ 9686663118. ಧನ್ಯವಾದಗಳು.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿ ಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿ ಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900050119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900050119

0: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: ದಾವಣಗೆರೆ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14 ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಈಗ ವಾರ್ತೆಗಳ ವಿವರ. ಬೆಳಗಾವಿಯ ವಿಶ್ವೇಶ್ವರಾಯ ತಾಂತ್ರಿಕ ವಿಶ್ವವಿದ್ಯಾಲಯದ ಅಂಗಸಂಸ್ಥೆಯಾದ ದಾವಣಗೆರೆಯ ಯುಬಿಡಿಟಿ ಇಂಜಿನಿಯರಿಂಗ್ ಕಾಲೇಜಿನ 75 ಶೈಕ್ಷಣಿಕ ಸೇವೆಯ ಸ್ಮರಣಾರ್ಥ ಇಂದು ಮಧ್ಯಾಹ್ನ 12:30 ಆಯೋಜಿತ ವಜ್ರ ಮಹೋತ್ಸವ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಪಾಲ್ಗೊಳ್ಳಲಿದ್ದಾರೆ. ಉಪಕುಲಪತಿ ಎಸ್ ವಿದ್ಯಾಶಂಕರ್ ಮಾಹಿತಿ ನೀಡಿ, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದು, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧಿಪತಿ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ ಎಂದರು. 1500 ಸಂಸ್ಥೆಯ ಹಿರಿಯ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಕಿರು ಎಫ್ಎಂ ಆಕಾಶವಾಣಿ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಮನವಿ ಸಲ್ಲಿಸಿದ್ದಾಗಿ ಉಡುಪಿ ಚಿಕ್ಕಮಗಳೂರು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ತಿಳಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ದತ್ತಪೀಠ ಗಿರಿಧಾಮದಲ್ಲಿ 10 kV ಸಾಮರ್ಥ್ಯದ ಎಫ್ಎಂ ಕೇಂದ್ರ, ಮೂಡಿಗೆರೆ ಹಾಗೂ ಶೃಂಗೇರಿ ಭಾಗದಲ್ಲಿ 2 ಕಿರು ಎಫ್ಎಂ ಕೇಂದ್ರಗಳ ಸ್ಥಾಪನೆಗೆ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಸಲ್ಲಿಸಿದ್ದಾಗಿ ಮಾಹಿತಿ ನೀಡಿದ್ದಾರೆ. May 28 ವಿಶ್ವ ಋತುಚಕ್ರ ನೈರ್ಮಲ್ಯ ದಿನದ ಹಿನ್ನೆಲೆ ಋತುಚಕ್ರದ ಅವಧಿಯಲ್ಲಿ ಶುಚಿತ್ವ ವಿಧಾನಗಳ ಅನುಸರಣೆ, ಗ್ರಾಮೀಣ ಮಹಿಳೆಯರು ತಮ್ಮ ಆರೋಗ್ಯವನ್ನು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲು ಮಾರ್ಗದರ್ಶನ, ಮುಟ್ಟಿನ ಕುರಿತು ಸಮಾಜದಲ್ಲಿರುವ ಮೌಢ್ಯಗಳ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಮಹಿಳಾ ಜಾಗೃತಿ ಅಭಿಯಾನಗಳು ಜರುಗಿದವು. ಸ್ತ್ರೀ ಆರೋಗ್ಯ ಹಾಗೂ ಪ್ರಸೂತಿಯ ಹಿರಿಯ ತಜ್ಞೆ ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಡಾಕ್ಟರ್ ಲೀಲಾದೇವಿ ನವಲ್ಗುಂದ್ ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
1: ಋತುಚಕ್ರ ಅಂದರೆ ಸಾಮಾನ್ಯ ಭಾಷೆಯಲ್ಲಿ ಮುಟ್ಟು ಅಥವಾ ಪೀರಿಯಡ್ಸ್ ಅನ್ನುತ್ತಾರೆ. ಇದನ್ನು ಪ್ರತಿ ವರ್ಷ May 28 ತಾರೀಖಿಗೆ ಆಚರಿಸುತ್ತಾರೆ. ಏಕೆಂದರೆ ಪ್ರತಿ ಋತುಚಕ್ರ ಸಾಮಾನ್ಯವಾಗಿ 28 ದಿನಗಳಿಗೊಮ್ಮೆ ಬರುತ್ತದೆ ಮತ್ತು ಋತುಸ್ರಾವ ಅಂದರೆ ಬ್ಲೀಡಿಂಗ್ ಸುಮಾರು 5 ದಿನಗಳವರೆಗೆ ಇರುತ್ತದೆ. ಈ ದಿನಾಚರಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಜರ್ಮನ್ ಎನ್ಜಿಒ ವಾಶ್ ಯುನೈಟೆಡ್ 2013 ಋತುಚಕ್ರದ ಬಗ್ಗೆ ಇದ್ದ ಮೂಢನಂಬಿಕೆಗಳು ಮತ್ತು ನಿಷೇಧಗಳು, ಅಂದರೆ ಆ ಸಮಯದಲ್ಲಿ ಏನನ್ನು ಮುಟ್ಟಬಾರದು, ಯಾವ ಕೆಲಸವನ್ನು ಮಾಡಬಾರದು, ಇಂಥ ವಿಚಾರಗಳನ್ನು ದೂರ ಮಾಡಲು, ಋತುಚಕ್ರ ನೈರ್ಮಲ್ಯದ ಪ್ರಾಮುಖ್ಯತೆಯನ್ನು ತಿಳಿಸಲು, ಸ್ವಚ್ಛತಾ ವಿಧಾನಗಳನ್ನು ಅನುಸರಿಸುವ ಬಗೆಗೆ ತಿಳಿಸಲು ಈ ದಿನಾಚರಣೆಯನ್ನು ಪ್ರಾರಂಭ ಮಾಡಿತು. 2014 ಪ್ರಥಮ ಬಾರಿಗೆ ವಿಶ್ವ ಋತುಚಕ್ರ ನೈರ್ಮಲ್ಯ ದಿನಾಚರಣೆಗೆ ಒತ್ತು ನೀಡಲಾಯಿತು. ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮಹಿಳೆಯರು ಋತುಚಕ್ರದ ಅವಧಿಯಲ್ಲಿ ಸುರಕ್ಷಿತ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಲು ಹರಸಾಹಸ ಪಡುತ್ತಿದ್ದಾರೆ. ಈ ಬಗ್ಗೆ ಜನಜಾಗೃತಿ ಮೂಡಿಸುವ ಅವಶ್ಯಕತೆ ಇದೆ. ಋತುಚಕ್ರ ನೈರ್ಮಲ್ಯವನ್ನು ಕಾಪಾಡದಿದ್ದರೆ ಗರ್ಭಾಶಯ, ಗರ್ಭನಾಳ, ಅಂಡಾಶಯಗಳ ಸೋಂಕುಗಳಾಗಿ ಸಂತಾನಹೀನತೆಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಪರಿಸರ ಸ್ನೇಹಿ ಮುತ್ತಿನ ಉತ್ಪನ್ನಗಳನ್ನು ಬಳಸೋಣ.
0: ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರ ತಾಲೂಕು ಚಂದಗುಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಳಸೂರು ಗ್ರಾಮದ ರಾಮಚಂದ್ರ ಗೋಪಾಲ ಭಟ್ ಹೆಜ್ಜೇನು ರಕ್ಷಣೆಯಲ್ಲಿ ಕಳೆದ 5 ತೊಡಗಿಸಿಕೊಂಡಿದ್ದಾರೆ. ಹೊಸದಿಲ್ಲಿಯ ಭಾರತೀಯ ಜೇನು ಮಂಡಳಿ ಹಾಗೂ ಕೈಗಾರಿಕಾ ಇಲಾಖೆಯಿಂದ ವೈಜ್ಞಾನಿಕ ಹೆಜ್ಜೇನು ಕೊಯ್ಲು ತರಬೇತಿ ಪಡೆದಿದ್ದು, 5,000 ಹೆಚ್ಚು ಜನರಿಗೆ ಜೇನು ಸಾಕಣೆ, ಹೆಜ್ಜೇನು ಪುನರ್ವಸತಿ ಹಾಗೂ ಜೇನು ಕೃಷಿ ತರಬೇತಿ ನೀಡಿದ್ದಾರೆ. ಜೇನು ಕೃಷಿಕ ಆರ್ಜಿ ಭಟ್ ಬೆಳಸೂರು ಹೆಜ್ಜೇನುಗಳ ರಕ್ಷಣೆಗೆ ಆಕಾಶವಾಣಿ ಮೂಲಕ ಜನರಲ್ಲಿ ಮನವಿ ಮಾಡಿದ್ದಾರೆ.
2: ನಾವು ಹೆಜ್ಜೇನು ಸಂತತಿಯನ್ನ ಕಳೆದ 55 ವರ್ಷದಿಂದ ಸಂರಕ್ಷಿಸ್ತಾ ಇದ್ದೇವೆ. ಈ ಹೆಜ್ಜೇನು ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದ್ರೆ,

0: ಜೇನು ಹುಳುಗಳ ಪರಾಗಸ್ಪರ್ಶದಿಂದ ನಮ್ಮ ಭಾರತ ದೇಶದಲ್ಲಿ 4,000 ರು ಕೋಟಿ ನಷ್ಟ ಅಂತ ಹೇಳಿ ಒಂದು ಅಂದಾಜಿಸಿದ್ದಾರೆ. ಹಾಗಾಗಿ ಯಾರೂ ಕೂಡ ಜೇನನ್ನ ಅಲಕ್ಷಿ ಮಾಡದೆ, ಬೆಂಕಿ ಹಾಕಿ ಸುಡದೆ, ಔಷಧಿ ಹಾಕಿ ಕೊಲ್ಲದೆ ಹೆಜ್ಜೇನನ್ನ ಎಲ್ಲರೂ ಸಂರಕ್ಷಣೆ ಮಾಡಬೇಕು. ಹೆಜ್ಜೇನು ದೊಡ್ಡ ದೊಡ್ಡ ಬಿಲ್ಡಿಂಗ್, ಅಣೆಕಟ್ಟು, ಪವರ್ ಹೌಸ್, ಮೊಬೈಲ್ ಟವರ್, ದೊಡ್ಡ ದೊಡ್ಡ ಮರಗಳು, ಕಲ್ಲು ಬಂಡೆ, ಯಾರು ಮನೆಗೂ ಬಂದು ಗೂಡನ್ನು ಕಟ್ಟಬಹುದು. ಅದಕ್ಕೆ ಯಾವುದೇ ತೊಂದರೆ ಕೊಡಬೇಡಿ. ಹೆಜ್ಜೇನನ್ನು ಸಂರಕ್ಷಣೆ ಮಾಡಿ ಮುಂದಿನ ಪೀಳಿಗೆಯವರಿಗೆ ನಾವು ಕಲಿಸಿಕೊಡೋಣ.
1: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಚಾಮರಾಜನಗರ ಜಿಲ್ಲೆ ಬಿಳಿಗಿರಿ ರಂಗನಾಥ ಸ್ವಾಮಿ ಹುಲಿ ಸಂರಕ್ಷಿತ ಅಭಯಾರಣ್ಯದಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾವಹಿಸಲು ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಕ್ಯಾಮರಾ ಅರಣ್ಯ ಇಲಾಖೆ ಅಳವಡಿಸಿದೆ. ಸುವರ್ಣಾವತಿ ಜಲಾಶಯದ ಗಣೇಶನ ಗುಡಿ ಹತ್ತಿರ ಆನೆಗಳು ಬಂದಾಗ ತಕ್ಷಣ ಕ್ಯಾಮರಾ ಸೆರೆ ಹಿಡಿದು ಸಂಬಂಧಪಟ್ಟ ಅರಣ್ಯಾಧಿಕಾರಿಗಳ ಮೊಬೈಲ್ಗೆ ಸಂದೇಶ ರವಾನಿಸುತ್ತದೆ. ಜೊತೆಗೆ ಸೈರನ್ ಮೊಳಗಿ ಆನೆಗಳು ಮತ್ತೆ ಕಾಡಿಗೆ ಹಿಂತಿರುಗುತ್ತವೆ. ದೇಶದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಹೆಗ್ಗಳಿಕೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ಜಿಲ್ಲೆ ಚಾಮರಾಜನಗರ. ಅಳಿವಿನಂಚಿನಲ್ಲಿರುವ ಜೀವ ವೈವಿಧ್ಯದ ದಾಖಲಾತಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಕೈಗೊಳ್ಳಬೇಕು. ಪಶ್ಚಿಮ ಘಟ್ಟಗಳ ಔಷಧೀಯ ಸಸ್ಯಗಳ ಸಮೀಕ್ಷೆ ಹಾಗೂ ಸಂರಕ್ಷಣೆಗೆ ಆದ್ಯತೆ ನೀಡಬೇಕು ಎಂದು ಜೀವ ವೈವಿಧ್ಯ ಮಂಡಳಿ ರಾಜ್ಯಾಧ್ಯಕ್ಷ ವಡ್ನಾಳ್ ಜಗದೀಶ್ ಹೇಳಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಯಲ್ಲಾಪುರದಲ್ಲಿ ಪಶ್ಚಿಮ ಘಟ್ಟದ ಜೀವ ವೈವಿಧ್ಯ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಪಂಚನದಿಗಳ ಉತ್ತರ ಕನ್ನಡ ಜಿಲ್ಲೆ ನಾಡಿನ ಅಭಿವೃದ್ಧಿ ಯೋಜನೆಗಳಿಗಾಗಿ ಅನೇಕ ತ್ಯಾಗ ಮಾಡಿದೆ ಎಂದರು.
5: ಕೆಇಬಿ ಮೀಟಿಂಗಲ್ಲಿ ಒಂದು 5-10 ನಿಮಿಷ ಜೀವ ವೈವಿಧ್ಯ ನಿರ್ವಹಣೆಗೋಸ್ಕರ ಅಥವಾ ಜೀವ ಸಮಿತಿಗೋಸ್ಕರ 5 ನಿಮಿಷ ನೀವು ಅದನ್ನು ಬಿಡಿಸಿಟ್ಟು ನಮ್ಮ ಜೀವ ವಿಚಾರವಾಗಿ ಚರ್ಚೆ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ. ಈಗಾಗಲೇ ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಥವಾ ಸಚಿವರಿಗೂ ನಾನು ಮನವಿ ಕೊಟ್ಟಿದ್ದೇನೆ, ಮಾಡಲೇಬೇಕು, ಒಬ್ಬರು ದಾಟಬೇಕು ಅಂತ ಒಂದು ವಿಚಾರ ನಾನು ಈಗಾಗಲೇ ಫೋನ್ ಮಾಡಿದ್ದೇನೆ. ಯಾಕೆಂದ್ರೆ ಒಂದು ಚರ್ಚೆ ಆಗಿದ್ರೆ ಯಾವ ವಿಷಯ ಇಷ್ಟೇ ಓಡಾಡಬಹುದು, ಈ ಪರಿಸರ, ಈ ವಾತಾವರಣ, ಇವತ್ತಿನ ಒಂದು ಇಚ್ಛಿತ ವಿಚಾರ ಮಾಡಲು ಅದು ತುಂಬಾ ಚೆನ್ನಾಗಿ ಒಳ್ಳೆ ಲೈಫ್ ಅಲ್ಲಿ ಎಂಜಾಯ್ ಮಾಡ್ಕೊಂಡು ಲೈಫ್ ಇದು ಬರ್ತದೆ. ಅದ್ರ ಮುಂದೆ ನಮ್ಮ ಮಕ್ಕಳು ಬರ್ತಾರೆ, ಮೊಮ್ಮಕ್ಕಳು ಬರ್ತಾರೆ, ಅವ್ರಿಗೂ ನಾವು ಜೀವನ ಕೊಡಬೇಕಲ್ಲ, ಅವ್ರಿಗೂ ಇದನ್ನ ಬಿಟ್ಕೊಡ್ಬೇಕಲ್ಲ, ನಾವ್ ಹಿಂಗೆ ಉಳಿಸ್ಕೊಡ್ಬೇಕವರಿಗೆ ಹೆಚ್ಚಿಸ್ಕೊಡ್ಬೇಕು.
1: ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ರಾಜ್ಯಮಟ್ಟದ ಯೂನಿಕ್ಸ್ ಸನ್ರೈಸ್ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು 14-20 ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದೆ ಎಂದು ಅಸೋಸಿಯೇಷನ್ ಅಧ್ಯಕ್ಷ ಕುಮಾರ್ ಬಂಗಾರಪ್ಪ ತಿಳಿಸಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿದ ಅವರು, 19 ವರ್ಷದೊಳಗಿನವರು ಹಾಗೂ ಹಿರಿಯರ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದ್ದು 700ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ನಾಡಿದ್ದು 31ರಂದು ಭಾನುವಾರ ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ನಾಗರಿಕರು ತಮ್ಮ ಅಭಿಪ್ರಾಯಗಳನ್ನು mygov.in ಜಾಲತಾಣ ಅಥವಾ 1800-11-7800 ಕರೆ ಮಾಡಿ ಹಂಚಿಕೊಳ್ಳಲು ಇಂದು ಕೊನೆ ದಿನ. ಈಗ ಸಂಕ್ಷಿಪ್ತ ಸುದ್ದಿಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೊಸದಿಲ್ಲಿ ತಲುಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಭಟ್ಕಳಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇಂದು ಭೇಟಿ ನೀಡಿ ಕಪ್ಪೆ ಚಿಪ್ಪು ಹೆಕ್ಕುತ್ತಾ ಜಲಸಮಾಧಿಯಾದ 11 ಜನರ ಕುಟುಂಬಗಳಿಗೆ ಸಾಂತ್ವನ ಹೇಳಲಿದ್ದಾರೆ. ವಿಶ್ವಸಂಸ್ಥೆಯ ಕಾರ್ಯಾಚರಣೆಗಳಲ್ಲಿ ಸೇವಾನಿರತ ಶಾಂತಿಪಾಲಕರ ಧೈರ್ಯ ಮತ್ತು ತ್ಯಾಗವನ್ನು ಗೌರವಿಸುವ ಅಂತಾರಾಷ್ಟೀಯ ದಿನಾಚರಣೆ ಇಂದು. ಅಂತಾರಾಷ್ಟ್ರೀಯ ಮೌಂಟ್ ಎವರೆಸ್ಟ್ ದಿನವೆಂದು 1953 ಮೇ 29 ನ್ಯೂಜಿಲೆಂಡ್ ಪರ್ವತಾರೋಹಿ ಸರ್ ಎಡ್ಮಂಡ್ ಹಿಲರಿ ಮತ್ತು ನೇಪಾಳದ ಶರ್ಪ ತೆನ್ಸಿಂಗ್ ನೋರ್ಗೆ ಮೌಂಟ್ ಎವರೆಸ್ಟ್ ಯಶಸ್ವಿ ಚಾರಣವನ್ನು ಇಂದು ಸ್ಮರಿಸಲಾಗುತ್ತದೆ.

0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಾವಣಗೆರೆ ಯುಪಿಡಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ವಜ್ರ ಮಹೋತ್ಸವ ಸಂಭ್ರಮ, ಇಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಭಾಗಿ. ವಿಶ್ವ ಋತುಚಕ್ರ ನೈರ್ಮಲ್ಯ ದಿನ, ಮೌಢ್ಯ ನಿರ್ಮೂಲನೆ, ಪರಿಸರ ಸ್ನೇಹಿ ಮುಟ್ಟಿನ ಉತ್ಪನ್ನಗಳ ಬಳಕೆ ಕುರಿತು ಜಾಗೃತಿ. ಚಾಮರಾಜನಗರ ಜಿಲ್ಲೆಯಲ್ಲಿ ವನ್ಯಜೀವಿಗಳ ಚಲನವಲನದ ಮೇಲೆ ನಿಗಾಕ್ಕೆ ಕೃತಕ ಬುದ್ಧಿಮತ್ತೆ ಕ್ಯಾಮೆರಾ ಕಣ್ಗಾವಲು. ಮಂಡ್ಯದ ಪಿಇಟಿ ಕ್ರೀಡಾಂಗಣದಲ್ಲಿ ಜೂನ್ 14ರಿಂದ ರಾಜ್ಯ ರ್ಯಾಂಕಿಂಗ್ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
1: ಇನ್ನು ಮುಂದೆ ಕೇಳಿ ಬರೋಣ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 29ರ ಕುರಿತು. ಎಸ್ವಿವೈಎಂನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ ಎಂಆರ್ ಸೀತಾರಾಮ್ ರವರು ನಡೆಸಿಕೊಡುವ ಕಾರ್ಯಕ್ರಮ.
2: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
3: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
2: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
3: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
2: ಕನ್ನಡದ ಭಗವದ್ಗೀತೆಯೆಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
3: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
2: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15ಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ನಿಶಿಯೊಳೇಂ ಕಾಣಬಾರನು,
5: ನಿಶಿಯೊಳೇಂ ಕಾಣಬಾರನು,
4: ಹಗಲನ್ ಒಲ್ಲದೊಡೆ,
5: ಹಗಲನ್ ಒಲ್ಲದೊಡೆ,
4: ಶಶಿರವಿಗಳ್ ಅವನ,
5: ಶಶಿರವಿಗಳ್ ಅವನ,
4: ಮನೆ ಕಿಟಕಿಯಾಗಿರರೇಂ,
5: ಮನೆ ಕಿಟಕಿಯಾಗಿರರೇಂ,
4: ಮಸುಕು ಬೆಳಕು ಒಂದಾದ,
5: ಮಸುಕು ಬೆಳಕು ಒಂದಾದ,
4: ಸಂಜೆ ಮಂಜೇನವನು,
5: ಸಂಜೆ ಮಂಜೇನವನು,
4: ಮಿಸುಕಿ ಸುಳಿಯುವ ಸಮಯ,
5: ಮಿಸುಕಿ ಸುಳಿಯುವ ಸಮಯ,
4: ಮಂಕುತಿಮ್ಮ,
5: ಮಂಕುತಿಮ್ಮ.
4: ಸೊ ಈಗ ಎಲ್ಲ ಕಡೆ ಪ್ರಕಟವಾಗಿರುವಂಥದ್ರಲ್ಲಿ ಯಾರಿಗೂ ಡೌಟೇ ಇರಲ್ಲ, ಎಲ್ರಿಗೂ ಕಾಣಿಸ್ತಾ ಇದೆ ಅಂತ. ಇದುವರೆಗೂ ನಾವು ನೋಡಿರೋವಂಥದ್ದು ಏನಪ್ಪಾ ಅಂತಂದರೆ ಭಗವಂತ ಹಂಗೆ ಕಾಣಿಸ್ಕೊಳ್ತಾ ಇಲ್ಲ. ಸೂರ್ಯ ಬಂದಾಗ ಬೆಳಕು, ಎಲ್ಲ ಕಡೆ ಬೆಳ್ಳಂ ಬೆಳಕು, ಎಲ್ಲಿ ಏನಿದೆ ಅಂತ ನಮಗೆಲ್ಲ ಕಾಣಿಸ್ತಾ ಇದೆ, ನಮಗೆಲ್ಲ ಗೊತ್ತಾಗ್ತಾ ಇದೆ. ಹಾಗೆ ಇದ್ದರೂ ಸಹ ಇಲ್ಲದಂತೆ ಭಗವಂತ ಮಾಯವಾಗಿದ್ದಾನೆ ಅಂತ ನಮ್ಮ ಇಂಗಿತ. ಇದುವರೆಗೂ ನಾವು ನೋಡಿರೋ ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವರ್ಣನೆ ಇದುವರೆಗೂ ಮಾಡಿದ್ವಿ. ನಮ್ಮಲ್ಲಿ ಕಾಣ್ತಾ ಇರುವಂಥ ನಾನಾತ್ವ ವಿವಿಧತೆಗಳೇ ಕಾಣಿಸ್ತಾ ಇದೆ. ಎಲ್ಲೂ ಕೂಡ ಭಗವಂತನ ಏಕರೂಪತೆ ನಮಗೆ ಕಾಣಿಸ್ತಾ ಇಲ್ಲ. ಬೆಳಕಿನ ಪ್ರಖರತೆಯಲ್ಲಿ ಪ್ರಜ್ವಲಿಸ್ತಾ ಇರೋ ರೀತಿಯಲ್ಲಿ ನಮಗೆ ದೇವರು ಕಾಣಿಸ್ತಾ ಇಲ್ಲ. ಸರಿ, ಹಗಲಿನಲ್ಲಿ ಎಲ್ಲರೆದುರಿಗೆ ಬರೋದಕ್ಕೆ ಭಗವಂತ ಹಿಂದೇಟಾಗ್ತಾ ಇದ್ದಾನೆ ಅಂತ ಅಂದ್ಕೊಳ್ಳೋಣ. ನಿಶಿಯೊಳೇಂ ಕಾಣಬಾರನು, ಹಗಲಲ್ಲಿ ಬರಲಿಲ್ಲ ಅಂದರೆ ರಾತ್ರಿಯಲ್ಲಾದರೂ ಬರಬಹುದಲ್ವಾ? ಸೊ ಇಲ್ಲಿ ರಾತ್ರಿಯಲ್ಲಿ ಬರೋದು ಅಂತಂದಾಗ ಸಮಯ ರಾತ್ರಿಯಲ್ಲಿ ಬರೋದು ಅಥವಾ ಬೆಳಕಿನಲ್ಲಿ ಬರೋದು ಅಂತ ಅನ್ನೋದಕ್ಕಿಂತ ಕೆಲವರಿಗೆ ಕೆಲವು ಸಂದರ್ಭದಲ್ಲಿ ಮಾತ್ರ ಗೋಚರವಾಗುವ ರೀತಿಯಲ್ಲಾದರೂ ಕಾಣಿಸ್ಕೊಳ್ಬಹುದಲ್ವಾ? ಸಂಪೂರ್ಣವಾಗಿ ಕಾಣಿಸ್ಕೊಳ್ಳದೆ ಹೋದರೂ ಕೂಡ ಸ್ವಲ್ಪವಾದರೂ ಗೋಚರವಾದಾಗ ನಾವು ಆ ದಿಕ್ಕಿನಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗೆ ರಾತ್ರಿಯಲ್ಲಿ ಕಾಣಿಸ್ಕೊಳ್ಬಹುದಲ್ವಾ ಅಂತ ಡಿವಿಜಿಯವರು ಕೇಳ್ತಿದ್ದಾರೆ. ಭಗವದ್ಗೀತೆಯಲ್ಲಿ ಒಂದು ಬಹಳ ಪ್ರಮುಖವಾದಂಥ ಒಂದು ಶ್ಲೋಕ ಅಂತಂದರೆ, ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗರ್ತಿ ಸಂಯಮಿ ಅಂತ ಕೃಷ್ಣ ಹೇಳ್ತಾನೆ. ಅದು ನೇರ ಅರ್ಥ ಏನು ಹೇಳುತ್ತಪ್ಪ ಅಂದರೆ, ಎಲ್ಲರಿಗೂ ಯಾವುದು ರಾತ್ರಿ ಅಂತ ಭಾವಿಸಿರುತ್ತೋ ಅದು ಸಂಯಮಿಗೆ ಅಂದರೆ ಜ್ಞಾನಿಗೆ, ತಿಳಿದವನಿಗೆ ಬೆಳಿಗ್ಗೆ, ಅಲ್ಲಿ ಅವನು ಎದ್ದಿರ್ತಾನೆ ಅಂತ. ಅಂದರೆ ಎಲ್ಲರೂ ಮಲಗಿರುವಾಗ ಎದ್ದಿರೋಂಥವನು ಅವನು ಸಂಯಮಿ, ಅವನು ಬುದ್ಧ, ಎದ್ದಿರೋಂಥವನು ಜ್ಞಾನಿ ಹಾಗೆ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ಅದೇ ಅರ್ಥದಲ್ಲಿ ಇಲ್ಲಿ ನೋಡಿ

0: ಇದ್ದಾಗ ಎಲ್ಲರಿಗೂ ಅಜ್ಞಾನ ತುಂಬಿರುವಂತ ಸಂದರ್ಭದಲ್ಲಿ ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಪಡ್ತಾರೋ, ಅಜ್ಞಾನ ಅಂತಂದಾಗ ನಾವು ಅಂಧಕಾರ ಅನ್ನೋದಕ್ಕೆ ನಾವು ಉದಾಹರಣೆಯಾಗಿ ತಗೊಳ್ತೀವಿ. ಸೊ ಎಲ್ಲರೂ ಅಜ್ಞಾನದಲ್ಲಿ ಮುಳುಗಿರುವಾಗ ಆ ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗೋದಕ್ಕೆ ಯಾರು ಪ್ರಯತ್ನ ಪಡ್ತಾರೋ ಅವರಿಗಾದರೂ ಭಗವಂತ ಕಾಣಿಸ್ಕೊಳ್ಬೇಕಲ್ವಾ. ಸೊ ಹಾಗೆ ಅಜ್ಞಾನದ ಮುಸುಕು ಕ್ರಮೇಣ ಕಳೀತ ಕಳೀತ ಒಳಗಿರೋ ಭಗವಂತ ಪ್ರಕಟವಾಗಬೇಕಲ್ವಾ. ಸೊ ಅದಕ್ಕೆ ಶಶಿ ರವಿ ಅಂದರೆ ಚಂದ್ರ ಸೂರ್ಯರು ಭಗವಂತ ಅನ್ನುವಂಥ ಮನೆಯ ಕಿಟಕಿಗಳು. ಈಗ ನಮಗೆ ನಮ್ಮ ಮನೆಗೆ ಒಳಗಡೆ ಕೋಣೆಯ ಒಳಗೆ ಬೆಳಕು ಗಾಳಿ ಎಲ್ಲ ಚೆನ್ನಾಗಿ ಆಡಬೇಕು ಅಂದರೆ ನಾವೇನು ಮಾಡ್ತೀವಿ, ಕಿಟಕಿ ತೆಗಿತೀವಿ, ಆವಾಗ ಗಾಳಿ ಬೆಳಕು ಒಳಗೆ ಬರುತ್ತೆ. ಸೊ ಹಾಗೆ ಭಗವಂತನ ಮನೆ ಒಂದಿದೆ ಅಂತ ನಾವು ಪರಿಕಲ್ಪನೆ ಮಾಡಿಕೊಂಡ್ರೆ ಅದಕ್ಕಿರುವಂಥ ಬಾಗಿಲು ಕಿಟಕಿಗಳು ಯಾವುದು? ರವಿ, ಶಶಿ, ಸೂರ್ಯ, ಚಂದ್ರರು ಅಂದರೆ ಬೆಳಕಿನ ಪ್ರತೀಕರು. ಬೆಳಕು ಅನ್ನುವಂಥದ್ದು ಜ್ಞಾನದ ಪ್ರತೀಕ. ಸೊ ಹಾಗೆ ಆ ಬೆಳಕು ಮೂಡಿದಾಗ, ಕಿಟಕಿ ತೆಗೆದಾಗ, ಜ್ಞಾನ ನಮ್ಮಲ್ಲಿ ಮೂಡಿದಾಗ ಭಗವಂತ ನಮಗೆ ಗೋಚರವಾಗ್ತಾನೆ. ಆ ಗೋಚರವಾಗುವಂಥದ್ದು ಸಂಜೆ ಮಂಜು ಅಂದರೆ ಜ್ಞಾನ ಅಜ್ಞಾನಗಳ ಒಂದು ಇದು. ಈ ಕಡೆ ಜ್ಞಾನ ಆ ಕಡೆ ಅಜ್ಞಾನ ಅಂತ ಹೇಳೋದಕ್ಕೆ ಒಂದು ಕಾಂಪೌಂಡ್ ಇರಲ್ಲ, ಒಂದು ನಿರ್ದಿಷ್ಟವಾದಂಥ ರೀತಿಯ ವ್ಯತ್ಯಾಸ ಇರಲ್ಲ. ಅದು ಕ್ರಮೇಣ ಇಲ್ಲಿಂದ ನಾವು ಆ ಕಡೆಗೆ ಹೋಗುವಂಥ ಒಂದು ಪ್ರಕ್ರಿಯೆ. ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗಬೇಕಾದ್ರೆ ಆ ಥರದ ಒಂದು ಪ್ರಕ್ರಿಯೆ. ಆದರೆ ಆ ಪ್ರಕ್ರಿಯೆಯ ಒಂದು ಹಂತದಲ್ಲಿ ನಮಗೆ ಆ ಆತ್ಮಜ್ಞಾನದ ಅರಿವು ಆಂತರಿಕವಾಗಿ ಆಗುತ್ತೆ. ಆ ಆಂತರಿಕವಾಗಿ ಆಗುವಂಥ ಆ ಅರಿವು ಬಹಳ ಮುಖ್ಯ. ನಾವು ಅದನ್ನು ಬೆಳಗ್ಗೆಯೂ ಅಲ್ಲ ರಾತ್ರಿಯೂ ಅಲ್ಲ ಅನ್ನೋಂಥ ಒಂದು ಸಂದರ್ಭವನ್ನು ಸಂಧ್ಯಾಕಾಲ ಅಂತ ಅಂತೀವಿ. ಅಂದರೆ ಮೀಟಿಂಗ್ ಪಾಯಿಂಟ್, ಎರಡು ಘಟ್ಟಗಳ ಮೀಟಿಂಗ್ ಪಾಯಿಂಟನ್ನು ನಾವು ಸಂಧ್ಯಾಕಾಲ ಅಂತ ಕರಿತೀವಿ. ಅನೇಕ ವಿಚಾರಗಳನ್ನು ನಾವು ಅನ್ವಯಿಸಿ ನೋಡಿದಾಗ, ವಿಚಾರಿಸಿ ನೋಡಿದಾಗ ಈ ಸಂಧ್ಯಾಕಾಲ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಭಾಗ. ಅನೇಕ ಪೂಜೆಗಳನ್ನು ಈ ಸಂಧ್ಯಾಕಾಲದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತೀವಿ. ಕೆಲವು ಕೆಲಸಗಳನ್ನು ಸಂಧ್ಯಾಕಾಲದಲ್ಲಿ ಮಾಡಬಾರ್ದು ಅಂತ ಹೇಳ್ತೀವಿ. ಸೊ ಹೀಗೆ ಪರಂಪರಾನುಗತವಾಗಿ ಬಂದಂಥ ಕೆಲವು ನಂಬಿಕೆಗಳಿದೆ. ಹಾಗೆ ವೈಜ್ಞಾನಿಕವಾಗಿಯೂ ಕೂಡ ಈ ಸಂಧ್ಯಾಕಾಲಕ್ಕೆ ಕೆಲವು ವಿಶೇಷತೆಗಳನ್ನು ಈಗ ವಿಜ್ಞಾನ ಕೂಡ ಹೇಳ್ತದೆ. ಸೊ ಹಾಗೆ ಆ ಸಂಧ್ಯಾಕಾಲದಲ್ಲಿ ಕೆಲವೇ ಕ್ಷಣಗಳು ನಮಗೆ ಸಿಕ್ಕುವಂಥದ್ದು. ಆ ಕೆಲವು ಕ್ಷಣಗಳ ಮುಂಚೆ ಬೆಳಕಿರುತ್ತೆ, ಸಂಧ್ಯಾಕಾಲ ದಾಟ್ತಾ ಇದ್ದಂಗೆ ಕತ್ತಲಾಗ್ಬಿಡುತ್ತೆ. ಸೊ ಆ ಕೆಲವು ಕ್ಷಣಗಳ ಒಂದು ವಿಂಡೋ, ಒಂದು ಕಿಟಕಿ ನಮಗೆ ಅವಕಾಶ ಇರುತ್ತೆ. ಆಗ ಮಾತ್ರ ನಮಗೆ ಗೋಚರವಾಗುವಂಥ ಶಕ್ತಿ ಭಗವಂತನ. ಸೊ ಹಾಗೆ ಸದಾಕಾಲ ಸಿಕ್ಕದೆ ಹೋದರೂ ಸಹ ಕೆಲವು ಕ್ಷಣಗಳಾದರೂ ನಮಗೆ ಸಿಕ್ಕಿದರೆ ನಮ್ಮ ಪ್ರಯಾಣ ಅಜ್ಞಾನದಿಂದ ಜ್ಞಾನದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗೋದಕ್ಕೆ ಸಾಧ್ಯವಾಗ್ಬೋದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 29 ಕುರಿತು SVYM ನ ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮುಳಿರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ ರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತು ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ.

ಬಳ್ಳಾರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ

ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಅಪರಾಧಕ್ಕೆ ಶಿಕ್ಷೆ ಕೊಡುವ ದಂಡ ಸಂಹಿತೆಯಲ್ಲೂ ಬಾಲಾಪರಾಧಿಗಳ ಬಗ್ಗೆ ಕನಿಕರ ತೋರುವುದು ನಮಗೆಲ್ಲ ತಿಳಿದ ವಿಷಯ. ಆದರೆ ಮಹಾಭಾರತದ ಕಾಲದಲ್ಲೂ ಪಾಪ ಪುಣ್ಯಗಳ ವಿಚಾರದಲ್ಲಿ ಎಳೆ ಮಕ್ಕಳು ಅರಿವಿಲ್ಲದೆ ಮಾಡುವ ಪಾಪ ಕಾರ್ಯಗಳ ಪರವಾಗಿ ಯಮನಲ್ಲಿ ವಾದ ಮಂಡಿಸಿದಲ್ಲದೆ ತಪ್ಪು ಮಾಡಿದ ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಋಷಿಯ ಕಥೆಯು ನಿಜಕ್ಕೂ ನೀತಿ ತತ್ವಗಳನ್ನೊಳಗೊಂಡ ಸ್ಫೂರ್ತಿದಾಯಕ ಕಥೆ. ಇದು ಮಹಾಭಾರತದ ಆದಿ ಪರ್ವದ ಸಂಭವ ಪರ್ವದ 107 ಹಾಗೂ 108 ಅಧ್ಯಾಯಗಳಲ್ಲಿ ಬರುವ ವಿದುರನ ಜನನಕ್ಕೆ ಸಂಬಂಧಿಸಿದ ಅಣಿಮಾಂಡ್ಯವನೆಂಬ ಋಷಿಯ ಕಥೆ. ಸದಾ ಕಠೋರ ತಪಸ್ಸಿನಲ್ಲಿ ನಿರತನಾಗಿರುತ್ತಿದ್ದ ಧರ್ಮಜ್ಞನಾದ ಮಾಂಡ್ಯವ ಋಷಿಯು ಒಮ್ಮೆ ದೀರ್ಘಕಾಲ ಮೌನರಥದಲ್ಲಿದ್ದು ಒಂಟಿ ಕಾಲಿನಲ್ಲಿ ನಿಂತು ಕೈಗಳನ್ನೆತ್ತಿ ತಪಸ್ಸಿನಲ್ಲಿ ನಿರತನಾಗಿದ್ದಾಗ ಕಳ್ಳರ ಗುಂಪಂದು ಕೊಳ್ಳೆ ಹೊಡೆದ ಗಂಟುಗಳ ಸಮೇತ ಋಷಿಯ ಆಶ್ರಮದ ಒಳಗೆ ಓಡಿಬಂದು ಅಡಗಿ ಕುಳಿತಿತ್ತು. ಕಳ್ಳರ ನರೆಸಿ ಬಂದ ರಾಜಭಟರು ಕದ್ದ ಮಾಲುಗಳ ಸಮೇತ ಸಿಕ್ಕ ಕಳ್ಳರ ಜೊತೆಗೆ ಅಲ್ಲಿದ್ದ ಮಾಂಡ್ಯವ ಋಷಿಯು ಕಳ್ಳರ ನಾಯಕನೆಂದು ಭ್ರಮಿಸಿ ರಾಜನಲ್ಲಿಗೆ ಕರೆದೊಯ್ದರು. ರಾಜನು ವಿಚಾರಣೆ ನಡೆಸಿ ಎಲ್ಲರನ್ನು ಶೂಲಕ್ಕೇರಿಸುವಂತೆ ಆಜ್ಞೆ ಮಾಡಿದ. ರಾಜಭಟರು ಕಳ್ಳರೊಂದಿಗೆ ಮೌನ ತಪದಲ್ಲಿದ್ದ ಮಾಂಡ್ಯವನನ್ನು ಸೇರಿಸಿ ಶೂಲಕ್ಕೇರಿಸಿ ನಡೆದರು. ಮಾರನೆಯ ಬೆಳಗ್ಗೆ ಹತ್ತ ಹೋದ ರಾಜಭಟರು ಶೂಲಕ್ಕೇರಿಸಲ್ಪಟ್ಟ ಕಳ್ಳರೆಲ್ಲರೂ ಮರಣ ಹೊಂದಿದ್ದರು. ಮಾಂಡ್ಯವ್ಯ ಮುನಿಯು ಶೂಲದ ಮೇಲೆ ಕುಳಿತೇ ತಪಮಗ್ನರಾಗಿರುವುದನ್ನು ಕಂಡು ಭಯ ಚಕಿತರಾಗಿ ರಾಜನಲ್ಲಿ ವರದಿ ಮಾಡಿದರು. ರಾಜನು ಶೂಲಕ್ಕೇರಿಸಲ್ಪಟ್ಟ ಕಠಿಣ ತಪಸ್ವಿ ಮಾಂಡ್ಯವ್ಯನು ಯೋಗ ಶಕ್ತಿಯಿಂದ ಇನ್ನು ಬದುಕುಳಿದಿರುವುದನ್ನು ಕಂಡು ನಿಜ ವಿಚಾರ ತಿಳಿದು ನಿರಪರಾಧಿಯನ್ನು ಶೂಲಕ್ಕೇರಿಸಿದ್ದರಿಂದ ಶಾಪಭೀತನಾಗಿ ಋಷಿಯಲ್ಲಿ ಕ್ಷಮೆ ಯಾಚಿಸಿ ಅವನ ದೇಹದಲ್ಲಿ ಒಕ್ಕಿದ ಶೂಲವನ್ನು ತೆಗೆಸಲು ಪ್ರಯತ್ನಿಸಿದನಾದರೂ ಸಾಧ್ಯವಾಗದೆ ಕೊನೆಗೆ ಶೂಲವನ್ನೇ ಕತ್ತರಿಸಲಾಯಿತು. ಶೂಲದ ಮನೆಯನ್ನು ದೇಹದಲ್ಲಿರಿಸಿಕೊಂಡೇ ಜೀವಿಸಿದ್ದರಿಂದ ಅವನು ಅಣಿಮಾಂಡ್ಯವನೆಂದೇ ಪ್ರಖ್ಯಾತನಾದನು. ಆದರೆ ತಾನು ಏನು ಮಾಡದೆ ಶೂಲದ ವೇದನೆಯನ್ನು ಅನುಭವಿಸಬೇಕಾಗಿ ಬಂದಿದ್ದರಿಂದ ಇದರ ಕಾರಣ ತಿಳಿಯಲು ಯೋಗ ಶಕ್ತಿಯಿಂದ ಪಾಪ ಪುಣ್ಯಗಳ ಲೆಕ್ಕವಿಡುವ ಯಮನನ್ನೇ ನೇರವಾಗಿ ಭೇಟಿ ಮಾಡಿ ತಾನು ಶೂಲ ಶಿಕ್ಷೆ ಅನುಭವಿಸಿದ್ದಕ್ಕೆ ಕಾರಣ ತಿಳಿಯಬಯಸುತ್ತಾನೆ. ಅದಕ್ಕೆ ಯಮನು ಉತ್ತರಿಸುತ್ತ, ಮಾಂಡವ್ಯನು ಬಾಲ್ಯದಲ್ಲಿ ಒಂದು ಸಣ್ಣ ಚಿಟ್ಟೆಯ ಹೊಟ್ಟೆಗೆ ಹರಿತವಾದ ಮನೆಯಿಂದ ಚುಚ್ಚಿ ಹಿಂಸಿಸಿದ್ದಕ್ಕೆ ಈ ಶಿಕ್ಷೆಯನ್ನುತ್ತಾನೆ. ಆದರೆ ಮಾಂಡವ್ಯನು ಅದಕ್ಕೊಪ್ಪದೆ ಎಳೆ ವಯಸ್ಸಿನಲ್ಲಿ ತಿಳಿಯದೆ ಮಾಡಿದ ಅಷ್ಟು ಸಣ್ಣ ತಪ್ಪಿಗೆ ಇಂತಹ ಘೋರ ಶಿಕ್ಷೆ ಸರಿಯೇ ಎಂದು ವಾದಿಸಿ 12 ವಯಸ್ಸಿನ ಒಳಗಿನವರು ಮಾಡುವ ತಪ್ಪಿಗೆ ಕಠಿಣ ಶಿಕ್ಷೆ ನೀಡಬಾರದೆಂಬ ನಿಯಮವನ್ನು ಯಮನಿಗೆ ನೆನಪಿಸುತ್ತಾನೆ. ಯಮನು ಮಾಂಡವ್ಯನಿಗೆ ಉತ್ತರಿಸುತ್ತ, ಅಲ್ಪ ಪುಣ್ಯಕ್ಕೆ ಅಧಿಕ ಫಲವಿರುವಂತೆಯೇ ಅಲ್ಪ ಪಾಪಕ್ಕೂ ಅಧಿಕ ಶಿಕ್ಷೆಯನ್ನು ಅನುಭವಿಸಬೇಕಲ್ಲವೇ ಎಂದು ಉತ್ತರಿಸುತ್ತಾನೆ. ಆದರೆ ಈ ಉತ್ತರದಿಂದ ತೃಪ್ತನಾಗದ ಯೋಗಿ ತಪಸ್ವಿ ಅಣಿಮಾಂಡ್ಯವೇನು ಇಂತಹ ಕ್ಷುಲ್ಲಕ ತಪ್ಪಿಗೆ ಘೋರ ಶಿಕ್ಷೆಯನ್ನು ನೀಡಿದ ತಪ್ಪಿಗಾಗಿ ನೀನು ಭೂಮಿಯಲ್ಲಿ ಮನುಷ್ಯ ಜನ್ಮತಾಳು ಎಂದು ಯಮನಿಗೆ ಶಾಪ ನೀಡಿದಲ್ಲದೆ ಇನ್ನು ಮುಂದೆ 14 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಮುಗ್ಧ ಮಕ್ಕಳು ಗೊತ್ತಿಲ್ಲದೆ ಮಾಡುವ ಪಾಪಕ್ಕೆ ಕಠಿಣ ಶಿಕ್ಷೆ ನೀಡಬಾರದೆಂಬ ಹೊಸ ನಿಯಮವನ್ನು ತರುವಂತೆ ನಿರ್ದೇಶಿಸುತ್ತಾನೆ. ಇದನ್ನು ಓದುವಾಗ ಮುಗ್ಧ ಮನಸ್ಸಿನ ಎಳೆಯರ ಬಗ್ಗೆ ವಾದಿಸಿ ಯಮನನ್ನೇ ಸೋಲಿಸಿದ ಅಣಿಮಾಂಡ್ಯವನ ಬಗ್ಗೆ ಹೆಮ್ಮೆ ಎನಿಸುತ್ತದೆ. ಅಣಿಮಾಂಡ್ಯವನ ಶಾಪದ ದೆಸೆಯಿಂದ ಯಮನು ವಿದುರನಾಗಿ ಭೂಲೋಕದಲ್ಲಿ ಜನ್ಮ ತಳೆಯಬೇಕಾಯಿತು ಎಂಬಲ್ಲಿಗೆ ಅಣಿಮಾಂಡ್ಯವನ ಕಥೆ ಮುಕ್ತಾಯಗೊಳ್ಳುತ್ತದೆ. ಯಮನನ್ನು ಎದುರಿಸಿದ ಸಾವಿತ್ರಿ, ನಚಿಕೇತ, ಶೂನ್ಯಶೇಪ ಮುಂತಾದವರ ಸಾಲಿಗೆ ಅಣಿಮಾಂಡ್ಯವನು ಸೇರುತ್ತಾನೆ. ಪ್ರಿಯ ಕೇಳುಗರೆ, ಕೇಳುದಲ್ಲಷ್ಟೊತ್ತು ಯಮನಿಗೆ ಶಾಪ ಕೊಟ್ಟ ಮಾಂಡವ್ಯ ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತದೆ.

2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.

ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ಮಿ ರವರು ದತ್ತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು, ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಯಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686663 18. ಧನ್ಯವಾದಗಳು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ. ಬೆಂಗಳೂರು ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ. ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ

0: ಭಾರತ ಇಂಗ್ಲೆಂಡ್ ಮಹಿಳಾ ಟಿ ಟ್ವೆಂಟಿ ಕ್ರಿಕೆಟ್ ಸರಣಿ. ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ವಾರ್ತೆಗಳ ವಿವರ. ಉಪರಾಷ್ಟ್ರಪತಿ ಸಿ ವಿ ರಾಧಾಕೃಷ್ಣನ್ ಇಂದಿನಿಂದ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಲಿರುವ ಅವರು ಆರ್ಟ್ ಆಫ್ ಲಿವಿಂಗ್ ಫೌಂಡೇಶನ್ನ 45ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ಅವರು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜು ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಇದೇ 30ರಂದು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಇದೇ 31ರಂದು ಉಪರಾಷ್ಟ್ರಪತಿಗಳು ಕರ್ನಾಟಕದ ಬೆಳ್ತಂಗಡಿಯಲ್ಲಿ ಸಿರಿ ಕೈಗಾರಿಕಾ ಪಾರ್ಕ್ ಉದ್ಘಾಟಿಸಲಿದ್ದು ಬಳಿಕ ಶ್ರೀಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಲಿದ್ದಾರೆ. ಅದೇ ದಿನ ಅವರು ಕೇರಳಂಗೆ ತೆರಳಿ ಕೊಟ್ಟಾಯಂನಲ್ಲಿ ಮಲಯಾಳಂ ದಿನಪತ್ರಿಕೆ ದೀಪಿಕಾದ 140ನೇ ವಾರ್ಷಿಕೋತ್ಸವವನ್ನು ಉದ್ಘಾಟಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ನವದೆಹಲಿಯಲ್ಲಿ ಬುಡಕಟ್ಟು ಭದ್ರತಾ ವೇದಿಕೆ ಪ್ರತಿನಿಧಿಗಳನ್ನು ಭೇಟಿ ಮಾಡಿ ಮಾತುಕತೆ ನಡೆಸಿದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಬುಡಕಟ್ಟು ಸಮುದಾಯದ ಏಳಿಗೆಗಾಗಿ ಪ್ರತಿನಿಧಿಗಳು ಹೊಂದಿರುವ ಸಮರ್ಪಣಾ ಭಾವದ ಕುರಿತು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭೇಟಿಯ ವೇಳೆ ಬುಡಕಟ್ಟು ಸಮುದಾಯಗಳ ಸರ್ವತೋಮುಖ ಅಭಿವೃದ್ಧಿ ಮತ್ತು ಸಬಲೀಕರಣಕ್ಕೆ ಸಂಬಂಧಿಸಿದ ವಿವಿಧ ವಿಷಯಗಳ ಕುರಿತು ಅರ್ಥಪೂರ್ಣ ಚರ್ಚೆಗಳನ್ನು ನಡೆಸಲಾಗಿದೆ ಎಂದು ತಿಳಿಸಿದರು. ಭಯೋತ್ಪಾದನೆ ವಿರುದ್ದ ನಿರ್ಣಾಯಕ ಕ್ರಮಕ್ಕೆ ರಾಷ್ಟೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ ನೀಡಿದ್ದು, ಈ ಹೋರಾಟದಲ್ಲಿ ಯಾವುದೇ ರೀತಿಯ ದ್ವಿಮುಖ ನೀತಿ ಇರಬಾರದು ಎಂದು ಪ್ರತಿಪಾದಿಸಿದ್ದಾರೆ. ರಷ್ಯಾದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಜವಾಬ್ದಾರಿಯುತ ರಾಷ್ಟ್ರಗಳು ತಮ್ಮ ಆಯ್ಕೆಗಳನ್ನು ಮರುಪರಿಶೀಲಿಸಬೇಕಿದ್ದು, ತಾವು ಭಯೋತ್ಪಾದನೆಯ ಪ್ರಯೋಜಕರನ್ನು ಬೆಂಬಲಿಸುತ್ತೇವೆಯೋ ಅಥವಾ ಅದರ ವಿರುದ್ಧ ಕಠಿಣ ಕ್ರಮದ ಮೂಲಕ ಹೋರಾಡುತ್ತೇವೆಯೋ ಎಂಬುದನ್ನು ನಿರ್ಧರಿಸಬೇಕು ಎಂದರು. ಮಾಸ್ಕೋದಲ್ಲಿ ಅಜಿತ್ ದೋವಲ್ ಮೊದಲ ಅಂತಾರಾಷ್ಟ್ರೀಯ ಭದ್ರತಾ ವೇದಿಕೆ ಹಾಗೂ ಭದ್ರತಾ ವಿಷಯಗಳ ಉನ್ನತ ಪ್ರತಿನಿಧಿಗಳ 14ನೇ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಎಂದು ಮಾಸ್ಕೋದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ತಿಳಿಸಿದೆ. ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಜಿತ್ ದೋವಲ್ ರಷ್ಯಾ ಭದ್ರತಾ ಸಮಿತಿಯ ಕಾರ್ಯದರ್ಶಿ ಸರ್ಗೈ ಶೋಯ್ಗು ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ಈ ವೇಳೆ ರಕ್ಷಣೆ, ಭದ್ರತೆ, ಇಂಧನ ಮತ್ತು ವ್ಯಾಪಾರ ಆರ್ಥಿಕ ಸಂಬಂಧಗಳ ಕ್ಷೇತ್ರಗಳಲ್ಲಿ ಪ್ರಸ್ತುತವಿರುವ ಸಹಕಾರ ಮತ್ತು ಪ್ರಗತಿಯನ್ನು ಪರಾಮರ್ಶಿಸಲಾಗಿದೆ ಎಂದು ರಾಯಭಾರ ಕಚೇರಿ ತಿಳಿಸಿದೆ. ಅಹಮದಾಬಾದ್ನಲ್ಲಿ ಆಯೋಜಿಸಲು ಉದ್ದೇಶಿಸಲಾಗಿರುವ ಕಾಮನ್ವೆಲ್ತ್ ಗೇಮ್ಸ್ ಮತ್ತು ಒಲಿಂಪಿಕ್ ಕ್ರೀಡಾಕೂಟದ ಪೂರ್ವ ಸಿದ್ಧತೆಗಳ ಪರಿಶೀಲನೆಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದರು. ಅಹಮದಾಬಾದ್ನಲ್ಲಿ ನಡೆದ ಈ ಸಭೆಯಲ್ಲಿ ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅಮಿತ್ ಶಾ, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದಲ್ಲಿ ಜಾಗತಿಕ ಮಟ್ಟದ ಕ್ರೀಡಾ ಮೂಲಸೌಕರ್ಯ ಮತ್ತು ಅತ್ಯಾಧುನಿಕ ತರಬೇತಿ ಸೌಲಭ್ಯಗಳನ್ನು ವಿಸ್ತರಿಸುತ್ತಿದೆ ಎಂದರು. ಅಂತಾರಾಷ್ಟ್ರೀಯ ಮಾನದಂಡಗಳಿಗೆ ಅನುಗುಣವಾಗಿ ಕ್ರೀಡಾ ಸೌಲಭ್ಯ ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಇದಕ್ಕೆ ಪೂರಕವಾಗಿ ಪ್ರಗತಿಯಲ್ಲಿರುವ ಕ್ರೀಡಾ ಮೂಲಸೌಕರ್ಯ ಮತ್ತು ಸಂಬಂಧಿತ ಯೋಜನೆಗಳ ಕುರಿತು ಪ್ರಗತಿ ಪರಿಶೀಲನಾ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದ್ದಾರೆ. ಅಹಮದಾಬಾದ್ ನಗರ 2030ರ ಕಾಮನ್ವೆಲ್ತ್ ಗೇಮ್ಸ್ಗೆ ಆತಿಥ್ಯ ವಹಿಸಲು ಉತ್ಸುಕವಾಗಿದ್ದು, 2036ರ ಒಲಿಂಪಿಕ್ಸ್ ಕ್ರೀಡಾಕೂಟದ ಆತಿಥ್ಯಕ್ಕಾಗಿ ಈಗಾಗಲೇ ಅಧಿಕೃತವಾಗಿ ಬಿಡ್ ಸಲ್ಲಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಮುಂದುವರೆದಿರುವ ಬಿಕ್ಕಟ್ಟು ಹಾಗೂ ಅನಿಶ್ಚಿತತೆಯ ಹಿನ್ನೆಲೆಯಲ್ಲಿ ಏರ್ ಇಂಡಿಯಾ ಸಂಸ್ಥೆ ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದೆ. ಈ ಹಿಂದೆ ಜೂನ್ ಅಂತ್ಯದವರೆಗೆ ಟೆಲ್ ಅವಿ ಮತ್ತು ದೆಹಲಿ ಮಾರ್ಗದ ವಿಮಾನ ಸಂಚಾರವನ್ನು ಏರ್ ಇಂಡಿಯಾ ಸಂಸ್ಥೆ ಸ್ಥಗಿತಗೊಳಿಸಿದ್ದು, ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಮಾನತು ಅವಧಿಯನ್ನು ವಿಸ್ತರಿಸಿದೆ. ಪಶ್ಚಿಮ ಏಷ್ಯಾ ಸಂಘರ್ಷದ ಪರಿಣಾಮವಾಗಿ ವಿಮಾನಯಾನ ಸಂಸ್ಥೆಗಳು ದುಬಾರಿ ಇಂಧನ ಬೆಲೆ ಮತ್ತು ವೈಮಾನಿಕ ವಲಯದ ಮೇಲಿನ ನಿರ್ಬಂಧಗಳು ಸೇರಿದಂತೆ ಹಲವು ಸವಾಲುಗಳನ್ನು ಎದುರಿಸುತ್ತಿದ್ದು, ಇದು ಅವುಗಳ ಕಾರ್ಯಾಚರಣೆಯ ವೆಚ್ಚವನ್ನು ಗಣನೀಯವಾಗಿ ಹೆಚ್ಚಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಇರಾನ್ ಮೇಲಿನ ಅಮೆರಿಕದ ಇತ್ತೀಚಿನ ವಾಯುದಾಳಿಗಳಿಗೆ ಪ್ರತಿಯಾಗಿ ಪ್ರಾದೇಶಿಕ ಅಮೆರಿಕ ವಾಯುನೆಲೆಯನ್ನು ಗುರಿಯಾಗಿಸಿಕೊಂಡು ದಾಳಿ ನಡೆಸಿರುವುದಾಗಿ ಇರಾನ್ನ ಇಸ್ಲಾಮಿಕ್

0: ಎಕ್ಸ್‌ಪೆಡಿಷನರಿ ಗಾರ್ಡ್ ಕೋರ್ ಐಆರ್ಜಿಸಿ ತಿಳಿಸಿದೆ. ಅಮೆರಿಕದ ಸೇನಾ ನೆಲೆ ಹೊಂದಿರುವ ಕುವೈತ್ ತನ್ನ ವಲಯಕ್ಕೆ ಬಂದ ಶತ್ರು ಕ್ಷಿಪಣಿ ಮತ್ತು ಡ್ರೋನ್ಗಳನ್ನು ಹೊಡೆದುರುಳಿಸಿರುವುದಾಗಿ ಹೇಳಿದ್ದು ದಾಳಿಯ ನಿಖರ ಗುರಿಯನ್ನು ಖಚಿತಪಡಿಸಿಲ್ಲ. ಕೇಂದ್ರ ಮತ್ತು ಇತರ ಪಾಲುದಾರ ವಿಶ್ವವಿದ್ಯಾಲಯಗಳ ಪದವಿ ಕೋರ್ಸ್ಗಳ ಪ್ರವೇಶಾತಿಗಾಗಿ ನಡೆಯುವ ಸಾಮಾನ್ಯ ವಿಶ್ವವಿದ್ಯಾಲಯ ಪ್ರವೇಶ ಪರೀಕ್ಷೆ ಸಿಯುಇಟಿ ಯುಜಿ 2026 ಪರಿಷ್ಕೃತ ಪರೀಕ್ಷಾ ವೇಳಾಪಟ್ಟಿ ಮತ್ತು ಪ್ರವೇಶ ಪತ್ರಗಳನ್ನು ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಬಿಡುಗಡೆ ಮಾಡಿದೆ. ಈ ಪರೀಕ್ಷೆಗಳು ಇದೇ 31ರಂದು ಹಾಗೂ ಮುಂದಿನ ತಿಂಗಳ 6 ಮತ್ತು 7ರಂದು ನಡೆಯಲಿದೆ. ನಿನ್ನೆ ನಡೆಯಬೇಕಿದ್ದ ಈ ಪರೀಕ್ಷೆಯನ್ನು ಈದ್ ಉಲ್ ಅಜಾ ಹಬ್ಬದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿತ್ತು. ಅಭ್ಯರ್ಥಿಗಳು ತಮ್ಮ ಪ್ರವೇಶ ಪತ್ರಗಳನ್ನು ಎನ್ಟಿಎ ಅಧಿಕೃತ ಜಾಲತಾಣ cuet.nta.nic.in ಮೂಲಕ ಪಡೆಯಬಹುದಾಗಿದೆ ಎಂದು ಸುದ್ದಿಸಂಸ್ಥೆ ತಿಳಿಸಿದೆ. ಕೇಂದ್ರ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವಿಯ ಇಂದಿನಿಂದ ಮೇಘಾಲಯಕ್ಕೆ 3 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಭೇಟಿಯ ಸಂದರ್ಭದಲ್ಲಿ ಯುವ ವ್ಯವಹಾರಗಳು, ಕ್ರೀಡಾ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಕೇಂದ್ರ ಪರಿಷ್ಕೃತ ಯೋಜನೆಗಳ ಪರಿಶೀಲನೆಗೆ ಸಂಬಂಧಿಸಿದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ಯುವ ವ್ಯವಹಾರಗಳ ಇಲಾಖೆಯ ವಿಚಾರ ಸಂಕಿರಣ ಸಭೆಯಲ್ಲೂ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಮುಖ್ಯಮಂತ್ರಿ ಕನ್ರಾಡ್ ಕೆ ಸಂಗ್ಮಾ ಅವರೊಂದಿಗೆ ರಾಜ್ಯದ ರಾಜಧಾನಿಯಲ್ಲಿ 132.9 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಸಂಯೋಜಿತ ಬಹುಪಯೋಗಿ ಒಳಾಂಗಣ ಕ್ರೀಡಾ ಸಂಕೀರ್ಣವನ್ನು ಉದ್ಘಾಟಿಸಲಿದ್ದಾರೆ. ಈ ಭೇಟಿಯ ಸಮಯದಲ್ಲಿ ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ನ ಪ್ರತಿನಿಧಿಗಳು ಮತ್ತು ಇತರ ಗಣ್ಯರ ಸಮ್ಮುಖದಲ್ಲಿ ಮೇಘಾಲಯದೊಂದಿಗೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟ 2026 ಆತಿಥೇಯ ರಾಜ್ಯದ ಒಪ್ಪಂದಕ್ಕೆ ಸಹಿ ಹಾಕಲಾಗುವ ನಿರೀಕ್ಷೆ ಇದೆ. ಲಂಡನ್ನ ಚೆಲ್ಮ್ಸ್ಫೋರ್ಡ್ನಲ್ಲಿ ನಿನ್ನೆ ನಡೆದ 3 ಪಂದ್ಯಗಳ ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಇಂಗ್ಲೆಂಡ್ ತಂಡವನ್ನು 38 ರನ್ಗಳಿಂದ ಮಣಿಸಿ ಸರಣಿಯಲ್ಲಿ ಮುನ್ನಡೆ ಕಾಯ್ದುಕೊಳ್ಳುವಲ್ಲಿ ಸಫಲವಾಗಿದೆ. ಭಾರತ ನೀಡಿದ 189 ರನ್ಗಳ ಗುರಿಯನ್ನು ಬೆನ್ನತ್ತಿದ ಇಂಗ್ಲೆಂಡ್ ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 150 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಸರಣಿಯ 2ನೇ ಪಂದ್ಯ ಬ್ರಿಸ್ಟಲ್ನಲ್ಲಿ ನಾಳೆ ಭಾರತೀಯ ಕಾಲಮಾನ ಸಂಜೆ 7 ಗಂಟೆಗೆ ನಡೆಯಲಿದೆ. March 28ರಿಂದ ನಡೆಯುತ್ತಿರುವ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು ಇಂದು ನಡೆಯಲಿರುವ 2ನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ಗೇರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯದ ಮೂಲಕ ಫೈನಲ್ಗೇರುವ ತವಕದಲ್ಲಿದ್ದರೆ ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಹಾಂಕಾಂಗ್ನಲ್ಲಿ ನಿನ್ನೆ ಆರಂಭವಾದ 20 ವರ್ಷದೊಳಗಿನವರ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಮೊದಲ ದಿನವೇ ಭಾರತದ ಯುವ ಓಟಗಾರ್ತಿ ನಿಪಂ 100 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಕಂಚಿನ ಪದಕ ಗೆದ್ದಿದ್ದಾರೆ. ಮಹಿಳೆಯರ 100 ಮೀಟರ್ ಓಟದ 20 ವರ್ಷದೊಳಗಿನವರ ವಿಭಾಗದಲ್ಲಿ ರಾಷ್ಟ್ರೀಯ ದಾಖಲೆ ಹೊಂದಿರುವ 18 ವರ್ಷದ ನಿಪಂ ನಿಗದಿಪಡಿಸಿದ ದೂರವನ್ನು 11.62 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಿ 3ನೇ ಸ್ಥಾನದೊಂದಿಗೆ ಕಂಚಿನ ಪದಕಕ್ಕೆ ಕೊರಳೊಡ್ಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಕರ್ನಾಟಕ, ಗೋವಾ, ಕೇರಳಂ ಪ್ರವಾಸ, ಬೆಂಗಳೂರು, ದಾವಣಗೆರೆಗೆ ಇಂದು ಭೇಟಿ. ಬುಡಕಟ್ಟು ಭದ್ರತಾ ವೇದಿಕೆಯ ಪ್ರಧಾನಿಗಳೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಮಾತುಕತೆ, ಸಮುದಾಯದ ಸಬಲೀಕರಣದ ಕುರಿತು ಚರ್ಚೆ. ಭಯೋತ್ಪಾದನೆ ವಿರುದ್ಧ ನಿರ್ಣಾಯಕ ಕ್ರಮಕ್ಕೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕರೆ. ಇಸ್ರೇಲ್ಗೆ ವಿಮಾನಯಾನ ಸೇವೆಗಳ ಅಮಾನತನ್ನು ಜುಲೈ ಅಂತ್ಯದವರೆಗೆ ವಿಸ್ತರಿಸಿದ ಏರ್ ಇಂಡಿಯಾ ಸಂಸ್ಥೆ. ಹಾಗೂ ಭಾರತ ಇಂಗ್ಲೆಂಡ್ ಮಹಿಳಾ ಟಿ20 ಕ್ರಿಕೆಟ್ ಸರಣಿ ಮೊದಲ ಪಂದ್ಯದಲ್ಲಿ ಭಾರತಕ್ಕೆ 38 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇನ್ನು ಮುಂದೆ ಕೇಳಿ ಬರೋಣ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಭಿಗಳಾದ ಶ್ರೀ ಅಮೋಘ ಎಸ್ ಹಿರೇಮಠರವರು ನಡೆಸಿಕೊಡುವ ಕಾರ್ಯಕ್ರಮ.

ನಿಜವಾಗ್ಲೂ ಭಾರತದ ಏಕೀಕರಣದ ಯಶೋಘಾತಿಯನ್ನ ನಾವು ಅರಿತುಕೊಳ್ಳದೆ ಹೋದ್ರೆ ನಾವೊಂದ್ ಚೂರು ಎಲ್ಲೋ ಭ್ರಷ್ಟರಾಗಿ ಬಿಡ್ತೀವಿ ಅಂತ. ಮೊದಲಿಗೆ ಭಾರತ

ಏಕೀಕರಣವಾಗುವಂತಹ ಸಂದರ್ಭಕ್ಕೆ ಪ್ರಮುಖವಾಗಿ ಇರುವಂತಹ ವ್ಯಕ್ತಿ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂತ. ಈ ಭಾರತಕ್ಕೆ ಏಕೀಕರಣ ಆಗೋದಕ್ಕಿಂತ ಮೊದಲು ಈ ದೇಶ ಹೇಗಿತ್ತು, ಈ ದೇಶದ ವ್ಯವಸ್ಥೆ ಹೆಂಗಿತ್ತು, ನಮ್ಮ ದೇಶದ ಬಗ್ಗೆ ನಾವು ಯಾವ್ಯಾವ ರೀತಿಯಾಗಿ ತಿಳ್ಕೊಳ್ಬಹುದು ಅನ್ನೋದಕ್ಕಾಗಿ ಸಣ್ಣದಾಗಿ ಒಂದು 5 ನಿಮಿಷದಲ್ಲಿ ನಾನು ನಿಮ್ಮೆಲ್ಲರಿಗೂ ಹೇಳ್ಬಿಡ್ತೀನಿ. ಈ ದೇಶ ಯಾವ ರೀತಿಯಾಗಿ ಮುಂದುವರೆದಿತ್ತು ಅಂದ್ರೆ, ಒಂದು ಕಾಲಕ್ಕೆ ಈ ದೇಶವನ್ನ ಚಿನ್ನದ ಹಕ್ಕಿ ಅಂತ ಕರಿತಿದ್ರು. ಚಿನ್ನದ ಹಕ್ಕಿಯಂತೆ ಹಾರಾಡುವಂತಹ ಒಂದು ದೇಶ ಜಗತ್ತಿನಲ್ಲಿ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ. ಎಂತೆಂತಹ ತಂತ್ರಜ್ಞಾನಗಳು ಈ ದೇಶದಲ್ಲಿ ಇದ್ವು ಅಂದ್ರೆ, ನಮ್ಮ ದೇಶದಲ್ಲಿ ಇದ್ದಂತಹ ತಂತ್ರಜ್ಞಾನಗಳು ಕೂದಲನ್ನ ಅರ್ಧ ಸೀಳುವಂತಹ ತಂತ್ರಜ್ಞಾನ ನಮ್ಮ ದೇಶದಲ್ಲಿತ್ತು. ವಿಮಾನ, ನಾವು ವಿಮಾನವನ್ನ ಕಂಡು ಹಿಡಿದವರು ಅಂತ ನೋಡಿದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ರೈಟ್ ಸಹೋದರರು. ರೈಟ್ ಸಹೋದರರು ನಮ್ಗೆ ವಿಮಾನವನ್ನ ಕಂಡು ಹಿಡಿದ್ರು ಅಂತ ನೆನಪಾಗ್ತಾರೆ. ಆದ್ರೆ ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಮುಂಚೆಯೇ ಮಹರ್ಷಿ ವಾಲ್ಮೀಕಿ ಎನ್ನುವಂಥವ್ರು ರಾಮಾಯಣವನ್ನ ರಚಿಸಿ ಆ ಮೂಲಕವಾಗಿ ಪುಷ್ಪಕ ವಿಮಾನವನ್ನ ತೋರಿಸುವ ಮೂಲಕ ಆಕಾಶದಲ್ಲಿ ಒಂದು ವಿಮಾನ ಹಾರಬಹುದು, ಆಕಾಶದಲ್ಲಿ ಒಂದು ವಾಹನ ಹೋಗಬಹುದು ಎನ್ನುವಂತ ಕಲ್ಪನೆಯನ್ನ ಕೊಟ್ಟಿರುವಂತಹ ದೇಶ ಇದು. ಜೊತೆ ಜೊತೆಗೆ ಈ ದೇಶದಲ್ಲಿ ಎಲ್ಲವೂ ಕೂಡ ಬಹಳ ಅದ್ಭುತವಾದಂತಹ ಪರಂಪರೆ ಇದೆ. ನಾವು ವಿಜಯನಗರ ಸಾಮ್ರಾಜ್ಯದಲ್ಲಿ ನೋಡುವಾಗ ಹೇಗಿತ್ತು ವಿಜಯನಗರ ಸಾಮ್ರಾಜ್ಯ ಅಂದ್ರೆ, ರಸ್ತೆ ಬದಿಗಳಲ್ಲಿ ಇವತ್ತಿಗೆ ಹೇಗೆ ತರಕಾರಿಗಳನ್ನ ಮತ್ತೊಂದನ್ನ ಮಾರ್ತಾರೋ ಹಂಗೆ ಅವತ್ತಿನ ಕಾಲಕ್ಕೆ ವಜ್ರ ವೈಡೂರ್ಯ ಬಂಗಾರಗಳನ್ನ ಮಾರ್ತಿದ್ರು. ಮಾರೋದ್ರ ಜೊತೆಗೆ ಕತ್ತಲಾದ ನಂತರ ಆ ವಜ್ರ ವೈಡೂರ್ಯ ಬಂಗಾರಗಳನ್ನ ಯಾವುದೋ ಒಂದು ಅಂಗಡಿಯಲ್ಲಿ ಕಿಲಿ ಹಾಕಿ ಹೋಗ್ತಿರ್ಲಿಲ್ಲ, ಬದಲಿಗೆ ಒಂದು ಬಟ್ಟೆಯನ್ನ ತಗೊಂಡು ಆ ಬಟ್ಟೆಯನ್ನ ಅದ್ರ ಮೇಲೆ ಹಾಕಿ ಹೋಗ್ತಿದ್ರು. ಅಷ್ಟೊಂದು ಪ್ರಾಮಾಣಿಕವಾಗಿ ಬದುಕ್ತಾ ಇದ್ರು, ಯಾರ ಮನೆಗೂ ಬಾಗಿಲುಗಳು ಇರ್ತಾ ಇರ್ಲಿಲ್ಲ. ಎಷ್ಟು ಅದ್ಭುತವಾದಂತಹ ಪರಂಪರೆ ನಮ್ದಿತ್ತು ಅಂದ್ರೆ, ಯಾರ್ಯಾರು ಈ ದೇಶಕ್ಕೆ ಬರ್ತಾರೋ ಅವರೆಲ್ರಿಗೂ ಅದ್ಭುತವಾಗಿ ನೋಡ್ಕೊಂಡು ಅವರೆಲ್ರಿಗೂ ಯಾವ್ಯಾವ ಗೌರವವನ್ನು ಕೊಡ್ಬೇಕು ಅಷ್ಟು ದೊಡ್ಡ ಗೌರವವನ್ನು ಕೊಟ್ಟು ಮುಂದೆ ಬಂದಿರುವಂತಹ ರಾಷ್ಟ್ರ ನಮ್ಮ ರಾಷ್ಟ್ರ. ಇಂತಹ ರಾಷ್ಟ್ರಕ್ಕೆ ಸಾವಿರಾರು ಕಾಲಗಳ ಇತಿಹಾಸ ಇದ್ದಾಗಲೂ ಕೂಡ ಎಷ್ಟೊಂದು ಸಶಕ್ತವಾಗಿ ಬದುಕಿದಂತಹ ದೇಶ ಅಂದ್ರೆ, ಇಂತಹ ಸಂಪತ್ ಭರಿತ ದೇಶದ ಮೇಲೆ ಸಾಕಷ್ಟು ಜನರ ಕಣ್ಣು ಬೀಳುತ್ತದೆ. ಸಾಕಷ್ಟು ಜನ ಈ ದೇಶದ ಮೇಲೆ ದಾಳಿಯನ್ನು ಮಾಡ್ತಾರೆ. ಈ ದೇಶದ ಮೇಲೆ ಮೊಘಲರು, ಡಚ್ಚರು, ಫ್ರೆಂಚರು, ಆಂಗ್ಲರು ಯಾರ್ಯಾರು ಬಂದು ದಾಳಿಯನ್ನು ಮಾಡಿದ್ರು, ಎಲ್ಲರೂ ಬಂದು ದಾಳಿಯನ್ನ ಮಾಡಿ ಇಲ್ಲಿರುವಂತದ್ದನ್ನ ದೋಚ್ಕೊಂಡು ಹೋಗ್ತಾರೆ. ಒಂದ್ ಕಡೆ ಬರೀತಾರೆ, ಮೊಹಮ್ಮದ್ ಗೋರಿ ಮತ್ತು ಗಜನಿಗಳು ಈ ದೇಶದ ಮೇಲೆ ದಾಳಿಯನ್ನ ಮಾಡಿ ಈ ದೇಶದ ಸಂಪತ್ತನ್ನ ಕೊಳ್ಳೆ ಹೊಡೆದು ಮತ್ತೆ ಅವ್ರ ದೇಶಕ್ಕೆ ತಗೊಂಡು ಹೋಗುವಾಗ ಅವರು ಆನೆಗಳ ಮೇಲೆ, ಕುದುರೆಗಳ ಮೇಲೆ ಈ ದೇಶದ ಸಂಪತ್ತನ್ನು ಹೊತ್ಕೊಂಡು ಹೋಗ್ತಿದ್ರಂತೆ. ಹೋಗುವಾಗ ಆನೆಗಳು ಕುದುರೆಗಳು ಸತ್ ಹೋಗ್ತಿದ್ವಂತೆ. ಯಾಕಂದ್ರೆ ಆ ಸಂಪತ್ತನ್ನ, ಬಂಗಾರವನ್ನ, ಬೆಳ್ಳಿಯನ್ನ, ವಜ್ರವನ್ನ ಹೊತ್ಕೊಳ್ಳೋದಕ್ ಆಗ್ತಿರ್ಲಿಲ್ಲ ಆನೆಗಳಿಗೆ ಮತ್ತು ಕುದುರೆಗಳಿಗೆ. ಅಷ್ಟೊಂದು ಸಂಪತ್ತನ್ನ ಇಲ್ಲಿಂದ ತಗೊಂಡು ಹೋಗ್ತಿದ್ರು. ಹೋಗಿ 2-3 ಎಕರೆ ಹೊಲದಲ್ಲಿ ಅದನ್ನ ಹರಡಿರ್ತಾ ಇದ್ರಂತೆ. ಅಷ್ಟು ಆದಾಗ್ಲೂ ಸಹಿತ ಎಷ್ಟು ಸಂಪತ್ ಭರಿತ ದೇಶ ಇದಾಗಿತ್ತು ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಈ ದೇಶದ ಮೇಲೆ ಸಾಕಷ್ಟು ಜನ ದಾಳಿಯನ್ನ ಮಾಡ್ತಾ ಬಂದ್ರು. ಪ್ರಮುಖವಾಗಿ ಬಂದು ದಾಳಿಯನ್ನ ಮಾಡದಂತವ್ರು ಅಲೆಕ್ಸಾಂಡರ್. ಅಲೆಕ್ಸಾಂಡರ್ ಹೆಸರನ್ನ ನಾವು ಕೇಳ್ತೀವಿ, ನಾವು ಪಠ್ಯ ಪುಸ್ತಕದಲ್ಲಿ ಅವನನ್ನ ದಿ ಗ್ರೇಟ್ ಅಂತೆಲ್ಲ ಹೇಳ್ತಾರೆ. ಅಲೆಕ್ಸಾಂಡರ್ ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡಿದಾಗ ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ಹೊರಟಂತವನು ಅಲೆಕ್ಸಾಂಡರ್. ಈ ದೇಶಕ್ಕೆ ಬಂದು ದಾಳಿಯನ್ನ ಮಾಡ್ಬೇಕು ಅನ್ಕೊಂಡಾಗ ದಾಳಿಯನ್ನ ಆರಂಭ ಮಾಡ್ದ. ಈ ದೇಶದ ಒಳಗಡೆ ಬರಬೇಕಾದ್ರೆ ಒಬ್ಬ ರಾಜನ ವಿರುದ್ಧ ಘನಘೋರವಾದಂತಹ ಯುದ್ಧವನ್ನ ಮಾಡ್ತಾನೆ. ಆ ಯುದ್ಧ ನಡೆದ ನಂತರ ಇನ್ನೇನು ನಾನು ಭಾರತ ಒಳಗಡೆ ಬಂದೇ ಬಿಟ್ಟೆ, ಗೆದ್ದೇ ಬಿಟ್ಟೆ ಅನ್ನೋಂತ ಖುಷಿ ಒಳಗಡೆ ಇದ್ದಂತ ಅಲೆಕ್ಸಾಂಡರ್ ನನ್ನ ಸೋಲಿಸೋದಕ್ಕಾಗಿ, ಅವನನ್ನ ವಿರೋಧಿಸೋದಕ್ಕಾಗಿ, ಯಾವ ರಾಜ ತನ್ನ ರಾಣಿಯನ್ನ ಹಂಗೆ ಬಿಟ್ಟಿದ್ನೋ, ಯಾವ ರಾಜನನ್ನ ಕಳ್ಕೊಂಡಿದ್ನೋ, ಅದೇ ರಾಣಿ ಅರಮನೆಯಿಂದ ಕತ್ತಿಯನ್ನ ಹಿಡ್ಕೊಂಡು ಬಂದು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ. ಆ ರಾಣಿ ಹೆಸರು ರಾಣಿ ಕೃಪಾ. ಅವಳು ಅಲೆಕ್ಸಾಂಡರ್ನ ಸೇನೆಯ ವಿರುದ್ಧ ಹೋರಾಟವನ್ನ ಮಾಡಿ ಇನ್ನೇನು ಅಲೆಕ್ಸಾಂಡರ್ನ ಸೇನೆ ಸೋತೇ ಬಿಡುತ್ತೆ ಅನ್ನುವಂತಹ ಸಂದರ್ಭದ ಹೊತ್ತಿಗೆ ರಾಣಿ ಕೃಪಾನಿಗೆ ಅಲೆಕ್ಸಾಂಡರ್ ಶರಣಾಗ್ತಾನೆ. ನಾನು ಒಂದು ಮಹಿಳೆ ಕಡೆ ಸೋಲ್ತೆ ಅನ್ನುವಂತಹ ಭಾವ ನನಗೆ ಬರಬಾರದು, ನನಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಅಲೆಕ್ಸಾಂಡರ್ ರಾಣಿ ಕೃಪಾನ ವಿರುದ್ಧ ಸೋತ್ ಬಿಡ್ತಾನೆ. ಹಿಂಗೆ ಮಹಿಳೆಯರು ಸಹಿತ ಈ ದೇಶದಲ್ಲಿ ಅಷ್ಟೊಂದು ಅದ್ಭುತವಾಗಿ ಬದುಕಿದ್ರು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನ ಕೇಳ್ತೀವಿ, ಒಂದ್ ಕಡೆ ಕತ್ತಿಯನ್ನ ಬೀಸ್ತಿದ್ಲು, ಮತ್ತೊಂದ್ ಕಡೆ ಕುದುರೆ ಸವಾರಿಯನ್ನ ಮಾಡ್ತಿದ್ಲು, ಹಿಂದ್ಗಡೆ ಮಗುವನ್ನ ಸಂಭಾಳಿಸ್ತಾ ಇದ್ಲು, ಒಂದ್ ಕಡೆ ರಾಜ್ಯವನ್ನ ನೋಡ್ಕೊಳ್ತಾ ಇದ್ಲು. ಏಕಕಾಲಕ್ಕೆ 5-6 ಕೆಲಸಗಳನ್ನ ಮಾಡುವಂತ ತಾಕತ್ ಇದ್ದಂಥದ್ದು ಈ ದೇಶದ ಮಹಿಳೆಯರಿಗೆ. ಎಷ್ಟು ಅದ್ಭುತವಾಗಿ ಈ ದೇಶದ ಮಹಿಳೆಯರು, ರಾಜರು ಎಲ್ಲರೂ ಹೋರಾಟವನ್ನ ಮಾಡ್ಕೊಂಡು ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನ ಉಳಿಸಿದ್ದಾರೆ. ಯಾರ್ಯಾರು ಈ ದೇಶದ ಮೇಲೆ ದಾಳಿಯನ್ನ ಮಾಡಿದ್ರು ಅವರು ದಾಳಿಯನ್ನ ಮಾಡಿ ವಾಪಸ್ ಅವ್ರ ದೇಶಕ್ಕೆ ಹೋದ್ರು. ಆದ್ರೆ ಈ ದೇಶವನ್ನ ಕೊಳ್ಳೆ ಹೊಡೆದು ಅವರ ಸಂಸ್ಕೃತಿಯನ್ನ ಇವತ್ತಿಗೂ ನಮ್ಮ ಮುಂದೆ ಉಳಿಸಿಕೊಟ್ಟು ಹೋಗಿರುವಂತವ್ರು ಅಂದ್ರೆ ಅವರು ಬ್ರಿಟಿಷರು. ಬ್ರಿಟಿಷರು ಈ ದೇಶಕ್ಕೆ ತಕ್ಕಡಿಯನ್ನ ಹಿಡ್ಕೊಂಡು ಬಂದ್ರು. ತಕ್ಕಡಿಯನ್ನು ಹಿಡ್ಕೊಂಡು ಬಂದು ವ್ಯಾಪಾರವನ್ನ ಮಾಡ್ತೀವಿ ಅನುಮತಿ ಕೊಡಿ ಅಂತ ಕೇಳ್ಕೊಂಡು, ಅಂಗಲಾಚಿ ಬೇಡ್ಕೊಂಡು ವ್ಯಾಪಾರ ಮಾಡೋದಕ್ಕೆ ಅನುಮತಿಯನ್ನ ತಗೊಂಡು ನಮ್ಮ ದೇಶದ ರಾಜರು ಬಹಳ ದೊಡ್ಡ ಮನಸ್ಸಿನವರು ಕೊಟ್ಟುಬಿಟ್ರು. ಆದ್ರೆ ನಮ್ಮ ಒಳಗಿನ ಆಂತರಿಕ ಕಚ್ಚಾಟವನ್ನ ಲಾಭವನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಈ ದೇಶವನ್ನ ಆಳೋದಕ್ಕೆ ಆರಂಭ ಮಾಡಿದ್ರು. ಯಾವ ಬ್ರಿಟಿಷರು ತಕ್ಕಡಿಯನ್ನು ಹಿಡ್ಕೊಂಡು ಈ ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದ್ರು, ಈ ದೇಶದ ವ್ಯಾಪಾರವನ್ನ ನಿಯಂತ್ರಿಸುವಷ್ಟರ ಮಟ್ಟಿಗೆ ಈ ದೇಶದಲ್ಲಿ ಅವರು ಠಿಕ್ಕಾಣಿಯನ್ನ ಹೂಡಿದ್ರು.
ಸಾಕಷ್ಟು ಜನ ಆ ಬ್ರಿಟಿಷರನ್ನ ಇದೇ

ಸ್ವಾರ್ಥದಿಂದ ಓಡಿಸಬೇಕು ಅನ್ನೋದಕ್ಕಾಗಿ ಹೋರಾಟವನ್ನ ಮಾಡಿದ್ರು, ಸಾಕಷ್ಟು ಜನ ಬಲಿದಾನವನ್ನ ಮಾಡಿದ್ರು. ಒಬ್ಬೊಬ್ಬರ ಕಥೆಯನ್ನ ನಾವು ಕೇಳ್ತಾ ಕುಂದ್ರೆ ಇವತ್ತಿಗೆ ನಮ್ಗೆ ಹೇಳೋದಕ್ಕೂ ಸಹಿತ ಸಮಯ ಸಾಕಾಗುದಿಲ್ಲ. ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ಕಥೆಯನ್ನ ಹೇಳಬಹುದಾದಂತ ಇತಿಹಾಸವನ್ನು ಹೊಂದಿರುವಂತಹ ಕ್ರಾಂತಿಕಾರಿಗಳು, ಹೋರಾಟಗಾರರು, ಸ್ವತಂತ್ರ ಸೇನಾನಿಗಳು ನಮ್ಮ ನಡುವಿದ್ದಾರೆ. ಆದ್ರೆ ಅದೆಷ್ಟೋ ಜನರ ಹೆಸರುಗಳು ಪಠ್ಯ ಪುಸ್ತಕದಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ಸಾಕಷ್ಟು ವಿಚಾರಗಳನ್ನ ನಾವು ಹೇಳ್ಬೋದು. ಮೊದಲನೇದಾಗಿ ಹೇಳೋದಂದ್ರೆ ಭಾರತಕ್ಕೆ ಬ್ರಿಟಿಷರು ಬಂದು ಬ್ರಿಟಿಷರು 250-300 ವರ್ಷಗಳ ಕಾಲ ಈ ದೇಶದಲ್ಲಿ ಆಡಳಿತವನ್ನು ನಡೆಸಿ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟ ನಂತರ ನಿಜವಾಗಿಯೂ ನಮ್ಗೆ ಸ್ವತಂತ್ರ ಬಂತು ಅಂತ ನಾವು ಒಂದ್ ಕಡೆಗೆ ಏನು ಖುಷಿಯನ್ನ ಪಟ್ಟುಕೊಂಡ್ರೆ ಮತ್ತೊಂದ್ ಕಡೆಗೆ ನಾವು ದುಃಖವನ್ನ ಪಟ್ಟುಕೊಳ್ತಾ ಇದ್ವಿ. ಯಾಕೆ ದುಃಖ ಅಂತ ನಾವು ಕೇಳೋದಾದ್ರೆ ಈ ದೇಶದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಎನ್ನುವಂತ ಎರಡು ವಿಭಜನೆ ಆಯ್ತು. ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆದಂತಹ ಸಂದರ್ಭದಲ್ಲಿ ಪಾಕಿಸ್ತಾನದಲ್ಲಿ ಯಾರ್ಯಾರಿದ್ರೋ ಅವರೆಲ್ಲರನ್ನು, ಭಾರತೀಯರನ್ನ, ಹಿಂದೂಗಳನ್ನ ಎಲ್ಲರನ್ನೂ ಸಹಿತ ಏನ್ ಮಾಡೋದಕ್ಕೆ ಆರಂಭ ಮಾಡ್ತಾರೆ ಅಂದ್ರೆ ಕೊಲ್ಲೋದಕ್ಕೆ ಆರಂಭ ಮಾಡ್ತಾರೆ. ಇದೇ ರೀತಿ ಭಾರತದ ಮುಂದೆ ಸಾವಿರಾರು ಸವಾಲುಗಳಿದ್ವು. ಯಾವ ಭಾರತ ಸ್ವತಂತ್ರಗೊಂಡಿತು ಎನ್ನುವಂತ ಖುಷಿಯಲ್ಲಿತ್ತು ಅದೇ ಭಾರತದ ಮುಂದೆ ಒಂದ್ ಕಡೆ ವಲಸೆ ಬರ್ತಾ ಇದ್ರು, ಒಂದ್ ಕಡೆ ಭಯೋತ್ಪಾದನೆ ಇತ್ತು, ಮತ್ತೊಂದ್ ಕಡೆಗೆ ಸರ್ಕಾರ ರಚನೆ ಮಾಡುವಂತ ಸವಾಲಿತ್ತು, ಮತ್ತೊಂದ್ ಕಡೆಗೆ ಬೇರೆ ಬೇರೆ ರಾಜ್ಯದ ಸಂಸ್ಥಾನಗಳು ಈ ದೇಶದಲ್ಲಿದ್ವು. ಭಾರತ ಮೊದಲಿಗೆ ರಾಜ್ಯಗಳ ಒಕ್ಕೂಟವಾಗಿರಲಿಲ್ಲ, ಬದಲಿಗೆ ಸಂಸ್ಥಾನಗಳ ಒಕ್ಕೂಟ ಆಗಿತ್ತು. ಯಾವ್ದು ಸಂಸ್ಥಾನಗಳು ಅಂತ ಕೇಳಿದ್ರೆ ಯಾರ್ಯಾರು ಈ ದೇಶದಲ್ಲಿ ರಾಜರುಗಳಿದ್ರು ಆ ರಾಜರುಗಳೆಲ್ಲ ಸೇರ್ಕೊಂಡು ಒಂದು ಸಂಘಟಿತವಾಗಿ ಬದುಕ್ತಾ ಇದ್ರು ಅದಕ್ಕೆ ಸಂಸ್ಥಾನ ಅಂತ ಕರಿತಾ ಇದ್ರು. ಈ ದೇಶದಲ್ಲಿ ಇದ್ದಂತ ಸಂಸ್ಥಾನಗಳು ಅಂದ್ರೆ 562 ಈ ದೇಶದಲ್ಲಿ ದೇಶೀಯ ಸಂಸ್ಥಾನಗಳಂತಿದ್ವು. ಭಾರತ ಸ್ವತಂತ್ರಗೊಂಡ ನಂತರ ನಾವು ಮೌಂಟ್ ಬ್ಯಾಟನ್ ಎನ್ನುವಂತ ವ್ಯಕ್ತಿಯ ಹೆಸರನ್ನ ಕೇಳ್ತೀವಿ. ಯಾರು ಮೌಂಟ್ ಬ್ಯಾಟನ್ ಅಂತ ಕೇಳಿದ್ರೆ ಭಾರತಕ್ಕೆ ಸ್ವತಂತ್ರವನ್ನು ಕೊಟ್ಟವನು ಅಂತ ನಮ್ಮ ಪಠ್ಯ ಪುಸ್ತಕಗಳು ಎಲ್ಲವೂ ಹೇಳ್ತವೆ. ಭಾರತಕ್ಕೆ ಅವನೇನು ಸ್ವತಂತ್ರವನ್ನ ಕೊಡ್ಲಿಲ್ಲ, ನಾವೇ ಅವನ ಕಡೆಯಿಂದ ಸ್ವತಂತ್ರವನ್ನ ಕಿತ್ಕೊಂಡ್ವಿ. ಯಾರಾದ್ರೂ ನಮ್ಗೆ ಬ್ರಿಟಿಷರು ಸ್ವತಂತ್ರ ಕೊಟ್ರು ಅಂದ್ರೆ ಯಾರು ಕೊಟ್ರು ಅಂತ ಹೇಳ್ಬೇಡಿ ಅಂದ್ಮೇಲೆ ನಾವೇ ಕಿತ್ಕೊಂಡಿದ್ದದು, ಅವ್ರೇನ್ ಕೊಡ್ಲಿಲ್ಲ ನಮ್ಗೆ. ಆ ಮೌಂಟ್ ಬ್ಯಾಟನ್ ಎನ್ನುವಂಥವನು ಕೊಟ್ಟ ನಂತರ ಈ ದೇಶದಲ್ಲಿ ಮೂರು ತರನಾದಂತಹ ಆಡಳಿತ ನಡೀತಾ ಇತ್ತು. ಮೊದಲನೇ ಆಡಳಿತ ಹೇಗಿತ್ತು ಅಂದ್ರೆ ಬ್ರಿಟಿಷರೇ ನೇರವಾಗಿ ಈ ದೇಶದ ಹಲವಾರು ಸಂಸ್ಥಾನಗಳನ್ನ ಆಳ್ತಾ ಇದ್ರು. ಇನ್ನೊಂದು ರೀತಿಯಾದಂತಹ ಆಡಳಿತ ಹೆಂಗಿತ್ತಂದ್ರೆ ಬ್ರಿಟಿಷರು ಆ ಸಂಸ್ಥಾನವನ್ನ ನೋಡ್ಕೊಳ್ತಾ ಇದ್ರು, ಭಾರತೀಯ ರಾಜನೇ ಆ ಸಂಸ್ಥಾನವನ್ನ ಆಳ್ವಿಕೆ ಮಾಡ್ತಿದ್ದ. ಇದು ಎರಡನೇ ರೀತಿಯ ಸಂಸ್ಥಾನ. ಮೂರನೇ ರೀತಿಯ ಸಂಸ್ಥಾನ ಯಾವ ರೀತಿಯಾಗಿತ್ತು ಅಂದ್ರೆ ಮೂರನೇ ರೀತಿಯ ಸಂಸ್ಥಾನ ಇಡೀ ಭಾರತೀಯ ರಾಜರೇ ಯಾರ ಹಸ್ತಕ್ಷೇಪವಿಲ್ಲದೆ ಅವರೇ ಆಡಳಿತವನ್ನು ನಡೆಸ್ತಾ ಇದ್ರು. ಈ ರೀತಿಯಾದಂತಹ ಸಂಸ್ಥಾನಗಳಿದ್ವು. ಹೆಂಗಾದ್ರೂ ಮಾಡಿ ಭಾರತ ಸ್ವತಂತ್ರಗೊಂಡ ನಂತರ ಪಾಕಿಸ್ತಾನ ಎನ್ನುವಂಥದ್ದು ಬೇರೆ ಆಯ್ತು. ಅದೇ ರೀತಿ ಭಾರತ ಕೂಡ ಒಂದು ರಾಷ್ಟ್ರ ಆಯ್ತು, ಎರಡು ರಾಷ್ಟ್ರಗಳಾದ್ವು. ಲಾರ್ಡ್ ಮೌಂಟ್ ಬ್ಯಾಟನ್ ಏನ್ ಮಾಡ್ದ ಅಂದ್ರೆ ಮೂರು ಆಯ್ಕೆಗಳನ್ನ ಇಲ್ಲಿರುವಂತಹ ಎಲ್ಲ ಸಂಸ್ಥಾನಗಳಿಗೂ ಕೊಟ್ಟ. ಮೊದಲನೇ ಆಯ್ಕೆ ಏನಂದ್ರೆ ಭಾರತದ ಜೊತೆಗೆ ಸೇರಿಕೊಳ್ಳೋದು. ಎರಡನೇ ಆಯ್ಕೆ ಏನಂತ ಕೇಳಿದ್ರೆ ನಾವು ಪಾಕಿಸ್ತಾನದ ಜೊತೆಗೆ ವಿಲೀನಗೊಳ್ಳೋದು. ಮೂರನೇ ಆಯ್ಕೆ ಏನಂತ ಕೇಳಿದ್ರೆ ಭಾರತದಲ್ಲಿರುವಂತಹ ಸಂಸ್ಥಾನಗಳು ಸ್ವತಂತ್ರವಾಗಿ ಇಳಿಯುವುದು. ಈ ಮೂರು ಆಯ್ಕೆಗಳನ್ನ ಕೊಟ್ಟ. ಸಾಕಷ್ಟು ರಾಜಮನೆತನಗಳು ಏನ್ ವಿಚಾರ ಮಾಡುದು ಅಂದ್ರೆ ಭಾರತದ ಜೊತೆಗೆ ನಾವು ಸೇರ್ಕೊಂಡು ಬಿಡ್ಬೇಕಂತ ಸಾಕಷ್ಟು ರಾಜಮನೆತನಗಳು ಹೋದ್ವು. ಆದ್ರೆ ಕೆಲವು ರಾಜಮನೆತನಗಳು ಪಾಕಿಸ್ತಾನ ಜೊತೆಗೆ ಹೋಗೋದಕ್ಕೆ ಆರಂಭ ಮಾಡಿದ್ವು, ಕೆಲವು ರಾಜಮನೆತನಗಳು ಸ್ವತಂತ್ರವಾಗಿ ಉಳ್ಕೊಳ್ಳೋದಕ್ಕೆ ಆರಂಭ ಮಾಡಿದ್ವು. ಈ ಒಂದು ಸಂದರ್ಭವನ್ನ ನೋಡಿ ಅವತ್ತಿನ ಭಾರತದಲ್ಲಿ ಇದ್ದಂತಹ ಕಾಂಗ್ರೆಸ್ನ ವರ್ಕಿಂಗ್ ಕಮಿಟಿ ಏನ್ ಮಾಡ್ತು ಅಂದ್ರೆ ಒಂದು ಸಭೆಯನ್ನ ಮಾಡ್ತು. ಸಭೆಯನ್ನ ಮಾಡಿ ಒಂದು ಚರ್ಚೆಯನ್ನ ಮಾಡ್ತು, ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ಸ್ವತಂತ್ರವಾಗಿ ಇಡೋದಕ್ಕೆ ಬಿಡ್ಬೇಕು ಅಥವಾ ವಿಲೀನವಾಗ್ಬೇಕು ಅಂತ ಚರ್ಚೆಯನ್ನ ಆರಂಭ ಮಾಡಿದಾಗ ಎಲ್ಲರ ಅಭಿಪ್ರಾಯ ಬಂದದ್ದು ಅವುಗಳನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ. ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ಆರಂಭ ಮಾಡಿದಾಗ ಯಾಕೆ ವಿಲೀನ ಮಾಡ್ಬೇಕಂತ ಹೇಳಿದ್ರು ಅಂದ್ರೆ ಅವ್ರು ಸ್ವತಂತ್ರವಾಗಿದ್ರೆ ಒಂದ್ ವೇಳೆ ಸ್ವತಂತ್ರವಾಗಿ ಅವ್ರು ಇರೋದೇ ಆದ್ರೆ ಏನಾಗ್ತಿತ್ತು ಅಂದ್ರೆ ಅವ್ರು ನಮ್ಮದೇ ದೇಶದ ಮೇಲೆ ದಾಳಿಯನ್ನ ಮಾಡ್ತಿದ್ರು, ನಮ್ಮದೇ ದೇಶದ ಶತ್ರುಗಳಾಗಿ ಅವ್ರು ಮಾರ್ಪಾಡಾಗ್ತಾರೆ. ಅದಕ್ಕಾಗಿ ಯಾವ ದೇಶೀಯ ಸಂಸ್ಥಾನಗಳನ್ನು ಸಹಿತ ನಾವು ಸ್ವತಂತ್ರವಾಗಿರೋದಕ್ಕೆ ಬಿಡಬಾರ್ದು, ಅವೆಲ್ಲವನ್ನು ಸಹಿತ ನಮ್ಮೊಳಗೆ ನಾವು ವಿಲೀನ ಮಾಡಿಕೊಳ್ಬೇಕು ಅಂತ ವಿಚಾರವನ್ನ ಮಾಡಿ ಈ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಡುವಂತಹ ಜವಾಬ್ದಾರಿಯನ್ನ ತೆಗೆದುಕೊಂಡಂತ ಯಾರಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಇವರನ್ನ ನಾವು ಯಾವಾಗ್ಲೂ ನೆನೆಸಬೇಕು. ಯಾರು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂದ್ರೆ ಈ ಭಾರತವನ್ನ ಒಡೆದು ಹೋಗಿರುವಂತಹ ಭಾರತವನ್ನ ಒಟ್ಟುಗೂಡಿಸಿ ಇವತ್ತಿಗೆ ಭಾರತದ ಭೂಪಟ ಅಷ್ಟು ಅದ್ಭುತವಾಗಿ ನಮ್ಮೆಲ್ಲರಿಗೂ ಕಾಣ್ತಾ ಇದೆ ಅಂದ್ರೆ ಆ ಭಾರತದ ಭೂಪಟದ ಹಿಂದಿನ ಯಾವ್ರದಾದ್ರೂ ಬೆವರು ಇದ್ರೆ ಅದಷ್ಟೋ ಅಸಂಖ್ಯಾತ ಸೈನಿಕರ ಮತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬೆವರಿದೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಒಂದು ಈ ಮಿನಿಸ್ಟ್ರಿ ಆಫೀಸ್ ಅನ್ನ ಓಪನ್ ಮಾಡ್ತಾರೆ, ಅದು ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಓಪನ್ ಮಾಡ್ತಾರೆ. ಇದರ ಉದ್ದೇಶ ಏನಂದ್ರೆ ದೇಶೀಯ ಸಂಸ್ಥಾನಗಳನ್ನ ಭಾರತದೊಳಗಡೆ ಇರುವಂತೆ ನೋಡ್ಕೊಳ್ಳುವಂಥದ್ದು ಇದರ ಉದ್ದೇಶವಾಗಿರ್ತದೆ. ನಿಮ್ಮೆಲ್ಲರಿಗೂ ಮಕ್ಕಳ ದೇಶೀಯ ಸಂಸ್ಥಾನ ಅಂದ್ರೆ ಗೊತ್ತಿರಲಿ, ಯಾವುದು ಭಾರತದಲ್ಲಿ ಇತ್ತು ಭಾರತೀಯ ಪ್ರಜೆ ಆಗಿ ಅವರು ರಾಜರಾಗಿ ಆಳ್ವಿಕೆಯನ್ನು ಮಾಡ್ತಿದ್ರು. ಉದಾಹರಣೆಗೆ ಕಿತ್ತೂರು ಎನ್ನುವಂಥದ್ದು ಒಂದು ಸಂಸ್ಥಾನ. ಕಿತ್ತೂರು ಸಂಸ್ಥಾನದಲ್ಲಿ 285 ಹಳ್ಳಿಗಳಿದ್ವು, ಆ 285 ಹಳ್ಳಿಗಳು ಸೇರಿ ಒಂದು ಸಂಸ್ಥಾನ. ಅದೇ ರೀತಿ

ಕೆಳದಿಯ ಚೆನ್ನಮ್ಮನ ಸಂಸ್ಥಾನ, ಮೈಸೂರು ಸಂಸ್ಥಾನ, ಮೈಸೂರು ಸಂಸ್ಥಾನ ಮೂರ್ನಾಲ್ಕು ಜಿಲ್ಲೆಗಳನ್ನು ಒಳಗೊಂಡಿರುವಂತಹ ಅದು ಒಂದು ಸಂಸ್ಥಾನ. ಹಿಂಗೆ ಭಾರತದ ತುಂಬಾ ಈ ದೇಶದ ರಾಜರು ಅಲ್ಲಲ್ಲಲ್ಲಿ ಅವರವರ ಪ್ರದೇಶಕ್ಕೆ ಅನುಗುಣವಾಗಿ ಒಂದಿಷ್ಟು ಸಂಸ್ಥಾನಗಳನ್ನ ಮಾಡಿಕೊಂಡಿದ್ರು. ಈ ರೀತಿಯಾಗಿ 562 ದೇಶೀಯ ಸಂಸ್ಥಾನಗಳಂತಿದ್ವು. ಇವುಗಳಿಗೆ ದೇಶೀಯ ಸಂಸ್ಥಾನ ಅಂತ ಕರೀತಾರೆ. ಇವರಿಗೆ ಏನ್ ಹೇಳಿದ್ರು ಅಂದ್ರೆ, ಎಲ್ಲಾ ದೇಶೀಯ ಸಂಸ್ಥಾನಗಳಿಗೆ ಭಾರತ ಸ್ವತಂತ್ರಗೊಂಡ ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಏನ್ ಹೇಳಿದ್ರು ಅಂದ್ರೆ, ಯಾರ್ಯಾರು ರಾಜರು ನಮ್ಮ ಭಾರತದ ಜೊತೆಗೆ ವಿಲೀನಗೊಳ್ತಿರೋ ನಿಮ್ಮೆಲ್ಲರಿಗೂ 50 ಲಕ್ಷ ರೂಪಾಯಿ ಗೌರವಧನವನ್ನ ಕೊಟ್ಟು ನಿಮಗೆ ಎಲ್ಲಾ ವ್ಯವಸ್ಥೆಯನ್ನ ಮರ್ಯಾದೆಯಿಂದ ನಡೆಸಿಕೊಳ್ತೀವಿ. ನೀವು ಭಾರತದ ಜೊತೆ ವಿಲೀನವಾಗಬೇಕು, ಪಾಕಿಸ್ತಾನ ಜೊತೆ ವಿಲೀನ ಆಗಬಾರದು ಎನ್ನುವಂತ ಕರೆಯನ್ನ ಕೊಡ್ತಾರೆ. ಅದನ್ನ ನೋಡಿಕೊಂಡು ಸಾಕಷ್ಟು ಜನ ವಿಲೀನ ಆಗ್ತಾರೆ. ಸ್ವಾತಂತ್ರ್ಯಕ್ಕಿಂತ ಮೊದಲೇ ಒಂದಿಷ್ಟು ರಾಜಮನೆತನಗಳು ದಂಗೆ ಹೇಳ್ತವೆ, ನಾವು ಭಾರತದೊಂದಿಗೆ ಸ್ವತಂತ್ರಗೊಳ್ಳೋದಿಲ್ಲ ಅಂತ ಹೇಳಿ. ಆ ರಾಜಮನೆತನಗಳು ಯಾವ್ಯಾವ ಅಂದ್ರೆ, ಮೊದಲಿಗಿರುವಂತದ್ದು ತಿರುವಾಂಕೂರು ಎನ್ನುವಂತ ಒಂದು ಸಂಸ್ಥಾನ. ಯಾವುದು ತಿರುವಾಂಕೂರು ಸಂಸ್ಥಾನ ಅಂದ್ರೆ, ಕೇರಳದಲ್ಲಿರುವಂತಹ ಅವತ್ತಿನ ಕಾಲಕ್ಕೆ ಬ್ರಿಟಿಷರ ಕಾಲದಲ್ಲಿ ಕೇರಳದಲ್ಲಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ. ಈ ತಿರುವಾಂಕೂರು ಸಂಸ್ಥಾನವನ್ನ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ, ತಿರುಚಿಯ ರಾಜ ಅಂತ ಹೇಳಿ. ಅದು ಬಹಳ ಸಂಪತ್ಭರಿತ ಸಂಸ್ಥಾನ ಆಗಿತ್ತು, ಸಾಕಷ್ಟು ವೈಭೋಗಗಳಿಂದ ಕೂಡಿರುವಂತಹ ಸಂಸ್ಥಾನ ಆಗಿತ್ತು. ಅದನ್ನ ನಡೆಸ್ತಾ ಇದ್ದಂಥವ್ರು ದಿವಾನರಾಗಿ ಅಲ್ಲಿಯ ಮಂತ್ರಿಯ ಕೆಲಸವನ್ನು ಮಾಡ್ಕೊಂಡಿದ್ದಂಥವ್ರು ಯಾರಂದ್ರೆ, ಸಿ ಪಿ ರಾಮಸ್ವಾಮಿ ಎನ್ನುವಂಥವ್ರು ಎಲ್ಲಾ ಬಗೆಯ ಆಗು ಹೋಗುಗಳನ್ನ ನೋಡ್ಕೊಳ್ತಾ ಇರ್ತಾರೆ. ನೋಡ್ಕೊಂಡು ಆ ತಿರುವಾಂಕೂರು ಸಂಸ್ಥಾನವನ್ನ ಬಹಳ ಪ್ರಬಲವಾಗಿ ಕಟ್ಟಿರ್ತಾರೆ. ಇದನ್ನ ಇವ್ರು ಏನ್ ಮಾಡ್ತಾರಂದ್ರೆ, ಸ್ವತಂತ್ರ ಸಿಗೋದಕ್ಕಿಂತ ಮೊದಲೇ ನಾವು ಏನನ್ನಾದ್ರೂ ಮಾಡಿ ನಾವು ಸ್ವತಂತ್ರ ಉಳಿಬೇಕು ಅಂತ ಅವರು ವಿಚಾರವನ್ನ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಬಿಟ್ಟು ಕೊಡಬಾರದು ಅಂತ ಹೇಳಿ ಸರ್ದಾರ್ ವಲ್ಲಭಾಯ್ ಪಟೇಲ್ರು ವಿಚಾರವನ್ನ ಮಾಡ್ತಾರೆ. ಯಾಕೆ ಅದನ್ನ ಬಿಟ್ಟು ಕೊಡಬಾರದು ಅಂತ ಅವ್ರು ವಿಚಾರವನ್ನ ಮಾಡಿದ್ರು ಅಂದ್ರೆ, ಅದು ಸಾಗರೋತ್ಪನ್ನಗಳು, ಸಾಗರದಿಂದ ಬರುವಂತಹ ಉತ್ಪನ್ನಗಳು, ಯಾವ್ದಾವ್ದು ಸಾಂಬಾರ್ ಪದಾರ್ಥಗಳಿದ್ವೋ ಅಥವಾ ಬಂದರುಗಳಂತ ನಾವೇನ್ ಕರಿತೀವಲ್ಲ, ಎಲ್ಲಾ ಸಾಗರದ ಮೂಲಕ ವಿದೇಶಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯ ಉತ್ಪನ್ನಗಳನ್ನ ಆಮದು ಮಾಡ್ಕೊಳ್ಳೋದಕ್ಕೆ, ರಫ್ತು ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಮುಖವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಜೊತೆಗೆ 1947 ಹೊತ್ತಿಗೆ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರುವಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಸಾಕಷ್ಟು ಜನ ಅಲ್ಲಿ ಸಾಕ್ಷರತೆಯನ್ನ ಕೂಡಿದಂತ, ಸಾಕ್ಷರತೆ ಭರಿತವಾದಂತಹ ಸಂಸ್ಥಾನ ತಿರುವಾಂಕೂರು ಸಂಸ್ಥಾನ ಆಗಿತ್ತು. ಅವತ್ತಿನ 1947 ಹೊತ್ತಿಗೆ ಹೈದರಾಬಾದ್ ಅನ್ನ ಬಿಟ್ರೆ ಎರಡನೇ ಅತಿ ದೊಡ್ಡ ಶ್ರೀಮಂತ ಯಾವ್ದು ಸಂಸ್ಥಾನ ಇತ್ತು ಅಂದ್ರೆ, ಅದು ತಿರುವಾಂಕೂರಿನ ಸಂಸ್ಥಾನ. ಹೆಂಗಾದ್ರೂ ಮಾಡಿ ಸ್ವತಂತ್ರ ಉಳಿಬೇಕು ಅಂತ ಅಲ್ಲಿನ ರಾಜ ಆಲೋಚನೆ ಮಾಡಿದಾಗ, ಅಲ್ಲಿ ಕೇರಳ ಸೋಷಿಯಲಿಸ್ಟ್ ಪಾರ್ಟಿ ಎನ್ನುವಂತಹ ಒಂದು ಪಾರ್ಟಿ ಇರ್ತದೆ, ಅದರ ಕೆ ಕೇಳಪ್ಪ ಎನ್ನುವಂತಹ ವ್ಯಕ್ತಿ ಹೋರಾಟವನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಭಾರತ ಜೊತೆಗೆ ವಿಲೀನಗೊಳ್ಳಬೇಕು ಅಂತ ಹೋರಾಟವನ್ನು ಮಾಡ್ತಾ ಹೋರಾಟ ಅನ್ನುವಂಥದ್ದು ಹಿಂಸೆ ರೂಪಕ್ಕೆ ಪಡ್ಕೊಳ್ತದೆ. ಕೆ ಕೇಳಪ್ಪ ಅವರ ಜೊತೆಗೆ ಇದ್ದಂತಹ ಒಬ್ಬ ವ್ಯಕ್ತಿ ಸಿ ಪಿ ರಾಮಸ್ವಾಮಿ, ಯಾರು ಆ ಒಂದು ಸಂಸ್ಥಾನದ ದಿವಾನರಾಗಿದ್ದು ಆ ದಿವಾನನ ಮೂಗನ್ನ ಕತ್ತರಿಸ್ತಾನೆ, ಕಿವಿಯನ್ನ ಕತ್ತರಿಸ್ತಾನೆ, ಕತ್ತರಿಸಿ ನಾವು ಗೆದ್ದೆವು ಅನ್ನುವಂತಹ ಒಂದು ಘೋಷಣೆಯನ್ನ ಹಾಕ್ತಾನೆ. ಆಗ ಇದನ್ನ ನೋಡಿದಂತಹ ರಾಜ, ಅವನಿಗೆ ಅನಿಸ್ತದೆ ನನಗೂ ಕೂಡ ಇದೇ ಪರಿಸ್ಥಿತಿ ಬರಬಾರದು ಅಂತ ಹೇಳಿ, ಅವನು ಅವತ್ತೇ ಅಲ್ಲಿರುವಂತದ್ದನ್ನೆಲ್ಲವನ್ನ ಬಿಟ್ಟು ನಾನು ಭಾರತ ಜೊತೆಗೆ ವಿಲೀನಗೊಳ್ತೇನೆ ಅಂತ ಹೇಳ್ತಾನೆ. ಈ ರೀತಿಯಾಗಿ ಸ್ವತಂತ್ರ ಪೂರ್ವಕ್ಕೆ ಇರುವಂತಹ ಮೊದಲನೇದ್ದು. ಎರಡನೇ ಸ್ವತಂತ್ರ ಪೂರ್ವದಲ್ಲಿ ಎರಡನೇ ಇರುವಂತಹ ಸಂಸ್ಥಾನ ಅಂದ್ರೆ ಭೂಪಾಲ್ ಸಂಸ್ಥಾನ. ಭೂಪಾಲ್ ಸಂಸ್ಥಾನ ಬಹಳ ವಿಶೇಷವಾದಂತಹ ಸಂಸ್ಥಾನ, ಬಹಳ ಸಂಪತ್ಭರಿತ ಸಂಸ್ಥಾನ ಕೂಡ ಆಗಿತ್ತು. ಅಲ್ಲಿರುವಂತಹ ರಾಜ ತಾನು ಸ್ವತಂತ್ರವಾಗಿರಬೇಕು ಎನ್ನುವಂತ ಆಲೋಚನೆಯನ್ನ ಮಾಡ್ತಿದ್ದ. ಯಾಕೆ ಸ್ವತಂತ್ರವಾಗಿರುವಂತಹ ಆಲೋಚನೆಯನ್ನ ಮಾಡ್ತಿದ್ದ ಅಂದ್ರೆ, ಅವನು ಮೊಹಮ್ಮದ್ ಅಲಿ ಜಿನ್ನಾ ಜೊತೆಗೆ ಸ್ನೇಹವನ್ನು ಹೊಂದಿದ್ದ. ಯಾವ ಮೊಹಮ್ಮದ್ ಅಲಿ ಜಿನ್ನಾ ಅಂದ್ರೆ, ಭಾರತ ತುಂಡಾಗೋದಕ್ಕೆ ಭಾರತದ ವಿರುದ್ಧ ಷಡ್ಯಂತ್ರವನ್ನು ಹೂಡಿ ಪಾಕಿಸ್ತಾನ ಎನ್ನುವಂತಹ ರಾಷ್ಟ್ರವನ್ನು ಪಡೆದುಕೊಂಡು ಪಾಕಿಸ್ತಾನದ ಮೊದಲ ಪ್ರಧಾನಮಂತ್ರಿ ಆಗಿರುವಂತವನು, ಭಾರತದಲ್ಲಿ ಇವತ್ತಿಗೂ ಭಯೋತ್ಪಾದನೆ ಮತ್ತೊಂದು ಮಗದೊಂದು ನಡೀತಾ ಇದೆ ಅಂದ್ರೆ, ಅದು ಮೊಹಮ್ಮದ್ ಅಲಿ ಜಿನ್ನಾ ಅವತ್ತಿಗೆ ಮಾಡುವಂತಹ ಪಾಕಿಸ್ತಾನದ ಕಾರಣದಿಂದಾಗಿ. ಅವನ ಜೊತೆಗೆ ಸಂಬಂಧವನ್ನು ಹೊಂದಿದ್ದ ಆ ರಾಜನ ಹೆಸರೇನಂದ್ರೆ ಹಮೀದುಲ್ಲಾ ಖಾನ್ ಅಂತ ಹೇಳಿ. ಹಮೀದುಲ್ಲಾ ಖಾನ್ ಎನ್ನುವಂತವನು ಭೂಪಾಲದ ರಾಜನಾಗಿದ್ದ. ಆ ರಾಜ್ಯದಲ್ಲಿ 88% ಹಿಂದೂಗಳಿದ್ರು. ಅವರು ಏನ್ ಮಾಡ್ತಾರೆ ಅಂದ್ರೆ, ಸ್ವತಂತ್ರವಾಗಿರಬೇಕು ನಾವು ಎನ್ನುವಂತ ದಂಗೆಯನ್ನ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ದೊಡ್ಡ ಪ್ರಮಾಣದ ದಂಗೆಯನ್ನ ಮಾಡುವ ಮೂಲಕ ಆ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಆ ದಂಗೆಯನ್ನ ನೋಡಿ ಆ ಒಂದು ಸ್ಥಳಕ್ಕೆ, ಭೂಪಾಲ್ ಎನ್ನುವಂತಹ ಸ್ಥಳಕ್ಕೆ ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡ್ತಾರೆ. ಪೊಲೀಸ್ ಕಾರ್ಯಾಚರಣೆಯನ್ನ ಮಾಡುವ ಮೂಲಕ ಅಲ್ಲಿರುವಂತಹ ರಾಜನನ್ನ ದಮನಿಸಿ ಅವನಿಗೆ ಏನು ಕೊಡಬೇಕು ಎಲ್ಲವನ್ನು ಕೊಟ್ಟು ಆ ಭೂಪಾಲ್ ಅನ್ನ ಭಾರತ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಅದೇ ರೀತಿ ಮೂರನೇದಾಗಿರುವಂತಹ ಸಂಸ್ಥಾನ ಯಾವುದು ಅಂದ್ರೆ ಜೋಧಪುರ ಸಂಸ್ಥಾನ. ಅಲ್ಲಿ ಗಜಸಿಂಗ್ ಎನ್ನುವಂತಹ ಒಬ್ಬ ರಾಜ ಆಳ್ವಿಕೆಯನ್ನು ಮಾಡ್ತಿದ್ದ. ಅವನು ಸಹಿತ ಮೊಹಮ್ಮದ್ ಅಲಿ ಜಿನ್ನಾನ ಸ್ನೇಹಿತನಾಗಿದ್ದ. ಮೊಹಮ್ಮದ್ ಅಲಿ ಜಿನ್ನಾನ ಜೊತೆಗೆ ಸೇರ್ಕೊಂಡು ಭಾರತ
ಭಾರತದಲ್ಲೇ ಇದ್ದು ಭಾರತದ ವಿರುದ್ಧ ಪಿತೂರಿಯನ್ನು ಮಾಡಬೇಕೆನ್ನುವಂತಹ ಒಂದು ದುರಾಲೋಚನೆ ಅವನಿಗಿತ್ತು. ಅದೇ ಸಂದರ್ಭಕ್ಕೆ ಏನ್ ಮಾಡಿದ್ರು ಅಂದ್ರೆ ಪೊಲೀಸ್ ಕಾರ್ಯಾಚರಣೆಯನ್ನು ಮಾಡಿ ಅವನನ್ನು ಸಹಿತ ಸದೆ ಪಡೆದು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಜೋಧ್ಪುರವನ್ನ ವಶಕ್ಕೆ ಪಡೆದರು.

ಇದು ಸ್ವತಂತ್ರ ಪೂರ್ವದ ಹೊತ್ತಿಗೆ ದೇಶೀಯ ಸಂಸ್ಥಾನಗಳನ್ನ ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಭಾರತದ ಜೊತೆ ವಿಲೀನ ಮಾಡಿದ್ರು ಅಂತ, ಯಾವ ರೀತಿಯಾಗಿ ಸ್ವತಂತ್ರ ಪೂರ್ವದ ಜೊತೆಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಹೋರಾಟ ಮಾಡಿದ್ರು ಅನ್ನೋದನ್ನ ನಾವು ನೋಡಬಹುದು. ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ಒಂದು ಅದ್ಭುತವಾದಂತಹ ಆಲೋಚನೆಯನ್ನ ನಾವು ನೋಡಬೇಕು. ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸ್ವತಂತ್ರ ಸಿಗುವ ಮುಂಚೆಯೇ ಅವರು ಹೋರಾಟವನ್ನ ಮಾಡಿ ಅದೆಷ್ಟೋ ಕಾರ್ಯಾಚರಣೆಗಳನ್ನ ಮಾಡಿ, ಇನ್ನೂ ನಾವು ಸುಮ್ಮನೆ ಕುಂತ್ರೆ ಇವುಗಳು ಬೇರೆಯವರ ಪಾಲಾಗ್ತವೆ, ಬೇರೆಯವರ ಆಸೆಗೆ ಬೀಳ್ತವೆ ಎನ್ನುವ ಕಾರಣಕ್ಕಾಗಿ ಹೋರಾಟವನ್ನ ಮಾಡುವ ಮೂಲಕ ಯಾವುದೇ ಬೆಲೆ ತೆತ್ತಾದರೂ ಸಹಿತ ಅವುಗಳನ್ನು ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕಾಗಿ ಯಾರು ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ತಾವು ಸ್ವತಂತ್ರಗೊಳ್ಳೋದಕ್ಕಿಂತ ಮುಂಚೆಯೇ ಈ ಮೂರು ಸಂಸ್ಥಾನಗಳ ವಿರುದ್ಧ ಹೋರಾಟವನ್ನ ಮಾಡ್ತಾರೆ. ಈಗ ಸ್ವತಂತ್ರ ಸಿಕ್ಕ ನಂತರ ಬಹಳ ದೊಡ್ಡ ಸವಾಲುಗಳಿದ್ವು. ಯಾವ್ಯಾವ ರೀತಿಯಾದಂತಹ ಸವಾಲುಗಳು ಅಂದ್ರೆ, ಪಾಕಿಸ್ತಾನ ಭಾರತ ವಿಭಜನೆ ಆದ ನಂತರ ಪಾಕಿಸ್ತಾನದಿಂದ ಸಾಕಷ್ಟು ಜನ ಈ ದೇಶಕ್ಕೆ ಬರ್ತಾ ಇದ್ರು. ಅಂದ್ರೆ ರೈಲುಗಳು ತುಂಬಿಕೊಂಡು ಬರ್ತಾ ಇದ್ವು, ರೈಲುಗಳಲ್ಲಿ ಹೆಣಗಳು ಕೂಡ ಬರ್ತಾ ಇದ್ವು, ರೈಲುಗಳಲ್ಲಿ ಮನುಷ್ಯರು ಬರ್ತಾ ಇದ್ರು. ಅದೆಷ್ಟೋ ಜನ ಪಾಕಿಸ್ತಾನದಲ್ಲಿ ಇದ್ದಂತ ಹಿಂದೂಗಳು ಪಾಕಿಸ್ತಾನವನ್ನು ಬಿಟ್ಟು ಅಲ್ಲಿಂದ ಓಡೋಡಿ ಬಂದ್ರು, ಆಸ್ತಿಯನ್ನು ಬಿಟ್ಟು ಬಂದ್ರು. ಸಾಕಷ್ಟು ಕಗ್ಗೊಲೆ ನಡೀತು, ಅತ್ಯಾಚಾರ ನಡೀತು, ಮತ್ತೊಂದು ನಡೀತು, ದೇಶದಲ್ಲಿ ಬಡತನ ಇತ್ತು, ಸರ್ಕಾರ ರಚನೆ ಮಾಡುವಂತಹ ಸವಾಲಿತ್ತು. ಎಷ್ಟೊಂದು ಸಮಸ್ಯೆಗಳು ಈ ದೇಶಕ್ಕೆ ಕಾಡಿದ್ವು ಅಂದ್ರೆ, ಸಾಕಷ್ಟು ಸಮಸ್ಯೆಗಳು ಈ ದೇಶದಲ್ಲಿ ಕಾಡಿದ್ವು. ಅದರ ನಡುವೆಯೂ ಬಹಳ ದೊಡ್ಡ ಸವಾಲು ಯಾವ್ದಂದ್ರೆ, ಭಾರತದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳನ್ನ ವಿಲೀನ ಮಾಡಿ ಏಕೀಕರಣ ಮಾಡುವಂತಹ ಜವಾಬ್ದಾರಿಯನ್ನ ಮತ್ತೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಬಹಳ ಸಮರ್ಥವಾಗಿ ನಿಭಾಯಿಸ್ತಾರೆ. ಈ ಮೊದಲನೆಯದಾಗಿ ಎಲ್ಲಾ ಸಂಸ್ಥಾನಗಳು ಸಹಿತ ಒಪ್ಪಿಕೊಳ್ತವೆ, ಆದ್ರೆ ಈ ಸಂಸ್ಥಾನಗಳ ಒಪ್ಪಿಕೊಳ್ಳುವುದರ ಜೊತೆಗೆ ಬಹಳ ಕಿರಿಕ್ ಮಾಡಿದಂತಹ, ಬಹಳ ತೊಂದರೆ ಮಾಡಿದಂತಹ ಸಂಸ್ಥಾನಗಳು ಅಂದ್ರೆ ಮೂರು ಸಂಸ್ಥಾನಗಳು. ಮೊದಲನೇ ಸಂಸ್ಥಾನ ಕಾಶ್ಮೀರ, ಎರಡನೇ ಸಂಸ್ಥಾನ ಹೈದರಾಬಾದ್, ಮೂರನೇ ಸಂಸ್ಥಾನ ಜುನಾಗಢ. ಇಲ್ಲಿರುವಂತಹ ಎಲ್ಲ ಬಹಳ ವಿದ್ಯಾರ್ಥಿಗಳಿದ್ದೀರಿ, ಸಾಕಷ್ಟು ಜನರಿಗೂ ಸಹಿತ ಈ ಸ್ವಾತಂತ್ರ್ಯ ನಂತರ ಏಕೀಕರಣದಲ್ಲಿ ಪ್ರಮುಖವಾಗಿ ಇದ್ದಂತಹ ಸಂಸ್ಥಾನಗಳು, ವಿಲೀನಗೊಂಡಂತಹ ಸಂಸ್ಥಾನಗಳು ಅಂತ ಕೇಳ್ತಾರೆ ಪರೀಕ್ಷೆಯಲ್ಲಿ, ಸಾಕಷ್ಟು ಪರೀಕ್ಷೆಯಲ್ಲಿ. ಕಾಶ್ಮೀರದ ಸಂಸ್ಥಾನ, ಹೈದರಾಬಾದ್ ಸಂಸ್ಥಾನ ಮತ್ತು ಜುನಾಗಢ ಸಂಸ್ಥಾನ, ಈ ಮೂರೂ ಸಂಸ್ಥಾನಗಳು ಭಾರತದ ಸ್ವತಂತ್ರದ ನಂತರ, ಸ್ವತಂತ್ರ ಸಿಕ್ಕ ನಂತರ ಇವುಗಳನ್ನ ವಿಲೀನ ಮಾಡಲಾಗ್ತದೆ. ಈ ಎಲ್ಲ ಮೂರು ಸಂಸ್ಥಾನಗಳ ಬಗ್ಗೆ ನೀವು ಒಮ್ಮೆ ತಿಳ್ಕೊಂಡ್ರೆ ಸಾಕು, ಡಿಗ್ರಿ ಮುಗಿಯೋ ಹೊತ್ತಿಗೂ, ಪದವಿ ಮುಗಿಯೋ ಹೊತ್ತಿಗೂ ಸಹಿತ ಇವುಗಳನ್ನ ಕೇಳೇ ಕೇಳ್ತಿರ್ತಾರೆ, ಇದ್ರ ಬಗ್ಗೆ ನೀವು ಓದೇ ಓದ್ತೀರಾ. ಯಾರಾದ್ರೂ ಆರ್ಟ್ಸ್ ಲೈನ್ಗೆ ಹೋಗುವಂತವ್ರಿದ್ರೆ, ಮತ್ತೊಂದು ಯಾವ್ದಾದ್ರು ಕಾಂಪಿಟೇಟಿವ್ ವರ್ಲ್ಡ್ಗೆ ಹೋಗುವಂತವ್ರಿದ್ರೆ, ತಾವು ದಯಮಾಡಿ ಈ ಮೂರು ಸಂಸ್ಥಾನಗಳ ಬಗ್ಗೆ ಒಂದಿಷ್ಟು ಅಧ್ಯಯನ ಮಾಡಿದ್ರೆ ಸಾಕು, ಇವು ಯಾವಾಗಿದ್ರು ನಮಗೆ ಉಪಯೋಗ ಆಗ್ತವೆ ಅಂತ. 1947 ಆಗಸ್ಟ್ 15ರ ಹೊತ್ತಿಗೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕರೂ ಸಹಿತ ದೇಶ ಪೂರ್ತಿಯಾಗಿ ಸ್ವತಂತ್ರಗೊಂಡಿರಲಿಲ್ಲ. ಯಾಕಂದ್ರೆ ಸಾಕಷ್ಟು ಸಂಸ್ಥಾನಗಳು ಅಲ್ಲಲ್ಲಲ್ಲಿ ಭಾರತದ ಜೊತೆಗೆ ನಾವು ಬರೋದಿಲ್ಲ ಎನ್ನುವಂತ ಸಾಕಷ್ಟು ಕಿರಿಕಗಳನ್ನ ಮಾಡ್ತಾ ಇದ್ವು, ಸಾಕಷ್ಟು ತೊಂದರೆಯನ್ನ ಮಾಡ್ತಾ ಇದ್ವು. ಅವುಗಳು ಭಾರತದ ಜೊತೆಗೆ ಬರದೇ ಇದ್ರು ಸಾಕಷ್ಟು ತೊಂದರೆಗಳಾಗ್ತಿದ್ವು. ಈ ಉದಾಹರಣೆಗೆ ಕಾಶ್ಮೀರ ಎನ್ನುವಂಥದ್ದು ಸ್ವತಂತ್ರವಾಗಿ ಉಳಿಬೇಕು ಅಂತ ಅವತ್ತಿನ ರಾಜ ಹರಿಸಿಂಗ್ ಯೋಚನೆಯನ್ನ ಮಾಡಿದ್ದ. ಒಂದು ವೇಳೆ ಕಾಶ್ಮೀರ ಸ್ವತಂತ್ರವಾಗಿ ಉಳಿದಿದ್ರೆ ಇವತ್ತಿಗೆ ಭಾರತದಲ್ಲಿ ಸಾಕಷ್ಟು ಘನಘೋರವಾದಂತಹ ಯುದ್ಧಗಳು ನಡೆದುಕೊಂಡೋಗ್ತಾ ಇದ್ವು, ಸಾಕಷ್ಟು ಆಪತ್ತುಗಳು ಸಹಿತ ಭಾರತಕ್ಕೆ ಬರ್ತಾ ಇದ್ವು. ಅದೇ ರೀತಿ ಹೈದರಾಬಾದ್, ಜುನಾಗಢ ಇವೆಲ್ಲವೂ ಸಂಸ್ಥಾನಗಳು ಸ್ವತಂತ್ರವಾಗಿ ಉಳಿದಿದ್ರೆ ಭಾರತಕ್ಕೆ ಧಕ್ಕೆ ಬಹಳಷ್ಟು ಆಗ್ತಿತ್ತು. ಆ ಕಾರಣದಿಂದಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಸಾಕಷ್ಟು ವಿಚಾರವನ್ನ ಮಾಡಿ ಭಾರತದ ಜೊತೆಗೆ ಈ ಮೂರು ಸಂಸ್ಥಾನಗಳನ್ನ ವಿಲೀನ ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾರೆ. ಅದರಲ್ಲಿ ನಾವು ಮೊದಲಿಗೆ ನೋಡಬೇಕಾಗಿರುವಂತದ್ದು ಕಾಶ್ಮೀರವನ್ನ ಹೆಂಗ್ ವಿಲೀನ ಮಾಡಿದ್ರು ಅಂತ. ಕಾಶ್ಮೀರವನ್ನ 1947 ಹೊತ್ತಿಗೆ ಡೋಗ್ರಾ ಮನೆತನದ ಹರಿಸಿಂಗ್ ಅಂತ ಆಳ್ವಿಕೆಯನ್ನು ಮಾಡ್ತಿರ್ತಾನೆ. ಹರಿಸಿಂಗ್ ಯಾವ ರೀತಿಯಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ ಅಂದ್ರೆ, ಅವನಿಗೆ ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಲ್ಪನೆ ಇರಲಿಲ್ಲ, ತನ್ನ ರಾಜ್ಯ ಯಾವ ರೀತಿಯಾಗಿ ನಡೀತಿದೆ ಅನ್ನುವಂತ ಯಾವುದೇ ಅವನಿಗೆ ಒಂದಿಷ್ಟು ವಿಚಾರಗಳಿರಲಿಲ್ಲ. ಅವನು ವಿಲಾಸಿ ಪ್ರಿಯನಾಗಿದ್ದ. ವಿಲಾಸಿ ಪ್ರಿಯ ಅಂದ್ರೆ ಏನ್ ಬರುತ್ತೋ ಅದನ್ನು ತಗೊಳ್ಳೋದು, ತಿನ್ನೋದು, ಐಷಾರಾಮಿ ಜೀವನವನ್ನು ನಡೆಸೋದು. ಯಾವುದೇ ರೀತಿಯಾದಂತಹ ದೇಶವನ್ನ ಅಭಿವೃದ್ಧಿ ಮಾಡಬೇಕು, ತನ್ನ ರಾಜ್ಯವನ್ನ ಮುನ್ನಡೆಸಬೇಕು, ವಿದೇಶಾಂಗ ನೀತಿಯನ್ನ ಗಟ್ಟಿಗೊಳಿಸಿಕೊಳ್ಬೇಕು, ಆರ್ಥಿಕ ವ್ಯವಸ್ಥೆಯನ್ನ ಬಲಪಡಿಸಿಕೊಳ್ಬೇಕು, ಸಾರಿಗೆ ಸಂಪರ್ಕ ಹೆಚ್ಚಿಸಬೇಕು, ಶಿಕ್ಷಣ ವ್ಯವಸ್ಥೆಯನ್ನು ಕಲ್ಪಿಸಬೇಕು, ಈ ಯಾವ ಕಲ್ಪನೆಗಳು ಸಹಿತ ಹರಿಸಿಂಗನಿಗೆ ಇರಲಿಲ್ಲ. ಅವನಿಗಿದ್ದಂತಹದ್ದು ಏನಂದ್ರೆ, ಬರೀ ವಿಲಾಸಿ ಜೀವನವನ್ನು ನಡೆಸಬೇಕು, ಒಳ್ಳೆ ಒಳ್ಳೆದನ್ನ ತಿನ್ನಬೇಕು, ಮಲ್ಕೊಳ್ಬೇಕು, ಅಲ್ಲಿ ತಿರುಗಬೇಕು, ಇಲ್ಲಿ ತಿರುಗಬೇಕು, ಇದೇ ಇತ್ತು. ಯಾವುದೇ ರೀತಿಯಾದಂತಹ ದೇಶದ ಬಗ್ಗೆ ಕಾಳಜಿ ಇರಲಿಲ್ಲ. 1947 ಸ್ವತಂತ್ರಗೊಂಡ ನಂತರ ಬ್ರಿಟಿಷರು ಈ ದೇಶದಲ್ಲಿರುವಂತಹ ದೇಶೀಯ ಸಂಸ್ಥಾನಗಳಿಗೆ ಮೂರು ಆಯ್ಕೆಗಳನ್ನು ನೀಡ್ತಾರೆ. ಮೊದಲನೇ ಆಯ್ಕೆ ಭಾರತದ ಜೊತೆಗೆ ವಿಲೀನಗೊಳ್ಳೋದು, ಎರಡನೇ ಆಯ್ಕೆ ಪಾಕಿಸ್ತಾನದ ಜೊತೆ ಹೋಗೋದು, ಮೂರನೇ ಆಯ್ಕೆ ಸ್ವತಂತ್ರವಾಗಿ ಉಳಿಯೋದು. ಸಾಕಷ್ಟು ಜನ ಭಾರತದ ಜೊತೆಗೆ ವಿಲೀನಗೊಳ್ತಾರೆ, ಒಂದಿಷ್ಟು ಜನ ಪಾಕಿಸ್ತಾನಕ್ಕೆ ಸೇರ್ಕೊಳ್ಬೇಕು ಅಂತ ವಿಚಾರವನ್ನು ಮಾಡ್ತಾರೆ. ಆದ್ರೆ ಹರಿಸಿಂಗ್ ತಾನು ಸ್ವತಂತ್ರಗೊಳ್ಳಬೇಕು ಅಂತ ವಿಚಾರ ಮಾಡ್ತಾನೆ. ನನಗೆ ಭಾರತದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ, ಪಾಕಿಸ್ತಾನದ ಜೊತೆಗೂ ಸೇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರ ಮಾಡ್ತಾನೆ. ಆದ್ರೆ ಸ್ವತಂತ್ರವಾಗಿ ಉಳಿಯುವಷ್ಟು ದಮ್ಮ

ತಾಕತ್ತು ಅವನಿಗೆ ಇರಲಿಲ್ಲ. ಸ್ವತಂತ್ರವಾಗಿ ಉಳಿದಿದ್ದೆ ಆದ್ರೆ ಅವನನ್ನ ಭಾರತದವರು ಮತ್ತು ಪಾಕಿಸ್ತಾನದವರು ಹರು ತಿಂದು ಬಿಡ್ತಿದ್ರು. ಅದಕ್ಕಾಗಿ ಅವನು ವಿಚಾರ ಏನ್ ಮಾಡ್ತಾನಂದ್ರೆ, ಅವನು ಸ್ವತಂತ್ರವಾಗಿ ಉಳಿಯೋದಕ್ಕೆ ವಿಚಾರವನ್ನ ಮಾಡಿದಾಗ ಮೊಹಮ್ಮದ್ ಅಲಿ ಜಿನ್ನಾನಿಗೆ ಇದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಪಾಕಿಸ್ತಾನದಲ್ಲಿದ್ದಂತಹ ಮೊಹಮ್ಮದ್ ಅಲಿ ಜಿನ್ನಾ 1947 ಹೊತ್ತಿನಿಂದಲೂ ಸಹಿತ ಪಾಕಿಸ್ತಾನಕ್ಕೆ ಕಾಶ್ಮೀರ ಸೇರಬೇಕು ಎನ್ನುವಂತ ದುರಾಲೋಚನೆಯನ್ನ ಮಾಡ್ಕೊಂಡೇ ಬಂದ. ಹೆಂಗಾದ್ರೂ ಮಾಡಿ ಕಾಶ್ಮೀರವನ್ನ ಪಾಕಿಸ್ತಾನ ಜೊತೆ ಸೇರಿಸ್ಕೊಳ್ಬೇಕು, ಪಾಕಿಸ್ತಾನ ಜೊತೆ ಕಾಶ್ಮೀರ ಇರಬೇಕು, ಜಮ್ಮು ಮತ್ತು ಕಾಶ್ಮೀರ ನಮ್ಮದೇ ಎನ್ನುವಂತ ಪ್ರತಿಪಾದನೆಯನ್ನ ಮಾಡ್ತಾ ಮಾಡ್ತಾ ಅವನೊಂದು ವಿಚಾರವನ್ನ ಮಾಡಿ 1947 ಹೊತ್ತಿಗೆ ಅಲ್ಲಿ ಇದ್ದಂತಹ ಪಠಾಣರು ಎನ್ನುವಂತ ಅರೆ ಸೇನಾ ಪಡೆ ಇರ್ತದೆ, ಅವರದೇ ಆದಂತಹ ಒಂದು ತಂಡ ಯಾವ ರೀತಿಯಾಗಿ ಆರ್ಮಿ ಕೆಲಸ ಮಾಡುತ್ತೋ ಪೊಲೀಸರು ಕೆಲಸ ಮಾಡುತ್ತಾರೋ ಅದೇ ರೀತಿಯಾಗಿ ಪಠಾಣರು ಸಹಿತ ಅವತ್ತಿನ ಕಾಲಕ್ಕೆ ಕಾಶ್ಮೀರದ ಗಡಿಯಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಅದರ ಜೊತೆಗೆ ಕಾಶ್ಮೀರ ಆಜಾದಿ ಫೋರ್ಸ್ ಎನ್ನುವಂತಹ ಒಂದು ಸಂಘಟನೆ ಕೂಡ ಇರ್ತದೆ. ಇವೆರಡೂ ಸಂಘಟನೆಗಳನ್ನ ಬಳಸಿಕೊಂಡು ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರಿಸಿಕೊಳ್ಬೇಕು ಅನ್ನುವಂತ ವಿಚಾರವನ್ನ ಮಾಡಿ ಅವನು ಸಾಕಷ್ಟು ರೀತಿಯಲ್ಲಿ ಹೋರಾಟಗಳನ್ನ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಯಾವ್ಯಾವ ರೀತಿಯಾಗಿ ಅವನು ಹೋರಾಟವನ್ನ ಮಾಡಿದ ಅಂದ್ರೆ, ಆ ಪಠಾಣರನ್ನ ಮತ್ತು ಕಾಶ್ಮೀರ ಆಜಾದಿ ಫೋರ್ಸ್ ಇವೆರಡನ್ನ ಸೇರಿಸಿಕೊಂಡು ಆ ಕಾಶ್ಮೀರದಲ್ಲಿದ್ದಂತ ಎಲ್ಲಾ ಸಾರ್ವಜನಿಕರ ಮೇಲೆ ಹಲ್ಲೆಯನ್ನ ಮಾಡ್ತಾನೆ, ಅತ್ಯಾಚಾರವನ್ನ ಮಾಡ್ತಾನೆ, ಮನ ಬಂದಂತೆ ಅವರನ್ನ ಬಳಸ್ಕೊಳ್ತಾನೆ. ಎಲ್ಲವನ್ನು ಮಾಡಿದ ನಂತರ ಶ್ರೀನಗರಕ್ಕೆ ಬೆಂಕಿಯನ್ನು ಹಚ್ಚಬೇಕು ಅಂತ ವಿಚಾರವನ್ನ ಮಾಡ್ತಾನೆ. ಇದನ್ನ ನೋಡಿದಂತಹ ಹರಿಸಿಂಗ್ನು, ಒಂದ್ ವೇಳೆ ನಾನು ಪಾಕಿಸ್ತಾನ ಜೊತೆ ಸೇರಿದ್ರೆ ಮುಂದೊಂದು ದಿವಸ ಕಾಶ್ಮೀರದ ಪರಿಸ್ಥಿತಿ ಹಿಂಗೆ ಆಗ್ಬೋದು, ನಾನು ಸ್ವತಂತ್ರವಾಗಿ ಉಳಿದ್ರೆ ನನ್ನನ್ನು ಇವರು ಸುಮ್ಮನೆ ಬಿಡೋದಿಲ್ಲ ಅಂತ ವಿಚಾರ ಮಾಡಿ ಅವನು ತನ್ನ ತಿಳುವಳಿಕೆ ಬಂದು ಅವನಿಗೆ ಜ್ಞಾನೋದಯ ಆಗಿ ಅವನೇನ್ ಮಾಡ್ತಾನಂದ್ರೆ, ನಾನು ಭಾರತದ ಜೊತೆಗೆ ಸೇರ್ಕೊಳ್ತೀನಿ ಅಂತ ಹೇಳಿ ಒಪ್ಪಂದವನ್ನ ಮಾಡಿ ಅದಕ್ಕೆ ಸಹಿಯನ್ನ ಹಾಕಿಬಿಡ್ತಾನೆ. ಅಷ್ಟೊತ್ತಿಗಾಗಲೇ ಆ ಪಾಕಿಸ್ತಾನದ ಸೈನಿಕರು, ಈ ಪಠಾಣರು ಮತ್ತು ಕಾಶ್ಮೀರಿ ಆಜಾದ್ ಫೋರ್ಸ್ ನ ಸಾಕಷ್ಟು ಜನರು ಸೇರ್ಕೊಂಡು ಏನ್ ಮಾಡ್ತಾರಂದ್ರೆ, ಕಾಶ್ಮೀರದಲ್ಲಿ ಕೊಲೆ, ಸುಲಿಗೆ, ಅತ್ಯಾಚಾರ, ಭ್ರಷ್ಟಾಚಾರ ಎಲ್ಲವನ್ನ ಮಾಡಿ, ದರೋಡೆಯನ್ನ ಮಾಡಿ ಸಾಕಷ್ಟು ರೀತಿಯಾದಂತಹ ಹಾನಿಯನ್ನ ಅವ್ರು ಮಾಡಿಬಿಟ್ಟಿರ್ತಾರೆ. ಅದೇ ಸಂದರ್ಭಕ್ಕೆ ಭಾರತದ ಜೊತೆಗೆ ಸೇರ್ಕೊಳ್ಬೇಕು ಅಂತ ಹರಿಸಿಂಗ್ ವಿಚಾರವನ್ನ ಮಾಡಿದಾಗ, ಅವನು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ತಿಳಿಸಿದ ತಕ್ಷಣವೇ KS ತಿಮ್ಮಯ್ಯ ಅವರ ನೇತೃತ್ವದಲ್ಲಿ, ಜನರಲ್ ಅವತ್ತಿನ ಕಾಲಕ್ಕೆ ಭಾರತೀಯ ಸೇನೆಯ ಮುಖ್ಯಸ್ಥರಾಗಿರುವಂತವರು, ತಿಮ್ಮಯ್ಯ ಎನ್ನುವಂಥವ್ರು ಭಾರತೀಯ ಸೇನೆಯ ಮುಖ್ಯಸ್ಥರಾಗಿದ್ರು, ಅವರನ್ನ ಸೇರಿಸಿಕೊಂಡು 90,000 ಜನರನ್ನ ಸೇರಿಸಿಕೊಂಡು ಆ ಒಂದು ಕಾಶ್ಮೀರದ ಮೇಲೆ ಬಂದಂತಹ ಪಠಾಣರನ್ನ, ಕಾಶ್ಮೀರ ಆಜಾದಿ ಫೋರ್ಸ್ನವರನ್ನ, ಪಾಕಿಸ್ತಾನಿ ಸೈನಿಕರನ್ನ ಸದೆ ಬಡಿಯೋದಕ್ಕಾಗಿ, ಅವರ ವಿರುದ್ಧ ಹೋರಾಟವನ್ನ ಮಾಡೋದಕ್ಕಾಗಿ 90,000 ಸೈನಿಕರನ್ನ ಯಾರು ಕಳಿಸ್ತಾರಂದ್ರೆ, ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಭಾರತೀಯ ಸೈನಿಕರನ್ನ ಕಳಿಸ್ತಾರೆ. ಕೆಚ್ಚದೆಯಿಂದ ಹೋರಾಟವನ್ನ ಮಾಡಿ ಆಗಿರುವಂತವ್ರು ಎಲ್ಲರನ್ನು ಹೊಡೆದೋಡಿಸಿ ಕಾಶ್ಮೀರವನ್ನ ಮತ್ತೆ ಭಾರತದ ತಟ್ಟಿಗೆ ತಗೊಳ್ತಾರೆ. ಅಷ್ಟೊತ್ತಿಗಾಗಲೇ 1/3 ಭಾಗದಷ್ಟು ಕಾಶ್ಮೀರವನ್ನ ಪಾಕಿಸ್ತಾನಿಗರು ಆಕ್ರಮಿಸಿಕೊಂಡಿರ್ತಾರೆ. ಇವತ್ತಿಗೂ ಸಹಿತ ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಎನ್ನುವಂಥದ್ದನ್ನ ನಾವು ನೋಡ್ತೀವಿ. ಭಾರತದ ಭೂಪಟದ ಮೇಲ್ಭಾಗದಲ್ಲಿ ಒಂದಿಷ್ಟು ಭಾಗವನ್ನ ಯಾರು ಪಾಕಿಸ್ತಾನಿಗರು ಆಕ್ರಮಣವನ್ನು ಮಾಡಿದ್ದಾರೆ, ಅದನ್ನ ಪಾಕಿಸ್ತಾನ ಅಂತ ನಾವು ಇವತ್ತಿಗೂ ಹೇಳೋದಿಲ್ಲ. ಅದಕ್ಕೆ ಹೇಳೋದೇನೆಂದ್ರೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ, ಪಾಕಿಸ್ತಾನ ಅವತ್ತಿಗೆ ಆಕ್ರಮಿಸಿಕೊಂಡಿರುವಂತಹ ಆ ಒಂದು ಸ್ಥಾನವನ್ನ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಕರೀತಾರೆ. ಅದನ್ನ ಒಂದಲ್ಲ ಒಂದು ದಿವಸ ನಮ್ಮ ಭಾರತೀಯ ಕೆಚ್ಚದ ಯೋಧರು ಮುಂದೊಂದು ದಿವಸ ಅದನ್ನ ಮರಳಿ ನಮ್ಮ ದೇಶಕ್ಕೆ ಪಡ್ಕೊಳ್ತಾರೆ ಎನ್ನುವಂತ ವಿಶ್ವಾಸವನ್ನ ನಾವು ಇಟ್ಕೊಳ್ಬೇಕು. ಕಾಶ್ಮೀರದ ನಂತರ ಮತ್ತೆ ಅದ್ಭುತವಾಗಿ ಹೋರಾಟವನ್ನ ಮಾಡಿ ಮತ್ತೆ ಈ ದೇಶವನ್ನ ಕಟ್ಟಿದಂತ ಮತ್ತೊಂದು ಸಂಸ್ಥಾನ ಅಂದ್ರೆ ಹೈದರಾಬಾದ್ ಸಂಸ್ಥಾನ ಅಂತ ಹೇಳಿ. ಈ ದೇಶ 1947 ಆಗಸ್ಟ್ 15ಕ್ಕೆ ಈ ದೇಶ ಸ್ವತಂತ್ರಗೊಂಡ್ರೂ ಸಹಿತ ಹೈದರಾಬಾದ್ ಎನ್ನುವಂತಹ ಸಂಸ್ಥಾನ ಸ್ವತಂತ್ರಗೊಂಡಿರಲಿಲ್ಲ. ಬಹಳ ವಿಶೇಷವಾದಂತಹ ರೋಚಕವಾಗಿರುವಂತಹ ಹಲವಾರು ಹೋರಾಟಗಳು ಇಲ್ಲಿ ನಡೆದಿದ್ದಾವೆ. ತಮ್ಮೆಲ್ಲರ ಹತ್ರ ಕೈಯಲ್ಲಿ ಮೊಬೈಲ್ ಇದೆ, ಯೂಟ್ಯೂಬ್ ಇದೆ, ಮತ್ತೊಂದಿದೆ, ತಾವೆಲ್ಲರೂ ಹೋಗಿ ಯೂಟ್ಯೂಬ್ ಅಲ್ಲಿ ಯಾವ ರೀತಿಯಾಗಿ ಹೈದರಾಬಾದ್ ನಿಜಾಮನ ಕ್ರೌರ್ಯ ಇತ್ತು, ಅವನ್ ಯಾವ ರೀತಿ ಕೊಲೆ, ಸುಲಿಗೆ, ಅತ್ಯಾಚಾರಗಳನ್ನ ಮಾಡ್ತಿದ್ದ, ಇದೆಲ್ಲವನ್ನು ಸಹಿತ ತಾವು ತಿಳ್ಕೊಳ್ಳಿ. ಬಹಳ ರೋಚಕ ಇತಿಹಾಸ ಹೈದರಾಬಾದಿನ ಸಂಸ್ಥಾನದ ಇತಿಹಾಸ ಇದೆ. ಹೈದರಾಬಾದ್ ಸಂಸ್ಥಾನದ ಇತಿಹಾಸ ಹೆಂಗಿತ್ತು ಅಂದ್ರೆ, ಈ ದೇಶದ ಮೇಲೆ ಮೊಘಲರು ಒಬ್ಬ ಹೈದರಾಬಾದ್ ನಿಜಾಮನನ್ನ ಈ ದೇಶವನ್ನ ದಕ್ಷಿಣ ಭಾರತದಲ್ಲಿ ನೋಡ್ಕೊಳ್ಳೋದಕ್ಕಾಗಿಡ್ತಾರೆ. ಅವರೇ ಹೈದರಾಬಾದ್ ನಿಜಾಮರಾಗಿ ಮುಂದುವರೆದು ಆಳ್ವಿಕೆ ನಡೆಸ್ತಾರೆ. ಹೈದರಾಬಾದ್ ಸಂಸ್ಥಾನ ಬಹಳ ಶ್ರೀಮಂತವಾಗಿರುವಂತಹ ಎಲ್ಲಾ ಸೌಲಭ್ಯ ಸೌಕರ್ಯಗಳು ಕೂಡಿದ್ವು. ಹೈದರಾಬಾದ್ ನಿಜಾಮ ಬ್ರಿಟಿಷರ ಜೊತೆಗೆ ಕೈಗೂಡಿಸಿ ಅಲ್ಲಿ ರೈಲ್ವೆಯನ್ನ ಮಾಡಿದ್ದ, ಸಾರಿಗೆಯನ್ನ ಮಾಡಿದ್ದ, ಅಂಚೆಯನ್ನ ಮಾಡಿದ್ದ, ಎಲ್ಲವನ್ನ ಮಾಡಿಕೊಂಡು ಅದ್ಭುತವಾಗಿ ಎಲ್ಲಾ ರೀತಿಯ ಅಭಿವೃದ್ಧಿಯನ್ನ ಮಾಡ್ತಿದ್ದ. ಸಣ್ಣ ಸಣ್ಣ ಮಕ್ಕಳನ್ನು ಸಹಿತ ಯುದ್ಧಕ್ಕೆ ಬಳಸಿಕೊಳ್ತಾ ಇದ್ದ ಹೈದರಾಬಾದ್ ನಿಜಾಮ.
ಇವನ ಜೊತೆಗಿದ್ದಂತ ದಿವಾನ, ಇದನ್ನೆಲ್ಲವನ್ನ ನೋಡ್ಕೊಳ್ಳುವಂತವನು ಒಬ್ಬ ದಿವಾನ ಇದ್ದ. ಹೈದರಾಬಾದ್ ನಿಜಾಮ ಬರೀ ಹೆಸರಿಗೆ ಮಾತ್ರ, ಎಲ್ಲ ಅಧಿಕಾರವನ್ನ ಯಾರು ಚಲಾಯಿಸ್ತಿದ್ರು ಅಂದ್ರೆ ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವನು ಚಲಾಯಿಸ್ತಾ ಇದ್ದ.

ಇಲ್ಲಿ ಬಹಳ ವಿಶೇಷವಾಗಿ ಬಹಳ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಸಂಸ್ಥಾನದಲ್ಲಿ 83% ನಷ್ಟು ಹಿಂದೂಗಳಿದ್ರು. ಹಿಂದೂಗಳು ಇದ್ದಾಗಲೂ ಸಹಿತ ಅಲ್ಲಿ ಆಳ್ವಿಕೆ ಮಾಡುತ್ತಿದ್ದಂಥವನು ಮುಸ್ಲಿಂ ರಾಜನಾಗಿದ್ದ. ಅದ್ಯಾವುದು ತೊಂದರೆ ಇರಲಿಲ್ಲ. ಅದ್ರ ಜೊತೆಗೆ ಅಲ್ಲಿ ಇದ್ದಂತಹ ದಿವಾನ ಯಾರು, ಮೀರ್ ಉಸ್ಮಾನ್ ಅಲಿ ಖಾನ್ ಎನ್ನುವಂಥವ್ನು ಏನಿದ್ನಲ್ಲ, ಅವನು ಸಹಿತ ಮುಸ್ಲಿಮನಾಗಿದ್ದ. 83% ಹಿಂದೂಗಳಿಗೆ ಅವನು ಯಾವುದೇ ರೀತಿ ತೊಂದರೆ ಇಲ್ಲ. ಮುಸ್ಲಿಮರು ಆಳ್ವಿಕೆ ಮಾಡಿದ್ರು, ಯಾರು ಸಹಿತ ಅದಕ್ಕೆ ವಿರೋಧವನ್ನ ಮಾಡಿರ್ಲಿಲ್ಲ. ಆದ್ರೆ ವಿರೋಧ ಬಂದಿದ್ದೆಲ್ಲಂದ್ರೆ 100 ಜನರನ್ನ ಹೈದರಾಬಾದ್ ಸಂಸ್ಥಾನದಲ್ಲಿ 1942 ಹೊತ್ತಿಗೆ ನಿಲ್ಲಿಸಿದ್ರೆ ಅದರಲ್ಲಿ 83 ಜನ ಹಿಂದೂಗಳು ಇರ್ತಾ ಇದ್ರು. ಆದ್ರೆ ಅವತ್ತಿನ ನಿಜಾಮ ಏನ್ ಮಾಡ್ತಿದ್ದ ಅಂದ್ರೆ 90% ಸರ್ಕಾರಿ ಹುದ್ದೆಗಳನ್ನ ಮುಸ್ಲಿಮರಿಗೆ ಕೊಡ್ತಿದ್ದ. ಇದರ ವಿರುದ್ಧ ಬಹಳ ದೊಡ್ಡ ಧ್ವನಿಯನ್ನ ಎತ್ತೋದಕ್ಕೆ ಆರಂಭ ಮಾಡ್ತಾರೆ. ಇವರ ಕ್ರೌರ್ಯದ ಭಾಗವಾಗಿದ್ದಂಥವ್ರು ಅಂದ್ರೆ ಹೈದರಾಬಾದಿನ ನಿಜಾಮರ ರಜಾಕರು ಅಂತ ಕರೀತಾರೆ. ಕಾಸಿಂ ರಿಜ್ವಿ ಎನ್ನುವಂತಹ ಒಬ್ಬ ಕ್ರೌರ್ಯದಿಂದ ಕೂಡಿರುವ ಬಹಳ ಕ್ರೂರವಾಗಿರುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನದೊಂದು ಪಡೆ ಇತ್ತು, ರಜಾಕಾರರ ಪಡೆ ಅಂತ ಕರಿತಾ ಇದ್ರು. ಈ ರಜಾಕಾರರ ಪಡೆಯ ಕೆಲಸ ಏನಂದ್ರೆ, ಯಾರು ಹೈದರಾಬಾದ್ ನಿಜಾಮನ ವಿರುದ್ಧ ಮಾತಾಡ್ತಾರೋ ಅವ್ರ ವಿರುದ್ಧ ಹೋರಾಟವನ್ನು ಮಾಡ್ತಾರೋ ಅವ್ರನ್ನ ಹೋಗೋದು ಕೊಲ್ಲೋದು ಬರೋದು, ಇದು ರಜಾಕಾರರ ಕೆಲಸ. ಅದ್ರ ಜೊತೆಗೆ ಇವ್ರು ಏನೇನು ಮಾಡ್ತಿದ್ರು ಅಂದ್ರೆ, ಇಡೀ ಹೈದರಾಬಾದ್ ಸಂಸ್ಥಾನದಲ್ಲಿ ಇದ್ದಂತ ಒಂದ್ ಕಡೆ ಬಹಳ ಬರೀತಾರೆ ಅದನ್ನ, ಎಷ್ಟು ಅವರು ಕ್ರೌರ್ಯವನ್ನ ಮಾಡ್ತಿದ್ರು, ಎಷ್ಟು ಅವರು ಕೊಲೆ ಸುಲಿಗೆಗಳನ್ನ ಮಾಡ್ತಿದ್ರು ಅಂದ್ರೆ, ಯಾರಾದ್ರೂ ಒಂದಿಷ್ಟು ಅದ್ಭುತವಾಗಿ ಜೀವನವನ್ನು ನಡೆಸ್ತಾ ಇದ್ರೆ ಅವ್ರು ಅದ್ಭುತವಾಗಿ ಜೀವನವನ್ನು ನಡೆಸಬಾರ್ದು. ಅವರನ್ನ ಕೊಲೆ ಮಾಡಿ ಸುಲಿಗೆ ಮಾಡಿ ದರೋಡೆಯನ್ನ ಮಾಡಿ ಅವ್ರಿಗೆ ಹೆಂಗ್ ಬೇಕು ಹಂಗೆ ನಡೆಸಿಕೊಳ್ಳುವಂತಹ ವಿಚಾರವನ್ನ ಕಾಸಿಂ ರಿಜ್ವಿ ಮಾಡ್ತಿದ್ದ. ಇಷ್ಟೆಲ್ಲ ನಡೀತಾ ಇದ್ರು, ಇಷ್ಟೆಲ್ಲ ಭ್ರಷ್ಟಾಚಾರ, ಇಷ್ಟೆಲ್ಲ ಘೋರತೆಗಳು, ಕ್ರೌರ್ಯಗಳು ಎಲ್ಲವೂ ಕೂಡ ನಡೀತಾ ಇದ್ವು. ಯಾವುದೇ 83% ಹಿಂದೂಗಳಿದ್ರು ಸಹಿತ ಯಾವುದೇ ಹಿಂದೂಗಳಿಗೂ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇರಲಿಲ್ಲ. ಬರೀ 17% ಇದ್ದಂತಹ ಮುಸ್ಲಿಮರಿಗೆ ದೊಡ್ಡ ದೊಡ್ಡ ಹುದ್ದೆಗಳನ್ನ ಕೊಡ್ತಾ ಇದ್ರು, ಎಲ್ಲವನ್ನು ಕೊಡ್ತಾ ಇದ್ರು. ಇದರ ವಿರುದ್ಧ ಧ್ವನಿಯನ್ನ ಎತ್ತದಂಥವ್ರು ಅಂದ್ರೆ ಸ್ವಾಮಿ ರಮಾನಂದ ತೀರ್ಥರು ಅಂತ. ನಾವು ಅಹಿಂಸೆಯ ಹೋರಾಟವನ್ನು ನೋಡುವಾಗ ಕೆಲವರ ಹೆಸರು ನಮಗೆ ನೆನಪಿಗೆ ಬರ್ತವೆ. ಆದ್ರೆ ಸ್ವಾಮಿ ರಮಾನಂದ ತೀರ್ಥರು ಅವರು ಸಹಿತ ಹೈದರಾಬಾದ್ ರಜಾಕರ ಆ ಒಂದು ಕ್ರೌರ್ಯದ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಯಾವ ರೀತಿಯಾದಂತಹ ಹೋರಾಟ ಅಂದ್ರೆ, ಕತ್ತಿಯನ್ನು ಹಿಡ್ಕೊಳ್ಳೋದಿಲ್ಲ, ಉಪವಾಸ ಸತ್ಯಾಗ್ರಹವನ್ನು ಮಾಡಿ ಅಲ್ಲಿ ಹೋರಾಟವನ್ನು ಮಾಡೋದಕ್ಕೆ ನಿಲ್ತಾರೆ. ನಿಂತ ಸಂದರ್ಭದಲ್ಲಿ ನಾವು ಬಹಳ ಖುಷಿ ಪಡಬೇಕಾಗಿರುವಂತಹ ವಿಚಾರ ಏನಂದ್ರೆ, ಹೈದರಾಬಾದ್ ಕರ್ನಾಟಕದಲ್ಲಿ ಒಬ್ಬ ಕುರಿ ಕಾಯುವಂತಹ ವ್ಯಕ್ತಿ ಮಾಲಪ್ಪ ಎನ್ನುವಂತಹ ಒಬ್ಬ ವ್ಯಕ್ತಿ ತನ್ನ ಕುರಿಗಳನ್ನ ಮಾರಿ ಆ ದುಡ್ಡನ್ನ ತಗೊಂಡು ಹೋಗಿ ಸ್ವಾಮಿ ರಮಾನಂದ ತೀರ್ಥರಿಗೆ ಕೊಟ್ಟು ಹೋರಾಟಕ್ಕೆ ಬೆಂಬಲವನ್ನ ಕೊಡ್ತಾನೆ. ಸ್ವಾಮಿ ರಮಾನಂದ ತೀರ್ಥರನ್ನ ಹೈದರಾಬಾದ್ ಸಂಸ್ಥಾನದ ಗಾಂಧಿ ಅಂತ ಕರೆದ್ರೆ, ಈ ಕುರಿಗಾಯಿಯನ್ನ ಇವತ್ತಿಗೂ ಸಹಿತ ಕಲ್ಯಾಣ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ. ಹಿಂಗೆ ಹೋರಾಟ ನಡೀತಿರ್ಬೇಕಾದ್ರೆ ಅಹಿಂಸೆಯ ಮೂಲಕ ಹೋರಾಟವನ್ನ ಸ್ವಾಮಿ ರಮಾನಂದ ತೀರ್ಥರು ಮಾಡಿದ್ರೆ, ಅವರ ಹೋರಾಟವನ್ನ ಕುಗ್ಸೋದಕ್ಕಾಗಿ, ಅವರ ಹೋರಾಟವನ್ನ ಕೆಳಗಡೆ ಇಳಿಸೋದಕ್ಕಾಗಿ ಹಿಂಸೆಯ ಮಾರ್ಗವನ್ನ ರಜಾಕರು ಅನುಸರಿಸ್ತಾರೆ. ಅವರನ್ನ ಹೊಡಿತಾರೆ, ಬಡಿತಾರೆ, ಬೇಕಾದಷ್ಟು ಹಿಂಸೆಗಳನ್ನ ಕೊಡ್ತಾರೆ. ಯಾವುದಕ್ಕೂ ಸಹಿತ ರಮಾನಂದ ತೀರ್ಥರು ಬಗ್ಗೋದಿಲ್ಲ. ಇದೆಲ್ಲವನ್ನ ನೋಡಿದಂತಹ ನಮ್ಮ ಭಾರತದ ಉಕ್ಕಿನ ಮನುಷ್ಯರಾಗಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ವಿಚಾರವನ್ನ ಮಾಡಿ, ಏನಾದ್ರೂ ಮಾಡಿ ಹೈದರಾಬಾದ್ ಸಂಸ್ಥಾನವನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ತಾರೆ. ಹೈದರಾಬಾದ್ ಸಂಸ್ಥಾನ ಹೆಂಗ್ ವಿಚಾರ ಮಾಡಿತ್ತು ಅಂದ್ರೆ, ನಾವು ಭಾರತ ಜೊತೆಗೆ ಸೇರಬಾರದು, ಬದಲಿಗೆ ಸ್ವತಂತ್ರವಾಗಿ ಉಳಿಬೇಕು ಅಂತ ವಿಚಾರ ಮಾಡಿದ್ರು. ಆದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರ ದೂರದೃಷ್ಟಿ ಹೇಗಿತ್ತು ಅಂದ್ರೆ, ಒಂದ್ ವೇಳೆ ನಾವೇನಾದ್ರೂ ಹೈದರಾಬಾದ್ ಸಂಸ್ಥಾನವನ್ನ ಸ್ವತಂತ್ರವಾಗಿ ಉಳಿಯೋದಕ್ಕೆ ಬಿಟ್ರೆ, ಅದು ಸಹಿತ ಮುಂದೊಂದು ದಿವಸ ಮತ್ತೊಂದು ಪಾಕಿಸ್ತಾನ ಆಗ್ತದೆ, ನಮಗೆ ಅದು ಮುಳ್ಳಾಗ್ತದೆ ಎನ್ನುವಂಥದ್ದನ್ನ ಬಹಳ ದೂರದೃಷ್ಟಿಯಿಂದ ಮನಗಂಡಿದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಒಂದಿಷ್ಟು ದೂರದ ವಿಚಾರವನ್ನ ಮಾಡಿ, ಒಂದಿಷ್ಟು ದೂರದೃಷ್ಟಿಯನ್ನು ಇಟ್ಟುಕೊಂಡು ಅಲ್ಲಿ ಹೋರಾಟವನ್ನ ಮಾಡದೆ ಹೋಗಿದ್ರೆ, ಇವತ್ತಿಗೆ ಮತ್ತೊಂದು ಪಾಕಿಸ್ತಾನವಾಗಿ ಹೈದರಾಬಾದ್ ಮಾರ್ಪಾಡಾಗ್ತಿತ್ತು. ಅದೇ ಸಂದರ್ಭಕ್ಕೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರು ಅಲ್ಲಿಗೆ ಹೋರಾಟಕ್ಕಾಗಿ ಹೋಗ್ತಾರೆ, ಭಾರತೀಯ ಸೈನಿಕರನ್ನ ತಗೊಂಡು ಹೋಗ್ತಾರೆ. ಎಂತಹ ಸವಾಲು ಇತ್ತು ಅಂದ್ರೆ, ಹೈದರಾಬಾದ್ ಸಂಸ್ಥಾನದ ಸೈನಿಕರು ಎಷ್ಟಿದ್ರೋ ಅಷ್ಟೇ ಸೈನಿಕರು ಭಾರತೀಯ ಸೇನೆಯಲ್ಲಿದ್ರು. ಭಾರತೀಯ ಸೇನೆಗೆ ಸರಿ ಸಮನಾದಂತ ಸೈನಿಕರು ಹೈದರಾಬಾದ್ ಸಂಸ್ಥಾನದಲ್ಲಿದ್ರು. ಆ ಹೈದರಾಬಾದ್ ಸಂಸ್ಥಾನವನ್ನ ವಶಪಡಿಸಿಕೊಳ್ಬೇಕಂತ ಹೇಳಿ ಆಪರೇಷನ್ ಪೋಲೋ ಅಂತ ಹೆಸರಿಡ್ತಾರೆ. ಆಪರೇಷನ್ ಪೋಲೋ ಎನ್ನುವಂತ ಹೆಸರನ್ನ ಯಾಕಿಟ್ರು? ಬೇರೆ ಹೆಸರನ್ನ ಇಡಬಹುದಿತ್ತಲ್ಲ. ಪೋಲೋ ಎನ್ನುವಂಥದ್ದು ಯಾವ್ದಂದ್ರೆ ಆಟ, ಆಟದ ಹೆಸರಿಗೆ ಪೋಲೋ. ಒಂದು ಬಹಳ ಜಗತ್ ಪ್ರಸಿದ್ಧ ಆಟ, ಮೈದಾನದಲ್ಲಿ ಆಡುವಂತಹ ಆಟ. ಆ ಪೋಲೋ ಎನ್ನುವಂತಹ ಆಟವನ್ನ ನೀವು ಗೂಗಲ್ ನಲ್ಲೋ ಯೂಟ್ಯೂಬ್ ಅಲ್ಲೋ ಆಮೇಲೆ ನೋಡಿ. ಆ ಪೋಲೋ ಎನ್ನುವಂತಹ ಆಟದ ಗ್ರೌಂಡ್ಗಳು ಬಹಳ ಹೆಚ್ಚಾಗಿದ್ದಂಥದ್ದು ಹೈದರಾಬಾದಿನ ಸಂಸ್ಥಾನದಲ್ಲೇ ಸಾಕಷ್ಟು ಗ್ರೌಂಡ್ಗಳಿದ್ವು. ಆ ಕಾರಣದಿಂದಾಗಿ ಆಪರೇಷನ್ ಪೋಲೋ ಎನ್ನುವಂತಹ ಹೆಸರನ್ನ ಇಟ್ಟು ಹೋರಾಟಕ್ಕೆ ಇಳಿತಾರೆ. ಆ ಹೋರಾಟದ ಭಾಗವಾಗಿ ಸಾಕಷ್ಟು ಭಾರತೀಯ ಸೈನಿಕರು ರಜಾಕರ ವಿರುದ್ಧ, ಕಾಸಿಂ ರಿಜ್ವಿ ವಿರುದ್ಧ, ಆ ಉಸ್ಮಾನ್ ಎನ್ನುವಂತಹ ದಿವಾನನ ವಿರುದ್ಧ ಸಾಕಷ್ಟು ಹೋರಾಟವನ್ನು ಮಾಡಿ ಅಲ್ಲಿರುವಂತಹವರನ್ನ ರಕ್ಷಣೆ

ಮಾಡಿ ಆ ಒಂದು ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡ್ಕೊಂಡಂತವ್ರು ಅಂದ್ರೆ ಜಯಂತೋನಾಥ್ ಚೌಧರಿ ಅನ್ನುವಂಥವ್ರು. ಬಹಳ ದಿಟ್ಟತನದ ಮೂಲಕ, ಬಹಳ ಧೈರ್ಯದ ಮೂಲಕ ಭಾರತೀಯ ಸೇನೆಯ ನೇತೃತ್ವವನ್ನು ತಗೊಂಡು ಆ ನಿಜಾಮನ ವಿರುದ್ಧ ಹೋರಾಟವನ್ನು ಮಾಡ್ತಾರೆ. ಆಗಸ್ಟ್ 15 1947ಕ್ಕೆ ಹೈದರಾಬಾದ್ ನಿಜಾಮ ಎಷ್ಟು ಮುಂದುವರೆದಿದ್ದ ಅಂದ್ರೆ ಅವನು ರೇಡಿಯೋ ಸ್ಟೇಷನ್ ಅನ್ನು ಸಹಿತ ಆರಂಭ ಮಾಡಿರ್ತಾನೆ. ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅಂತ ಹೇಳಿ ಅವತ್ತಿನ ಕಾಲಕ್ಕೆ ಹೈದರಾಬಾದ್ ರೇಡಿಯೋ ಸ್ಟೇಷನ್ ಅನ್ನು ಆರಂಭ ಮಾಡಿ ಅದೇ ರೇಡಿಯೋದ ಮೂಲಕ ಏನ್ ಹೇಳ್ತಾನೆ ಅಂದ್ರೆ, ನಾವು ಪಾಕಿಸ್ತಾನ ಜೊತೆಗೂ ಸೇರೋದಿಲ್ಲ, ಭಾರತ ಜೊತೆಗೂ ಸೇರೋದಿಲ್ಲ, ನಾವು ಸ್ವತಂತ್ರವಾಗಿ ಉಳಿತೇವೆ ಅನ್ನೋ ಘೋಷಣೆಯನ್ನ ಮಾಡ್ತಾನೆ. ಅದೇ ಹೈದರಾಬಾದ್ ನಿಜಾಮ ಸೆಪ್ಟೆಂಬರ್ 17 1947 ಹೊತ್ತಿಗೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಆ ಒಂದು ಹೋರಾಟದ ಕಾರಣಕ್ಕಾಗಿ ಆ ಒಂದು ವ್ಯವಸ್ಥಿತವಾದಂತಹ ಕಾರ್ಯಾಚರಣೆಯ ಭಾಗವಾಗಿ ಅವನು ಸರ್ದಾರ್ ವಲ್ಲಭಾಯಿ ಪಟೇಲರಿಗೆ ಶರಣಾಗ್ತಾನೆ. ನಾವು ಸೋತಿದ್ದೀವಿ ಅಂತ ಹೇಳ್ತಾನೆ. ಅದೇ ರೇಡಿಯೋ ಸ್ಟೇಷನ್ ನ ಮೂಲಕ ಹೈದರಾಬಾದ್ ನ ನಿಜಾಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಹೇಳದಂತೆ ನಾವು ಭಾರತದ ಜೊತೆಗೆ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾಗಿ ಅಲ್ಲಿ ಹೋರಾಟ ಮಾಡಿರ್ಬೇಕು ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಂತ ನಾವೆಲ್ಲರೂ ವಿಚಾರ ಮಾಡ್ಬೇಕು. ಹೈದರಾಬಾದ್ ಸಂಸ್ಥಾನ ಅಂದ್ರೆ ಬರೀ ಆಂಧ್ರ ಪ್ರದೇಶ ತೆಲಂಗಾಣಕ್ಕೆ ಮಾತ್ರ ಸೀಮಿತ ಆಗಿರಲಿಲ್ಲ. ಇವತ್ತಿನ ಕಲ್ಯಾಣ ಕರ್ನಾಟಕ ಅಂತ ಏನ್ ಕರಿತೀವಿ, ಇಷ್ಟು ದಿವಸ ಅದನ್ನ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಯಾವುದು ಬೀದರ್, ಗುಲ್ಬರ್ಗ, ಯಾದಗಿರಿ, ಕೊಪ್ಪಳ, ರಾಯಚೂರು ಈ ಎಲ್ಲಾ ಜಿಲ್ಲೆಗಳಿದಾವೋ ಈ ಎಲ್ಲಾ ಜಿಲ್ಲೆಗಳನ್ನು ಸಹಿತ ಹೈದರಾಬಾದ್ ಕರ್ನಾಟಕ ಅಂತ ಕರಿತಿದ್ರು. ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಕರೀತಾರೆ. ಆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಹೇಳಿ ಸೆಪ್ಟೆಂಬರ್ 17 ಆಚರಣೆ ಮಾಡ್ಕೊಂಡಿದ್ದಾರೆ. ಸಾಕಷ್ಟು ಕಾಂಪಿಟೇಟಿವ್ ಎಕ್ಸಾಮ್ ಗಳಲ್ಲಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳ್ತಾನೆ ಇರ್ತಾರೆ. ಸೆಪ್ಟೆಂಬರ್ 17 ಹೈದರಾಬಾದ್ ವಿಮೋಚನೆ, ಹೈದರಾಬಾದ್ ಕರ್ನಾಟಕ ವಿಮೋಚನಾ ದಿನ, ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕವನ್ನ ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಅಂತ ಕರೆಯೋದಕ್ಕೆ ಆರಂಭ ಮಾಡಿದ್ದಾರೆ. ಈ ಎಲ್ಲಾ ಸಂಸ್ಥಾನಗಳನ್ನ, ಈ ಹೈದರಾಬಾದ್ ಸಂಸ್ಥಾನಗಳಲ್ಲಿ ಇದ್ದಂತಹ ಸಂಸ್ಥಾನಗಳು, ಜಿಲ್ಲೆಗಳು, ಇವತ್ತಿನ ಜಿಲ್ಲೆಗಳು ಯಾವ ಅಂದ್ರೆ ಬೀದರ್, ಗುಲ್ಬರ್ಗ, ರಾಯಚೂರು, ಕೊಪ್ಪಳ ಈ ಎಲ್ಲಾ ಜಿಲ್ಲೆಗಳು ಸಹಿತ ಹೈದರಾಬಾದ್ ಕರ್ನಾಟಕದ ಭಾಗವಾಗಿದ್ದು ಅವುಗಳು ಸಹಿತ ಆ ನಿಜಾಮನ ಕ್ರೌರ್ಯಕ್ಕೆ ಇವತ್ತು ಸಾಕಷ್ಟು ಜನ ಸಾಕ್ಷಿಯಾಗಿದ್ದಾರೆ. ಸಾಕಷ್ಟು ಜನರು ಆ ಹೈದರಾಬಾದ್ ನಿಜಾಮನ ಕ್ರೌರ್ಯವನ್ನು ಅನುಭವಿಸಿದಂತವರಿದ್ದಾರೆ. ಇದೆಲ್ಲವನ್ನ ಮನಗೊಂಡು ಅವರು ಅವತ್ತಿನ ಕಾಲಕ್ಕೆ ಭಾರತ ಜೊತೆಗೆ ವಿಲೀನ ಆಗೋದಕ್ಕಾಗಿ ಹೈದರಾಬಾದ್ ಸಂಸ್ಥಾನವನ್ನ ಸೇರಿಸ್ಕೊಳ್ತಾರೆ. ಇನ್ನು ಮೂರನೇದಾಗಿರುವಂತ ಸಂಸ್ಥಾನ ಅಂದ್ರೆ ಜುನಾಗಢ ಸಂಸ್ಥಾನ. ಯಾವುದು ಜುನಾಗಢ ಸಂಸ್ಥಾನ ಅಂದ್ರೆ ಗುಜರಾತ್ ನ ಪ್ರಾಂತ್ಯದಲ್ಲಿ ಬರುವಂತಹ ಸಂಸ್ಥಾನ. ಬಹಳ ಸಂಪತ್ ಭರಿತವಾದಂತಹ ಸಂಸ್ಥಾನ ಇದಾಗಿತ್ತು. ಇದು ಏನು ವಿಚಾರ ಮಾಡ್ತು ಅಂದ್ರೆ ಪಾಕಿಸ್ತಾನ ಜೊತೆಗೆ ನಾವು ಸೇರ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡುತ್ತು. ಇದರ ರಾಜ ಯಾರಾಗಿದ್ದರು ಅಂದ್ರೆ ಮೊಹಬ್ಬತ್ ಸಾಬತ್ ಖಾನ್ ಎನ್ನುವಂಥವನು. ಈ ರಾಜ, ಈ ಸಾಬತ್ ಖಾನ್ ಎನ್ನುವಂಥವನು ಮುಸ್ಲಿಂ ರಾಜನಾಗಿದ್ದ. ಆದ್ರೆ ಜುನಾಗಢ ಸಂಸ್ಥಾನದ ತುಂಬಾ 90% ಹಿಂದೂಗಳೇ ಇದ್ರು. ಆದ್ರೆ ಆ ರಾಜನ ಯಾವುದೇ ಆಳ್ವಿಕೆಗೂ ಸಹಿತ ಅವ್ರು ಏನೂ ಅಂದಿರ್ಲಿಲ್ಲ, ರಾಜನ ಆಳ್ವಿಕೆನ ಒಪ್ಕೊಂಡು ಹೊರಟಿದ್ರು. ಯಾವಾಗ ಈ ರಾಜ ಸ್ವತಂತ್ರ ಸಿಕ್ಕ ನಂತರ ನಾನು ಪಾಕಿಸ್ತಾನ ಜೊತೆಗೆ ಸೇರ್ತೀನಿ ಅನ್ನುವಂತಹ ಮಾತನ್ನು ಹೇಳಿದ್ನೋ, ಅದೇ ಸಂದರ್ಭಕ್ಕೆ ಅಲ್ಲಿರುವಂತಹ ಜನರೆಲ್ಲರೂ ಸೇರ್ಕೊಂಡು ದಂಗೆಯನ್ನ ಇದ್ರು. ಒಂದ್ ವೇಳೆ ಅವತ್ತಿನ ಕಾಲಕ್ಕೆ ಅವನು ಜುನಾಗಢವನ್ನ ಏನಾದ್ರೂ ಪಾಕಿಸ್ತಾನ ಜೊತೆಗೆ ಸೇರಿಸಿದ್ರೆ ಪಾಕಿಸ್ತಾನದಲ್ಲಿ ಹಿಂದೂಗಳನ್ನ ಬದುಕೋದಕ್ಕೆ ಬಿಡ್ತಾ ಇರಲಿಲ್ಲ. ಅದೇ ರೀತಿ 90% ಇದ್ದಂತಹ ಹಿಂದೂಗಳನ್ನ ಕೊಂದು ಬಿಡ್ತಿದ್ರು. ಇದರ ಪ್ರತಿರೋಧವನ್ನ ನೋಡಿ, ಇದರ ವಿರುದ್ಧ ಹೋರಾಟವನ್ನ ಮಾಡಬೇಕು ಅನ್ಕೊಂಡು ಸಾಕಷ್ಟು ಜನ ಆ ರಾಜನ ವಿರುದ್ಧ ದಂಗೆಯನ್ನು ಹೇಳ್ತಾರೆ. ದೊಡ್ಡ ಪ್ರಮಾಣದ ದಂಗೆಗಳು ಕೂಡ ಆಗ್ತವೆ. ಒಂದ್ ವೇಳೆ ಅದು ಪಾಕಿಸ್ತಾನಕ್ಕೆ ಸೇರಿದ್ರೆ ಅದು ಪ್ರಮುಖವಾದಂತಹ ಸ್ಥಾನ ಆಗಿತ್ತು. ಯಾಕಂದ್ರೆ ಅಲ್ಲಿ ಸಾಗರ, ಯಾವುದು ನಮ್ಮ ಸಾಗರದ ಮೂಲಕ ವಹಿವಾಟು ನಡೆಯುತ್ತೋ, ಯಾವುದು ಸಾಗರದ ಮೂಲಕ ವ್ಯಾಪಾರ ನಡೆಯುತ್ತೋ, ಅದು ಕೂಡ ಜುನಾಗಢ ಸಂಸ್ಥಾನದಲ್ಲಿತ್ತು. ಇನ್ನು ಎರಡನೆಯದಾಗಿ ಸೋಮನಾಥ ದೇವಾಲಯ. ಯಾವುದು ಹಿಂದೂಗಳಿಗೆ ಬಹಳ ಪವಿತ್ರವಾದಂತಹ ಪ್ರಮುಖವಾದಂತಹ ದೇವಾಲಯ ಇದೆಯೋ ಆ ಸೋಮನಾಥ ದೇವಾಲಯ ಇದ್ದದ್ದು ಕೂಡ ಜುನಾಗಢ ಸಂಸ್ಥಾನದಲ್ಲಿ. ಮೂರನೇದು ಗಿರ್ನಾಡ್ ಎನ್ನುವಂಥದ್ದು ಜೈನರಿಗೆ ಬಹಳ ಪವಿತ್ರವಾಗಿರುವಂತಹ, ಜೈನರು ಬಹಳ ಅದ್ಭುತವಾಗಿ ನಡ್ಕೊಳ್ಳುವಂತಹ ದೇವಸ್ಥಾನ. ಅವರ ಬಸೀದಿ ಕೂಡ ಅಲ್ಲೇ ಇತ್ತು. ಆ ಬಸ್ತಿಯು ಕೂಡ ಆ ಜುನಾಗಢ ಸಂಸ್ಥಾನದಲ್ಲಿತ್ತು. ಜುನಾಗಢ ಸಂಸ್ಥಾನ ಒಂದ್ ವೇಳೆ ಕೈ ತಪ್ಪಿ ಹೋಗಿದ್ರೆ ಇವೆಲ್ಲವೂ ಸಹಿತ ಪಾಕಿಸ್ತಾನದ ಪಾಲಾಗ್ತಿದ್ದು. ಅಲ್ಲಿರುವಂತಹ ಸಾಕಷ್ಟು ಜನ ದಂಗೆ ಏನಿದ್ರು ಹೋರಾಟವನ್ನು ಮಾಡಿದ್ರು. ಈ ಹೋರಾಟಕ್ಕೆ ಅಲ್ಲಿರುವಂತಹ ಮೊಹಮ್ಮದ್ ಸಾಬತ್ ಖಾನ್ ಎನ್ನುವಂತ ರಾಜ ಬೆಚ್ಚಿ ಬಿದ್ದುಬಿಟ್ಟ. ಅದೇ ಸಂದರ್ಭಕ್ಕೆ ಗಾಂಧೀಜಿಯವರ ಒಬ್ಬ ಸಂಬಂಧಿಕರು ಏನ್ ಮಾಡಿದ್ರು ಅಂದ್ರೆ ತಾತ್ಕಾಲಿಕವಾಗಿ ಪ್ರಜಾಪ್ರಭುತ್ವ ಸರ್ಕಾರವನ್ನ ರಚನೆ ಮಾಡಿ ಅವರೇ ಕುರ್ಚಿ ಮೇಲೆ ಕುತ್ಕೊಂಡು ಬಿಟ್ರು. ಆದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಒಂದು ವಿಚಾರವನ್ನ ಮಾಡ್ತಾರೆ. ಯಾವ ರೀತಿಯಾದಂತ ವಿಚಾರ ಅಂದ್ರೆ, ಇಲ್ಲಿರುವಂತಹ ಜನರ ಕಡೆಯಿಂದ ಜನಮತ ಗಣಿಕೆಯನ್ನ ಮಾಡೋಣ, ಜನಮತವನ್ನ ಕೇಳೋಣ, ಪಾಕಿಸ್ತಾನಕ್ಕೆ ಸೇರ್ತಿರೋ ಭಾರತ ಜೊತೆಗೆ ಇರ್ತಿರೋಂತ ಎಲ್ಲರನ್ನು ಕೇಳ್ಕೊಂಡು ಬರೋಣ, ಯಾವ ಕಡೆಗೆ ಜಾಸ್ತಿ ಜನರ ಒಲವಿರುತ್ತೋ ಅದೇ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳಿ ಜನಮತ ಗಣನೆಯನ್ನ 1948 ಮಾಡ್ತಾರೆ. ಆ ಒಂದು ದೇಶದಲ್ಲಿ ಇದ್ದಂತ 91% ಜನರು ಭಾರತದ ಜೊತೆಗೆ ಇರೋದಕ್ಕಾಗಿ ತಮ್ಮ ಸಹಮತವನ್ನು ವ್ಯಕ್ತಪಡಿಸ್ತಾರೆ. ಅವತ್ತಿಗೆ
ನಮ್ಮ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಅಲ್ಲಿ ಕಾರ್ಯಾಚರಣೆಯನ್ನು ಮಾಡಿ 1949 ಸ್ವಾತಂತ್ರ್ಯ ಸಿಕ್ಕ ನಂತರ

ಎರಡು ವರ್ಷಗಳ ನಂತರ ಜುನಾಗಢ ಸಂಸ್ಥಾನವನ್ನ ಭಾರತದ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಈ ರೀತಿಯಾಗಿ ಭಾರತದ ಸಂಸ್ಥಾನದಲ್ಲಿ ಸಾಕಷ್ಟು ರೀತಿಯಾದಂತಹ ವಿಚಾರಗಳನ್ನ ನಾವು ನೋಡ್ಕೊಂಡು ಬರ್ತೀವಿ. ಜೊತೆಗೆ ಕೊನೆಯದಾಗಿ ಸೇರ್ಕೊಂಡಿರುವಂತದ್ದಂದ್ರೆ ಗೋವಾ. ಗೋವಾವನ್ನ ಭಾರತೀಯ ಯಾವ ರಾಜರು ಆಳ್ವಿಕೆಯನ್ನು ಮಾಡ್ತಿರಲಿಲ್ಲ. ಯಾರು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಪೋರ್ಚುಗೀಸರು ಆಳ್ವಿಕೆಯನ್ನು ಮಾಡ್ತಿದ್ರು. ಆ ಪೋರ್ಚುಗೀಸರ ಹಿಡಿತದಿಂದ ತಪ್ಪಿಸಿಕೊಳ್ಳೋದಕ್ಕಾಗಿ ಅದನ್ನ ಭಾರತದ ಜೊತೆಗೆ ಸೇರಿಸ್ಕೊಳ್ಬೇಕು ಅಂತ ವಿಚಾರವನ್ನ ಮಾಡಿದ್ರು. ಗೋವಾ ಬಹಳ ಪ್ರಮುಖವಾದಂತಹ ಸ್ಥಾನ ಆಗಿತ್ತು, ಯಾಕಂದ್ರೆ ಭಾರತಕ್ಕೆ ಆರ್ಥಿಕವಾಗಿ ಆದಾಯ ಬರ್ತಿತ್ತು, ಅಲ್ಲಿ ಬೇರೆ ಬೇರೆ ವಿದೇಶಿ ಪ್ರವಾಸಿಗರು ಬರ್ತಿದ್ರು, ಸಾಕಷ್ಟು ರೀತಿಯಾದಂತಹ ಸಾಗರ ಉತ್ಪನ್ನಗಳನ್ನ ಬಹಳಷ್ಟು ವ್ಯಾಪಾರಗಳು ಅಲ್ಲಿ ನಡೀತಾ ಇದ್ವು, ಸಾಕಷ್ಟು ರೀತಿಯಾದಂತಹ ಸಂಪತ್ ಭರಿತ ಸಾಹಿತ್ಯ ಸಂಸ್ಕೃತಿ ಕಲೆಗಳು ಎಲ್ಲವೂ ಕೂಡ ಅಲ್ಲಿದ್ವು. ಅದಕ್ಕಾಗಿ ಗೋವಾನ ಉಳಿಸ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಪೋರ್ಚುಗೀಸರ ವಿರುದ್ಧ ಹೋರಾಟವನ್ನ ಮಾಡಿ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಅದನ್ನ ಭಾರತದ ಜೊತೆಗೆ ವಿಲೀನ ಮಾಡಿಕೊಳ್ತಾರೆ. ಅದು ಕೊನೆಯದಾಗಿ ಭಾರತದೊಂದಿಗೆ ವಿಲೀನಗೊಂಡಂತಹ ಸಂಸ್ಥಾನ ಪ್ರದೇಶ ಅಂತ ಕರೀತಾರೆ. ಬಹಳಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳೋದೇನೆಂದ್ರೆ ಭಾರತದ ಸಂಸ್ಥಾನದಲ್ಲಿ ಭಾರತದ ಒಕ್ಕೂಟದಲ್ಲಿ ಕೊನೆಯದಾಗಿ ಸೇರ್ಪಡೆಗೊಂಡಿರುವಂತಹ ಸಂಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಗೋವಾ ಸಂಸ್ಥಾನ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಈ ರೀತಿಯಾಗಿ ಒಟ್ಟಾರೆ ಭಾರತ ಸ್ವತಂತ್ರಗೊಂಡ ನಂತರ ಸಾಕಷ್ಟು ರಾಜಮನೆತನಗಳ ಹೋರಾಟದ ನಡುವೆ, ಸಾಕಷ್ಟು ರಾಜಮನೆತನಗಳ ವಿರೋಧದ ನಡುವೆ ಗಟ್ಟಿಯಾಗಿ ಈ ದೇಶವನ್ನ ಸಮರ್ಥವಾಗಿ ಕಟ್ಟಿದಂಥವ್ರು ಯಾರಂದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವ್ರ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಸರ್ದಾರ್ ವಲ್ಲಭಾಯ್ ಪಟೇಲ್ರು 1875 October 31 ಅಂದ್ರೆ ನಾಡಿದ್ದು October 31 ಸರ್ದಾರ್ ವಲ್ಲಭಾಯ್ ಪಟೇಲ್ರ ಜನ್ಮದಿನ. ಇವರು ಗುಜರಾತ್ನ ಮೂಲದವರು. ಇವರು ಬಹಳ ಅದ್ಭುತವಾಗಿ ಬಹಳ ದೊಡ್ಡ ಮನೆತನದಲ್ಲೂ ಜಲಿಸಿದ್ರು ಸಹಿತ ಭಾರತಕ್ಕೋಸ್ಕರ ಏನನ್ನಾದ್ರೂ ಮಾಡಬೇಕಂತ ಹೋರಾಟವನ್ನು ಮಾಡ್ತಾ ರಾಜಕೀಯಕ್ಕೆ ಪ್ರವೇಶವನ್ನು ಮಾಡಿ ಗಾಂಧೀಜಿಯವರ ಜೊತೆ ಸಂಪರ್ಕವನ್ನು ಬೆಳೆಸಿಕೊಂಡು ಭಾರತದ ಮೊಟ್ಟ ಮೊದಲ ಗೃಹ ಮಂತ್ರಿ ಮತ್ತು ಉಪ ಪ್ರಧಾನಿಯಾಗಿ ಕೆಲಸವನ್ನ ಮಾಡ್ತಾರೆ. ಭಾರತದ ಮೊದಲ ಗೃಹ ಮಂತ್ರಿ ಯಾರಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಉಪ ಪ್ರಧಾನಿ ಯಾರು ಅಂತ ಕೇಳಿದ್ರೆ ಅದು ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಇವರಿಗಿರುವಂತಹ ಸಾಕಷ್ಟು ಬಿರುದುಗಳನ್ನ ಕೊಟ್ಟಿದ್ದಾರೆ. ಉಕ್ಕಿನ ಮನುಷ್ಯ ಅಂತ ಕೊಟ್ಟಿದ್ದಾರೆ. ಭಾರತದ ಏಕೀಕರಣದ ಶಿಲ್ಪಿ ಅಂತ ಕೊಟ್ಟಿದ್ದಾರೆ. ಸಾಕಷ್ಟು ರೀತಿಯಾದಂತಹ ಇವರಿಗೆ ಬಿರುದುಗಳಿದಾವೆ. ನಾವು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದೇನೆಂದ್ರೆ ನರ್ಮದಾ ನದಿಯ ದಂಡೆಯ ಮೇಲೆ ಉಕ್ಕಿನ ಮೂಲಕ ತಯಾರಾಗಿರುವಂತಹ 182 meters ಅಡಿ ಅಲ್ಲ, 182 meters ಎತ್ತರದಲ್ಲಿ ಅವರ ಪ್ರತಿಮೆಯನ್ನ ಮಾಡಿದ್ದಾರೆ. ಎಷ್ಟು ಎತ್ತರದ ಪ್ರತಿಮೆ ಅಂದ್ರೆ 182 meters. ನಾವು ಹೋಗಿ ನಿಂತ್ಕೊಂಡ್ರೆ ಆ ಪ್ರತಿಮೆಯ ಕೆಳಗಲ್ಲಿ ಹೋಗಿ ನಿಂತ್ಕೊಂಡ್ರೆ ಅವರ ಹೆಬ್ಬಳಿಗಿಂತನೂ ಸಹಿತ ನಾವು ಚಿಕ್ಕರಾಗಿ ಕಾಣ್ತೀವಿ. ಅಷ್ಟು ಎತ್ತರದ ಪ್ರತಿಮೆಯನ್ನು ಮಾಡಿದ್ದಾರೆ. 182 meters ಅವ್ರು ಯಾಕೆ ಬಳಸಿದ್ರು ಅಂದ್ರೆ ಗುಜರಾತ್ನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಇರುವಂತದ್ದು 182 ವಿಧಾನಸಭಾ ಕ್ಷೇತ್ರಗಳಿದಾವೆ. ಅದಕ್ಕಾಗಿ ಅದನ್ನ 182 meters ನಿಂದ ಯಾವುದೇ ಸಿಮೆಂಟ್ನಿಂದ ಮತ್ತೊಂದರಿಲ್ಲ ಕಟ್ಟಿಲ್ಲ, ಅದನ್ನ ಕಟ್ಟಿರುವಂತದ್ದು ಉಕ್ಕಿನ ಮೂಲಕ. ಉಕ್ಕಿನ ಮನುಷ್ಯ, ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯ್ ಪಟೇಲ್ರಾಗಿರೋದ್ರಿಂದಾಗಿ ಉಕ್ಕಿನ ಮೂಲಕವೇ 182 meters ಎತ್ತರದ ಪ್ರತಿಮೆಯನ್ನ ಸರ್ದಾರ್ ವಲ್ಲಭಾಯ್ ಪಟೇಲ್ರದನ್ನ ಕಟ್ತಾರೆ. ಬಹಳ ರೋಚಕವಾಗಿ ಭಾರತದ ಏಕೀಕರಣವನ್ನ ಸಮರ್ಥವಾಗಿ ಮಾಡಿ ಇವತ್ತಿಗೂ ಭಾರತದಲ್ಲಿ ಶಾಂತಿ ಸುವ್ಯವಸ್ಥೆ ಉಳಿಯೋದಕ್ಕಾಗಿ ಕಾರಣೀಕರ್ತರು ಅಂದ್ರೆ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ರು. ಹೀಗೆ ಭಾರತದ ಸ್ವತಂತ್ರದುದ್ದಕ್ಕೂ ಸಹಿತ ಹೋರಾಟವನ್ನ ಮಾಡಿ ಈ ದೇಶವನ್ನ ಇಷ್ಟು ಅದ್ಭುತವಾಗಿ ಏಕೀಕರಣದ ಮೂಲಕ ನಮಗೆ ನಮ್ಮ ಹಿರಿಯರು ಉಳಿಸಿಕೊಟ್ಟು ಹೋಗಿದ್ದಾರೆ. ಸಾವಿರಾರು ವರ್ಷಗಳ ಹಿಂದೆ ಯಾವ ರೀತಿಯಾಗಿತ್ತೋ ಅದೇ ರೀತಿಯಾಗಿಯೂ ಸಹಿತ ಇವತ್ತಿಗೆ ಈ ಪ್ರದೇಶ ಇದೆ. ಸಾವಿರಾರು ವರ್ಷಗಳ ಹಿಂದೆ ವೇದಗಳಲ್ಲಿ ರಚನೆ ಆಗಿರುವಂತಹ ಸಂಘ ಛದ್ವಂ ಸಂವದ್ವಂ ಸಂಭೋ ಮನಾನ್ಸಿ ಜಾನತ ದೇವಾಭಾಗಂ ಯಥಾ ಪೂರ್ವೆ ಸಂಜ್ಞಾನಾನ ಉಪಾಸಿತೆ ಎನ್ನುವಂತಹ ಶ್ಲೋಕ. ಒಂದೇ ಅಕ್ಷರ ಆ ಕಡೆ ಈ ಕಡೆ ಆಗದಂತೆ ನಮ್ಮ ಹಿರಿಯರು ಹೋರಾಟ ಮಾಡಿ ಬಲಿದಾನವನ್ನ ಮಾಡಿ ಏನೇನೋ ಸಾಹಸಗಳನ್ನ ಮಾಡಿ ಅಂತಹ ಶ್ಲೋಕಗಳನ್ನ ವಚನಗಳನ್ನ ಎಲ್ಲವನ್ನೂ ಸಹಿತ ನಮಗೆ ಬಳುವಳಿಯಾಗಿ ಕೊಟ್ಟು ಇಷ್ಟು ಸಂಪತ್ ಭರಿತ ದೇಶವನ್ನ ನಮಗೆ ಬಿಟ್ಟು ಹೋಗಿದ್ದಾರೆ. ಆದ್ರೆ ನಾವೆಲ್ಲರೂ ವಿಚಾರವನ್ನ ಮಾಡಿ ಈ ದೇಶವನ್ನ ಹೆಂಗ್ ಕಟ್ಟಬೇಕು, ನಾವು ಹೆಂಗ್ ಉಳಿಸ್ಕೊಳ್ಬೇಕು, ದೇಶಭಕ್ತರಾಗಿ ನಾವು ಹೆಂಗ್ ಮುಂದುವರಿಬೇಕು ಅನ್ನೋದನ್ನ ವಿಚಾರ ಮಾಡ್ಬೇಕು. ಇವತ್ತಿನ ಕಾಲಕ್ಕೆ ನಮ್ಗೆ ಯಾರಿಗೂ ನೇಣಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಗಲ್ಲಿಗೆ ಇರಬೇಕಾದ ಅವಶ್ಯಕತೆ ಇಲ್ಲ, ಹೋರಾಟ ಮಾಡಬೇಕಾದ ಅವಶ್ಯಕತೆ ಇಲ್ಲ, ಬೀದಿಗಿಳಬೇಕಾದಂತ ಅವಶ್ಯಕತೆ ಇಲ್ಲ. ಇವತ್ತಿನ ಕಾಲದ ದೇಶ ಸೇವೆ ಯಾವ್ದಂದ್ರೆ ರಸ್ತೆಯಲ್ಲಿ ಹೋಗುವಾಗ ಒಂದು ಬಾಳೆಹಣ್ಣಿನ ಸಿಪ್ಪೆ ಬಿದ್ದಿದ್ರೆ ಆ ಬಾಳೆಹಣ್ಣಿನ ಸಿಪ್ಪೆನ ತೆಗೆದು ಸೇಡಿಗಿಡೋದು ದೇಶ ಸೇವೆಯ. ನಾವು ಬಸ್ ನಲ್ಲಿ ಹೋಗುವಾಗ ಯಾರಾದ್ರೂ ವೃದ್ಧರಿದ್ರೆ ಆ ವೃದ್ಧರಿಗೆ ಏನ್ ನಾವು ಸೀಟನ್ನು ಬಿಟ್ಕೊಡೋದು ಕೂಡ ದೇಶ ಸೇವೆಯೇ. ನಮ್ಮ ದೇಶದ ಪರವಾಗಿ ನಾವು ಧ್ವನಿಯನ್ನ ಎತ್ತಿ ನಮ್ಮ ಯೋಧರಿಗೆ ನಮ್ಮ ರೈತರಿಗೆ ವಿಶೇಷವಾಗಿ ಅವರಿಗೆ ಗೌರವವನ್ನ ಕೊಟ್ಟು ಬದುಕುವಂತದ್ದು ಕೂಡ ದೇಶ ಸೇವೆಯೇ. ನಾವು ಒಗ್ಗಟ್ಟಿನಿಂದ ಬದುಕಬೇಕಾಗಿದೆ. ಯಾಕಂದ್ರೆ ಇಷ್ಟು ಹರಿದು ಹಂಚಿ ಹೋಗಬೇಕಾಗಿರುವಂತಹ ಈ ಪ್ರದೇಶವನ್ನ ಬಹಳ ಅದ್ಭುತವಾಗಿ ರೋಚಕ ಹೋರಾಟವನ್ನು ಮಾಡಿ ಸಾಕಷ್ಟು ವಿಚಾರಗಳ ಮೂಲಕ ಉಳಿಸಿಕೊಂಡು ಬಂದಿರುವಂತಹ ಹೆಮ್ಮೆಯ ಪರಂಪರೆ ಆ ಸರ್ದಾರ್ ವಲ್ಲಭಾಯ್ ಪಟೇಲ್ರು ಒಗ್ಗಟ್ಟಿನ ಮೂಲಕ ನಮ್ಗೆಲ್ಲರೂ ಕೊಟ್ಟು ಹೋಗಿದ್ದಾರೆ. ಈ ಒಗ್ಗಟ್ಟನ್ನು ನಾವು ಉಳಿಸ್ಕೊಳ್ಬೇಕು. ಒಬ್ಬ ಮನೆಯಲ್ಲಿ ಬಹಳ ಶ್ರೀಮಂತನಾದಂತಹ ತಂದೆ ಇದ್ದ. ಆ ತಂದೆಗೆ 4 ಜನ ಮಕ್ಕಳಿದ್ರು. ಬಹಳ ಸಂಪತ್ತಿತ್ತು, ಬಹಳ ದುಡ್ಡಿತ್ತು,

0: ಆಸ್ತಿ ಕೂಡ ಇತ್ತು. ಆದ್ರೆ ಆ ನಾಲ್ಕು ಜನ ಯಾವಾಗ್ಲೂ ಸಹಿತ ಕಿತ್ತಾಡ್ತಾ ಇದ್ರು, ಯಾವಾಗ್ಲೂ ಸಹಿತ ಹೊಡೆದಾಡ್ತಾ ಇದ್ರು. ಏನನ್ನಾದ್ರೂ ಮಾಡಿ ಇದನ್ನ ನಾವು ತಡಿಬೇಕು, ಇದಕ್ಕೊಂದು ಲಗಾಮನ್ನ ಹಾಕ್ಬೇಕು ಅಂತ ವಿಚಾರವನ್ನ ಮಾಡಿ ಅವನ್ ಏನ್ ಮಾಡ್ತಾನಂದ್ರೆ, ನಾಲ್ಕು ಜನ ಮಕ್ಕಳನ್ನ ಕರೀತಾನೆ, ಕರೆದು ಹೇಳ್ತಾನೆ, ನನಗೆ ಬಹಳ ಮೈಯಲ್ಲಿ ಹುಷಾರಿಲ್ಲ, ನಾನು ಇನ್ನೊಂದೆರಡು ದಿವಸಕ್ಕೆ ಸತ್ತು ಹೋಗ್ತೀನಿ, ನೀವು ಹೊಡೆದಾಡಬಾರ್ದು, ನೀವು ಜಗಳವನ್ನ ಆಡಬಾರ್ದು, ನೀವು ಒಗ್ಗಟ್ಟಿನಿಂದ ಇರಬೇಕು ಅಂತ ಹೇಳ್ತಾನೆ. ಆಯ್ತು ಅಂತ ತಲೆ ಆಡಿಸಿ ಹೋಗ್ತಾರೆ. ಮತ್ತು ಅವರು ಅದೇ ಕೆಲಸವನ್ನು ಮಾಡ್ತಾ ಜಗಳಾಡ್ಕೊಂಡು ತಮ್ ತಮ್ಮ ನಡುವೆ ಕಿತ್ತಾಡ್ಕೊಳ್ತಾರೆ. ಮತ್ತೊಂದು ದಿವಸ ಅವ್ರ ತಂದೆ ಕರೀತಾರೆ, ಕರೆದು ಒಂದು ಕಡ್ಡಿಯ ತುಂಡನ್ನ ತರೋದಕ್ಕಾಗಿ ಹೇಳ್ತಾರೆ. ತಗೊಂಡು ಬರ್ತಾರೆ, ಬಂದು ಇದನ್ನ ಮುರಿರಿ ಅಂತ ಹೇಳ್ತಾರೆ. ಮುರಿದ ನಂತರ ಹೇಳ್ತಾರೆ, ಇದನ್ನ ಹೆಂಗ್ ಮುರಿದ್ರಿ ಅಂತ ಕೇಳಿದಾಗ, ಬಹಳ ಸಲೀಸಾಗಿ ಮುರಿದು ಬಿಟ್ವಿ ಅಂತ ಹೇಳ್ತಾರೆ. ಇನ್ನೊಂದು ಎರಡು ಕಟ್ಟಿಗೆಗಳನ್ನು ತಗೊಂಡು ಬರ್ರಿ ಅಂತ ಹೇಳ್ತಾರೆ. ಎರಡು ಕಟ್ಟಿಗೆಗಳನ್ನ ತಂದು ತಂದೆ ಮುಂದೆ ನಿಂತಾಗ ಮುರಿರಿ ಅಂತ ಹೇಳಿದಾಗ ನಾಲ್ಕು ಜನ ಸಲೀಸಾಗಿ ಮುರಿದು ಬಿಡ್ತಾರೆ. ಮೂರು ಕಟ್ಟಿಗೆಗಳನ್ನ ತಗೊಂಡು ಬರ್ರಿ ಅಂತ ಕೇಳಿದಾಗ ಮೂರು ಕಟ್ಟಿಗೆಗಳನ್ನ ಒಮ್ಮೆಲೆ ಮುರಿಬೇಕು ಅಂತ ಹೇಳಿದಾಗ ಮೂರು ಕಟ್ಟಿಗೆಗಳನ್ನ ಜೋಡಿಸಿ ಮತ್ತೆ ಮುರಿತಾರೆ, ಸಲೀಸಾಗಿ ಮುರಿದು ಬಿಡ್ತದೆ. ನಾಲ್ಕು ಕಟ್ಟಿಗಳನ್ನ ತಗೊಂಡು ಬಂದು ಮುರಿರಿ ಅಂತ ಕೇಳಿದಾಗ ಏನೇ ತಿಪ್ಪರ್ಲಗ ಹಾಕಿದ್ರು, ಏನೇ ಮಾಡಿದ್ರು ಸಹಿತ ಅದು ಮುರಿಯೋದಿಲ್ಲ, ನಾಲ್ಕು ಕಟ್ಟಿಗಳನ್ನ ಒಟ್ಟಿಗೆ ಮುರಿಯೋದಕ್ಕೆ ಸಾಧ್ಯ ಇಲ್ಲ ಅಂತ ತಮ್ಮ ತಂದೆಗೆ ಹೇಳ್ತಾರೆ. ಆಗ ಅವ್ರ ತಂದೆ ಹೇಳ್ತಾರೆ, ನೀವು ಒಬ್ಬೊಬ್ಬರಾಗಿ ಬದುಕಿದ್ರೆ ನಿಮ್ಮನ್ನ ಸುಲಭವಾಗಿ ಮುರಿದು ಬಿಡ್ಬೋದು, ನೀವು ನಾಲ್ಕು ಜನ ಒಟ್ಟಿಗೆ ಬದುಕಿದ್ರೆ ನಿಮ್ಮನ್ನ ಯಾರಿಂದನೂ ಮುರಿಯೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕಾಗಿ ನೀವು ಒಗ್ಗಟ್ಟಿನಿಂದ ಮುಂದೆ ಹೋಗ್ಬೇಕು ಅಂತ ಅವ್ರ ತಂದೆ ಅವ್ರಿಗೆ ಸಲಹೆಯನ್ನ ಕೊಡ್ತಾರೆ. ಎಷ್ಟು ಅದ್ಭುತವಾಗಿ ಸಲಹೆಯನ್ನ ಕೊಟ್ರು ಅಂದ್ರೆ, ಇವತ್ತಿಗೂ ಸಹಿತ ನಾವು ಜಾತಿ ಮತ ಭೇದ ಪಂಥ ಪಕ್ಷ ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ, ಭಾಷೆ ಹೆಸರಲ್ಲಿ ಒಡೆದು ಹೋಗಿಬಿಟ್ಟಿದ್ದೀವಿ. ನಮ್ಮ ದೇಶದ ಸೈನಿಕರು ನಮಗಾಗಿ ಅಲ್ಲಿ ನಿಂತುಕೊಂಡು ಗಡಿಯಲ್ಲಿ ಹೋರಾಟವನ್ನು ಮಾಡಿ ಶತ್ರುವಿನ ಎದೆಗೆ ಗುಂಡನ್ನ ಕೊಟ್ಟು ಅವರು ಹೋರಾಟವನ್ನು ಮಾಡಿ ಉಳಿಸ್ಕೊಳ್ತಿದ್ದಾರೆ. ಆದ್ರೆ ಇವತ್ತಿನ ಕಾಲಕ್ಕೆ ನಾವು ದೇಶದ ಒಳಗಡೆ ಇದ್ದು ನಾವು ಒಗ್ಗಟ್ಟಿನಿಂದ ಬದುಕಿದ್ರೆ ಸಾಕು, ಅದೇ ಅವರಿಗೆ ದೊಡ್ಡದಾದಂತಹ ಶಕ್ತಿ. ನಾವೆಲ್ಲರೂ ಜಾತಿ ಮತ ಸಂಪ್ರದಾಯ ಭೇದಗಳನ್ನು ಮರೆತು ಒಂದಾಗಬೇಕು. ಈ ರೀತಿಯಾಗಿ ಏಕೀಕರಣಗೊಂಡಿರುವಂತಹ ಇದನ್ನು ನಾವು ಸ್ಮರಣೆಯನ್ನ ಮಾಡಬೇಕು. ಇದು ಯಶೋಗಾಥೆಯ ಜೊತೆಗೆ ಕಣ್ಣೀರಿನ ಕತೆ ಕೂಡ ಹೌದು. ಯಾಕಂದ್ರೆ ಸಾಕಷ್ಟು ರೀತಿಯಾಗಿ ಸಾಕಷ್ಟು ಜನರ ಪ್ರಾಣ ಮಾನ ಹಾನಿಗಳಾಯ್ತು. ಸ್ವಾತಂತ್ರ್ಯ ಬಂದದ್ದರ ಜೊತೆಗೆ ಸಾಕಷ್ಟು ರೀತಿಯಾದಂತಹ ದುಃಖಗಳನ್ನು ಕೂಡ ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಇದರ ವಿಶೇಷವಾದಂತಹ ವಿಚಾರಗಳನ್ನು ಹೇಳ್ಕೊಂಡು ಹೋದ್ರೆ ಸಾಕಷ್ಟು ವಿಚಾರಗಳಿದಾವೆ. ಶಾಂತಿ ರೀತಿಯಿಂದ ಆಲಿಸಿದಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಈ ಒಂದು ಮಾತುಗಳಿಗೆ ವಿರಾಮ ನೀಡ್ತೇನೆ. ಸರ್ವೇ ಜನ ಸುಖಿನೋ ಭವಂತು.
1: ಇದುವರೆಗೂ ಜ್ಞಾನದೀಪ ಕಾರ್ಯಕ್ರಮದಲ್ಲಿ ಭಾರತ ಏಕೀಕರಣದ ಯಶೋಗಾಥೆ ಕುರಿತು ಲೇಖಕರು ಅಮೋಘ ಭಾರತ ಸಾಮಾಜಿಕ ಜಾಲತಾಣ ಹಾಗೂ ಯುವ ವಾಗ್ಮಿಗಳಾದ ಶ್ರೀ ಅಮೋಘ ಎಸ್ ಹಿರೇಮಠರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಬರೋಣ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರೀತಿಯ ಚಿನ್ನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಇತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಯೋಣ. ಇತ್ತೀಚೆಗೆ ಹಲವರು ಸಕ್ಕರೆಯನ್ನ ತರುವುದನ್ನ ನಿಲ್ಲಿಸಿ ಅದರ ಬದಲು ಬೆಲ್ಲವನ್ನ ತಂದಿಟ್ಟುಕೊಂಡಿದ್ದಾರೆ. ಟೀ, ಕಾಫಿ, ಪಾಯಸ ಎಲ್ಲದಕ್ಕೂ ಬೆಲ್ಲ. ನಾವು ಬೆಲ್ಲ ಬಳಸುತ್ತೇವೆ, ನಮಗೆ ಡಯಾಬಿಟಿಸ್ ಬರಲ್ಲ, ಇದು ಶೇಕಡ 100% ಆರೋಗ್ಯಕರ ಎಂದು ಅನೇಕರು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಆದರೆ ಇದು ವಾಸ್ತವವೇ ಅಥವಾ ಕೆಲವು ಒಂದು ಸಿಹಿ ಭ್ರಮೆಯೇ ಗೊತ್ತಿಲ್ಲ. ಸಕ್ಕರೆ ಕಾಯಿಲೆ ಎಂಬುದು ಹೆಸರಿನ ಗೊಂದಲ. ಮಧುಮೇಹವನ್ನು ನಾವು ಆಡುಭಾಷೆಯಲ್ಲಿ ಸಕ್ಕರೆ ಕಾಯಿಲೆ ಎಂದು ಕರೆಯುತ್ತೇವೆ. ಈ ಹೆಸರಿನಿಂದಾಗಿಯೇ ಜನರಲ್ಲಿ ಇದು ಕೇವಲ ಸಕ್ಕರೆ ತಿಂದರೆ ಬರುವ ಕಾಯಿಲೆ, ಹಾಗಾಗಿ ಬೆಲ್ಲ ತಿಂದರೆ ಸುರಕ್ಷಿತ ಎಂಬ ತಪ್ಪು ಕಲ್ಪನೆ ಮೂಡಿದೆ. ಇದಕ್ಕೆ ಮಧುಮೇಹ ಎಂದು ಸಹ ಹೇಳುತ್ತಾರೆ. ಇಂದ ಮಾತ್ರಕ್ಕೆ ಇದು ಜೇನು ತಿಂದು ಬರುವುದು ಎಂಬ ಅರ್ಥ ಕಾಲ್ಪನಿಕ ಮಾತ್ರವಲ್ಲ. ಕಾಯಿಲೆಯ ಹೆಸರು ಸಕ್ಕರೆ ಕಾಯಿಲೆ ಎಂದು ಮಾತ್ರಕ್ಕೆ ಬೆಲ್ಲ ನಮಗೆ ವಿನಾಯಿತಿ ನೀಡುವುದಿಲ್ಲ. ವೈಜ್ಞಾನಿಕವಾಗಿ ಇದನ್ನು ನೋಡುವುದಾದರೆ ಸಕ್ಕರೆ ಮತ್ತು ಬೆಲ್ಲ ಎರಡರ ಒಳಗಿರುವುದು ಸುಕ್ರೋಸ್ ಆಗಿದೆ. ನೀವು ಸಕ್ಕರೆ ತಿಂದರೂ ಬೆಲ್ಲ ತಿಂದರೂ ಅದು ಜೀರ್ಣವಾದ ನಂತರ ಅವುಗಳಿರುವ ಸುಕ್ರೋಸ್ ಅಂಶ ಗ್ಲೂಕೋಸ್ ಆಗಿ ಪರಿವರ್ತನೆಯಾಗಿ ರಕ್ತಕ್ಕೆ ಸೇರತೊಡಗುತ್ತದೆ. ಎರಡರ ಗ್ಲೈಕಮಿಕ್ ಇಂಡೆಕ್ಸ್ ಸಹ ಹೆಚ್ಚು ಕಡಿಮೆ ಒಂದೇ ಆಗಿರುವುದರಿಂದ ಇವೆರಡೂ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಒಂದೇ ವೇಗದಲ್ಲಿ ಏರಿಸುತ್ತದೆ. ಇದನ್ನು ನಿಯಂತ್ರಿಸಲು ನೀವು ನಿಮ್ಮ ದೇಹದ ಮೆದು ಜೀರ್ಣ

ಮುಖಗ್ರಂಥಿ ಅಷ್ಟೇ ಪ್ರಮಾಣದ ಇನ್ಸುಲಿನ್ ಅನ್ನು ಉತ್ಪಾದಿಸಬೇಕು. ಆದ್ದರಿಂದ ಯಾವುದೇ ರೂಪದ ಸಿಹಿ ತಿಂದರೂ ರಕ್ತದಲ್ಲಿ ಗ್ಲೂಕೋಸ್ ಅಂಶ ಹೆಚ್ಚಾಗುತ್ತದೆ. ಮಧುಮೇಹ ಇರುವವರಿಗೆ ಬೆಲ್ಲವು ಕೂಡ ಸಕ್ಕರೆಯಷ್ಟೇ ಅಪಾಯಕಾರಿಯಾಗಿದೆ. ಇದರಲ್ಲಿ ಪೋಷಕಾಂಶಗಳ ಭ್ರಮೆಯನ್ನು ನೋಡುವುದಾದರೆ ಬೆಲ್ಲದಲ್ಲಿ ಐರನ್ ಅಂದರೆ ಕಬ್ಬಿಣಾಂಶ ಮತ್ತು ಮೆಗ್ನೀಷಿಯಂ ಇದೆ. ಇದು ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಎಂದು ಕೆಲವರು ಹೇಳುತ್ತಾರೆ. ಹೌದು.

0: ರಿಫೈನ್ ಮಾಡುವುದರಿಂದ ಅದರಲ್ಲಿ ಕಬ್ಬಿನ ಹಾಲಿನ ಒಂದಷ್ಟು ನೈಸರ್ಗಿಕ ಖನಿಜಗಳು ಉಳಿದುಕೊಂಡಿರುತ್ತವೆ. ಆದರೆ ನಿಮ್ಮ ಒಂದು ಕಪ್ ಟೀಗೆ ಹಾಕುವ ಒಂದು ಚಮಚ ಬೆಲ್ಲದಲ್ಲಿ ಸಿಗುವ ಈ ಖನಿಜಗಳ ಪ್ರಮಾಣ ವೈದ್ಯಕೀಯವಾಗಿ ತೀರಾ ನಗಣ್ಯ. ಬೆಲ್ಲದಲ್ಲಿರುವ ಖನಿಜಾಂಶಗಳಿಂದ ನಿಮ್ಮ ದೇಹದ ದೈನಂದಿನ ಅಗತ್ಯ ಪೂರೈಸಬೇಕೆಂದರೆ ನೀವು ಪ್ರತಿದಿನ ಅಪಾರ ಪ್ರಮಾಣದ ಬೆಲ್ಲ ತಿನ್ನಬೇಕಾಗುತ್ತದೆ. ಆ ಪ್ರಮಾಣದ ಬೆಲ್ಲ ತಿಂದರೆ ಅದರಲ್ಲಿರುವ ಅಗಾಧವಾದ ಕ್ಯಾಲೋರಿಗಳು ನಿಮ್ಮ ತೂಕವನ್ನು ಹೆಚ್ಚಿಸಿ ಅನಾರೋಗ್ಯದ ಅಪಾಯವನ್ನು ತಂದೊಡ್ಡುತ್ತದೆ ಹೊರತು ಆರೋಗ್ಯವನ್ನಲ್ಲ. ಹಾಗಾದರೆ ನಮ್ಮ ತಪ್ಪು ಕಲ್ಪನೆಗಳನ್ನು ನೋಡುವುದಾದರೆ ಮಧುಮೇಹ ಇದ್ದವರು ಸಕ್ಕರೆ ಬದಲು ಬೆಲ್ಲವನ್ನು ತಿನ್ನಬಹುದು. ವಾಸ್ತವ ನಿಮ್ಮ ಪ್ರಾಕ್ಟೀಸಿಯಸ್ ಅಂದರೆ ಮೆದೋಜೀರಕ ಗ್ರಂಥಿಗೆ ನೀವು ತಿಂದ ಸಿಹಿ ಬಿಳಿ ಬಣ್ಣದ್ದು ಅಥವಾ ಕಂದು ಬಣ್ಣದ್ದು ಎಂದು ಗೊತ್ತಾಗುವುದಿಲ್ಲ. ಸಕ್ಕರೆ ಸ್ರಿ ವೇಗವಾಗಿ ಬೆಲ್ಲವು ಗ್ಲೂಕೋಸ್ ಮಟ್ಟವನ್ನು ಏರಿಸುತ್ತದೆ. ಮಧುಮೇಹ ಇರುವವರಿಗೆ ಸಕ್ಕರೆಯಾಗಲಿ ಅಥವಾ ಬೆಲ್ಲವಾಗಲಿ ಆರೋಗ್ಯಕ್ಕೆ ಎರಡು ಸೂಕ್ತವಲ್ಲ. ಬೆಳಗ್ಗೆ ಎದ್ದು ಬಿಸಿ ನೀರಿಗೆ ಬೆಲ್ಲ ಹಾಕಿಕೊಂಡು ಕುಡಿದರೆ ಹೊಟ್ಟೆಯ ಬುಚ್ಚು ಕರಗುತ್ತದೆ. ವಾಸ್ತವ ಸಕ್ಕರೆಯಲ್ಲಿ ಇರುವಷ್ಟೇ ಕ್ಯಾಲೋರಿಗಳು ಬೆಲ್ಲದಲ್ಲೂ ಇವೆ. 100 ಗ್ರಾಂ ಕ್ಯಾಲೋರಿಗೆ ಸುಮಾರು 380 ಕ್ಯಾಲೋರಿ. ತೂಕ ಇಳಿಸಲು ಕ್ಯಾಲೋರಿ ಕಡಿಮೆ ಮಾಡಿ ಪ್ರಯತ್ನ ಮಾಡಬೇಕೇ ಹೊರತು ಬೆಲ್ಲದ ನೀರನ್ನು ಕುಡಿದು ಕ್ಯಾಲೋರಿ ಇನ್ನೂ ಹೆಚ್ಚು ಮಾಡಿಕೊಳ್ಳುವುದಲ್ಲ. ಬೆಲ್ಲ ನಮ್ಮ ದೇಹದ ಕಲ್ಮಶಗಳನ್ನು ಹೊರಹಾಕುತ್ತದೆ. ವಾಸ್ತವ ನಿಮ್ಮ ದೇಹವನ್ನು ಡಿಯಾಕ್ಟ್ ಮಾಡಲು ತಮ್ಮದೇ ಯಕೃತ್ ಅಂದರೆ ಲಿವರ್ ಮತ್ತು ಕಿಡ್ನಿಗಳಿವೆ. ನಾವು ಸೇವಿಸುವಂತಹ ಯಾವುದೇ ಪದಾರ್ಥ ದೇಹವನ್ನು ಶುದ್ಧೀಕರಿಸುವುದಿಲ್ಲ. ಹಾಗಾದರೆ ಸಕ್ಕರೆಗಿಂತ ಬೆಲ್ಲ ಶ್ರೇಷ್ಠವೇ? ಕೇವಲ ಒಂದೇ ಒಂದು ಸಣ್ಣ ಕಾರಣಕ್ಕೆ ಸಕ್ಕರೆಗಿಂತ ಬೆಲ್ಲ ಸ್ವಲ್ಪ ಉತ್ತಮ. ಬಿಳಿ ಸಕ್ಕರೆಯನ್ನ ಬೆಳ್ಳಿಗಾಗಿಸಲು ಸಲ್ಫರ್ ಡೈಆಕ್ಸೈಡ್ನಂತಹ ರಾಸಾಯನಿಕ ಬಳಸಿ ಬ್ಲೀಚ್ ಮಾಡುತ್ತಾರೆ. ಬೆಲ್ಲದಲ್ಲಿ ಆ ಕೆಮಿಕಲ್ ಪ್ರಕ್ರಿಯೆ ಇರುವುದಿಲ್ಲ. ಅಷ್ಟೇ ಹೊರತು ಬೆಲ್ಲ ತಿಂದ ತಕ್ಷಣ ಆರೋಗ್ಯ ವೃದ್ಧಿಯಾಗುತ್ತದೆ ಎನ್ನುವುದು ವೈಜ್ಞಾನಿಕವಾಗಿ ಸರಿಯಿಲ್ಲದ ಪ್ರಶ್ನೆ. ಬೆಲ್ಲವನ್ನು ಒಂದು ಔಷಧಿ ಅಥವಾ ಹೆಲ್ತ್ ಫುಡ್ ಎಂದು ಭಾವಿಸಬೇಡಿ. ಅದು ಕೂಡ ಒಂದು ಸಿಹಿ ತಿನಿಸು ಅಷ್ಟೇ. ಹಬ್ಬ ಹರಿದಿನಗಳಲ್ಲಿ ಮಿತವಾಗಿ ಬಳಸಿ ಆನಂದಿಸಬೇಕು. ಬೆಲ್ಲ ತಾನೇ ಎಂದು ಅತಿಯಾಗಿ ತಿಂದರೆ ಅದರ ಪರಿಣಾಮ ಸಕ್ಕರೆ ತಿನ್ನಂತೆಯೇ ಇರುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇವತ್ತಿನ ನಮ್ಮ ವಿಜ್ಞಾನ ಭಸ್ಮೆಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.
1: ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಬೆಲ್ಲ ಮತ್ತು ಸಕ್ಕರೆ ಯಾವುದು ಹಿತ ಎಂಬುದರ ಕುರಿತು ಕುಮಾರ್ ಸ್ಫೂರ್ತಿರವರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಗೀತಾಸುನದ ಕಾರ್ಯಕ್ರಮದಲ್ಲಿ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರು ನಡೆಸಿಕೊಡುವ ಕಾರ್ಯಕ್ರಮ.
2: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
3: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
2: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
3: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
2: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
3: ಶ್ರೀಮತಿ ನಾಗಶ್ರೀ ತ್ಯಾಗರಾಜರವರ ಧ್ವನಿಯಲ್ಲಿ ಗೀತಸುನಾದ ಕಾರ್ಯಕ್ರಮ
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35.
3: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಜಲಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ ಈ 6ನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾನೆ. 5ನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನು ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡದಲೇ ಬೇರೆ ಏನನ್ನೋ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನು, ಯಾವ ಜೀವಿಯನ್ನು ಅಥವಾ ಯಾವುದನ್ನು ನೆನೆಯುತ್ತಾ ಪ್ರಾಣವನ್ನು, ದೇಹವನ್ನು ತ್ಯಜಿಸ್ತಾರೋ ನಂತರ ಮುಂದಿನ ಮರುಜನ್ಮದಲ್ಲಿ ಅವರು ಅದನ್ನೇ, ಅವನನ್ನೇ ಅಥವಾ ಆ ರೂಪವನ್ನೇ ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಂದರೆ ಭಗವಂತನನ್ನು ನಾವು ನೆನಪಿಸ್ಕೊಳ್ಳಲಿಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ನೆನಪಿಸ್ಕೊಂಡೆ ಅಂತಂದರೆ ಏನಾಗತ್ತೆ? ಮರಣಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ ಆ ಒಂದು ವಸ್ತುಗಳನ್ನು ಪಡೆಯುವಂಥ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂಥ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದರೆ ಸಾಯುವ ಕಾಲದಲ್ಲಿ ಆ ಸಾಯುವಂಥ, ಮರಣ ಹೊಂದುವಂಥ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನುಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನು ವ್ಯಕ್ತಿಯಿಂದನೋ ಅಥವಾ ವ್ಯಕ್ತಿಗೆ ತುಂಬ ಹತ್ತಿರವಾಗುವಂಥ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನು ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನು ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಡ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ, ಯಾವ ಜಾಗದಲ್ಲಿ, ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು, ತುಂಬ ಅಸೂಯೆ ಇದ್ದು, ತುಂಬ ರೋಷಾಗ್ನಿ ಇದ್ದು, ಆ ರೋಷವನ್ನು, ಆ ದ್ವೇಷವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದರೆ ಖಂಡಿತವಾಗಿಯೂ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ, ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡಿಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ, ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ. ಪ್ರೀತಿಯ ಸಂಬಂಧಕ್ಕಿಂತ ದ್ವೇಷದ ಸಂಬಂಧ ಅತೀ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ, ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ ಆ ಜಯ ವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು. ಅದೇ ದ್ವೇಷದ ಮೂಲಕ.

ಅವ್ರಿಗೆ ಕೇಳ್ತಾರೆ, ದೂರ್ವಾಸರಿಗೆ ಶಾಪ ಕೊಡ್ತಾ ಇರ್ತಾರೆ ಜಯವಿಜಯರಿಗೆ. ಆಗ ಕೇಳ್ತಾರೆ ಜಯವಿಜಯರೇ, ನಾನು ನಿನಗೆ ಶಾಪ ಕೊಟ್ಟಾಯ್ತು, ಆದರೆ ನಿಮ್ಮಲ್ಲಿ ಎರಡು ಆಯ್ಕೆ ಇದೆ. ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು, ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು. ನಿಮಗೆ ಯಾವ್ದು ಬೇಕು ಆಯ್ಕೆ ಅಂತ ಹೇಳಿ ಕೇಳಿದಾಗ ಜಯವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, 7 ಜನ್ಮ ನಾವು ದೇವರ ಮಿತ್ರನಾಗಿನೇ ಹುಟ್ಟಬಹುದು, ಆದ್ರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ 7 ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು 3ಜನ್ಮ ಅಂದ್ರೆ ರಾಕ್ಷಸನಾದ್ರೂ ಪರವಾಗಿಲ್ಲ, 3ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು. ಹಾಗಾಗಿ 3 ಜನ್ಮ ಅಂದ್ರೆ ಹತ್ತಿರದ ಹಾದಿಯನ್ನ ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ದುರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನ ಪಡಿತಾನೆ, ರಾವಣನಾಗಿ ಹೀಗೆ 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು 3 ಜನ 2 ಜನ್ಮ ತಾಳಿರುವಂಥದ್ದು. ಹಾಗಾಗಿ ಕೇವಲ ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವಂತ ಚಿಂತನೆಯಲ್ಲಿ ಇದ್ದಾಗ ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವನ್ ಸ್ಮರಣೆಯಲ್ಲಿಯೇ ಮಾಡುತ್ತಾ ಆ ಭಗವಂತನನ್ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ. ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ, ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ,

ಒಂದೊಂದು ಜಾಗದಲ್ಲಿ ಒಂದೊಂದು ಅತಿ ಮಧುರವಾಗಿ ಕಾಣುತ್ತೆ. ಅದನ್ನೇ ತಪ್ಪು ನೆಲೆಯಲ್ಲಿ ನಾವು ನೋಡಿದಾಗ ತುಂಬ ವಿಪರೀತವಾಗಿಯೂ ಕೆಲವೊಮ್ಮೆ ಕಾಣುತ್ತೆ. ತಿಪ್ಪೆಯಲ್ಲಿ ಮಾಣಿಕ್ಯ ಹೊಳೆಯುತ್ತಾ ಇದ್ರೆ ಅದು ಬೇರೆಯವರಿಗೆ ವಿಷಮತಿಯಾಗಿಯೇ ಕಾಣುತ್ತೆ. ಹಾಗಾಗಿ ತಿಪ್ಪೆಯಲ್ಲಿ ಮಾಣಿಕ್ಯವೂ ಇರಕೂಡ್ದು, ಹಾಗೆಯೇ ತಪ್ಪು ನೆಲೆಯಲ್ಲಿ ವಿಪರೀತವೂ ಆಗಕೂಡ್ದು. ಹಾಗಾಗಿ ಕಲಬೆರಕೆಯನ್ನ ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರೀತಿ, ದ್ವೇಷ, ಸೂಯೆ, ಹೊಟ್ಟೆ ಕಿಚ್ಚು, ಒಂದು ಆತ್ಮೀಯತೆ, ಬಾಂಧವ್ಯ ಇವೆಲ್ಲ ಭಾವಗಳನ್ನು ಕಲಬೆರಕೆ ಮಾಡಿಕೊಳ್ಳದೆ ಒಂದೊಂದು ಭಾವಕ್ಕೆ ಒಂದೊಂದು ಜಾಗವನ್ನು ಕೊಟ್ಟು ಅದರದರ ಜಾಗದಲ್ಲಿ ಅದರದನ್ನು ಒಪ್ಪ ಓರಣವಾಗಿ ಜೋಡಿಸಿ ಸದಾಕಾಲ ಭಗವನ್ ನಾಮಸ್ಮರಣೆಯಲ್ಲಿ ಮಾತ್ರ ನಾವು ಚಿಂತನೆಯನ್ನು ಇರಿಸ್ಕೊಂಡು ಸಾಗಿದ್ದೆ ಆದಲ್ಲಿ ಭಗವಂತನ ಪ್ರೀತಿಗೆ ನಾವು ಪಾತ್ರರಾಗ್ತೇವೆ. ಅತ್ತ ಕಡೆ ನಮ್ಮ ಚಿತ್ತ ಸದಾ ಹರಿಯಲಿ ಎಂಬುವುದೇ ಶ್ರೀಕೃಷ್ಣನ ಮಾತು ಮತ್ತು ಮುದ್ದುರಾಮನ ಮಾತು ಕೂಡ.

0: ಇದುವರೆಗೂ ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದರಾಮನ ಪದ್ಯದ ಕುರಿತು ಗೀತಾಸುನದ ಕಾರ್ಯಕ್ರಮವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿಬರೋಣ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಹಾಲ್ಕೋ ಆಲಿ ಕನ್ನನಮಿ ಸುಕೂಟದ ಸದಸ್ಯರು ನಡೆಸಿಕೊಡುವ ಕಾರ್ಯಕ್ರಮ.
1: ಮೊದಲು ನನಗೆ ಒಪ್ಪಿಕೆತನ ಇರಲಿಲ್ಲ, ಯಾವುದೇ ಆಗಲಿ ಯಾರೇ ಏನೇ ಹೇಳಿದ್ರು ನನಗೆ ಒಪ್ಪಿಕೆತನ ಇರಲಿಲ್ಲ. ಯಾಕೆಂದರೆ ನಾನು ಹೇಳಿದ ಥರ ಹೇಳ್ತಾ ಇರಲಿಲ್ಲ ಅವರು, ಅವರು ಬೇರೆ ಥರ ಹೇಳ್ತಾ ಇದ್ರು, ಆದರೆ ಅದು ಸರಿ ಇದ್ರು ನಾನು ಒಪ್ಕೋತಾ ಇರಲಿಲ್ಲ. ಮೊದಲು ನನಗೆ ಈ ಒಪ್ಪಿಕೆತನ ಅನ್ನೋದು ಪೂರ್ತಿ ಒಂಥರ ತಿರಸ್ಕಾರ ಇತ್ತು. ಅದ್ರ ಬಗ್ಗೆ ಹೇಳ್ತೀನಿ ಮುಂದೆ. ಈಗ ನಂದು ಕುಡ್ತು ಜೀವನ ಯಾವ ಥರ ಅಂದರೆ, ನನ್ನ ಕುಡ್ತಾನ ಬಂದು ಸಂತೋಷಕ್ಕೆ

ಮತ್ತೆ ಚಾಲೆಂಜಸ್ ಗೋಸ್ಕರ ಶುರು ಮಾಡಿದೆ. ಯಾವ್ದಾರ ಅಂದ್ರೆ ಈಗ ನನ್ಗೇನೋ ಒಂದ್ ಸ್ವಲ್ಪ ಹಣಕಾಸಿನ ವ್ಯವಹಾರದಲ್ಲಿ ಚೆನ್ನಾಗಿತ್ತು, ಮನೆಯಿಂದ ದೂರ ಇದ್ದೆ, ಏನೋ ಒಂದು ಜವಾಬ್ದಾರಿಯುತವಾಗಿ ಹೊರಗಡೆ ದುಡಿಯೋಕೆ ಅಂತ ಹೋಗಿರೋ ಟೈಮಲ್ಲಿ ನನ್ಗೆ ಯಾವಾಗ ಹಣಕಾಸಿನ ವ್ಯವಹಾರದಲ್ಲಿ ಒಂದು ಸುಗಮವಾಗಿ ಒಂದು ಹಂತ ತಲುಪದೆ ಆ ಟೈಮಲ್ಲಿ ಯಾವ ರೀತಿ ಖರ್ಚು ಮಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಇದ್ದಾಗ ಸೋಕಿಗೋಸ್ಕರ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಆ ಸೋಕಿಗೋಸ್ಕರ ಕುಡಿಯೋಕೆ ಸ್ಟಾರ್ಟ್ ಮಾಡಿದವನು ನೆಕ್ಸ್ಟ್ ಏನಾದರೂ ಸಮಸ್ಯೆಗಳು ಬಂತು, ತೊಂದರೆಗಳು ಬಂತು, ನೋವು ಉಂಟಾಯಿತು ಅಂದರೆ ಕುಡಿಯೋಕೆ ಸ್ಟಾರ್ಟ್ ಮಾಡಿದೆ. ಆದರೆ ನನ್ನ ಫ್ಯಾಮಿಲಿ ಬಂದು ಇದೆಲ್ಲ ವಿರುದ್ಧ, ಈ ಥರೆಲ್ಲ ಮಾಡಬಾರ್ದು, ಈ ಥರೆಲ್ಲ ಅಂತ ಬೆಳೆಸಿದ್ರು. ನನಗೂ ಅದೇ ಥರ ಇದ್ದಿದ್ದು ಸಣ್ಣ ವಯಸ್ಸಲ್ಲಿ, ನಾನು ಕುಡಿಬಾರ್ದು, ಕುಡಿಯೋದ್ರಿಂದ ದೂರ ಇರಬೇಕು, ಸಿಗರೇಟ್ ಸೇರಬಾರ್ದು, ಅವರಿಂದ ದೂರ ಇರಬೇಕು ಅಂದ್ಕೊಂಡು ನನ್ನ ಜೀವನ ಸ್ಟಾರ್ಟ್ ಮಾಡಿದವನು ನನ್ನ ಬುದ್ಧಿ ತಿಳುವಳಿಕೆ ಬಂದಾದ್ಮೇಲೆ. ಆದರೆ ನಾನು ಯಾವ ಥರ ಅಂದರೆ ಒಂದು ದಿಮಾಗಲ್ಲಿ ಇದನ್ನು ಕುಡ್ತಾನ ಮೈಗೆ ಹಂಚ್ಕೊಳ್ತಾ ಹೋದೆ. ಅದು ಯಾವ ರೀತಿ ಆಯಿತು ಅಂದರೆ ಕೆಲಸದಲ್ಲಿ ತೊಂದರೆ ಆಯಿತು, ನಾನು ಗಳಿಸಿದ ಹಣಕಾಸಿನ ವ್ಯವಹಾರದಲ್ಲಿ ತೊಂದರೆ ಆಯಿತು, ನಾನು ಎಷ್ಟು ಕಷ್ಟಪಟ್ಟು ನನ್ನ ಸುತ್ತಮುತ್ತ ಒಂದು ಒಳ್ಳೆಯತನವಾಗಿ ಜನಗಳು ಸಂಪಾದನೆ ಮಾಡಿದ್ರೆ ಜನಗಳು ದೂರ ಆದರು, ಒಂದು ಸಂಬಂಧಗಳು ಹಾಳಾಯಿತು. ನಾನು ಬರ್ತಾ ಇದ್ದೀನಿ ಅಂದರೆ ಅಲ್ಲಿ ಎಷ್ಟೋ ಜನ ಪಾಪ ಇವನು ಕುಡ್ದು ಬಂದು ತೊಂದರೆ ಮಾಡ್ತಾನೆ ಅಂತ ಅಲ್ಲಿ ಬರ್ತಾನೆ ಇರಲಿಲ್ಲ, ಮತ್ತು ತಿರ್ಗಾ ಕರೀತಾನೆ ಇರಲಿಲ್ಲ. ಫಸ್ಟ್ ಆಫ್ ಆಲು ಅವ್ನು ಕುಡ್ದು ಇಲ್ಲಿ ಬಂದು ಸಮಸ್ಯೆ ಮಾಡಿ ನಮ್ಮನ್ನೆಲ್ಲ ಅಟ್ಮಾಸ್ಫಿಯರೇ ಹಾಳು ಮಾಡಿಕ್ತಾನೆ, ಅವ್ನು ಯಾಕೆ ಕರಿಬೇಕು ಅನ್ನೋ ಒಂದು ಲೆಕ್ಕಾಚಾರ ಹೋಯ್ತು. ಆ ಕುಡ್ತ ನಿಲ್ಸಕ್ಕೆ ಆಗ್ತಾನೆ ಇಲ್ಲ, ಆಗ್ತಾನೆ ಇಲ್ಲ. ಮನೇಲಿ ನನ್ನ ತಾಯಿ ಬೇಡದೆ ಇರೋ ದೇವ್ರಿಲ್ಲ, ಎಲ್ಲ ದೇವ್ರ ಹತ್ರ ಅಕ್ಕೆ ಕಟ್ಕೊಳ್ಳೋದು, ಉಪವಾಸ ಇರೋದು, ವ್ರತ ಮಾಡೋದು, ಆ ದೇವ್ರಿಗೆ ಮಾಡಿದ್ರೆ ಒಳ್ಳೇದಾಗುತ್ತೇನೋ. ಕೊನೆಗೆ ನನ್ನ ತಂದೆನೂ ಪಾಪ ಅವರು ಎಲ್ಲ ರೀತಿ ಟ್ರೀಟ್ಮೆಂಟ್ಗಳು ಮಾಡಿಸ್ಬೇಕು ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಯಾವುದೋ ಒಂದು ಹಂತದಲ್ಲಿ ನನಗೆ ಒಂದ್ಸಲ ಅನ್ನಿಸ್ತು ಕುಡ್ತಾ ನಿಲ್ಸ್ಬೇಕಪ್ಪ, ನಿಲ್ಸ್ಬೇಕು, ಇಲ್ಲ ಅಂದ್ರೆ ನನ್ನ ಬದುಕಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ಈ ಕುಡ್ತದಿಂದ ಎಷ್ಟು ಡ್ಯಾಮೇಜಸ್ ಮಾಡ್ಕೊಂಡ್ಬಿಟ್ಟೆ ಅಂದ್ರೆ ನಾನು ಸೂಸೈಡ್ ಅಟೆಂಪ್ಟು ಮಾಡಿಬಿಟ್ಟೆ. ಏ ಆಗಲ್ಲ, ಏಕೆಂದ್ರೆ ನನ್ನ ಒಂದು ಚಟದಿಂದ ನನ್ನೊಬ್ಬನ ಜೀವನ ಹಾಳಾಗ್ತಾ ಇರೋದು, ಇಡೀ ನನ್ನ ಕುಟುಂಬ ನನ್ನನ್ನು ಯಾರು ನಂಬಿದ್ರು, ಅವ್ರ ಕುಟುಂಬ ಅವ್ರದ್ದು ಮನಸ್ಸೆಲ್ಲ ಹಾಳಾಗಿ ಅವ್ರ ಮರ್ಯಾದೆ ಎಲ್ಲ ಕಳೆದು ಏನು ನಾನು ಬದುಕಬೇಕು ಇನ್ನೋ ಒಂದು ಲೆಕ್ಕಾಚಾರದಲ್ಲಿ ನೀನು ಸಾಯದೆ ಸರಿ ಅಂತ ಸೂಸೈಡ್ ಅಟೆಂಪ್ಟು ಮಾಡಿದೆ. ಆದ್ರೂ ಸತ್ತಿಲ್ಲ, ಸತ್ತಿಲ್ಲ, ಮತ್ತೆ ಕುಡ್ತಾ ಹೋಗ್ತಾ ಇಲ್ಲ. ಒಂದು ದಿನ ಬಿಡ್ತೀನಿ, ಮತ್ತೆ ತಿರ್ಗಾ ಒಂದು ತಿಂಗಳು ಬಿಟ್ರೆ ಒಂದು ತಿಂಗಳದೆಲ್ಲ ಎರಡೇ ದಿನ ಕುಡಿತಾ ಇದ್ದೀನಿ. ಏನ್ ಮಾಡೋಣ ಏನ್ ಮಾಡೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಾದ ನಂತರ ಈ ನನಗೆ ಕಾರ್ಯಕ್ರಮ ಯಾವ ಥರ ಸಿಕ್ತು ಅಂದರೆ ನನ್ನ ತಂದೆ ಯಾವುದೋ ಒಂದು ರಿಹಾಬಿಲಿಟೇಷನ್ ಹಾಕಿದ್ರು, ಅಲ್ಲಿ ನಮಗೆ ಏ ಮೀಟಿಂಗ್ ಬಗ್ಗೆ ಹೇಳ್ಕೊಡ್ಲಿಲ್ಲ, ಏ ಸದಸ್ಯರುಗಳ ಹತ್ರ ಅಂತ ಆ ಥರ ತಿಳುವಳಿಕೆ ಸಿಗ್ಲಿಲ್ಲ. ಏನೋ ಒಂದು ಮೂರು ತಿಂಗಳು ಒಂದು ಜಾಗದಲ್ಲಿ ಕೂಡ ಹಾಕಿದ್ರು, ಅದಾದ್ಮೇಲೆ ಈಚೆ ಬಿಟ್ರು, ಮತ್ತೆ ಒಂದು 6 ತಿಂಗಳು ಏನೋ ಡ್ರೈ ಸೋಬ್ರಿಟಿ ಇದ್ದೆ. 6 ತಿಂಗಳಿಂದ ಒಂದು ವರ್ಷ ತಿರ್ಗಾ ಮತ್ತೆ ಕುಡ್ದೆ, 1.5 ವರ್ಷ. ಅಂದ್ರೆ ಅಣ್ಣವ್ರು ಹೇಳಿದ್ರು ನನ್ನ 12 ವರ್ಷ ಡ್ಯಾಮೇಜಸ್ ಬರೀ 1.5 ವರ್ಷದಲ್ಲಿ ಡಬಲ್ ಮಾಡ್ಕೊಂಡೆ ಅಂತ. ಅದಂತೂ 100ಕ್ಕೆ 100 ಸತ್ಯ. ಏಕೆಂದ್ರೆ ಈಗ ನಾನು ಈಗ ಒಂದು ದಾರಿ ಹೋಗ್ತಾ ಇರ್ಬೇಕಾದ್ರೆ ಇಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗೊತ್ತಿಲ್ಲದೆ ಅವ್ರದ್ದು ಕಾಲ್ ಬಂದ್ಬಿಟ್ರೆ ತಪ್ಪಾಯ್ತು ಅಂದ್ರೆ ಕ್ಷಮಿಸ್ಬಿಡ್ತಾರೆ, ಭಗವಂತನು ಅಷ್ಟೇನು ಶಿಕ್ಷೆ ಕೊಡಲ್ಲ. ನಾನು ಬೇಕು ಬೇಕು ಅಂತ 2-3 ಸಲ ಅದೇ ದಾರಿಲಿ ಹೋಗಿ ಅವ್ರಿಗೆ ಒದಿತಾ ಇದ್ದೆ. ಅದಕ್ಕೆ ಕೊಡೋ ಶಿಕ್ಷೆ ಯಾವ ಥರ ಇರುತ್ತೆ ಅಂದರೆ ಅದು ನಮ್ಮ ಕೈ ತಡೆಯೋಕೆ ಆಗಲ್ಲ. ನಂದು 4.5 ವರ್ಷದ ಕುಡ್ತು ಜೀವನ ಒಂದು ಗಾಂಜಾ ಸೇವನೆ ದಿನಗಳಲ್ಲಿ ಏನು ಡ್ಯಾಮೇಜಸ್ ಮಾಡ್ಕೊಂಡಿದೆ ಅದ್ರ 10 ಪಟ್ಟು ಈ ಮತ್ತೆ ಇಲ್ಲಿಂದ ತಿಳ್ಕೊಂಡೋಗಿ ವಿಷಯನ ಮತ್ತೆ ಕುಡ್ದಾದ್ಮೇಲೆ ಅದು ಡ್ಯಾಮೇಜಸ್ ಆಯಿತು ಸ್ನೇಹಿತರೆ. ಮೊದಲೆಲ್ಲ ಒಂದು ಸಂಬಂಧಕ್ಕೆ ಬೆಲೆ ಕೊಡ್ತಾ ಇದ್ದಾನೋ, ತಂದೆಗೇನೆ ತಿರುಗಿಸಿ ಮಾತಾಡೋದು, ಮತ್ತೆ ಅವ್ರ ಕೈ ಎತ್ತಕ್ಕೆ ಹೋಗೋದು, ತಾಯಿಗೇನೆ ಬೈಯೋದು, ಇನ್ ಸಂಬಂಧಿಕರುಗಳಿಗೆಲ್ಲ ಗೊತ್ತಾಗೋಗೈತೆ ನಾನು ಕುಡಿಯೋದು ಅಂದ್ಬಿಟ್ಟು ಕುಡಿದ್ಬಿಟ್ಟು ಅವ್ರ ಮನೆ ಮುಂದೆನೆ ಹೋಗಿ ಜಗಳ ಮಾಡೋದು, ಮತ್ತೆ ತಿರ್ಗಿ ಅವ್ರ ಹತ್ರ ಜಗಳ ಮಾಡೋದು, ಯಾರೋ ಕಣ್ಕೊಂಡವ್ರ ಹತ್ರೆಲ್ಲ ಹೊಡ್ಸ್ಕೊಳ್ಳೋದು, ಬೈಸ್ಕೊಳ್ಳೋದು, ಈ ಲೆಕ್ಕಾಚಾರ ಆಗೋಯ್ತು. ಏನಿದು ನಮ್ಮ ಹೆಸರಿಟ್ಟು ಕರೆದು ಮಾತಾಡೋ ಅಂತ ಜನಗಳೆಲ್ಲ ಎದುರೋ ಅಂತ ಜನಗಳೆಲ್ಲ ಇವತ್ತೆಲ್ಲ ನಮ್ ಬೈತಾವ್ರೆ, ಎದುರುಗಡೆ ಬೈತಾವ್ರೆ, ಹೊಡಿತಾ ಇದಾರೆ, ಕೆಟ್ಟದಾಗ ಬಿಂಬಿಸ್ಕೋತಾ ಇದ್ದೀನಲ್ಲ ಅಂತ ತಿರ್ಗಾ ಮತ್ತೆ ಯಾವುದೋ ಒಂದು ದೇವರು ಬೇಡಿದ್ದು ಕೇಳಿಸ್ಕೊಂಡು ಮತ್ತೆ ತಿರ್ಗಾ ರಿಹಾಬಿಲಿಟೇಷನ್ ಹೋದೆ. ಅಲ್ಲಿಂದ ಬಂದು ಡೈರೆಕ್ಟು ಮೊದಲನೇ ಸಲ ರಿಹಾಬಿಲಿಟೇಷನ್ ಮುಗಿಸ್ಕೊಂಡು ಈ ಥರ ಒಂದು ಗೃಹದಿಂದ ಆಚೆ ಬಂದವನೆ ನನ್ನ ತಂದೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದ್ರು. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಲ್ಲಿದ್ದ ಬಟ್ಟೆ ಎಲ್ಲ ಬಿಸಾಕ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮಾಡಿ ಇಲ್ಲಿಂದ ಸರಿ ಹೋಗಪ್ಪ ಅಂತ ಕೇಳಿದ್ರು. 2ನೇ ಸರಿಗೂ ಅದೇ ಥರ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ದೇವಸ್ಥಾನ ಬೇಡ ಪಜ್ಜಿ, ನನಗೆ ಈ ಥರ ಒಂದು ಮೀಟಿಂಗ್ ಇದೆ ಅಂತೆ, ನೀನು ಹಾಕ್ತಾ ಇರೋ ಶ್ರಮಕ್ಕೆ, ಯಾಕೆಂದ್ರೆ ಅವ್ರ ಕಣ್ಣಲ್ಲಿ ನೀರಾಗ್ತಾ ಇರ್ತಾರೆ ಇವಾಗ ನನ್ನನ್ನು 3 ತಿಂಗಳಲ್ಲಿ ಬಿಟ್ಟಿರ್ತಾರೆ ಅಂದರೆ ಅವ್ರು ಅಲ್ಲಿ ಮಾಂಸ ತಿನ್ನಲ್ಲ, ಒಂದು ಒಳ್ಳೆ ಊಟ ತಿನ್ನಲ್ಲ, ಒಂದು ದಿನ ನಿದ್ದೆ ಮಾಡಿರಲ್ಲ, ಯಾಕೆಂದ್ರೆ ನನ್ನ ಮಗ ಅಲ್ಲಿ ಇರ್ತಾನೆ, ಏನು ಮಾಡ್ತಾ ಇದ್ದಾನೋ, ಏನು ಕತೆನೋ, ಈ ರೀತಿ ಯೋಚನೆ ಮಾಡ್ಕೊಂಡೆ ಜೀವನ ಸಾಗಿಸ್ತಾ ಇರ್ಬೇಕಾದ್ರೆ ನಾನು ಆಚೆ ಹೋಗು ಮತ್ತೆ ತಿರ್ಗಿ ಅದೇ ಕೊಡಿದ್ರೆ ಏನು ಸಂಬಂಧ ಏನಿಲ್ಲ, ನಾನು ಅದಕ್ಕೆ 0% ನಾನು ವ್ಯಾಲ್ಯೂ ಕೊಟ್ಟಂಗೆ ಆಯ್ತದೆ ಅಂದ್ಬಿಟ್ಟು

ಮೀಟಿಂಗ್ ಹೋಗ್ತೀನಿ ಅಪ್ಪಾಜಿ ಹಿಂದೆ. ಸರಿ ಆಯ್ತಪ್ಪ ಅಂದ್ಬಿಟ್ಟು ನಾನು ಅಲ್ಲೇ ಇಳಿಸ್ಬಿಟ್ಟು ನಮ್ಮ ತಂದೆ ಮನೆಗೆ ಹೋದ್ರು, ಮೀಟಿಂಗ್ ಹೋದೆ. ಮೀಟಿಂಗ್ ಹೋದ ತಕ್ಷಣ ಕ್ಲಾಪ್ಸ್ ಹೊಡೆದ್ರು, ಏನಪ್ಪ ನನ್ನನ್ನು ಮನೆ ಬಾಗಿಲು ಯಾಕೆ ಬರ್ತಾನೆ ಇವನು, ಏನ್ದಕ್ ಒಳಗಡೆ ಬರ್ತಾವನೆ ಇವ್ನು, ಏನ್ದಕ್ ಬಂದವನೆ ಅನ್ನೋ ಲೆಕ್ಕಾಚಾರ ಇರ್ಬೇಕಾದ್ರೆ ಯಾರೋ ನಂಗೆ ಗೊತ್ತಿಲ್ಲ ಒಳ್ಳೆ ಬಟ್ಟೆಗಳು ಹಾಕಿದ್ದಾರೆ, ನೋಡೋದಕ್ಕೆ ಒಳ್ಳೆ ಸಖತ ಕಾಣ್ತಾ ಇದ್ದಾರೆ, ಇವರೆಲ್ಲ ನನ್ನನ್ನು ಕ್ಲಾಪ್ಸ್ ಹೊಡೆದ್ಬಿಟ್ಟು ಒಳಗಡೆ ಕರ್ಕತ್ತವ್ರಲ್ಲ, ಕ್ಲಾಪ್ಸ್ ಮಾಡಿದ್ರು ಒಳಗಡೆ ಹೋಗಿ ಕುಂದ್ಕೊಂಡ್ರೆ ಬರ್ತಾ ಇರಿ ಕೆಲಸ ಮಾಡುತ್ತೆ ಅಂತ ಹೇಳಿದ್ರು. ನಾವು ಬರ್ತಾ ಇರಿ ಒಂದಿನೊಂದು ಮಟ್ಟಿಗೆ ಅರ್ಥ ಆಗಲ್ಲ, ಬರ್ತಾ ಇರಿ ಅರ್ಥ ಆಗುತ್ತೆ ಅಂತ ಹೇಳಿದ್ರಲ್ಲ, ಅಲ್ಲಿ ನಾನು ಒಪ್ಪಿಗೆದನ ಅಲ್ಲಿಂದ ಶುರುವಾಯ್ತು. ಒಪ್ಪದೆ ಇಷ್ಟು ದಿನ 23 ವರ್ಷ ನನ್ನ ಕುರ್ತಾ ಬಿಟ್ಟಾಗ 23 ವರ್ಷದಿಂದ ಒಪ್ಪಿಗೆ ಇಲ್ದೇ ಇರೋದನ್ನ. ಸರಿ ಇನ್ಮೇಲಿಂದ ಒಪ್ಪಿಗೆ ಮಾಡೋಣ, ಏನೋ ನನ್ನ ತಂದೆ ತಾಯಿಗೋಸ್ಕರ ಅವ್ರ ಒಂದು ನಗೋಕ್ಕೋಸ್ಕರ ನಾನು ಕುಡ್ತದಿಂದ ದೂರ ಇರಬೇಕು ಅಂತ ನನಗಿಚ್ಛೆ ಬಂತು. ನನಗಿಚ್ಛೆ ಇಲ್ಲ ಅಂದ್ರೆ ಒಪ್ಕೋತಾ ಇರಲಿಲ್ಲ. ಒಪ್ಕೊಂಡೆ, ಬರ್ತಾ ಇರಿ ಕೆಲಸ ಮಾಡುತ್ತೆ, ಒಂದಿನಕ್ಕೇನು ಅರ್ಥ ಆಗಲ್ಲ ಅಂದ್ರಲ್ಲ ಮೀಟಿಂಗಲ್ಲಿ. ಸರಿ ಆಯ್ತು ಒಪ್ಕೊಂಡೆ, ಮತ್ತೆ ಪ್ರಾಮಾಣಿಕವಾಗಿರ್ಬೇಕು, ಇಲ್ಲಿಂದ ಹೋಗಿ ನಾನು ಮತ್ತೆ ತಿರಾ ಒಂದೊಳ್ಳೆ ಹಳೆ ಜಾಗ ಜನ ಸಂದರ್ಭ ಜೊತೆ ಇತ್ತು ಅಂದ್ರೆ ಮತ್ತೆ ಕುಡಿಯೋ ಸಂಭವಗಳು ಬರ್ತವೆ ಅಂದ್ರು. ಹೌದಲ್ವಾ, ಇದು ನಾನು ತಪ್ಪಿಸ್ಬೇಕು, ಯಾಕಂದ್ರೆ ಹಳೆ ಜಾಗ ಜನ ಸಂದರ್ಭ ಎಲ್ಲ ನನಗೆ ಈ ಬಾರು ಮತ್ತೆ ತಿರ್ಗಾ ಕುಡಿಯೋರೇನೆ ಮತ್ತೆ ತಿರ್ಗಾ ಕಾಂಗ್ರೆಸ್ ಇದ್ದವರೇನೆ ಅದೆಲ್ಲ ನನ್ ಮುಂದೆನೆ ಓಡಾಡ್ತಾ ಇರ್ತದೆ, ಸಿಗರೇಟ್ ಸ್ಮೆಲ್ ಮುಂದೆನೆ ಹೋಗ್ತಾ ಇರ್ತದೆ. ಅವಾಗ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದೆ, ಹಳೆ ಜಾಗ ಜನ ಸಂದರ್ಭನ ದೂರ ಇರ್ತದೆ, ಮತ್ತೆ ತಿರ್ಗಾ ಅದನ್ನ ಪಾಲಿಸ್ತಾ ಹೋದೆ. ಹೋಗ್ತಾ ಇರ್ಬೇಕಾದ್ರೆ ನನಗೆ ಅನಿಸ್ತು ನಾನು ಏನು ಕಳ್ಕೊಂಡಿದ್ದೆ ಅದು ವಾಪಸ್ ಮತ್ತೆ ಶುರುವಾಗ ಸ್ಟಾರ್ಟ್ ಆಯಿತು. ನಾನೇನೇನಿದ್ದೇನು, ಇವ್ರಿಗೇನು ಕಾಸು ಕೊಡ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರನ್ನೇನು ಒಬ್ಳುತ್ತಾ ಇಲ್ಲ, ಇಲ್ಲಾಂದ್ರೆ ಅವ್ರ ಮನೆ ಕೆಲಸ ಏನು ಮಾಡ್ತಾ ಇಲ್ಲ, ಏನಪ್ಪ ಇವರು ಇಷ್ಟು ಸಪೋರ್ಟಿವ್ ಆಗಿ ನನ್ನ ಕೆಲಸ ನನ್ನ ಒಂದು ಕುಡ್ತದಿಂದ ದೂರ ಇರ್ಸೋಕ್ಕೆ ಇಷ್ಟೊಂದು ಸಹಾಯ ಮಾಡ್ತಾವ್ರಲ್ಲ ಅಂತ ನನಗೆ ಒಂಥರ ಹೆಮ್ಮೆ ಆಗ್ತಾ ಇತ್ತು ಅವ್ರೆಲ್ಲರನ್ನೂ ನೋಡೋದು. ಯಾಕೆಂದ್ರೆ ನಮಗೆ ಇಲ್ಲಿ ಫಸ್ಟ್ ಆಫ್ ಆಲು ಇಷ್ಟು ದಿನ ಬಾಳಿದ ಜೀವನದಲ್ಲಿ ನಾನು ಯಾರನ್ನೂ ನಂಬ್ತಾ ಇರಲಿಲ್ಲ, ಮತ್ತೆ ತಿರುಗಿ ಯಾರ ಮಾತನ್ನು ಕೇಳ್ತಾ ಇರಲಿಲ್ಲ. ಈ ಕಾರ್ಯಕ್ರಮದಿಂದ ನಮ್ಮದು ಇಲ್ಲಿ ಒಂದು ಹೇಳ್ತಾರೆ 5% ಕೊಡ್ತಾ, ಇನ್ನು 95% ಗುಣದೋಷಗಳು ನಮ್ಮ ನಡತೆಗಳು ಅಂತ ಹೇಳ್ತಾರೆ. ಹೌದು, ಅದಂತೂ ಸತ್ಯ. ಯಾಕೆಂದ್ರೆ ಕುಡ್ತಾ ನಾನು 1 ವರ್ಷ ಬಿಟ್ಟಾದ್ಮೇಲೂ ಮತ್ತೆ ನಾನು ಅದೇ ಜಗಳಗಳು, ಅದೇ ಒಂದು ವೈಮನ್ಯಸ್ಯಗಳು, ಅದೇ ವಾದಗಳು ಈ ಥರ ಇತ್ತು ಒಂದು ಸ್ವಲ್ಪ ದಿನ. ಸ್ವಲ್ಪ ದಿನ ಎಲ್ಲ ಪೂರ್ತಿ ದಿನ ಇತ್ತು. ಆವಾಗ ಇವ್ರು ಹೇಳಿದ್ರು ಸಾಹಿತ್ಯಗಳ ಮೇಲೆ ಕಾನ್ಸನ್ಟ್ರೇಷನ್ ಮಾಡಿದ್ರು, ಮತ್ತೆ ತಿರ್ಗಾ ಸ್ಪಾನ್ಸರ್ಗಳು ತಗೊಳ್ಳಿ ಅಂತ ಹೇಳಿದ್ರು. ಸ್ಪಾನ್ಸರ್ ಅಂದ್ರೆ ಯಾರು ಇಲ್ಲ ಸ್ನೇಹಿತರೆ, ನಮಗೂ ಮತ್ತೆ ಒಂದು ನಮ್ಮ ಹೈಯರ್ ಪವರ್ ಅಂದ್ರೆ ಮಿಗಿಲಾದ ಶಕ್ತಿಯ ಮಧ್ಯದಲ್ಲಿ ಕೆಲಸ ಮಾಡೋರು ಅಂತ ಹೇಳಿದ್ರು. ಅದನ್ನ ತಗೊಂಡೆ ಸ್ನೇಹಿತರೆ, ಒಂದು ಅದ್ಭುತವಾಗಿ ಮುಂದೆ ಹೋಗ್ತು. ಯಾಕೆಂದ್ರೆ ನನಗೆ ಇಲ್ಲಿಂದ ಹೋದ್ಮೇಲೆ ನನ್ನ ರಿಯಾಬಿಲಿಂದ ಬಂದ್ಮೇಲೂ ನಾನು ಒಬ್ಬನೇ ಜೀವನ ನಡ್ಸಕ್ ಆಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಕುಡ್ತಾ ಅಷ್ಟು ಬೇಗ ಸೆಳೆದು ಬಿಡ್ತದೆ, ನಮ್ಗೆ ಬೇಕು ಅಂತಾನೆ ಆಟ ಆಡಿಸ್ತದೆ. ಯಾವ ತರ ಅಂದ್ರೆ ಯಾವ ಟೈಮಲ್ಲೆಲ್ಲ ನನ್ಗೆ ಆಸೆ ಹುಡ್ತಾ ಇತ್ತು ಇವತ್ತೊಂದಿನ ಕುಡ್ದು ಬಿಡೋಣ, ಇವತ್ತೊಂದಿನ ಕುಡ್ದು ಬಿಡೋಣ ಅಂತ. ಆದ್ರೆ ನಮ್ಗೊಬ್ರು ದೊಡ್ಡವ್ರು ಹೇಳಿದ್ರು, ಮಗ ನೀನು ಕುಡಿಯೋ 4 ಬಿಯರು 5 ಬಿಯರು 1 ಕ್ವಾರ್ಟ್ರು 2 ಕ್ವಾರ್ಟ್ರು 3 ಕ್ವಾರ್ಟ್ರ್ ಎಲ್ಲ ಪ್ರಾಬ್ಲಮ್ಮು, ನೀನ್ ಮೊದಲನೇ ಹನಿ, ನಾನು ಇವತ್ತು ಒಂದು ದಿನ 1 ಬಿಯರ್ ಕುಡ್ತಾ ಬರೋಣ ಅಂತ ಹೋದೇನು, ಯಾವತ್ತು 1 ಬಿಯರ್ ಗೀಟೇನೆ ಬಂದಿಲ್ಲ. ಫುಲ್ ಟೈಟ್ ಆಗಿ ಜೋಬಲ್ಲಿರೋ ಕಾಸು ಖಾಲಿ ಆಗ್ಬೇಕು, ಇಲ್ಲಾಂದ್ರೆ ನನ್ಗೆ ಜ್ಞಾನನೇ ಇರಬಾರ್ದು, ನಾನಾಗಿದ್ದೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಇರಬಾರ್ದು. ಇಲ್ಲ ನನಗೇನಾದ್ರು ಅನಾರೋಗ್ಯ ಬಂದು ಹಾಸ್ಪಿಟಲ್ ಗೀಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗ್ಬೇಕು, ಅದು ಪ್ರಾಬ್ಲಮ್ ಅನ್ಕೋಬಿಟ್ಟಿದೆ. ಅದೆಲ್ಲ ಪ್ರಾಬ್ಲಮ್ ಮೊದಲನೇ ಹನಿ ನನ್ನ ಬಾಯೊಳಗಡೆ ಹೋಗ್ತಾ ಇದೆ ಅಂದ್ರೆ ಅದು ಮುಗೀತು. ಯಾಕೆಂದ್ರೆ ನಾನು 2ನೇ ಸಲ ಸ್ಟಿಪ್ ಆಗಿದ್ರು ಅಷ್ಟೇನೆ, 6 ತಿಂಗಳು ನಾನು ಸೊಬ್ರಿಟಿಲಿ ಇದ್ಬಿಟ್ಟಿದ್ದೀನಿ, ನಾನು 6 ತಿಂಗಳು ಕುಡ್ತಾ ಬಿಟ್ಬಿಟ್ಟಿದ್ದೀನಿ, ಇವಾಗ ಎಲ್ಲಿ ಬೇಕಾದ್ರು ಹೋಗ್ಬೋದು ಅಂತ ಒಂದು ಸ್ನೇಹಿತ ಕರ್ದ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ರೆಡ್ ಬುಲ್ ಅಲ್ಲಿ ಸ್ಟಾರ್ಟ್ ಮಾಡಿದೆ. ಒಂದು ರೆಡ್ ಬುಲ್ ತರಿಸಿದ್ರು ಅವರು ಬಲವಂತ ಮಾಡಿ ಅದು ಕುಡಿ ಕುಡಿ ಅಂತ, ಒಂದು ರೆಡ್ ಬುಲ್ ಹೋಗಿ 5 ರೆಡ್ ಬುಲ್ ಆಯಿತು. ಅದಾದ್ಮೇಲೆ ಬ್ರೀಜರು, ಬ್ರೀಜರ್ ಆದ್ಮೇಲೆ ಬಿಯರು, ಬಿಯರ್ ಆದ್ಮೇಲೆ ಎಣ್ಣೆ, ಎಣ್ಣೆ ಆದ್ಮೇಲೆ ಮತ್ತೆ ತಿರ್ಗಾ ಗಾಂಜಾ, ಮತ್ತೆ ತಿರ್ಗಾ ರಿಹಾಬಿಲಿಟೇಷನ್. ಆದರೆ ಡ್ಯಾಮೇಜಸ್ ಮಾತ್ರ ನಾನು 5 ವರ್ಷದ ಕುಡ್ತದನ್ನ ಬರೀ 5 ರಿಂದ 6 ತಿಂಗಳಲ್ಲೇ ಮಾಡ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಸ್ನೇಹಿತರೆ ಇಲ್ಲಿ ನಂಬಿಕೆ ಮತ್ತೆ ಒಪ್ಪಿಗೆದನ್ನ ಮತ್ತೆ ಪ್ರಾಮಾಣಿಕತೆ ಎಲ್ಲ ಇರಬೇಕು. ಯಾಕೆಂದ್ರೆ ಇವತ್ತೊಂದಿನ ಎಲ್ಲರಿಗೂ ಸಿಗಲ್ಲ ಈ ಕಾರ್ಯಕ್ರಮ, ಇದು ಒಂದು ನಮ್ಮ ತಾಯಿ ತಂದೆಯವ್ರು ಮಾಡೋ ಒಂದೊಳ್ಳೆ ಪ್ರೇಯರ್ ಆಗ್ಬೋದು, ಅವ್ರೊಂದು ಸೇವೆ ಇರ್ಬೋದು, ಅವ್ರದ್ದೇನೋ ಒಂದು ಒಳ್ಳೆ ತಂಡದಿಂದ ಇಲ್ಲ ನಮ್ಮ ಒಳ್ಳೆ ತಂಡದಿಂದ ನಮ್ಗೆ ಒಂದು ಕೊಡುಗೆಯಾಗಿ ಬಂದಿರ್ತದೆ. ನಾನು ಸಿಕ್ಕಾದ್ಮೇಲೂ ಕಾಲಲ್ಲಿ ಓದಿ ನಾನು ಅನುಭವಿಸಿದ್ದೀನಿ. ಯಾಕೆಂದ್ರೆ 2ನೇ ಸಲ ನಾನು ರಿಕವರಿಗೆ ಇವಾಗ ಬಂದು ಸ್ವಲ್ಪ ದಿನ ಒಂದು ದಿನದ ಮಟ್ಟಿಗೆ ಅಂತ ಒಂದು 2.5 ವರ್ಷದಿಂದ ನಾನು ಕುಡ್ತದಿಂದ ದೂರ ಇದ್ದೀನಿ. ಅದಕ್ಕೆ ಬಹಳಷ್ಟು ಕೈಗಳು ಕೆಲಸ ಮಾಡಿದೆ ಕಾಣ್ತೇನೆ. ಯಾಕೆಂದ್ರೆ ನನ್ನ ಏ ಸ್ನೇಹಿತರುಗಳು ನಾವು ಇಲ್ಲಿ ನಮ್ಮ ಈ ಹಳೆ ಸ್ನೇಹಿತರುಗಳೇನಿದ್ರೆ ಒಂದು ಸ್ವಾರ್ಥ ಇರ್ತದೆ. ಯಾವ ತರ ಸ್ವಾರ್ಥ ಅಂದ್ರೆ ಇವತ್ತು ನನಗೆ ಏನೋ ಒಂದು ಕೆಲಸ ಮಾಡ್ಕೊಡ್ತಾವ್ರೆ ಅಂದ್ರೆ ನೆಕ್ಸ್ಟ್ ಅವ್ರಿಗೆ ಏನೋ ಒಂದು ಕೆಲಸ ಮಾಡ್ಕೊಡೋಂಗಿರ್ತದೆ, ಇಲ್ಲಾಂದ್ರೆ ನನಗೇನೋ ಇವತ್ತು ಹಣಕಾಸಿನ ಸಹಾಯ ಮಾಡ್ತಾವ್ರೆ ಅಂದ್ರೆ ನೆಕ್ಸ್ಟ್ ನನ್ನ ಕಡೆಯಿಂದ ಅವ್ರ ಹಣಕಾಸಿನ ಸಹಾಯ ಬಯಸ್ತಾ ಇರ್ತಾರೆ.
ಈ ತರ ಅವ್ರದ್ದೇ ಆದ ಒಂದು ಸ್ವಾರ್ಥ ಇರ್ತದೆ ಆದ್ರೆ.

0: ಇಲ್ಲಿ ಏ ಕಾರ್ಯಕ್ರಮದಲ್ಲಿ ಬಂಧುಗಳು ಯಾವ ತರ ಮಾಡ್ತಾರೆ ಅಂದ್ರೆ ನಿಸ್ವಾರ್ಥವಾಗಿ ಸೇವೆ ಮಾಡ್ತಾರೆ. ನಿಸ್ವಾರ್ಥವಾಗಿ ಸೇವೆ ಮಾಡಿ ನಮ್ಮನ್ನ ಮುಂದೆ ತಳ್ತಾರೆ. ಇವತ್ತು ದಿನ ಅವ್ರಗಳ ಖರ್ಚುಗಳಲ್ಲಿ ನಮ್ಮನ್ನ ಬೇರೆ ಕಡೆ ಕರ್ಕೊಂಡು ಹೋಗಿ ನಮಗೂ ಒಂದಷ್ಟು ವಿಷಯಗಳನ್ನ ತಿಳಿಸಂಗ್ ಮಾಡಿ, ನಮ್ಮ ವಿಷಯಗಳನ್ನು ಬೇರೆಯವ್ರಿಗೆ ತಿಳಿಯಂಗ್ ಮಾಡಿ, ಅದರಿಂದ ಅವ್ರಿಗೆ ನಮ್ಗೇನ್ ಲಾಭ ಅಂದ್ರೆ, ನಮಗೊಂದು ಈ ತರ ಫ್ರೀ ಆಗಿ ಸಿಕ್ಕಿರೋದನ್ನ ನಾವು ಇನ್ನೊಬ್ರಿಗೆ ಫ್ರೀ ಆಗಿ ಕೊಟ್ರೆ ನಾವು ಇನ್ನ ಸರ್ವೈವಲ್ ಅಂದ್ರೆ ಉಳ್ಕೊಳ್ಳೋದಕ್ಕೆ ಇನ್ನೊಂದು ಸ್ವಲ್ಪ ದಿನ, ಅದು ಒಂದು ಒಂದು ದಾರಿ. ಅದರಿಂದ ನಾವುಗಳು ಇವತ್ತು ನಾವ್ ಎಲ್ಲೆಲ್ಲಿಂದಾದ್ರೂ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ ಒಂದು ಸಹಾಯ ಮಾಡಲಿಕ್ಕೆ ಸಿದ್ಧ ಇರ್ತೀವಿ. ನೀವು ಅಷ್ಟೇನೆ ಸ್ನೇಹಿತರೆ, ಒಂದೊಳ್ಳೆ ಜಾಗ ಅಂದ್ರೆ ಕಡಿಮೆ ದಿನದಲ್ಲಿ ಒಂದೊಳ್ಳೆ ಇಷ್ಟು ವಿಚಾರವಂತರು ಬರ್ತಾರೆ, ಅಮಲ್ ರೋಗದಿಂದ ಯಾವ ತರ ದೂರ ಇರಬೇಕು ಅನ್ನೋದೆಲ್ಲ ತಿಳಿಸ್ತಾರೆ. ದಯವಿಟ್ಟು ಈಗ ಯಾಕಂದ್ರೆ ನಿಮ್ಮ ಮನೆಯವರು ನಿಮ್ಮ ಗಾರ್ಡಿಯನ್ಸ್ ಅಂದ್ರೆ ನಿಮ್ಮ ಪೋಷಕರು ಏನಿರ್ತಾರೆ ಇಲ್ಲಿ ಹಾಕಿರ್ತಾರೆ, ಅದ್ರ ಮೇಲೆ ಕೆಲಸ ಮಾಡಿ. ಯಾಕಂದ್ರೆ ನಾವ್ ಇಲ್ಲಿಂದ ಆಚೆ ಹೋದ್ಮೇಲೆ ಅಣ್ಣವ್ರು ನಾವ್ ಹೇಳ್ದಂಗೆ ನಾವೆಲ್ಲ ಸಾಮಾನ್ಯರಲ್ಲ, ಒಂಥರ ಅಸಾಮಾನ್ಯ. ಒಂದಿಬ್ರು ಮಾಡೋ ಯೋಜನೆಗಳು, ಇಬ್ರು ಮಾಡೋ ಕೆಲಸಗಳನ್ನ ನಾವು ಒಬ್ಬೊಬ್ಬರೇ ಮಾಡೋ ಲೆಕ್ಕಾಚಾರದಲ್ಲಿ ಇರ್ತೀವಿ. ಅದನ್ನ ಒಳ್ಳೆತನವಾಗಿ ಬಳಸ್ಕೋಬೇಕು ಅಂದ್ರೆ ನಾವು ಏ ಕಾರ್ಯಕ್ರಮಕ್ಕೆ ಹೋಗ್ಬೇಕು. ಏ ಕಾರ್ಯಕ್ರಮಕ್ಕೆ ಬಂದ್ರೆ ಒಂದೊಳ್ಳೆ ನಮ್ಮ ಜೀವನ ದಾರಿನ ತಿಳಿಸ್ಕೊಡುತ್ತೆ, ಕುಟುಂಬದಿಂದ ದೂರ ಇರಬೇಕಾಗಿರೋ ವಿಷಯಗಳನ್ನ ತಿಳಿಸ್ಕೊಡುತ್ತೆ. ಮತ್ತೆ ತಿರ್ಗಾ ನಮ್ಗೆ ಮಿಗಿಲಾದ ಶಕ್ತಿ, ಒಂದೊಳ್ಳೆ ಒಂದು ಉಡುಗೊರೆಗಳನ್ನು ಕೊಡಕ್ ಸ್ಟಾರ್ಟ್ ಮಾಡ್ತದೆ. ಈ ತರ ಸ್ನೇಹಿತರೆ ಇಲ್ಲಿ ಇಷ್ಟು ಹೊತ್ತು ನಮ್ಗೆ ಮಾತಾಡಕ್ ಅವಕಾಶ ಕೊಟ್ಟಂತ ಈ ಸಂಸ್ಥೆಯವ್ರಿಗೆ, ಮತ್ತೆ ತಿರ್ಗಾ ಕೇಳಿದಂತ ನಿಮ್ಮವ್ರಿಗೆ, ಮತ್ತೆ ತಿರ್ಗಾ ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದ ನಮ್ಮ ಹಿರಿಯ ಬಂಧುಗಳಿಗೆ ಎಲ್ಲರೂ
1: ಹೇಳಿ ನಾನು ಮಾಡ್ಕೊಂಡು. ಸ್ನೇಹಿತರೆ, ಅಮಲುತನ ಅಮಲುತನ ನನಗೂ ನಿಮ್ಮಾಗೆ ಮುಂಚೆ ಕುತೂಹಲದಿಂದನೇ ಸ್ಟಾರ್ಟ್ ಆಗಿದೆ. ಕುತೂಹಲದಲ್ಲೇ ನಾನು ಸ್ಟಾರ್ಟ್ ಮಾಡಿದೆ. ಆ ಕುತೂಹಲ ಹಂಗೆ ಹೋಗ್ತಾ ಹೋಗ್ತಾ ಹೋಗ್ತಾ ನನಗೆ ಇದು ಅಮಲಿಗೆ ತಿಳ್ಕೊಂಡು ನಾನು ಅದರಿಂದ ಇಲ್ಲದೆ ಜೀವನ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ನೇಹಿತರೆ, ಕುಡಿಯೋದು ಶುರುವಾಗಿದ್ದು ಈ ಕಾರಣ ಅಂದರೆ ಇದನ್ನು ನಾವು ಬೆಳೆಸ್ಕೊತಾ ಬಂದೆ. ಅಂದರೆ ಇದನ್ನು ನಾನು ತುಂಬಾ ಇಷ್ಟಪಟ್ಟೆ ಕುಡಿದಿದ್ದೆ. ಯಾರೇನು ಬೇಜಾರು ಮಾಡ್ಕೊಂಡಂತ ಕುಡಿಬೇಕು ಅಂತಾನೆ ಇಷ್ಟಪಟ್ಟು ಹೋಗಿ ಕುಡ್ತನ ಮಾಡ್ತಾ ಇದ್ದೆ. ಬಟ್ ನನಗೆ ಕುಡಿದು ನನಗೆ ಜೀವನ ಮಾಡೋಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಯಾರ್ಯಾರು ಕುಡಿಯಲ್ಲ, ಎಲ್ಲರೂ ಕುಡಿತಾರೆ, ಬಾರ್ಗಳಿದೆ, ಎಲ್ಲೂ ಹೋಗಲ್ಲ. ನಾವು ಕುಡಿಲಿ ಕುಡಿದಲ್ಲಿ ಬಾರ್ ಓಪನ್ ಆಗುತ್ತೆ. ಕುಡಿಯೋರು ಎಲ್ಲ ಥರದವರು ಇದ್ದಾರೆ. ಬಟ್ ನಾವು ಕುಡ್ದಿದ್ದು ಅವರಂಗೆ ನಾವು ಕುಡಿದು ಕಮ್ಮಿ ಕುಡಿದು ಮನೆಗೆ ಹೋಗಿ ಜೀವನ ಮಾಡ್ತೇನೆ. ನಮ್ಮದು ಅಮಲುತನ ಹೆಚ್ಕೊಳ್ತಾ ಹೋಯಿತು. ಕುಡ್ಕೊಂಡು ನಾವು ಹೋಗಿ ಮನೇಲಿ ಅಥವಾ ಹೊರಗಡೆ ಕೆಲಸದಲ್ಲಿ ನಾವು ಸರಿಗೆ ನಡವಳಿಕೆ ಇರಲಿಲ್ಲ. ನಾವು ಬೇರೆ ಒಂದು ಮನುಷ್ಯನಾಗಿ ಟರ್ನ್ ಆಗ್ಬಿಡ್ತಿದ್ವಿ ಕುಡ್ದಾಗ. ಏನಕ್ಕೆ ಅಂದರೆ ನಾವು ಕಮ್ಮಿಗೆ ನಮಗೆ ಕುಡಿಯೋಕ್ಕಾಗ. ಸೊ ಕುಡ್ತಾನ ಇಲ್ಲ, ನಾನು ಫುಲ್ ಕುಡಿದು ನಾನು ಫುಲ್ಲು ಪ್ರಜ್ಞೆ ತಪ್ಪಿ ಹೋಗ್ಬೇಕಿತ್ತು, ಇಲ್ಲ ಅಂದರೆ ನಾನು ಕುಡಿದೆ ಸುಮ್ಮನಿರ್ಬೇಕಿತ್ತು. ನನ್ನ ಹತ್ರ ಇರೋದು ಇದೆರಡೇ ಆಪ್ಷನ್. ಕಮ್ಮಿ ಕುಡಿತೀನಿ, ಬ್ರ್ಯಾಂಡ್ನ ಚೇಂಜ್ ಮಾಡ್ತೀನಿ, ಅಯ್ಯೋ ಈಗ ಬೇಡ ಬಿಸ್ಕಿ ಬೇಡ ಜಿನ್ಗೆ ಹೋಗ್ತೀನಿ, ಜಿನ್ ಬೇಡ ಬ್ರ್ಯಾಂಡಿಗೆ ಹೋಗ್ತೀನಿ, ಈ ಥರದ್ದು ಪ್ರಯತ್ನ ನಾನು ಮಾಡಿದೆ. ಯಾಕೆಂದರೆ ನಾನು ಕುಡಿಯೋದಂದ್ರೆ ಭಾರಿ ಇಷ್ಟ. ಅಷ್ಟು ಇಷ್ಟ ಅಂದರೆ ನನಗೆ ಕುಡಿಯೋದು, ನನಗೆ ಅದನ್ನು ಬಿಡಬೇಕಲ್ಲ ಅನ್ನೋದೇ ಒಂದು ಮನಸ್ಸಲ್ಲಿ ಒಂದು ಇದು. ಇದು ಬಿಟ್ಟು ಹೆಂಗಪ್ಪ ಬದುಕಲಿ, ಯೋಚಿಸ್ದಾಗೆಲ್ಲ ಅಯ್ಯಪ್ಪ ಇದು ಬಿಟ್ಟು ಬದುಕಕ್ಕಾಗುತ್ತಾ ನನಗೆ ಅಂತ ಅನಿಸ್ತಾ ಇತ್ತು. ಅದಕ್ಕೆ ಏನು ಮಾಡ್ತಾ ಇದ್ದೆ, ಬೇರೆಯವ್ರನ್ನ ನೋಡ್ಬಿಟ್ಟು ಇವತ್ತು ಬರೀ 90 ಹೊಡ್ಬಿಟ್ಟು ಹೋಗೋಣ ಅಂತ. ಒಂದು ದಿವಸ 90 ಹೊಡಿತಾನೆ, ಓಕೆ ಓ 90 ಹೊಡೆದೆ ಚೆನ್ನಾಗಿ ಮಲ್ಕೊಂಡೆ ಅಂತ, ಈ ನೆಕ್ಸ್ಟ್ ದಿವಸಕ್ಕೆ ಏನಾಗುತ್ತೆ ಮತ್ತೆ 90 ಹೊಡೆಯೋಣ ಅಂತ ಹೋಗ್ತೀನಿ. ಅಲ್ಲೋಗಿ 90 ನೆನೆಸ್ತಾ ಇಲ್ಲ ಸ್ನೇಹಿತರೆ, 90 ಮೇಲೆ 90. ಕೊನೆಗೆ ನನ್ನ ಪ್ರಜ್ಞೆ ತಪ್ಪೋವರೆಗೂ ನಾನು ಕುಡಿತಾ ಇದ್ದೆ. ಕೊನೆಗೆ ಏನು ಮಾಡಿದೆ, ಬ್ರ್ಯಾಂಡ್ ಚೇಂಜ್ ಮಾಡಿದೆ. ಇದು ಯಾವುದು ಈ ಥರ ಸುಮಾರು ಪ್ರಯತ್ನಗಳನ್ನ ಮಾಡಿ ಮಾಡಿ ಮಾಡಿ ಮಾಡಿ ನಾನೇ ನನಗೆ ಹೊಡೆಸ್ಕೊಂಡು ಬಂದೆ. ಮೊದಲನೇದಾಗಿ ನಮಗೆ ಈ ಕುಡ್ತದಿಂದ ಫಸ್ಟ್ ಹಾಳಾಗೋದು ನಮಗೇ ಗೊತ್ತಿಲ್ಲದಂಗೆ ದೇಹ. ಆ ದೇಹದ ಫೀಲಿಂಗು ನಿಮಗೆ ಈಗ ಅರ್ಥ ಆಗುತ್ತೆ, ಮತ್ತು ಟ್ರೀಟ್ಮೆಂಟ್ ಸೆಂಟ್ರಿಗೆ ಹೋದಾಗ ಅರ್ಥ ಆಗುತ್ತೆ ನಿಮಗೆ. ಚೇಂಜಸ್ ಆಗ್ತಾನೆ ಇರುತ್ತೆ, ಟೇಸ್ಟ್ ಸಿಗೋಕೆ ಸ್ಟಾರ್ಟ್ ಆಗುತ್ತೆ, ಹೊಟ್ಟೆ ಹಸಿವು ಸ್ಟಾರ್ಟ್ ಆಗುತ್ತೆ, ಮುಖದಲ್ಲಿ ಚೇಂಜ್ ಆಗುತ್ತೆ, ನಡವಳಿಕೆ ಚೇಂಜ್ ಆಗುತ್ತೆ. ಫಸ್ಟು ನಮಗೆ ಅನುಕೂಲ ಆಗೋದು ನಮ್ಮ ದೇಹ, ನಾವು ನಮ್ಮಿಂದ. ನೆಕ್ಸ್ಟ್ ನಮ್ಮಲ್ಲಿ ಚೇಂಜಸ್ ಬರೋದು ನಾವು ಕುಡ್ತಿದ್ದ ದೂರ ಇದ್ದಾಗ ನಮ್ಮ ನಡವಳಿಕೆ. ನಾವು ಇವತ್ತು ನಾವು ಅಮಲುತನ ಅನ್ನೋದು ಸ್ನೇಹಿತರೆ ನಮ್ಮ ಬಾಲ್ಯದಿಂದನೇ ಬೆಳೆಸ್ಕೊಂಡು ಬಂದಿರ್ತೀವಿ. ಹೆಂಗೆ ಬೆಳೆಸ್ಕೊಂಡು ಬಂದಿರ್ತೀವಿ ಅಂದರೆ ಬಾಲ್ಯದಿಂದ ಕುಡ್ಕೊಂಡು ಇಳಕ್ಕಿಂತ ನಮ್ಮ ಗುಣದೋಷಗಳು ನಾವು ಚಿಕ್ಕದ್ರಿಂದನೇ ನೀವು ನೋಡ್ಕೊಳ್ತಾ ಬಂದರೆ ನಾವು ಬೇರೆಯವ್ರ ಹಂಗೆ ಕಾಮನ್ ಆಗಿ ಇರಲಿಲ್ಲ. ಅವ್ರ ಥರ ನಾವು ಇದ್ದವರೇ ಅಲ್ಲ, ನಾವು ಒಬ್ಬ ಡಿಫ್ರೆಂಟ್ ಪರ್ಸನ್ ಆಗೇ ಬೆಳೆದಿದ್ದು ಚಿಕ್ಕದಿಂದಲೂ ಡಿಫ್ರೆಂಟ್ ಪರ್ಸನ್. ಕ್ಲಾಸು ಒಂದು ತರಗತಿಯಲ್ಲಿ ಓದಬೇಕಾದ್ರೂ ನಾವು 15-30-40 ಜನ ಇದ್ದೆ, ನಾನೊಬ್ಬ ಡಿಫ್ರೆಂಟ್. ನಾನೇ ಯಾಕೆ ಯಾವಾಗಲೂ ಮೇಸ್ತ್ರಿ ಕೆಲಸ ಬಯಸ್ಕೊತಾ ಇದ್ದೆ, ನಾನೇ

ಯಾವ ಪನಿಶ್ಮೆಂಟ್ ತಗೋತಾ ಇದೆ, ನಾನೇ ಯಾಕೆ ಗಲಾಟೆ ಮಾಡುವೆ ನನ್ನ ತಂದೆ ತಾಯಿಗಳು. ಸೊ ನಾನು ಅಲ್ಲಿಂದನೇ ನಂದು ಕ್ಯಾರೆಕ್ಟರು, ನಂದು ಡಿಫ್ರೆಂಟ್ ಕ್ಯಾರೆಕ್ಟರು, ನಾನು ಬೇರೋಗಿಂತ ವಿಭಿನ್ನ ಅನ್ನೋದು ಗೊತ್ತಾಗೋಯ್ತು. ಸೊ ಅಲ್ಲಿಂದನೇ ಬೆಳವಣಿಗೆ ಬಂದಿರೋದು ನಾವು ಅಂಥವ್ರು. ಸೊ ಅದನ್ನೇ ಬೆಳೆಸ್ಕೊಂಡು ನಾವು ಬಂದಾಗ ಅದಕ್ಕೆ ನಮಗೆ ಬೇರೆ ಒಂದು ಏನೋ ಒಂದು ಹೊಸ ತಂದಾಗ ಫಸ್ಟ್ ನಾವು ಕಾಲಾಕಿರ್ತೀವಿ. ಈಗ ನೀವು ಯೋಚನೆ ಮಾಡಿದ್ರೆ ಫಸ್ಟ್ ಕುಡ್ತಕ್ಕೆ ನಾವಾಗೇ ಇಲ್ಲ, ಯಾರೋ ಒಬ್ರು ಕುಡಿಯೋದು ನೋಡಿ ಇದು ಹೇಗಿರುತ್ತೆ ಅಂತ ನೋಡೋಕ್ಕೆ ಹೋಗಿದ್ದು. ಹೌದಾ, ಅದು ನಶ ಕೊಡುತ್ತೆ, ಏನು ನಶ, ಇದು ಹೆಂಗಿರುತ್ತೆ, ಇದು ಅದನ್ನು ಅನುಭವಿಸೋದು ಹೆಂಗೆ ಅಂತ ನಮಗೆ ಕುತೂಹಲದಿಂದ ನಾವು ಹೋಗಿದ್ದು. ಹಿಂಗೆ ನಮಗೆ ಕುತೂಹಲನ ಇಟ್ಕೊಳಕ್ಕಾಗಲ್ಲ, ಅದು ನಮ್ದು ಚಿಕ್ಕ ವಯಸ್ಸಿಂದನೂ ಬಂದಿರುತ್ತೆ. ಸೊ ಇದ್ರ ಮೂಲಕ ನಾವು ಬಂದು ಕೊನೆಗೆ ನಾವು ಕುಡಿತದಿಂದ ನಾವು ಜೀವನ ಮಾಡದೇ ಇರಂಗೆ ಆಗ್ತದೆ. ಇದರಲ್ಲಿ ಮುಖ್ಯವಾಗಿ ಸ್ನೇಹಿತರೆ ಮನೆಯಲ್ಲೆಲ್ಲ ಕುಡಿತಾ ಇದ್ದ ನೋಡ್ತಾ ಇರ್ತೀವಿ, ಅಕ್ಕಪಕ್ಕದವ್ರು ಕುಡಿತಾ ಇರೋದು ನೋಡ್ತಾ ಇರ್ತೀವಿ. ಓಕೆ, ಕುಡಿತಾರೆ ಹೋಗ್ತಾರೆ, ನಾವೇನು ಮಾಡ್ತಿದ್ವಿ ಸ್ನೇಹಿತರೆ, ನಾವು ಕುಡಿತದಿಂದ ಏನೆಲ್ಲ ಹಾಳು ಮಾಡ್ಕೊಂಡ್ವಿ ಅಂತ ನಮ್ಮ ಇನ್ವೆಂಟ್ರಿ ನಾವು ಮಾಡೋಕೆ ಹೋದ್ರೆ ಡ್ಯಾಮೇಜಸ್ಗಳು ಮನೆಗೆ ಮಾಡೋಕೆ ಹೋದ್ರೆ ಫಸ್ಟ್ ಮನೇಲಿ ಡ್ಯಾಮೇಜ್ ಮಾಡ್ತೀವಿ. ಯಾರು ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಇಲ್ಲಿ ಫಸ್ಟ್ ಡ್ಯಾಮೇಜ್. ಸ್ನೇಹಿತರೆ ನಾವು ಡ್ಯಾಮೇಜು ಸುಮಾರು ಸಲ ಮಾಡಿದ್ದೀವಿ, ಎಂತೆಂಥ ಡ್ಯಾಮೇಜ್ ಮಾಡಿದ್ದೀವಿ. ಬಟ್ ಹೇಳ್ತೀನಿ, ಸಣ್ಣದಾಗಿ ಅವ್ರನ್ನ ಮನ್ಸು ನೋವಿಸೋದು ಒಂದು ಡ್ಯಾಮೇಜ್ ಸ್ನೇಹಿತರೆ. ನಮಗೆ ಯಾವುದೇ ರೀತಿ ಹಕ್ಕಿಲ್ಲ, ನಮ್ಮ ಎತ್ತೋರ್ಗೆ, ನಮ್ಮ ಅಣ್ಣ ತಮ್ಮದಿಗೆ, ನಮ್ಮ ಸಹೋದರ ಸಹೋದರಿಗೆ ಮನ್ಸು ನೋವಿಸೋದು ದೊಡ್ಡ ತಪ್ಪು. ಯಾವ್ರಿಗೆ ಆಲೋಚನೆ ಬರ್ಸಿದ್ದೀವಿ, ಯಾಕಾದ್ರೂ ಹುಟ್ಟಿದ್ನಪ್ಪ ಈ ನನ್ನ ಮಗ ಸತ್ತಿಗಿತ್ತೋದ್ರಾದ್ರೂ, ಹೆಂಗಾರು ಆಕ್ಸಿಡೆಂಟ್ ಅಲ್ಲಿ ಸತ್ತಿಗಿತ್ತೋಗಾದ್ರೂ ಹೆಂಗೋ ಒಂದು 11 ದಿವ್ಸನ 10 ದಿವ್ಸನ ಹತ್ಬಿಟ್ಟು ಸುಮ್ಮನೆ ಬಿಡ್ತೀವಿ. ಆ ಮಟ್ಟಿಗೆ ಅವ್ರಿಗೆ ಯೋಚನೆ ಬರಂಗೆ ನಾವು ಮಾಡಿದ್ವಿ. ಯಾಕೆಂದ್ರೆ ನಾವು ಕುಡ್ತಾನ ಸುಮ್ಮನೆ ಕುಡಿದ್ಬಿಟ್ಟು ಹೋಗಿ ಮಲಗಿದವರಲ್ಲ, ಮಲಗಿದ್ರೆ ನಾವು ಇವತ್ತು ಇಲ್ಲಿಗೆ ಬರ್ತಾ ಇರಲ್ಲ. ನಾವು ಡ್ಯಾಮೇಜಸ್ ಮಾಡಿರೋದ್ರಿಂದನೇ ನಮ್ಮ ಡ್ಯಾಮೇಜಸ್ ನಾವು ಸರಿಪಡಿಸ್ಕೋಬೇಕು. ಅಲ್ಲಿಂದ ನಾವು ಕುಡ್ತಾನ ದೂರ ಏನಕ್ಕೆ ಇಡಬೇಕು ಅಂದರೆ ಅದಾದ್ಮೇಲೆ ಮಾಡೋ ಡ್ಯಾಮೇಜಸ್ಗಳು ನಮಗೆ ನಮ್ಗೆ ಅರಿವಿರಲ್ಲ. ಬೆಳಿಗ್ಗೆ ಎದೆ ಇಟ್ಟಿದಂಗೆ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಕೇಳ್ತೀವಿ. ಎಷ್ಟೋ ಸಲ ನಾವು ಕುಡಿದ ನಶೆಯಲ್ಲಿ ನಾವು ಏನೇನು ಮಾಡಿದ್ದೀವಿ ನಮಗೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಬಂದೀವಿ, ಹಾಸ್ಪಿಟ್ಲಲ್ಲಿ ಇದ್ದೀವಿ ಬೆಳಿಗ್ಗೆ ಎದ್ದಾಗ. ನಾನು ಸ್ನೇಹಿತರೆ ಕುಡಿದು ಬಿದ್ದು ಅರ್ಧ ಮುಖನೇ ಹುಟ್ಟೋಗಿದೆ, ಅರ್ಧ ಮುಖನೇ ಹುಟ್ಟೋಗಿ ಅರ್ಧ ಮುಖನೇ ಇದು ಮಾಡಿ ಕಳಿಸಿರೋದು ನಮಗೆ. ಆಗಲೇ ನಾನು ಕುಡ್ತಾನ ಬಿಡಬೇಕಾಯ್ತು, ದೂರ ಇರಬೇಕಾಯ್ತು, ಅಲ್ಲಿಂದನ ಬಂದಿರೋದು. ನೋವು ನಾನು ಫಿಸಿಕಲ್ ಡ್ಯಾಮೇಜ್, ಸೊ ಇದರಿಂದ ನಮ್ಗೆ ಬಂದಿರೋ ನನ್ನ ಹೆಂಡತಿ ಅವ್ರಿಗೆ ನಾವು ಯಾವ ಹಕ್ಕು ಇಲ್ಲ ಸ್ನೇಹಿತರೆ. ನಾವು ಅವ್ರಿಗೆ ಒಂದು ಜೀವನ ಕೊಡ್ತೀವಿ ಅಂತ ಕರ್ಕೊಬಂದು ಅವ್ರನ್ನ ನಡೆಸಿ ಅವ್ರ ಗೋಳು ಅವ್ರ ಇದು ನಮಗೆ ಖಂಡಿತ ದರ ಆಗಲ್ಲ. ಯಾಕೆಂದ್ರೆ ನಾವು ಒಂದು ಜೀವನ ಕರ್ಕೊಬಂದು ಮನೆಗೆ ಇನ್ನೊಂದು ಜೀವನ ಹುಟ್ಟಿಸಿದ್ವಿ, ಅದಕ್ಕೆ ನಾವು ಅಷ್ಟೇ ಜವಾಬ್ದಾರಿ ಇರಬೇಕು. ಮಕ್ಕಳು ಇವತ್ತು ನನ್ನ ಮಗ 10th class ಓದ್ತಿದ್ದಾನೆ, ಅವನು ಈಗ ಹೋದ ವರ್ಷ ಹಾಸ್ಟೆಲ್ಗೆ ಸೇರ್ಕೊಂಡ. ಹಾಸ್ಟೆಲ್ಗೆ ಯಾಕೆ ಸೇರ್ಕೊಂಡ, ಆಗ್ತಿಲ್ಲ ಅವನಿಗೆ ಅಪ್ಪ ಅಮ್ಮ ಜಗಳ, ನಾ ಕುಡ್ದು ಬಂದು ಗಲಾಟೆ ಮಾಡೋದು ಅವ್ನಿಗೆ ಈಗಲೇ ಅನಿಸ್ಬಿಟ್ಟಿದೆ. 13-14 ವಯಸ್ಸಿಗೆ ಮಕ್ಕಳಿಗೆ ನಮಗೆ ಅಪ್ಪನ ಜೊತೆ ಇರೋಕ್ಕಾಗಲ್ಲ ಅಂತ ಅಂದಮೇಲೆ ಅದಕ್ಕಿಂತ ಕೆಟ್ಟದ ತಂದೆಗೆ ಯಾವುದೂ ಇಲ್ಲ ಸ್ನೇಹಿತರೆ. ಯಾವತ್ತೂ ತಂದೆ ಮಗನಿಗೆ ಒಂದು ಹೀರೋ ಆಗಿರ್ತಾನೆ. ಓಕೆ, ಅವನನ್ನು ನೋಡಿ ಮಕ್ಕಳು ನಮ್ಮ ಅಪ್ಪ ಹೀರೋ, ನಮ್ಮ ಅಪ್ಪ ಹೀರೋ, ಎಲ್ಲ ಹಾಡುಗಳಲ್ಲೂ ಅಪ್ಪಂದಿರು ಉಳಿತಾರೆ. ನಾ ಯಾವ ಮಕ್ಕಳಿಗೆ ನಿಮಗೆ ನಾನು ಹೀರೋ ಅಲ್ಲ ಅಂದಮೇಲೆ ನನ್ನ ಜೀವನ ಬದುಕಿದ್ದು ವೇಸ್ಟ್. ನನ್ನ ಮಕ್ಕಳಿಗೆ ನಾನು ಹೀರೋ ಅಲ್ಲ ಅಂದಮೇಲೆ ನಾನು ಇನ್ನೇನಕ್ಕೆ ಬದುಕಿದ್ದು, ಇನ್ನೇನಕ್ಕೆ ನಾನು ಜೀವನ ಮಾಡಿ ಅಷ್ಟು ಇಲ್ಲಿದ್ರೆ ನಮ್ಮ ಮಕ್ಕಳನ್ನ ಯಾಕೆ ಮಾಡ್ಕೋಬೇಕಿತ್ತು, ಇಷ್ಟೆಲ್ಲ ಭಾವನೆಗಳು ಬರುತ್ತೆ. ಓಕೆ, ಕುಡ್ತಾನ ನಿಜವಾಗ್ಲೂ ಸ್ನೇಹಿತರೆ ಸರಿ ಇಲ್ದಂಗೆ ಇಲ್ಲಿ ಇದ್ದಾಗಷ್ಟೇ ನಮ್ಗೆ ಅದ್ರ ಗೊತ್ತಾಗುತ್ತೆ. ರಿಯಲ್ ಚಾಲೆಂಜು ನಮ್ಮ ರಿಯಲ್ ಇದು ಬರೋದೇ ನಾವು ಹೊರಗಡೆ ಹೋದ್ಮೇಲೆ ಕುಡ್ತದಿಂದ ದೂರ ಹೇಗಿರ್ತೀನಿ ಅನ್ನೋದು ದೊಡ್ಡ ಸಾಹಸ. ತುಂಬಾನೇ ಕಷ್ಟ, ತುಂಬಾನೇ ಕಷ್ಟ ಇದೆ. ಅದಕ್ಕೆ ಸ್ನೇಹಿತರೆ ನಮಗೆ ಸಹಾಯ ಇಲ್ಲದೆ ನಾವು ಇಲ್ಲ ಇನ್ನೊಬ್ಬರನ್ನ ನಾವು ಹೆಲ್ಪ್ ಕೇಳದೆ ನಾವು ಖಂಡಿತ ಕುಡ್ತದಿಂದ ದೂರ ಇರೋಕ್ಕಾಗಲ್ಲ ಸ್ನೇಹಿತರೆ. ಅದು ಖಚಿತ ಬರ್ದಿ ಶಾಸನದಲ್ಲಿ ಬರೆದು ಇಟ್ಕೋಬಿಡಿ ಗ್ರಂಥದಲ್ಲಿ. ನೀವೇ ಯೋಚಿಸಿ, ನೀವೇ ಡಿಸೈಡ್ ಮಾಡಿ, ನೀವೊಬ್ಬರೇ ಡಿಸಿಷನ್ ತಗೊಂಡು ಯಾವ್ದಾರು ನೀವು ಪೂರ್ಣ ಮಾಡಿದ್ದೀರ, ಯಾವ್ದಾರು ನಾವು ಕುಡುಕರು, ನಾವು ಅಮಲು ರೋಗಿಗಳು ಒಂದಾರು ಕೆಲಸ ಪೂರ್ತಿ ಮಾಡಿದೀವ, ಮಾಡಿಲ್ಲ ಸ್ನೇಹಿತರೆ. ಎಲ್ಲ ಅರ್ಧಂಬರ್ಧ ಕೆಲಸ, ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಇಲ್ಲೊಂದು ನಿರ್ಧಾರ ಯಾವತ್ತೂ ಸರಿ ಹೋಗಿಲ್ಲ. ಓಕೆ, ನನ್ಗೆ ಯಾವುದು ನಾನು ಕರೆಕ್ಟಾಗಿ ನನ್ನ ಜವಾಬ್ದಾರಿಗಳನ್ನ ಮುಗಿಸಿಲ್ಲ. ಸೊ ನನ್ಗೆ ಈ ಥರ ಇದ್ದಾಗ ನನಗೆ ಸಹಾಯ ಬೇಕೇ ಬೇಕು. ನನಗೆ ಸಹಾಯ ಯಾಕೆ ಬೇಕು, ನಮ್ಮ ತಂದೆ ತಾಯಿಯಿಂದನೂ ಸಹಾಯ ಸಿಗಲ್ಲ, ನಮಗೆ ಹೆಂಡತಿಯಿಂದನೂ ಸಿಗಲ್ಲ, ಮಕ್ಕಳಿಂದನೂ ಸಿಗಲ್ಲ. ಯಾಕೆಂದ್ರೆ ಅವರು ಆ ಅಮಲು ತಂದಲಿಲ್ಲ. ಸೊ ನನ್ನನ್ನು ಅರ್ಥ ಮಾಡ್ಕೊಳ್ಳೋದು ಯಾರು, ನಿಮ್ಮಂತ ಇನ್ನೊಬ್ಬ ಅಮಲು, ಇನ್ನೊಬ್ಬ ಅಮಲು ರೋಗಿನೇ ಇನ್ನೊಬ್ಬ ಅಮ್ಗೆ ಅರ್ಥ ಮಾಡ್ಕೊಳಕ್ಕಾಗದು. ಯಾಕೆಂದ್ರೆ ಅವನು ಆ ಸ್ಥಾನದಲ್ಲಿ ಇರ್ತಾನೆ, ಅದೇ ಭಾವನೆಗಳು, ಅದೇ ಯೋಚನೆಗಳು ಅವನಿಗಿರುತ್ತೆ. ಸೊ ಈ ಸಹಾಯ ತಗೊಳಕ್ಕೇನೆ ನಾವು ಇಲ್ಲಿ ಆಲ್ಕೋಹಾಲಿಕ್ ಅನಾನಿಮಸ್ AA ಅಂತ ಇರೋದು. ಇದು ಜಗತ್ತಲ್ಲಿ ಪ್ರೂವ್ ಆಗೋಗಿದೆ, ಇದು ಒಂದೇ ನಮಗೆ ದಾರಿ.
ನಮಗೆ ನಾವು ಕೃತ್ಯದಿಂದ ದೂರ ಇಟ್ಕೊಳ್ಳಕ್ಕೆ, ಯಾಕೆ ಇದಕ್ಕಿಂತ ಮುಂಚೆ

ನೀವು ಎಷ್ಟು ಸಲ ಬಿಟ್ಟಿಲ್ಲ, ಟ್ಯಾಬ್ಲೆಟ್ ತಗೊಂಡ್ ಬಿಟ್ಟಿದ್ದೀವಿ, ಬಿಟ್ವಾ ಟ್ಯಾಬ್ಲೆಟ್ ಟ್ಯಾಬ್ಲೆಟ್ದು ಪವರ್ ಕಮ್ಮಿ ಆಗ್ತಿದ್ದಂಗೆ ಹೋಗ್ಬಿಡ್ತಿದ್ವಿ. ಸಾವಿರಾರು ದೇವಸ್ಥಾನಕ್ಕೆ ಹೋಗಿದ್ದೀವಿ, ನಮ್ಮ ತಂದೆ ತಾಯಿಗಳು ಬೇಕಾದ ದೇವಸ್ಥಾನಕ್ಕೆ ಕಾಯ್ತ ಕಟ್ಸಿದ್ದಾರೆ, ಒಂದ್ ತಿಂಗಳು ಬಿಟ್ಟಿದ್ದೀವಿ. ಭಯದಿಂದ ನಾವು ದೂರ ಇರಬೇಕು, ನಮ್ಮ ಇಚ್ಛೆಯಿಂದ ದೂರ ಇರಬೇಕು, ಇದೆರಡೆ. ಈಗಲೂ ನಮಗೆ ಕುಡಿಬೇಕು ಅಂತ ಕುಡಿಯೋದ್ರಿಂದ ದೂರ ಇದ್ದೀವಿ ಅಂದರೆ ನನಗೆ ಆಗೋ ಭಯ, ಭಯ ಏನು ಅಂದರೆ ನಾನು ಮತ್ತೆ ಕುಡಿದ್ರೆ ನಾನು ಏನಾಗ್ತೀನಪ್ಪ ಅಂತ ಕಣ್ಣು ಮುಚ್ಚಿದ್ರೆ ಹಿಂಗೆ ಕಾಣುತ್ತೆ. ಆ ಭಯ ಹೆಂಗೆ ಕಾಡುತ್ತೆ ಅಂದರೆ ಅಯ್ಯೋ, ಈ ಸದ್ಯ ನನಗೆ ಇನ್ನು ಜೀವಂತವಾಗಿ ನನ್ನ ಉಳಿಸಿರೋದೇ ದೊಡ್ಡ ದೇವ್ರದ ಒಂದು ದೊಡ್ಡ ಭಿಕ್ಷೆ ಅದು, ಜೀವಂತವಾಗಿ ಉಳಿದಿರೋದು. ಯಾವತ್ತೂ ಸತ್ತೋಗ್ಬಿಡ್ಬೇಕಿತ್ತು, ಇಲ್ಲ ಯಾವುದೋ ಉಚ್ಚ ಆಸ್ಪತ್ರೆಯಲ್ಲಿ ನಾನು ಇರಬೇಕಿತ್ತು, ಇಲ್ಲ ಎಲ್ಲೋ ಒಂದು ಮೂಲೆನೋ ರೈಲ್ವೆ ಸ್ಟೇಷನ್ ಅಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೋ, ಬಟ್ ಇವಾಗ ನಾನು ಜೀವಂತವಾಗಿ ಇದ್ದೀನಿ ಅನ್ನೋದೇ ಒಂದು ದೊಡ್ಡ ಗಿಫ್ಟು ಭಗವಂತನ ಕಡೆಯಿಂದ ಬಂದಿರೋದು. ಅದಕ್ಕೆ ನಾವು ಇದನ್ನ ದೂರ ಇಡಬೇಕು ಅಂದರೆ ನಾವು ಖಂಡಿತ ನಾವು ಇನ್ನೊಬ್ರು ಸಹಾಯ ಪಡೀಲೇಬೇಕು. ಆ ಸಹಾಯ ಎಲ್ಲಿ ಸಿಗುತ್ತೆ, ಯಾಕೆ ಅಂದರೆ ಅಲ್ಲಿ ನಮ್ಮಂಥ ಅಮ್ಮಲು ರೋಗಿಗಳೇ ಇರ್ತಾರೆ, ಅವರು ಬಂದು ಅವರ ಅನುಭವಗಳನ್ನ ಶೇರ್ ಮಾಡ್ತಾರೆ. ಆಕೆ 10 ವರ್ಷ 15 ವರ್ಷ ಸರ್ ಅವರೆಲ್ಲ ಇರಬೇಕಾದ್ರೆ ಗಾಬರಿ ಆಗುತ್ತೆ, ನಿಜವಾಗ್ಲೂ ನಾವು ಕುಡ್ತದಿಲ್ಲ ಅಷ್ಟು ವರ್ಷ ದೂರ ಇರ್ತೀವ ಅಂತ. ಅದಕ್ಕೆ ನಾವು ತುಂಬಾ ದೂರ ಆಲೋಚನೆ ಮಾಡಕ್ ಹೋಗ್ಬಾರ್ದು. ಇವತ್ತು ಒಂದು ದಿವಸ ನಾನು ಕುಡ್ತದಿಂದ ಸದಾ ಇರಬೇಕು, ಒನ್ ಡೇ ಅಟ್ ಅ ಟೈಮ್, ಇವತ್ತು ಒಂದು ದಿವಸ ಇರಬೇಕು, ನಾಳೆ ನೋಡೋಣ. ಇವತ್ತು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ನನಗೆ ಇವತ್ತು ನಾನು ಕುಡ್ತದಿಂದ ದೂರ ಇರಬೇಕು, ಅದಕ್ಕೆ ನಾನು ಏನ್ ಮಾಡ್ಬೇಕು? ಅದಕ್ಕೆ ಇರದೇ ಸ್ನೇಹಿತರೆ, ಇಡೀ ಪ್ರಪಂಚದಲ್ಲಿ ಎಲ್ಲೇ ಹುಡುಕಿ, ಯಾವ ಡಾಕ್ಟ್ರೂ ಅಲ್ಲ, ಯಾವ ದೇವಸ್ಥಾನನೂ ಅಲ್ಲ, ಯಾವುದು ಇಲ್ಲ, ನೀವು ನಾವು ಸೇರುವಂತ ಜಾಗನೇ ಅದೇ ಆಲ್ಕಾನಿಕ್ ಅನಾನಿಮಸ್ ಮೀಟಿಂಗ್ಗೆ ಹೋದಾಗ ಅಲ್ಲಿಂದ ಅವರ ಭಾವನೆ ಯೋಚನೆಗಳಿಂದ ಇದು ಕಾಯಿಲೆ ಅಂತ ಎಲ್ಲರಿಗೂ ಗೊತ್ತು ಹೇಳಿದರೆ, ಇದು ಕಾಯಿಲೆ ಅಂತಲೇ ನಮಗೆ ಗೊತ್ತಿರಲಿಲ್ಲ ಸ್ಟಾರ್ಟಿಂಗು. ಮತ್ತೆ ಕುಡ್ತಾನ ನಾವು ಕುಡುಕ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಎಷ್ಟೊಂದು ವರ್ಷ ಅಂತ ಹೋದೆ ಸ್ನೇಹಿತರೆ. ನಾನು 12 ವರ್ಷ 13 ವರ್ಷ ಕುಡ್ತ ಜೀವನ ನಾನು ಅಕ್ಸೆಪ್ಟೇ ಮಾಡಲಿಲ್ಲ. ಓಕೆ, ನಾನು ಕುಡುಕ ಅಂದ್ರೆ ನಾನು ಯಾರೂ ಅಕ್ಸೆಪ್ಟ್ ಮಾಡಿಲ್ಲ. ಇಲ್ಲ ಯಾರು ಕುಡಿಯೋದ್ ನಿಲ್ಸು ಅಂತ ಹೇಳಿದ್ರೆ ಅವ್ರನ್ನ ಫಸ್ಟ್ ದೂರ ಇಡ್ತಾರೆ. ನಾನು ಎಲ್ಲೋಗಿ ಸೇರ್ತಾ ಇದ್ದೆ, ನನಗೆ ಇದ್ದಿದ್ದು ಸ್ನೇಹಿತರೆ ಯಾರು ಕುಡಿಯೋಕೆ ಕರೆಯೋರು, ಓಕೆ ಬಾರಲ್ಲಿರೋರು, ಓಕೆ ನನ್ನ ಪ್ರಾಬ್ಲಮ್ಗಳನ್ನ ನಾನು ಮನೆ ಮುಂದೆ ಮನೆಯಲ್ಲಿ ಯಾವಾಗ್ಲಾರು ನಾವು ತಂದೆ ತಾಯಿ ಮುಂದೆನೋ ಇಲ್ಲ ನನ್ನ ಹೆಂಡತಿ ಮುಂದೆನೋ. ಸೊ ನಮ್ಮ ಇದು ನಮ್ಗೆ ಸ್ಥಾನ, ಒಂದು ಜಾಗ ಬೇಕು. ಈಗ ನಾನು ಹೆಂಗೆ ಕುಡ್ತಕ್ಕೆ ನಾನು ಎದ್ದು ಬೆಳಗ್ಗೆ ಎದ್ದು ಬಾರ್ಗ್ ಹೋಗ್ತೀನೋ ಹಂಗೆ ನಾನು ಕುಡ್ತಾನಿಂದ ದೂರ ಇರಕ್ಕು ನಾನು ಎದ್ದು ಒಂದ್ ಕಡೆ ಹೋಗ್ಬೇಕು ಸ್ನೇಹಿತರೆ. ಆಲ್ಕೋಹಾಲಿಕ್ ಅನಾನಿಮಸ್ ಅನ್ನೋದು ಆ ಜಾಗ, ಆ ಜಾಗಕ್ಕೆ ನಾನು ಹೋದಾಗ ನನ್ನ ಮನಸ್ಸು ನನ್ನ ಪ್ರಶಾಂತತೆ ನನ್ನ ಕಾಪಾಡ್ಕೊಳಕ್ಕೆ ಅದು ಒಂದು ಒಳ್ಳೆ ವೇದಿಕೆ, ಒಳ್ಳೆ ಫೆಲೋಶಿಪ್. ಅದು ಇನ್ಯಾವುದು ಆಪ್ಷನ್ ಇಲ್ಲ ಸ್ನೇಹಿತರೆ. ನಾವು ಕುಡ್ತದಿಂದ ದೂರ ಒನ್ ಡೇ ಅಟ್ ಅ ಟೈಮ್ ಪಾಲಿಸಿದ್ರೇನೆ ನಾವು ಕುಡ್ತದಿಂದ ದೂರ ಇರಬೇಕು. ಇಲ್ಲ ಇದಕ್ಕೆ ನಾನು ಗಾಂಚಲಿ ತೋರಿಸಿದ್ನ ಸ್ನೇಹಿತರೆ, ಇದೇ ಪ್ರೋಗ್ರಾಮ್ಗೆ ನಾನು ಒದ್ದೋಗಿ ಇದೇನು ಇವ್ರು ಹೇಳ್ತಾರೆ ಕುಡ್ತಾ ಇವ್ರೇನು ಬಿಡ್ಸೋದು ನನ್ನ ಮನಸ್ಸಿಗಿಂತ ಗ್ರೇಟ ಅಂತ ಇದೇ ಕಾರ್ಯಕ್ರಮಕ್ಕೆ ನಾನು ಬೈದು ಒಡ್ದು ಆಚೆ ಹೋಗಿ ನಾನೇನು 12 ವರ್ಷದ ಕುಡ್ತ ಜೀವನದಲ್ಲಿ ನಾನು ಹಾಳು ಮಾಡಿದ್ದೀನಿ, ಓಕೆ ನನ್ನ ಮಾನಸಿಕ ದೈಹಿಕ ಮತ್ತೆ ನನ್ನ ಹಣ ಸಾಲ ಮತ್ತೆ ಮನೆ ಹಿಂಸೆ ಅದರದ್ದು 1.5 ವರ್ಷದಲ್ಲಿ ಹಾಳು ಮಾಡಿದ್ದೀನಿ ಸ್ನೇಹಿತರೆ. 12 ವರ್ಷದ ಕುಡ್ತದ ಕರಾಳ ಜೀವನ ಅದರದ 10 ಪಟ್ಟು ಬರೀ 1.5 ವರ್ಷದಲ್ಲಿ ಹಾಳು ಮಾಡಿ ಈ ಕಾರ್ಯಕ್ರಮಕ್ಕೆ ನಾನು ತಿರಸ್ಕರಿಸಿ ನನಗೆ ಎಲ್ಲ ಗೊತ್ತೋ ನಾನು ಹ್ಯಾಂಡ್ಲ್ ಮಾಡ್ಕೋತೀನಿ ನನಗೆ ನಾನು ಕಾಪಾಡ್ಕೋತೀನಿ ಅಂತ ಹೋಗಿ ಬಂದಿದ್ದೀನಿ. ಖಂಡಿತ ಸ್ನೇಹಿತರೆ ಇದು ಈ ಕಾರ್ಯಕ್ರಮನ ಪಾಲಿಸ್ಕೊಂಡು ಇದರಲ್ಲಿರೋ ಫೆಲೋಶಿಪ್ನಲ್ಲಿ ಮುಂದೆ ಹೋದ್ರೆ ನಾವು ಕುಡ್ತದಿಂದ ದೂರ ಇರ್ಬೋದು, ಸಾಯೋವರೆಗೂ ಇರುತ್ತೆ ನನಗೆ. ಇದು ಕಾಯಿಲೆ ಅಂತ ನಾವು ಅನ್ಕೋಬೇಕು, ಇದೊಂಥರ ನಾವು ನಮ್ಮ ಜೊತೆನೆ ಇದು ಹೋಗ್ಬೇಕು. ಅದಕ್ಕೆ ನಾವು ಇವತ್ತಿಗೂ ಏನ್ ಹೇಳ್ತೀವಿ, ಆಲ್ಕೋಹಾಲಿಕ್ ಅಂತಾನೆ ನಾವು ನಮ್ಮನ್ನ ನಾನು ಪರಿಚಯ ಮಾಡ್ಕೊಳ್ಳೋದು. ನಾನು ಸದಾ ಆಲ್ಕೋಹಾಲಿಕ್ ಆಗೇ ಇರ್ತೀನಿ, ಯಾಕೆಂದ್ರೆ ನಮ್ಮದು ಕೆಲಸನೇ ತಗೊಳ್ಳಿ ಸ್ನೇಹಿತರೆ. ನಮ್ಮ ನಮ್ಮ ಕೆಲಸಗಳಲ್ಲೂ ನಾವು ಅಷ್ಟೆಲ್ಲ ಟ್ಯಾಲೆಂಟ್ ಇದ್ರು ಆ ಟ್ಯಾಲೆಂಟ್ ಆಡ್ ಮಾಡ್ಕೊಂಡು ನಮ್ಮ ದುಡಿಮೆ ಆಡ್ ಮಾಡ್ಕೊಂಡು ಎಷ್ಟೆಲ್ಲ ಮಾಡಿದ್ದೀವಿ. ಯಾರಿಗಿಲ್ಲ ಟ್ಯಾಲೆಂಟ್, ಎಲ್ಲರಿಗೂ ನಮ್ಮ ನಮ್ಮ ಕೆಲಸದಲ್ಲಿ ನಾವು ಮಾಡ್ತೀವಿ, ಬಟ್ ಆ ಕೆಲಸನ ಮಾಡೋಕ್ಕಾಗಲ್ಲ. ಕುಡ್ತದಿಂದ ಕೆಲಸ ಮಾಡೋಕ್ಕಾಗಲ್ಲ, ಮನೇಲಿ ತಂದು ಹಾಕೋಕ್ಕಾಗಲ್ಲ, ಮನೆಯವ್ರಿಗೆ ಒಂದು ಒಂದು ಊಟ ಹಾಕೋಕ್ಕಾಗಲ್ಲ. ಇದೆಲ್ಲ ಅನುಭವಿಸಿ ಕೊನೆಗೆ ಅವರು ತಿರಸ್ಕರಿಸ್ತಾರೆ, ಎಲ್ಲ ಎಷ್ಟು ಅಂತ ನೋಡ್ತಾರೆ ಸ್ನೇಹಿತರೆ. ಅವ್ರು ನಮ್ಮನ್ನ ಇನ್ನೂ ಮನೇಲಿ ಇಟ್ಕೊಂಡು ನಮ್ಮನ್ನ 1 ವರ್ಷ ಸಾಕಿದಾರಲ್ಲ, ಇಷ್ಟಕ್ಕೆ ಅವ್ರು ಇನ್ನೂ ಇಟ್ಕೊಂಡಿರೋದೇ ಒಂದು ದೊಡ್ಡ ಸಹಾಯ. ಅದು ಇಂದವ್ರೆ ಯಾವತ್ತೋ ನಾವು ಬೀದಿ ಪಾಲೋ ಇಲ್ಲ ಯಾರಿಗೋ ಪಾಲಾಗಬೇಕಿತ್ತು. ಸೊ ಕುಡ್ಕದಿಂದ ದೂರ ಇರೋಕ್ಕೆ ಸ್ನೇಹಿತರೆ ನನ್ನ ಜೀವನದಲ್ಲಿ ಆಗಿರೋದು ಈ ಕಾರ್ಯಕ್ರಮ ಒಂದೇ, ನನಗೆ ಕೊನೆಗೆ ಉಳಿದಿರೋದು ಇದನ್ನು. ನಾನು ಕೈ ಬಿಟ್ಟರೆ ನಾನಿಲ್ಲ ಸತೋಗಿರ್ತೀನಿ, ಇಲ್ಲ ಅಂದರೆ ಯಾವ್ದಾದ್ರು ಉಚ್ಚ ಆಸ್ಪತ್ರೆಯಲ್ಲಿ ಇರ್ತೀನಿ. ಓಕೆ, ದಯವಿಟ್ಟು ಕುಡ್ತಾನ ರಿಯಲ್ ಚಾಲೆಂಜು ಇಲ್ಲಿಂದ ಹೋದ್ಮೇಲೆ ಇರೋದು ಸ್ನೇಹಿತರೆ, ಇಲ್ಲೇನೂ ಅನಿಸಲ್ಲ. ಇಲ್ಲೊಂದು ಪರ್ಟಿಕ್ಯುಲರ್ ಟೈಮ್ ಇರುತ್ತೆ, ಎಲ್ಲ ಊಟ ತಿಂಡಿ ಮಾಡ್ತೀರಾ, ನಿಜವಾದ ಪ್ರಪಂಚ ಫೇಸ್ ಮಾಡೋದು. ಯಾಕೆಂದರೆ ನಾವು ಹೊರಗಡೆ ಹೋದರೆ ಭಾರಿ ಕ್ಲೋಸ್ ಆಗಿರಲ್ಲ, ನಾನು ಅದೇ ರೋಡಲ್ಲಿ ಹೋಗಬೇಕು ಭಾರಿ ತೆಗ್ದೇ ಇರುತ್ತೆ, ಏನೂ ಚೇಂಜ್ ಆಗಿರಲ್ಲ. ಮನೇಲೂ ಅಷ್ಟೇ ಸ್ನೇಹಿತರೆ,
ನಾವು ಕಲಿಯೋದು ಬಿಟ್ಟಿವಿ ಅಂತ.

0: ಮನೇಲಿ ಏನು ನನ್ನ ಹೂವಿನ ಸುಪ್ಪೇನು ಕರೆಯಲ್ಲ, ನನಗೇನು ಎಕ್ಸ್ಟ್ರಾ ಇದು ನೋಡಲ್ಲ. ಯಾಕೆಂದ್ರೆ ಅವ್ರಿಗೆ ನಾವು ಅಷ್ಟು ಹಿಂಸೆ ಕೊಟ್ಟಿದ್ದೀವಿ. ಕುರ್ತಾ ಬಿಟ್ಟು ಬಂದ ತಕ್ಷಣ ನಾವೇನು ಅನ್ಕೋತೀವಿ, ಓ ನನ್ನ ಕುರ್ತಾನೆ ಬಿಟ್ಟಿದ್ದೀನಲ್ಲ, ನಾನು ಇನ್ನೂ ಸಖತ್ತಾಗಿರ್ಬೋದು, ಓ ನನಗಿನ್ನೆಲ್ಲ ಮರ್ಯಾದೆ ಕೊಡ್ತಾರೆ. ಖಂಡಿತ ಆಗಲ್ಲ ಸ್ನೇಹಿತರೆ, ಯಾಕೆಂದ್ರೆ ನಾವು ಮಾಡಿರೋ ಡ್ಯಾಮೇಜಸ್ಗಳು ಇದೆಲ್ಲ ನಾವು ನೋಡಿದ್ರೆ ನಮಗೆ ಖಂಡಿತ ಅವ್ರು ಯಾರು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಅದು ಯಾವುದೂ ಬೇಕಾಗೂ ಇಲ್ಲ. ಯಾಕೆಂದ್ರೆ ನಾನೊಬ್ಬ ಕುರ್ತಿದಿಂದ ದೂರ ಇದ್ರೆ ಮನೇಲಿ ನಿಜ ಅದು ಒಂದು ಇದೆ ಇದೆ, ಎಷ್ಟೋ ಒಂದು 16-18 ಜೀವ ಉಳ್ಕೊಳ್ಳುತ್ತೆ ನಾವು ಕುರ್ತಿದಿಂದ ದೂರ ಇದ್ರೆ. ಇದನ್ನ ಹೇಳಿ ಸ್ನೇಹಿತರೆ, ಒಂದೆರಡು ಮಾತು ಮುಗಿಸ್ತೀನಿ. ದಯವಿಟ್ಟು ಇದನ್ನ ಉಪಯೋಗಿಸ್ಕೊಳ್ಳಿ, ಏ ವೇದಿಕೆ ಉಪಯೋಗಿಸ್ಕೊಳ್ಳಿ ಸ್ನೇಹಿತರೆ, ಖಂಡಿತ ಇದು ಎಲ್ಲಾರ್ಗು ಸಹಾಯ ಮಾಡುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ.
1: ಇದುವರೆಗೂ ಮುಕ್ತವ್ಯಸನ ಬದುಕುವಸನ ಕಾರ್ಯಕ್ರಮದಲ್ಲಿ ಆಲ್ಕೋಹಾಲಿಕ್ ಅನಾನಮಿಸ್ ಒಕ್ಕೂಟದ ಸದಸ್ಯರು ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30-3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶ್ರಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119

ಈ ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪೂಜಾ, ಚೇತನ್ ಕುಮಾರ್, ಯಶವಂತ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಪೂಜಾ, ಚೇತನ್ ಕುಮಾರ್ ಮತ್ತು ಯಶವಂತ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕಾಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರತ್ಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ನನ್ನ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM.gov.in.
0: ಇನ್ನು ಮುಂದೆ ಕೇಳಿ ಬರೋಣ ನಮ್ಮೂರು ಕಾರ್ಯಕ್ರಮದಲ್ಲಿ. ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
2: ಊರಿನ ಗತ ವೈಭವ,

0: ಹಾಗೂ ಇಂದಿನ ವಾಸ್ತವ.
1: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
0: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
1: ಹಾಗೂ ಭಾನುವಾರ ಸಂಜೆ 6:50
0: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದು 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟ ಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮಗಳ ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಚರ್ಚಿಸಲಿದ್ದೇವೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರು ಇಂದು ನಮ್ಮೊಂದಿಗೆ ತಮ್ಮ ಗ್ರಾಮದ ಕುರಿತು, ಪ್ರಸ್ತುತ ಅಲ್ಲಿನ ನೈಸರ್ಗಿಕ ಸಂಪನ್ಮೂಲ, ಭೌಗೋಳಿಕ ಲಕ್ಷಣ, ಮೂಲಭೂತ ಸೌಕರ್ಯಗಳ ಸಮರ್ಪಕ ನಿರ್ವಹಣೆ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಮಾತನಾಡಲಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ತಿಳಿಯೋಣ. ಸರ್, ಮೊದಲನೇದಾಗಿ ನಮ್ಮೂರು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
3: ತಮಗೂ ಕೂಡ ಆತ್ಮೀಯವಾದ ಸ್ವಾಗತ.
2: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದರೆ.
3: ಸರ್, ನನ್ನ ಹೆಸರು ಬಂದು ಹೇಮಾಜಿ ನಾಯಕ್ ಅಂತೇಳಿ. ನಾನು ಕಾಡಬೇಗೂರು ಕಾಲೋನಿ ಗ್ರಾಮದ ನಿವಾಸಿ. ಪ್ರಸ್ತುತ ಈಗ ಕಳೆದ ಗ್ರಾಮ ಪಂಚಾಯತಿ ಅವಧಿಯಲ್ಲಿ ನಮ್ಮ ಶ್ರೀಮತಿಯವರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾಗಿದ್ದರು. ಈಗ ಆಲ್ರೆಡಿ ಅವಧಿ ಮುಗಿದಿದೆ. ನಾನು ಕೂಡ ಸ್ವಲ್ಪ ವಿದ್ಯಾಭ್ಯಾಸ ಮಾಡಿದ್ದು. ಸುಮಾರು 1995 ನಾನು ಈ ಗ್ರಾಮಕ್ಕೆ ಬಂದೆ. ಬಂದ ನಂತರ ತದನಂತರದಲ್ಲಿ ಗ್ರಾಮದ ಏಳಿಗೆಗಾಗಿ ಒಂದಷ್ಟು ರಾಜಕೀಯವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಹಂಬಲ ನನ್ನಲ್ಲಿತ್ತು. ಹಾಗಾಗಿ ನಾನು ಗ್ರಾಮದ ಅಭಿವೃದ್ಧಿ ಬಗ್ಗೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ನಾನೊಬ್ಬ ರೈತ, ವ್ಯವಸಾಯ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಸ್ವಲ್ಪ ಅಡಿಕೆ, ತೆಂಗು, ಶುಂಠಿ, ಕಾಫಿ ಈ ಥರದ ಬೆಳೆಗಳನ್ನ ಬೆಳೀತಾ ಇದ್ದೀನಿ. ರೈತಾಪಿ ವರ್ಗದಲ್ಲಿ ಎಲ್ರಿಗೂ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲರ ಜೊತೆ ಸಹಕಾರವಾಗಿ ಜೀವನ ನಡೆಸ್ತಾ ಇದ್ದೀನಿ.
2: ಸರ್, ತಮ್ಮ ಗ್ರಾಮಕ್ಕೆ ಈ ಕಾಡಬೇಗೂರು ಅಂತ ಹೆಸರು ಏನಕ್ಕೆ ಬಂತು, ಅದರ ಒಂದು ಇತಿಹಾಸದ ಬಗ್ಗೆ, ಜೊತೆಗೆ ನಿಮ್ಮ ಒಂದು ಗ್ರಾಮದಲ್ಲಿ ಎಷ್ಟು ಜನಸಂಖ್ಯೆ ವಾಸಿಸ್ತಾ ಇದೆ, ಅದರ ಒಂದು ಅಂಕಿಅಂಶದ ಬಗ್ಗೆ ನಮ್ಮ ಜೊತೆ ಹಂಚ್ಕೊಳ್ಳೋದಾದರೆ.
3: ಕಾಡಬೇಗೂರು ಅನ್ನೋದು ಇದು ಮೂಲತಃ ಬೇಗೂರು. ಬೇಗೂರು ಅನ್ನೋ ಗ್ರಾಮಗಳು ನಮ್ಮ ತಾಲೂಕಿನಲ್ಲಿ 2-3 ಗ್ರಾಮಗಳಿವೆ. ಇದು ಕಾಡಿನ ಅಂಚಿನ, ಬಂಡೀಪುರ ಕಾಡಿನ ಅಂಚಿನಲ್ಲಿರುವಂಥ ಗ್ರಾಮ. ಹಾಗಾಗಿ ಇದನ್ನು ಕಾಡಬೇಗೂರು ಅಂತ ಕರೀತಾರೆ. ಜೊತೆಯಲ್ಲಿ ನೈಸರ್ಗಿಕವಾಗಿ ಇಲ್ಲಿ ನುಗು ಹೊಳೆ ಹರಿತಾ ಇದೆ. ನಮಗೆ ಕೇರಳದಿಂದ ನುಗು ಹೊಳೆ ಅಟ್ಯಾಚ್ ಆಗಿದೆ, ಬಂಡೀಪುರ ಫಾರೆಸ್ಟ್ ಅಟ್ಯಾಚ್ ಆಗಿದೆ. ತುಂಬಾ ಅತಿ ಕಾಡಲ ಅಂಚಲಲ್ಲಿರುವಂಥ ಗ್ರಾಮ. ಈ ಗ್ರಾಮ ಬಂದು ಕಾಡಬೇಗೂರು ಕಾಲೋನಿ 2-3 ಗ್ರಾಮಗಳು ಅಟ್ಯಾಚ್ ಆಗಿ ಒಂದೇ ಗ್ರಾಮ. ಇದನ್ನು ಕಾಡಬೇಗೂರು ಅಂತ ಕರಿತೀವಿ. ಇಲ್ಲಿನ ಜನಸಂಖ್ಯೆ ಬಂದು ಸುಮಾರು 500-550 ಜನಸಂಖ್ಯೆ ಹೊಂದಿದಂಥ ಗ್ರಾಮ. ಹಾಗಾಗಿ ಇಲ್ಲಿ 2-3 ಕೆಟಗರಿ ಜನಗಳು ವಾಸ ಮಾಡ್ತೀವಿ. ಕಾಡಬೇಗೂರು ಲಂಬಾಣಿಸು, ಜೊತೆಯಲ್ಲಿ ನಾಮದಾರಿ ಗೌಡಾಸು, ಟ್ರೈಬಲ್ಸು ಎಲ್ಲ ಕೂಡ ಈ ನನ್ನ ಕಾನ್ಸ್ಟಿಟ್ಯುಯೆನ್ಸಿ ನಮ್ಮ ಗ್ರಾಮದಲ್ಲಿ ವಾಸ ಮಾಡ್ತೀವಿ. ಟೋಟಲ್ ಜನಸಂಖ್ಯೆ ನನಗೆ 500-600 ಜನಸಂಖ್ಯೆ ವಾಸ ಮಾಡ್ತಾ ಇದೆ ಓವರಾಲ್ ಆಗಿ.
2: ಸರಿ, ಪ್ರಸ್ತುತ ತಾವು ಮಾತಾಡ್ತಾ ತಿಳಿಸಿದ್ರಿ ನಿಮ್ಮ ಒಂದು ಗ್ರಾಮ ಒಂದು ಕಾಡಂಚಿನ ಹಂಚಿನಲ್ಲಿರುವಂತಹ ಗ್ರಾಮ ಅಂತ. ನಿಮ್ಮ ಒಂದು ಗ್ರಾಮದ ಸುತ್ತಮುತ್ತಲಿನ ಒಂದು ಭೌಗೋಳಿಕ ಲಕ್ಷಣ ಆಗಿರ್ಬೋದು, ನೈಸರ್ಗಿಕ ಸಂಪನ್ಮೂಲ ಆಗಿರ್ಬೋದು, ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ.
3: ನಮ್ಮ ಗ್ರಾಮ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿದೆ. ಗ್ರಾಮ ಪೂರ್ವದಲ್ಲಿ ಬಂದು ಗ್ರಾಮದ ಪೂರ್ವದಲ್ಲಿ ನುಗು ಹೊಳೆ ಹರಿತಾ ಇದೆ. ಆ ಹೊಳೆ ಬಂದು ನಮಗೆ ಅರಣ್ಯದಿಂದ, ನಮಗೆ ಕೇರಳ ಅರಣ್ಯದಿಂದ ನಮಗೆ ಆ ಹೊಳೆ ಬಂದು ಸೇರುತ್ತೆ. ಹೋಗಿ ನಮ್ಮಿಂದ ಮುಂದೆ ಹೋದ್ರೆ ನುಗು ಡ್ಯಾಮ್ಗೆ ಹೋಗಿ ಅದು ತಲುಪುತ್ತೆ. ನಮ್ಮ ಈ ಪೂರ್ವದಲ್ಲಿ ನಾವು ಏನು ಮಾಡ್ತಾ ಇದ್ದೋ ಅಂತಂದರೆ, ಆ ಹೊಳೆಯಲ್ಲೇ ಏನಿದೆ ನದಿ ಇದೆ, ಆ ನದಿ ನೀರನ್ನೇ ನಾವು ಅವಲಂಬಿತವಾಗಿದ್ದೀವಿ. ಕುಡಿಯೋ ನೀರಿಂದಾಗಲಿ, ಸ್ನಾನಕ್ಕಾಗಲಿ, ಪ್ರತಿಯೊಂದಕ್ಕೂ ಕೂಡ ನಮ್ಮ ಎಲ್ಲ ನಮ್ಮ ಗ್ರಾಮದ ಜನರು ಅದನ್ನೇ ಅವಲಂಬಿತವಾಗಿದ್ವಿ. ಅದನ್ನು ಬಿಟ್ಟರೆ ನಮಗೆ ನಮ್ಮ ಪಶ್ಚಿಮ ಹಾಗೂ ದಕ್ಷಿಣದಲ್ಲಿ ನಮಗೆ ಅರಣ್ಯ ಇದೆ, ದಟ್ಟವಾದ ಅರಣ್ಯ. ನಮಗೇನು ಈ ಬಂಡೀಪುರ ಹುಲಿ ಯೋಜನೆ ಅಂತ ಕರಿತೀವಿ, ದಟ್ಟವಾದ ಅರಣ್ಯ ಇದೆ. ಅದನ್ನು ಬಿಟ್ಟರೆ ಈಗ ಇತ್ತೀಚೆಗೆ ಅರಣ್ಯದಲ್ಲಿ ನಮಗೆ ಈ ಕಡೆ ಉತ್ತರದಲ್ಲಿ ರಸ್ತೆಗಳು, ಈ ಇತ್ತೀಚಿನ ದಿನಗಳಲ್ಲಿ ನಮಗೆ

0: ರಸ್ತೆಗಳೆಲ್ಲ ಆಗಿದೆ. ಮೂಲತಃ ನಮಗೆ ಇರುವಂಥ ಸಮಸ್ಯೆಗಳಿರೋಂದ್ರೆ ಕಾಡು ಪ್ರಾಣಿಗಳ ಸಮಸ್ಯೆ, ಕಾಡು ಪ್ರಾಣಿಗಳದೇ ಅತಿಯಾದ ಸಮಸ್ಯೆ. ಹಂದಿ, ಆನೆ, ನವಿಲುಗಳು, ಈಗ ನೋಡಿ ಗೊತ್ತಿರ್ಬೋದು ನಿಮಗೆ, ಚಿರತೆಗಳಿಗೆ ಅಕ್ಕಪಕ್ಕ ಆಲ್ರೆಡಿ ಒಂದು ಎರಡು ಮೂರು ಬೋನ್ಗಳನ್ನ ಇಟ್ಟಿದ್ದಾರೆ ಇಲ್ಲಿ. ಅಷ್ಟೊಂದು ಕಾಳಿ, ಇಬ್ಬರು ಮೂರು ಜನ ಹುಲಿ ದಾಳಿಗೆ ಬಲಿಯಾಗಿದ್ದಾರೆ. ಈ ಥರದ ಸಮಸ್ಯೆಗಳೇ ತುಂಬಾ ಇರೋದು ನಮಗೆ. ಹಂಗಾಗಿ ನೈಸರ್ಗಿಕವಾಗಿ ತುಂಬಾ ಚೆನ್ನಾಗಿರುವಂತಾನೆ ಗ್ರಾಮ, ತುಂಬಾ ಇದಾಗಿದೆ ಗ್ರಾಮ. ಒಟ್ಟಲ್ಲಿ ಕಾಡು ಪ್ರಾಣಿಗಳಿಂದ ನಮಗೆ ಅತಿಯಾದ ತೊಂದರೆಗಳಾಯ್ತಾ ಇರೋದು. ತುಂಬಾ ಮಳೆ ಆಗುತ್ತೆ, ಕೆಲವು ಸರಿ ಇದಾಗುತ್ತೆ, ಹಂಗಾಗಿ ನಮ್ಮ ಮಳೆ ತುಂಬಾ ಚೆನ್ನಾಗಾಗುತ್ತೆ. ಪಕ್ಕದಲ್ಲಿ ಹೊಳೆ ಇರೋದ್ರಿಂದ ಡ್ಯಾಮ್ ಇದೆ, ಉತ್ತರದಲ್ಲಿ ಡ್ಯಾಮ್ ಇದೆ, ನುಗು ಡ್ಯಾಮ್ ಇದೆ, ದಕ್ಷಿಣದಲ್ಲಿ ಅರಣ್ಯ, ದಟ್ಟವಾದ ಅರಣ್ಯ ಇದೆ. ತುಂಬಾ ಬೆಟ್ಟ ಗುಡ್ಡ ಪ್ರದೇಶದಿಂದ ತುಂಬಿರುವಂಥ ಗ್ರಾಮ, ತುಂಬಾ ಚೆನ್ನಾಗಿದೆ ನೋಡೋಕ್ಕೆ. ಹಾಗಾಗಿ ಮಳೆನೂ ಕೂಡ ಅದೇ ರೀತಿ, ಇದನ್ನು ನಾವು ಏನು ಅರೆಮಲ್ನಾಡು ಅಂತ ಕರಿಬೋದು, ಅರೆಮಲ್ನಾಡು ಅಂತ ಕರೀತಾರೆ ಆಲ್ರೆಡಿ ಅದನ್ನು. ತುಂಬಾ ಚೆನ್ನಾಗಿದೆ ಗ್ರಾಮ ನೋಡೋದು.
1: ಸರ್, ಪ್ರಸ್ತುತ ತಮ್ಮ ಒಂದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಯಾವ ರೀತಿಯಾಗಿದೆ, ಅವುಗಳ ಒಂದು ನಿರ್ವಹಣೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
0: ಮೂಲಭೂತ ಸೌಕರ್ಯಗಳು ಬಂದು ನಮಗೆ ಗ್ರಾಮದಲ್ಲಿ ಇದು ಎರಡರಿಂದ ಮೂರು ಗ್ರಾಮ ಸೇರುತ್ತೆ ಇಲ್ಲಿ. ಒಂದು ಕಾಡ್ಬೇಗೂರು ಅಂತಂದಾಗ ಒಂದು ಸಣ್ಣ ಪುಟ್ಟ ಒಂದು ಎರಡು ಗ್ರಾಮಗಳು, ಆಗ ಜೊತೆಯಲ್ಲಿ ಕಾಡ್ಬೇಗೂರು ಕಾಲೋನಿ, ಕಾಡ್ಬೇಗೂರು ಅಂತ ಬರುತ್ತೆ. ಕಾಡ್ಬೇಗೂರಲ್ಲಿ ಈಗ ನಮಗೆ ರಸ್ತೆಗಳ ಸಮಸ್ಯೆ ತುಂಬಾ ಇತ್ತು. ಇತ್ತೀಚೆಗೆ ಮನೆ ಶಾಸಕರ ಒಂದು ಸಹಯೋಗದೊಂದಿಗೆ ಒಂದಷ್ಟು ರಸ್ತೆಗಳಾಗಿದೆ. ಇನ್ನೂ ಗ್ರಾಮದಲ್ಲಿ ನಮಗೆ ಕೆಲವು ಡ್ರೈನೇಜ್ಗಳಾಗಬೇಕು. ಕಾಡ್ಬೇಗೂರು ಗ್ರಾಮದಲ್ಲಿ ಒಂದು ಡ್ರೈನೇಜ್ ನಾನು ನರೇಗಾ ಯೋಜನೆಯಲ್ಲಿ ಹಾಕ್ಸಿದ್ದೆ ಕೆಲವು. ಆ ನರೇಗಾ ಯೋಜನೆ ಕೆಲವು ಬರ್ತಾ ಬರ್ತಾ ಅದರ ಒಂದು ಇದು ತುಂಬಾ ಮಾಡೋಕ್ಕೆ ಕಷ್ಟ ಆಯಿತು, ಹಾಗಾಗಿ ಕೆಲವು ಕೆಲಸಗಳಾಗಿಲ್ಲ. ಇನ್ನೂ ಕೆಲವು ಅಭಿವೃದ್ಧಿ ಕಾರ್ಯಗಳನ್ನು ನಾವು ಮಾಡಿದ್ದೀವಿ. ಈ ನಮಗೆ ಕಾಡಂಚಿನಲ್ಲಿ ಕೆಲವು ಜಮೀನುಗಳಿದ್ದವು, ಆ ಜಮೀನುಗಳಿಗೆ ಹೋಗೋಕ್ಕೆ ರಸ್ತೆಗಳು ಇರಲಿಲ್ಲ. ನಾನು ಚುನಾಯಿತರಾಗಿ ನಾವು ಮೊದಲನೇ ಇದರಲ್ಲಿ ಅದನ್ನು ತಗೊಂಡು ನರೇಗಾ ಯೋಜನೆಯಲ್ಲಿ ರಸ್ತೆನ ಮಾಡಿಸ್ಕೊಟ್ಟಿದ್ದೀನಿ. ಜೊತೆಯಲ್ಲಿ ಮೂಲಭೂತ ಸೌಕರ್ಯಗಳು ಇನ್ನೂ ಆಗಬೇಕಾಗಿರೋ ತುಂಬ ಇದೆ. ಒಂದು ಅಂಗನವಾಡಿ ಆಗಿದೆ, ಅಂಗನವಾಡಿ ಇನ್ನೂ ಓಪನ್ ಆಗಿಲ್ಲ, ಮಾಡಿಸಿದ್ದೀವಿ. ಶಾಲೆಗೆ ಇನ್ನೊಂದು ಒಂದು ಅಡುಗೆ ಕೋಣೆ ಬೇಕು, ಒಂದು ಕೊಠಡಿ ಬೇಕು. ಜೊತೆಯಲ್ಲಿ ಏನಾಗಿದೆ ಅಂದರೆ ಒಂದು ನಮಗೆ ಮುಖ್ಯವಾಗಿ ಒಂದು ಆಸ್ಪತ್ರೆ, ಮಿನಿ ಆಸ್ಪತ್ರೆ ಆಗಿತ್ತು, ಈಗಲೂ ಕೂಡ ಅದು ಇದರಲ್ಲಿದೆ. ಜಾಗದ ಕೊರತೆ, ಜಾಗ ಸಿಕ್ಕಿಲ್ಲ, ಸೂಕ್ತವಾದ ಜಾಗ ಸಿಕ್ಕಿಲ್ಲ, ಅದು ಕೂಡ ಪ್ರಸ್ತುತ ಇದರಲ್ಲಿದೆ. ಕೆಲವು ಇನ್ನೊಂದು ಸ್ವಲ್ಪ ಶೌಚಾಲಯಗಳು, ನನ್ನ ಇದರಲ್ಲಿ ಒಂದು 30-40 ಶೌಚಾಲಯಗಳನ್ನ ನಾನು ಮಾಡಿಸಿದ್ದೀನಿ. ಇನ್ನೂ ಒಂದಷ್ಟು ಶೌಚಾಲಯಗಳಾಗಬೇಕಾಗಿದೆ, ಕೆಲವ್ರಿಗೆ ಆಗಿಲ್ಲ. ಜೊತೆಯಲ್ಲಿ ಇನ್ನೊಂದು 2-3 ಬೀದಿಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಮಧ್ಯ ಬೀದಿ ರಸ್ತೆಗಳು ಡ್ರೈನೇಜ್ಗಳಾಗಬೇಕಾಗಿದೆ, ಕೆಲವನ್ನು ಮಾಡಿಸಿದ್ದೀನಿ ಆಗಿದೆ. ಎಲ್ಲ ಹಾಗೆ ಮನೆ ವಿಚಾರಗಳು ಅಂತ ಬಂದಾಗ ನಾನು ಚುನಾಯಿತನಾದ ಮೊದಲನೇ ವರ್ಷದಲ್ಲಿ ಫ್ಲಡ್ ಮನೆಗಳು, ಮಳೆಯಿಂದ ಹಾನಿಯಾದ ಮನೆಗಳಲ್ಲಿ ಒಂದು 7-8 ಮನೆಗಳು ಮಾಡಿಸ್ಕೊಟ್ಟಿದ್ದೆ. ಅದಾದ ನಂತರ ಪಂಚಾಯತಿ ನಾವು ಚುನಾಯಿತರಾದ್ಮೇಲೆ ಈ ಬಸವ ವಸತಿ ಯೋಜನೆ, ಅಂಬೇಡ್ಕರ್ ಯೋಜನೆ, ಈ ಯೋಜನೆಗಳಲ್ಲಿ ಮನೆಗಳೇ ಬರಲಿಲ್ಲ. ಒಂದು 3 ಮನೆಗಳೇನೋ ಕೊಟ್ಟಿದ್ರು ಅಷ್ಟೇ, ಅಷ್ಟು ಬಿಟ್ಟರೆ ನಮ್ಗೆ ಮನೆಗಳೇ ಬರಲಿಲ್ಲ. ಜೊತೆಯಲ್ಲಿ ನಮ್ಮ ಕೆಲವು ಮನೆಗಳನ್ನು ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಒಂದಷ್ಟು ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ. ಟೋಟಲಾಗಿ ಬಂದು ಒಂದು 20-25 ಮನೆಗಳನ್ನು ಮಾಡಿಸ್ಕೊಟ್ಟಿದ್ವಿ ಆಗಿದೆ. ಬೀದಿ ದೀಪಗಳ ನಿರ್ವಹಣೆಗಳು, ಬೀದಿ ದೀಪಗಳ ಸಮಸ್ಯೆ ಏನು ಅಂತಂದರೆ, ಮೊದಲು ಬೀದಿ ದೀಪಗಳೇನೋ ನಾವು ಪಂಚಾಯತಿಯಿಂದ ತರ್ತೀವಿ, ಅದನ್ನ ಹಾಕುವಂಥ ಇವರೇ ಸಿಕ್ಕಲ್ಲ. ಹಂಗಾಗಿ ಇಲ್ಲಿ ತನಕ ನಮ್ಮ ಅವಧಿ ಏನಿತ್ತು, ಇಲ್ಲಿ ತನಕ ಪ್ರತಿ ತಿಂಗಳು ನಾವು ಏನು ಮಾಡಿಸ್ಬೇಕೋ ಆ ವ್ಯವಸ್ಥೆನ ಮಾಡಿಸ್ಕೊಟ್ಟಿದ್ವಿ. ಬೀದಿ ದೀಪಗಳ ನಿರ್ವಹಣೆ ಆಗಿದೆ. ಇನ್ನೂ ಈಗ ಚುನಾಯಿತಿ ಪ್ರತಿನಿಧಿಗಳಿಲ್ಲ, ನೋಡಲ್ ಅಧಿಕಾರಿಗಳಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಅದನ್ನು ಕ್ರಮವಹಿಸಿ ಮಾಡ್ಕೊಬೇಕು.
1: ಸರ್, ತಮ್ಮ ಒಂದು ಗ್ರಾಮದಲ್ಲಿ ನೈರ್ಮಲ್ಯ ನಿರ್ವಹಣಾ ವ್ಯವಸ್ಥೆ ಹೇಗಿದೆ, ಜೊತೆಗೆ ಕಸ ವಿಲೇವಾರಿ ನಿರ್ವಹಣೆ ವ್ಯವಸ್ಥೆ ಯಾವ ರೀತಿಯಾಗಿ ಜರುಗ್ತಾ ಇದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದರೆ?
0: ಕಸ ವಿಲೇವಾರಿ ವ್ಯವಸ್ಥೆದು ತುಂಬಾ ಸಮಸ್ಯೆ ಇದೆ. ಇದೇನಾಗಿದೆ ಅಂತಂದರೆ, ಪಂಚಾಯಿತಿ ವ್ಯಾಪ್ತಿಗೆ ಗ್ರಾಮ ತುಂಬಾ ದೂರ ಇರೋದ್ರಿಂದ ಕಸ ವಿಲೇವಾರಿ ಘಟಕಗಳು ಇನ್ನೂ ಪಂಚಾಯಿತಿ ವ್ಯಾಪ್ತಿನಲ್ಲಿ ಆಗಿಲ್ಲ, ಅದಿನ್ನೂ ಪ್ರಸ್ತುತ ಇದರಲ್ಲಿದೆ. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಕ್ಲೀನಿಂಗ್ ಅಂತ ಮಾಡಿಕೊಂಡು ಆವಾಗವಾಗ ಡ್ರೈನೇಜ್ಗಳನ್ನ ಕ್ಲೀನ್ ಮಾಡಿಸಿ ಸಣ್ಣ ಪುಟ್ಟ ಕಸಗಳನ್ನ ತೆಗೆಸಿ ಹೊರಗಡೆ ಒಂದು 2-3 ಸರಿ ಮಾಡಿಸ್ಕೊಟ್ಟಿದ್ದೀನಿ. ಅದು ದೊಡ್ಡ ಸಮಸ್ಯೆ ಇದೆ. ಅದು ಕಸ ವಿಲೇವಾರಿಗೆ ಅದು ಅದಕ್ಕೆ ಶಾಶ್ವತವಾದ ಪರಿಹಾರ ಬೇಕು. ಯಾಕೆಂತಂದರೆ ಗಾಡಿಗಳಿದೆ, ಈಗ ಕಸ ವಿಲೇವಾರಿ ಗಾಡಿಗಳಿದೆ, ಅದು ಗ್ರಾಮಕ್ಕೆ ಬಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ಸರಿನಾರು ಬಂದು ಕಸ ವಿಲೇವಾರಿಯನ್ನು ಮಾಡಬೇಕು. ಕಸ ವಿಲೇವಾರಿ ಘಟಕ ಮಾಡಬೇಕು, ಅದನ್ನು ಬಿಲ್ಡಿಂಗ್ ಮಾಡಬೇಕು ಅಂತೇಳಿ ತುಂಬಾ ಪಂಚಾಯತಿ ವ್ಯಾಪ್ತಿನಲ್ಲಿ ಇದಾಯಿತು, ಅದಿನ್ನೂ ಘಟಕ ಆಗಿಲ್ಲ. ಅದಾದ ನಂತರದಲ್ಲಿ ಈ ರೀತಿ ನಡೆದ್ರೆ ಸರೋಗುತ್ತೆ, ಅನುಕೂಲ ಆಗುತ್ತೆ. ನೈರ್ಮಲ್ಯದ ಬಗ್ಗೆ ನಾವೇನು ಅನ್ಕೋತೀವಿ ಅಂತಂದರೆ, ಈಗ ಅದೇ ದೊಡ್ಡ ಸಮಸ್ಯೆ. ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆ ಒಂದು ಡ್ರೈನೇಜ್ ಇರುತ್ತೆ, ಈ ಮನೆ ಕಸಗಳನ್ನೆಲ್ಲ ತಗೊಂಡ ಡ್ರೈನೇಜ್ಗೆ ಹಾಕಿದಾಗ ಡ್ರೈನೇಜ್ ಎಲ್ಲ ಬ್ಲಾಕ್ ಆಗುತ್ತೆ. ಅದನ್ನು ಪ್ರತಿಯೊಬ್ಬರು ಗ್ರಾಮಸ್ಥರು ಅದನ್ನು ಅರಿವಿನಲ್ಲಿ ತಿಳ್ಕೊಬೇಕು ಅದನ್ನು ಮುಖ್ಯವಾಗಿ. ಆಮೇಲೆ ಡ್ರೈನೇಜ್ ಬ್ಲಾಕ್ ಆದಾಗ ಕರೆಸಿ ನಮ್ಮನ್ನ ನಮಗೆ ಕಂಪ್ಲೇಂಟ್ಗಳು ಬರ್ತಿದ್ದವು.

0: ಬಂದು ಡ್ರೈನೇಜ್ ಕ್ಲೀನ್ ಮಾಡಿಸಿ, ಇವರೇ ಕಸಗಳನ್ನ ಡ್ರೈನೇಜ್ಗೆ ಹಾಕಿ ಅದನ್ನು ಇದು ಮಾಡುವಂಥದ್ದು. ಅದಕ್ಕೆ ಏನು ಮಾಡಬೇಕು ಅಂತ, ಕಸ ವಿಲೇವಾರಿ ಒಂದು ಇದನ್ನು ಇಟ್ಕೊಂಡು ಜೊತೆನಲ್ಲಿ ಅದರಲ್ಲಿ ಕಸನೆಲ್ಲ ಹಾಕಿ ಅದು ಒಂದು ಸರಿ ಡಂಪ್ ಮಾಡಿದಾಗ ಅದನ್ನ ಇದಾಗುತ್ತೆ. ಅದೇ ಇದೇ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ಇದೆ ಗ್ರಾಮದಲ್ಲಿ, ಆ ಥರ ಸಮಸ್ಯೆಗಳು.
1: ಸರ್, ಗ್ರಾಮದಲ್ಲಿ ಸಾರ್ವಜನಿಕರಿಗೆ ಲಭ್ಯವಿರುವ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಜೊತೆಗೆ ಸಾರಿಗೆ ವ್ಯವಸ್ಥೆಯ ಬಗ್ಗೆ ತಿಳಿಸೋದಾದ್ರೆ?
0: ನಿಜ, ನಾವು ಬಂದು 1983 ನಾವಾಗ ನಮ್ಮ ಶಿಕ್ಷಣ ಹೇಗೆ

0: ಅವ್ರು ಬಂದಾಗ ನಾವು ಒಂದು ಇಬ್ಬರು ಮಾತ್ರ ಸ್ಕೂಲ್ಗೆ ಹೋಗ್ತಿದ್ವಿ. ಕೂಡಿಗೆ ಕೂಡಿಗೆ ಈಗ ಕುರ್ನೆಗಾಲದಿಂದಲೂ ಕೂಡ ಆ ಸ್ಕೂಲ್ಗೆ ಬರ್ತಿದ್ವಿ ಕಾಡ್ಬೋದು. ತುಂಬ ಹಳೆ ಸ್ಕೂಲ್ ಅದು. ಅದಕ್ಕೆ ಜಾಗ ಕೊಟ್ಟವರು ನಮ್ಮ ದೇವೇಗೌಡರು ಅಂತೇಳಿ, ನಮ್ಮ ಗ್ರಾಮದ ಮುಖಂಡರು ಅವರು, ಹಿರಿಯರು, ಅವರು ಜಾಗ ಕೊಟ್ಟಿದ್ರು. ಆ ಜಾಗದಲ್ಲಿ ಒಂದು ಪ್ರಾಥಮಿಕ ಶಾಲೆ ಇತ್ತು. ತದನಂತರದಲ್ಲಿ ನಾವು ಮಿಡ್ಲ್ ಸ್ಕೂಲ್ ಏನು ನಾವು ಅಂತೀವಿ ಮಾಧ್ಯಮಿಕ ಶಿಕ್ಷಣ, ನಾವು ಅದಕ್ಕೆ ಮುತ್ಕೆವಂಡಿಗೆ ಹೋಗ್ತಿದ್ವಿ. ಇಲ್ಲಿಂದ ಹೆಚ್ಚು ಕಡಿಮೆ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಆವಾಗ ಸಾರಿಗೆ ವ್ಯವಸ್ಥೆಗಳು ಇರಲಿಲ್ಲ. ಇವಾಗ ಶಾಲೆಗೆ ಇಲ್ಲಿ ಕಾಡಬೇಕೂರಿಗೆ ಈಗ ಇಲ್ಲೇ ಮಾಧ್ಯಮಿಕ ಶಾಲೆ ಇದೆ, ಒಳ್ಳೊಳ್ಳೆ ಮಾಸ್ಟರ್ಗಳಿದ್ದಾರೆ. ಮಕ್ಕಳನ್ನ ಇಲ್ಲಿ ಸೇರಿಸಿ ಅಂದರೆ ಇವಾಗ ಅದೇನೋ ಮಟ್ಕರೆ ಕಡೆ ಹೋಗಿ ಅದೇನೋ ಇದ್ರ ಸ್ಕೂಲ್ಗಳು ಅಂತಾರೆ, ಅಲ್ಲಿಗೆಲ್ಲ ಕಾರ್ಮೆಂಟ್ಗಳು ಪಬ್ಲಿಕ್ ಸ್ಕೂಲು ಅಲ್ಲೆಲ್ಲ ಆಗ್ತಾ ಇದ್ದಾರೆ. ನನಗನ್ಸೋದು ಏನು ಅಂದರೆ ಪ್ರಾಥಮಿಕ ಶಿಕ್ಷಣ ತಂದೆ ತಾಯಿಗಳ ಜೊತೆಯಲ್ಲಿ ಇದ್ದು ಹತ್ತಿರದ ಸ್ಕೂಲಲ್ಲಿ ಆದರೆ ಅನುಕೂಲ. ಈಗ ಸಾರಿಗೆ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ, ಅದರದ್ದೇನು ಸಮಸ್ಯೆ ಇಲ್ಲ. ರಸ್ತೆ ಇದೆ ಅಂದರೆ ಇಲ್ಲೇನಾಗಿದೆ ಅಂದರೆ ನಮ್ಮಲ್ಲಿ ಇಲ್ಲಿಂದ ಒಂದು ಸ್ವಲ್ಪ ಕಾಡಬೇಕೂರಿಗೆ 1 ಕಿಲೋಮೀಟರ್ ದೂರ ಆಗುತ್ತೆ. ಸ್ವಲ್ಪ ಕಾಡಂಚಿ ಆಗಿರೋದ್ರಿಂದ ಸ್ವಲ್ಪ ಸಮಸ್ಯೆ ಇದೆ ಮಕ್ಕಳು ನಡೆದಾಡೋಕ್ಕೆ. ಅದು ಬಿಟ್ಟರೆ ಮುಖ್ಯ ರಸ್ತೆಯಿಂದ ಮಟ್ಕೆರೆಗೆ ಒಳ್ಳೆ ಸಾರಿಗೆ ವ್ಯವಸ್ಥೆ ಇದೆ, ಎಲ್ಲ ಹೋಗಿ ಹೋಗಿದ್ದು ಬರ್ತಾರೆ, ಏನು ಸಮಸ್ಯೆ ಇಲ್ಲ. ಆವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಅವತ್ತು ನಾವೇನು ಬಂದು ಇಲ್ಲಿ 94ರಲ್ಲಿ ನಾನು 94-95ರಲ್ಲಿ ನಾನು PUC ಮಾಡಿ ಇಲ್ಲಿ ಬಂದೆ, ಆವತ್ತಿನ ಸ್ಥಿತಿಗತಿಗೂ ಇವತ್ತಿನ ಸ್ಥಿತಿಗತಿಗೂ ಗ್ರಾಮದ ವ್ಯತ್ಯಾಸ ತುಂಬಾ ಇದೆ. ಡೆವಲಪ್ ಆಗಿದೆ, ಇನ್ನೂ ಡೆವಲಪ್ ಆಗಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ಮುಂದಿನ ಹಂತದಲ್ಲಿ ಹಂತವಾಗಿ ಅದು ಆಗಲಿ ಅನ್ನೋದು ನನ್ನ ಆಶೆ. ಇಲ್ಲೊಬ್ರು ಇದ್ದಾರೆ, ಈಗ ಒಬ್ಬರು ನನ್ನ ನರ್ಸನ್ನು ಅಪಾಯಿಂಟ್ ಮಾಡಿದ್ದಾರೆ, ಅವ್ರು ಬಂದು ವರ್ಕ್ ಮಾಡ್ತಾ ಇದ್ದಾರೆ. ಅವ್ರಿಗೀಗ ಇರೋದಕ್ಕೆ ಸೂಕ್ತವಾದ ಜಾಗ ಇಲ್ಲ, ಪಾಪ ಹೊರಗಡೆಯಿಂದ ಬಂದು ಮಾಡ್ತಾ ಇದ್ದಾರೆ. ನಮ್ಗೆ ಅನಿಸಿದ್ದು ಏನು ಅಂದರೆ ಗ್ರಾಮದಲ್ಲಿ ಒಂದು ಜಾಗ ಅಂತ ಸಿಕ್ಕಿದ್ರೆ ಆಸ್ಪತ್ರೆ ಆಗಿ ಅವ್ರು ಇರೋದಕ್ಕೆ ವ್ಯವಸ್ಥೆನೂ ಆಗ್ಬೋದಾಗಿತ್ತು. ಈಗ ಅವ್ರು ಆಲ್ರೆಡಿ ಅಪಾಯಿಂಟ್ ಆಗಿದ್ದಾರೆ, ಅಪಾಯಿಂಟ್ ಆಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನೇ ಸ್ವಲ್ಪ ಒಂದು ವ್ಯವಸ್ಥೆಯುತವಾಗಿ ಈಗ ಅಲ್ಲಿ ಇಲ್ಲೇ ಒಂದು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರ ಆದಾಗ ಯಾರಿಗೇ ಆಗಿರಲಿ ಫಸ್ಟು ಪ್ರೈಮರಿನೇ ಮುಖ್ಯ. ಈಗ ಒಂದು ಹಾರ್ಟ್ ಅಟ್ಯಾಕ್ ನೀವು ಅಂದರೆ ಈಗ ಹಾರ್ಟ್ ಅಟ್ಯಾಕ್ ಆಗುತ್ತೆ, ದೂರದ ಹಾಸ್ಪಿಟಲ್ಗಳಿಗೆ ಹೋಗ್ಬೇಕು. ಈ ಆ ಸಮಸ್ಯೆ ಪ್ರತಿ ಗ್ರಾಮಗಳಲ್ಲೂ ಇದ್ದದ್ದೇ. ದೊಡ್ಡ ದೊಡ್ಡ ಕಾಯಿಲೆಗಳು ಬಂದಾಗ ಈಗ ನಿಮ್ಮ ವಿವೇಕಾನಂದ ಆಸ್ಪತ್ರೆ ಇರ್ಬೋದು, ಕೋಟೆ ಇರ್ಬೋದು, ಸರ್ಗೂರು ಇರ್ಬೋದು ಸರ್ಕಾರಿ, ನನಗನ್ಸಿದ್ದು ಏನು ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆಗಳನ್ನ ಡೆವಲಪ್ಮೆಂಟ್ ಮಾಡ್ಬೋದು. ಹತ್ತಿರದಲ್ಲಿ ಮುತ್ಕೆಮಂಡಿ ಗಿರಿಜನ ಸಂಚಾರಿ ಆಸ್ಪತ್ರೆ ಅಂತ ಇತ್ತು, ಮುತ್ಕೆಮಂಡಿನಲ್ಲಿ ಇವಾಗಲೂ ಇದೆ. ಅದು ತುಂಬಾ ಬಿಲ್ಡಿಂಗ್ಗಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ಬಟ್ ಡಾಕ್ಟರ್ಗಳು ಕರೆಕ್ಟಾಗಿ ಬರಲ್ಲ. ನಾನು ಸರಿ ಅದು ವಿಡಿಯೋ ಮಾಡಿ ಕೂಡ ಹಾಕಿದೆ. ನಾನು ಏನಾಗಿದೆ ಅಂದರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸರಿಯಾದ ಚಿಕಿತ್ಸೆ ಸಿಕ್ಕಿದಾಗ ಯಾರು ಪ್ರೈವೇಟ್ಗಳಿಗೆ ಹೋಗಲ್ಲ, ಯಾರ ಹತ್ರನೂ ದುಡ್ಡಿಲ್ಲ, ಅಷ್ಟೊಂದು ಡೆವಲಪ್ಮೆಂಟ್ ಯಾರು ಆಗಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಆ ಫೆಸಿಲಿಟಿ ಹುಡ್ಕೊಂಡು ಹೋಗ್ತಾರೆ. ಸರ್ಕಾರಿ ಬಿಲ್ಡಿಂಗ್ಗಳಿದೆ, ಒಳ್ಳೊಳ್ಳೆ ನನಗನ್ಸಿದ್ದೇನು ಅಂತಂದರೆ ಸೂಕ್ತವಾದ ಡಾಕ್ಟರ್ಗಳನ್ನ ನಿಯೋಜನೆ ಮಾಡಿ ಎಲ್ಲರೂ ತಿಳ್ಕೋಬೇಕು. ಸರ್ಕಾರಿ ಕೆಲಸ ತುಂಬ ಬೇಡಿಕೆ ಇದೆ ಅಂದ ಇರುವಂಥ ಕೆಲಸಗಳು. ನನಗನ್ಸಿದ್ದೇನು ಅಂತಂದರೆ ಆಸ್ಪತ್ರೆಗಳಲ್ಲಿ ಸೂಕ್ತವಾದ ವ್ಯವಸ್ಥೆಯಲ್ಲಿ ನಿರ್ವಹಣೆ ಮಾಡುವಂಥ ಸಿಬ್ಬಂದಿಗಳು ಕರೆಕ್ಟಾಗಿದ್ದಾಗ ಯಾವುದೂ ತೊಂದರೆಗಳಾಗಲ್ಲ. ಅದ್ರ ಕೊರತೆ ಇದೆ ನಮ್ಮ ತುಂಬಾ ಮಡಿಕೆರೆ ಭಾಗದಲ್ಲಿ. ಆರೋಗ್ಯದ ಸಮಸ್ಯೆ ಬಗ್ಗೆ ತುಂಬಾ ತೊಂದರೆ ಇದೆ. ಹಂಗಾಗಿ ಕೆಲವರೆಲ್ಲ ಪ್ರೈವೇಟ್ ಆಸ್ಪತ್ರೆಗಳ ಮೇಲೆ ಡಿಪೆಂಡ್ ಆಗ್ತಾರೆ. ಸರ್ಕಾರಿ ಆಸ್ಪತ್ರೆ ಇದ್ರು ನೋಡಿ ಸರ್ಗೂರಲ್ಲೂ ಇದೆ, ಸರ್ಗೂರಲ್ಲಿ ಇದ್ರೂ ಕೂಡ ಅಷ್ಟು ಫೆಸಿಲಿಟಿಗಳು ಸಿಗಲ್ಲ. ಈಗ ನೆನೆ ಯಾವುದೋ ಹುಡುಗನಿಗೆ ಒಂದು ಕಾಲು ನೋವಾಗಿತ್ತು, ನಮ್ಮಲ್ಲಿ ತೊಡೆನೆ ಮಾಂಸ ಟ್ರ್ಯಾಕ್ಟರ್ಸ್ಗೆ ಹಾಕೊಂಡು ಮಾಂಸ ಹೋಗಿತ್ತು. ಇಲ್ಲೆಲ್ಲೂ ಆಗಲಿಲ್ಲ, ಲಾಸ್ಟಲ್ಲಿ ಕೊನೆಯಲ್ಲಿ ವಿವೇಕಾನಂದದಲ್ಲೂ ಆಗಲ್ಲ ಅಂತಂದ್ಬಿಟ್ಟು ಹಂಗೆ ಮೈಸೂರಲ್ಲಿ ತೊಗೊಂಡೋಗಿ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಈ ಥರದ ವ್ಯವಸ್ಥೆಗಳು ನಮ್ಮ ಭಾಗದಲ್ಲಿ ಆಗಬೇಕು, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕು. ಈ ಕೊರೋನಾ ಟೈಮಲ್ಲಿ ಎಂಥ ಸಮಸ್ಯೆಗಳಾದವು, ಡಾಕ್ಟರ್ಗಳೇ ದೂರದಿಂದ ಮಾತ್ರೆಗಳು ಕೊಡ್ತಿದ್ರು, ಇದ್ರದ್ದು ಅವರೆಲ್ಲ ಪ್ರೈವೇಟ್ಗಳನ್ನ ಅವಲಂಬಿಸ್ತಿದ್ರು, ಸುಮಾರು ಜನ ಕಾಣತಿತ್ತು.
1: ಸರ್ಕಾರಿ ಆಸ್ಪತ್ರೆಗಳು ಅಭಿವೃದ್ಧಿ ಮಾಡದಲ್ಲಿದ್ದಾಗ ಜನ ಯಾಕೆ ಹೊರಗಡೆ ಹೋಗ್ತಾರೆ ಅಲ್ವಾ? ಅದ್ರ ಬಗ್ಗೆ ಗಮನ ವಹಿಸ್ಬೇಕು. ನಾನು ಇನ್ನು ಈ ಮುಖಾಂತರ ಶಾಸಕರಲ್ಲೂ ಒಂದು ಮನವಿಗಳನ್ನ ಮಾಡ್ತೀನಿ, ಈ ಸರ್ಕಾರಿ ಶಾಲೆ ಸರ್ಕಾರಿ ಆಸ್ಪತ್ರೆ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಯಾಕೆ ಅಂತಂದರೆ ಈ ಜನ ನೀವು ತಿಳ್ಕೊಂಡಿರೋಷ್ಟು ತುಂಬಾ ಶ್ರೀಮಂತರೇನಲ್ಲ, ತುಂಬಾ ಇದರಲ್ಲಿ ಜೀವನ ಮಾಡ್ತಾ ಇದ್ದೀವಿ ನಾವೆಲ್ಲ. ಸರ್ಕಾರಿ ಆಸ್ಪತ್ರೆ ಇದ್ದಾಗ ಪ್ರೈವೇಟ್ ಆಸ್ಪತ್ರೆಗೆ ಯಾಕೆ ಹೋಗ್ತೀವಿ? ಸರ್ಕಾರಿ ಶಾಲೆ ಇದ್ದಾಗ ಒಳ್ಳೆಯ ಮಟ್ಟದಲ್ಲಿ ಗುಣಮಟ್ಟದಲ್ಲಿ ಪಾಠ ಮಾಡಿದಾಗ ನಾವ್ಯಾಕೆ ಹೊರಗಡೆ ಪ್ರೈವೇಟ್ಗಳಿಗೆ ಹಾಕ್ತಾರೆ? ನಮ್ಗೆ ಸಿಕ್ಕುವಂಥ ಫೆಸಿಲಿಟಿಗಳು ಸರ್ಕಾರದ ಮಟ್ಟದಲ್ಲಿ ಸಿಕ್ಕಿದಾಗ ಎಲ್ಲನೂ ವೇಸ್ಟ್ ಆಗ್ತಾ ಇದೆ ಅಲ್ವಾ? ಇವಾಗ ಒಬ್ಬ ಸರ್ಕಾರಿ ಮೇಷ್ಟ್ರಿಗೆ ಸಂಬಳ ಎಷ್ಟು? 70,000-80,000 ಸಂಬಳ ಇರುತ್ತೆ. ಆ ಪ್ರೈವೇಟಲ್ಲಿ ಮಾಡೋರು ಯಾರೋ ಒಬ್ಬರು 10,000-20,000 ಎಲ್ಲ ಕೆಲಸ ಮಾಡ್ತಾರೆ ಅಲ್ವಾ? ಸರ್ಕಾರಿ ಶಾಲೆ ಅಭಿವೃದ್ಧಿ ಮಟ್ಟದಲ್ಲಿದ್ದಾಗ ನಾವು ಪ್ರೈವೇಟ್ಗೆ ಹೋಗೋ ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ, ಪ್ರೈವೇಟ್ಗೆ ಹೋಗೋ ಅವಶ್ಯಕತೆಗಳಿರಲ್ಲ. ಮುಖ್ಯವಾಗಿ ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸೋ ನಿಟ್ಟಿನಲ್ಲಿ ಎಲ್ಲ ಜನಪ್ರತಿನಿಧಿಗಳು ಕೆಲಸ ಮಾಡಬೇಕು.
2: ಪ್ರಸ್ತುತ ತಮ್ಮ ಗ್ರಾಮದಲ್ಲಿ ಒಂದು ಸಾಕ್ಷರತೆಯ ಪ್ರಮಾಣ ಯಾವ ಪ್ರಮಾಣದಲ್ಲಿದೆ ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
1: ಈವಾಗಿನ ಜನರೇಷನು ಪ್ರತಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಈಗ ನಮ್ಮಲ್ಲಿ ಹೆಚ್ಚು ಕಡಿಮೆ ಮೊದಲನೇ ಬ್ರ್ಯಾಂಡ್ ನಾನು ನಮ್ಮ ಅಣ್ಣ ಒಬ್ಬರು ಶಿವಾಜಿ ನಾಯ್ಕರು ಅಂತಿದ್ದಾರೆ, ಮೊದಲು SLC ಮಾಡಿದ್ದು ನಾವೇ ಅನಿಸುತ್ತೆ ನನ್ನ ಒಂದು ಇದರಲ್ಲಿ. ಅಲ್ಲಿ ತನಕ ಯಾರು SLC ಮಟ್ಟಕ್ಕೆ ಹೋಗಿರಲಿಲ್ಲ. ಇತ್ತೀಚಿನ ದಿನಮಾನಗಳಲ್ಲಿ ನಾವು ಕೂಡ ತುಂಬಾ

0: ಪ್ರೋತ್ಸಾಹ ಕೊಡ್ತೀವಿ ಮಕ್ಕಳಿಗೆ. ನಾನು ಈಗಲೂ ಸರ್ಕಾರಿ ಶಾಲೆಗಳಿಗೆ ಹೋಗ್ತಾ ಇರ್ತೀನಿ, ದಿನಾಚರಣೆ ಆಗಿರ್ಬೋದು, ಕೆಲವು ಪ್ರೋಗ್ರಾಮ್ಗಳು ಕರಿತಾ ಇರ್ತಾರೆ. ಹೋದಾಗ ನಮ್ಮ ಮಕ್ಕಳಿಗೆ ಬೋಧನೆ ಮಾಡೋದು ಅದನ್ನೇ, ಮೊದಲು ವಿದ್ಯೆ ಪಡೀರಿ. ನಮ್ಮ ಬಾಬಾ ಸಾಹೇಬ್ರು ಹೇಳ್ದಂಗೆ ಈ ದೇವಸ್ಥಾನಗಳ ಮುಂದೆ ನಾವೇನು ಕ್ಯೂ ನಿಲ್ತೀವಿ ಅದ್ರ ಬದಲು ಲೈಬ್ರರಿ ಮುಂದೆ ಕ್ಯೂ ನಿಲ್ತೀವಿ. ಸಾಕ್ಷರತೆ ತುಂಬಾ ಮುಖ್ಯ. ಇವತ್ತು ನಾವೇನಾದರೂ ನಾನು ಯುವ ಒಬ್ಬ ಮೆಚ್ಯೂರ್ಡ್ ವ್ಯವಸಾಯಕಾರನಾಗಿದ್ದೀನಿ ಅಂತಾರೆ ಅದು ಕಾರಣನೇ ಸಾಕ್ಷರತೆ. ಇವತ್ತು ನಾವು ಸರ್ಕಾರಿ ಕೆಲಸದಲ್ಲಿ ಇಲ್ಲದೆ ಇರ್ಬೋದು, ಬರೀ ಸರ್ಕಾರಿ ಕೆಲಸ ತೊಗೋಬೇಕು, ಇನ್ನೊಂದಾಗಬೇಕು, ಕಂಪ್ನಿಗಳಿಗೆ ಹೋಗ್ಬೇಕು ಅನ್ನೋದಕ್ಕೆ ಅಷ್ಟಕ್ಕೆ ಮಾತ್ರ ಎಜುಕೇಷನ್ ಅಲ್ಲ. ಎಜುಕೇಷನ್ ಅನ್ನೋದೇನು ಅಂತಂದರೆ ಅವನು ವ್ಯವಸಾಯದಲ್ಲೂ ಕೂಡ ಒಂದು ಇದನ್ನು ಅಳವಡಿಸ್ಕೋಬೋದು, ಯಾರ ಮೇಲೂ ಡಿಪೆಂಡ್ ಆಗದೆ ಜೀವನ ಮಾಡ್ಬೋದು. ಈ ರೀತಿ ಈ ನಿಟ್ಟಿನಲ್ಲಿ ನಾವು ಎಜುಕೇಷನ್ ತಗೋಬೇಕು. ನಮ್ಮ ಗ್ರಾಮದಲ್ಲಿ ಸಾಕ್ಷರತಾ ಪ್ರಮಾಣ ಕಡಿಮೆ ಇದೆ, ಯಾಕಂದರೆ ಈಗಿನ ಜನ್ರೇಷನ್ ಮಕ್ಕಳು ಮಾತ್ರ ಹೋಗ್ತಾ ಇರೋದು. ಅದಕ್ಕೆ ಮುಂಚೆ ಎಲ್ಲ ಈಗ ತುಂಬ ಮಕ್ಕಳು ನಮ್ಮಲ್ಲಿ ಡಿಗ್ರಿಗಳು ಮಾಡಿದ್ದಾರೆ, ಡಿಗ್ರಿ ಮಾಡಿ ಕೆಲವರು ಕೆಲಸನೂ ಮಾಡ್ತಾಯಿದ್ದಾರೆ. ಹಾಗಾಗಿ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಟು ದ ಪರ್ಸನ್. ಯಾಕಂದರೆ ಇದು ಅಂತೀನಿ ನಾನು, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ವಿದ್ಯೆ ಅನ್ನೋದು ತುಂಬಾ ಮುಖ್ಯ. ನಮ್ಮಲ್ಲಿ ಸಾಕ್ಷರತೆ ಪ್ರಮಾಣ ಮೊದಲನೇ ಜನ್ರೇಷನ್ ಕಡಿಮೆ ಇದ್ರೂ ಕೂಡ ಇವಾಗೆಲ್ಲ ಮಕ್ಕಳು ಓದಿಸ್ತಾ ಇದ್ದಾರೆ, ಎಲ್ಲರೂ ಓದಿಸ್ತಾ ಇದ್ದಾರೆ, ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಈಕ್ವಾಲಿಟಿನಲ್ಲಿ ಓದಿಸ್ತಾ ಇದ್ದಾರೆ. ನಾನು ತುಂಬ ಖುಷಿಯಾದ ವಿಚಾರ.
1: ಸರ್, ಜೆ ಜೆ ಎಂ ತಮ್ಮ ಒಂದು ಗ್ರಾಮದಲ್ಲಿ ಯಾವ ಹಂತದಲ್ಲಿದೆ? ಜನರಿಗೆ ಇದರಿಂದ ಶುದ್ಧ ಕುಡಿಯುವ ನೀರು ಸಿಗ್ತಾ ಇದೆಯಾ, ಅದರ ಬಗ್ಗೆ ತಿಳಿಸೋದಾದರೆ?
0: ನೋಡಿ, ನಾವೇನೋ ಜನಪ್ರತಿನಿಧಿಗಳಾಗಿ ನಮ್ಮ ಕೈಲಾದಷ್ಟು ಕೆಲಸಗಳು ಮಾಡಬೇಕು ಅಂತಂದ್ಬಿಟ್ಟು ಏನೋ ಒಂದು ಪ್ರಯತ್ನ ಪಡ್ತಾ ಇರ್ತೀವಿ. ಅದಕ್ಕೆ ಕೆಲವು ಅಡೆತಡೆಗಳು ಬರ್ತವೆ. ನಾವೇನು ಮಾಡಿದ್ವು, ಜೆ ಜೆ ಎಂ ವತಿಯಿಂದ ಒಂದು ಟ್ಯಾಂಕು ಬೇಕಾಗಿತ್ತು ಗ್ರಾಮಕ್ಕೆ. ಒಂದು 25,000 liter ಒಂದು ಟ್ಯಾಂಕ್ ಸಾಕಾಗುತ್ತೆ ಅಂತ ಹೇಳಿ ನಾವು ಅದನ್ನು ಜಾಗ ಗುರುತಿಸಿ ನಾವು 3 gram ಇದು ಈ ಕಾಡ್ಬೇಗೂರು ಅಂತಂದರೆ ಕಾಡ್ಬೇಗೂರು ಕಾಲೋನಿ, ಸಿದ್ದಪ್ಪಾಜಿ ಕಾಲೋನಿ, ಕಾಡ್ಬೇಗೂರು ಅಂತೇಳಿ 3 gramಕ್ಕೂ ಒಂದು ಟ್ಯಾಂಕ್ ಮಾಡಬೇಕು ಅಂತ ಮಾಡಿದ್ವಿ ನಾವು. ಅದನ್ನು ಅರಣ್ಯ ಇಲಾಖೆಯವರು ತಕರಾರು ಮಾಡಿದ್ರು. ಈಗ ಆಲ್ರೆಡಿ ಈ ಜಾಗಗಳು ನಮ್ಮಲ್ಲಿ ಇವೆಲ್ಲ RTC ಇರುವಂಥ ಜಾಗಗಳೇನವೆಲ್ಲ ಇದರಲ್ಲಿ ಇದ್ದೀವಿ. ಇದು ನಮ್ಮ ಕನ್ಸರ್ವೇಷನ್ಗೆ ಬರುತ್ತೆ, ಇದು ಅರಣ್ಯ ಇಲಾಖೆ ಇದಕ್ಕೆ ಬರುತ್ತೆ ಅಂಥೇಳಿ ಅದನ್ನು ತಡೆ ಒಡೆದ್ರು. ಕಾಮಗಾರಿ ಅರ್ಧದಲ್ಲಿ ನಿಲ್ತು. ಶಾಸಕರನ್ನು ಕರೆದ್ವಿ, ಕರೆದ್ಬಿಟ್ಟು ಎಲ್ಲ ರೀತಿಯಲ್ಲೂ ಇದು ಮಾಡಿದ್ವಿ ನಾವು, ಬಟ್ ಆ ಪ್ರಗತಿ ಆಗಲಿಲ್ಲ. ಅದು ನಾನೇನು ಮಾಡಿದೆ, ಸ್ವಲ್ಪ ಇಂಜಿನಿಯರ್ ಜೊತೆಲೆಲ್ಲ ಮಾತಾಡಿ, ನೋಡ್ರಪ್ಪ ಈಗ ಸದ್ಯಕ್ಕೆ ನಮ್ಮಲ್ಲಿ ನೀರೇ ಇಲ್ಲ, ತುಂಬಾ ಸಮಸ್ಯೆ ಆಗಿದೆ. ನಿಮ್ಮ ಜೆ ಜೆ ಎಮ್ ನಿಮ್ಮ ಜಲಜೀವನ ಮಿಷಿನಿಂದ ಏನು ಫಿಲ್ಟರ್ ವಾಟರ್ ಬರುತ್ತೆ, ಅದಕ್ಕೆ ಮುಂಚೆ ನಮಗೆ ಒಂದು ಸ್ವಲ್ಪ ಡೈರೆಕ್ಟಾಗಿ ನೀರು ಕೊಟ್ಟು ನಮಗೆ ವ್ಯವಸ್ಥೆ ಮಾಡೋ ರೀತಿಯಲ್ಲಿ ಮಾಡಿ ಅಂಥೇಳಿ ಪೈಪ್ ಲೈನ್ ಎಲ್ಲ ಮಾಡಿಸಿ ಈಗೆಲ್ಲ ಗ್ರಾಮಕ್ಕೂ ನಲ್ಲಿ ವ್ಯವಸ್ಥೆ ಮಾಡಿದ್ವಿ. ಅಂದರೆ ಏನಿದೆ ಅಂತಂದರೆ ಬೋರ್ ಆನ್ ಮಾಡಿದ್ರೆ ನಲ್ಲಿ ನೀರು ಬರುತ್ತೆ, ಅದು ಯಾವಾಗ ಹೊಡೆದೋಗುತ್ತೆ ಏನೋ ಗೊತ್ತಿಲ್ಲ. ಆ ಟ್ಯಾಂಕ್ ವ್ಯವಸ್ಥೆ ಒಂದು ಆಗಿದ್ದಿದ್ರೆ ನಮಗೆ ತುಂಬಾ ಅನುಕೂಲ ಆಗಿರೋದು. ಆಲ್ರೆಡಿ ಬಂಡೀಪುರ ಇದಕ್ಕೆ ನಾವು ಇದನ್ನು ಕೊಟ್ಟಿದ್ದೀವಿ, ಅರ್ಜಿ ಕೊಟ್ಟಿದ್ದೀವಿ, ಪ್ರಗತಿಯಲ್ಲಿದೆ. ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಈ ಪರ್ವೇಸ್ ಆಪರಲ್ಲಿ ಅರ್ಜಿಗಳನ್ನ ಹಾಕ್ಸಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಅದು ಟ್ಯಾಂಕ್ ಆಗ್ಬೋದು ಏನು ಅನ್ನೋದ್ರ ಬಗ್ಗೆ ನಮ್ಗೆ ಇನ್ನೂ ಇನ್ಫಾರ್ಮೇಷನ್ ಬಂದಿಲ್ಲ. ಹಿಂಗೆ ಮೊನ್ನೆ ಫೋನ್ ಮಾಡಿದ್ದೆ ನಾನು, ಮಾಡಿ ಕೇಳಿದೆ ಸರ್ ಹಿಂಗಾಗಿದೆ ಏನಾಗಿದೆ ಅಂತೇಳಿ. ನಮ್ಮ ಅರಣ್ಯ ಇಲಾಖೆಯವ್ರು ಮಾಡಿದ್ವಿ, ಸರ್ ಪ್ರಗತಿನಲ್ಲಿದೆ, ಕಳಿಸಿದ್ದೀವಿ, ಈಗ ಬಂಡೀಪುರಕ್ಕೆ ಹೋಗಿದೆ, ಅಲ್ಲಿಂದ ನಿಮ್ಮ ಪರ್ಮಿಷನ್ ಆದಮೇಲೆ ನಿಮ್ಮ ಇದು ಮಾಡ್ಬೋದು ಅಂತ ಹೇಳಿದ್ದಾರೆ. ಅದೊಂದು ಆಯಿತು ಅಂತಂದರೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಶಾಶ್ವತವಾಗಿ ಆಗುತ್ತೆ. ಈಗ ಅಲ್ಲಿ ತನಕ ಏನಿದೆ ಅಂತಂದರೆ ಅದೇ ಬೋರ್ಗಳ ಮೇಲೆ ಡಿಪೆಂಡು. ಬೋರಲ್ಲಿ ನೀರು ಇತ್ತು ಅಂತಂದರೆ ಡಂಪ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಸದ್ಯಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ಅದು ಈ ಥರ ನಡೀತಾ ಇದೆ. ನಲ್ಲಿ ವ್ಯವಸ್ಥೆ ಇದೆ, ಆದರೆ ನೇರವಾಗಿ ಹಾಕಿದ್ದೀವಿ, ಟ್ಯಾಂಕ್ ಇಲ್ಲ.
1: ಸರ್, ನರೇಗಾ ಚಟುವಟಿಕೆಗಳ ಕುರಿತು ತಿಳಿಸೋದಾದರೆ, ನರೇಗಾ ಚಟುವಟಿಕೆಗಳು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋದ್ರ ಬಗ್ಗೆ ಹೇಳೋದಾದರೆ,
0: ನರೇಗಾ ಬಂದು ಏನಾಗಿದೆ ಅಂತಂದರೆ ನಾವೇನು ಕೇಳ್ತೀವಿ ಅಂತಂದರೆ ಎಲ್ಲಿ 2 ಥರದ ಕೆಟಗರಿ ಬರುತ್ತೆ ನರೇಗಾದಲ್ಲಿ. ರೈತರಿಗೆ ಅನುಕೂಲವಾಗೋ ಅಂತ ಕೆಲವು ಕೆಲಸಗಳು, ಜೊತೆಯಲ್ಲಿ ಗ್ರಾಮದ ಅಭಿವೃದ್ಧಿ ಕೆಲಸಗಳು, ಪರ್ಸ್ನಲ್ ಇದೇನಿದೆ ರೈತರಿಗಾಗುವಂಥ ಕೆಲಸಗಳಿಗೆ ಜಾಸ್ತಿ ಆದ್ಯತೆ ಸಿಗುತ್ತೆ. ಯಾಕೆ ಅಂತಂದರೆ ಇದರಲ್ಲಿ 2 ಥರ ಬರುತ್ತೆ. ಒಂದು ಮೆಟೀರಿಯಲ್ ಕಾಸ್ಟು, NMR, 2 ಥರ ಬರುತ್ತೆ. ಯಾವುದು ನಮ್ಮ ಗ್ರಾಮದ ಅಭಿವೃದ್ಧಿ ಕೆಲಸದಲ್ಲಿ, ಈಗ ಒಂದು ಡ್ರೈನೇಜ್ ಮಾಡ್ತೀನಿ ನಾನು ಅಂತಂದರೆ 60-40, 60 ಬಂದು ಇದಾಗುತ್ತೆ ಏನೋ ಮೆಟೀರಿಯಲ್ ಆಗುತ್ತೆ, 40 ಬಂದು NMR ಆಗುತ್ತೆ. ಇದು ಮುಖ್ಯವಾಗಿ ಆ ಗ್ರಾಮದ ಚುನಾಯಿತ ಪ್ರತಿನಿಧಿಗೆ ಬರೋ ತೊಂದರೆ ನೋಡು ಅದೇನೆ. ಈಗ ಕಂಪ್ಲೀಟ್ ಆದ NMR ಆಗಿದ್ದಿದ್ರೆ ನಾವೇನೋ ಕೆಲಸ ಮಾಡ್ತಾ ಮಾಡ್ತಾ ಅದನ್ನ ನಾವು ಮಾಡ್ಕೊಬೋದಾಗಿತ್ತು, ಜಾಬ್ ಕಾರ್ಡ್ಗಳಲ್ಲಿ ಮೇಂಟೈನ್ ಮಾಡಿ ಮಾಡ್ಕೋಬೋದಾಗಿತ್ತು. ಇದನ್ನು 2-3 ವರ್ಷದ ತನಕ ಕಾಯ್ಬೇಕು ಮೆಟೀರಿಯಲ್ಸ್ನ, ತುಂಬ ಸಮಸ್ಯೆ ಆಗಿದೆ. ಯಾರೂ ಬಂಡವಾಳದಾರರೇನಲ್ಲ, ಹಾಗಾಗಿ ನಾನು ಕಾಡಬೇಕೂರಲ್ಲಿ ಒಂದು ಡ್ರೈನೇಜ್ 300,000 ಒಂದು ಕಾಮಗಾರಿನ ಮಾಡೇ ಇಲ್ಲ. ಇದು ಈ ಥರ ಸಮಸ್ಯೆಗಳು. ಫೈನಾನ್ಸ್ ಬಂಡವಾಳ ಹಾಕಬೇಕು, ತುಂಬ ದಿವಸ ಕಾಯಬೇಕು, ನಾವೇನು ಕಾಂಟ್ರಾಕ್ಟ್ದಾರೇನು ಆಗಿರಲ್ಲ. ಅಭಿವೃದ್ಧಿಗೆ ಊರಿಗೊಂದು ಕೆಲಸ ಮಾಡಿಸ್ತೀವಿ, ಆ ಕೆಲಸನ ನಾವು ಮಾಡಿಸ್ಬೇಕು ಅಂತಂದಾಗ ಈ ಥರ ಸಮಸ್ಯೆಗಳು ಬರ್ತವೆ. ಜೊತೆಯಲ್ಲಿ ಕೆಲವು JCP ಯೂಸ್ ಮಾಡೋಂಗಿಲ್ಲ ಆ ಥರದ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಆ ಲೇಬರ್ ಬಂದು ಅಲ್ಲಿ GPS ಮಾಡಿದ್ಮೇಲೇ ಕೆಲಸಗಳಾಗುವಂಥದ್ದು. ಈಗ ನಾವು ಪ್ರತಿದಿನ ಅದನ್ನ ಕಾದು ಬೆಳಿಗ್ಗೆ 7 ಗಂಟೆಗೆ ಎದ್ದು ಆ ಲೇಬರ್

0: ಗಳನ್ನ ಕರ್ಕೊಂಬಂದು ಅಲ್ಲಿ ನಿಲ್ಲಿಸಿ ಅವ್ರನ್ನ ಜಿ ಪಿ ಎಸ್ ಮಾಡಿಸಿ ಅದು ನಂತರ ಎನ್ ಎಮ್ ಆರ್ ಆಗುತ್ತೆ. ಅದು ಎಷ್ಟೊಂದು ರಿಸ್ಕಿ ಕೆಲಸ ಅಂತಂದರೆ ಯಾರು ಆ ಥರ ಇದಾಗಿ ಮಾಡೋಕ್ಕಾಗಲ್ಲ, ತುಂಬಾ ಕಷ್ಟ ಇದೆ. ಹಂಗಾಗಿ ಕೆಲವು ಕೆಲಸಗಳು ಪೆಂಡಿಂಗ್ ಆಗ್ತವೆ. ನರೇಗಾ ತುಂಬ ಅನುಕೂಲವಾದ ಕೆಲಸನೇ. ಕೆಲವು ನನಗೆ ಶಾಲೆಗೆ ಹಾಕ್ಕೊಂಡಿದ್ದೆ, ನಾನು ಶಾಲೆ ಅಭಿವೃದ್ಧಿಗೆ ಹಾಕ್ಕೊಂಡಿದ್ದೆ. ಅದೆಲ್ಲ ಎಲ್ಲ ಮಣ್ಣು ಉಡಿಸಿ ಹೊರಗಡೆಯಿಂದೆಲ್ಲ ಮಟ್ಟ ಮಾಡಿಸಿ ಅವೆಲ್ಲ ಮಾಡಿಸ್ಕೊಟ್ಟೆ. ನರೇಗಾ ಕೆಲಸದಲ್ಲೇ ಮಾಡಿಸ್ಕೊಟ್ಟೆ ಅದನ್ನೆಲ್ಲ. ಅವೆಲ್ಲ ಓಕೆ. ಈ ಪರ್ಸ್ನಲ್ ಕೆಲಸಗಳು ಬಿಡಿ, ಈ ಕೃಷಿ ಹೊಂಡಗಳು, ಡ್ರೈನೇಜ್ಗಳು, ಜಮೀನಲ್ಲಿ ನೀರು ಗಾಲುವೆಗಳು ಅವೆಲ್ಲ ಅವರೇ ಜಮೀನು ಅವರೇ ಮಾಡ್ಕೋಬೋದು. ಅವೇನು ಮೆಂಬರ್ಗಳೇ ಮಾಡಬೇಕು ಅಂತೇನೂ ಇಲ್ಲ. ಜಮೀನ ಇವರೇ ಸಾಗುಳಿದಾರೆ ಮಾಡ್ಕೋಬೋದು ಅದನ್ನ, ಅದರದ್ದೇನು ಸಮಸ್ಯೆ ಇಲ್ಲ. ಈ ಗ್ರಾಮದ ಅಭಿವೃದ್ಧಿ ಕೆಲಸಗಳು ಮಾತ್ರ ಇದು ಸ್ವಲ್ಪ ಈ ಥರ ಸಮಸ್ಯೆಗಳಿದೆ. ಅದು ಬಿಟ್ಟರೆ ಓಕೆ ಮಾಡ್ಬೋದು.
1: ಸರ್, ಪ್ರಸ್ತುತವಾಗಿಯೂ ಸಹ ತಮ್ಮ ಗ್ರಾಮದಲ್ಲಿ ಇನ್ನೂ ಏನೆಲ್ಲ ಸಮಸ್ಯೆಗಳು ಕಾಡ್ತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ?
0: ಖಂಡಿತ ಇನ್ನೂ ತುಂಬಾ ಸಮಸ್ಯೆಗಳಿದೆ. ಕೆಲವು ಗ್ರಾಮಗಳಲ್ಲಿ ಇನ್ನೂ ಅದೇ ನಾನು ಹೇಳಿದ್ನಲ್ಲ, ಡ್ರೈನೇಜ್ಗಳಾಗಬೇಕಾಗಿದೆ. ಕೆಲವು ವ್ಯವಸ್ಥಿತವಾದ ಡ್ರೈನೇಜ್ಗಳು ಮಾಡಿಲ್ಲ. ಕಾಡ್ಬೇಕರು ಏನಾಗಿದೆ ಅಂದರೆ ಹೊರಗಡೆ ನೀರು ಬಂದು ಮಧ್ಯ ಊರು ಮಧ್ಯನೇ ನಿಲ್ಲುತ್ತೆ ಅಲ್ಲಿ ಡ್ರೈನೇಜಲ್ಲಿ. ಆ ರಸ್ತೆ ಮಾಡಿದಂಥವರು ಕಾಂಟ್ರಾಕ್ಟರ್ದವರು ಸರಿಯಾಗಿ ಅದನ್ನ ಮಾಡಿಲ್ಲ, ಅದನ್ನ ಕಿತ್ತು ಮಾಡೋಕ್ಕೂ ಆಗಲ್ಲ. ಈಗ ಅದೊಂದು ವ್ಯವಸ್ಥೆ ಇದೆ. ಕಿನ್ನು ಈಗ ಆ ಕಡೆ ನಮ್ಮ ನಾಗರಾಜು ಅವ್ರ ಮನೆ ಕಡೆ ಒಂದು ಡ್ರೈನೇಜ್, ಅದೇ ನಾ ಹೇಳಿದ್ರೆ ನರೇಗಾ ಅದು ಪೆಂಡಿಂಗ್ ಆಯಿತು ಉಳಿತು ಅಂತೇಳಿ ಅದೊಂದು ಡ್ರೈನೇಜ್ ಇದೆ. ಅದು ಬಂದು ಕಾಡಬೇಕು ಕಾಲೋನಿ ಗ್ರಾಮದಲ್ಲಿ ಬಂದು ಒಂದು ಇನ್ನೊಂದೆರಡು ಡ್ರೈನೇಜ್ಗಳಿದೆ, ಇನ್ನೊಂದೆರಡು ಮುಖ್ಯ ರಸ್ತೆಗಳಿದೆ, ಅದಾಗಬೇಕಾಗಿದೆ. ಅದ್ರ ಜೊತೆಯಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮುಖ್ಯವಾಗಿ ನಮ್ಗೆ ಟ್ಯಾಂಕ್ ಆಗಿ ಟ್ಯಾಂಕಿಂದ ನಮಗೆ 3 ಗ್ರಾಮಕ್ಕೂ ಆದಾಗ ಅದು ನಾವು ಮಾಡೋ ಕೆಲಸಕ್ಕೂ ವ್ಯವಸ್ಥಿತವಾಗಿ ಸರಿ ಹೋಗುತ್ತೆ. ಈ ಥರದ ಇವೆ. ಆಮೇಲೆ ಕಿನ್ನೂ ರಸ್ತೆಗಳು ನಾವು ಮೊದಲೇ ಮಾಡಿರೋಂಥ ರಸ್ತೆಗಳು, ಈಗ ನಾನು ಇರೋಂಥ ಗ್ರಾಮದಲ್ಲಿ ಡ್ರೈನೇಜ್ ಇಲ್ಲ. ಅದು ಇರೋದು 15 ಮನೆ ಆದರೂ ತುಂಬ ಲಾಂಗ್, 300 ಮೀಟ್ರ್ ಇದೆ ಅದು. ಅದು ಎರಡು ಕಡೆನೂ ಡ್ರೈನೇಜ್ ಆಗಬೇಕು, ಪುನಃ ರಸ್ತೆ ಆಗಿ ಒಂದು 10-12 ವರ್ಷ ಆಗೋಗಿದೆ ಆಲ್ರೆಡಿ. ಬೀದಿ ರಸ್ತೆ ಆಗಬೇಕು. ಈ ಥರ ಸಮಸ್ಯೆಗಳು ಇದೆ ಗ್ರಾಮದಲ್ಲಿ.
1: ಸರ್, ಒಟ್ಟಾರೆಯಾಗಿ ಗ್ರಾಮದ ಅಭಿವೃದ್ಧಿಯಲ್ಲಿ ತಮ್ಮ ಪಾತ್ರ ಆಗಿರ್ಬೋದು, ಯುವಕರ ಪಾತ್ರ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಸಾರ್ವಜನಿಕರ ಪಾತ್ರ ಆಗಿರ್ಬೋದು, ಜೊತೆಗೆ ಅವರ ಬೆಂಬಲ ಆಗಿರ್ಬೋದು, ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ?
0: ಒಂದು ಗ್ರಾಮದ ಅಭಿವೃದ್ಧಿ ಯಾವತ್ತೂ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆಗಿರಲಿ, ಚುನಾಯಿತ ಪ್ರತಿನಿಧಿ ಆಗಿರಲಿ, ಒಬ್ಬನೇ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾವುದೇ ಗ್ರಾಮ ಅಭಿವೃದ್ಧಿ ಆಗಬೇಕು ಅಂದರೆ ಗ್ರಾಮದ ಯುವಕರ ಬೆಂಬಲ ಬೇಕು. ಜೊತೆಯಲ್ಲಿ ಗ್ರಾಮಸ್ಥರು ಎಷ್ಟು ಕೋಆಪರೇಷನ್ ಕೊಡ್ತಾರೋ ಅಷ್ಟು ಮುಖ್ಯವಾಗಿ ನಾವು ಅಭಿವೃದ್ಧಿಯನ್ನು ಕಾಣಬಹುದು ಪ್ರತಿ ಗ್ರಾಮಗಳಲ್ಲೂ ಅಷ್ಟೇ. ಇಲ್ಲೇನಾಗ್ತೀವಿ ಅಂದರೆ ಚುನಾವಣೆ ಮುಗಿದ ತಕ್ಷಣ ಇಲ್ಲೇನು ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ್ರೆ ನಮಗೇನು ಅನ್ನೋ ಭಾವನೆಗಳು ಇರಬಾರ್ದು. ಅವರ ಏನು ನಮಗೆ ಬೆಂಬಲಗಳು ಇರುತ್ತೋ, ಕೋಆಪರೇಷನ್ ಇರುತ್ತೋ, ಖಂಡಿತವಾಗ್ಲೂ ಅಭಿವೃದ್ಧಿಯಲ್ಲಿ ಸಹಕಾರಿ ಆಗುತ್ತೆ. ಪ್ರತಿಯೊಂದು ವಿಚಾರದಲ್ಲೂ ಅಷ್ಟೇ. ಅವ್ರನ್ನ ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಯಾವುದೇ ಆಗಿರಲಿ, ಚುನಾವಣೆನೇ ಸೈಡ್, ಚುನಾವಣೆ ಒಂದು ಕಡೆ ಆದರೆ ಚುನಾಯಿತ ಪ್ರತಿನಿಧಿಯ ಮನೋಭಾವನೆ ಇರುತ್ತೆ ನೋಡಿ. ಎಲ್ಲರನ್ನು ಸರಿಸಮನಾಗಿ ನೋಡುವಂಥದ್ದು ಯಾರಿಗೆ ಆಗಿರಲಿ. ಈಗ ನನಗೆ ಯಾರೋ ಮತ ಹಾಕಿದ್ದಾರೆ ಅಂದ್ಬಿಟ್ಟು ಬರೀ ಒಂದು ಕಡೆ ಓಲೈಕೆ ಮಾಡುವಂಥದ್ದಲ್ಲ, ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ. ಈಗ ನಾವು ಒಂದು ಶೌಚಾಲಯ ಹಂಚೋದ್ರಲ್ಲಿರಲಿ, ಮನೆಗಳು ಹಂಚೋದ್ರಲ್ಲಿರಲಿ, ಈಗ ಅವರ ಮನೆ ಹತ್ರ ಕೆಲವು ಕಾಮಗಾರಿಗಳನ್ನ ಮಾಡೋದಿರಲಿ, ಈಗ ನನಗೇನು ನನ್ನ ಮನೆ ಹತ್ರ ನಾನು ಮಾಡ್ಕೊಳ್ಳುವಂಥದ್ದು, ಆ ಥರದ ಭಾವನೆಗಳು ಇರಬಾರ್ದು. ಯಾವುದೇ ಚುನಾಯಿತ ಪ್ರತಿನಿಧಿಗೂ ಇರಬಾರ್ದು. ಆ ಗ್ರಾಮದ ಯುವಕರಲ್ಲೂ ಆ ಭಾವನೆಗಳು ಬರಬಾರ್ದು. ಆ ಥರ ಇದ್ದಾಗ ಗ್ರಾಮದ ಅಭಿವೃದ್ಧಿ ಖಂಡಿತ ಆಗುತ್ತೆ. ಅದರಲ್ಲಿ ಎರಡು ಮಾತಿಲ್ಲ. ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಏನು ಅಂತಂದರೆ, ನಾನೊಂದು 60-70% ನಾನು ಮಾಡಿದ್ದೀನಿ ಅಂತ ನನ್ನ ಮನಸ್ಸಿಗೆ ಸಾಕ್ಷಿ ಇದೆ. ಮುಂದಿನ ದಿನಮಾನಗಳಲ್ಲಿ ನನ್ನ ಕೈಲಿ ಆಗದೇ ಇರೋಂಥ ಕೆಲಸ ನಾನು ಇವಾಗ ಆಲ್ರೆಡಿ ಯುವಕರ ಜೊತೆಲೆಲ್ಲ ಮಾತಾಡಿದ್ದೀನಿ. ನೋಡ್ರಪ್ಪ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಉಳಿದಿದ್ದನ್ನು ಮುಂದೆ ಬರೋ ನೀವು ಇದು ಮಾಡ್ಕೊಂಡು ಹೋಗಿ. ನನಗೆ ಉದ್ದೇಶ ಇದ್ದಿದ್ದೆ ಅಷ್ಟು. ಅಟ್ಲೀಸ್ಟ್ ಗ್ರಾಮನ ಎಲ್ಲ ಗ್ರಾಮದ ಥರನೂ ನಮ್ಮ ಗ್ರಾಮನ ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅನ್ನೋ ಆಸೆ ಇತ್ತು. ನನ್ನ ಒಂದು ಕೆಪಾಸಿಟಿ ಏನಿತ್ತು, ನಮ್ಮ ಒಂದು ಇದಿತ್ತು, ಇದರಲ್ಲಿ ಲೇಡಿ ಬಾಡಿ ಆಗಿತ್ತು ನಮ್ಮದು. ನಾನು ಮೀಟಿಂಗ್ಗಳಲ್ಲಿ ಭಾಗಿಯಾಗೋಂಗಿಲ್ಲ, ಹೊರಗಡೆ ಕೂತ್ಕೆ ಕೇಳಬೇಕು ನಾನು ಅಷ್ಟೇ. ಇವತ್ತಿನ ತೀರ್ಮಾನಗಳಲ್ಲಿ ಯಾರೇ ಆಗಿರಲಿ ಚುನಾಯಿತ ಪ್ರತಿನಿಧಿನೇ ಅದನ್ನು ಇದು ಮಾಡಬೇಕೇ ಹೊರತು ಅವರ ಯಜಮಾನರಾಗಲಿ ಅವ್ರ ಮಕ್ಕಳಾಗಲಿ ಆ ಅಧಿಕಾರದಲ್ಲಿ ಭಾಗವಹಿಸುವ ಅಧಿಕಾರ ಇಲ್ಲ. ನನ್ನ ಗ್ರಾಮಸ್ಥರಿಗೆ ನಾನು ಹೇಳೋದು ಇಷ್ಟ, ನಿಮ್ಮ ಮುಖಾಂತರ ಕೇಳ್ಕೊತೀನಿ, ನಿಮ್ಮ ಅಭಿಮಾನಕ್ಕೆ ನಾನು ಚಿರುಣಿ ಅವಕಾಶ ಕೊಟ್ಟಿದ್ದೀರಿ. ನನ್ನ ಕೈಲಾದಷ್ಟು ಮಾಡಿದ್ದೀನಿ. ಕೆಲವ್ರು ಯಾರು ಮನಸ್ಸಲ್ಲಿ ಬೇಜಾರು ಮಾಡ್ಕೋಬೇಡಿ, ಎಲ್ಲರೂ ಸರಿಸಮನಾಗಿ ನೋಡಿದ್ದೀನಿ. ಕೆಲವ್ರಿಗೆ ಆಗದೇ ಇರ್ಬೋದು ಶೌಚಾಲಯಗಳಾಗಲಿ ಇನ್ನೊಂದಾಗಲಿ, ಮುಂದಿನ ದಿನಮಾನಗಳಲ್ಲಿ ನಾವು ಸದಸ್ಯರಾಗದೇ ಇದ್ದರೂ ಕೂಡ ನಿಮ್ಮ ಬೆಂಬಲಕ್ಕೆ ನಿಂತು ನಿಮ್ಗೆ ಆಗದಿರೋ ಕೆಲಸಗಳಲ್ಲಿ ಭಾಗಿಯಾಗ್ತೀನಿ ಅನ್ನೋದು ನಾನು ಸರಿ ಮತ್ತೊಮ್ಮೆ ಹೇಳ್ತೀನಿ. ಚುನಾಯಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಮಾತ್ರ ನಾನು ಹೇಳೋದು ಇಷ್ಟೇ, ಒಂದು ಒಳ್ಳೆ ಎಜುಕೇಟೆಡು, ಒಳ್ಳೆ ವಿದ್ಯಾವಂತ, ಜೊತೆಯಲ್ಲಿ ನಿಮ್ಗೆಲ್ರಿಗೂ ಸ್ಪಂದಿಸ್ಬೇಕು, ಆ ಥರದ ವ್ಯಕ್ತಿನ ಮೊದಲು ಆಯ್ಕೆ ಮಾಡ್ಕೊಳ್ಳಿ.
1: ಸರ್, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಮತ್ತು ತಾಲೂಕಿನ ಜನತೆಗೆ ಒಂದು ಕಿವಿ ಮಾತನ್ನು ಹೇಳೋದಾದ್ರೆ ಏನಂತ ಹೇಳೋದಕ್ಕೆ ಬಯಸ್ತೀರಾ?
0: ನಮ್ಮ ಜನಧ್ವನಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡ್ಬರ್ತಾ ಇದೆ, ನಾವು ಕೇಳಿಸ್ಕೋತಾ ಇರ್ತೀವಿ ಆವಾಗವಾಗ. ನಮ್ಮ ಸದಸ್ಯರು ಕೂಡ ತುಂಬ ಜನ ಮಾತಾಡಿದ್ದಾರೆ, ಒಳ್ಳೆ ಅಭಿಪ್ರಾಯ ಇದೆ. ಈ ಜನಧ್ವನಿಯಿಂದ ನನಗನ್ಸೋದೇನು ಅಂತಂದರೆ, ಈಗ ನಾನೊಬ್ಬ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಈಗ ನನ್ನ ಸೈಡ್ ನಿಮ್ಗೆ ಮನಸ್ಸಲ್ಲಿ ಎಷ್ಟೋ ಮಡಿಕೊಂಡಿರ್ತೀವಿ, ನನಗೆ ನನ್ನ ಇದ್ರ ಬಗ್ಗೆ ಕೆಲವರೆಲ್ಲ

0: ಕಮೆಂಟ್ ಹಾಕ್ಬೋದು, ಇನ್ನೊಂದು ಮಾಡ್ಬೋದು. ಮಾಡಿದಾಗ ನನಗೆ ಏನು ಮಾಡಿದ್ದೀನಿ ಅನ್ನೋದು ನನಗೆ ಅರಿವಾಗುತ್ತೆ. ನಾನು ಅನಿಸು ಅನ್ನೋದಿಷ್ಟೇ. ನಮ್ಮ ತಾಲೂಕಿನ ಜನ, ನಮ್ಮ ತಾಲೂಕಿಗೆ ಒಳ್ಳೆ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ, ಮುಂದೇನೂ ನಡೀಲಿ. ಯಾವುದೇ ಜನಪ್ರತಿನಿಧಿ ಪರವಾಗಿರೋದು ವಿರೋಧವಾಗಿರೋದು ಬೇಡ. ನಾನು ಅನಿಸಿದ್ದಿಷ್ಟೇ, ಅಭಿವೃದ್ಧಿ ಪರವಾಗಿರಿ ಪ್ರತಿಯೊಬ್ಬರು ಅಷ್ಟೇ. ನಾನೇನೋ ಮಾಡ್ತೀನಿ, ನನ್ನ ಕ್ರಮಕ್ಕೆ ಏನಾದ್ರೂ ಆಗೋದು ಅನ್ನೋದಾದರೆ ನಾನು ಏನು ಮಾಡಿದ್ರು ತಪ್ಪಿಲ್ಲ. ಈ ಥರದಲ್ಲಿ ನಾನು ಈಗ ಯಾವುದೇ ಜನಪ್ರತಿನಿಧಿಗೆ ಎಷ್ಟಾದರೂ ಪರವಾಗಿಲ್ಲ, ನನ್ನ ಗ್ರಾಮ ಕೆಲಸ ಆಗಬೇಕು, ನಾನು ಅಭಿವೃದ್ಧಿ ಆಗಬೇಕು. ಈ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ನಾವು ಕೆಲಸ ಮಾಡ್ಬೋದು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಲಿ, ಯುವಕರಿಗಾಗಿ ನಾನು ಹೇಳೋದಿಷ್ಟೇ, ಮೊದಲು ನಿಮ್ಮ ಗ್ರಾಮನ ನೀವು ಅಭಿವೃದ್ಧಿ ಮಾಡಬೇಕು ಅನ್ನೋ ನಿಟ್ಟಲ್ಲಿ ನೀವು ಕೆಲಸ ಮಾಡಿ, ತಾಲೂಕು ಆಟೋಮೆಟಿಕ್ಕಾಗಿ ಅಭಿವೃದ್ಧಿ ಆಗುತ್ತೆ. ಯಾವುದೇ ಜನಪ್ರತಿನಿಧಿ ಹಿಂಬಾಲಕರಾಗಿ ಹೋಗೋದು ಬೇಡ, ಇನ್ನೊಂದಾಗೋದು ಬೇಡ. ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕಾ, ನೀವು ಗ್ರಾಮ ಪಂಚಾಯತಿ ಸದಸ್ಯನೇ ಆಗಬೇಕು ಅಂತ ಏನೂ ಇಲ್ಲ. ಪರ್ಸ್ನಲಾಗಿ ಏನು ಇಟ್ಕೊಳ್ಳದೆ, ಮನಸ್ಸನ್ನು ನಿಷ್ಕಲ್ಮಿಸುವಾಗ ನನ್ನ ಗ್ರಾಮ ಅಭಿವೃದ್ಧಿ ಆಗಬೇಕು ಅನ್ನೋ ಭಾವನೆ ಪ್ರತಿಯೊಬ್ಬರಲ್ಲೂ ಬಂದಾಗ ಖಂಡಿತ ಗ್ರಾಮ ಅಭಿವೃದ್ಧಿ ಆಗುತ್ತೆ. ಪ್ರತಿಯೊಬ್ಬರಿಗೂ ನಾನು ಇದನ್ನೇ ಹೇಳಿ.
1: ಇಲ್ಲಿಯವರೆಗೂ ತಮ್ಮ ಗ್ರಾಮದ ಇತಿಹಾಸ, ಸ್ಥಿತಿಗತಿ, ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ, ಇದರಲ್ಲಿ ಸಾರ್ವಜನಿಕರು ಮತ್ತು ಯುವಕರ ಪಾತ್ರ, ಗ್ರಾಮಗಳ ಅಭಿವೃದ್ಧಿಗೆ ಮುಂದಿನ ಯೋಜನೆಗಳು, ಈ ವಿಚಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ನಿಮಗೂ ಕೂಡ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ಊರಿನ ಇತಿಹಾಸ, ಸ್ಥಿತಿಗತಿ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ವಿಶೇಷತೆಯನ್ನು ಕುರಿತು ಮುಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನೂ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ 90.8 ಕಂಪನಾಂಕದಲ್ಲಿ ಮೂಡಿಬರುತ್ತಿರುವ ಮೈಸೂರು ಜಿಲ್ಲೆಯ ಮೊಟ್ಟಮೊದಲ ಹಾಗೂ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. ಧನ್ಯವಾದಗಳು.
2: ಊರಿನ ಗತ ವೈಭವ ಹಾಗೂ ಇಂದಿನ ವಾಸ್ತವ,
3: ಗ್ರಾಮದ ಇತಿಹಾಸ, ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚಿಸುವ ವಿಶೇಷ ಕಾರ್ಯಕ್ರಮ
2: ನಮ್ಮೂರು. ಪ್ರತಿ ಶುಕ್ರವಾರ ಬೆಳಿಗ್ಗೆ 9:20
3: ಹಾಗೂ ಭಾನುವಾರ ಸಂಜೆ 6:50
2: ನಿಮ್ಮ ಊರ ಕಥೆ, ನಿಮ್ಮ ಜನಧ್ವನಿ 90.8 FM.
4: ಇದುವರೆಗೂ ನಮ್ಮೂರು ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕು ಭೀಮಟಕೆರೆ ಗ್ರಾಮ ಪಂಚಾಯಿತಿಯ ಕಾಡಬೇಗೂರು ಗ್ರಾಮದಲ್ಲಿ ಜರುಗುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಮತ್ತು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಗ್ರಾಮದ ಮಾಜಿ ಚುನಾಯಿತ ಸದಸ್ಯರಾದ ಶ್ರೀಯುತ ಹೇಮಾಜಿ ನಾಯ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ. ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900050119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900050119.
5: ಮನೆ ಖರ್ಚಿಗೆ ಹಣ ಕೊಡಿ.
6: ಇದು ರೇಷನ್ಗೆ 15,000, ತರಕಾರಿಗೆ 2,000,
5: ಮತ್ತೆ ವಿದ್ಯುತ್ ಬಿಲ್ಲಿಗೆ
6: ಈಗ 0 rupees ಹೇಗೆ ಕೊಡ್ಲಿ?
5: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
6: ಖಂಡಿತ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
4: ಇನ್ನು ಮುಂದೆ ಕೇಳಿ ಬರೋಣ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳನ್ನು.

0: ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮದಲ್ಲಿ ಸುಮಧುರ ಕನ್ನಡ ಚಲನಚಿತ್ರ ಗೀತೆಗಳು ಬಿತ್ತರಗೊಂಡವು.
1: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು
2: ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. PM
0: ಇನ್ನು ಮುಂದೆ ಕೇಳಿ ಬರೋಣ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ CV ಕೇಶವಮೂರ್ತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ.
3: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
4: ಚಿಂತಿಸಬೇಡಿ,

0: ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
0: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ.
0: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8 FM.
2: ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕಾನೂನು ಕೇವಲ ಪುಸ್ತಕದ ಸಾಲುಗಳಲ್ಲ, ಅದು ನಮ್ಮ ನೆಮ್ಮದಿಯ ಬದುಕಿನ ರಕ್ಷಾ ಕವಚ. ಗೊಂದಲಗಳಿಗೆ ತೆರೆ ಎಳೆಯಲು, ನ್ಯಾಯದ ಹಾದಿ ತೋರಿಸಲು ಇಂದು ನಿಮ್ಮ ಮುಂದೆ ಬಂದಿದೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಕಾನೂನು ಸಲಹೆ. ಇಂದಿನ ಸಂಚಿಕೆಯಲ್ಲಿ ನಾವು ಮರಣಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಚರ್ಚಿಸಲಿದ್ದೇವೆ. ಈ ಒಂದು ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಮೈಸೂರಿನ ಹಿರಿಯ ವಕೀಲರಾಗಿರುವ ಶ್ರೀಯುತ CB ಕೇಶವಮೂರ್ತಿರವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸರ್, ಪ್ರಥಮವಾಗಿ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ ಸರ್.
3: ನಮಸ್ಕಾರ
2: ಸರ್. ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
3: ನನ್ನ ಹೆಸರು CV ಕೇಶವಮೂರ್ತಿ ಅಂತ. ನಾನು ಕಳೆದ 44 ವರ್ಷಗಳಿಂದ ಮೈಸೂರು ನಗರದಲ್ಲಿ ವಕೀಲಿ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕಾನೂನು ಪದವಿ ಅಲ್ಲದೆ ಹೆಚ್ಚುವರಿ ಕಾನೂನಿನ ಕ್ಷೇತ್ರದಲ್ಲೇ 2 ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಆ ನಂತರ ಕಾನೂನು ಕಾಲೇಜಿನ ಪ್ರಾಧ್ಯಾಪಕನಾಗಿ ಪ್ರಾಂಶುಪಾಲನಾಗೂ ಕೂಡ ಸೇವೆ ಸಲ್ಲಿಸಿದ್ದೀನಿ. ಈ ಕಾನೂನು ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ ಸೇವೆಗೆ ಮಾನ್ಯತೆ ನೀಡಿ ಕರ್ನಾಟಕ ಸರ್ಕಾರ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು 2021 ಈ ಕ್ಷೇತ್ರದ ಗಣನೀಯ ಸೇವೆಗೆ ಅಂತ ನೀಡಿದ್ದಾರೆ. ಅದಕ್ಕೂ 1 ವರ್ಷ ಹಿಂದೆ 2021 ಹಿರಿಯ ನಾಗರಿಕರ ಸೇವಾ ಪ್ರಶಸ್ತಿ ಅಂತ 8 ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಹಿರಿಯ ನಾಗರಿಕರನ್ನು ಗೌರವಿಸ್ತಾರೆ. ಅದರಲ್ಲೂ ಕೂಡ ಕಾನೂನು ಕ್ಷೇತ್ರದಲ್ಲಿ ನನಗೆ ರಾಜ್ಯ ಮಟ್ಟದ ಪ್ರಶಸ್ತಿ ಸಿಕ್ಕಿದೆ. ಇದು ವೃತ್ತಿಯಲ್ಲಿ ನಾನು ಸೇವೆ ಸಲ್ಲಿಸಿರ್ತಕ್ಕಂಥ ಈ ಸೇವೆಗೆ ಮಾನ್ಯತೆ. ಇದನ್ನು ನನ್ನ ಹಿನ್ನೆಲೆ ಅಂತ ಗಮನಿಸಿ ಇವತ್ತು ಕೆಲವು ಮಾತುಗಳನ್ನು ಆಡಬೇಕು ಅಂತ ಇಲ್ಲಿ ಕರೆದಿದ್ದಾರೆ. ಒಂದೇ ಒಂದು ಮೊದಲೇ ಕಾಷನ್ ಕೊಡ್ತಾ ಇದ್ದೀನಿ. ಈಗ ನಾನು ಕೊಡ್ತಾ ಇರೋದೆಲ್ಲ ಯಾವುದೋ ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಳ್ಬೇಡಿ. ನಾನು ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ ಅಂತ ಅಷ್ಟೇ ಅನ್ಕೋತೀನಿ. ಅಂದರೆ ನನ್ನ ಮನಸ್ಸಲ್ಲಿ ಬಂದಂಥ ಕೆಲವು ವಿಷಯಗಳನ್ನು ಭಾವನೆಗಳು ಸೇರಿ ಗಟ್ಟಿಯಾಗಿ ಮಾತಾಡ್ತಾ ಇದ್ದೀನಿ. ಅದು ಬೇರೆಯವ್ರ ಕಿವಿ ಮೇಲೂ ಬೀಳ್ತಾ ಇದೆ. ಇದನ್ನೇ ನೀವು ಲೀಗಲ್ ಅಡ್ವೈಸ್ ಅಂತ ತಿಳ್ಕೊಂಡು ನಿಮ್ಮ ನಿಮ್ಮ ಪ್ರಕರಣಕ್ಕೆ ಅನ್ವಯ ಮಾಡೋಕ್ಕೆ ಹೋದರೆ ತುಂಬ ಅಪಾಯ ಇದೆ. ಯಾಕೆಂದರೆ ಒಂದೊಂದು ಪ್ರಕರಣದಲ್ಲೂ ಕೂಡ ಬೇರೆ ಬೇರೆ ಸೂಕ್ಷ್ಮ ವಿಚಾರಗಳಿರ್ತವೆ. ಅದನ್ನು ಟ್ಯಾಕಲ್ ಮಾಡಬೇಕಾದರೆ ಕಾನೂನು ತಜ್ಞರ ಸಲಹೆ ಬೇಕೇ ಬೇಕು. ಅದರಿಂದ ಇದನ್ನು ಕಾನೂನು ಸಲಹೆ ಅಂತ ಬೇಡ, ಕಾನೂನು ಸಂಬಂಧಿ ಚರ್ಚೆ ಅಥವಾ ಸಂವಾದ ಅಂತ ಅಂದ್ಕೊಂಡು ಮುಂದುವರಿಯೋಣ. ಮೊಟ್ಟ ಮೊದಲನೇದಾಗಿ ಇದು ಇವತ್ತು ನಾನು ಮಾತಾಡ್ತಾ ಇರೋದು ಆಸ್ತಿ ಹಕ್ಕಿಗೆ ಸಂಬಂಧಪಟ್ಟಂಥ ವಿಷಯ. ಯಾರೇ ಎಲ್ಲೇ ಏನೇ ಮಾತಾಡಿದಾಗಲೂ ಕೂಡ ನಮ್ಮನ್ನು ಫಸ್ಟು ಪ್ರಶ್ನೆ ಕೇಳೋದೇನು ಅಂದರೆ ಸಂವಿಧಾನದಲ್ಲಿ ಏನಿದೆ ಇದ್ರ ಬಗ್ಗೆ ಅಂತ ಕೇಳ್ತಾರೆ. ಅಂದರೆ ಈ ದೇಶಕ್ಕೆ ಮೂಲಭೂತ ಕಾನೂನೇ ಸಂವಿಧಾನ ಅಲ್ವಾ? ಈ ಸಂವಿಧಾನ 1950 ಜನವರಿ 26 ಚಾಲ್ತಿಗೆ ಬಂದಾಗ ಆಸ್ತಿಯ ಹಕ್ಕು ಅನ್ನೋದು ಒಂದು ಮೂಲಭೂತ ಸ್ವಾತಂತ್ರ್ಯವಾಗಿ ಅಡಕವಾಗಿತ್ತು. ಓ, ಇದೇನೋ ಹೇಳ್ತಾ ಇದ್ದೀರಲ್ಲ ಹೊಸದಾಗಿ ನೀವು. ಇಲ್ಲ, ನಾನು ಹೊಸದಲ್ಲ ಹೇಳ್ತಾ ಇರೋದು, ಅಲ್ಲಿ ಇದ್ದಿದ್ದನ್ನು ಹೇಳ್ತಾ ಇದ್ದೀನಿ. 19(1)(f) ಅಂತಕ್ಕಂಥ ವಿಧಿ ಅಡಿಯಲ್ಲಿ 3 ಅಂಶಗಳಿತ್ತು. ರೈಟ್ ಟು ಅಕ್ವೈರ್, ಗಳಿಸಿಕೊಳ್ಳುವುದು, ಹೋಲ್ಡ್, ಉಳಿಸಿಕೊಳ್ಳುವುದು, ಡಿಸ್ಪೋಸ್ ಆಫ್, ವಿಲೆ ಮಾಡುವುದು. ನೋಡಿ, ಒಂದು ಆಸ್ತಿಗೆ ಸಂಬಂಧಪಟ್ಟಂತೆ 3 ಗಳಿಸ್ಕೋಬಹುದು. ಉಳಿಸ್ಕೊಂಡು ಅಂದರೆ ಅನುಭವಿಸ್ಬೋದು, ಬೇಡ ಅಂದರೆ ವಿಲೆ ಮಾಡ್ಬೋದು. ಈ 3 ಅಂಶಗಳನ್ನು ಸೇರಿಸಿ ಸಂವಿಧಾನದ 19(1)(f) ಅನ್ನುವ ವಿಧಿಯಲ್ಲಿ ಮೂಲಭೂತ ಸ್ವಾತಂತ್ರ್ಯವಾಗಿ ಕೊಟ್ಟಿದ್ದರು. ಮೂಲಭೂತ ಸ್ವಾತಂತ್ರ್ಯಕ್ಕೇನು ಮಹತ್ವ?

0: ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ವ್ಯಕ್ತಿ ವ್ಯಕ್ತಿಯಿಂದ ಏನೋ ಚ್ಯುತಿ ಬರಬಹುದು, ಅದಕ್ಕೆ ಕಾಯ್ದೆ ಇದೆ ನೋಡ್ಕೊಳ್ಳುತ್ತೆ. ಸರ್ಕಾರದಿಂದಲೇ ಚ್ಯುತಿ ಬಂದಾಗ ಆಡಳಿತ ರೂಢ ಸರ್ಕಾರ, ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು, ಅವರಿಂದ ಚ್ಯುತಿ ಬಂದಾಗ ನಿಮಗದಕ್ಕೇನು ಪರಿಹಾರ? ನಿಮ್ಮ ಮೂಲಭೂತ ಸ್ವಾತಂತ್ರ್ಯಕ್ಕೆ ಚ್ಯುತಿ ಬಂದಿದೆ ಅಂದಾಗ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ನಿಮ್ಮೂರಿನ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೋ ಜಿಲ್ಲಾ ಕೋರ್ಟ್ಗೋ ಮತ್ತೊಂದು ಕೋರ್ಟ್ಗೋ ಹೋಗಬೇಕಾದಿಲ್ಲ, ನೇರ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ಗೆ ಹೋಗ್ತಕ್ಕಂಥ ವಿಶೇಷವಾದ ಇನ್ನೊಂದು ಹಕ್ಕನ್ನು ಕೊಟ್ಟಿದ್ದಾರೆ. ಅದು ಮೂಲಭೂತ ಹಕ್ಕುಗಳನ್ನು ಚಾಲ್ತಿಗೊಳಿಸುವ, ಚಲಾಯಿಸುವ ಒಂದು ಸ್ವಾತಂತ್ರ್ಯ. ಸೊ ಈ 19(1)(f) ಅಂತ ನಾನೇನು ಹೇಳಿದ್ನಲ್ಲ, ನಿಮ್ಮದು ರೈಟ್ ಟು ಹೋಲ್ಡ್ ಎಕ್ವೈರ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ ಅಂತ, ಅದು ಮೂಲಭೂತ ಹಕ್ಕಾಗೇ ಇತ್ತು. ಮೂಲಭೂತ ಹಕ್ಕಾಗಿತ್ತು ಅಂದಾಗ ನೀವು ಖುಷಿಯಾಗ್ಬಿಟ್ರಿ, ನೀವು ಹೌದು ಓ ನಮಗೆ ಮೂಲಭೂತ ಹಕ್ಕೇ ಇತ್ತಲ್ರಿ ಸಂವಿಧಾನದಲ್ಲಿ ಅಂತ. ಆದರೆ ಹಂತ ಹಂತವಾಗಿ ಸರ್ಕಾರ ಆಡಳಿತ ನಡೆಸ್ತಾ ನಡೆಸ್ತಾ ಈ ಮೂಲಭೂತ ಹಕ್ಕು ಇನ್ ಪರ್ಟಿಕ್ಯುಲರ್ ಇದೊಂದು ಹಕ್ಕು ಅವರಿಗೆ ತುಂಬ ಅಡೆತಡೆಗಳನ್ನು ಹಾಕ್ತಾ ಇತ್ತು. ಏನು ಉದಾಹರಣೆ ಕೊಡ್ತೀನಿ ಬೇಕಾದ್ರೆ, ಜಮೀನ್ದಾರಿ ಹಕ್ಕನ್ನು ರದ್ದು ಮಾಡಬೇಕು. ಲಕ್ಷಾಂತರ ಎಕರೆ ಜಮೀನುಗಳನ್ನು ಇಟ್ಕೊಂಡಿದ್ರು, ಆ ಜಮೀನ್ದಾರ ಜಮೀನನ್ನು ತಗೋಬೇಕು, ತಗೊಂಡು ಅದನ್ನು ಯಾರು ಉಳುವವನಿಗೆ ಭೂಮಿ, ರೈತ ಯಾರು ಉಳ್ತಾ ಇದ್ದಾನೆ ಅವನಿಗೆ ಭೂಮಿ ಕೊಡಬೇಕು. ಅಥವಾ ಒಂದು ಸೀಲಿಂಗ್ ಹಾಕೋದು, ಒಬ್ಬ ಮನುಷ್ಯ ಏನ್ರಿ 5 ಎಕರೆ ಇಟ್ಕೋಬೋದು, 10 ಎಕರೆ ಇಟ್ಕೋಬೋದು, 50 ಎಕರೆ ಇಟ್ಕೋಬೋದು, 50,000 ಎಕರೆ ಇಟ್ಕೋಬೋದಾ? ಇವನಿಗೆ ಸೀಲಿಂಗ್ ಹಾಕೋಣ, ಒಂದು 5 ಎಕರೆಗೆ ಹಾಕೊಣವಾ, 10 ಎಕರೆಗೆ ಹಾಕೊಣವಾ? ಸೊ ಸೀಲಿಂಗ್ ಆನ್ ಲ್ಯಾಂಡ್ಸ್, ಎರಡನೇದು ಲ್ಯಾಂಡ್ ಫಾರ್ ದಿ ಟಿಲ್ಲರ್ ಉಳುವವನಿಗೆ. ಇಂಥ ಕಾಯ್ದೆ ಅನುಷ್ಠಾನ ಮಾಡಬೇಕು. ತಕ್ಷಣ ಶುರುವಾಯಿತು ಜಮೀನ್ದಾರ ಕಡೆಯಿಂದ ತಗದೆ, ನನ್ನ ಆಸ್ತಿ ಹಕ್ಕನ್ನು ನೀವು ಕಿತ್ಕೋತಾ ಇದ್ದೀರಲ್ಲ, ಐ ಹ್ಯಾವ್ ಎ ರೈಟ್ ಟು ಅಕ್ವೈರ್ ಹೋಲ್ಡ್ ಡಿಸ್ಪೋಸ್ ಆಫ್ ಪ್ರಾಪರ್ಟಿ, ನಾನು ಐ ವಾಂಟ್ ಟು ಹೋಲ್ಡ್ ಇಟ್, ವೈ ಡು ಯು ವಾಂಟ್ ಟು ಅಕ್ವೈರ್ ಇಟ್? ನೀವು ಅಕ್ವೈರ್ ಮಾಡ್ಕೊಳ್ಳೋದೇ ತಪ್ಪು. ಅಕ್ವೈರ್ ಮಾಡಿಕೊಂಡ್ರೆ ನಮಗೆ ಕಾನೂನುಬದ್ಧವಾದ ಪರಿಹಾರ ಕೊಡಬೇಕು. ಏನು ಪರಿಹಾರ ಕೊಡೋದು? ಅದಕ್ಕೆ ಇವತ್ತು ಮಾರ್ಕೆಟ್ನಲ್ಲ ಜಮೀನನ್ನ ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಹಣ ಸಿಗ್ತಾ ಇತ್ತೋ ಅಷ್ಟನ್ನು ಪರಿಹಾರ ರೂಪದಲ್ಲಿ ಕೊಡಿ, ನನ್ನ ಜಮೀನೆಲ್ಲ ತಗೊಳ್ಳಿ, ತಗೊಂಡು ಯಾರಿಗೆ ಬೇಕು ಹಂಚ್ರಿ.
1: ಶ್ರೀಮತಿ ಇಂದಿರಾ ಗಾಂಧಿ ಅವರು ಒಂದು ಪದ ಬಳಸಿದ್ರು ಅವತ್ತಿನ ದಿವಸ ಸುಪ್ರೀಂ ಕೋರ್ಟ್ ಮುಂದೆ ವಾದ ನಡೀತಾ ಇದ್ದಾಗ,
0: ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್, ತಿರ್ಗಾ ಉದಾಹರಣೆ ರಿಪೀಟ್ ಮಾಡ್ತೀನಿ, ಟು ರಾಬ್ ಪೂರ್ ಪೀಟರ್ ಟು ಪೇ ರಿಚ್ ಪಾಲ್ ದ ಇನ್ಫ್ಲೇಟೆಡ್ ವ್ಯಾಲ್ಯೂ ಆಫ್ ಹಿಸ್ ಪ್ರಾಪರ್ಟಿ. ಯಾರೋ ತಾತನೋ ಮುತ್ತಾತನ ಕಾಲದಲ್ಲೋ ಇವನ ಕೈಗೆ ಸಿಕ್ಕಿದ್ದಂಥ 50,000 ಎಕರೆ ಭೂಮಿಗೆ ಇವತ್ತೊಂದು ದಿವಸ ಶ್ರೀ ಸಾಮಾನ್ಯ ತೆರಿಗೆದಾರನ ಹಣವನ್ನು ತೆಗೆದುಕೊಂಡು ಆ ತೆರಿಗೆದಾರನ ದುಡ್ಡಲ್ಲಿ ಇವನ ಆಸ್ತಿಗೆ ಇವತ್ತೊಂದು ದಿವಸ ಮೌಲ್ಯ ಹೆಚ್ಚಾಗಿದೆಯಲ್ಲ, ಆ ಮೌಲ್ಯನ ಕೊಡು. ಹಾಗಾದ್ರೆ ಏನು ಅರ್ಥ ಇದು? ಏನು ಸುಧಾರಣೆ ತರೋದು ನಾವು? ಎಲ್ಲಿಂದ ತರೋದು ಇವ್ರಿಗೆ ಪರಿಹಾರ ಕೊಡೋದಕ್ಕೆ? ಓ, ಅದಕ್ಕಾಗಿ ಹತ್ತಾರು ರೀತಿ ತಿದ್ದುಪಡಿಗಳಾಯಿತು, ನಾನು ಜಾಸ್ತಿ ವಿವರಣೆ ಕೊಡ್ತಾ ಇಲ್ಲ. ಕೊನೆಗೆ ಸಂವಿಧಾನದಿಂದ 19(1)(f) ಅನ್ನೋ ವಿಧಿನೇ ತೆಗೆದುಹಾಕಿದ್ರು. ಅದಲ್ಲಿದ್ದರೆ ತಾನೇಪ್ಪ ಇಷ್ಟೆಲ್ಲ ತಗದೆ, ತುಂಬ ಇದೆ ಆ ತಗದೆ, ನಾನು ಜಾಸ್ತಿ ವಿವರ ಕೊಡ್ತಾ ಇಲ್ಲ. ಒಟ್ಟಾರೆ 19(1)(f) ತೆಗೆದುಹಾಕಿದ್ರು. ಹಾಗಾದರೆ ನಮಗೆ ಸಂವಿಧಾನದಡಿಯಲ್ಲಿ ಆಸ್ತಿ ಹಕ್ಕೆ ಇಲ್ವೇನ್ರಿ? ಇದೆ, 300(a) ಅಂತ ಇದೆ. ಮೂಲಭೂತ ಹಕ್ಕಲ್ಲ ಈ, ಮೂಲಭೂತ ಹಕ್ಕುಗಳು ಅನ್ನೋ ಚಾಪ್ಟರ್ನಲ್ಲಿ ಇತ್ತಲ್ಲ 19(1)(f), ಅದಲ್ಲ, ಇದು ಒಂದು ಸಾಧಾರಣ ಹಕ್ಕು. ಕಾಯ್ದೆಯ ಅನುಮತಿ ಇಲ್ಲದೆ ಯಾರೊಬ್ಬನ ಆಸ್ತಿಯ ಹಕ್ಕನ್ನು ಕಸಿದುಕೊಳ್ಳಲಾಗದು. ಆರ್ಡಿನರಿ ರೈಟ್, ಡೆಡ್ಲಿ ಆರ್ಡಿನರಿ ರೈಟ್, ನೀವು ಯು ಕಾಂಟ್ ಡೈರೆಕ್ಟ್ಲಿ ಗೋ ಟು ಸುಪ್ರೀಂ ಕೋರ್ಟ್ ಆರ್ ಹೈಕೋರ್ಟ್ ಆಸ್ತಿ ಕೇಸ್ ಮೇಲೆ. ಇದು ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆ. ಅದರ ಪರಿಣಾಮ ಏನು ಅಂದರೆ, ಈ ಸೋಷಿಯಲಿಸಮ್ ಅಂತೀವಲ್ರಿ ನಾವು, ಆ ತತ್ವಗಳ ಅನುಷ್ಠಾನಕ್ಕೆ ಕೇಂದ್ರ ಸರ್ಕಾರಗಳಿರ್ಬೋದು ರಾಜ್ಯ ಸರ್ಕಾರಗಳಿರ್ಬೋದು ಬೇಕಾದಂಥ ಕ್ರಮಗಳನ್ನು ಈ ಆಸ್ತಿಯ ಹಕ್ಕಿನ ಅಡೆತಡೆ ಇಲ್ಲದೆ ಕೈಗೊಳ್ಳೋದಕ್ಕೆ ಅವಕಾಶ ಆಯಿತು ಅನ್ನೋದನ್ನು ಫಸ್ಟು ನಾವು ಗಮನಿಸಬೇಕು. ಈಗ ಒಂದು ಮುಂದಕ್ಕೊಂದು ಹೆಜ್ಜೆ ಬರ್ತಾ ಇದ್ದೀನಿ ನಾನು. ಈ ಆಸ್ತಿ ಹಕ್ಕಿನ ಬಗ್ಗೆ ಮೊದಲು ಇತ್ತಲ್ವೇ, ಸಂವಿಧಾನ ಪೂರ್ವದಲ್ಲೂ ಇತ್ತು, ಸಂವಿಧಾನ ಬಂದ ಮೇಲೂ ಇದೆ. ಹಾಗಾದರೆ ನಾನು ಒಂದೇ ಒಂದು ಹೆಜ್ಜೆ ಹಿಂದಕ್ಕೆ ಹೋದರೆ, ಇಂಗ್ಲೆಂಡಿನಲ್ಲಿ ಈ ಥರ ಆಸ್ತಿ ಹಕ್ಕು ಅಂತ ಇರಲಿಲ್ಲ. ಏನಿತ್ತು ಹಾಗಾದರೆ, ಎಲ್ಲ ಆಸ್ತಿಯು ರಾಜನಿಗೆ ಸೇರುತ್ತೆ. ಎಲ್ಲ ಆಸ್ತಿಯು, ಈ ಜಮೀನು ಇರ್ಬೋದು, ಮನೆ ಇರ್ಬೋದು, ಕಟ್ಟಡ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲ ರಾಜನಿಗೆ ಸೇರುತ್ತೆ. ಆ ರಾಜ ನನಗೆ ಉಳುಮೆ ಮಾಡೋಕ್ಕೆ 10 ಎಕರೆ ಜಾಗ ಕೊಡ್ತಾನೆ. ನನ್ನ

ಜೀವಿತ ಕಾಲದಲ್ಲಿ ನಾನು ಉಳುಮೆ ಮಾಡೋದು ಲೈಫ್ ಎಸ್ಟೇಟ್ ಅಷ್ಟೇ. ನನಗೆ ನನ್ನ ಮೊಮ್ಮಗನಿಗೆ ವಿಲ್ ಬರಿತೀನಿ, ಇನ್ನೊಂದು ಬರಿತೀನಿ, ದಾನಪತ್ರ ಬರಿತೀನಿ ಅನ್ನೋಗಿಲ್ಲ. ನಿನಗೆ ವ್ಯವಸಾಯಕ್ಕೆ ನಿನ್ನ ಜೀವಿತ ಕಾಲದ ಅನುಭವಕ್ಕೆ ಇಷ್ಟೇ ಕಡೆ ಜಾಗ ಕೊಡ್ತೀನಿ, ಇಂಥ ಕಟ್ಟಡ ಕೊಡ್ತೀನಿ, ನೀನೇನು ವಾಸ ಮಾಡ್ಕೊಂಡಿರು, ವ್ಯವಹಾರ ಮಾಡ್ಕೊಂಡಿರು. ಸೊ ಲೈಫ್ ಎಸ್ಟೇಟ್ ಕ್ರಿಯೇಟ್ ಮಾಡ್ತಾ ಇದ್ದ. ನಿಮ್ಮ ಲೈಫ್ ಟೈಮ್ ಮುಗಿದಟ್ಗೆ ರಾಜನ್ಗೆ ವಾಪಸ್ ಹೋಗುತ್ತೆ, ಇಟ್ ರಿವರ್ಟ್ಸ್ ಬ್ಯಾಕ್ ಟು ದಿ

ಡಿಸ್ಪೋಸ್ ಈ ಮೂರು ರೈಟ್ ಇರ್ಲಿಲ್ವಲ್ಲ, ಯು ಕ್ಯಾನ್ ಓನ್ಲಿ ಗೆಟ್ ಇಟ್ ಗ್ರಾಂಟೆಡ್. ಅವನು ಮಂಜೂರು ಮಾಡ್ತಾನೆ, ನೀನು ಅಕ್ವೈರ್ ಮಾಡ್ಕೊಂಡಿದ್ದಲ್ಲ, ಆ ಮಂಜೂರು ಮಾಡಿದ್ದನ್ನು ಎಂಜಾಯ್ ಮಾಡಿದೆ, ನಿನ್ನ ಲೈಫ್ ಟೈಮ್ ಆದಮೇಲೆ ಆಟೋಮೆಟಿಕಾಗಿ ಸರೆಂಡರ್ ಮಾಡಿದೆ, ಅಲ್ಲಿಂದ ಇಲ್ಲಿಗೆ ಜಂಪ್ ಆಗಿದ್ದೀವಿ ಈಗ ನಾವು. ಈ ಮೂರು ಅಂಶಗಳು ಈಗಲೂ ಇದೆ, ಯು ಹ್ಯಾವ್ ಎ ರೈಟ್ ಟು ಅಕ್ವೈರ್, ಯು ಹ್ಯಾವ್ ಎ ರೈಟ್ ಟು ಎಂಜಾಯ್, ಯು ಹ್ಯಾವ್ ಎ ರೈಟ್ ಟು ಡಿಸ್ಪೋಸ್ ಆಫ್ ದಿ ಪ್ರಾಪರ್ಟಿ. ಈ ಹಿನ್ನೆಲೆಯಲ್ಲಿ ನಾನು ಮುಂದಕ್ಕೆ ಬರ್ತಾ ಇದ್ದೀನಿ. ಏನು ಈ ಡಿಸ್ಪೋಸಲ್ ಆಫ್ ದ ಪ್ರಾಪರ್ಟಿ ಎನ್ನುವಾಗ ಎರಡು ರೀತಿ ಇದೆ. ಭಾರತ ದೇಶದಲ್ಲಂತೂ ಒಬ್ಬ ವ್ಯಕ್ತಿ ಬದುಕಿದ್ದಾಗ ಏನು ಮಾಡ್ಬೋದು, ಸತ್ತ ನಂತರ ಏನಾಗುತ್ತೆ, ಎರಡು ಅಂಶ. ಫಸ್ಟು ಸತ್ತ ನಂತರಕ್ಕೆ ಬಂದ್ಬಿಡ್ತೀನಿ ಬಿಡಿ. ಬದುಕಿದ್ದಾಗ ಅವನು ಎಂಜಾಯ್ ಮಾಡ್ತಾನೆ, ಸತ್ತ ನಂತರ ಏನಾಗುತ್ತೆ, ವಾರಸ ಹಕ್ಕು ಅಂತ ಇದೆ. ವಾರಸ ಹಕ್ಕು ಸಕ್ಸೆಷನ್, ಹಿಂದೂಗಳಿಗೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನು ಅಂತ ಇದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಅಂತ ಇದೆ, ಪಾರ್ಸಿಗಳಿಗೂ ಕೂಡ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ನಲ್ಲೇ ಬೇರೆ ಪ್ರತ್ಯೇಕ ಭಾಗ ಇದೆ. ಪಾರ್ಸಿಗಳಿಗೆ ಯಾವ ಕಾಯಿದೆ, ಅದರ್ ದ್ಯಾನ್ ಪಾರ್ಸಿಗೆ ಯಾವ ಕಾಯಿದೆ, ಈ ರೀತಿ ಅವರ ವೈಯಕ್ತಿಕ ಕಾನೂನುಗಳಿದೆಯಲ್ಲ, ಆ ವೈಯಕ್ತಿಕ ಕಾನೂನೇ ಇವತ್ತಿಗೂ ಕೂಡ ವಾರಸ ಹಕ್ಕನ್ನು ನಿರ್ಧಾರ ಮಾಡ್ತದೆ. ಇವತ್ತು ನಾನು 2026 ಕೂತ್ಕೊಂಡು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ, 2005 ಇವತ್ತುವರೆಗೆ ಹಿಂದೂ ವಾರಸ ಕಾನೂನಿನಲ್ಲಿ ಬಂದಂಥ ಒಂದು ತಿದ್ದುಪಡಿ ಬಗ್ಗೆ ಈಗಲೂ ನ್ಯಾಯಾಲಯದಲ್ಲಿ ಚರ್ಚೆಗಳಾಗ್ತಾ ಇದ್ದಾರೆ. ಈಗಲೂ ಸಮಪಾಲು ಕೊಟ್ರಲ್ಲ ಹೆಣ್ಮಗಳಿಗೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಸಮಪಾಲು ಅಂತ ಇವ್ರಿಗರ್ಧ ಅವ್ರಿಗರ್ಧ ಅಂತ ಕೊಟ್ರಲ್ಲ, ಎಲ್ಲದರಲ್ಲೂ ಸಮ ಅಂತ ನೋಡಿ ಎಷ್ಟು ಅಲ್ಲೋಲ ಕಲ್ಲೋಲ ಉಂಟು ಮಾಡ್ತು. ನಿಜ ಅಂದರೆ ಈ ಮಗನಿಗೆ ಕೊಟ್ಟಂಥ ಜವಾಬ್ದಾರಿಗೆ ತಕ್ಕಷ್ಟು ಆಸ್ತಿ ಅದು ಮೊದಲು ಕೊಟ್ಟಿದ್ದು. ಜವಾಬ್ದಾರಿನೂ ಇದೆ ಒಂದು, ಸುಮ್ಮನೆ ಅಲ್ಲ. ಈಗ ಜವಾಬ್ದಾರಿನೂ ನಾನು ತಗೋತೀನಿ ಅಂತಳೆ ಹೆಣ್ಮಗಳು, ಕಾನೂನು ಪ್ರಕಾರ ಅವಳಿಗೂ ಸಂವಾದ ಹಕ್ಕು ಬಂದಮೇಲೆ ಜವಾಬ್ದಾರಿನೂ ತಗೋಬೇಕಾ? ಧರ್ಮಶಾಸ್ತ್ರದಲ್ಲಿ ಆ ಜವಾಬ್ದಾರಿ ಮಗಳ ಮೇಲೆ ವಿಧಿಸಿಲ್ಲ, ಮಗನ ಮೇಲೆ ಮಾತ್ರ. ಆದರೆ ಕಾನೂನು ಸೆಕ್ಯುಲರ್ ಅಂಶಗಳನ್ನು ಇಟ್ಕೊಂಡು ಇಬ್ಬರಿಗೂ 21 ಈಗಲೂ ಚರ್ಚೆ ನಡೀತಾ ಇದ್ದಾರೆ. ಎಷ್ಟೋ ಕೇಸ್ಗಳಲ್ಲಿ ನಾನು ಕೇಳ್ತೀನಿ, ಲಾಯರ್ ಅಲ್ವಾ ನಾನು, ಸರ್ ಈಗಲೂ ನಮ್ಮ ಮ್ಯಾಟ್ರ್ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಪೆಂಡಿಂಗ್ ಇದೆ ಸರ್ ಈ ಅಂಶದ ಮೇಲೆ ಅಂತಾರೆ. ಇಲ್ಲೆಲ್ಲ ದಾಟ್ಕೊಂಡು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ. ಸುಪ್ರೀಂ ಕೋರ್ಟ್ ಎಷ್ಟೋ ಘನವಾದ ತೀರ್ಪುಗಳನ್ನು ಕೊಟ್ಟರು ಕೂಡ ಅದು ವಾರಸ. ಸೊ ಈ ವಾರಸ ಹಕ್ಕನ ವಿಷಯಕ್ಕೆ ಬಂದಾಗ ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಎಲ್ಲರಿಗೂ ಒಂದೇ ರೀತಿ, ಮುಸಲ್ಮಾನರಿಗೊಂದು ಕಾನೂನು, ಹಿಂದೂಗಳಿಗೊಂದು ಕಾನೂನು, ಪಾರ್ಸಿಗಳಿಗೊಂದು ಕಾನೂನು, ಕ್ರಿಶ್ಚಿಯನ್ರಿಗೊಂದು ಕಾನೂನು ಅಲ್ಲ, ಏಕರೂಪ ನಾಗರಿಕ ಸಂಹಿತೆ ತರಬೇಕು. ಸಂವಿಧಾನದಲ್ಲೇ ಹೇಳಿದೆ ಆ ಮಾತು, ನಾನೆಲ್ಲ ಹೊಸದಾಗಿ ಹೇಳ್ತಾ ಇರೋದು. ಅಂದರೆ ಯಾವತ್ತು ತರಬೇಕು, ಯಾವ ರೀತಿ ತರಬೇಕು, ಯಾವಾಗ ತರಬೇಕು, ಅದು ರಾಜ್ಯ ಸರ್ಕಾರಗಳ ವಿವೇಚನೆಗೆ ಬಿಟ್ಟದ್ದು. ತರ್ಬೋದು, ಎಷ್ಟೋ ಕಡೆ ತಂದಿದ್ದಾರೆ. ಉತ್ತರ ಭಾರತದ ಕೆಲವು ರಾಜ್ಯಗಳಲ್ಲಿ ಏಕರೂಪ ನಾಗರಿಕ ಸಂಹಿತೆ. ಏಕರೂಪ ನಾಗರಿಕ ಸಂಹಿತೆ ಅಂದರೆ ವಿವಾಹ, ದತ್ತಕ ಅಷ್ಟೇ ಅಲ್ಲ, ವಾರಸ ಹಕ್ಕಿಗೂ ಅನ್ವಯ ಆಗುತ್ತೆ. ಆ ಥರ ಬಂದ್ಬಿಟ್ಟಾಗ ನಾವು ಈ 5-6 ಬಗೆ ಕಾನೂನು ಇಟ್ಕೊಂಡು ಒಂದೊಂದು ಪ್ರಕರಣ ಬಂದಾಗ ನೀ ಹಿಂದೂನಾ ಮುಸ್ಲಿಮ್ಮಾ, ನೀವು ಕ್ರಿಶ್ಚಿಯನ್ನಾ ಪಾರ್ಸಿನಾ ಅಂತ ಕೇಳ್ತಾ ಕೂತ್ಕೊಳ್ಳೋ ಪ್ರಶ್ನೆ ಬರೋದೇ ಇಲ್ಲ. ಏಕರೂಪ ನಾಗರಿಕ ಸಂಹಿತೆಯ ಅಡಿಯಲ್ಲಿ ನಾವು ಇದನ್ನು ಹಂಚಿಕೊಂಡು ಹೊರಟೋಗ್ಬೋದು. ಈಗ ಹಂಚೋ ಪ್ರಶ್ನೆ ಬಂತು, ಈಗ ಎರಡು ಥರ ಆಸ್ತಿ ಇದೆ, ಒಂದು ಟ್ಯಾಂಜಿಬಲ್ ಪ್ರಾಪರ್ಟಿ, ಇನ್ನೊಂದು ಇಂಟ್ಯಾಂಜಿಬಲ್ ಪ್ರಾಪರ್ಟಿ. ಗೋಚರವಾಗ್ತಕ್ಕಂಥ ಅನುಭವಕ್ಕೆ ಕೈಗೆ ನಿಲುಕುವ ಸ್ವತ್ತುಗಳು, ಈ ಟೇಬಲ್ ಇದೆ, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ತಲುಪುತ್ತೆ. ಕನ್ನಡಕ ಇದೆ ನಂದು, ಕಣ್ಣಿಗೆ ಕಾಣ್ತಾ ಇದೆ, ಕೈಗೆ ನಿಲುಕುತ್ತೆ. ಇದೆಲ್ಲ ಟ್ಯಾಂಜಿಬಲ್. ಈ ಮನೆ ನನಗೆ ಕೂತಿದ್ದೀನಲ್ಲ, ನಮ್ಮ ಮನೆ ಇದು, ನಮ್ಮ ಮನೆ ಇದು ಟ್ಯಾಂಜಿಬಲ್ ಪ್ರಾಪರ್ಟಿ ಇದೆ, ಹೌದಾ? ಇನ್ನೊಂದು ಇಂಟ್ಯಾಂಜಿಬಲ್ ಅಂತ. ಏನದು ಇಂಟ್ಯಾಂಜಿಬಲ್ ಅಂದರೆ, ನಾನು ಒಂದು ಪುಸ್ತಕ ಬರೆದಿದ್ದೀನಿ, ಆ ಪುಸ್ತಕನ ಒಬ್ಬರು ಪಬ್ಲಿಷ್ ಮಾಡಿದ್ದಾರೆ, ಅದಕ್ಕೊಂದು 100 ಬೆಲೆ ಇಟ್ಟಿದ್ದಾರೆ, ಆ ಪುಸ್ತಕ ಮಾರಾಟ ಆಗುತ್ತೆ 1,000 ಕಾಪಿ, ಅವಾಗ ನನಗೇನೋ ಒಂದು ಗೌರವಧನ ಕೊಡ್ತಾರೆ, ನನಗೆ ರಾಯಧನ ಅಂತ ಕರೀತಾರೆ. ಅದು ರಾಜಧನ ಅಥವಾ ರಾಯಧನ, ರಾಜರು ಇಲ್ವಲ್ಲ ಅದಕ್ಕೆ ರಾಯಧನ ಅಂತ ಕರೀತಾರೆ. ತಿರ್ಗಾ ಇನ್ನೊಂದು 1,000 ಕಾಪಿ ಪ್ರಿಂಟ್ ಆಗುತ್ತೆ, ಆಗ ನಂಗೆ ದುಡ್ಡು ಕೊಡಬೇಕು ಅಂತ ತಿರ್ಗಾ, ರೀ ಅವತ್ತೇ ಕೊಟ್ಟನಲ್ರಿ ನಿಮಗೇನು ಆಗಿಲ್ಲ. ಈ ಒಂದು ನಿಗದಿ, ಅದಕ್ಕೊಂದು ಇಷ್ಟು ಕಾಲ ಅಂತ ನಿಗದಿ ಮಾಡ್ತಾರೆ ಕಾನೂನಲ್ಲಿ. ಅಷ್ಟು ಕಾಲ ಅದರ ಮರುಮುದ್ರಣ ಆಗ್ತಾ, ಮರು ಮಾರಾಟ ಆಗ್ತಾ ಇದ್ದಾಗಲ್ಲ ನನಗೆ ರಾಯಧನ ಕೊಡಬೇಕು. ಈ ಪುಸ್ತಕದಕ್ಕೆ ಲೇಖಕರ ಸ್ವಾಮ್ಯ, ಕಾಪಿ ರೈಟ್ ಅಂತ, ಲೇಖಕರ ಸ್ವಾಮ್ಯ. ಕಣ್ಣು ಕಾಣುತ್ತೆ ನಿಮಗೆ, ಪುಸ್ತಕ ಕಾಣುತ್ತೆ, ಪ್ರಿಂಟಿಂಗ್ ಕಾಣುತ್ತೆ, ರಟ್ಟು ಕಾಣುತ್ತೆ, ಅದ್ರ ಮೇಲೆ ಕ್ಯೂ ಆರ್ ಕೋಡ್ ಕಾಣುತ್ತೆ ನಿಮಗೆ. ಆದರೆ ಲೇಖಕ

ಅದರ ಸ್ವಾಮ್ಯ ಅಂತಕ್ಕಂಥ ಕಾಪಿ ರೈಟ್ ಕಣ್ಣಿಗೆ ಕಾಣೋದಿಲ್ಲ. ಇಂಟ್ಯಾಂಜಿಬಲ್ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್. ಇನ್ನೂ ಸುಲಭವಾದ ಹೇಳ್ತೀನಿ ಉದಾಹರಣೆ. ಒಬ್ಬ ಒಂದು ಔಷಧಿ ಕಂಡುಹಿಡಿತಾನಪ್ಪ, ಯಾವುದೋ ಜ್ವರಕ್ಕೆ ಇದಕ್ಕೋ ನೆಗಡಿಗೋ ಕೆಮ್ಮಿಗೋ ಪ್ರಯೋಜನ ಆಗ್ತಕ್ಕಂಥ ಔಷಧಿ, ಬಹಳ ಚೆನ್ನಾಗಿದೆ, ತುಂಬ ಪರಿಣಾಮಕಾರಿಯಾದ ಔಷಧಿ. ಅವನು ಕಂಡುಹಿಡಿದವನು ಏನು ಮಾಡ್ತಾನೆ, ಅದಕ್ಕೆ ಪೇಟೆಂಟ್ ತಗೋತಾನೆ. ಏನಿ ಪೇಟೆಂಟ್ ಅಂದರೆ, ಅದಕ್ಕೊಂದು ಸಂಬಂಧಿತ ಅಧಿಕಾರಿ ಇದ್ದಾನೆ, ಆ ಅಧಿಕಾರಿ ಹತ್ರ ಹೋಗ್ತಾನೆ, ನಾನು ಇಷ್ಟು ವರ್ಷ ಸಂಶೋಧನೆ ಮಾಡಿದೆ, ಇಂಥ ಔಷಧಿ ಕಂಡುಹಿಡಿದೀನಿ, ಇನ್ನು ಮುಂದೆ ಈ ಔಷಧಿಯನ್ನು ಈ ಹೆಸರಿನಲ್ಲಿ ಮಾರಾಟ ಮಾಡಬಹುದು. ಅವನ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ರು. ಆ ಔಷಧಿನ ಯಾರೂ ತಯಾರು ಮಾಡಿ ಮಾರ್ಬೋದು, ಫಾರ್ಮುಲಾ ಇವೊಂದು, ಯಾರೇ ತಯಾರು ಮಾಡಿ ಮಾರಾಟ ಮಾಡ್ತಾರಲ್ಲ ಇವನಿಗೆ ಗೌರವದನ್ನು ಕೊಡಬೇಕು. ಆ ಪೇಟೆಂಟ್ ಅನ್ನೋದು ನಿಮ್ಮ ಕಣ್ಣಿಗೆ ಕಾಣುತ್ತಾ, ಔಷಧಿ ಕಾಣುತ್ತೆ ನಿಮಗೆ, ಔಷಧಿ ಪ್ಯಾಕೆಟ್ ಕಾಣುತ್ತೆ, ಅವ್ನು ನಿಮ್ಗೆ ಗೌರವದನ್ನ ಕೊಟ್ಟರೆ ಚೆಕ್ ಕಾಣುತ್ತೆ, ಪೇಟೆಂಟ್ ಕಣ್ಣಿಗೆ ಕಾಣೋದಿಲ್ಲ. ಇದು ಇಂಟ್ಯಾಂಜಿಬಲ್. ಸೊ ಈ ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಎರಡೂ ಕೂಡ ಆಸ್ತಿಯ ಹಕ್ಕನ ವ್ಯಾಪ್ತಿಯಲ್ಲೇ ಬರುತ್ತೆ, ಆದರೆ ಬೇರೆ ಬೇರೆ ಕಾಯ್ದೆ ಅನ್ವಯ ಅದನ್ನು ವಿಲೆ ಮಾಡಬಹುದು. ಆ ವರ್ಗಾವಣೆ ಮಾಡ್ಬೋದಾ, ಅವ್ರ ಸತ್ ಮೇಲೆ ಯಾರಿಗೆ ಹೋಗುತ್ತೆ, ಇವೆಲ್ಲ ಪ್ರಶ್ನೆಗಳು ಅಲ್ಲೂ ಬರುತ್ತೆ, ಇಂಟ್ಯಾಂಜಿಬಲಲ್ಲೂ ಬರುತ್ತೆ, ಟ್ಯಾಂಜಿಬಲಲ್ಲೂ ಬರುತ್ತಲ್ಲ, ಅದಕ್ಕಾಗಿ ನಾವು ಟ್ಯಾಂಜಿಬಲ್ ಇಂಟ್ಯಾಂಜಿಬಲ್ ಅಂತ ಇಟ್ಕೊಳ್ತೀವಿ. ಈಗ ನಾನು ಟ್ಯಾಂಜಿಬಲ್ ಪ್ರಾಪರ್ಟಿ, ವಿಶೇಷವಾಗಿ ಮೂವಬಲ್ ಆ್ಯಂಡ್ ಇಮೂವಬಲ್. ಮೂವಬಲ್ ಅಂದರೆ ಏನಪ್ಪ, ಚರಮಾಲುಗಳು. ಇಮೂವಬಲ್ ಪ್ರಾಪರ್ಟಿ ಅಂದರೆ ಏನಪ್ಪ, ಅಸ್ಥಿರ ಆಸ್ತಿ. ಏನ್ರಿ ಚರಮಾಲು ಅಂದರೆ ಏನ್ರಿ, ಏನ್ರಿ ಏನು ಬೆಳಿ ನೀವು, ನಾನು ವಿಲ್ ಬರೆದಿದ್ದೀನಿ ಎಷ್ಟೋ ಸರಿ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳನ್ನು ಮರಣಶಾಸ್ತ್ರದ ಒಳಗೆ ಅಳವಡಿಸಿದ್ದೀನಿ ನಾನು. ವಿಶೇಷವಾಗಿ ಡೈಮಂಡ್ ಇಟ್ಕೊಂಡವರಿದ್ದಾರೆ, ಚಿನ್ನ ಬೆಳ್ಳಿ ಆಭರಣಗಳಿದ್ದಾರೆ, ತುಂಬ ಅಮೂಲ್ಯವಾದ ಆಭರಣಗಳನ್ನು ಇಟ್ಕೊಂಡಿದ್ದಾರೆ. ಒಂದು ನಾಗರ ಹೆಡೆ ಡಾಬು ಅಂತ ಒಂದು, ಈ ಕಡೆ ನಮ್ಮ ಗ್ರಾಮೀಣ ಪ್ರದೇಶದವ್ರು ಗೊತ್ತಿರ್ಬೋದೋ ಏನೋ, ಬಹುಶಃ ಅವಾಗ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಬರದೆ ಅವತ್ತಿಗೆ ಅದು 30 ಲಕ್ಷ ರೂಪಾಯಿ ಬೆಲೆ ಬಾಳ್ತಾ ಇತ್ತು. ಈಗ ನನಗೆ 75 ವರ್ಷ ಅಂದ್ರೆ ನಾನು ಚಿಕ್ಕ ಹುಡುಗ ಲಾಯರ್ ಆಗಿದ್ದಾಗ ಬರ್ದಲ್ಲ ವಿಲ್ಲಲ್ಲಿ ನಾಗರ ಹೆಡೆ ಗೆಜ್ಜೆ ಡಾಬು ಅಂತ ಕರೀತಾರೆ. ಇನ್ನೊಂದು ಸರಿ ಅಂಥದ್ದೇ ಇಲ್ಲೊಂದು ಜಗಳ ಬಂದಿತ್ತು ಮೈಸೂರಲ್ಲಿ, ಕೊನೆಗೆ ಇವನು ಅಡ ಇಟ್ಕೊಂಡ, ಅಡ ಇಟ್ಕೊಂಡು ಅವನು ಇನ್ನೊಬ್ಬರಿಗೆ ಅಡ ಇಟ್ಬಿಟ್ಟ, ತಗೊಂಡೋಗ್ಬಿಟ್ಟ, ಅವ್ನು ದುಡ್ಡು ರೈಸ್ ಮಾಡೋಕೆ ಇವೆಲ್ಲ ತಂತ್ರ ನಡೆಯುತ್ತೆ. ಆ ಇನ್ನೊಬ್ಬ ಅಡ ಇಸ್ಕೊಂಡಲ್ಲ ಅವನು ಓಡೋಗ್ಬಿಟ್ಟ ಮೈಸೂರಲ್ಲಿ, ಆ ಡಾಬು ತಗೊಂಡು ಹುಟ್ಟೋಗ್ಬಿಟ್ಟ. ಇವನಿಗೆ ಅವ್ನು ಡಾಬ್ ಹಿಂದಿರ್ಸೋಕಾಗ್ತಾ ಇಲ್ಲ, ಇವನು ಸಾಲ ವಾಪಸ್ ಕೊಡ್ತೀನಿ ಡಾಬ್ ಕೊಡು. ಕೊನೆಗೆ ಎಲ್ಲ ಪಂಚಾಯತಿ ಸೇರಿ ಈ ನಾಗರ ಹೆಡೆ ಗೆಜ್ಜೆ ಡಾಬ್ಗೆ 17 ಲಕ್ಷ ರೂಪಾಯಿ ಪರಿಹಾರ ನೀನು ಕೊಡಬೇಕು, ಸಾಲ ಕೊಟ್ಟಿದ್ದವನೇ ಸಾಲ ದುಡ್ಡು ಹೋಗ್ಲಿ, ಅದಲ್ಲದೆ 17 ಲಕ್ಷ ರೂಪಾಯಿ ಕೊಡಬೇಕು ಅಂತ ಅವತ್ತಿಗೆ ತೀರ್ಮಾನ ಆಯಿತು. ನಾನು ಹೇಳ್ತಾ ಇರೋದು, ಚರಮಾಲುಗಳು ಅಂದರೆ ನಿಕೃಷ್ಟ ಅಂತ ಕರ್ಕೋಬೇಡಿ, ತುಂಬ ಬೆಲೆ ಬಾಳ್ತಕ್ಕಂಥದ್ದು, ಮನೆಗಿಂತಲೂ ಬೆಲೆ ಬಾಳ್ತಕ್ಕಂಥ ಚರಮಾಲುಗಳು ಇರುತ್ತದೆ. ಸ್ಥಿರಾಸ್ತಿ ಇರ್ಬೋದು, ಚರಾಸ್ತಿ ಇರ್ಬೋದು. ಸ್ಥಿರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದೆ, ಚರಾಸ್ತಿಗೆ ಸಂಬಂಧಪಟ್ಟಂತೆ ವರ್ಗಾವಣೆ ಮಾಡೋದಕ್ಕೆ ಕೆಲವು ಕಾನೂನುಗಳಿದ್ದಾವೆ. ನಾನೀಗ ಬರ್ತಾ ಇರೋದು ಏನಪ್ಪ ಅಂದರೆ, ಮುಖ್ಯವಾಗಿ ನಿಮ್ಮ ಚರ್ಚೆಯ ವಿಷಯ ಇವತ್ತೊಂದು ದಿವಸ ಮರಣಶಾಸನದ ಬಗ್ಗೆ ಹೇಳಬೇಕಾಗಿದೆ. ಅಂದರೆ ಮರಣಶಾಸನವಿಲ್ಲದೆ ವರ್ಗಾವಣೆ, ಮರಣಶಾಸನದ ಮೂಲಕ ವರ್ಗಾವಣೆ. ಇಲ್ಲಿಗೆ ಬಂದ್ಬಿಡ್ತೀನಿ, ಮುಖ್ಯ ವಿಷಯಕ್ಕೆ ಬಂದ್ಬಿಡ್ತೀನಿ ನಾನು. ಈಗ ಮರಣಶಾಸನವನ್ನೇ ಬರೀದೆ ಹಾಗೆ ಬಿಟ್ಟರೆ ಏನಾಗುತ್ತೆ, ಏನಾಗಲ್ಲ, ವಾರಸಾ ಹಕ್ಕನ ಪ್ರಕಾರ ವಿತರಣೆ ಆಗುತ್ತೆ. ಈಗಾಗಲೇ ಹೇಳಿದಲ್ಲಪ್ಪ, ಹಿಂದೂಗಳಿಗೆ ಹಿಂದೂ ವಾರಸಾ ಕಾನೂನು ಇದೆ, ಮುಸಲ್ಮಾನರಿಗೆ ಶರಿಯಾ ಕಾನೂನು ಇದೆ, ಕ್ರಿಶ್ಚಿಯನ್ರಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇದೆ, ಪಾರ್ಸಿಗಳಿಗೆ ಇಂಡಿಯನ್ ಸಕ್ಸೆಷನ್ ಆ್ಯಕ್ಟ್ ಇನ್ನೊಂದು ಭಾಗ ಇದೆ. ಈ ಕಾನೂನು ಅನ್ವಯ ಮೂವಬಲ್ ಇರಲಿ ಇಮೂವಬಲ್ ಇರಲಿ ಅದು ಹಂಚಿಕೆ ಆಗಬೇಕು ಅಥವಾ ವಿತರಣೆ ಆಗಬೇಕು ಅಥವಾ ಅದರ ಕಾನೂನು ಪ್ರಕಾರ ಏನಾಗಬೇಕು ಆಗುತ್ತೆ. ನಾನೀಗ ಬರ್ತಾ ಇರೋದು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು ಮರಣ ಶಾಸನದ ಮೂಲಕ ಸ್ವತ್ತುಗಳನ್ನು ವಿಲೆ ಮಾಡೋದು. ಬದುಕಿದ್ದಾಗ ನಮ್ಮ ಸ್ವತ್ತನ್ನು ವಿಲೆ ಮಾಡಬಹುದು, ಮೂರು: ರೈಟ್ ಟು ಅಕ್ವೈರ್, ಹೋಲ್ಡ್, ಡಿಸ್ಪೋಸ್ ಆಫ್. ದಿಸ್ ರೈಟ್ ಆಫ್ ಡಿಸ್ಪೋಸಲ್ ಬದುಕಿದ್ದಾಗಲೇ ಮಾಡಿಬಿಡ್ಬೋದು. ಇವತ್ತು ನನಗಿದೆ ಪೆನ್ ನನ್ನ ಜಾಬಲ್ಲಿ, ನನಗೆ ಬೇಡ, ನಿಮ್ಗೆ ಎಂಟಾಣಿಗೆ ನಾನು ಮಾಡ್ತಾ ಇದ್ದೀನಿ, ನಿಮ್ಮ ಜಾಬ್ ಇಟ್ಕೊಂಡ್ರಿ ಹೋಗ್ತಾ ಇದ್ರಿ, ಎಂಟಾಣಿ ಕೊಟ್ಟರು ಮುಗ್ದೋಯ್ತಲ್ರಿ. ಅಲ್ಲಿಗೆ ನಾನು ಬದುಕಿದ್ದಾಗ ನನ್ನ ಕೈಯಾರೆ ನಾನು ನಿಮಗೆ ಈ ಚರಾಸ್ತಿ ಮೇಲಿನ ಹಕ್ಕನ್ನು ವರ್ಗಾವಣೆ ಮಾಡ್ಕೊತೀನಿ. ಸ್ಥಿರಾಸ್ತಿ ನನ್ನ ಮನೆ, ನಾನು ಇಲ್ಲೇ ವಾಸ ಮಾಡ್ಕೊಂಡಿದ್ದ ಮನೆ, ನೀವು ಕೊಂಡ್ಕೋತೀನಿ ಅಂತ ಇಚ್ಛೆ ವ್ಯಕ್ತಪಡಿಸಿದ್ರಿ, ನಾನು ಬಂದೆ, ಕ್ರಯ ಪತ್ರ ಬರ್ಕೊಟ್ಟೆ, ಕ್ರಯದ ಮೊತ್ತ ಏನಿದೆ ಅದನ್ನು ನಿಮ್ಮ ಹತ್ರ ಇಸ್ಕೊಂಡೆ, ಸೈನ್ ಮಾಡಿದೆ, ರಿಜಿಸ್ಟರ್ ಮಾಡಿಸ್ಕೊಟ್ಟೆ, ನಿಮ್ದಾಯ್ತು, ನಾ ಬದುಕಿದ್ದಂಗೆ ಕಣ್ಣಾರೆ. ಹೌದಾ? ಇದರಲ್ಲಿ ಯಾವುದು ಮರಣಶಾಸನ ಏನು ಬರಲಿಲ್ಲ. ನನ್ನ ಕಾಲಾನಂತರ ಜಾರಿಗೆ ಬರುವಂತಹ ವರ್ಗಾವಣೆ,
ಇವತ್ತು ಬರೋಲ್ಲ ಅದು. ನಮ್ಮ ಮಾಸ್ಟರ್ ಯಾವಾಗಲೂ 3 ಪಾಯಿಂಟ್ ಹೇಳ್ತಾ ಇದ್ರು ಯಾವತ್ತು.

ಕಾಲೇಜಲ್ಲಿ ಇದ್ದಾಗ ವಿಲ್ ಅಂದರೆ ಏನು ಅಂದಾಗ 3 ಪಾಯಿಂಟ್ +3 ಪಾಯಿಂಟ್ ಭಾಳ ಬೋಲ್ಡಲ್ಲಿ ಒಂದು ಮೂಲಲ್ಲಿ ಹಿಂಗೆ ಬರೀತಾ ಇದ್ರು. ಏನ್ ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಬರವಣಿಗೆಯಲ್ಲಿ ಇರಬೇಕು. ಎರಡನೇದು ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ. ಆ ಇನ್ಸ್ಟ್ರೂಮೆಂಟ್ ಮುಖಾಂತರ ಇನ್ನೇನು ಸಂಗೀತೋ ಹಾಡೋ ಬರ್ಕೊಂಡೋದ್ರೆ ಅದು ಪ್ರಯೋಜನ ಅಲ್ಲ. ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಆಸ್ತಿಯನ್ನು ವಿಲೇ ಮಾಡ್ತಕ್ಕಂಥದ್ದು. ಮೂರನೇದು ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ನಾನು ಬರೆದ್ನಲ್ಲ, ನನ್ನ ಕಾಲಾನಂತರ ಜಾರಿಗೆ ಬರೋದು. ಎಷ್ಟಲ್ವೋ ರೀ, 71ನೇ ಇಸ್ವಿ ನಾನು ಲಾ ಕಾಲೇಜ್ ಓದ್ತಾ ಇದ್ದು, ನಮ್ಮ ಮಾಸ್ಟ್ರಿ 3 ಪಾಯಿಂಟ್ ಹೇಳಿದರು. ಏನಂತ, ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಇದೇ ವಿಲ್ ಅಂದರೆ ಇಷ್ಟೇ. ಈ 3 ಪಾಯಿಂಟನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ರೆ ವಿಲ್ ಅನ್ನೋದು ಅರ್ಥ ಆಗುತ್ತೆ. ಇನ್ನು 3 ಪಾಯಿಂಟ್ ಹೇಳ್ತಾ ಇದ್ರು ಯಾವಾಗ್ಲೂ. ಆ 3 ಪಾಯಿಂಟು ಔಪಚಾರಿಕ ಕ್ರಿಯೆ, ಇದು ಸಬ್ಸ್ಟ್ಯಾಂಟಿವ್. ಆ 3 ಏನಪ್ಪ ಅಂತಂದರೆ, ರಿಜಿಸ್ಟ್ರೇಷನ್ ಬೇಕಾ, ಅಟೆಸ್ಟೇಷನ್ ಸಾಕ್ಷಿಯ ಅಗತ್ಯ ಇದೆಯಾ, ಸ್ಟ್ಯಾಂಪ್ ಡ್ಯೂಟಿ. ನೋಡಿ ಈ 3 + 3 ಜ್ಞಾಪಕ ಇಟ್ಕೊಡ್ರಿ, ವಿಲ್ ಬಗ್ಗೆ ಮಾಸ್ಟರ್ ಆಗೋಗ್ತೀರಿ ನೀವು. ರಿಜಿಸ್ಟ್ರೇಷನ್, ಅಟೆಸ್ಟೇಷನ್, ಸ್ಟ್ಯಾಂಪ್ ಡ್ಯೂಟಿ, ಈ 3 ಏನದು, ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್, ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ, ಪೋಸ್ಟ್ ಮಾರ್ಟಮ್ ಎಫೆಕ್ಟ್. ಲಾಸ್ಟಲ್ಲಿ ನಮ್ಮ ಮಾಸ್ಟರ್ ಭಾಳ ಜೋಕು, ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಹಾಂ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾದ್ರೆ ಮಾಮೂಲು ಕೊಡಬೇಕಲ್ಲ, ಅದಕ್ಕಾಗಿ ಲಾಸ್ಟಲ್ಲಿ ಅಫ್ಕೋರ್ಸ್ ಮಾಮೂಲ್ ಅಂತ ಇದೆ. ಅದಿಲ್ಲದೆ ಆಗದೇ ಇಲ್ಲ ಕೆಲಸ. ತಮಾಷೆಗಾಗಿ ಕ್ಲಾಸ್ ರೂಮ್ನಲ್ಲಿ ಆ ಥರ ಹೇಳ್ತಾ ಇದ್ದೀನಿ. ಈಗ ನಾನು ಒಂದು ಹೆಜ್ಜೆ ಹಿಂದಕ್ಕೆ ಹೋಗ್ತಾ ಇದ್ದೀನಿ. ಇನ್ಸ್ಟ್ರೂಮೆಂಟ್ ಇನ್ ರೈಟಿಂಗ್ ಅಂತ ಎಲ್ಲ ವಿಲ್ಲು ಬರವಣಿಗೆಯಲ್ಲೇ ಇರಬೇಕಾ? ಹೌದು. ಬರವಣಿಗೆ ಇಲ್ಲದೆ ಬಾಯಿ ಮಾತಲ್ಲಿ ವಿಲ್ ಮಾಡೋಕ್ಕಾಗುತ್ತಾ? ಆಗುತ್ತೆ. ನಮ್ಮ ಬಹಳ ಜನ ಕಲ್ಪನೆಯೇ ಇಲ್ಲ. ಅದು ಕಲ್ಪನೆ ಇಲ್ಲ ಅಂದರೆ ನಿಮ್ಗೆ ಅದನ್ನು ತಿಳ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ, ನೀವು ಓದ್ಕೊಳ್ಳೋ ಅವಕಾಶ ಸಿಕ್ಕಿರಲಿಲ್ಲ. ಅದನ್ನು ಪ್ರಿವಿಲೇಜ್ಡ್ ವಿಲ್ಸ್ ಅಂತ ಕರೀತೀವಿ. ಏನು, ಯಾವ ಸಂದರ್ಭದಲ್ಲಿ ಪ್ರಿವಿಲೇಜ್ ಇದೆ ಅವನಿಗೆ ಅಂದರೆ, ಒಬ್ಬ ಯೋಧ ಯುದ್ಧದಲ್ಲಿ ತೊಡಗಿದ್ದಾನೆ. ಬರೀ ಯೋಧ ಅಲ್ಲ, ಇಂಡಿಯನ್ ಆರ್ಮಿಲಿರೋನು ಯೋಧ, ಇಂಡಿಯನ್ ನೇವಿಲಿರೋನು ನೇವಿ ಮ್ಯಾನ್, ಇಂಡಿಯನ್ ಏರ್ಫೋರ್ಸಲ್ಲಿರೋದು ಏರ್ಮನ್, ಇವರೆಲ್ಲ ಯೋಧರೇ. ಯುದ್ಧದಲ್ಲಿ ಪ್ರತ್ಯಕ್ಷವಾಗಿ ತೊಡಗಿರುವ ಯೋಧ ಅವನಿದ್ದಾನೆ. ಇವತ್ತಿನ ದಿವಸ ಪಹಲ್ಗಾಮ್ ಗಲಾಟೆ ಆಯಿತು ಮೊನ್ನೆ, ಅದಕ್ಕೆ ಹೋದ್ರು ನಮ್ಮ 100 ಯೋಧರು ಹೋದ್ರು ಅಲ್ಲಿಗೆ, ಆ ಯುದ್ಧ ರಂಗದಲ್ಲೇ ಇದ್ರು. ಆಗ ಅವನಿಗೆ ಅನ್ಸುತ್ತೆ, ನಾನು ಇಲ್ಲಿ ಬರ್ಬಿಡ್ಬೇಕಾಗಿತ್ತು, ಗುಂಡೆಟ್ಟು ಬಿದ್ದಿದ್ಯೋ ಬಿದ್ದಿಲ್ವೋ, ನನ್ನ ಮರಣ ಹತ್ರ ಬರ್ತಾ ಇದೆ, ನಾನೇನಾದರೂ ಮಾಡಬೇಕಾಗಿತ್ತು. ಆಗ ಯಾವ ಲಾಯರ್ ನೋಡ್ಕೊಂಡು ಹೋಗ್ತಾನೆ, ಯಾವ ಪೇಪರ್ ತೆರೀತಾನೆ, ಯಾವ ಪೇಪರ್ಲ್ಲಿ ಬರೆಸ್ತಾನೆ, ಓರಲ್ ವಿಲ್ಲು ಅವ್ನು ಮಾಡಬಹುದು. ನೋಡ್ರಿ, ಎ ಸೋಲ್ಜರ್ ಎಂಗೇಜ್ಡ್ ಇನ್ ವಾರ್ಫೇರ್, ಎ ನೇವಿ ಮ್ಯಾನ್ ಎಂಗೇಜ್ಡ್ ಇನ್ ಹಿಸ್ ವರ್ಕ್, ಆ್ಯಂಡ್ ಎ ಏರ್ಮನ್ ಎಂಗೇಜ್ಡ್ ಇನ್ ಹಿಸ್ ಡ್ಯೂಟಿ ಕ್ಯಾನ್ ಮೇಕ್ ಎ ಓರಲ್ ವಿಲ್. ಜಾಸ್ತಿ ವಿವರ ಹೇಳಕ್ಕೆ ಹೋಗಲ್ಲ. ಪ್ರಸ್ತುತ ನಮ್ಮಂಥವ್ರಿಗೆ ಅದರ ವಿಶೇಷ ತಿಳುವಳಿಕೆ ಬೇಡ, ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂಥ ಸಂದರ್ಭದಲ್ಲಿ ಇರ್ತಕ್ಕಂಥವ್ರು ಬಾಯಿ ಮಾತಿನಲ್ಲೂ ಅವರ ಅಭಿಲಾಷೆ ಏನಿದೆ ಅನ್ನೋದನ್ನು ವ್ಯಕ್ತಪಡಿಸಿದ್ರೆ ಅದನ್ನು ಕೂಡ ವಿಲ್ ಅಂತಲೇ ಕನ್ಸಿಡರ್ ಮಾಡಬೇಕು. ಅದಾದ್ಮೇಲಿಂದ ಅವರು ಸೈನ್ಯಕ್ಕೆ ಈಚೆ ಬರ್ತಾರೆ, ಬಂದು ಎಷ್ಟು ದಿವಸದಲ್ಲಿ ಅದಕ್ಕೊಂದು ಔಪಚಾರಿಕ ಕ್ರಿಯೆಗಳು ಮಾಡಿ ಅದನ್ನು ದಾಖಲೆ ಮಾಡಿ ಇಡಬೇಕು. ಅವೆಲ್ಲ ಮುಂದಕ್ಕಿದೆ. ಒಟ್ಟು ಯಾವಾಗಲೂ ರೈಟಿಂಗಲ್ಲೇ ಇರಬೇಕು ಅಂತೇನಲ್ಲ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ಅದನ್ನು ಬಾಯಿ ಮಾತಲ್ಲೂ ಮಾಡಬಹುದು. ಈಗ ಹಂಗಾರೆ ಬಂದೇ ಬಿಡ್ತೀನಿ, ಮಾಮೂಲಿ ನಮ್ಮ ಕೆಲಸ ಯಾವುದಪ್ಪ ಇಲ್ಲಿ? ಮಾಮೂಲಿ ಅಂದರೆ ಸಹಜವಾದ, ಯಾರು ವಿಲ್ಲನ್ನು ಮಾಡಬಹುದು ಪ್ರಶ್ನೆ. ಏನೇ ಒಂದು ಕಾನೂನು ಪ್ರಕಾರ ಒಂದು ಕರಾರು ಅಥವಾ ಒಂದು ಏನಾದರೂ ಒಂದು ಕ್ರಿಯೆ ಕಾನೂನಲ್ಲಿ ಎನ್ಫೋರ್ಸ್ ಮಾಡ್ತಕ್ಕಂಥ ಕ್ರಿಯೆ ಮಾಡಬೇಕು ಅಂದರೆ ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಪ್ರಾಪ್ತ ವಯಸ್ಸು ಅಂದರೆ ಏನು? ಇಂಡಿಯನ್ ಮೆಜಾರಿಟಿ ಆ್ಯಕ್ಟ್ ಅಂತ ಇದೆ, ಅದರಡಿಯಲ್ಲಿ 18 ವರ್ಷ ತುಂಬಿರೋವನ್ನ ಮೇಜರ್ ಅಂತ ಕರೀತಾರೆ. ಅದರಿಂದ ವಿಲ್ ಬರೀಬೇಕು ಅಂತಂದರೂ ಕೂಡ ಅವನು ಕೂಡ ಹಿ ಶುಡ್ ಹ್ಯಾವ್ ಅಟೈಂಡ್ ದಿ ಏಜ್ ಆಫ್ ಮೆಜಾರಿಟಿ, ಪ್ರಾಪ್ತ ವಯಸ್ಸಿಗೆ ಬಂದಿರಬೇಕು. ಬರೀ ಪ್ರಾಪ್ತ ವಯಸ್ಸಿಗೆ ಬಂದರೆ ನಾವೆಲ್ಲ ಬೈತೀವಲ್ಲ ಎಷ್ಟು ಸಾರಿ, ಕತ್ತೆಗೆ ವಯಸ್ಸಾದಂಗೆ ಆಗಿದೆ, ಏನು ಬುದ್ಧಿ ಬರಲಿಲ್ಲ. ಸೌಂಡ್ ಡಿಸ್ಪೋಸಿಂಗ್ ಸ್ಟೇಟ್ ಆಫ್ ಮೈಂಡ್, ಬುದ್ಧಿ ಶಕ್ತಿ ಚುರುಕಾಗಿರಬೇಕು, ವಿವೇಚನೆ ಬಳಸುವ ತಕ್ಕತ್ತಿರಬೇಕು, ಅಷ್ಟು ತಿಳುವಳಿಕೆ ಅವನಿಗಿರಬೇಕು. ಇನ್ಯಾವುದೇ ರೀತಿ ನಿಷೇಧ ಅವನ ಮೇಲೆ ಇಲ್ಲ ಅಂದಾಗ ಒಬ್ಬ ಏಜ್ ಆಫ್ ಮೆಜಾರಿಟಿಗೆ ಬಂದವನು ಸೌಂಡ್ ಡಿಸ್ಪೋಸಿಂಗ್ ಮೈಂಡ್. ವಾಟ್ ಈಸ್ ದಿ ಸೌಂಡ್ ಡಿಸ್ಪೋಸಿಂಗ್ ಮೈಂಡ್ ಅಂದರೆ, ನಾನು ಏನು ಮಾಡ್ತಾ ಇದ್ದೀನಿ ಅದರ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಇರಬೇಕು. ಈಗ ನೀವು ಬಂದರೆ ಆ ಕಡೆಯಿಂದ ಒಂದು ಖಾಲಿ ಪೇಪರ್ ಹಿಡ್ಕೊಂಡು ಒಂದು ಸೈನ್ ಹಾಕಿ ಸರ್ ಅಂದರೆ, ಆ

0: ಸೈನ್ ಹಾಕಿದ್ರೆ ಅದ್ರ ಪರಿಣಾಮ ಏನು? ಜನಧ್ವನಿಯವರು ಬಂದಿದ್ದಾರೆ ಇಲ್ಲಿ, ನನ್ನ ಹತ್ರ ಕಾಲಿಕ್ ಆಗದೆ ಕೊಡಿ ಸರ್, ಸೈನ್ ಹಾಕೊಡಿ ಸರ್, ಆಮೇಲೆ ನಾ ಮಾಡ್ಕೋ. ಇಲ್ಲಪ್ಪ, ಹಾಕೋದಿಲ್ಲ. ಏತಕ್ಕೆ ರೀ ಹೇಳ್ರಿ ಇದು? ಇನ್ನೇನಿಲ್ಲ ಸರ್, ಇಲ್ಲಿಗೆ ನಾನು ಬಂದಿದ್ದೆ ಅಂತ ಸರ್ ಲೆಟ್ರು. ನೀವು ಬಂದಿದ್ರೆ ಬರ್ಕೊಡ್ರಿ ಲೆಟ್ರು, ಆಮೇಲೆ ನಾನು ಸೈನ್ ಹಾಕೊಡ್ತೀನಿ. ಅದಕ್ಕೇನಂತೆ, ನನ್ನ ಕ್ರಿಯೆಯ ಪರಿಣಾಮ ಏನಾಗಬಹುದು ಅನ್ನುವಷ್ಟು ಬುದ್ಧಿಶಕ್ತಿ ಇದೆ ನನಗೆ. ಎ ಪರ್ಸನ್, ನೋಡಿ ಇಂಗ್ಲೀಷಲ್ಲಿ ವಾಕ್ಯ ಚೆನ್ನಾಗಿದೆ, ಹೂ ಈಸ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್ ಆಫ್ ಹಿಸ್ ಆಕ್ಟ್ಸ್. ಹೇಗಿದೆ ಮಜಾರ? ಯು ಆರ್ ಕೇಪಬಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದಿ ನ್ಯಾಚುರಲ್. ಸೈನ್ ಹಾಕಿದ್ರೆ ಇದಕ್ಕೆಲ್ಲ ಒಪ್ಕೊಂಡೆ ನ್ಯಾಚುರಲ್ ಅಲ್ಲಿ ಬಂದ್ರಿ. ಪ್ರಾಬಬಲ್ ಸೈನ್ ಹಾಕದೆ ಕಾಲಿಕ್ ಹಾಕಿದ್ರೆ ಪ್ರಾಬಬಲ್ ಏನಾಗ್ಬೋದು? ದುರುಪಯೋಗ ಆಗೋ ಸಾಧ್ಯತೆ ಇದೆ. ಇದರ ಪರಿಣಾಮ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೋತೀನಿ. ನ್ಯಾಚುರಲ್ ಅಂಡ್ ಪ್ರಾಬಬಲ್ ಕಾನ್ಸಿಕ್ವೆನ್ಸಸ್, ನನ್ನ ಸಹಿಯ ಸಹಜವಾದ ಪರಿಣಾಮ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡು ಸೈನ್ ಹಾಕಬೇಕು. ಅಷ್ಟು ಬುದ್ಧಿಶಕ್ತಿನಾದರೂ ಇದ್ದವನು ವಿಲ್ಲನ್ನು ಮಾಡಬಹುದು. ಇದು ಬಹಳ ಇಂಪಾರ್ಟೆಂಟ್. ವಿಲ್ ಮಾಡೋದು ಅಂದರೆ ಏನು ಅನ್ನೋದಕ್ಕಾದರೆ, ಏನಪ್ಪ, ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ಗೆ ಬಿಟ್ಬಿಟ್ರೆ ನಾನು ಸತ್ತ ಮೇಲೆ ನಾರ್ಮಲ್ ಕೋರ್ಸಲ್ಲಿ ಹೋಗುತ್ತೆ, ವಿಲ್ ಯಾಕೆ ಮಾಡಬೇಕು? ಸೊ ವಿಲ್ ಈಸ್ ಇಂಟರ್ಫರೆನ್ಸ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್, ರೈಟ್? ನೋಡ್ರಿ, ನನಗೆ 7 ಜನ ಮಕ್ಕಳಿದ್ದಾರೆ, ನಾನು 7 ಜನಕ್ಕೂ ಬಿಟ್ಟು ಹೋಗ್ತೀನಿ, ನನ್ನ ಆಸ್ತಿ ಎಲ್ಲ 7 ಪಾಲಾಗುತ್ತೆ. ಅಥವಾ ನನ್ನ ಹೆಂಡತಿನೂ ಅವತ್ತು ಬದುಕಿದ್ರೆ 8 ಪಾಲಾಗುತ್ತೆ, ನನ್ನ ಹೆಂಡತಿ ಮಕ್ಕಳು ಮಕ್ಕಳು 8. ನನಗನ್ಸುತ್ತೆ ಒಂದು ಕ್ಷಣ, ಈ 7 ಮಕ್ಕಳ ಪೈಕಿ 3 ಜನ ಸಾಫ್ಟ್ವೇರ್ ಇಂಜಿನಿಯರ್ಗಳು, ಭಾರಿ ಚೆನ್ನಾಗಿದ್ದಾರೆ, ತುಂಬ ಅನುಕೂಲವಾಗಿದ್ದಾರೆ, ಲಕ್ಷ ಲಕ್ಷ ರೂಪಾಯಿ ಸಂಬಳ ಇವತ್ತು ಎಲ್ಲರಿಗೂ ಗೊತ್ತಿದೆ ಅಲ್ವೇ. ಇನ್ನು 4 ಜನ ಸಾಧಾರಣವಾದ ಕೆಲಸ, ಒಬ್ಬರಂತೂ ವ್ಯವಸಾಯ ಗೊತ್ತು, ನಮ್ಮ ವ್ಯವಸಾಯದ ಅನ್ಸರ್ಟನಿಟಿಗಳು, ಒಂದು ವರ್ಷ ಬೆಳೆ ಬರುತ್ತೆ, ಒಂದು ವರ್ಷ ಮಳೆ ಇಲ್ಲ. ಕೋಟೆ ತಾಲೂಕು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಷ್ಟ ಏನು ಅಂತ ಅಲ್ವೇ. ಆ ಥರ ಸ್ಥಿತಿಲಿದ್ದಾರೆ. ನನ್ನ ಆಸ್ತಿಯಲ್ಲಿ ಎಲ್ರಿಗೂ ಸಮಪಾಲು ಬೇಡ. ಈ ಮೊದಲನೇ 4 ಜನ ಅಂತ ಹೇಳಿದ್ನಲ್ಲ ಸಾಫ್ಟ್ವೇರ್ ಇಂಜಿನಿಯರು, ಅವ್ರಿಗೇನು ಕೊಡದಿದ್ರು ಆಯಿತು. ಈ 3 ಜನ ಇದಾರಲ್ಲ ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು, ಅವ್ರಿಗೆ ಹೆಚ್ಚು ಆದ್ಯತೆ ಕೊಡೋಣ ನನಗನ್ಸುತ್ತೆ. ನನ್ನ ಹೆಂಡತಿಗಂತೂ ಅಯ್ಯೋ, ನನ್ನ ಕಾಲ ನಂತರ ಏನು ನನ್ನ ಮಕ್ಕಳು ನೋಡ್ಕೊಂಡೇ ನೋಡ್ಕೋತಾರಂತ ಯಾವ ಖಾತ್ರಿ? ಸೊ ನನ್ನ ಹೆಂಡತಿಯ ಹಿತಾಸಕ್ತಿಯನ್ನು ಕಾಪಾಡಬೇಕು, ಈ 3 ಮಕ್ಕಳಿಗೆ ಆದ್ಯತೆ ಕೊಡಬೇಕು. ದಟ್ ಈಸ್ ಹೌ ಐ ವಾಂಟ್ ಟು ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್. ಹಾಗೆ ಬಿಟ್ಟರೆ ಎಂಟು ಪಾಲು, ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರಲಿ ಗವರ್ನರ್ ಆಗಿರಲಿ ಅವನಿಗೂ ಒಂದು ಪಾಲು, ನನ್ನ ಹೆಂಡತಿಗೂ ಒಂದು ಪಾಲೇ ಅಲ್ವೇ. ಆ ಒಂದು ಪಾಲು ಸಾಲದೆ ಹೋಗ್ಬೋದು ಅವಳು ಜೀವನಕ್ಕೆ, ಅಷ್ಟೇ ಕಾನೂನು ಪ್ರಕಾರ ಬರೋದಷ್ಟೇ. ಹೆಚ್ಚು ಕೊಡಬೇಕು, ಬಡವರಿಗೆ ಜಾಸ್ತಿ, ಶ್ರೀಮಂತರ ಕಮ್ಮಿ, ಆ ಥರ ಎಲ್ಲೂ ಇಲ್ವೇ ಇಲ್ವಲ್ಲ. ಆದ್ದರಿಂದ ನಾನೇನು ಅನ್ಕೋತೀನಿ, ಲೆಟ್ ಮೀ ಇಂಟರ್ಫಿಯರ್ ವಿತ್ ದಿ ನಾರ್ಮಲ್ ಕೋರ್ಸ್ ಆಫ್ ಸಕ್ಸೆಷನ್ ಬೈ ಎಕ್ಸಿಕ್ಯೂಟಿಂಗ್ ಎ ವಿಲ್. ಆ ವಿಲ್ಲಲ್ಲಿ ಯಾವಾಗಲೂ ಈ ಪದಗಳನ್ನು ಬರ್ತೀವಿ, ನನ್ನ ಕಾಲ ನಂತರ. ಈ ಪದ ಯಾವುದೇ ವಿಲ್ ತೆಗೆದು ನೋಡಿ, ನನ್ನ ಕಾಲ ನಂತರ, ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ ಇರಾದೆಯಿಂದ. ನೋಡಿ ಚೆನ್ನಾಗಿದೆ, ನನ್ನ ಕಾಲ ನಂತರ ನನ್ನ ಆಸ್ತಿ ಪಾಸ್ತಿಗಳು ನನ್ನ ಇಚ್ಛಾ ರೀತಿ ಉಪಯೋಗಕ್ಕೆ ಬರಬೇಕೆಂಬ. ನನ್ನ ಇಚ್ಛೆ ಏನು ಅಂದರೆ ಈ 3 ಜನಕ್ಕೆ ಪ್ರಿಯಾರಿಟಿ, ನನ್ನ ಹೆಂಡತಿಗೆ ರಕ್ಷಣೆ, ಅವ್ರಿಗೆ ಪರವಾಗಿಲ್ಲ ಇರಲಿ, ಇದು ನನ್ನ ಇರಾದೆ ಅಂದರೆ ಅಭಿಪ್ರಾಯ, ನನ್ನ ಆಶಯ ಆ ಪ್ರಕಾರ ಇರಬೇಕು ಅಂತ ಈ ಮರಣ ಶಾಸನವನ್ನು ಬರೆಸುತ್ತಿದ್ದೇನೆ.
1: ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ, ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ.
2: ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ.
1: ಹೌದು, ಕಾನೂನಿನ ಅರಿವೇ ಜೀವನದ ಗುರುವು.
2: ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ.
1: ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ, ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ, ತಪ್ಪದೇ ಕೇಳಿ ಕಾನೂನು ಸಲಹೆ.
2: ಪ್ರತಿ ಶುಕ್ರವಾರ ಬೆಳಿಗ್ಗೆ 10:20 ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ
1: ನಿಮ್ಮ ಮೆಚ್ಚಿನ ಜನಧ್ವನಿ 90.8

0: ಎಫ್ಎಂನಲ್ಲಿ.
1: ಇದುವರೆಗೂ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಮರಣ ಶಾಸನದ ಮೂಲಕ ಆಸ್ತಿಯ ವಿಲೇವಾರಿ, ಕಾನೂನಿನ ಹಿನ್ನೆಲೆ ಹಾಗೂ ಔಪಚಾರಿಕ ಕ್ರಿಯೆಗಳು ಎಂಬ ವಿಷಯದ ಕುರಿತು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮೈಸೂರಿನ ಹಿರಿಯ ವಕೀಲರಾದ ಶ್ರೀಯುತ ಸಿ ವಿ ಕೇಶವಮೂರ್ತಿ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದಿರಿ.
2: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನು ತಿಳಿದು ಬರೋಣ. ಬೇನೀಸ್ 60 ರೂಪಾಯಿ, ಪೆನ್ಸಿಲ್ ಬೇನೀಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೆ ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900050119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900050119.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ದಿನಾಂಕ 29/5/2026 ಶುಕ್ರವಾರದಂದು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯಲ್ಲಿ ಲಭ್ಯವಿರುವ ವೈದ್ಯರುಗಳ ವಿವರ ಹೀಗಿದೆ. ಡಾಕ್ಟರ್ ಸೀತಾರಾಮ್ ರವರು ಕೀಲು ಮತ್ತು ಮೂಳೆರೋಗ ತಜ್ಞರು, ಡಾಕ್ಟರ್ ನರೇಂದ್ರ ರಾಮಕೃಷ್ಣ ರವರು ಕಣ್ಣಿನ ತಜ್ಞರು, ಡಾಕ್ಟರ್ ಶರಚಂದ್ರ ರವರು ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಜ್ಞರು, ಡಾಕ್ಟರ್ ನಾಗೇಶ್ ರವರು ಸಾಮಾನ್ಯ ರೋಗ ತಜ್ಞರು, ಡಾಕ್ಟರ್ ಸುಷ್ಮಾ ರವರು ಮಕ್ಕಳ ತಜ್ಞರು, ಡಾಕ್ಟರ್ ಅರ್ಜುನ್ ಎಸ್ ಪ್ರಕಾಶ್ ರವರು ತುರ್ತು ಚಿಕಿತ್ಸಾ ತಜ್ಞರು, ಡಾಕ್ಟರ್ ವೈಷ್ಣವಿ ರವರು ಆಯುರ್ವೇದ ತಜ್ಞರು, ಡಾಕ್ಟರ್ ವಿದ್ಯಾಶ್ರೀ ರವರು ದಂತ ಚಿಕಿತ್ಸಾ ತಜ್ಞರು, ಅಯ್ಯನರಾಜ್ ರವರು ಫಿಸಿಯೋಥೆರಪಿಸ್ಟ್, ರಾಜು ಕೆ ಎಸ್ ರವರು ವಾಕ್ಭಾಷಾ ಶ್ರವಣ ತಜ್ಞರು ಹಾಗೂ ದಿನದ 24 ಗಂಟೆಗಳು ತುರ್ತು ಚಿಕಿತ್ಸಾ ಸೇವೆಯು ಲಭ್ಯವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚಿಯಪುರ ರಸ್ತೆ, ಸರಗೂರು. ದೂರವಾಣಿ ಸಂಖ್ಯೆ 9686666318. ಧನ್ಯವಾದಗಳು.
1: ಧೂಮಪಾನ ಮಾಡುವವರಿಗೆ ಧೂಮಪಾನದಿಂದ ಬರುವ ಕೆಮ್ಮಿನ ಬಗ್ಗೆ ತಿಳಿದಿರುತ್ತದೆ. ನಿಮ್ಮ ದೇಹದಲ್ಲಿ ಏನೋ ತೊಂದರೆ ಇದೆ ಎಂದು ಅದು ತಿಳಿಸುತ್ತದೆ. ಆದರೆ 2 ವಾರಕ್ಕಿಂತ ಹೆಚ್ಚು ಕೆಮ್ಮಿದ್ದರೆ ಅದು ಗಂಭೀರ ಸಂಕೇತವಾಗಿರಬಹುದು. ಅದರಿಂದ ಕ್ಷಯ ಬರಬಹುದು. ನೀವು ಬಿಡುವ ಹೊಗೆಯಿಂದ ನಿಮ್ಮ ಹತ್ತಿರದವರಿಗೆ ಈ ರೀತಿ ಆಪತ್ತು ಬರಬಹುದು. ಪ್ರತಿಯೊಂದು ಬೀಡಿ ಸಿಗರೇಟ್ನಿಂದ ನಿಮಗೂ ನಿಮ್ಮ ಹತ್ತಿರದವರಿಗೂ ಅಸ್ತಮಾ, ಎಂಫಿಸಿಮಾ, ಶ್ವಾಸಕೋಶದಲ್ಲಿ ಕ್ಯಾನ್ಸರ್, ಹೃದಯ ಸಂಬಂಧಿ ಕಾಯಿಲೆ ಬರಬಹುದು.
2: ಭಾರತ ಸರ್ಕಾರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಸಾರ್ವಜನಿಕ ಹಿತಾಸಕ್ತಿ ನೀಡಲಾಗಿದೆ.

0: ಮನೆಯಲ್ಲಿ ಮೊಟ್ಟೆ ಇಡಲು ನಮ್ಮನ್ನು ಯಾರು ತಡೆಯುವಂತಿಲ್ಲ.
1: ನಾನು ತಡೆಯುತ್ತೇನೆ.
0: ಗೊತ್ತಿಲ್ಲ, ನಾವು ಡೆಂಗ್ಯು ಮತ್ತು ಚಿಕನ್ ಗುನ್ಯಾ ಹರಡುವ ಏಡಿ ಸೊಳ್ಳೆಗಳು.
1: ಶಾಲೆಯಲ್ಲಿ ಮೇಸ್ ರೋ ಡೆಂಗು ಸೊಳ್ಳೆಗಳಿಂದ ರಕ್ಷಣೆಗೋಸ್ಕರ
0: ಎಲ್ಲ ಉಪಾಯ ಹೇಳಿಕೊಟ್ಟಿದ್ದಾರೆ.
2: ಹೌದಪ್ಪ ಡೆಂಗ, ನಮ್ಗೆ ಚಾಲೆಂಜ್.
0: ಜಾಗ ಖಂಡಿತ ಸಿಗುತ್ತೆ.
1: ಸಿಗುವುದಿಲ್ಲ,
3: ಡೆಂಗುವನ್ನು ತಡೆಗಟ್ಟಲು ಕೂಲರ್ ನೀರು ಪ್ರತಿ ವಾರಕ್ಕೊಮ್ಮೆ ಬದಲಾಯಿಸಿ, ಬಾಲ್ದಿ ಮತ್ತು ಟ್ಯಾಂಕಿಯನ್ನು ಸರಿಯಾಗಿ ಮುಚ್ಚಿಡಿ, ಉದ್ದನೆಯ ಕೈ ಬಟ್ಟೆಯನ್ನು ಧರಿಸಿ, ಸೊಳ್ಳೆಗಳನ್ನು ಉಳಿಸುವ ಕ್ರೀಮ್ ಕಾಯಿಲ್ ಮತ್ತು ಅಗರಬತ್ತಿಯನ್ನು ಉಪಯೋಗಿಸಿ.
1: ಡೆಂಗುವಿನೊಂದಿಗೆ ಹೋರಾಟ, ಡೆಂಗುವಿನಿಂದ ಸಂರಕ್ಷಣೆ.
3: ನ್ಯಾಷನಲ್ ವೆಕ್ಟರ್ ಬೋರ್ನ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಂ ಜನಹಿತಕ್ಕಾಗಿ ಜಾರಿಯಲ್ಲಿದೆ.
4: ರೀ, ಕೆಲಸದಿಂದ ಬರ್ಬೇಕಾದ್ರೆ ಸಂತೆಯಲ್ಲಿ ತರಕಾರಿ ತಗೊಂಡ್ ಬನ್ನಿ.
5: ಹ್ಞೂ ಕಣೆ, ಆಯ್ತು ತರ್ತೇನೆ.
4: ಹೂ ಅನ್ಕೊಂಡು ಹಾಗೆ ಹೋಗ್ತಾ ಇದ್ದೀರಾ?
5: ಮತ್ತಿನ್ನೇನ್ ಮಾಡ್ಲೆ?
4: ಬ್ಯಾಗ್ ಕೊಡ್ತೀನಿ, ಇರಿ.
5: ಬ್ಯಾಗ್ ಒಂದ್ಸರಿ ಯಾಕೆ ಬಿಡು, ಅಲ್ಲೇ ಪ್ಲಾಸ್ಟಿಕ್ ಕವರ್ ಕೊಡ್ತಾರೆ.
4: ಅಲ್ರಿ, ನಾವು ನಿನ್ನೆ ತಾನೆ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಹೋಗಿದ್ವಿ ತಾನೆ?
5: ಹಾ, ಹೋಗಿದ್ದು.
4: ಅಲ್ಲಿ ಪ್ಲಾಸ್ಟಿಕ್ ಬಳಕೆಯಿಂದ ಎಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿದ್ರಲ್ವಾ?
5: ಹಾ ಹೇಳಿದ್ರು.
4: ಮತ್ತೆ ಅದೇ ತಪ್ಪು ಮಾಡಿದ್ರೆ ಹೆಂಗೆ?
5: ಹೌದು ಕಣೆ, ಕ್ಷಮಿಸ್ಬಿಡು, ಎಲ್ಲ ಅಭ್ಯಾಸ ಬಲ.
4: ಹೌದೌದು, ಎಲ್ಲ ಅಭ್ಯಾಸ ಬಲನೇ. ಇವತ್ತಿಂದಲಾದ್ರೂ ಮನೆಯಿಂದ ಬಟ್ಟೆ ಬ್ಯಾಗ್ ತಗೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ.
5: ಸರಿ ಕಣೆ, ಆಯ್ತು. ಇವತ್ತಿಂದ ಎಲ್ಲರೂ ಬಟ್ಟೆ ಬ್ಯಾಗ್ ಅನ್ನೇ ಬಳಸೋಣ.
6: ಪ್ಲಾಸ್ಟಿಕ್ ಒಂದು ಕೊಳೆಯದೇ ಇರುವಂತಹ ವಸ್ತು. ಇದು ನಮ್ಮ ದೇಹ ಸೇರಿದ್ರೆ ಕ್ಯಾನ್ಸರ್ನಂತಹ ಕಾಯಿಲೆಗಳು ಬರುತ್ತೆ. ಆಹಾರ ತ್ಯಾಜ್ಯದಲ್ಲಿ ಪ್ಲಾಸ್ಟಿಕ್ ಇದ್ರೆ ಪ್ರಾಣಿ ಪಕ್ಷಿಗಳು ಇದನ್ನು ತಿನ್ನುವ ಸಾಧ್ಯತೆ ಇರುತ್ತೆ. ಆದ್ರಿಂದ ಪ್ಲಾಸ್ಟಿಕ್ ಅನ್ನು ನಿಷೇಧಿಸೋಣ. ಪರಿಸರ ಸ್ನೇಹಿ ಬಟ್ಟೆ ಬ್ಯಾಗ್, ಪೇಪರ್ ಬ್ಯಾಗ್ಗಳನ್ನು ಬಳಸೋಣ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿಯ ಕಳಕಳಿ.

ಇದು ನಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸುವ ಭಾವಸಿಂಚನ ಕಾರ್ಯಕ್ರಮ. ಇನ್ನು ಮುಂದೆ ಕೇಳಿ ಬರೋಣ ಭಾವಸಿಂಚನ ಕಾರ್ಯಕ್ರಮದಲ್ಲಿ ಸುಮಧುರ ಭಾವಗೀತೆಗಳನ್ನು.

0: ಇದುವರೆಗೂ ಸುಮಧುರ ಭಾವಗೀತೆಗಳನ್ನೊಳಗೊಂಡ ಭಾವಸಿಂಚನ ಕಾರ್ಯಕ್ರಮವು ಬಿತ್ತರಗೊಂಡಿತು.
1: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
0: ಇನ್ನು ಮುಂದೆ ಕೇಳಿಬರೋಣ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧ ಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು.

0: ಇದುವರೆಗೂ ಹಾಡುವಸೆ ಕಾರ್ಯಕ್ರಮದಲ್ಲಿ ಬುದ್ಧಗೀತ ಗಾಯನ ಕುರಿತು ಮೈಸೂರಿನ ಶ್ರೀಯುತ ಲಕ್ಷ್ಮೀರಾಮ್ ಮತ್ತು ತಂಡದವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನೀಸ್ 60 ರೂಪಾಯಿ, ಪೆನ್ಸಿಲ್ ಬೇನೀಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಪ್ರಿಯ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055319

ಗೆಳೆಯಾಚಿನ ಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾಂಧ್ಲಿ ಗೆಳತಿ ಸ್ಫೂರ್ತಿ ಸರಗೋರು. ಕೇಳುಗರ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇಂದು ಮೌಂಟ್ ಎವರೆಸ್ಟ್ ದಿನ. ಪ್ರತಿ ವರ್ಷ ಮೇ 29ರಂದು ಮೌಂಟ್ ಎವರೆಸ್ಟ್ ದಿನವನ್ನು ಆಚರಿಸಲಾಗುತ್ತದೆ. 1953ರಲ್ಲಿ ಆ ದಿನದಂದು ಪರ್ವತಾರೋಹಣ ಮಾಡಿದ ಪರ್ವತಾರೋಹಿಗಳಾದ ಸರ್ ಎಂಡರ್ಡ್ ಹಿಲರಿ ಮತ್ತು ಟೆನ್ನಿಂಗ್ ನಾರ್ಗೆ ಶೆರ್ಫಾರವರನ್ನ ಗೌರವಿಸಲು ಈ ದಿನಾಂಕವನ್ನು ಆಯ್ಕೆ ಮಾಡಲಾಗಿದೆ. ಮೌಂಟ್ ಎವರೆಸ್ಟ್ ಹತ್ತುವುದು

ಅನೇಕ ಜನರ ಕನಸು ಕಾಣುವ ಸಾಧನೆಯಾಗಿದೆ. ಆದರೆ ಕೆಲವರು ಮಾತ್ರ ಅದನ್ನ ಸಾಧಿಸುತ್ತಾರೆ. ವಿಶ್ವದ ಅತಿ ಎತ್ತರದ ಪರ್ವತವನ್ನ ಹತ್ತುವುದು ಕೆಲವು ಜೀವಕ್ಕೆ ಅಪಾಯಕಾರಿ ಅಪಾಯಗಳೊಂದಿಗೆ ಬರುತ್ತದೆ. ಇದಕ್ಕೆ ಉತ್ತಮ ದೈಹಿಕ ಸಾಮರ್ಥ್ಯದ ಅಗತ್ಯವಿದೆ. ಇದನ್ನ ಮಾಡುವ ಪರ್ವತಾರೋಹಿಗಳು ಸಾಮಾನ್ಯವಾಗಿ ಎತ್ತರದ ಪರ್ವತವನ್ನ ಪ್ರಯತ್ನಿಸುವ ಮೊದಲು ಹಲವು ವರ್ಷಗಳ ಕಾಲ ತರಬೇತಿ ಪಡೆದಿರುತ್ತಾರೆ. ಶಿಖರವನ್ನ ತಲುಪಲು ಉತ್ತಮ ಪರ್ವತಾರೋಹಿ ಸುಮಾರು 2 ತಿಂಗಳುಗಳನ್ನ ತೆಗೆದುಕೊಳ್ಳಬಹುದು. ಸಮುದ್ರ ಮಟ್ಟಕ್ಕಿಂತ ಅತಿ ಎತ್ತರದ ಪರ್ವತವೆಂದರೆ ಮೌಂಟ್ ಎವರೆಸ್ಟ್ ಎಂದು ಹೆಸರುವಾಸಿಯಾಗಿದೆ. ಇದು ಹಿಮಾಲಯದ ಮಹಾಲಾಂಗುರು ಹಿಮಾಲಯ ಉಪಶ್ರೇಣಿಯಲ್ಲಿ ಎತ್ತರವಾಗಿ ನಿಂತಿದೆ. ಇದರ ಎತ್ತರ ಸರಿಸುಮಾರು 29,000 ಅಡಿಗಳು. ಅನುಭವಿ ಪರ್ವತಾರೋಹಿಗಳನ್ನ ಒಳಗೊಂಡಂತೆ ಅನೇಕ ಪರ್ವತಾರೋಹಿಗಳು ಪರ್ವತದತ್ತ ಆಕರ್ಷಿತರಾಗುತ್ತಾರೆ. ಪರ್ವತವನ್ನ ಹತ್ತಲು 2 ಮಾರ್ಗಗಳಿವೆ. ಮೊದಲನೆಯದು ನೇಪಾಳದ ಆಗ್ನೇಯದಿಂದ ಶಿಖರವನ್ನ ತಲುಪುವ ಪ್ರಮಾಣಿತ ಮಾರ್ಗವಾಗಿದೆ. ಇನ್ನೊಂದು ಮಾರ್ಗವು ಟಿಬೆಟ್ನ ಉತ್ತರದಿಂದ ಅದನ್ನ ತಲುಪಬಹುದು. ಪರ್ವತವನ್ನ ಹತ್ತಲು ಗಣನೀಯ ತಾಂತ್ರಿಕ ಕ್ಲೈಂಬಿಂಗ್ ಕೌಶಲ್ಯಗಳು ಬೇಕಾಗಬಹುದು. ಇದು ಎತ್ತರದ ಕಾಯಿಲೆ, ಹವಾಮಾನ, ಗಾಳಿ ಮತ್ತು ಹಿಮಪಾತ ಮತ್ತು ಚುಂಬು ಹಿಮಪಾತದಿಂದ ಉಂಟಾಗುವ ಅಪಾಯಗಳಂತಹ ಗಮನಾರ್ಹ ಅಪಾಯಗಳೊಂದಿಗೆ ಬರುತ್ತವೆ. ಕೆಲವು ಪರ್ವತಾರೋಹಿಗಳು ಏರಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ಹಿಂತಿರುಗಿಲ್ಲ. ಎವರೆಸ್ಟ್ ದಿನವು ಬಲಿಷ್ಠ ಎವರೆಸ್ಟ್ ಅನ್ನ ಏರಲು ಪ್ರಯತ್ನಿಸುವ ಧೈರ್ಯಶಾಲಿ ಆರೋಹಿಗಳನ್ನ ಆಚರಿಸಲು ಒಂದು ಅವಕಾಶ ಕ್ಷಣವಾಗಿದೆ. ನೀವು ದೃಢನಿಶ್ಚಯದಿಂದ ಇದ್ದಾಗ ಏನು ಬೇಕಾದರೂ ಸಾಧ್ಯ ಎಂಬುದನ್ನ ಇವರು ನೆನಪಿಸುತ್ತಾರೆ. ಈ ರಜಾ ದಿನವು ಶೌರ್ಯ ಮತ್ತು ಸಹಿಷ್ಣುತೆಯನ್ನ ಸೂಚಿಸುತ್ತದೆ. ಮೌಂಟ್ ಎವರೆಸ್ಟ್ ನಂತಹ ಅಪಾಯಕಾರಿ ಆರೋಹಣವನ್ನ ಕೈಗೊಳ್ಳಲು ಸಾಕಷ್ಟು ಧೈರ್ಯ ಬೇಕಾಗುತ್ತದೆ. ಪ್ರಪಂಚದಾದ್ಯಂತ ಜನರು ಹೆಚ್ಚಿನ ಅವಕಾಶಗಳನ್ನ ತೆಗೆದುಕೊಳ್ಳಲು ಮತ್ತು ತಮ್ಮ ಕನಸುಗಳನ್ನ ಬೆನ್ನಟ್ಟಲು ಪ್ರೇರೇಪಿಸಬಹುದು. ಜನರು ತಮ್ಮ ಜೀವನದಲ್ಲಿ ಎದುರಿಸುತ್ತಿರುವ ಯಾವುದೇ ಸವಾಲುಗಳನ್ನ ಎದುರಿಸಬಹುದು ಎಂದು ಇದು ತೋರಿಸಿಕೊಡುತ್ತದೆ. ಈ ಎವರೆಸ್ಟ್ ದಿನವು ನೈಸರ್ಗಿಕ ಅದ್ಭುತದ ಬಗ್ಗೆ ಜಾಗೃತಿ ಮೂಡಿಸುತ್ತದೆ. ಇದು ಅಂತಿಮವಾಗಿ ಪರ್ವತದ ರಕ್ಷಣೆಗೆ ಸಹಾಯ ಮಾಡುವ ಬೆಂಬಲಕ್ಕೆ ಕಾರಣವಾಗುತ್ತದೆ. ಪರಿಸರದ ನೈಸರ್ಗಿಕ ಸಂಪತ್ತನ್ನ ಸಂರಕ್ಷಿಸುವುದು ನಮ್ಮ ಸಮಾಜದ ಮತ್ತು ಭವಿಷ್ಯದ ಪೀಳಿಗೆಗೆ ಮುಖ್ಯವಾಗಿದೆ. ಈ ವರ್ಷದ ವಸಂತ ಋತುವಿನ ಪರ್ವತಾರೋಹಣದ ಅವಧಿಯಲ್ಲಿ ದಾಖಲೆಯ ಸಂಖ್ಯೆಯ ಪರ್ವತಾರೋಹಿಗಳು ಎವರೆಸ್ಟ್ ಏರಿದ್ದಾರೆ. ಬೆಂಗಳೂರಿನ ಇಬ್ಬರು ಸಾಹಸಿಗಳಾದ ಉದ್ಯಮಿ ಸಂತೋಷ್ ದೇವರಾಜಪ್ಪ ಹಾಗೂ ಡಾಕ್ಟರ್ ಚಿನ್ಮಯಿ ತ್ರಿಶೂಲಮೂರ್ತಿಯವರು 46 ದಿನಗಳ ಕಠಿಣ ಯಾತ್ರೆಯ ಮೂಲಕ ಎವರೆಸ್ಟ್ ಶಿಖರವನ್ನು ಯಶಸ್ವಿಯಾಗಿ ಏರಿ ಭಾರತದ ಹಾಗೂ ಕರ್ನಾಟಕದ ಕೀರ್ತಿಯನ್ನ ಹೆಚ್ಚಿಸಿದ್ದಾರೆ. ಈ ದಿನದಂದು ನೇಪಾಳ ಮತ್ತು ನ್ಯೂಜಿಲೆಂಡ್ನಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪರ್ವತಾರೋಹಿಗಳನ್ನು ಗೌರವಿಸಲಾಗುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಎಷ್ಟು ನಮ್ಮ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಎವರೆಸ್ಟ್ ದಿನದ ಮಹತ್ವದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಈ ದಿನದ ವಿಶೇಷ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ.

0: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶ್ರಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119.
1: ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮದಲ್ಲಿ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 28 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ.

0: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
1: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
0: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
1: ಡಿವಿಜಿಯವರ ಮಂಕುತಿಮ್ಮನ ಕಗ್ಗ.
0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
2: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಪುಸಿಯ ನೀಂ ಪುಸಿಗೈದು,
3: ಪುಸಿಯ ನೀಂ ಪುಸಿಗೈದು,
2: ದಿಟವ ಕಾಣ್ಬವೊಲ್ ಎಸಗೆ,
3: ದಿಟವ ಕಾಣ್ಬವೊಳ್ ಎಸೆಗೆ,
2: ಮುಸುಕ ತಳೆದಿಹನು,
3: ಮುಸುಕ ತಳೆದಿಹನು,
2: ಪರಬೊಮ್ಮನೆನ್ನುವೊಡೆ,
3: ಪರಬೊಮ್ಮನೆನ್ನುವೊಡೆ,
2: ಒಸದೇತ ಕವನೀವನ್,
3: ಒಸದೇತಕ್ಕೆ ಅವನೀವನ್,
2: ಯಮಗೊಂದು ನಿಜ ಕುರುಹ,
3: ಯಮಗೊಂದು ನಿಜ ಕುರುಹ,
2: ನಿಶೆಯೊಳ್ ಉಡುಕರದವೊಲು ಮಂಕುತಿಮ್ಮ,
3: ನಿಶೆಯವೊಳ್ ಉಡುಕರದ,
2: ನಿಶೆಯೊಳ್ ಉಡುಕರದ ಒಲು ಮಂಕುತಿಮ್ಮ,
3: ನಿಶೆಯೊಳ್ ಉಡುಕರದ ಒಲು ಮಂಕುತಿಮ್ಮ.
2: ಸೊ ಇಲ್ಲಿ ಪುಸಿಯ ನೀಂ ಪುಸಿಗೈದು, ಇವಾಗ ಕಣ್ಣು ಕಾಣಿಸ್ತಾ ಇರುವಂಥದ್ದು ಅದು ಸತ್ಯ ಅಲ್ಲ ಅಂತ ಫಸ್ಟ್ ನೀನು ಅರ್ಥ ಮಾಡ್ಕೊಳ್ಬೇಕು. ಏನು ಕಣ್ಣು ಕಾಣ್ತಾ ಇದೆಯೋ, ಈಗ ಮರೀಚಿಕೆ ಆ ಉದಾಹರಣೆಯನ್ನು ನಾವು ತಗೊಂಡ್ವಿ, ಮರೀಚಿಕೆ ಅದು ಕೇವಲ ಮರೀಚಿಕೆ, ಅದು ನೀರಲ್ಲ ಅನ್ನುವಂಥದ್ದು ನಮಗೆ ಫಸ್ಟ್ ಗೊತ್ತಾಗಬೇಕು. ಅಂದರೆ ಸುಳ್ಳು, ಅದು ಸುಳ್ಳು ಅಂತ ನಮಗೆ ಮೊದಲು ಅರ್ಥ ಆಗಬೇಕು. ಅದು ಅರ್ಥವಾದಾಗ ನಮಗೆ ನಿಜವನ್ನು ಹುಡುಕುವಂಥ ಮನಸ್ಸು ಬರುತ್ತೆ. ನಿಜ ಯಾವುದು? ಇದು ಸುಳ್ಳು ಅಂತ ಗೊತ್ತಾಯಿತು. ಸೊ ಹಾಗಾಗಿ ಇದಲ್ಲದೆ ಬೇರೆ ಏನೋ ಒಂದು ಸತ್ಯ ಇದೆ, ಆ ಸತ್ಯವನ್ನು ನಾನು ಹುಡುಕಬೇಕು ಅಂತ ಮೊದಲು ನನಗೆ ಗೊತ್ತಾಗಬೇಕು. ಇಲ್ಲದೆ ಹೋದ್ರೆ ಏನಾಗುತ್ತೆ, ನನ್ನ ಕಣ್ಣು ಕಾಣೋದೆಲ್ಲ ಸತ್ಯ, ಅದೇ ಸತ್ಯ ಅನ್ನುವಂಥ ಭ್ರಮೆಯಲ್ಲಿ ನಾನು ಇರ್ತೀನಿ. ಸೊ ಹಾಗಾಗಿ ಏನೋ ಹೊಸ ವಿಷಯ, ಅಂದರೆ ಸತ್ಯವಾದಂಥ ಒಂದು ಹೊಸ ವಿಷಯ ನನಗೆ ತಿಳಿಯುವಂಥ ಅವಕಾಶ ಸಿಕ್ಕಿದ್ರೂ ಕೂಡ ನನ್ನ ಬುದ್ಧಿಯಲ್ಲಿ ಜಾಗ ಇರಲ್ಲ. ಈಗ ಒಂದು ಕಪ್ಪು ನೀರಿನ ಬಟ್ಲಿದೆ ಅಂದ್ಕೊಳ್ಳೋಣ, ಆ ನೀರಿನ ಬಟ್ಲಲ್ಲಿ ಗಲೀಜು ನೀರು ತುಂಬಿಸ್ಬಿಟ್ಟಿದ್ದೀವಿ. ನಮಗೆ ಬೇಕಾದ್ದೇನು? ಸ್ವಚ್ಛವಾದಂಥ ಕುಡಿಯುವ ನೀರು. ಆದರೆ ಇವಾಗ ಅದರೊಳಗಡೆ ಗಲೀಜು ನೀರಿದೆ. ಹೊರಗಡೆಯಿಂದ ನನಗೆ ಸ್ವಚ್ಛವಾದಂಥ ನೀರು ಸಿಕ್ಕಿದರೂ ಕೂಡ ಎಲ್ಲಿವರೆಗೆ ನಾನು ಈ ಬಟ್ಟಲಲ್ಲಿರುವಂಥ ಗಲೀಜು ನೀರನ್ನು ಖಾಲಿ ಮಾಡಲ್ವೋ ಅಲ್ಲಿವರೆಗೂ ಸ್ವಚ್ಛವಾದಂಥ ನೀರನ್ನು ಅದರಲ್ಲಿ ತುಂಬಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟ್ ನಾನು ಮಾಡಬೇಕಾಗಿರೋದು ಯಾವುದು ಸತ್ಯವಲ್ಲವೋ ಅದನ್ನು ಸತ್ಯವಲ್ಲ ಅಂತ ಅರ್ಥ ಮಾಡ್ಕೊಳ್ಳುವಂಥದ್ದು. ಆಮೇಲೆ ನಾನು ದಿಟ್ಟ ನಿಜವಾದಂತಹ ಒಂದು ವಿಚಾರವನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀನಿ. ಅದು ಮೊದಲನೇ ಹಂತ. ಸೊ ಈಗ ನಿಜವನ್ನು ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋದಕ್ಕೆ ಹೊರಟೆ ಅಂತಂದರೆ, ಭಗವಂತ ನನ್ನ ಎದುರು ಕಾಣಿಸ್ತಾ ಇದ್ದಾನಾ ಅಂತಂದರೆ ಇಲ್ಲವಂತೆ, ಒಂದು ಮುಸುಕು ಹಾಕ್ಕೊಂಬಿಟ್ಟಿದ್ದಾನೆ. ಸೊ ನನಗೆ ಕಾಣಿಸೋದೇನು? ಬರೀ ಮುಸುಕು. ಅದರೊಳಗಡೆ ಭಗವಂತ ಇದ್ದಾನೆ, ಕಣ್ಣಿಗೆ ಕಾಣ್ತಾ ಇರೋದು ಅದು ಸುಳ್ಳು, ಅದು ಸತ್ಯವಲ್ಲ ಅಂತ ನಾನು ಫಸ್ಟ್ ಅರ್ಥ ಮಾಡಿಕೊಂಡೆ. ಈಗ ಸತ್ಯವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ, ಆದರೆ ನನಗೆ ಕಾಣ್ತಾ ಇರೋವಂಥದ್ದು ಬರೀ ಮುಸುಕು, ಬೇರೆ ಏನು ಕಾಣಿಸ್ತಾ ಇಲ್ಲ. ಅಲ್ಲಿ ಒಳಗಡೆ ಇರೋದನ್ನು ನಾನು ಹುಡುಕ್ಬೇಕೀಗ. ಸೊ ಆಗ ನಮ್ಮಲ್ಲಿ ಈ ಟ್ರೆಷರ್ ಹಂಟ್ ಅಂತ ನಾವು ಮಾಡ್ತೀವಿ ಅಲ್ವಾ, ನಿಧಿಯನ್ನು ಹುಡುಕುವಂಥದ್ದು ಅಂತ. ಆ ನಿಧಿ ಹುಡುಕುವಂಥ ಆಟದಲ್ಲಿ ಕೆಲವೆಲ್ಲ ಕ್ಲೂಸ್ ಕೊಟ್ಟಿರ್ತಾರೆ, ತಂಡಗಳನ್ನು ಮಾಡಿಬಿಟ್ಟು, ಒಂದು 5-6 ತಂಡಗಳು ಮಾಡಿಬಿಟ್ಟು, ಅದರಲ್ಲಿ ಹೇಗೆ ಅಂತಂದರೆ ನೇರವಾಗಿ ಇಂಥ ಜಾಗಕ್ಕೆ ಹೋಗಿ ಅಂತ ಹೇಳಿರಲ್ಲ, ಆ ಜಾಗದ ಒಂದು ಸುಳಿವು ಕೊಟ್ಟಿರ್ತಾರೆ ಅಲ್ವಾ, ಸುಳಿವು ಕೊಡ್ತಾರೆ. ಆ ಸುಳಿವನ್ನು ಅರ್ಥ ಮಾಡಿಕೊಂಡು ನಾವು ಆ ಜಾಗವನ್ನು ಮುಟ್ಟಿದರೆ ಆ ಜಾಗದಲ್ಲಿ ನಮಗೆ ಇನ್ನೊಂದು ಸುಳಿವು ಸಿಕ್ಕತ್ತೆ, ಆ ಸುಳಿವನ್ನಿಟ್ಕೊಂಡು ಇನ್ನೊಂದಕ್ಕೆ ಹೋಗ್ತೀವಿ. ಸೊ ಹಾಗೆ ಆ ಟ್ರೆಷರ್ ಹಂಟ್ನಲ್ಲಿ ನಾವು ಹೇಗೆ ಒಂದು ಸುಳಿವನ್ನು ಉಪಯೋಗಿಸ್ಕೊಂಡು ಒಂದು ಸ್ಥಳವನ್ನು ಮುಟ್ಟಿ ಆ ಸ್ಥಳದ ಇನ್ನೊಂದು ಸುಳಿವನ್ನು

0: ತೆಕ್ಕೊಂಡು ಮತ್ತೊಂದು ಜಾಗವನ್ನು ಮುಟ್ಟಿ ಸೊ ಹಂತ ಹಂತವಾಗಿ ನಾವು ಸತ್ಯದ ಅನ್ವೇಷಣೆಯನ್ನು ನಾವೀಗ ಮಾಡ್ತಿದ್ದೀವಿ, ನಿಧಿಯ ಅನ್ವೇಷಣೆಯನ್ನು ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ನಮಗೆ ಒಂದೊಂದು ಸುಳಿವುಗಳು ಸಿಗ್ತಾ ಇದೆ, ಒಂದು ಕ್ಲೂ ಸಿಗ್ತಾ ಇದೆ, ಕುರುಹು ಸಿಗ್ತಾ ಇದೆ. ಈ ಮುಸುಕು ಹಾಕ್ಕೊಂಡಿರುವಂಥ ಪರಬ್ರಹ್ಮ ನಮಗೆ ಆ ಥರ ಸುಳಿವನ್ನಾದರೂ ಕೊಡಬಹುದಲ್ವಾ, ಇಂಥ ಜಾಗಕ್ಕೆ ಹೋಗಪ್ಪ ಅಂತ ಒಂದು ಸುಳಿವಾದರೂ ಕೊಡಬಹುದಲ್ವಾ ಅಂತ ಡಿ ವಿ ಜಿಯವರು ಕೇಳ್ತಾ ಇರುವಂಥದ್ದು. ಅದು ಹೇಗೆ ಅಂತಂದರೆ, ಸಂಪೂರ್ಣ ಕತ್ತಲೆಯಾಗಿರುವಂಥ ಸಂದರ್ಭದಲ್ಲಿ ನಮಗೆ ದಾರಿಯನ್ನು ತೋರಿಸುವಂಥದ್ದು ಸೂರ್ಯ ಇಲ್ಲದೇ ಇರುವಂಥ ಸಮಯದಲ್ಲಿ ಉಡುಕರ ಅಂದರೆ ಚಂದ್ರ. ಚಂದ್ರನ ಬೆಳಕು ನಮಗೆ ದಾರಿಯನ್ನು ತೋರಿಸುತ್ತೆ. ಸೂರ್ಯನ ಬೆಳಕಿನಷ್ಟು ಪ್ರಖರವಾಗಿ ಎಲ್ಲವನ್ನೂ ಬೆಳಗಕ್ಕೆ ಸಾಧ್ಯ ಇಲ್ಲದೆ ಹೋದರೂ ಕೂಡ ಚಂದ್ರ ಸಾಧ್ಯವಾದಷ್ಟು ಮಟ್ಟಿಗೆ ನಮಗೆ ಒಂದು ಐಡಿಯಾ ಕೊಡ್ತಾನೆ. ಓಕೆ, ಇದು ರೋಡು, ಈ ರೋಡಲ್ಲೇ ನೀನು ಮುಂದುವರಿ, ಇನ್ನೊಂದು 10 ಅಡಿ ಆ ಕಡೆಗೆ ಹೋದರೆ ಮೂರಿಗೆ ಬಿದ್ದುಬಿಡ್ತೀಯಪ್ಪ, ಬೇಡ ಈ ಕಡೆನೇ ಇರು. ಸೊ ಹಾಗೆ ಒಂದು ಕುರುಹನ್ನು ಕೊಡ್ತಾನೆ. ಸಂಪೂರ್ಣ ಪ್ರಖರವಾದಂಥ ಜ್ಯೋತಿ ಅಲ್ಲಿ ಇಲ್ಲದೆ ಹೋದ್ರೂ ಉಡುಕರ ನಮಗೆ ದಾರಿಯನ್ನು ತೋರಿಸ್ಕೊಡ್ತಾನೆ. ರಾತ್ರಿಯ ಸಮಯದಲ್ಲಿ ಏನೂ ಕಾಣಿಸದೇ ಇರುವಂಥ ಸಮಯದಲ್ಲಿ ನಮಗೆ ಈ ಉತ್ತಮವಾದಂಥ ಸಹಾಯ ಹೇಗೆ ಚಂದ್ರ ಮಾಡ್ತಾನೋ, ನಾವು ಟ್ರೆಜರ್ ಹಂಟ್ಗೆ ಹೊರಟಿದ್ದೀವಿ, ಆ ಟ್ರೆಜರ್ ಹಂಟ್ಗೆ ಭಗವಂತ ನಮ್ಗೆ ಕೆಲವೊಂದು ಕುರುಹುಗಳನ್ನು ಕೊಡ್ಬೋದಲ್ವಾ, ಇಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಡಿ ವಿ ಜಿಯವ್ರು ಕೇಳ್ತಾ ಹಾಗೆ ಮುಂದುವರಿಸ್ತಾರೆ. ರಾತ್ರಿಯ ಭಾವವನ್ನು ಡಿ ವಿ ಜಿಯವರು ಮುಂದಿನ ಮುಕ್ತಕದಲ್ಲಿ ಮುಂದುವರಿಸ್ತಾರೆ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಕಾರ್ಯಕ್ರಮವನ್ನ ಕೇಳಿದ್ರೆ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಬೆಲೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನಿಸ್ 60 ರೂಪಾಯಿ, ಪೆನ್ಸಿಲ್ ಬೇನಿಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ್ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೆ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಬೆಲೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಬೆಲೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ಕೇಳುಗರೆ, ಇಂದು 2026ನೇ ಇಸವಿಯ ಮೇ ತಿಂಗಳ 29ನೇ ತಾರೀಕಿನ ಶುಕ್ರವಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಎಂದಿನಂತೆ ತಮ್ಮೆಲ್ಲರಿಗೂ ಪತ್ರಿಕಾ ಮಾಹಿತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.

ಪ್ರಮುಖ ಅಂಶಗಳು. ಕುರ್ಚಿ ತೊರೆದ ಸಿಎಂ, ಡಿಕೆಶಿಗೆ ತೆರೆದ ದಾರಿ. ಇಂದಿನಿಂದ ಮಾವು ಹಲಸು ಮೇಳ. ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಸಂಭ್ರಮ. ಮೌಲ್ಯ ಕುಸಿಯಲು ಬಿಡಿ ಸುಬ್ಬರಾವ್. ರೂಪಾಯಿ ಕುಸಿತದ ಹೊತ್ತಿನಲ್ಲಿ ಆರ್ಬಿಐ ಮಾಜಿ ಗವರ್ನರ್ ಅಭಿಪ್ರಾಯ. ಇಂದಿನ ವಲಯದಲ್ಲಿ ಹೂಡಿಕೆ ಹೆಚ್ಚಳ, ಐಇಎ. ಭಾರತ ಚೀನಾ ಮಾತುಕತೆ. ರಾಯಲ್ಸ್ ವೈಭವಕ್ಕೆ ತಡೆಯೊಡ್ಡುವುದೇ ಟೈಟಾನ್ಸ್. ಕ್ರಿಕೆಟ್ಗೆ ಸಿದ್ಧಾರ್ಥ್ ವಿದಾಯ. ಫ್ರೆಂಚ್ ಓಪನ್, ಸೆರೆನ್ ಡೋಲೋಗೆ ಅಚ್ಚರಿಯ ಜಯ. ಸುಸ್ತಾದ ಸಿನ್ನರ್ ನಿರ್ಗಮನ. ನಾರ್ವೆ ಚೆಸ್, ಕಾರ್ಲ್ಸನ್ಗೆ ಆಘಾತ ನೀಡಿದ ಪ್ರಜ್ಞಾನಂದ. ಇಂಡಿಯನ್ಸ್ ಓಪನ್ ಆಫ್ ಸರ್ಫಿಂಗ್, ಇಂದಿನಿಂದ ಏಷ್ಯನ್ ಗೇಮ್ಸ್ ತಂಡದಲ್ಲಿ ಸ್ಥಾನದ ಗುರಿ. ಪ್ರಮುಖ ಅಂಶಗಳ ವಿವರಣೆ. ಕುರ್ಚಿ ತೊರೆದ ಸಿಎಂ, ಡಿಕೆಶಿಗೆ ತೆರೆದ ದಾರಿ. ಅಧಿಕಾರದ ಹಸ್ತಾಂತರದ ಪ್ರಹಸನಕ್ಕೆ ಕೊನೆಗೂ ತೆರೆ ಇಳಿಯಲು ಮುಹೂರ್ತ. ರಾಜೀನಾಮೆ ನೀಡಬಾರದು ಎಂಬ ಬೆಂಬಲಿಗರ ಒತ್ತಡಕ್ಕೆ ಮಣಿಯದ ಸಿದ್ದರಾಮಯ್ಯ. ಕಣ್ಣೀರಿಟ್ಟ ಸಚಿವರು, ಶಾಸಕರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ವಿಶೇಷ ಕಾರ್ಯದರ್ಜಿಗೆ ರಾಜೀನಾಮೆ ಪತ್ರ ಸಲ್ಲಿಕೆ. ಬೆಂಗಳೂರು. 3 ವರ್ಷಗಳ ಆಡಳಿತ ಪೂರೈಸುತ್ತಿರುವ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಗುರುವಾರ ರಾಜೀನಾಮೆ ನೀಡಿದ್ದಾರೆ. ಅವರ ಉತ್ತರಾಧಿಕಾರಿಯಾಗುವ ಹಂಬಲದಲ್ಲಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಧಿಕಾರಕ್ಕೆ ಇರುವ ಬಾಗಿಲು ತೆರೆದಿದೆ. ಸುಮಾರು 6-7 ತಿಂಗಳುಗಳಿಂದ ಆಡಳಿತಾರೂಢ ಕಾಂಗ್ರೆಸ್ನಲ್ಲಿ ಆಗಾಗ್ಗೆ ಕೋಲಾಹಲಕ್ಕೆ ಕಾರಣವಾಗುತ್ತಿದ್ದ ಅಧಿಕಾರ ಹಸ್ತಾಂತರದ ಪ್ರಹಸನಕ್ಕೆ ಕೊನೆಗೂ ತೆರೆ ಬೀಳುವ ಮುಹೂರ್ತ ಕೂಡಿಬಂದಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆಯಿಂದ ತೆರೆಯಾಗುವ ಸ್ಥಾನವನ್ನು ಅಲಂಕರಿಸಲು ಅಣಿಯಾಗುವ ಶಿವಕುಮಾರ್ ಅವರು ಶಾಸಕಾಂಗ ಪಕ್ಷದ ನಾಯಕನಾಗಿ ಆಯ್ಕೆಯಾಗಬೇಕಾದ ಕೊನೆಯ ಮೆಟ್ಟಿಲೊಂದು ಬಾಕಿ ಉಳಿದಿದೆ. ರಾಜೀನಾಮೆ ನೀಡಬಾರದು, ನೀಡಬೇಕಾದರೆ ಸಮಯ ತೆಗೆದುಕೊಳ್ಳಿ ಎಂದು ತಮ್ಮ ಆಪ್ತ ಸಚಿವರು ಶಾಸಕರ ಒತ್ತಡಕ್ಕೆ ಮಣಿಯದ ಸಿದ್ದರಾಮಯ್ಯ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟ ಮಾತಿನಂತೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಿದರು. ಇದರೊಂದಿಗೆ ಇನ್ನು 2 ವರ್ಷದ ಅವಧಿಗೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಕ್ಕಂತಾಗಿದೆ. ಬೆಲೆ ಏರಿಕೆ ಖಂಡಿಸಿ ಪ್ರತಿಭಟನೆ ಎಚ್ಡಿಕೋಟೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಬುಧವಾರ ಪ್ರತಿಭಟನೆ ನಡೆಯಿತು. ಯುದ್ಧದ ನೆಪವೊಡ್ಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಹೆಚ್ಚಿಸುವುದರಿಂದ ಅಗತ್ಯ ವಸ್ತುಗಳ ಬೆಲೆ ದುಬಾರಿಯಾಗಿ ರೈತರು, ಕಾರ್ಮಿಕರು ಸೇರಿದಂತೆ ಎಲ್ಲಾ ವರ್ಗದ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ರೈತ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ನಡೆಸಿದರು. ಇಂದಿನಿಂದ ಮಾವು ಹಲಸು ಮೇಳ ನಂಜನಗೂಡು. May 29, 30, 31 3 ದಿವಸ ನಂಜನಗೂಡಿನ ಜಿಎಸ್ಎಸ್ ಮಂಗಳ ಮಂಟಪ, ಕಲ್ಯಾಣ ಮಂಟಪದಲ್ಲಿ ಮಾವು ಮತ್ತು ಹಲಸು ಮೇಳವನ್ನು ಆಯೋಜಿಸಲಾಗಿದೆ ಎಂದು ವಿಘ್ನೇಶ್ ಹೇಳಿದರು. ಈಗಾಗಲೇ ಮೈಸೂರು, ಬೆಂಗಳೂರು ನಗರಗಳಲ್ಲಿ ಆಯೋಜಿಸಿ ರಾಸಾಯನಿಕ ಮುಕ್ತವಾಗಿ ಬೆಳೆ ಬೆಳೆದ ರೈತರಿಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸುವ ಸಲುವಾಗಿ ವಿದ್ಯಾರ್ಥಿಗಳು, ಸ್ನೇಹಿತರ ಜೊತೆಗೂಡಿ ಈ ಮೇಳವನ್ನು ಆಯೋಜಿಸಿದ್ದೇವೆ. ಮೇಳದಲ್ಲಿ ಸುಮಾರು 12 ತಳಿಯ ಮಾವು ಮತ್ತು 8-10 ಬಗೆಯ ಹಲಸು ತಳಿಗಳನ್ನು ಪರಿಚಯಿಸಲಾಗುವುದು. ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಮೇಳಕ್ಕೆ ಭಾಗವಹಿಸಿ ರೈತರಿಂದ ರಾಸಾಯನಿಕ ಮುಕ್ತವಾಗಿ ಬೆಳೆದ ಬೆಳೆಗಳನ್ನು ಖರೀದಿ ಮಾಡುವ ಮೂಲಕ ರೈತರನ್ನು ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದರು. ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ಸಂಭ್ರಮ. ಸರಗೂರು. ಬ್ರಹ್ಮೋತ್ಸವದ ಅಂಗವಾಗಿ ಬುಧವಾರ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ವಿಜೃಂಭಣೆಯಿಂದ ನೆರವೇರಿತು. ದೇವಸ್ಥಾನದ ಆವರಣದಿಂದ ಆರಂಭವಾದ ರಥೋತ್ಸವವು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಮಂಗಳವಾದ್ಯ, ವೇದಘೋಷ, ಜಯಘೋಷಗಳ ನಡುವೆ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಧಾರ್ಮಿಕ ಸಂಭ್ರಮವನ್ನು ಹೆಚ್ಚಿಸಿತು. ರಥೋತ್ಸವದ ಸಂದರ್ಭ ಪಟ್ಟಣದ ವಿವಿಧ ಸಮುದಾಯಗಳ ಮುಖಂಡರು, ಗಣ್ಯರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದುಕೊಂಡರು. ದೇವಸ್ಥಾನದ ಮುಖ್ಯ ಅರ್ಚಕರಾದ ಹಾಗೂ ಮಲ್ಲೇಶ್ವರಂ ಅವರು ವೇದ ಮಂತ್ರ ಉಚ್ಚಾರಣೆಗಳೊಂದಿಗೆ ವಿಶೇಷ ಪೂಜೆ, ಹೋಮ, ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ವಿದ್ಯಾರ್ಥಿ ಕೊರತೆ, 458 ಕೋರ್ಸ್ ರದ್ದು. ಕಲಾ ವಿಭಾಗದ ಕೆಲವು ಕೋರ್ಸ್ಗಳಿಗೆ ಬೇಡಿಕೆ ಕುಸಿತ. ಆರ್ಥಿಕ ಹೊರೆ ತಗ್ಗಿಸಲು ಕಾಲೇಜು ಶಿಕ್ಷಣ ಇಲಾಖೆ ಕ್ರಮ. ಬೆಂಗಳೂರು. ರಾಜ್ಯದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕೊರತೆಯ ಕಾರಣ ಸುಮಾರು 458 ಕೋರ್ಸ್ಗಳನ್ನು ಕಾಲೇಜು ಶಿಕ್ಷಣ ಇಲಾಖೆ ರದ್ದು ಮಾಡಿದೆ. ಮುಖ್ಯವಾಗಿ ಕಲಾ ವಿಭಾಗದಲ್ಲಿ ಕೆಲವು ಕೋರ್ಸ್ಗಳಿಗೆ ಬೇಡಿಕೆ ಗಣನೀಯವಾಗಿ ಕುಸಿದಿದೆ. ಕಾಲೇಜು ಶಿಕ್ಷಣ ಇಲಾಖೆಯ ಮಾಹಿತಿಯ ಪ್ರಕಾರ ರಾಜಕೀಯ ವಿಜ್ಞಾನ, ಅರ್ಥಶಾಸ್ತ್ರ, ಐಚ್ಛಿಕ ಕನ್ನಡ, ಸಮಾಜಶಾಸ್ತ್ರ ಸೇರಿದಂತೆ ಹಲವು ಕೋರ್ಸ್ಗಳ ಸಂಯೋಜನೆಗಳಿಗೆ ಬೇಡಿಕೆ ಕುಸಿದಿದೆ. 3ನೇ ಹಂತದ ನಗರಗಳಲ್ಲಿ ಕಂಪ್ಯೂಟರ್ ಸೈನ್ಸ್ಗೂ ಬೇಡಿಕೆ ಕಡಿಮೆಯಾಗಿದೆ. ಮೌಲ್ಯ ಕುಸಿಯಲು ಬಿಡಿ ಸುಬ್ಬರಾವ್. ರೂಪಾಯಿ ಕುಸಿತದ ಹೊಸ್ತಿಲಿನಲ್ಲಿ ಆರ್ಬಿಐ ಮಾಜಿ ಗವರ್ನರ್ ಅಭಿಪ್ರಾಯ. ಮುಂಬೈ. ಬಾಹ್ಯ ಒತ್ತಡಗಳನ್ನು ನಿಭಾಯಿಸಲು ರೂಪಾಯಿ ಮೌಲ್ಯವು ಇನ್ನಷ್ಟು ಕುಸಿಯಲು ಕೇಂದ್ರೀಯ ಬ್ಯಾಂಕ್ ಬಿಡಬೇಕು ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಡಿ ಸುಬ್ಬರಾವು ಅಭಿಪ್ರಾಯಪಟ್ಟಿದ್ದಾರೆ. ದೇಶದಲ್ಲಿ ಹಣದುಬ್ಬರದ ಅಪಾಯ ಜಾಸ್ತಿ ಆದಲ್ಲಿ ರಿಪೋ ದರವನ್ನು ಹೆಚ್ಚು ಮಾಡುವ ಬದಲು ನಗದು ಹರಿವಿಗೆ ಸಂಬಂಧಿಸಿದ ಇತರ ಕ್ರಮಗಳ ಮೊರೆ ಹೋಗಬೇಕು ಎಂದು ಅವರು ಹೇಳಿದ್ದಾರೆ. ಹಣಕಾಸಿನ ನೀತಿಯ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವ ಆರ್ಬಿಐನ ಹಣಕಾಸು ನೀತಿ ಸಮಿತಿಯ ಸಭೆಯು ಇನ್ನು ಕೆಲವೇ ದಿನಗಳಲ್ಲಿ ನಡೆಯಲಿದೆ. ಈ ಸಂದರ್ಭದಲ್ಲಿ ಸುಬ್ಬರಾವ್ ಅವರು ಈ ಅಭಿಪ್ರಾಯ

ವ್ಯಕ್ತಪಡಿಸಿದ್ದಾರೆ. ಇಂಧನ ವಲಯದಲ್ಲಿ ಹೂಡಿಕೆ ಹೆಚ್ಚಳ. ಐಎಎ ನವದೆಹಲಿ. ಪ್ರಸಕ್ತ ವರ್ಷದಲ್ಲಿ ಇಂಧನ ಕ್ಷೇತ್ರದ ಮೇಲೆ ದೇಶದಲ್ಲಿ ಆಗುವ ಹೂಡಿಕೆಯು 129 ಬಿಲಿಯನ್ ಅಮೆರಿಕನ್ ಡಾಲರ್ಗೆ 16.28 ಲಕ್ಷ ಕೋಟಿ ಹೆಚ್ಚಲಿದೆ ಎಂದು ಅಂತಾರಾಷ್ಟ್ರೀಯ ಇಂಧನ ಏಜೆನ್ಸಿ ಅಂದಾಜು ಮಾಡಿದೆ. ಸೌರಶಕ್ತಿ ಹಾಗೂ ತೈಲ ಸಂಸ್ಕರಣೆ ಕ್ಷೇತ್ರದ ಮೇಲಿನ ಹೂಡಿಕೆಯು ಈ ಹೆಚ್ಚಳಕ್ಕೆ ಕಾರಣವಾಗಿದೆ ಎಂದು ಅದು ಹೇಳಿದೆ. ಭಾರತ ಚೀನಾ ಮಾತುಕತೆ ನವದೆಹಲಿ. ಪೂರ್ವ ಲಡಾಖ್ನ ವಾಸ್ತವ ನಿಯಂತ್ರಣ ರೇಖೆಯು ಉದ್ದಕ್ಕೂ ಇರುವ ಪರಿಸ್ಥಿತಿಯ ಕುರಿತು ಭಾರತ ಮತ್ತು ಚೀನಾ ಬುಧವಾರ ಮಾತುಕತೆ ನಡೆಸಿದೆ. ಗಡಿಯಲ್ಲಿ ಶಾಂತಿ ವಾತಾವರಣವನ್ನು ಕಲ್ಪಿಸಿಕೊಳ್ಳುವ ಹಾಗೂ ಒಟ್ಟಾರೆ ಸಂಬಂಧವನ್ನು ಸುಧಾರಿಸುವ ಚರ್ಚೆಗಳು ನಡೆದವು ಎಂದು ಭಾರತದ ವಿದೇಶಾಂಗ ಇಲಾಖೆ ತಿಳಿಸಿದೆ. ಬೀಜಿಂಗ್ನಲ್ಲಿ ಬುಧವಾರ ನಡೆದ ಸಮಾಲೋಚನೆ ಮತ್ತು ಸಮನ್ವಯತೆಗಾಗಿ ಕಾರ್ಯನೀತಿಯ ಸಭೆಯಲ್ಲಿ ಎರಡು ದೇಶಗಳ ಪ್ರತಿನಿಧಿಗಳು ಚರ್ಚಿಸಿದರು ಎಂದು ಇಲಾಖೆ ತಿಳಿಸಿದೆ. ಭಾರತದ ವಿದೇಶಾಂಗ ಇಲಾಖೆ ಜಂಟಿ ಕಾರ್ಯದರ್ಶಿ ಸುಜಿತ್ ಘೋಷ್, ಚೀನಾದ ಗಡಿ ಮತ್ತು ಸಾಗರ ವ್ಯವಹಾರಗಳ ಮಹಾನಿರ್ದೇಶಕ ಹೋಯು ಯಾಂಕಿ ಮಾತುಕತೆಯ ನೇತೃತ್ವ ವಹಿಸಿದ್ದರು. ರಾಯಲ್ಸ್ ವೈಭವಕ್ಕೆ ತಡೆಯೊಡ್ಡುವುದೇ ಟೈಟಾನ್ಸ್. ಮುಲ್ಲನಾಪುರ. ದೈತ್ಯ ಶಕ್ತಿಯ ಬಾಲಕ ವೈಭವ್ ಸೂರ್ಯವಂಶಿಯ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ತಡೆದೊಡ್ಡುವುದು ಹೇಗೆ? ಪ್ರಬಲ ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಗಳು ಈ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನದಲ್ಲಿದ್ದಾರೆ. ಟೈಟನ್ಸ್ ತಂಡವು ಶುಕ್ರವಾರ ಇಲ್ಲಿ ನಡೆಯಲಿರುವ ಕ್ವಾಲಿಫೈಯರ್ ಪಂದ್ಯದಲ್ಲಿ ರಾಜಸ್ಥಾನ ರಾಯಲ್ಸ್ ತಂಡವನ್ನು ಎದುರಿಸಲಿದೆ. ಮೊದಲ ಕ್ವಾಲಿಫೈಯರ್ನಲ್ಲಿ ಗುಜರಾತ್ ತಂಡವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎದುರು ಸೋತು ಈ ಹಂತಕ್ಕೆ ಬಂದಿದೆ. ಎಲಿಮಿನೇಟರ್ನಲ್ಲಿ ವೈಭವ್ ಅವರ ಅಬ್ಬರದ 97 ರನ್ಗಳ ಬ್ಯಾಟಿಂಗ್ ಅಭಿಮಾನಿಗಳಿಗೆ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. 2028ರಲ್ಲಿ ಈ ಟೂರ್ನಿ ಆರಂಭವಾದಾಗಿನಿಂದಲೂ ಆನ್ಕ್ಯಾಪ್ಡ್ ಪ್ರತಿಭೆಗಳು ಬೆಳೆಯಲು ವೇದಿಕೆಯಾಗಿದೆ. ಕ್ರಿಕೆಟ್ಗೆ ಸಿದ್ಧಾರ್ಥ್ ವಿದಾಯ. ಬೆಂಗಳೂರು. ಕರ್ನಾಟಕ ತಂಡದ ಬ್ಯಾಟರ್ ಕೆವಿ ಸಿದ್ಧಾರ್ಥ್ ದೇಶಿ ಕ್ರಿಕೆಟ್ಗೆ ವಿದಾಯ ಘೋಷಿಸಿದರು. ಅಲ್ಪಕಾಲ ಆಡಿದರೂ ಸ್ಮರಣೀಯ ಇನ್ನಿಂಗ್ಸ್ಗಳನ್ನು ಕಟ್ಟಿಕೊಟ್ಟ ಆಟಗಾರ ಸಿದ್ಧಾರ್ಥ್ 2018ರಲ್ಲಿ ನಾಗಪುರದಲ್ಲಿ ನಡೆದ ರಣಜಿ ಟ್ರೋಫಿ ಪಂದ್ಯದಲ್ಲಿ ವಿದರ್ಭ ಎದುರು ಕರ್ನಾಟಕ ತಂಡದಲ್ಲಿ ಪಾದಾರ್ಪಣೆ ಮಾಡಿದರು. 13 ಪ್ರಥಮ ದರ್ಜೆಗಳಲ್ಲಿ ಆಡಿರುವ ಅವರು 2003 ರನ್ ಗಳಿಸಿದ್ದಾರೆ. ಅದರಲ್ಲಿ 5 ಶತಕ ಮತ್ತು 13 ಅರ್ಧಶತಕಗಳು ಇವೆ. ಲಿಸ್ಟ್ ಎ ವಿಭಾಗದಲ್ಲಿ 28 ಪಂದ್ಯಗಳಿಂದ 925 ರನ್ 1 ಶತಕ ಅದರಲ್ಲಿ 1 ಶತಕ ಮತ್ತು 6 ಅರ್ಧಶತಕಗಳು ಇವೆ. ಸಾಂದರ್ಭಿಕ ವಿಕೆಟ್ ಕೀಪರ್ ಆಗಿಯೂ ಅವರು ಕೆಲವು ಪಂದ್ಯಗಳಲ್ಲಿ ಗಮನ ಸೆಳೆದಿದ್ದರು. ಸೆರೆನ್ ಡೋಲಾಗೆ ಅಚ್ಚರಿಯ ಜಿಗ, ಸುಸ್ತಾದ ಸಿನ್ನರ್ ನಿರ್ಗಮನ. ಪ್ಯಾರಿಸ್. ಸುಡು ಬಿಸಿಲಿನ ಜೊತೆಗೆ ಬಾನ್ ಮಾನುವೆಲ್ ಸಿರೆನ್ ಡೋಲೋ ಅವರ ಅಸಾಧಾರಣ ಚೇತರಿಕೆ ಆಟದಿಂದಾಗಿ ಯಾನಿಕ್ ಸಿನ್ನರ್ ಅವರು ಫ್ರೆಂಚ್ ಓಪನ್ ಟೂರ್ನಿಯಿಂದ ಹೊರಬೀಳಬೇಕಾಯಿತು. ಇದರಿಂದ ಪುರುಷರ ಸಿಂಗಲ್ಸ್ನಲ್ಲಿ ಇತರ ಆಕಾಂಕ್ಷೆಗಳಿಗೂ ಪ್ರಶಸ್ತಿ ಅವಕಾಶ ಮುಕ್ತವಾಯಿತು. ವಿಶ್ವದ ಅಗ್ರಮಾನ್ಯ ಆಟಗಾರನಾಗಿರುವ ಸಿನ್ನರ್ ಮೊದಲ 2 ಸೆಟ್ಗಳನ್ನು ಗೆದ್ದು 3ನೆಯದರಲ್ಲಿ 5-1 ಮುನ್ನಡೆ ಸಾಧಿಸಿ ಗೆಲುವಿನ ಅಂಚಿನಲ್ಲಿದ್ದರು. ಆದರೆ ಬಿಸಿಗಾಳಿಗೆ ಅವರು ಬವಳಿದಂತೆ ಕಂಡರು. ಅಂಕಣದಲ್ಲಿ ಓಡಾಡಲು ಪರದಾಡಿದರು. ಒಂದು ಹಂತದಲ್ಲಿ ಸತತ 18 ಪಾಯಿಂಟ್ಗಳನ್ನು ಕಳೆದುಕೊಂಡರು. ಈ ದಿನದ ಶುಭಾಶಿತ. ಕೆಳಗಿರುವವರು ಸರಿಸಮಾನರಾಗೋಣವೆಂದು, ಸರಿಸಮನಾಗಿ ಇರುವವರು ಮತ್ತಷ್ಟು ಮೇಲೆ ಇರೋಣವೆಂದು ಕ್ರಾಂತಿ ಮಾಡುವರು. ಅರಿಸ್ಟಾಟಲ್.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶ್ರಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119

ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪೂಜಾ, ಚೇತನ್ ಕುಮಾರ್, ಯಶವಂತ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಪೂಜಾ, ಚೇತನ್ ಕುಮಾರ್ ಮತ್ತು ಯಶವಂತ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ಬನ್ನಿ.

0: ಮಗು ಹುಟ್ಟಿದ ಒಂದು ಗಂಟೆಯೊಳಗೆ ತಾಯಿ ಎದೆ ಹಾಲು ಕುಡಿಸುವುದರಿಂದ ಮಗುವಿಗೆ ಎಲ್ಲಾ ರೀತಿಯ ಪೋಷಕಾಂಶಗಳು ದೊರಕುವುದರ ಜೊತೆಗೆ ದೇಶದ ಸುಸ್ಥಿರ ಅಭಿವೃದ್ಧಿಗೂ ಹಾದಿ ಸುಗಮಗೊಳ್ಳುತ್ತದೆ.
1: ಪ್ರತಿಯೊಬ್ಬ ತಾಯಿಯೂ ಕೂಡ ತಪ್ಪದೆ ತಮ್ಮ ಮಕ್ಕಳಿಗೆ ಎದೆ ಹಾಲನ್ನ ಕುಡಿಸಿ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ದಾರಿಯಾಗಿ.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಮ್ಮೂರ ವೈಭವ ಸರಗೂರು ತಾಲೂಕಿನ ತೆರಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆತ್ಮೀಯ ಕೇಳುವರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಯತೀಶ್. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಎಂದಿನಂತೆ ತಮಗೆಲ್ಲರಿಗೂ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುವರೆ, ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ದೇವಾಲಯಗಳ ಸ್ಥಿತಿಗತಿ, ಅವುಗಳ ಇತಿಹಾಸ, ಹಬ್ಬಗಳ ಆಚರಣೆ, ಸಂಸ್ಕೃತಿ ಸಂಪ್ರದಾಯಗಳ ಕುರಿತು ತಿಳಿದುಕೊಳ್ಳುವ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತಿರಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಈ ಒಂದು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರಾಗಿರುವ ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರು. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಮೂಲಕ ದೇವಾಲಯದ ಇತಿಹಾಸ ಹಾಗೂ ವೈಶಿಷ್ಟ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣ.
1: ಸರ್, ಪ್ರಥಮವಾಗಿ ನಮ್ಮೂರ ವೈಭವ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದ ಸ್ವಾಗತ. ಸರ್,
2: ನಮ್ಮೆಲ್ಲರಿಗೂ ಸುಸ್ವಾಗತ.
0: ಸರ್, ಪ್ರಥಮವಾಗಿ ತಮ್ಮ ಬಗ್ಗೆ ಒಂದು ಕಿರುಪರಿಚಯವನ್ನು ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
2: ನಾನು ವಾಸ ಕಿತ್ತೂರು ಭಾಸ್ಕರ್ ಅಂತ. ಅಣೆಕಟ್ಟೆ ಕಟ್ಟಿ ಮುಳುಗಡೆ ಆದ್ಮೇಲೆ ತೆರಣಿಮುಂಟಿ ಆಯಿತು. ಈಗ ನಾನು ತೆರಣಿಮುಂಟಿನಲ್ಲೇ ವಾಸ ಇದ್ದೀನಿ. ಇಲ್ಲಿ ಬಹಳ ಪುರಾತನವಾದ ದೇವಾಲಯ ಜೀರ್ಣೋದ್ಧಾರ ಆಗಿದೆ. ಅಲ್ಲಿಯ ಪ್ರಧಾನ ಅರ್ಚಕರಾಗಿದ್ದೀವಿ ಹಾಗೂ ಶ್ರೀ ಶಂಕರೇಶ್ವರ ಸೇವಾ ಸಮಿತಿಯಲ್ಲಿ ಒಬ್ಬ ಸದಸ್ಯನಾಗಿದ್ದೇನೆ.
0: ಸರ್, ಮೊದಲನೇದಾಗಿ ಈ ದೇವಾಲಯಕ್ಕೆ ಶಂಕರೇಶ್ವರ ಎಂಬ ಹೆಸರು ಹೇಗೆ ಬಂತು, ಅದರ ಒಂದು ಪೌರಾಣಿಕ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ತಿಳಿಸೋದಾದ್ರೆ,
2: ಶಂಕರ ಅಂತಂದರೆ ಶಿವ. ಶಿವನಿಗೆ ತಮಗೆಲ್ಲರಿಗೂ ಗೊತ್ತಿದೆ, ಬಹಳಷ್ಟಿದೆ. ಯಾಕೆಂದರೆ ಶಂಕರೇಶ್ವರ, ಬಸವೇಶ್ವರ, ಸೋಮೇಶ್ವರ, ಮಂಜುನಾಥೇಶ್ವರ, ಮಲ್ಲಿಕಾರ್ಜುನೇಶ್ವರ, ಮಹದೇಶ್ವರ, ನಂಜುಂಡೇಶ್ವರ, ಶ್ರೀಕಂಠೇಶ್ವರ ಅಂತೆಲ್ಲ ಕರಿತೀವಿ. ಆದರೆ ನಮ್ಮೂರಲ್ಲಿರ್ತಕ್ಕಂಥ ಶ್ರೀ ಶಂಕರೇಶ್ವರ ಸ್ವಾಮಿಗೆ ಆ ಹೆಸರು ಯಾಕೆ ಬಂತು ಅಂದರೆ, ಇಲ್ಲಿ ಕಿತ್ತೂರು ಉಂಡಿ ಅಂತ ಹೇಳ್ಬೋದು. ಕಿತ್ತೂರು ಉಂಡಿಯಲ್ಲಿ ಮೂಲ ದೇವಸ್ಥಾನ ಇತ್ತು. ಅದಕ್ಕಿಂತನೂ ಮೂಲ ಇರೋವಂಥ ದೇವಸ್ಥಾನ ಎಲ್ಲಿದೆ ಅಂದರೆ, ಸಂತೆಮರಳ್ಳಿ ಹಾಗೂ ಚಾಮರಾಜನಗರದ ಮಧ್ಯ ಒಂದು ಶಂಕರ ಬೆಟ್ಟ ಅಂತ ಇದೆ. ಆ ಶಂಕರ ಬೆಟ್ಟಕ್ಕೆ ಹೋಗಿ ಸೇವೆ ಸಲ್ಲಿಸ್ತಾ ಇದ್ದ ಭಕ್ತಾದಿಗಳೆಲ್ಲ ಅಷ್ಟು ದೂರ ಕಠಿಣವಾಗಿ ಹೋಗೋದು ಬೇಡ ಅಂತ ಹೇಳಿ ಕಿತ್ತೂರುಂಡಿಯಲ್ಲಿ ಒಂದು ದೇವಾಲಯವನ್ನು ನಿರ್ಮಿಸಿಕೊಂಡು ಪೂಜಾ ಕೈಂಕರ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಹಂಗಾಗಿ ಇದಕ್ಕೆ ಶಂಕರೇಶ್ವರ ಅಂತ ಕರೀತಾರೆ. ಈ ಒಕ್ಕಲಿನವರೆಲ್ಲರೂ ಸಹ ಶಂಕರೇಶ್ವರ ಅಂತಲೇ ಕರೀತಾರೆ. ಇದಕ್ಕೆ ಈ ಹೆಸರು ಶಂಕರೇಶ್ವರ ಅಂತ ಬಂತು. ಹಿನ್ನೆಲೆ ಅಂದರೆ, ಕಿತ್ತೂರು ಬಗ್ಗೆ ಬಹಳ ಇತಿಹಾಸ ಇದೆ. ಪುನ್ನಾಟ ರಾಜಧಾನಿಯಾಗಿತ್ತು. ಕದಂಬ, ಪಲ್ಲವ, ಚೋಳ, ರಾಷ್ಟ್ರಕೂಟ ಎಲ್ಲರೂ ಆಳ್ವಿಕೆ ಮಾಡಿದ್ರು ಅಂತ. ಅದಾದ ನಂತರ ಮೈಸೂರು ಯದುವಂಶಜರಿಗೆ ಸೇರಿ ಇನಾಮ್ ಗ್ರಾಮ ಆಗಿ ಜಹಗೀರ್ದಾರ್ ಆಗಿದ್ದರು. ಕಿತ್ತೂರಿಗೆ ಹತ್ತೂರು

ಕೊಟ್ಟರು ಕಿತ್ತೂರು ಕೊಡಲ್ಲ ಎಂಬ ನಾಣ್ಣುಡಿ ಇತ್ತು. ಆ ಒಂದು ಕಿತ್ತೂರು ದೊಡ್ಡೂರು, ಅಲ್ಲಿಗೆ ಬೇರೆ ಕಡೆಯಿಂದ ವಲಸೆ ಬರ್ತಾರೆ ವೀರಶೈವ ಲಿಂಗಾಯತ ಜನಾಂಗದವರು. ಅದರಲ್ಲಿ 16 ಮಾದೇಗೌಡರು, 16 ಮಲ್ಲೇಗೌಡರು ಅಂತ ಹೇಳಿ ಅವರು ಮುಡುಗುತೊರೆ ಮಲ್ಲಿಕಾರ್ಜುನ ಸ್ವಾಮಿ ಒಕ್ಕಲ್ನವರು, ಮಾನಿ ಬಸಪ್ಪ ದೇವರು ಒಕ್ಕಲ್ನವರು, ಈ ಶಂಕರೇಶ್ವರ ಒಕ್ಕಲ್ನವರು, ಹೀಗೆ ಮತ್ತು ವೀರಭದ್ರೇಶ್ವರ ಒಕ್ಕಲ್ನವರು, ಇವರೆಲ್ಲರೂ ಬಂದು ನೆಲೆಸ್ತಾರೆ. ಅವರಿಗೆ ಫಲವತ್ತಾದ ಕೆಬ್ಬೆತಟ್ಟು ಅಂತ, ಆ ಒಂದು ಕೆಬ್ಬೆತಟ್ಟು ಅಂದರೆ ಕೆಮ್ಮಣ್ಣಿರ್ತಕ್ಕಂಥ ಭೂಮಿಗಳು, ಅವುಗಳನ್ನೆಲ್ಲ ಸಾಗುವಳಿ ಮಾಡಿಕೊಂಡು, ಹಾಗೂ ಹೆಚ್ಚಿನ ರೀತಿಯಲ್ಲಿ ಬ್ರಾಹ್ಮಣ ಜನಾಂಗ ಕಿತ್ತೂರಲ್ಲಿದ್ದರು. ಅವರ ಜಮೀನುಗಳನ್ನೆಲ್ಲ ಜಿರಾಯಿತು ಕಸುಬು ವ್ಯವಸಾಯ ಮಾಡಿಕೊಡೋ ಅಂಥವರೆಲ್ಲರೂ ಆಗಿರ್ತಾರೆ. ಅವರೆಲ್ಲರೂ ಕಿತ್ತೂರು ಹುಂಡಿ ಅಂತ, ಅದಕ್ಕೊಂದು ಹಿನ್ನೆಲೆ ಇದೆ. ಕಿತ್ತೂರು ಪಕ್ಕದಲ್ಲೇ ಒಂದೂವರೆ ಕಿಲೋಮೀಟ್ರ್ ದೂರದಲ್ಲಿದ್ದ ಕಿತ್ತೂರು ಹುಂಡಿ ಅನ್ನೋ ಗ್ರಾಮ ಬ್ರಿಟಿಷ್ ಮ್ಯಾಪ್ನಲ್ಲಿ ಮಜರೆ ಅಂತ ಇದೆ, ಈಗಲೂ ಆ ಮ್ಯಾಪಲ್ಲಿ ಮಜರೆ ಅಂತ ಇದೆ. ಆ ಒಂದು ಕಿತ್ತೂರು ಹುಂಡಿ ಬಹಳ ಹಳ್ಳದಲ್ಲಿತ್ತು, ಈಗ ಅದು ನೀರು ಕಡಿಮೆ ಆದಾಗ ಕಾಣುತ್ತೆ, ಅಂದರೆ ಡ್ಯಾಮ್ ಎದುರುಗಡೆನೇ ಇದೆ. ಮೊದಲನೇ ಮುಳುಗಡೆ ಆಗಿದ್ದೇ ಕಿತ್ತೂರು ಹುಂಡಿ. ಆ ಕಿತ್ತೂರು ಹುಂಡಿನಲ್ಲಿ ಬಹಳ ಜನ ವೀರಶೈವ ಇದ್ದರು, ಜೊತೆಗೆ ಗಾಣಿಗೆ ಶೆಟ್ಟರು ಇದ್ದರು. ಎರಡೇ ಜನಾಂಗ ಬಿಟ್ಟರೆ ಮುಖ್ಯವಾಗಿ ಇಲ್ಲಿ ಅಂಥ ಜನಾಂಗದವರು ಇದ್ದಂಥ ಶಂಕರೇಶ್ವರ ದೇವಸ್ಥಾನ, ಅದು ಉತ್ಸವ ಮೂರ್ತಿ, ಅದು ಮೂಲ ವಿಗ್ರಹ ಇರಲಿಲ್ಲ, ಅದಕ್ಕೆ ಒಂದು ಲೋಹದ ವಿಗ್ರಹ ಮಾಡಿಕೊಂಡು ಅದನ್ನು ನಮ್ಮ ದೇವರನ್ನು ನಾವಿಲ್ಲಿ ಒಂದು ಗದ್ದಿಗೆ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಹೇಳಿ ಮಂಗಳೇಗೌಡರ ಉಂಡಿ ಅಂತ ಕರೀತಾ ಇದ್ರು. ಮೂಲತಃ ಕಿತ್ತೂರು ಉಂಡಿಗೆ ಹೆಸರು ಮಂಗಳೇಗೌಡರ ಉಂಡಿ. ಅದು ಮಂಗಳೇಗೌಡರು ಅನ್ನೋ ವಂಶದವರು ಈಗಲೂ ಇದ್ದಾರೆ, ಕೆ ಎಂ ನಾಗಪ್ಪ, ಕೆ ಎಂ ಶಿವಲಿಂಗಯ್ಯ ಅಂತ. ಕೆ ಎಂ ಶಿವಲಿಂಗಯ್ಯ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಕೆ ಎಂ ನಾಗಪ್ಪ ಅನ್ನೋರು ಆ ಮಕ್ಕಳುಗಳೆಲ್ಲರೂ ಈಗಲೂ ಶಂಕರೇಶ್ವರ ಒಕ್ಕಲ್ನವರು ಇದ್ದಾರೆ, ಈ ಗ್ರಾಮದಿಂದ ಬೇರೆ ಕಡೆ ವಾಸ ಇದ್ದಾರೆ. ಹಾಗಾಗಿ ಕಿತ್ತೂರು ಉಂಡಿನಲ್ಲಿದ್ದಂಥ ಶಂಕರೇಶ್ವರ ದೇವಸ್ಥಾನ ಮುಳುಗಡೆ ಆದಾಗ ಅದನ್ನು ಸ್ಥಾನ ಪಲ್ಲಟ ಮಾಡಿ ತೆರಣಿಮಂಟಿಗೆ ಹೆಚ್ಚಿಗೆ ಜನ ವೀರಶೈವ ಜನ ಇದ್ದರು. ಅವರೆಲ್ಲ ಸೇರಿ ಆವಾಗ ಹಣ ಇಲ್ಲ ದೇವಸ್ಥಾನ ಕಟ್ಟೋದಕ್ಕೆ, ಸರ್ಕಾರದಿಂದನೂ ಯಾವುದು ಪ್ರೋತ್ಸಾಹ ಇಲ್ಲ. ಆಗೇನು ಮಾಡಿದ್ರು, ಸರ್ಕಾರ 75-50 ಸೈಟ್ಗಳು ಮಾಡಿಬಿಟ್ಟು ಒಂದೆರಡು ದೇವಸ್ಥಾನ ಥರ ಸುಮ್ಮನೆ ಕಟ್ಟಡ ಕಟ್ಟಿದ್ರು ಅವರೇ, ಸರ್ಕಾರನೇ 72ನೇ ಇಸ್ವಿನಲ್ಲಿ. ಆ ದೇವಸ್ಥಾನ ಇದರಲ್ಲೇ ತಂದು ಎಲ್ಲನೂ ತುಂಬಿಕೊಂಡ್ರು. ಏನು ತುಂಬ್ಕೊಳ್ಳೋದು, ದೇವಸ್ಥಾನದ ಪರಿಕರಗಳು, ದೇವರ ಗದ್ದಿಗೆ ಇರ್ಬೋದು, ಮೂಲ ವಿಗ್ರಹ, ಅದೇ ಒಂದು ಉತ್ಸವ ಮೂರ್ತಿ ಇರ್ಬೋದು, ಮುಖಮಂಡಲ ಇರ್ಬೋದು, ಅವೆಲ್ಲವನ್ನು ತಂದು ಜೋಡಿಸ್ಕೊಂಡ್ರು. ಅದೇ ಸನ್ನಿವೇಶದಲ್ಲಿ ಏನಾಯಿತು, ಬಸವೇಶ್ವರ ದೇವರೊಂದಿತ್ತು, ಅದರದ್ದು ಸಹ ಪಳವಳಿಕೆಗಳು ಮತ್ತು ಅಲ್ಲಿರೋ ವಿಗ್ರಹಗಳು ಎಲ್ಲವನ್ನು, ಬಸವ ಹಳೆ ಊರಲ್ಲಿದ್ದಂಥ ಒಂದು ಬಸವ ಅದನ್ನು ತಂದು ಅಲ್ಲೇ ಇಟ್ಟರು. ಇದನ್ನೆಲ್ಲ ನೋಡಿಕೊಂಡು ಸೋಮೇಶ್ವರ ದೇವಸ್ಥಾನದ ಪರಿಕರಗಳನ್ನು ಒಂದೇ ಕಡೆ ಇಟ್ಟರು. ಹಂಗಾಗಿ 72-75ನೇ ಇಸ್ವಿನಲ್ಲಿ ತೆರಣಿಮಂಟಿನಲ್ಲಿ ಮೂರು ದೇವರುಗಳು ಒಂದೇ ಕಡೆ ತುಂಬಿ ತುಳುಕ್ತಾ ಇತ್ತು. ಅಂದರೆ ಅಲ್ಲಿ ಜಾಗನೇ ಇಲ್ಲ, ಪಕ್ಕದಲ್ಲಿ ಬಸ್ ಬಂದು ನಿಂತ್ಕೊಳ್ಳುತ್ತೆ. ಇವಾಗ ಅಲ್ಲಿ ಒಂದು ಪಕ್ಕದಲ್ಲೊಂದು ಕಟ್ಟಡ ಇದೆ ಗೌರ್ಮೆಂಟ್ದು, ಸರ್ಕಾರಿ ಕಟ್ಟಡ, ಆ ಕಟ್ಟಡದೊಳಗಡೆ ಬಸವೇಶ್ವರ, ಸೋಮೇಶ್ವರ, ಶಂಕರೇಶ್ವರ ಎಲ್ಲ ದೇವ್ರನ್ನೂ ಅಲ್ಲೇ ತುಂಬಿಕೊಂಡಿದ್ರು. ಒಂದು ಗಣಪತಿನೂ ಸಹ ಇತ್ತು. ಆಮೇಲೆ ಊರು ಅಭಿವೃದ್ಧಿಯಾಗಿ ಮನೆಗಳನ್ನೆಲ್ಲ ಕಟ್ಕೊಂಡ್ಮೇಲೆ ಸ್ವಲ್ಪ ಹಣಕಾಸನ್ನು ಸಂಗ್ರಹಣೆ ಮಾಡಿಕೊಂಡು, ಈಗ ಮುಳ್ಳು ಸೀಮೆ ಅಂತ ಇದೆ ಅಲ್ಲಿಗೆಲ್ಲ ಗದ್ದೆ ಬಯಲಿಗೆ ಹೋಗಿ ಒಂದು ಸ್ವಲ್ಪ ವರಿ ಅಂತ ಹೇಳ್ತಾರೆ, ಹಣ ಸಂಗ್ರಹಣೆಯನ್ನು ಮಾಡ್ಕೊಂಡು ಬಂದು ಕೆ ಎಂ ನಾಗಪ್ಪನವರು ಅದಕ್ಕೆ ಮುಂದಾಳಾಗಿ ನಿಂತ್ಕೊಂಡು ನಾವು ಶಂಕರೇಶ್ವರನದು ಒಂದು ದೇವಸ್ಥಾನ ಕಟ್ಟಬೇಕು ಅಂತ ಹೇಳಿ, ಈಗ ಇತ್ತೀಚೆಗೆ ಕೇವಲ ಒಂದು 15 ವರ್ಷ ಆಗಿದೆ ಅಷ್ಟೇ, ಗುಡಾರ್ಗಟ್ಟು ಅಂತಾರೆ ಮಂಗಳೂರು ಹೆಂಚಿನ ಗೋಪುರಾಕೃತಿಯಲ್ಲಿರುವ ಶಂಕರೇಶ್ವರ ದೇವಸ್ಥಾನವನ್ನು ಕಟ್ಟಿದ್ದಾರೆ. ಇದಕ್ಕೆ ಪ್ರದಕ್ಷಿಣೆ ಒಳಗಡೆಯಿಂದ ಬರ್ಬೋದು, ಹೊರಗಡೆಯಿಂದನೂ ಪ್ರದಕ್ಷಿಣೆ ಬರ್ಬೋದು. ಹಿಂಗಾಗಿ ಶಂಕರೇಶ್ವರನೇ ಪ್ರತ್ಯೇಕ ಮಾಡಿಕೊಂಡ್ರು, ಅದ್ರ ಜೊತೆ ಬಸವೇಶ್ವರನೂ ಇದೆ. ಆದರೆ ಸೋಮೇಶ್ವರ ಮಾತ್ರ ಪಕ್ಕದಲ್ಲಿ ಬೇರೆ ಕಡೆ ಇದೆ, ಅದಕ್ಕೂ ಸಹ ಅನಿಲ್ ಚಿಕ್ಕಮಾದೂರ್ ಅವರು ಗುದ್ದಲಿ ಪೂಜೆ ಮಾಡಿ ಈಗ ಕಟ್ಟಬೇಕು ಅಂತ ಇದ್ದಾರೆ. ಈಗ ನಾವು ಶಂಕರೇಶ್ವರನ ಒಕ್ಕಲ್ನವರೆಲ್ಲರೂ ವರ್ಷಕ್ಕೆ 2 ಬಾರಿ ದೊಡ್ಡ ಪೂಜೆಗಳೆಲ್ಲ ನಡೆಯುತ್ತೆ, ಆ ಟೈಮ್ನಲ್ಲಿ ಭಕ್ತಾದಿಗಳೆಲ್ಲ ಬರ್ತಾರೆ. ಶಂಕರೇಶ್ವರ ಅಂದರೆ ಹೇಗಿದೆ ಅಂದರೆ, ಮುಖಮಂಡಲ ಒಂದು ಮುಖವಾಡ ಇದೆ ದೊಡ್ಡದು, ಅದನ್ನು ಊರು ಸುತ್ತ ಮೆರವಣಿಗೆ ಮಾಡೋ ಕೆಲಸ ಇದೆ, ಜೊತೆಗೆ ಒಳಗೆ ನದಿಗೆ ಹೋಗಿ ತೊಗೊಂಬರೋ ಕೆಲಸ ಇದೆ, ಜೊತೆಗೆ ಈ ಶಂಕರೇಶ್ವರನ ಪೂಜಾ ಕೈಂಕರ್ಯಗಳು ಎಲ್ಲ ಒಂದು ಸಮಿತಿ ಮಾಡಿದ್ದಾರೆ, ಶ್ರೀ ಶಂಕರೇಶ್ವರ ಸೇವಾ ಸಮಿತಿಯನ್ನು ಮಾಡಿಕೊಂಡು ಇದು ಲೆಕ್ಕಾಚಾರದ ಪ್ರಕಾರ 86ನೇ ವರ್ಷದ ಹೂವಿನ ಪಲ್ಲಕ್ಕಿ ಉತ್ಸವ ನಡೀತು. ಈ 86 ವರ್ಷ ಅಂದರೆ ಈ ಗ್ರಾಮಕ್ಕೆ ಬಂದೇ ನಾವು 55 ವರ್ಷ ಆಗಿದೆ, ಇನ್ನು ಉಳಿದ ವರ್ಷಗಳು ಎಲ್ಲಿ ನಡೀತು ಅಂದರೆ

ಕಿತ್ತೂರುಂಡಿನಲ್ಲಿ ಶಂಕರೇಶ್ವರ ಹೂವಿನ ಪಲ್ಲಕ್ಕಿ ಉತ್ಸವ ನಡೀತು. ಈ ಒಂದು ಪಲ್ಲಕ್ಕಿ ಉತ್ಸವ ಹೇಗೆ ನಡೀತು ಅವಾಗ ನಾನು ನೋಡಿದ್ದೆ ಅದನ್ನ. ಈಗ ನನಗೆ 65 ಆಗ್ತಾ ಇದೆ ವಯಸ್ಸು. ನಾನು ಆ ಒಂದು ಪುಷ್ಪ ಪಲ್ಲಕ್ಕಿ ಉತ್ಸವ ಹೇಗೆ ಅಂದರೆ ಹೆಗಲ ಮೇಲೆ ಹೊತ್ಕೊಂಡು ಎಲ್ಲರೂ ಗುಜ್ಜು ಅಂತ ಅದರ ಮೇಲೆ ಬಾಳೆಪಟ್ಟೆನಲ್ಲಿ ಆ ಒಂದು ಪಲ್ಲಕ್ಕಿಯನ್ನು ಕಟ್ಟಿ ಅದಕ್ಕೆಲ್ಲ ಹೂವೆಲ್ಲ ಸಿಕ್ಕಿಸಿ ಕಿತ್ತೂರುಂಡಿನಲ್ಲಿ ಅದನ್ನು ಮೆರವಣಿಗೆ ಮಾಡ್ಕೊಂಡು ಬರೋದನ್ನು ನೋಡಿದ್ವಿ ನಾವು. ಕಿತ್ತೂರುಂಡಿಗೆ ಮಾತ್ರನೇ ಸೀಮಿತ ಆಗಿತ್ತು, ಜಾಸ್ತಿ ಕಿತ್ತೂರ್ವರೆಗೂ ಬರ್ತಿರಲಿಲ್ಲ. ಹೆಚ್ಚಿನ ದಿನದಲ್ಲಿ ಜನಸಂಖ್ಯೆ ಜಾಸ್ತಿ ಆದಮೇಲೆ ಕಿತ್ತೂರಿಗೂ ಬಂದು ಉತ್ಸವ ನಡೀತಾ ಇತ್ತು. ಇಲ್ಲೂ ವರಿ ಒಟ್ಟ ಅಂತ ತಗೋತಾರೆ, ವರಿ ಎಲ್ಲ ತಗೋತಾ ಇದ್ರು ಕಿತ್ತೂರಿನಲ್ಲೂ. ಈಗ ಚೆನ್ನಾಗಿದೆ, ಈ ತೆರಣಿಮುಂಟಿಗೆ ಬಂದ್ಬಿಟ್ಮೇಲೆ ಹೊಸ ಗ್ರಾಮ ಆದಮೇಲೆ ಏನು ಬದಲಾವಣೆ ಆಯಿತು ಅಂದರೆ, ಶಂಕರೇಶ್ವರನ ಒಕ್ಕಲಿನವರು ಅವರ ಮನೆ ದೇವರು ಶಂಕರ ಬೆಟ್ಟ ದೂರದಲ್ಲಿ ಇದ್ದಿದ್ದು ಗೊತ್ತು ಅವ್ರಿಗೆ. ಆದರೆ ತೆರಣಿಮಂಟಿಯಲ್ಲೇ ಪೂಜಾ ಕೈಂಕರ್ಯ ಎಲ್ಲ ಮಾಡಿ ಸೌಕರ್ಯಗಳನ್ನು ಮಾಡಿ ವಿಶೇಷ ಪೂಜೆಗಳನ್ನೆಲ್ಲ ಮಾಡಲಿಕ್ಕೆ ಇಷ್ಟಪಟ್ಟಾಗ ಸುತ್ತಮುತ್ತಲಿನ ನಾಮದಾರಿ ಗೌಡರು ಅಂತ ಹೇಳ್ತೀವಿ, ಅದು ಒಂದು ಜನಾಂಗ, ಅವ್ರಿಗೆಲ್ಲರಿಗೂ ಮನೆ ದೇವರು ಯಾವುದು ಅಂದರೆ ಕೆಲವರಿಗೆ ಶಂಕರೇಶ್ವರ ಸ್ವಾಮಿ ಮನೆ ದೇವರು. ಅವರು ಯಾವ್ಯಾವ ಊರಿಂದ ಬರ್ಬೋದು ಅಂದರೆ ಕಾಳಿಉಂಡಿ, ನಿಲುವಾಗಲು, ಮತ್ತು ನೇರಳೆ ಮಾಗುಡಿಲು, ಜೊತೆಗೆ ಕೂಲ್ಯ, ಇಲ್ಲಿಂದ ಎಲ್ಲ ಬರ್ತಾರೆ. ಮತ್ತು ಕೆಲವರು ದೂರ ದೂರದಿಂದನೂ ಬರ್ತಾರೆ, ನಾಮದಾರಿಗೌಡರೆಲ್ಲ ಎಲ್ಲೆಲ್ಲಿ ವಾಸ ಇದ್ದಾರೋ, ಈಗ ಹಿರೇಹಳ್ಳಿ ಅಂತಾರೆ, ಮತ್ತು ಪೆಂಜಹಳ್ಳಿ ಅಂತಾರೆ, ಅಲ್ಲಿಂದನೆಲ್ಲ ಶಂಕರೇಶ್ವರ ಮಕ್ಕಳು ಎಲ್ಲೆಲ್ಲಿದ್ದಾರೆ ಅಲ್ಲಿಗೆಲ್ಲ ಪ್ರಿಂಟು ಅಂದರೆ ಈ ಒಂದು ಆಹ್ವಾನ ಪತ್ರಿಕೆ ಹೋಗುತ್ತೆ, ಜೊತೆಗೆ ಫೋನ್ ಕಾರ್ಯಕ್ರಮ ಇರುತ್ತಲ್ಲ ಎಲ್ಲರಿಗೂ ಫೋನ್ ಮಾಡಿ ಕರೀತಾರೆ. ಹೆಚ್ಚಿನ ರೀತಿಯಲ್ಲಿ ಈಗ ಶಂಕರೇಶ್ವರ ಸ್ವಾಮಿ ನಾಮದಾರಿಗೌಡರ ಭಕ್ತಾದಿಗಳಿಂದ ಬಹಳ ವೈಭವವಾಗಿ ನಡೀಲಿಕ್ಕೆ ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ತೆರಣಿಮಂಟಿಲಿ ಇರುವಂಥ ವೀರಶೈವ ಲಿಂಗಾಯತ ಜನಾಂಗದವರಿಗೆ ಸೀಮಿತವಾಗಿತ್ತು, ಆವಾಗ ಹೆಚ್ಚಿಗೆ ವೈಭವವಾಗಿ ಮಾಡೋಕೆ ಆಗ್ತಾ ಇರಲಿಲ್ಲ. ಈಗ ವಿಶೇಷವಾಗಿ ಅನ್ನದಾನನೇ ಒಬ್ಬರು ವಹಿಸ್ಕೋತಾರೆ, ಜೊತೆಗೆ ಏನಪ್ಪ ಅಂದರೆ ಅನ್ನದಾನದ ಜೊತೆಗೆ ಕೆಲವು ಸೇವೆಗಳಿದೆ. ಆ ಸೇವೆಗಳು ಆ ದೇವಸ್ಥಾನದಲ್ಲಿ ಯಾವುದೆಲ್ಲ ಸೇವೆಗಳಿದೆ ಅಂತಂದರೆ ಅನ್ನದಾನ, ಮತ್ತು ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಿಸೋರು ಕೆಲವರೆಲ್ಲ ಇದ್ದಾರೆ. ಈ ಒಂದು ಶಂಕರೇಶ್ವರ ಸ್ವಾಮಿ ಉತ್ಸವ ವಿಜೃಂಭಣೆಯಾಗಿ ನಡಿಬೇಕಾದ್ರೆ ವಾದ್ಯಗೋಷ್ಠಿ ಭಾಳ ಮುಖ್ಯ. ಅದಕ್ಕೆ ನೋಡಿ ಕೋಟೆಕೆರೆ ಅಂತ ಅಲ್ಲಿಂದ ವಾದ್ಯಗೋಷ್ಠಿಯನ್ನು ಕರೆಸುವಂಥ ಸೇವಾಕರ್ತರೆಲ್ಲ ಇದ್ದಾರೆ. ಮತ್ತು ಪಟಾಕಿ ಸೇವಾರ್ಥ ಮದ್ದು ಗುಂಡು ಪಟಾಕಿಯನ್ನು ಸೇವೆಯನ್ನು ಮಾಡಿಸೋವಂಥವ್ರದ್ದೇ ಒಂದು ಗುಂಪಿದೆ ಸೇವಾದಾರರದು. ಮತ್ತು ಜೊತೆಗೆ ಈ ಒಂದು ಶಂಕರೇಶ್ವರ ಸ್ವಾಮಿ ಉತ್ಸವಕ್ಕೆ ಕಳೆಗೂಡೋದು ಅಂತಂದರೆ ವೀರಗಾಸೆ. ಆ ವೀರಗಾಸೆ ಅನ್ನೋದು ಬಹಳ ಬಹಳ ಕಳೆಗಟ್ಟುತ್ತೆ. ಇದು ವೀರಭದ್ರನ ಅವತಾರ ಕುಣಿತ. ಈ ಯಾರಿಗೆ ಆಗಲಿ ನೃತ್ಯ ನೋಡೋದಕ್ಕೆ ತುಂಬ ಇಷ್ಟ ಆಗುತ್ತೆ, ಹಂಗೆ ಅದರಲ್ಲೂ ವಾದ್ಯಕ್ಕೆ ತಕ್ಕಂಗೆ ಕುಣಿಯುವಂಥ ವೀರಗಾಸೆ ಕುಣಿತವನ್ನು ಇಲ್ಲಿ ಬಹಳ ವಿಶೇಷವಾಗಿ ನಡೆಸ್ತಾರೆ. ಆದರೆ ಒಕ್ಕಲಿನವರೇನೆ, ತಮ್ಮಡಿಗಳ ಒಕ್ಕಲಿನವರೇನೆ, ಶಿವಾರ್ಚಕರ ಗುಂಪೇನೆ ವೀರಗಾಸೆಯನ್ನು ಕುಣಿತಾರೆ. ಅದು ಅವ್ರದ್ದೇ ಒಂದು ಕುಟುಂಬನೂ ಸಹ ಇದೆ ವೀರಗಾಸೆದು. ಅದರ ಬಗ್ಗೆ ಒಂಚೂರು ಹೇಳೋದು ಅಂದರೆ, ಶಿವ ಕೋಪ ಬಂದು ವೀರಭದ್ರನ ಅವತಾರ ತಾಳಿದ ಅವತಾರವೇ ಈ ಒಂದು ವೀರಗಾಸೆ. ಕಾಸ ಕಟ್ಟೋದು ಅಂತಲೂ ಕರೀತಾರೆ ಅದಕ್ಕೆ. ಯಾವುದೇ ಮದುವೆ ಸಮಾರಂಭದಲ್ಲಿ, ಗೃಹಪ್ರವೇಶ ಸಮಾರಂಭದಲ್ಲಿ ಅವರು ಬಂದು ಕುಣಿತವನ್ನು ಕುಣಿದು ಎರಡು ಖಡ್ಗ ಹೇಳಿ ಆ ಒಂದು ಪ್ರವೇಶ ಮನೆಗೆ ಅಥವಾ ದೇವಾಲಯಕ್ಕೆ ಪ್ರವೇಶ ಮಾಡಿದ್ರೆ ಅದು ಶುದ್ಧಿ ಆಯಿತು ಅಂತ ಅರ್ಥ. ಹಂಗಾಗಿ ಆ ವೀರಗಾಸೆ ಅವರಿಗೆ ಪಾದ ಪೂಜೆ ಮಾಡ್ತಾರೆ, ಅವರಿಗೆ ಎಲ್ಲ ಪಡಿ ಎಲ್ಲ ಕೊಡ್ತಾರೆ. ಇದು ನಡೀತಾ ಇದೆ. ಒಂದು ಇಷ್ಟೊಂದು ಭಕ್ತಾದಿಗಳು ಹೆಚ್ಚು ಹೆಚ್ಚು ಆಗ್ತಾ ಇದ್ದಂಗೆ ಎಲ್ಲರಿಗೂ ಅಂಗಾಂಗಗಳಲ್ಲಿ ಮಂಡಿ ನೋವು, ಕಾಲು ನೋವು ಇರುತ್ತೆ ಅಲ್ವೇ, ಅದರಿಂದ ಶಾಮಿಯಾನ, ಕುರ್ಚಿಗಳ ಟೇಬಲ್ಗಳ ವ್ಯವಸ್ಥೆಗಳೆಲ್ಲ ಆಗ್ತಾ ಇದೆ. ಈಗ ಅದಕ್ಕೂ ಸಹ ಸೇವಾಕರ್ತರು ವಹಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಲೈಟಿಂಗ್ಸು, ಇದು ಬಹಳ ಬಹಳ ಆಕರ್ಷಕವಾದದ್ದು. ಶಂಕರೇಶ್ವರನ ಜಾತ್ರೆಯಲ್ಲಿ, ಶಂಕರೇಶ್ವರನ ಉತ್ಸವ ಪಲ್ಲಕ್ಕಿ ಉತ್ಸವದ ಜಾತ್ರೆ ಒಂದೇ ದಿನ ಆದರೂ ಸಹ ಬಹಳ ವಿಜೃಂಭಣೆಯಿಂದ ನಡೆಯುತ್ತೆ. ಹೇಗೆ ಅಂದರೆ ಆರ್ಚು ವೆಲ್ಕಮ್ಮು, ಮತ್ತು ಜೊತೆಗೆ ಈ ಬಸವೇಶ್ವರರ ಒಂದು ಲೈಟಿಂಗ್ ಅರೇಂಜ್ಮೆಂಟ್ ಇರುವಂಥ ಚಿತ್ರ, ಜೊತೆಗೆ ಲಿಂಗ ಇರುವಂಥ ಚಿತ್ರ, ಇವೆಲ್ಲವನ್ನು ಮಳವಳ್ಳಿ ಲೈಟಿಂಗ್ಸ್ನವ್ರನ್ನ ಕರ್ಕೊಂಡು ಬಂದು ಭಾಳ ಭಾಳ ಅದಕ್ಕೆ ಹಣ ಖರ್ಚಾಗುತ್ತೆ, ಆದರೂ ಸಹ ಖರ್ಚೆಲ್ಲ ಮಾಡಿ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅದಕ್ಕೂ ಎಲ್ಲರೂ ಸೇವಾಕರ್ತರು ವಹಿಸ್ಕೊಂಡು ಮಾಡ್ತಾರೆ. ಜೊತೆಗೆ ನೋಡಿ, ದೇವರಿಗೆ ಹೂವಿನ ಅಲಂಕಾರ, ಪುಷ್ಪ ಫಲಪುಷ್ಪ ಫಲಂ ತೋಯಂ ಅಂತ ಹೇಳ್ತಾರೆ. ದೇವರು ಏನನ್ನೂ ಇಷ್ಟಪಡಲ್ಲ,
ಹಣ್ಣು ಕಾಯಿ ಪ್ರಸಾದ.

ಎಲ್ಲ ನಮಗೆ ಗಂಧದ ಕಡ್ಡಿ, ಕರ್ಪೂರ, ಧೂಪ, ದೀಪ, ನೈವೇದ್ಯ ಆದ್ರೂ ಹೂವಿನ ಸೇವೆ ಅವ್ರಿಗೆ, ದೇವರಿಗೆ. ಅಂಥ ಹೂವಿನ ಅಲಂಕಾರದ ಸೇವೆಗೇನೆ 8 ಜನ ಸೇವಾಕರ್ತರು ವಹಿಸ್ಕೊಂಡಿರ್ತಾರೆ. ಜೊತೆಗೆ ಈ ಒಂದು ಶಂಕರೇಶ್ವರನ ಉತ್ಸವ ನಡಿಬೇಕಾದ್ರೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ, ಅವ್ರಿಗೆಲ್ಲ ಫಲಾರ ಊಟ ವ್ಯವಸ್ಥೆ ನಡಿಬೇಕು. ಅದಕ್ಕೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ, ಶಂಕರೇಶ್ವರ ನಾನು ಮೊದಲೇ ಹೇಳ್ದಂಗೆ ಗೌರ್ಮೆಂಟ್ ರೂಮ್ನಲ್ಲೇ ಒಂಥರ ಕೊಟ್ಟಿಗೆ ಥರ ಕೂಡ್ದಂಗೆ ಇತ್ತು ಅದು ದೇವರು. ಪ್ರತ್ಯೇಕವಾದಿ ದೇವರು ಆದಮೇಲೆ ಹಿಂದ್ಗಡೆ ಸಾಕಷ್ಟು ಜಾಗ ಇತ್ತು, ಅಲ್ಲಿ ಒಂದು ಸಮುದಾಯ ಭವನವನ್ನು ಕಟ್ಟಿದ್ದಾರೆ. ಈ ಸಮುದಾಯ ಭವನ ಏನಕ್ಕೆ ಕಟ್ಟಿದ್ದಾರೆ ಅಂದರೆ, ಬಂದವರೆಲ್ಲರೂ ಸಹ ಆಹಾರ ಅಂದರೆ ತಿಂಡಿ ಊಟ ಜೊತೆಗೆ ಶೌಚಾಲಯ ಇವೆಲ್ಲವನ್ನು ಸ್ನಾನದ ಮನೆ ಎಲ್ಲನೂ ಮಾಡಿದ್ದಾರೆ. ಇವೆಲ್ಲ ಮಾಡಿದವರು ಯಾರಪ್ಪ ಅಂದರೆ ಶಂಕರೇಶ್ವರ ಸ್ವಾಮಿ ಸೇವಾ ಸಮಿತಿಯಿಂದನೇ ಆಗಿದೆ. ಇಂತಹ ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಗೆ ಅಂತಲೇ ಒಂದು ಸೇವಾಕರ್ತರಿದ್ದಾರೆ. ಜೊತೆಗೆ ವಿದ್ಯುತ್ ಕಡಿತ ಆಗ್ಬೋದು, ವಿದ್ಯುತ್ ಕಡಿತ ಆದಾಗ ಈ ಒಂದು ತೆರಣಿಮಂಟಿ ಗ್ರಾಮದಲ್ಲಿ ಪವರ್ ಕಟ್ ಆದಾಗ ಕತ್ತಲೆ ಆಗ್ಬಿಡುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ, ಜನರೇಟರ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ. ಈಗ ಆ ಜನರೇಟರ್ ವ್ಯವಸ್ಥೆಗೂ ಸಹ 8-10 ಜನ ಭಕ್ತಾದಿಗಳು ಒಂದು ಗ್ರೂಪ್ ಮಾಡಿಕೊಂಡು ಅದನ್ನು ಸೇವೆಯನ್ನು ವಹಿಸ್ಕೋತಾರೆ. ಜೊತೆಗೆ ಉತ್ಸವಕ್ಕೆ ಟ್ರಾಕ್ಟ್ರು ಅಂದರೆ ಎಲ್ಲರೂ ಹೆಗಲ ಮೇಲೆ ಹೊರತಾಯಿದ್ರು, ಚಪ್ಪಲ್ ಹಾಕ್ಕೊಳ್ದೇ ಓಡಾಡೋದು ಕಷ್ಟ ಈಗಿನ ಒಂದು ಆರೋಗ್ಯ ದೃಷ್ಟಿನಲ್ಲಿ. ಅದಕ್ಕೆ ಏನು ಮಾಡ್ತಾರೆ, ಹೆಗಲ ಮೇಲೆ ಹೊತ್ಕೊಂಡು ಹೋಗೋದು ಕಷ್ಟ ಅಂತ ಹೇಳಿ ಟ್ರಾಕ್ಟ್ರ್ ಮೇಲೇ ಶಂಕರೇಶ್ವರನ ಉತ್ಸವ ಪಲ್ಲಕ್ಕಿ ಉತ್ಸವವನ್ನು ಇಟ್ಟು ಮೆರವಣಿಗೆ ಮಾಡಿ ನದಿಯಿಂದ ಬರೋದು ಉತ್ಸವ ಮಾಡೋದೆಲ್ಲ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಡೀಸೆಲ್ ಖರ್ಚಾಗುತ್ತೆ, ಆ ಡೀಸೆಲ್ಗೂ ಸಹ ಒಂದು 5-6 ಜನ ಸೇವಾಕರ್ತರು ವಹಿಸ್ಕೊಂಡು ಮಾಡ್ತಾ ಇದ್ದಾರೆ. ಜೊತೆಗೆ ಇಷ್ಟೆಲ್ಲ ಆಗಬೇಕಾದ್ರೆ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೀಚನಹಳ್ಳಿ ಶಾಖೆಯಲ್ಲಿ ಶಂಕರೇಶ್ವರ ಸೇವಾ ಸಮಿತಿದು ಒಂದು ಅಕೌಂಟ್ ಸಹ ಇದೆ. ಇದು ಯಾಕೆ ಅಂದರೆ ಭಕ್ತಾದಿಗಳಿಗೆ ಪಾರದರ್ಶಿಕೆಯಿಂದ ಕೆಲಸ ಮಾಡಬೇಕಲ್ಲ, ಅದಕ್ಕೆ ಹಣಕಾಸಿನ ವ್ಯವಸ್ಥೆ ಬಹಳ ಪಾರದರ್ಶಿಕೆಯಿಂದ ಕೂಡಿದೆ. ಅದಕ್ಕಾಗಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಬೀಚನಹಳ್ಳಿ ಶಾಖೆಯಲ್ಲಿ ಒಂದು ಅಕೌಂಟ್ ಸಹ ಹೊಂದಿದೆ. IFSC ಕೋಡು ಹಾಗೂ QR ಕೋಡನ್ನು ಸಹ ಒಂದು ಹೊಂದಿದೆ. ಯಾರು ಸಹ ಹುಂಡಿ ಒಳಗಡೆ ಹಾಕಿ ಅದು ಕಳ್ಳತನ ಆಗುತ್ತೆ ಅನ್ನೋ ಭಯ ಪಡಬೇಕಾಗಿಲ್ಲ, QR ಕೋಡು ಬ್ಯಾಂಕ್ ಮೂಲಕ ಕಟ್ಬೋದು. ಹಾಗೆಯೇ ನಾವೆಲ್ಲ ಕಮಿಟಿಗೆ ಸೇರಿದ್ಮೇಲೆ ನಮ್ಮ ರವಿರಾಮೇಶ್ವರದಲ್ಲಿ ಇದ್ದಂಗೆನೆ ಇಲ್ಲೂ ಶಾಶ್ವತ ನಿಧಿ ಮಾಡಿ ಅಂತ ಹೇಳಿದ್ವಿ ನಾವು, ಇದು FD ಇರಲಿ ಅಂತ. ನಾನೇ ಮೊದಲನೇದಾಗಿ ಒಂದು 10,000 ರೂಪಾಯಿನ ಅಲ್ಲಿಗೆ ಶಾಶ್ವತ ನಿಧಿಗೆ ಕೊಟ್ಟಾಗ ವರ್ಷದಲ್ಲಿ ಅದರ ಬಡ್ಡಿ ಹಣದಲ್ಲಿ ಎಣ್ಣೆಗೆ ಖರ್ಚು ಮಾಡಿ ಅದು ನಮ್ಮ ಸೇವೆ ಇರಲಿ ಅಂತೆಲ್ಲ ಹೇಳಿದ್ವಿ. ನಾನು ಕೊಟ್ಟ ತಕ್ಷಣವೇ ಇನ್ನೂ ಒಂದು 2-3 ಜನ ಕಟ್ಟಿದ್ದಾರೆ. ಎಲ್ಲ ಒಂದು 25,000 FD ಆಗುವ ಮಟ್ಟದಲ್ಲಿ ಇದೆ ಅದು. ಅದು ಸಹ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಈ ಶಂಕರೇಶ್ವರ ದೇವಸ್ಥಾನದ ಪೂಜಾ ಕೈಂಕರ್ಯಗಳಿಗೆ ಒಕ್ಕಲು ತಮ್ಮಡಿಗಳ ಒಕ್ಕಲಿದೆ, ಅವರು ಸರದಿ ಪ್ರಕಾರ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಯಾಕೆಂದರೆ ಅರ್ಚಕಸ್ಯ ಪ್ರಭಾವೇನ ಶಿಲಾ ಭವತಿ ಶಂಕರ ಅಂತ ಒಂದು ಶ್ಲೋಕ ಇದೆ. ಅರ್ಚಕರು ನಗುನಗುತ್ತಾ ಪೂಜೆಯನ್ನು ಮಾಡಿದಾಗ ಅವರ ಮುಖದಲ್ಲೇ ಭಗವಂತನನ್ನು ಕಾಣಬಹುದಂತೆ ನಾವು. ಆದ್ದರಿಂದ ಇಲ್ಲಿ ಶಂಕರ ಲಿಂಗಪ್ಪ ಅಂತ ಇದ್ದರು, ಅವರು ಸರ್ಗೂರಿನಲ್ಲಿ ವಾಸ ಇದ್ದರು. ಅವರು ಈ ಯಂತ್ರ ಬರೆಯೋದು, ಈ ಬಾಲಗ್ರಹಕ್ಕೆ ಚೀಟ್ ಬರೆಯೋದು ಎಲ್ಲ ಮಾಡ್ತಾಯಿದ್ರು. ಅವರು ಸಹ ಈ ದೇವಸ್ಥಾನಕ್ಕೆ ಪೂಜೆ ಮಾಡ್ತಾಯಿದ್ರು. ಅವರ ಬ್ರದರ್, ಅವರ ಅಣ್ಣನೋ ತಮ್ಮನೋ ಒಬ್ಬರು ಕೆಂಪಣ್ಣ ಅಂತ, ಅವರು ಸಹ ಪೂಜೆ ಮಾಡ್ತಾಯಿದ್ರು. ಅವರು ಶಂಕರೇಶ್ವರನ ಒಕ್ಕಲಿನವರೇ, ಪೂಜೆ ಅವರೇ ನಡೆಸ್ಕೊಂಡು ಹೋಗ್ತಾಯಿದ್ರು. ಹೀಗೆ ಮಾಡ್ತಾ ಇದ್ದಂಗೆ ತೆರಣಿಮಂಟಿಗೆ ಬಂದಮೇಲೆ ಈಗಲೂ ನಾಗರಾಜು ಪಾಪಣ್ಣ ಅಂತ ಇದ್ದಾರೆ ಇಬ್ಬರು, ಅವರು ಜೈಶಂಕರ ಅಂತ ಅವ್ರ ಹೆಸರು. ನಾಗರಾಜು ಜೈಶಂಕರ ಇಬ್ಬರೂ ಸರದಿ ಪ್ರಕಾರ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ವಿಶೇಷವಾಗಿ ನಾನು ಮೊದಲೇ ಹೇಳ್ದಂಗೆ ಇನ್ನೊಂದೆರಡು ದೇವ್ರನ್ನ ಕೂಡ್ಬಿಟ್ಟಿದಾರಲ್ಲ, ಬಸವೇಶ್ವರ ಹಾಗೂ ಸೋಮೇಶ್ವರ, ಆ ದೇವ್ರಿಗೆ ಪೂಜೆ ಮಾಡೋ ಅಂಥವ್ರು ಸಹ ಅದೇ ದೇವಾಲಯದಲ್ಲಿ ಆ ಕಡೆ ಪಕ್ಕದಲ್ಲಿದೆ. ಅಲ್ಲಿ ಸೋಮೇಶ್ವರ ದೇವಸ್ಥಾನಕ್ಕೆ ಅರ್ಚಕರ ಕುಟುಂಬ ದೇವಣ್ಣ ಅಂತಿದ್ರು, ಅವ್ರ ಮಗ ಗಣೇಶ್ ಅಂತ ಇದ್ದರು, ಅವರು ಅವ್ರ ಮಕ್ಕಳುಗಳು ಗಣೇಶ್ ಅರ್ಚಕ ಗಣೇಶ್ನವರ ಮಕ್ಕಳುಗಳು ಆ ಪೂಜೆಯನ್ನು ನಡೆಸ್ಕೊಂಡು ಹೋಗ್ತಾರೆ. ಈ ಶಂಕರೇಶ್ವರನಿಗೆ ಮಾತ್ರ ಕೆಂಪಣ್ಣವರ ಮಕ್ಕಳು ನಾಗರಾಜು ಹಾಗೂ ಜೈಶಂಕರ್ ಅವರು ಪೂಜಾ ಕೈಂಕರ್ಯ ನಡೆಸ್ಕೊಂಡು ಹೋಗ್ತಾರೆ. ನಿತ್ಯ ಪೂಜೆ ನಡೀತಾ ಇದೆ. ಈ ಶಂಕರೇಶ್ವರ ಅನ್ನೋ ಹೆಸರು ಮತ್ತೊಂದು ಸತಿ ಯಾಕೆ ಅಂತಂದರೆ,
ಶಿವನಿಗೆ ನಾನಾ ಹೆಸರುಗಳಿದೆ.

ವಿಷವನ್ನು ಕುಡಿದ್ರಿಂದ ಅವನು ವಿಷಕಂಠ. ಆ ಒಂದು ವಿಷ ಕತ್ತಿನಲ್ಲೇ ಅದು ಅಲ್ಲೇ ನಿಂತು ಬಿಡುತ್ತೆ, ಅದರಿಂದ ಶ್ರೀಕಂಠ. ಹಾಗೆ ನಂಜು ಅಂದರೆ ವಿಷ. ಆ ನಂಜನ್ನು ಕುಡಿದಿದ್ದರಿಂದ ನಂಜುಂಡೇಶ್ವರ ಅಂತ ಹೆಸರು ಬಂತು. ಆದ್ದರಿಂದ ಸೋಮೇಶ್ವರ, ಬಸವೇಶ್ವರ, ಅವನಿಗೆ ಬಸವನೇ ಆಯುಧ ಇದು ಈ ವಾಹನ. ಆದ್ದರಿಂದ ವಾಹನ ವೃಷಭ ವಾಹನವಾದ್ದರಿಂದ ಬಸವೇಶ್ವರ ಅಂತ ಕರೀತಾರೆ. ಹಂಗಾಗಿ ಶಂಕರೇಶ್ವರ ಸ್ವಾಮಿಗೆ ನಾನು ಮೊದಲೇ ಹೇಳಿದ ಹಾಗೆ ಆ ಒಂದು ಉತ್ಸವ ಮೂರ್ತಿ ಮುಖಮಂಡಲವನ್ನು ಹೆಚ್ಚಿನ ರೀತಿಯಲ್ಲಿ ಆರ್ಥಿಕವಾಗಿ ಮುಂದುವರೆದಿರುವಂಥ ಭಕ್ತಾದಿಗಳು ಒಂದೊಂದೊಂದೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಕಿತ್ತೂರುಂಡಿ ಪಾಪಣ್ಣ ಅಂತ ಇದ್ದರು, ಅವರ ಮಕ್ಕಳು ಮುತ್ತು ಅಂತ ಇದ್ದಾರೆ ತೆಲುಗು ಮಸಳಿನಲ್ಲಿ, ಅವರು ಮುಖಮಂಡಲವನ್ನೇ ಮಾಡಿಸ್ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಹಾಗೆ ದೇವಾಲಯಕ್ಕೆ ಕೆಲವರು ದೀಪಗಳನ್ನು ಕೊಟ್ಟಿದ್ದಾರೆ, ಸಮುದಾಯ ಭವನಕ್ಕೆ ಫ್ಯಾನ್ಗಳನ್ನೆಲ್ಲ ದಾನವಾಗಿ ಕೊಟ್ಟಿದ್ದಾರೆ. ಈಗೇನಪ್ಪ ಅಂದರೆ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಪಾತ್ರೆ, ಸ್ಟವ್ವು, ಮತ್ತು ಟೇರು, ಕುರ್ಚಿ ಎಲ್ಲ ಬೇಕಲ್ಲ, ಅವೆಲ್ಲವನ್ನು ಶಂಕರೇಶ್ವರ ಸೇವಾ ಸಮಿತಿನಲ್ಲೇ ಸ್ವಂತವಾಗಿ ಅದನ್ನು ಇಡೋ ಥರ ಆಗಿದ್ದಾರೆ. ಇವಾಗ ಯಾರಾದರೂ ಶಂಕರೇಶ್ವರನ ಒಕ್ಕಲಿನವರಾಗಲಿ ಅಥವಾ ವೀರಶೈವ ಲಿಂಗಾಯತ ಜನಾಂಗದಲ್ಲಿ ಒಂದು ಅಸೆಮಣೆ ಶಾಸ್ತ್ರ ಇರ್ಬೋದು, ಒಂದು ನಾಮಕರಣ ಇರ್ಬೋದು, ಒಂದು ಯಾವುದಾದ್ರೂ ಒಂದು ಆರ್ತಕ್ಷತೆ ಕಾರ್ಯಕ್ರಮ ಇರ್ಬೋದು, ಅದಕ್ಕಾಗಿ ದುಂದು ವೆಚ್ಚ ಮಾಡಿಕೊಂಡು ಛತ್ರಕ್ಕೆ ಹೋಗಬೇಕಾಗಿಲ್ಲ, ಇಲ್ಲೇ ಶಂಕರೇಶ್ವರನ ಸನ್ನಿಧಿಯಲ್ಲೇ ಮಾಡೋ ಥರ ಇದೆ. ನಾನು ಸಹ ಶಂಕರೇಶ್ವರ ಕಾಳಿಉಂಡಿಯವ್ರದ್ದು ಯಾವುದೋ ಒಂದು ಮದುವೆ ಕಾರ್ಯಕ್ರಮವೂ ಸಹ ಶಂಕರೇಶ್ವರ ದೇವಾಲಯದಲ್ಲೇ ಮಾಡಿದ್ವಿ ನಾವು, ಅವರ ಒಂದು ಮದುವೆ ಕಾರ್ಯಕ್ರಮವೂ ಇಲ್ಲೇ ನಡೀತು. ಆದ್ದರಿಂದ ಈ ಸರಳವಾದ ಕೆಲವು ಉತ್ಸವ ಕಾರ್ಯಕ್ರಮಗಳ ನಡೆಯುತ್ತೆ. ಶಂಕರೇಶ್ವರ ಸ್ವಾಮಿಗೆ ವಿಶೇಷ ಯಾವಾಗ ಅಂತ ನಾವು ಕೇಳೋದಾದರೆ, ನಾವು ಯುಗಾದಿ ಹಬ್ಬದ ಸಮಯದಲ್ಲಿ ವಿಶೇಷವಾದ ಹೂವಿನ ಪಲ್ಲಕ್ಕಿ ಉತ್ಸವವನ್ನು ಮಾಡ್ತಾರೆ. ಇದು ವಿಶೇಷವಾಗಿ ಬಹಳ ವಿಜೃಂಭಣೆಯಾಗಿರುತ್ತೆ. ಒಂದೇ ದಿನ ನಡೆದರೂ ಸಹ ವಿದ್ಯುತ್ ಅಲಂಕೃತವಾದ ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಇರುತ್ತೆ, ಮನರಂಜನಾ ಕಾರ್ಯಕ್ರಮ ಇರುತ್ತೆ. ಈಗ ಬದನವಾಳು ಕಥೆ ಮಾಡೋವಂಥವ್ರೊಬ್ರು ಇದ್ದಾರೆ, ಬದನವಾಳ್ನಿಂದ ಬರ್ತಾರವರು, ಬದನವಾಳ್ ಶಿವಕುಮಾರ್ ಶಾಸ್ತ್ರಿ ಅಂತ, ಅವರು ಸಹ ಈ ಮನರಂಜನಾ ಕಾರ್ಯಕ್ರಮವನ್ನು ಆಧುನಿಕ ಮಾಡ್ಕೊಂಡಿದ್ದಾರೆ. ಈಗ ಹಿಂದೆ ಶಿವಕತೆ ಹರಿಕತೆ ಥರನೇ ಮಾಡ್ತಾ ಬೇಜಾರಾಗಲ್ಲ, ಬೋರ್ ಹೊಡೆಯಲ್ಲ, ಹೊಸ ಹೊಸ ಚಲನಚಿತ್ರ ಗೀತೆಗಳನ್ನೆಲ್ಲ ಮಾಡಿಕೊಂಡು ಹೊಸ ಸಂಗೀತ ಗೋಷ್ಠಿಯನ್ನು ಮಾಡಿಕೊಂಡು ಒಳ್ಳೆ ಥರ ಮನರಂಜನೆಯನ್ನು ಕೊಡ್ತಾರೆ. ಅಂಥ ಕಾರ್ಯಕ್ರಮಗಳೆಲ್ಲ ನಡೆಯುತ್ತೆ. ಜೊತೆಗೆ ರುದ್ರ

ಬಿಲ್ಪತ್ರೆ ಅರ್ಚನೆ, ರುದ್ರಾಭಿಷೇಕ ಎಲ್ಲ ಮಾಡಿ, ಜೊತೆಗೆ ಆ ಉತ್ಸವ ಆದಮೇಲೆ ಶಂಕರೇಶ್ವರ ಜಾಗದ ಸನ್ನಿಧಿಯಲ್ಲೇ ಬಸವೇಶ್ವರ ಕೊಂಡ ಸಹ ಮಾಡ್ತಾರೆ. ಎಲ್ಲ ಗ್ರಾಮದವರು ಸೇರಿಕೊಂಡು ಸೌದೆ ಕಗ್ಲಿ ಮರನೇ ತರ್ತಾರೆ, ತಂದು ಕೊಂಡದ ಗುಳಿಯನ್ನು ಮಾಡಿ ಅದಕ್ಕೆ ಬೆಂಕಿ ಹಚ್ಚಿ ಅದೆಲ್ಲ ಕೆಂಡ ಆದಮೇಲೆ ವ್ರತ ಇರೋರು ಪೂಜೆ ಮಾಡಿಕೊಂಡು ಕೊಂಡವನ್ನು ಆಯ್ತಾರೆ. ಅದರಲ್ಲಿ ಅರ್ಚಕರು ಸಹ ಭಾಗವಹಿಸ್ತಾರೆ, ಆ ಒಕ್ಕಲಿನವರು ಸಹ ಆರಿಸಿ ಕೊಂಡವನ್ನು ಮಾಡ್ತಾರೆ. ಬಸವೇಶ್ವರ ಕೊಂಡ ಶಂಕರೇಶ್ವರ ಸ್ವಾಮಿಯ ಹೂವಿನ ಪಲ್ಲಕ್ಕಿ ಉತ್ಸವ, ಇದು ಎರಡೂ ಅದೇ ಜಾಗದಲ್ಲಿ ನಡೆಯುತ್ತೆ. ಬಸವೇಶ್ವರನಿಗೆ ಪ್ರತ್ಯೇಕವಾದ ದೇವಾಲಯ ಮಾಡಿಲ್ಲ. ಸೋಮೇಶ್ವರನಿಗೆ ಈಗ ಬೇಸ್ಮಠ ಆಗಿ ನಡೀತಾ ಇದೆ ನಮ್ಮ ಊರಿನಲ್ಲಿ. ಆದ್ದರಿಂದ ನಮ್ಮೂರಿನಲ್ಲಿ ಇದು ದೇವಾಲಯಗಳ ಊರು ಅಂತ ಹೇಳ್ಬೋದು ತೆರಣಿಮಂಟಿ. ಯಾಕೆ ಅಂದರೆ ಕಿತ್ತೂರಿಂದ ಬಂದಂಥ ದೇವರುಗಳು ಮಾಂಕಾಳಮ್ಮ, ರವಿರಾಮೇಶ್ವರ, ಮಹದೇಶ್ವರ, ಸಿದ್ದಪ್ಪಾಜಿ ದೇವಸ್ಥಾನ, ಜೊತೆಗೆ ಆಂಜನೇಯನ ದೇವಸ್ಥಾನ, ಜೊತೆಗೆ ಮಾರಮ್ಮನ ದೇವಸ್ಥಾನ, ಮತ್ತು ಕಾಳಮ್ಮನ ದೇವಸ್ಥಾನ, ಮಾಸ್ತಮ್ಮನ ಗುಡಿ, ಹೀಗೆ ಗುಜ್ಜಮ್ಮನ ಗುಡಿ, ಜೊತೆಗೆ ಈ ಶಂಕರೇಶ್ವರ, ಬಸವೇಶ್ವರ, ಸೋಮೇಶ್ವರ, ಇಷ್ಟೆಲ್ಲ ದೇವರುಗಳು ಇಲ್ಲಿ ನೆಲೆಸಿದೆ. ಜೊತೆಗೆ ಈ ದೇವಾಲಯ ಇಷ್ಟಕ್ಕೆಲ್ಲ ಒಂದು ಸೌಲಭ್ಯ ಹೇಗೆ ಸಿಗುತ್ತೆ ಅಂದರೆ 18 ಕೋಮು, ಇದು ಕಿತ್ತೂರಿಂದನೂ 18 ಕೋಮು ಅಂತ ಕರೀತಾರೆ. 18 ಕೋಮು, 18 ಜಾತಿ ಕೋಮುನು ಇರೋವಂಥ ಊರು ಕಿತ್ತೂರು. ಅದರಲ್ಲಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಯಿತು, ಮುಳುಗಡೆ ಆಗಿ ಮುಳುಗಡೆ ಆದಾಗ ಹೊಸ ಹೊಸ ಗ್ರಾಮಗಳಾಯಿತು. ಬಸಾಪುರ, ನಂಜಿನಾಥ್ಪುರ, ಕಳಸೂರು, ತಿಲಗಮಸಳ್ಳಿ, ಎಲ್ಲ ಕಡೆಗೂ ಊರು ಬದಲಾವಣೆಗಳಾಯಿತು. ಆದರೂ ಸಹ ತೆರಣಿಮಂಟಿನಲ್ಲಿ ಮಾತ್ರ ಎಲ್ಲ ಜನಾಂಗ ಇದ್ದಾರೆ. ಭಾಳ ವಿಶೇಷವಾಗಿದೆ ಈ ಊರು. ಮೂರು ಕಡೆ ಪರ್ಯಾಯ ದ್ವೀಪ ಇದ್ದರೂ ಈ ದೇವಸ್ಥಾನ ಬಹಳ ಪ್ರಸಿದ್ಧಿಯಾಗಿದೆ. ಹೇಗೆ ಅಂದರೆ ವೀರಶೈವ ಲಿಂಗಾಯತರು ಮತ್ತು ಆದಿ ಕರ್ನಾಟಕ ಜನಾಂಗದವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಪರಿವಾರ ನಾಯಕರಿದ್ದಾರೆ, ಕುಂಬಾರರ ಜನಾಂಗದವರು ಇದ್ದಾರೆ, 24 ಮನೆ ತೆಲುಗು ಶೆಟ್ಟರ ಜನಾಂಗದವರು ಇದ್ದಾರೆ, ಮುಸ್ಲಿಮ್ಸು ಸಹ ಒಂದು 8-10 ಮನೆಗಳಿವೆ, ಜೊತೆಗೆ ಕುರುಬ ಗೌಡರು ಅಂತಾರೆ ಆಲ್ಮತ ಗೌಡರು ಸಹ ಇದ್ದಾರೆ, ಜೊತೆಗೆ ಗಾಣಿಗ ಶೆಟ್ಟರು ಇದ್ದಾರೆ, ಬ್ರಾಹ್ಮಣ ವರ್ಣದವರು ಒಂದೆರಡು ಒಕ್ಕಲು ಇದ್ದಾರೆ, ಜೊತೆಗೆ ಇಲ್ಲಿ ಮಡಿವಾಳ ಶೆಟ್ಟರು ಬಟ್ಟೆಯನ್ನು ಮಡಿ ಮಾಡುವಂಥ ಜನಗಳು ಇದ್ದಾರೆ. ಹೀಗೆ ಅಕ್ಕಸಾಲಿಗರು ಅಂದರೆ ಚಿನ್ನ ಬೆಳ್ಳಿ ಕೆಲಸ ಮಾಡುವಂಥ ವಿಶ್ವಕರ್ಮ ಜನಾಂಗದವರು ಇದ್ದಾರೆ, ಜೊತೆಗೆ ಮರಗೆಲಸ ಮಾಡುವಂತಹ ಶಿವಾಚಾರ್ಯರು ಅಂತ ಹೇಳ್ತಾರೆ, ಅವರು ಲಿಂಗ ಮತ್ತು ಜನಿವಾರ ಎರಡನ್ನೂ ಅನ್ವಯ ಮಾಡ್ತಾರೆ, ಅವರು ಸಹ ಒಂದಷ್ಟು ಒಕ್ಕಲುಗಳಿದ್ದಾರೆ. ಜೊತೆಗೆ ಇನ್ನೊಂದು ಕಬ್ಬಿಣ ಕೆಲಸ ಮಾಡುವ ಬಡಗಿಗಳು, ಇವು ಕಮ್ಮಾರರು ಅಂತ ಹೇಳ್ತೀವಿ, ಅವರು ವಿಶ್ವಕರ್ಮ ಜನಾಂಗದವರು, ಓಜಿಗಳು ಅಂತ ಕರೀತಾರೆ, ಅವರು ಸಹ ಆಚಾರ್ಯರು, ಒಂದಷ್ಟು ಒಕ್ಕಲುಗಳಿದ್ದಾರೆ. ಇಷ್ಟೆಲ್ಲ ಜನಾಂಗದಿಂದ ಕೂಡಿ 3,000 ಪ್ರಜಾಸಂಖ್ಯೆನೇ ಬಂದಿದೆ ಇವಾಗ ಈ ಊರಿಗೆ. ಅಷ್ಟೊಂದು ಮನೆ 350-400 ಮನೆಗಳೆಲ್ಲ ಆಗಿವೆ. ಇದು 80 ಎಕರೆ ಜಾಗದಲ್ಲಿ ಗ್ರಾಮ ಠಾಣ ಭಾಳ ದೊಡ್ಡದಾಗಿದೆ, ಅದರಲ್ಲಿ 60 ಎಕರೆ ಅಷ್ಟು ಮನೆಗಳೆಲ್ಲ ಆಗಿದೆ, ಇನ್ನೂ 20 ಎಕರೆ ಜಾಗಗಳು ಖಾಲಿ ಇವೆ. ಅಲ್ಲೂ ಸಹ ಮನೆಗಳನ್ನು ಮಕ್ಕಳುಗಳು ಒಂದು ಏನು ಅಂದರೆ ಜನಸಂಖ್ಯೆ ಬೆಳೀತಾ ಇದ್ದಂಗೆ ಮನೆಗಳನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಶಂಕರೇಶ್ವರನ ಪವಾಡಗಳೇನಪ್ಪ ಅಂತಂದರೆ, ಶಂಕರೇಶ್ವರನ ಒಕ್ಕಲಿನವರು ಪೂಜೆಗೆ ಎಲ್ಲೇ ಇದ್ದರೂ ಸಹ ಟ್ರಾಕ್ಟ್ರುಗಳು ವಾಹನ ಮಾಡ್ಕೊಂಡು ಬಂದುಬಿಡ್ತಾರೆ. ನಮ್ಮ ಮನೆ ದೇವರು ಇದು, ಅದರಲ್ಲೂ ನಾಮದಾರಿಗೌಡರು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬಂದು ಅದಕ್ಕೆ ಪಾಲ್ಗೊಳ್ತಾರೆ, ಎಲ್ಲ ಬಂದು ಮಾಡ್ತಾರೆ. ಈಗ ನಾವು ಶಂಕರೇಶ್ವರ ಶಿವ ಅಂದಾಗ, ಶಿವ ಬಡವರಿಗೆ ಬಹಳ ಆರಾಧ್ಯ ದೈವ. ಯಾಕೆ ಅಂದರೆ ಶಿವನ ಬಗ್ಗೆ ನಾವು ಹಲವಾರು ಮೂಲ ಕಥೆಗಳಿದೆ. ಅವನು ಮೇಲ್ ಜನ ಕೀಳ್ ಜನ ಅಂತ ಇಲ್ಲ. ಇಲ್ಲಿ ಇಲ್ಲಿ ವಿಶ್ವ ಮಾನವ ಸಂಕೇತವನ್ನು ಸಾರುತ್ತೆ ಶಿವ. ಶಿವ ಅಂತಂದರೆ ಅರ್ಥ ಶುಭ ಅಂತ. ಆ ಶಿವ ಅನ್ನೋ ಪದಕ್ಕೆ ಶುಭ ಅಂದಾಗ ಬೇಡರ ಕಣ್ಣಪ್ಪನಿಗೇನೆ ಅವನು ಒಲಿದ. ಹಾಗೆ ಮತ್ತು ಹೇಮರೆಡ್ಡಿ ಮಲ್ಲಮ್ಮ, ಅಕ್ಕ ಮಹಾದೇವಿ ಇವರೆಲ್ಲ ಶಿವನ ಭಕ್ತರಾಗಿದ್ದಾರೆ. ಅದರಿಂದ ಮಲ್ಲಮ್ಮನ ಪವಾಡ ಅಂತಲೇ ಕತೆ ಇದೆ. ಹಾಗೆ ಶಿವನಿಗೆ ಹಲವಾರು ಹೆಸರುಗಳಿದೆ, ತುಂಬಾ ಹೆಸರುಗಳಿದೆ. ಅವನು ಭಾಳ ಸರಳವಾದ ಉಡುಗೆ ಶಿವಂದು, ಚರ್ಮಾಂಬರ, ಮೈಗೆಲ್ಲ ವಿಭೂತಿ ಬೂದಿಯನ್ನು ಬಳ್ಕೊಂಡಿರ್ತಾನೆ, ಸ್ಮಶಾನದಲ್ಲಿ ಸದಾ ಅಲ್ಲೇ ವಾಸ ಇದ್ದಾನೆ ಅಂತಾರೆ. ಯಾಕೆ ಅಂದರೆ ಗಿರಿಜಾ ಕಲ್ಯಾಣದಲ್ಲಿ ಬರುತ್ತೆ, ಗಿರಿಜೆ ಅವಳು ನನ್ನನ್ನು ಮದುವೆ ಆಗದೇ ಇರಲಿ ಅಂತ ಬೇಕಾದಷ್ಟು ಶಿವ ಅಡಚಣೆಗಳನ್ನು ತೋರಿಸ್ತಾನೆ. ನಾನೇನು ಪೀತಾಂಬರ ಯಾವುದೋ ಒಡವೆಗಳನ್ನು ಹಾಕ್ಕೊಂಡಿಲ್ಲ ನಾನು ಅಂತೆಲ್ಲ ಹೇಳ್ತಾನೆ, ಆದರೂ ನಾನು ಶಿವನ್ನೇ ಮದುವೆ ಆಗಬೇಕು ಅಂತ ಅವಳು. ಆದ್ದರಿಂದ ಶಿವ ಭಕ್ತರಿಗೆ ಅನುಗ್ರಹ ಕೊಡ್ತಾನೆ.
ಅದರಿಂದ ಸ್ತೋತ್ರ ಪ್ರಿಯನೂ ಅಲ್ಲ, ವೇದ ಪ್ರಿಯನೂ ಅಲ್ಲ ಶಿವ.

0: ಭಕ್ತಿ ಪ್ರಿಯ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ.
1: ಸರ್, ಇಲ್ಲಿಯವರೆಗೂ ಈ ಒಂದು ದೇವಸ್ಥಾನದ ಇತಿಹಾಸ, ಹಿನ್ನೆಲೆ, ಹಬ್ಬಗಳ ಆಚರಣೆ, ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ನಮ್ಮಿಂದ ಹಾಗೂ ಸಮಸ್ತ ಜನಧ್ವನಿ ಕೇಳುಗರಿಂದ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸರ್.
0: ಮತ್ತೊಮ್ಮೆ ತಮಗೂ ಧನ್ಯವಾದಗಳು.
1: ಪ್ರಿಯ ಕೇಳುಗರೇ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತಿರುಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಹಾಗೂ ವಿಶೇಷ ಪೂಜೆ ಪುನಸ್ಕಾರಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರಾಗಿರುವ ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರಿಂದ ಮಾಹಿತಿಯನ್ನು ತಿಳಿದುಕೊಂಡೆವು. ಇದೇ ರೀತಿ ಮತ್ತೊಂದು ದೇವಾಲಯದ ವಿಶೇಷತೆ ಕುರಿತು ಮುಂದಿನ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಧನ್ಯವಾದಗಳು.

ಕೇಳುಗರೆ, ಇದುವರೆಗೂ ನಮ್ಮೂರ ವೈಭವ ಕಾರ್ಯಕ್ರಮದಲ್ಲಿ ಸರಗೂರು ತಾಲೂಕಿನ ತೆರಣಿಮುಂಟಿ ಗ್ರಾಮದಲ್ಲಿರುವ ಶ್ರೀ ಶಂಕರೇಶ್ವರ ದೇವಸ್ಥಾನದ ಇತಿಹಾಸ, ಹಿನ್ನೆಲೆ ಮತ್ತು ವಿಶೇಷ ಪೂಜೆ ಪುನಸ್ಕಾರಗಳು ಹಾಗೂ ಆಚರಣೆಗಳ ಕುರಿತು ಶ್ರೀ ಶಂಕರೇಶ್ವರ ದೇವಸ್ಥಾನದ ಸೇವಾ ಸಮಿತಿಯ ಸದಸ್ಯರು ಹಾಗೂ ಶ್ರೀ ರವಿರಾಮೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರುವ ಶ್ರೀಯುತ ಕೆವಿ ಭಾಸ್ಕರ್ ಅವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳಿದರೆ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ರೇಡಿಯೋ ಗೆಳತಿ ಪ್ರೀತಿ. ಕೇಳುಗರೆ, ಬೆಳೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇವತ್ತಿನ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ ತಿಳಿದು ಬರೋಣ. ಬೇನಿಸ್ 60 ರೂಪಾಯಿ, ಪೆನ್ಸಿಲ್ ಬೇನಿಸ್ 60 ರೂಪಾಯಿ, ಮೆಣಸಿನಕಾಯಿ 28 ರೂಪಾಯಿ, ಸೌತೆಕಾಯಿ 14 ರೂಪಾಯಿ, ಎಂಸಿ 2 ರೂಪಾಯಿ, ಸುನಾಮಿ 3 ರೂಪಾಯಿ, ಎಳವನ 3 ರೂಪಾಯಿ, ಗುಂಡು ಬದನೆಕಾಯಿ 23 ರೂಪಾಯಿ, ಕುಂಬಳಕಾಯಿ 11 ರೂಪಾಯಿ, ಹೀರೆಕಾಯಿ 15 ರೂಪಾಯಿ, ಪಡವಲಕಾಯಿ 10 ರೂಪಾಯಿ, ತೊಂಡೆಕಾಯಿ 10 ರೂಪಾಯಿ, ಹಾಗಲಕಾಯಿ 23 ರೂಪಾಯಿ, ಕಾಲಿಫ್ಲವರ್ 20 ರೂಪಾಯಿ, ಪೈರ 15 ರೂಪಾಯಿ, ದಪ್ಪ ಮೆಣಸಿನಕಾಯಿ 43 ರೂಪಾಯಿ, ಸೋರೆಕಾಯಿ 4 ರೂಪಾಯಿ, ಬದನೆಕಾಯಿ 25 ರೂಪಾಯಿ, ಕೋಸು 30 ರೂಪಾಯಿ, ಸೀಮೆ ಬದನೆಕಾಯಿ 33 ರೂಪಾಯಿ, ಬೆಂಡೆಕಾಯಿ 8 ರೂಪಾಯಿ, ಟೊಮೊಟೊ 34 ರೂಪಾಯಿ. ಕೇಳುಗರೇ, ಕೇಳಿದ್ರಲ್ಲ ಕೃಷಿ ಉತ್ಪನ್ನ ಹಾಗೂ ತರಕಾರಿ ಮಾರುಕಟ್ಟೆ ಬೆಲೆಯನ್ನ. ಇಲ್ಲಿಗೆ ಬೆಳೆ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಬೆಳೆ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ.

ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119

0: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
1: ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
0: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ
1: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ.

0: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
1: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
0: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35
1: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

0: ಎಲ್ಲರಿಗೂ ನಮಸ್ಕಾರ.
1: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
0: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
1: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
0: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
1: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
0: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
1: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
0: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
1: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
0: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
1: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
0: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
1: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
0: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
0: ದೂರವಾಣಿ ಸಂಖ್ಯೆ 7337765608.
1: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
0: ಧನ್ಯವಾದಗಳು.
2: ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಮಳೆಗಾಲದಲ್ಲಿ ಮನಸೆಳೆವ ಲಿಲ್ಲಿ ಹೂವು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ. ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಗೂರು. ಕೇಳುಗರ, ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮನಸೆಳೆವ ಲಿಲ್ಲಿ ಹೂಗಳು ಹಾಗೂ ಬಣ್ಣದ ಚಿಟ್ಟೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಮೊದಲಿಗೆ ಮಳೆಗಾಲದಲ್ಲಿ ಮನಸೆಳೆವ ಲಿಲ್ಲಿ ಹೂಗಳು. ಮಳೆಗಾಲವೆಂದರೆ ಪ್ರಕೃತಿಗೆ ನವ ಚೈತನ್ಯ ತುಂಬುವ ಪರ್ವಕಾಲ. ಬೇಸಿಗೆಯ ಬಿಸಿಲಿಗೆ ಬಾಡಿ ಬಸವಳಿದ ಪ್ರಕೃತಿಯು ಮಳೆಯ ತುಂತುರು ಸ್ಪರ್ಶದಿಂದ ಹಸಿರಿನ ಹೊದಿಕೆಯನ್ನು ಹೊಂದಿಕೊಳ್ಳುವ ರಂಗಿನ ಕಾಲ. ಮಳೆಹನಿಯ ಸ್ಪರ್ಶಕ್ಕೆ ಬೆಟ್ಟ ಗುಡ್ಡಗಳು, ಹೊಲ ಗದ್ದೆಗಳು, ಕಾಡು ಕಾನನಗಳು ಎಲ್ಲವೂ ಹೊಸ ಚೈತನ್ಯದಿಂದ ಕಂಗೊಳಿಸುತ್ತವೆ. ಈ ಕ್ಷಣ ಮತ್ತಷ್ಟು ಮೆರುಗು ನೀಡುವಂತೆ ಮಳೆಗಾಲದಲ್ಲಿ ಅರಳುವ ಹೂಗಳು ಮಳೆಯ ಹನಿಗಳ ಸಾನ್ನಿಧ್ಯದಲ್ಲಿ ನಲಿತು ನಗುತ್ತಾ ಪ್ರಕೃತಿಯ ಮುಖದಲ್ಲಿ ಮೂಡುವ ಮಧುರ ನಗುವಿನಂತೆ ಕಾಣಿಸತೊಡಗುತ್ತವೆ. ತಮ್ಮ ಮನಮೋಹಕ ಬಣ್ಣ, ಮಧುರ ಪರಿಮಳ ಮತ್ತು ಮನಸೆಳೆವ ಸೊಬಗಿನಿಂದ ಮನಸ್ಸಿಗೆ ಹರ್ಷ ನೀಡುವ ಇವು ಪ್ರಕೃತಿಯ ಅದ್ಭುತ ಕಲಾಕೃತಿಗಳೇ ಸರಿ. ಅದರಲ್ಲೂ ಮಳೆಯ ಹನಿ ಭೂಮಿಯ ಸೋಕಿದ ತಕ್ಷಣ ಅರಳಿ ನಲಿಯುವ ಲಿಲ್ಲಿ ಹೂಗಳು ಪ್ರಕೃತಿಯ ಅತ್ಯಂತ ಸುಂದರ ಮತ್ತು ಮನಮೋಹಕ ಹೂಗಳಲ್ಲಿ ಪ್ರಮುಖವಾದವು. ಇದರ ವೈಜ್ಞಾನಿಕ ಹೆಸರು ಲೀಲಿಯಂ. ಇದು ತನ್ನ ಆಕರ್ಷಕ ಬಣ್ಣ, ಸೊಗಸಾದ ಆಕಾರ ಮತ್ತು ಮಧುರ ಪರಿಮಳದಿಂದ ಎಲ್ಲರ ಮನಸೆಳೆಯುತ್ತದೆ. ಮುಖ್ಯವಾಗಿ ಶೀತ ಮತ್ತು ಸಮಶೀತೋಷ್ಣ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುವ ಲಿಲ್ಲಿ ಹೂವಿನ ಗಿಡಗಳನ್ನು ಇಂದು ಅಲಂಕಾರಿಕ ಗಿಡಗಳಾಗಿ ಎಲ್ಲೆಡೆ ಬಳಸಲಾಗುತ್ತದೆ. ಲಿಲ್ಲಿ ಹೂಗಳು ಬಿಳಿ, ಗುಲಾಬಿ, ಹಳದಿ,

ಕಿತ್ತಳೆ, ಕೆಂಪು ಮುಂತಾದ ಹಲವು ಬಣ್ಣಗಳಲ್ಲಿ ದೊರೆಯುತ್ತದೆ. ಲಿಲ್ಲಿ ಹೂಗಳಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವೂ ಇದೆ. ಕೆಲವು ದೇಶಗಳಲ್ಲಿ ಈ ಹೂವನ್ನು ಶುಭದ ಸಂಕೇತವಾಗಿ ಪರಿಗಣಿಸಲಾಗುತ್ತದೆ. ಅದರಲ್ಲಿ ಬಿಳಿ ಲಿಲ್ಲಿ ಹೂವನ್ನು ಶುದ್ಧತೆ ಮತ್ತು ಶಾಂತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಕೆಲವು ಲಿಲ್ಲಿ ಹೂಗಳಿಗೆ ಮಧುರವಾದ ಸುಗಂಧವಿದ್ದು ಅವು ಮನೆ ಮತ್ತು ತೋಟಗಳಿಗೆ ವಿಶೇಷವಾದ ಸೌಂದರ್ಯವನ್ನು ನೀಡುತ್ತವೆ. ಮದುವೆ, ಪೂಜೆ ಹಾಗೂ ವಿವಿಧ ಸಮಾರಂಭಗಳಲ್ಲಿ ಲಿಲ್ಲಿ ಹೂಗಳನ್ನು ಅಲಂಕಾರಕ್ಕಾಗಿ ಬಳಸತೊಡಗುತ್ತಾರೆ. ಗಡ್ಡೆಯ ಮೂಲಕ ಬೆಳೆಸಲಾಗುವ ಇವು ಮೆದುಮಣ್ಣು ಮತ್ತು ಕಡಿಮೆ ಬಿಸಿಲಿನಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಪ್ರಕೃತಿಯ ಸೌಂದರ್ಯವನ್ನು ಹೆಚ್ಚಿಸುವ ಲಿಲ್ಲಿ ಹೂಗಳು ಪರಿಸರಕ್ಕೂ ಉಪಯುಕ್ತವಾಗಿದೆ. ಜೇನುನೊಣಗಳು ಮತ್ತು ಚಿಟ್ಟೆಗಳನ್ನು ಆಕರ್ಷಿಸುವ ಮೂಲಕ ಪರಾಗಸ್ಪರ್ಶ ಕ್ರಿಯೆಗೆ ಸಹಾಯ ಮಾಡುವ ಈ ಲಿಲ್ಲಿ ಕೇವಲ ಅಲಂಕಾರಿಕ ಸಸ್ಯಗಳಾಗಿರದೆ ಪ್ರಕೃತಿಯ ಚೈತನ್ಯ ಹೆಚ್ಚಿಸುವ ಅವಿಭಾಜ್ಯ ಅಂಗಗಳಾಗಿವೆ. ಕೇಳುಗರೆ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ವೀಳ್ಯದೆಲೆ ಆರೋಗ್ಯಕ್ಕೆ ಆಪ್ತ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಕರಾವಳಿಯಲ್ಲಿ ಹಾಗೂ ಮಲೆನಾಡಿನ ಇವೆರಡುಗಳಲ್ಲಿ ಕವಳ ಜನಪ್ರಿಯ ಹಾಗೂ ವ್ಯಾಪಕ. ಇದಕ್ಕೆ ವೀಳ್ಯದೆಲೆಯೆಂದೇ ಮೂಲ ವಸ್ತು. ವೀಳ್ಯದೆಲೆ ಬೆಳೆಯು ಅದರದೇ ಆದ ವಾತಾವರಣ ಬೇಕು. ನೆರೆಯ ಜಿಲ್ಲೆಯಿಂದ ಪ್ರತಿನಿತ್ಯವೂ ಜಿಲ್ಲೆಯ ಮಾರುಕಟ್ಟೆಗೆ ವೀಳ್ಯದೆಲೆ ಪಿಂಡಿ ಬರುತ್ತದೆ. ಹೊನ್ನಾವರದಿಂದ ನೆರೆಯ ರಾಜ್ಯದ ವೀಳ್ಯದೆಲೆ ರವಾನೆಯಾಗುತ್ತದೆ. ಹೀಗಾಗಿ ಮಾರುಕಟ್ಟೆಯ ಬೇಡಿಕೆಯಂತಹ ಪೂರೈಕೆ ಇದೆ. ಭಾರತಕ್ಕೆ ವೀಳ್ಯದೆಲೆ ಬಂದಿದ್ದು ಪುರಾತನ ಕಾಲದಲ್ಲಿ ಇಂಡೋನೇಷ್ಯಾದ ದ್ವೀಪಗಳಲ್ಲಿ ವ್ಯಾಪಕವಾಗಿ ಬೆಳೆಯುತ್ತಿದೆ. ಇದನ್ನು ಗುಪ್ತ ರಾಜರ ಅವಧಿಯಲ್ಲಿ ಬಂತು ಎಂದು ಕರೆಯಲಾಗುತ್ತದೆ. ಬನಾರಸ್ ಪಾನ್ಗೆ ಬಳಸುವ ತೆಳ್ಳಗೆ ಇರುವ ಎಲೆಗೆ ವ್ಯಾಪಕ ಬೇಡಿಕೆ ಇದೆ. ಅಂಬಾಡಿ ಎಲೆ, ನಾಗಬಳ್ಳಿ ಎಲೆ, ಯತಪ್ತ್ಯಾದಿ ತಳಿಯ ಎಲೆಗಳಿಗೆ ತುಂಬ ಹಾಗೂ ಎಲ್ಲ ಕಾಲದಲ್ಲಿಯೂ ಬೇಡಿಕೆ ಇರುತ್ತದೆ. ನೂರಾರು ಬಗೆಯ ಪಾನ್ಗಳು ಪ್ರಾದೇಶಿಕತೆಯ ಬೇಡಿಕೆ ಇದೆ. ವಿವಿಧ ಸಮಾರಂಭಗಳಲ್ಲಿ ಊಟದ ನಂತರ ಇದು ಬೇಕೇ ಬೇಕಾಗುತ್ತದೆ. ಬೇಡಿಕೆಯ ಅನ್ವಯ ಪೂರೈಕೆದಾರರು ಇದ್ದಾರೆ. ಗಾಯ ಹಾಗೂ ಇತರೆ ದೈಹಿಕ ಸಮಸ್ಯೆಗಳಿಗೆ ಔಷಧವಾಗಿ ಬಳಕೆಯಾಗಿ ಹೀಗಾಗಿ ನಮ್ಮ ಬದುಕಿನಲ್ಲಿ ಇದು ಹಾಸು ಹೊಕ್ಕಾಗಿ ಬಿಟ್ಟಿದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮನಸೆಳೆಯುವ ಲಿಲ್ಲಿ ಹೂಗಳು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ಕೇಳುಗರೆ, ಇದುವರೆಗೂ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಮನಸ್ಸೆಳೆವ ಲಿಲ್ಲಿ ಹೂವು ಮತ್ತು ವೀಳ್ಯದೆಲೆ ಎಂಬ ವಿಷಯದ ಕುರಿತು ಕಾರ್ಯಕ್ರಮವನ್ನು ಕೇಳಿದಿರಿ.

ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಇಂದು ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಮಾಹಿತಿಯನ್ನು ತಿಳಿಯೋಣ. ನಮಸ್ಕಾರ ಕೇಳುಗರೆ, ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಡಿಜಿಟಲ್ ಸುರಕ್ಷತೆಗೆ ಸ್ವಾಗತ. ಇಂದು ನಾವು ದೇಶಾದ್ಯಂತ ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆ ಸೈಬರ್ ಮೋಸದ ಬಗ್ಗೆ ಮಾತನಾಡಲಿದ್ದೇವೆ. ಅದೇ ಡಿಜಿಟಲ್ ಅರೆಸ್ಟ್ ಮೋಸ. ಈ ಮೋಸದಿಂದ ಹಲವರು ತಮ್ಮ ಹಣ, ಸಮಯ ಮತ್ತು ಮಾನಸಿಕ ಶಾಂತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಸರಿಯಾದ ಜಾಗೃತಿ ಇದ್ದರೆ ಇದರಿಂದ ತಪ್ಪಿಸಿಕೊಳ್ಳಬಹುದು. ಹಾಗಿದ್ರೆ ಡಿಜಿಟಲ್ ಅರೆಸ್ಟ್ ಅಂದ್ರೇನು? ಮೊದಲು ಒಂದು ಮುಖ್ಯ ವಿಷಯ ತಿಳಿದುಕೊಳ್ಳೋಣ. ಡಿಜಿಟಲ್ ಅರೆಸ್ಟ್ ಎಂಬುದು ಕಾನೂನಿನ ಪದವೇ ಅಲ್ಲ. ಇದು ಸೈಬರ್ ಮೋಸಗಾರರು ಬಳಸುವ ಸುಳ್ಳು ತಂತ್ರ. ಮೋಸಗಾರರು ಪೊಲೀಸ್, ಸಿಬಿಐ, ಕಸ್ಟಮ್ಸ್ ಅಧಿಕಾರಿ ಅಥವಾ ಸೈಬರ್ ಕ್ರೈಮ್ ಅಧಿಕಾರಿಗಳಂತೆ ನಟಿಸುತ್ತಾರೆ. ಅವರು ಫೋನ್ ಅಥವಾ ವಿಡಿಯೋ ಕಾಲ್ ಮಾಡಿ ಹೇಳುತ್ತಾರೆ, ನಿಮ್ಮ ಆಧಾರ್ ಸಂಖ್ಯೆ ಅಪರಾಧಕ್ಕೆ ಬಳಕೆಯಾಗಿದೆ, ನಿಮ್ಮ ಬ್ಯಾಂಕ್ ಖಾತೆ ಹಣಕಾಸು ಮೋಸಕ್ಕೆ ಸಂಬಂಧಿಸಿದೆ, ನಿಮ್ಮ ಮೇಲೆ ಪ್ರಕರಣ ದಾಖಲಾಗಿದೆ, ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ನಂತರ ಅವರು ಹೇಳುತ್ತಾರೆ, ಈ ವಿಷಯವನ್ನು ಯಾರಿಗೂ ಹೇಳಬೇಡಿ, ಇದೀಗಲೇ ಹಣ ಪಾವತಿಸಿ, ಇಲ್ಲದಿದ್ದ

0: ಬಂಧನವಾಗುತ್ತದೆ. ಇವೆಲ್ಲ ಭಯ ಹುಟ್ಟಿಸುವ ನಾಟಕಗಳು. ಹಾಗಿದ್ರೆ ಸತ್ಯ ಏನು? ಯಾರನ್ನು ಫೋನ್ ಅಥವಾ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. ಹಾಗಿದ್ರೆ ಈ ಮೋಸ ಹೇಗ್ ನಡೆಯುತ್ತೆ? ಈ ಮೋಸಗಾರರು ತುಂಬಾ ಚತುರರು. ಅವರು ನಿಮ್ಮ ಹೆಸರನ್ನು, ವಿಳಾಸವನ್ನು ಹೇಳಬಹುದು, ನಕಲಿ ಐಡಿ ಕಾರ್ಡ್ ತೋರಿಸಬಹುದು, ಪೊಲೀಸ್ ಉಡುಪು ಧರಿಸಿ ವಿಡಿಯೋ ಕಾಲ್ ಮಾಡಬಹುದು, ಅಧಿಕೃತ ಕಚೇರಿ ಹಿನ್ನೆಲೆ ತೋರಿಸಬಹುದು. ಅವರು ನಿಮ್ಮನ್ನು ಗಂಟೆಗಳ ಕಾಲ ಲೈನ್ನಲ್ಲಿ ಇಡಬಹುದು, ಕುಟುಂಬದವರ ಜೊತೆ ಮಾತನಾಡದಂತೆ ತಡೆಯಬಹುದು. ಕೊನೆಯಲ್ಲಿ ಕೇಳುವುದು ಒಂದೇ: ಹಣ, ಪರಿಶೀಲನೆ ಶುಲ್ಕ, ಕೇಸ್ ಕ್ಲೋಸ್ ಮಾಡಲು ಹಣ, ಬೇಲ್ ಹಣ. ಇವೆಲ್ಲ ಸುಳ್ಳು. ಈ ಡಿಜಿಟಲ್ ಅರೆಸ್ಟ್ ಮೋಸದ ಕುರಿತು ಒಂದು ಕಿರುನಾಟಕ ಈಗ ನಿಮ್ಮ ಮುಂದೆ.
1: ನಮಸ್ಕಾರ, ನಾನು ಸೈಬರ್ ಕ್ರೈಮ್ ಅಧಿಕಾರಿ ಮಾತನಾಡುತ್ತಿದ್ದೇನೆ. ನಿಮ್ಮ ಆಧಾರ್ ನಂಬರ್ ಕ್ರಿಮಿನಲ್ ಕೇಸ್ನಲ್ಲಿ ಸಿಕ್ಕಿದೆ.
2: ಏನು ಸರ್, ನನಗೇನು ಗೊತ್ತಿಲ್ಲ.
1: ನೀವು ಡಿಜಿಟಲ್ ಅರೆಸ್ಟ್ ಅಡಿ ಇದ್ದೀರಿ. ಈಗಲೇ 50,000 ರು ಟ್ರಾನ್ಸ್ಫರ್ ಮಾಡಿ, ಇಲ್ಲದಿದ್ದರೆ ನಿಮ್ಮನ್ನ ಬಂಧನ ಮಾಡ್ತೀವಿ.
2: ಸರ್ ದಯವಿಟ್ಟು
3: ಒಂದ್ ನಿಮಿಷ ಇರು. ನಿಜವಾದ ಪೊಲೀಸು ಯಾರು ಹಣ ಕೇಳೋದಿಲ್ಲ, ಕರೆ ಕಟ್ ಮಾಡು.
0: ಇಲ್ಲಿ ಸ್ನೇಹಿತೆಯು ಸರಿಯಾದ ಸಲಹೆಯನ್ನು ನೀಡಿದಳು. ಇಂತಹ ಸಂದರ್ಭಗಳಲ್ಲಿ ಶಾಂತವಾಗಿರುವುದು ಅತ್ಯಂತ ಮುಖ್ಯ. ನಿಮ್ಮ ರಕ್ಷಣೆಗಾಗಿ ಸಲಹೆಗಳು ಇಲ್ಲಿವೆ. ಮೊದಲನೆಯದಾಗಿ, ಭಯಪಡಬೇಡಿ. OTP ಅಥವಾ ಬ್ಯಾಂಕ್ ವಿವರ ಹಂಚಬೇಡಿ. ಅಪರಿಚಿತ ಲಿಂಕ್ ಕ್ಲಿಕ್ ಮಾಡಬೇಡಿ. ಬೆದರಿಕೆ ಕರೆ ಬಂದರೆ ಕರೆ ಕಟ್ ಮಾಡಿ. ಕುಟುಂಬದವರ ಜೊತೆ ಚರ್ಚಿಸಿ. ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ಪರಿಶೀಲಿಸಿ. ಭಾರತದಲ್ಲಿ ಸೈಬರ್ ಮೋಸ ಸಹಾಯವಾಣಿ ನಂಬರ್ 1930. ಅಧಿಕೃತ ಸೈಬರ್ ಕ್ರೈಂ ಪೋರ್ಟಲ್ನಲ್ಲಿ ದೂರು ನೀಡಬಹುದು. ತಕ್ಷಣ ವರದಿ ಮಾಡಿದರೆ ಹಣ ಉಳಿಯುವ ಸಾಧ್ಯತೆ ಇದೆ. ಈ ಮೋಸಕ್ಕೆ ಯಾರು ಹೆಚ್ಚಾಗಿ ಅಪಾಯಕ್ಕೆ ಒಳಗಾಗುತ್ತಾರೆ ಎಂದರೆ ಹಿರಿಯ ನಾಗರಿಕರು, ವಿದ್ಯಾರ್ಥಿಗಳು, ಆನ್ಲೈನ್ ಸೇವೆ ಹೆಚ್ಚು ಬಳಸುವವರು, ತಂತ್ರಜ್ಞಾನದಲ್ಲಿ ಹೊಸಬರು. ಆದ್ದರಿಂದ ನಿಮ್ಮ ಮನೆ ಮಂದಿಗೆ ತಿಳಿಸಿ. ಪ್ರಿಯ ಕೇಳುಗರೆ, ಜಾಗೃತಿಯೇ ದೊಡ್ಡ ರಕ್ಷಣೆ. ಒಂದು ಕರೆ ನಿಮ್ಮ ಹಣ ಕಳೆದುಕೊಳ್ಳುವಂತೆ ಮಾಡಬಹುದು, ಆದರೆ ಒಂದು ಮಾಹಿತಿ ನಿಮ್ಮನ್ನು ರಕ್ಷಿಸಬಹುದು. ನೆನಪಿಡಿ, ಪೊಲೀಸ್ ಫೋನ್ನಲ್ಲಿ ಹಣ ಕೇಳುವುದಿಲ್ಲ, ಡಿಜಿಟಲ್ ಅರೆಸ್ಟ್ ಎಂಬುದು ಸುಳ್ಳು. ಈ ಮಾಹಿತಿಯನ್ನು ನಿಮ್ಮ ಕುಟುಂಬ, ಸ್ನೇಹಿತರು ಮತ್ತು ನೆರೆಹೊರೆಯವರ ಜೊತೆ ಹಂಚಿಕೊಳ್ಳಿ. ನಾನು ಇನ್ನು ಇಂದಿನ ಕಾರ್ಯಕ್ರಮದಿಂದ ವಿದಾಯ ಹೇಳುತ್ತೇನೆ. ಸುರಕ್ಷಿತವಾಗಿರಿ, ಎಚ್ಚರಿಕೆಯಿಂದಿರಿ, ಡಿಜಿಟಲ್ ಜಗತ್ತಿನಲ್ಲಿ ಜಾಣರಾಗಿರಿ.
4: ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತದೆ.

ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಜ್ಞಾನಸುಧ ವಿಮೋಚನೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ಅವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ನಮ್ಮ ಜ್ಞಾನಸುಧ ಕಾರ್ಯಕ್ರಮದಲ್ಲಿ ವಿವೇಚನೆ ಜೊತೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತು ಮಾಹಿತಿಯನ್ನ ತಿಳಿದು ಬರೋಣ. ನಮ್ಮೆಲ್ಲರ ಸಹಜ ಗುಣವೆಂದರೆ ನಾವು ಆದಷ್ಟು ನೆಮ್ಮದಿಯಾಗಿ ಬಾಳಬೇಕು, ಅದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳಬೇಕು. ಮುಂದೆ ಬರಬಹುದಾದ ಕಷ್ಟಗಳನ್ನು ಎದುರಿಸಲು ಈಗಲೇ ಸಿದ್ಧತೆ ಮಾಡಿಕೊಳ್ಳಬೇಕು ಎಂಬುದೇ ಆಗಿರುತ್ತದೆ. ಈಗ ಮಳೆಗಾಲದ ಆರಂಭದ ಸಮಯ. ಮಳೆ ಬರುವಾಗ ಹೊರಗೆ ಹೋಗಲಾಗುವುದಿಲ್ಲ ಎಂಬ ಕಾರಣದಿಂದ ಹಲವು ತಿಂಗಳಿಗೆ ಆಗುವಷ್ಟು ಸಾಮಗ್ರಿಗಳನ್ನು ಖರೀದಿಸಿ ಇಟ್ಟುಕೊಂಡರೆ ಒಳ್ಳೆಯದು ಎಂದು ಭಾವಿಸಿ ಖರೀದಿಸುತ್ತೇವೆ. ಇದನ್ನು ಮುಂಜಾಗೃತ ಕ್ರಮ ಎಂದು ಭಾವಿಸುತ್ತೇವೆ. ಇದು ಸಹಜವಾದದ್ದು, ಇದು ತಪ್ಪು ಎಂದೇನಲ್ಲ. ಆದರೆ ಎಷ್ಟನ್ನು ಖರೀದಿಸಬೇಕು ಎಂಬ ಬಗ್ಗೆ

ವಿವೇಚನೆ ಬೇಕಾಗುತ್ತದೆ. ಹಾಗೆಯೇ ನಾಳೆ ಬರಬಹುದಾದ ಆರ್ಥಿಕ ಸಂಕಷ್ಟಗಳ ಸಮಯದಲ್ಲಿ ಅನುಕೂಲವಾಗಲಿ ಎಂದು ಮೊದಲಿನಿಂದಲೂ ಕೂಡಿಡುವುದು ಸಹ ನಮ್ಮಲ್ಲಿ ಸಹಜವಾಗಿ ಬಂದಿರುವಂತಹದ್ದು. ಇದು ಎಷ್ಟು ಉಪಕಾರಿ ಕ್ರಮ ಎಂದರೆ, ಈ ಹಿಂದೆ ಅನೇಕ ದೇಶಗಳು ಆರ್ಥಿಕ ಸಮಸ್ಯೆಯಿಂದ ಬಳಲುವಂತಾದಾಗ ನಮ್ಮ ದೇಶಕ್ಕೆ ಅದು ಅಂತಹ ಸಮಸ್ಯೆಯೇ ಆಗಲಿಲ್ಲ. ಮುಂದೆ ಇಂತಹ ಸಮಸ್ಯೆ ದೇಶಕ್ಕೆ ಆಗಬಾರದು ಎಂದು ನಮ್ಮ ದೇಶವು ಸಹಜ ಸ್ಥಿತಿಯಲ್ಲಿದ್ದಾಗ ಕೇಂದ್ರ ಸರ್ಕಾರವೇ ಚಿನ್ನ ಖರೀದಿಸುತ್ತದೆ. ಇದರಿಂದಾಗಿ ನಮ್ಮ ದೇಶದಲ್ಲಿ ಅರಾಜಕತೆ ಉಂಟಾಗುವುದಿಲ್ಲ. ಇದು ಸರಿಯಾದ ಕ್ರಮವೇ? ಇದನ್ನು ನಾವು ಬಹಳ ವರ್ಷಗಳಿಂದ ಪಾಲಿಸಿಕೊಂಡು ಬರುತ್ತಿದ್ದೇವೆ. ಆದರೆ ಈಗ ಇಡೀ ವಿಶ್ವದಲ್ಲಿ ಆರ್ಥಿಕ ಸಂಕಷ್ಟ ಒದಗಿದೆ. ಈ ಸಮಯದಲ್ಲಿ ನಡೆಯುತ್ತಿರುವ ಅನವಶ್ಯಕವಾದ ಯುದ್ಧಗಳು ಮತ್ತೆ ಪ್ರಪಂಚದ ಆರ್ಥಿಕ ಸ್ಥಿತಿಯನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತಿದೆ. ಕೆಲವು ದೇಶಗಳು ನೇರವಾಗಿ ಯುದ್ಧದಲ್ಲಿ ಭಾಗಿಯಾದರೆ ಕೆಲವು ದೇಶಗಳು ಪರೋಕ್ಷವಾಗಿ ಯುದ್ಧ ಮಾಡುವ ದೇಶಗಳಿಗೆ ಬೆಂಬಲ ನೀಡುತ್ತಿವೆ. ನಮ್ಮ ದೇಶ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗದಿದ್ದರೂ ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ಹೊಡೆತ ಕಂಡುಬರುತ್ತಿದೆ. ಹೀಗಾಗಿ ದೇಶದ ಪ್ರಧಾನಿ ನರೇಂದ್ರ ಮೋದಿರವರು ದೇಶದ ಆರ್ಥಿಕ ಸ್ಥಿತಿಯು ಸುಧಾರಿಸುವ ತನಕ ಕೆಲವು ಕ್ರಮಗಳನ್ನು ಕೈಗೊಳ್ಳುವಂತೆ ದೇಶದ ಜನರಿಗೆ ಕರೆ ನೀಡಿದ್ದಾರೆ. ನಮ್ಮ ದೇಶ ಕೆಲವು ವಿಷಯಗಳಲ್ಲಿ ಸ್ವಾವಲಂಬಿಯಾದರೂ ಅನೇಕ ವಿಷಯಗಳಲ್ಲಿ ಪರಾವಲಂಬಿಯಾಗಿದೆ. ಉದಾಹರಣೆಗೆ ಇಂಧನ ಕ್ಷೇತ್ರ. ನಮ್ಮ ದೇಶದಲ್ಲಿನ ಇಂಧನ ಉತ್ಪಾದನೆ ಬಹಳ ಕಡಿಮೆ. ಇದು ದೇಶಾದ್ಯಂತ ದಿನದಿಂದ ದಿನಕ್ಕೆ ಇಂಧನ ಬಳಕೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಅದನ್ನು ಪೂರೈಸುವುದಕ್ಕಾಗಿ ನಾವು ವಿದೇಶಗಳಿಂದ ಅದನ್ನು ಆಮದು ಮಾಡಿಕೊಳ್ಳಬೇಕಾಗಿದೆ. ಈಗಂತೂ ಮಧ್ಯಪ್ರಾಚ್ಯ ದೇಶದಲ್ಲಿನ ಪ್ರಕ್ಷುಬ್ಧ ಪರಿಸ್ಥಿತಿಯಿಂದಾಗಿ ಹಣ ನೀಡುತ್ತೇವೆ ಎಂದರೂ ಇಂಧನ ತರಿಸಲು ಕಷ್ಟವಾಗುತ್ತಿದೆ. ಎಲ್ಲೆಡೆಯ ವ್ಯಾಪಾರಿ ಮನೋಭಾವದಂತೆ ಇಂಧನಕ್ಕೆ ಅದನ್ನು ಪೂರೈಸುವ ದೇಶಗಳು ಹೆಚ್ಚು ಹಣ ವಿಧಿಸುತ್ತಿವೆ. ಇಂಧನ ಬೇಕು ಎಂದಾದರೆ ಹೆಚ್ಚು ಹಣ ನೀಡಿ ಖರೀದಿಸಲಿ ಎಂಬುದು ಅವುಗಳ ಧೋರಣೆ. ನಮಗೆ ಇಂಧನ ಬೇಕೇ ಬೇಕು, ಅದು ಅಗತ್ಯಗಳಲ್ಲಿ ಒಂದಾಗಿದೆ. ಹಾಗಾಗಿ ದುಬಾರಿ ಬೆಲೆ ನೀಡಿಯಾದರೂ ಇಂಧನ ಖರೀದಿಸಬೇಕು, ಅದು ಅನಿವಾರ್ಯ. ಕೆಲವು ದಿನಗಳು ದೇಶದಲ್ಲಿ ಇಂಧನ ಸಿಗುವುದಿಲ್ಲ ಎಂದು ಭಾವಿಸಿದರೆ ದೇಶದ ಸ್ಥಿತಿ ಹೇಗಿರುತ್ತದೆ ಎಂದು ಕಲ್ಪಿಸುವುದು ಕಷ್ಟವಾಗುತ್ತದೆ. ಹಾಗಾಗಿ ದುಬಾರಿ ಬೆಲೆ ನೀಡಿಯಾದರೂ ಹೊರ ದೇಶಗಳಿಂದ ಇಂಧನ ಖರೀದಿಸಬೇಕಾಗಿದೆ. ಇದರಿಂದ ನಮ್ಮ ದೇಶದ ಆರ್ಥಿಕ ಸ್ಥಿತಿ ಬಿಗಡಾಯಿಸುತ್ತಿದೆ. ಹಾಗೆಯೇ ನೋಡಿದರೆ ನಮ್ಮ ದೇಶ ಯುದ್ಧದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ, ಅದರಂತೆ ದೇಶದ ಜನರು ಯುದ್ಧದಲ್ಲಿ ಭಾಗಿಯಾಗಿಲ್ಲ. ಆದರೂ ಯುದ್ಧದ ಪರಿಣಾಮ ಎಲ್ಲರನ್ನು ಕಾಡುತ್ತಿದೆ. ಈ ಕಾರಣದಿಂದಾಗಿ ಇಂಧನವನ್ನು ಅಗತ್ಯದಷ್ಟು ಮಾತ್ರ ಉಪಯೋಗಿಸಿ ಎಂದು ನಮ್ಮ ದೇಶದ ಪ್ರಧಾನಮಂತ್ರಿ ದೇಶದ ಜನರನ್ನು ಕೈಮುಗಿದು ಬೇಡಿಕೊಂಡಿದ್ದಾರೆ. ಇದರ ಭಾಗವಾಗಿ ಇಂಧನ ದರ ಹೆಚ್ಚಿಸಿದ್ದಾರೆ. ಇದು ಹಣ ಮಾಡುವ ದಂಧೆಯಾಗಿ ಕಂಡುಬರುವುದಿಲ್ಲ. ಆದರೆ ದರ ಹೆಚ್ಚಾದಾಗ ಜನರು ಅನಗತ್ಯವಾಗಿ ಖರೀದಿಸುವುದನ್ನು ಕಡಿಮೆ ಮಾಡಬಹುದು. ಇಂಧನ ಖರೀದಿ ದೇಶದಲ್ಲಿ ಕಡಿಮೆಯಾದರೆ ಹೊರಗಿನಿಂದ ಖರೀದಿಸುವುದನ್ನು ಕಡಿಮೆ ಮಾಡಬಹುದು. ಆಗ ದೇಶದ ಹಣ ದೇಶದಲ್ಲೇ ಉಳಿಯುತ್ತದೆ ಎಂಬುದು ಇದರ ಆಶಯ. ಆದರೆ ಕೆಲವರು ಇದರಲ್ಲೂ ರಾಜಕೀಯ ಮಾಡಿ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ದೇಶದ ಸಂಕಷ್ಟದ ಸ್ಥಿತಿಯಲ್ಲಿ ಆಡಳಿತ ಹಾಗೂ ವಿರೋಧ ಪಕ್ಷಗಳು ಒಂದಾಗಿ ನಿಲ್ಲಬೇಕಾಗುತ್ತದೆ. ಹಾಗೆಯೇ ಜನರು ಸಹಕರಿಸಬೇಕಾಗುತ್ತದೆ. ದೇಶ ಉಳಿದರೆ ಮಾತ್ರ ನಾವೆಲ್ಲ ಕ್ಷೇಮವಾಗಿ ಉಳಿಯಬಹುದು. ಇಂತಹ ಸಮಯದಲ್ಲಿ ನಾವು ನಮ್ಮ ವಿವೇಚನೆ ಉಪಯೋಗಿಸಬೇಕಾಗುತ್ತದೆ. ದೇಶದ ಪ್ರಧಾನಿಯವರು ಕೋರಿರುವ ಮತ್ತೊಂದು ಕೋರಿಕೆ ಎಂದರೆ ಚಿನ್ನವನ್ನು ಅನಗತ್ಯವಾಗಿ ಖರೀದಿಸಬೇಡಿ ಎಂದು. ನಿಮಗೆ ತಿಳಿದಿರುವಂತೆ ಎಲ್ಲ ದೇಶಗಳ ಆರ್ಥಿಕ ಸ್ಥಿತಿ ಆ ದೇಶದಲ್ಲಿರುವ ಚಿನ್ನದ ಸಂಗ್ರಹದ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಯಾವ ದೇಶದಲ್ಲಿ ಚಿನ್ನದ ಸಂಗ್ರಹ ಹೆಚ್ಚಾಗಿರುವುದೋ ಅಂತಹ ದೇಶ ಆರ್ಥಿಕವಾಗಿ ಸದೃಢ ಎಂಬುದು ಕಂಡುಬರುತ್ತದೆ. ನಮ್ಮ ದೇಶದಲ್ಲೂ ಚಿನ್ನದ ಉತ್ಪಾದನೆಯಾಗುತ್ತದೆ, ಆದರೆ ಅದು ನಮಗೆ ಸಾಲದಾಗಿದೆ. ಇದರಿಂದಾಗಿ ವಿದೇಶದಿಂದ ಚಿನ್ನವನ್ನು ಆಮದು ಮಾಡಿಕೊಳ್ಳಬೇಕಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಚಿನ್ನದ ಬೆಲೆ ನಾಗಲೋಟದಿಂದ ಹೆಚ್ಚಾಗುತ್ತಿದೆ. ನಮ್ಮಲ್ಲಿ ಮೊದಲಿನಿಂದಲೂ ಚಿನ್ನದ ವ್ಯಾಮೋಹ ಜಾಸ್ತಿ. ಮೊದಲೆಲ್ಲ ಚಿನ್ನದ ಆಭರಣ ಧರಿಸುವುದು ಘನತೆಯ ವಿಷಯ.

ಸಂದರ್ಭವಾಗಿತ್ತು. ಮದುವೆ, ಮುಂಜಿ, ಗೃಹ ಪ್ರವೇಶದಂಥ ಸಂದರ್ಭದಲ್ಲಿ ಮಹಿಳೆಯರು ಹೆಚ್ಚು ಚಿನ್ನದ ಆಭರಣ ಧರಿಸಿ ತಮ್ಮ ಶ್ರೀಮಂತಿಕೆಯನ್ನು ಪ್ರದರ್ಶಿಸುತ್ತಿದ್ದರು. ಈಗ ಆಭರಣಕ್ಕೆ ಎಂದು ಅಲ್ಲದಿದ್ದರೂ ದೇಶದಲ್ಲಿ ಚಿನ್ನದ ಖರೀದಿ ಮುಂದುವರಿದಿದೆ. ಈಗ ಚಿನ್ನದ ಖರೀದಿ ಉಳಿತಾಯದ ಮಾರ್ಗವಾಗಿ ಬದಲಾಗಿದೆ. ಇಂದು ಲಕ್ಷ ಕೊಟ್ಟು ಚಿನ್ನ ಖರೀದಿಸಿದರೆ ಅದು ಕೆಲವೇ ದಿನಗಳು ಅಥವಾ ವರ್ಷಗಳಲ್ಲಿ ಎರಡು ಪಟ್ಟು ಆಗಬಹುದು ಎಂದು ಜನರು ಚಿನ್ನ ಖರೀದಿಸುತ್ತಾರೆ. ಈಗಿನ ಪರಿಸ್ಥಿತಿಯಲ್ಲಿ ಚಿನ್ನವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಕ್ಷೇಮವಲ್ಲ ಎಂದು ಅದನ್ನು ಬ್ಯಾಂಕ್ನ ಲಾಕರ್ಗಳಲ್ಲಿ ಇಡುತ್ತಾರೆ. ಅಂದರೆ ಅದಕ್ಕೆ ಹೂಡಿಕೆ ಮಾಡಿರುವ ಹಣ ಮತ್ತೆ ಚಲಾವಣೆಗೆ ಬರುವುದಿಲ್ಲ. ಇದು ದೇಶದ ಆರ್ಥಿಕ ಸ್ಥಿತಿಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಅದರ ಬದಲು ಕಡಿಮೆಯಾದರೂ ಸರಿ ಸ್ವಲ್ಪ ಬಡ್ಡಿ ಬರುವಂತೆ ಬ್ಯಾಂಕುಗಳಲ್ಲಿ ಠೇವಣಿ ಇರಿಸಿದರೆ ಆ ಠೇವಣಿ ಹಣವನ್ನು ಬ್ಯಾಂಕಿನ ಮೂಲಕ ದೇಶ ಉಪಯೋಗಿಸಬಹುದು. ಆ ಹಣವನ್ನು ಅಗತ್ಯವಿದ್ದವರಿಗೆ ಸಾಲವಾಗಿ ನೀಡಬಹುದು. ಹೀಗೆ ಸಾಲ ಪಡೆದವರು ಹೊಸ ಉದ್ಯಮ ಸ್ಥಾಪಿಸಬಹುದು. ಇದರಿಂದ ಒಂದಷ್ಟು ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗುವುದಲ್ಲವೇ? ದೇಶದ ಅಗತ್ಯವನ್ನು ಪೂರೈಸಿಕೊಳ್ಳಬಹುದು. ನಮ್ಮ ಅಗತ್ಯ ನಮ್ಮಲ್ಲೇ ಈಡೇರಿದಾಗ ವಿದೇಶದಿಂದ ಅಂಥವುದನ್ನು ಆಮದು ಮಾಡಿಕೊಳ್ಳುವ ಸ್ಥಿತಿ ಕಡಿಮೆಯಾಗಬಹುದು. ಈ ಕಾರಣದಿಂದಲೂ ಅಗತ್ಯಕ್ಕಿಂತ ಹೆಚ್ಚು ಚಿನ್ನ ಖರೀದಿ ಮಾಡಬೇಡಿ ಎಂದು ಪ್ರಧಾನಿ ಕರೆ ನೀಡಿದ್ದಾರೆ. ಇದನ್ನು ಕೆಲವರು ಅಪೇಕ್ಷಿಸುತ್ತಿದ್ದಾರೆ. ಹಾಗಿದ್ದರೆ ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಅಗತ್ಯವಾದ ಚಿನ್ನವನ್ನೇ ಖರೀದಿಸಬಾರದೆ ಎಂಬ ಪ್ರಶ್ನೆ ಎನ್ನುತ್ತಿದ್ದಾರೆ. ಪ್ರಧಾನಮಂತ್ರಿ ಹಾಗೆ ಹೇಳಲಿಲ್ಲ. ಅಗತ್ಯವಿರುವಷ್ಟು ಮಾತ್ರ ಚಿನ್ನ ಖರೀದಿಸಿ ಉಳಿತಾಯದ ನೆಲೆಯಲ್ಲಿ ಹೆಚ್ಚು ಖರೀದಿಸಬೇಡಿ ಎಂದಿದ್ದಾರೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ವರಿವಿಗೆ ಇಂತಹ ಕರೆ ನೀಡದೆ ಈಗ ಏಕೆ ಹೀಗೆ ಹೇಳುತ್ತಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಪರಿಸ್ಥಿತಿ ಹೀಗೆ ಇರುವುದಿಲ್ಲ. ಪ್ರಧಾನಿಯವರ ಕರೆ ಒಂದು ವರ್ಷಕ್ಕೆ ಮಾತ್ರ ಎಂದು ಹೇಳಿರುವುದನ್ನು ಗಮನಿಸಬೇಕು. ದೇಶದ ಆರ್ಥಿಕ ಸ್ಥಿತಿ ನಿಯಂತ್ರಣಕ್ಕೆ ಬಂದ ನಂತರ ಹೀಗೆ ಯಾರೂ ಕರೆ ನೀಡುವುದಿಲ್ಲ. ಇದನ್ನು ಸಹ ಗಮನಿಸಬೇಕು. ನಿಮ್ಮ ಮನೆಯ ಹೆಂಗಸರಂತೂ ಮನೆ ಖರ್ಚಿಗಾಗಿ ಪತಿ ನೀಡುವ ಹಣದಲ್ಲಿ ಒಂದಷ್ಟು ಉಳಿತಾಯ ಮಾಡುತ್ತಾರೆ. ಇದಕ್ಕೆ ಮೊದಲಿನಿಂದಲೂ ಕ್ಷೇಮವಾದ ಜಾಗ ಸಾಸಿವೆ ಡಬ್ಬಿ ಎಂದು ಹೇಳಲಾಗುತ್ತದೆ. ಏಕೆಂದರೆ ಸಾಸಿವೆ ಸುಲಭವಾಗಿ ಕೆಡುವುದಿಲ್ಲ. ಅದಕ್ಕೆ ಇರುವೆಯಂತಹ ಕ್ರಿಮಿಗಳು ಅದರ ಮೇಲೆ ದಾಳಿ ಮಾಡುವುದಿಲ್ಲ ಇತ್ಯಾದಿ ಕಾರಣಗಳಿವೆ. ನಮ್ಮ ಅನೇಕ ಹಿಂದಿನ ಕಥೆಗಳಲ್ಲಿ ನಾನು ಕಷ್ಟಪಟ್ಟು ಉಳಿಸಿದ್ದ ಹಣವನ್ನು ಸಾಸಿವೆ ಡಬ್ಬಿಯಿಂದ ತೆಗೆದುಕೊಟ್ಟಳು ಎಂಬ ಮಾತನ್ನು ಕೇಳುತ್ತೇವೆ. ಇದು ಸಂಸಾರದ ಯಶಸ್ಸಿನ ಗುಟ್ಟು ಹೌದು. ಈ ರೀತಿ ಸಂಗ್ರಹಿಸಿದ ಹಣ ನಮ್ಮ ಉಪಯೋಗಕ್ಕೆ, ತನ್ಮೂಲಕ ದೇಶದ ಉಪಯೋಗಕ್ಕೆ ಬರಬೇಕು. ಅದನ್ನು ಮಾರುಕಟ್ಟೆಯಲ್ಲಿ ಮತ್ತೆ ಚಲಾವಣೆಗೆ ತರಬೇಕು. ಆಗ ಅದು ಸಮರ್ಪಕವಾದ ನಿರ್ಧಾರ ಎನಿಸುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ವಿವೇಚನೆ ಜೊತೆ ದೇಶದ ಹಿತವು ಇರಬೇಕು ಎಂಬ ವಿಷಯದ ಕುರಿತ ಜ್ಞಾನಸುಧಾ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಕೇಳುಗರೆ, ಇದುವರೆಗೂ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ವಿಮೋಚನೆ ದೇಶದ ಹಿತವೂ ಇರಬೇಕು ಎಂಬ ವಿಷಯದ ಕುರಿತು ಶ್ರೀ ಪ್ರಕಾಶ್ ನಡೆಸಿಕೊಟ್ಟ ಕಾರ್ಯಕ್ರಮವನ್ನು ಕೇಳಿದರು.
1: ಸಾರ್ವಜನಿಕರಿಗೊಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2:30 to 3:30 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಕುರಿತು ಯಶಿಕೋಟೆ ಹಾಗೂ ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ನೇರ ಸಂದರ್ಶನ ಫೋನಿನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವ ಹಾಗೂ ಶೈಕ್ಷಣಿಕ ಚಟುವಟಿಕೆಗಳ ಕುರಿತು ನೇರವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಸಿಎನ್ ರಾಜುರವರೊಂದಿಗೆ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900003

ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ವಾರ್ತೆಗಳ ವಿವರ. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ಇಂದು ಬೆಳಗ್ಗೆ ಬೆಂಗಳೂರಿನ ಹೊರವಲಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಪ್ರತಿಷ್ಠಾನದ 45ನೇ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಹಾಗೂ ಅನಿಶ್ಚಿತತೆಯ ನಡುವೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಶಾಂತಿ ಹಾಗೂ ಮಾನವೀಯ ಮೌಲ್ಯಗಳನ್ನು ವಿಶ್ವಶಾಂತಿಗೆ ಕೊಡುಗೆ ನೀಡುತ್ತಿದೆ ಎಂದರು. 181 ರಾಷ್ಟ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆರ್ಟ್ ಆಫ್ ಲಿವಿಂಗ್ ಕೇಂದ್ರಗಳು ಜನಜೀವನ ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿವೆ. ಗ್ರಾಮೀಣಾಭಿವೃದ್ಧಿ, ಪರಿಸರ, ಆಧ್ಯಾತ್ಮಿಕತೆ ಹೀಗೆ ಹಲವಾರು ವಲಯಗಳಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಸಮಾಜ ಸುಧಾರಣೆಗೆ ಕೈಜೋಡಿಸಿದೆ ಎಂದು ತಿಳಿಸಿದರು. ಭಕ್ತಿ ಎನ್ನುವ ಚಿಂತನೆಯ ಕುರಿತು ಸಾಮಾನ್ಯವಾಗಿ ಗೊಂದಲವಿದೆ. ಕೇವಲ ದೇವರನ್ನು ಪೂಜಿಸುವುದಷ್ಟೇ ಭಕ್ತಿಯಲ್ಲ. ಭಕ್ತಿ ಎಂದರೆ ಬದ್ಧತೆಯಾಗಿದೆ. ನಮ್ಮ ಬಗ್ಗೆ ನಾವು ಬದ್ಧತೆ ಹೊಂದಿರಬೇಕು. ಕುಟುಂಬದ ಕುರಿತಾಗಿ, ಸಮಾಜ, ದೇಶ ಹಾಗೂ ಮಾನವೀಯತೆಯ ಕುರಿತು ಹೊಂದಿರುವ ಬದ್ಧತೆಯೇ ಭಕ್ತಿಯಾಗಿದೆ. ಪ್ರತಿಯೊಬ್ಬರೊಂದಿಗೂ ಶಾಂತಿಯಿಂದ ಸಹಬಾಳ್ವೆ ನಡೆಸುವುದನ್ನು ಭಕ್ತಿ ತಿಳಿಸಿಕೊಡುತ್ತದೆ. ಜೀವಿಸುವುದು ಒಂದು ಕಲೆಯಾಗಿದ್ದು, ದಿನವೂ ಆನಂದದಿಂದ ಜೀವಿಸುವ ಕಲೆಯನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲಾಟ್, ಆಧ್ಯಾತ್ಮಿಕ ಜ್ಞಾನವನ್ನು ಸರಳ ಭಾಷೆಯಲ್ಲಿ ತಿಳಿಸಿಕೊಡುವ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಪ್ರಯತ್ನದಿಂದ ಜನಸಾಮಾನ್ಯರಿಗೆ ಅನುಕೂಲವಾಗಿದೆ. ವಿಕಸಿತ ಭಾರತ ನಿರ್ಮಾಣಕ್ಕೆ ಆರ್ಥಿಕ ಪ್ರಗತಿಯೊಂದಿಗೆ ಆಧ್ಯಾತ್ಮಿಕ ಬೆಳವಣಿಗೆಯೂ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಆರ್ಟ್ ಆಫ್ ಲಿವಿಂಗ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆ ನೀಡುತ್ತಿದೆ ಎಂದರು. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಇಂದಿನಿಂದ ಇದೇ 31ರವರೆಗೆ ಕರ್ನಾಟಕ, ಗೋವಾ ಮತ್ತು ಕೇರಳಂ ರಾಜ್ಯಗಳ ಪ್ರವಾಸದ ಭಾಗವಾಗಿ ಬೆಂಗಳೂರಿಗೆ ಭೇಟಿ ನೀಡಿದ್ದರು. ಇಂದು ದಾವಣಗೆರೆಯಲ್ಲಿ ಬಿಡಿಟಿ ಇಂಜಿನಿಯರಿಂಗ್ ಕಾಲೇಜ್ ವಿಶ್ವವಿದ್ಯಾಲಯದ ಅಮೃತ ಮಹೋತ್ಸವದಲ್ಲಿ ಅವರು ಪಾಲ್ಗೊಳ್ಳಲಿದ್ದಾರೆ. ನಾಳೆ ಉಪರಾಷ್ಟ್ರಪತಿ ಅವರು ಗೋವಾಗೆ ತೆರಳಿ ಪಣಜಿಯಲ್ಲಿ ಗೋವಾ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ಸಿಎಸ್ಐಆರ್ ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆಗೆ ಭೇಟಿ ನೀಡಲಿದ್ದಾರೆ. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಬೇಕು ಎಂದು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ಇಂದು ಮಹತ್ವದ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಉಂಟಾಗುವ ವಿಳಂಬವು ದಾವೆದಾರರಿಗೆ ತುಂಬಲಾರದ ನಷ್ಟವನ್ನು ಉಂಟುಮಾಡಬಹುದು ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ.

0: ವೈಯಕ್ತಿಕ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳ ಅಗತ್ಯವನ್ನು ಒತ್ತಿ ಹೇಳಿದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ಚಾಯ್ ಮಾಲ್ಯ ಬಾಗ್ಚಿ ಅವರನ್ನೊಳಗೊಂಡ ಪೀಠವು ಜಾಮೀನು ಅರ್ಜಿಗಳ ಮೇಲಿನ ಆದೇಶಗಳನ್ನು ಅದೇ ದಿನ ಪ್ರಕಟಿಸಬೇಕು ಮತ್ತು ಒಂದು ವೇಳೆ ಆದೇಶವನ್ನು ಕಾಯ್ದಿರಿಸಿದರೆ ಮರುದಿನವೇ ಅದನ್ನು ಪ್ರಕಟಿಸಿ ಜಾಲತಾಣಕ್ಕೆ ಅಪ್ಲೋಡ್ ಮಾಡಬೇಕು ಎಂದು ತಿಳಿಸಿದೆ. ಹಲವಾರು ಪ್ರಮುಖ ನಿರ್ದೇಶನಗಳನ್ನು ಹೊರಡಿಸಿದ ಸುಪ್ರೀಂ ಕೋರ್ಟ್ ಜಾಮೀನು ಅಥವಾ ಶಿಕ್ಷೆ ಅಮಾನತುಗೊಳಿಸುವ ಆದೇಶವನ್ನು ಪ್ರಕಟಿಸಿದ ತಕ್ಷಣವೇ ಜೈಲು ಅಧಿಕಾರಿಗಳಿಗೆ ತಲುಪಿಸಬೇಕು ಮತ್ತು ವಿಚಾರಣಾಧೀನ ಕೈದಿಯನ್ನು ಆದಷ್ಟು ಅದೇ ದಿನ ಅಥವಾ ಹೆಚ್ಚೆಂದರೆ ಮರುದಿನವೇ ಬಿಡುಗಡೆ ಮಾಡಬೇಕು ಎಂದು ಸ್ಪಷ್ಟಪಡಿಸಿದೆ. ಕರ್ನಾಟಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಇಂದು ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ ಮತ್ತು ತಕ್ಷಣದಿಂದ ಜಾರಿಗೆ ಬರುವಂತೆ ಸಚಿವ ಸಂಪುಟವನ್ನು ವಿಸರ್ಜಿಸಿದ್ದಾರೆ. ಆದಾಗ್ಯೂ ಹಂಗಾಮಿ ಮುಖ್ಯಮಂತ್ರಿಯಾಗಿ ಪರ್ಯಾಯ ವ್ಯವಸ್ಥೆ ಮಾಡುವವರೆಗೆ ಅವರು ಅಧಿಕಾರದಲ್ಲಿ ಮುಂದುವರಿಯುವಂತೆ ಮತ್ತು ಹೆಚ್ಚು ಅವಧಿಯಲ್ಲಿ ಯಾವುದೇ ಕಾರ್ಯಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳದಂತೆ ಅವರನ್ನು ಕೋರಲಾಗಿದೆ. ನಿನ್ನೆ ಲೋಕಭವನದಲ್ಲಿ ಸಿದ್ದರಾಮಯ್ಯ ಅವರು ತಮ್ಮ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಅವರು 50 ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ದುಂಡುಮೇಜಿನ ಸಭೆಯಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿರುವ ಭಾರತೀಯ ಕಾನ್ಸುಲೇಟ್ ಜನರಲ್ ಅಮೆರಿಕ ಭಾರತ ಕಾರ್ಯತಂತ್ರದ ಪಾಲುದಾರಿಕೆ ವೇದಿಕೆಯ ಸಹಯೋಗದೊಂದಿಗೆ ಈ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಕೇಂದ್ರ ಸಚಿವರು ಸಭೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಭಾರತದ ಸದೃಢ ಆರ್ಥಿಕ ಪ್ರಗತಿ ಸುಧಾರಣಾ ಆಧಾರಿತ ವ್ಯಾಪಾರ ವಾತಾವರಣ ಹಾಗೂ ಜಾಗತಿಕ ಹೂಡಿಕೆದಾರರಿಗೆ ವಿಸ್ತರಿಸುತ್ತಿರುವ ಬೃಹತ್ ಅವಕಾಶಗಳ ಕುರಿತು ಉಲ್ಲೇಖಿಸಿರುವುದಾಗಿ ತಿಳಿಸಿದ್ದಾರೆ. ಪರಸ್ಪರ ಸಹಭಾಗಿತ್ವ ಮತ್ತು ಹಂಚಿಕೆಯ ಸಮೃದ್ಧಿಗಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಹೂಡಿಕೆ ನಾವೀನ್ಯತೆ ಮತ್ತು ಪೂರೈಕೆ ಸರಪಳಿ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸುವ ವಿವಿಧ ಮಾರ್ಗಗಳ ಕುರಿತು ಚರ್ಚಿಸಲಾಗಿದೆ ಎಂದು ಅವರು ಹೇಳಿದ್ದಾರೆ. ಜೂನ್ನಿಂದ ಸೆಪ್ಟೆಂಬರ್ವರೆಗೆ ನಡೆಯಲಿರುವ ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಭೂವಿಜ್ಞಾನ ಸಚಿವಾಲಯದ ಕಾರ್ಯದರ್ಶಿ ಡಾ ಎಂ ರವಿಚಂದ್ರನ್, ಈ ಅವಧಿಯಲ್ಲಿ ದೇಶದ ನೈಋತ್ಯ ಮುಂಗಾರು ಹಂಗಾಮಿನ ಮಳೆಯು ದೀರ್ಘಾವಧಿ ಸರಾಸರಿಯ 90% ಸಾಧ್ಯತೆ ಇದೆ ಎಂದು ತಿಳಿಸಿದರು. ಮುಂಗಾರು ಹಂಗಾಮಿನಲ್ಲಿ ಈಶಾನ್ಯ ಭಾರತದಲ್ಲಿ ವಾಡಿಕೆ ಮಳೆಯಾಗುವ ಸಾಧ್ಯತೆ ಇದ್ದು ಮಧ್ಯ ಭಾರತ, ದಕ್ಷಿಣ ಪರ್ಯಾಯ ದ್ವೀಪ ಮತ್ತು ವಾಯುವ್ಯ ಭಾರತದಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮುಂಗಾರು ಅವಧಿಯಲ್ಲಿ ಎಲ್ ನೀನೋ ಪರಿಸ್ಥಿತಿಗಳು ಸೃಷ್ಟಿಯಾಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹವಾಮಾನ ಇಲಾಖೆಯ ಮಹಾನಿರ್ದೇಶಕ ಡಾ ಮೃತ್ಯುಂಜಯ್ ಮಹಾಪಾತ್ರ ಅವರು ಜೂನ್ ತಿಂಗಳಿನಲ್ಲಿ ದೇಶದ ಸರಾಸರಿ ಮಳೆಯು ವಾಡಿಕೆಗಿಂತ ಕಡಿಮೆ ಇರಲಿದೆ ಎಂದು ತಿಳಿಸಿದರು. ಭಾರತ ತನ್ನ ಶುದ್ಧ ಇಂಧನ ಉತ್ಪಾದನಾ ಪಯಣದಲ್ಲಿ ಐತಿಹಾಸಿಕ ಮೈಲಿಗಲ್ಲೊಂದನ್ನು ಸಾಧಿಸಿದೆ. ಕೇಂದ್ರದ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯಡಿ ದೇಶದ 40 ಮನೆಗಳಿಗೆ ಈಗ ಛಾವಣಿ ಮೇಲಿನ ಸೌರ ವಿದ್ಯುತ್ ಸೌಲಭ್ಯವನ್ನು ಕಲ್ಪಿಸುವ ಮೂಲಕ ಸಬಲೀಕರಣಗೊಳಿಸಲಾಗಿದೆ ಎಂದು ಕೇಂದ್ರ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ತಿಳಿಸಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು ಈ ಪರಿವರ್ತನಾತ್ಮಕ ಯೋಜನೆಯು ಕೇವಲ ಒಂದು ನವೀಕರಿಸಬಹುದಾದ ಇಂಧನ ಉಪಕ್ರಮವಾಗಿರದೆ ದೇಶದ ನಾಗರಿಕರನ್ನು ವಿದ್ಯುತ್ ಗ್ರಾಹಕರಿಂದ ವಿದ್ಯುತ್ ಉತ್ಪಾದಕರನ್ನಾಗಿ ಪರಿವರ್ತಿಸುತ್ತಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಸಾರ್ವಜನಿಕ ಕುಟುಂಬಗಳ

0: ವಿದ್ಯುತ್ ವೆಚ್ಚವನ್ನು ಕಡಿಮೆ ಮಾಡಲು ನೆರವಾಗುತ್ತಿದ್ದು, ಸರ್ಕಾರದ ಸಬ್ಸಿಡಿಗಳ ಲಾಭವನ್ನು ಪಡೆದುಕೊಂಡು ಶೂನ್ಯ ವಿದ್ಯುತ್ ಬಿಲ್ ಕಡೆಗೆ ಮುನ್ನಡೆಯಲು ಜನರಿಗೆ ಸಹಾಯಕಾರಿಯಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ. ಮಾರ್ಚ್ 28ರಿಂದ ನಡೆಯುತ್ತಿರುವ ಐಪಿಎಲ್ T20 ಕ್ರಿಕೆಟ್ ಟೂರ್ನಿ ಅಂತಿಮ ಘಟ್ಟ ತಲುಪುತ್ತಿದ್ದು, ಇಂದು ನಡೆಯಲಿರುವ ಎರಡನೇ ಕ್ವಾಲಿಫೈಯರ್ನ ಪ್ರಮುಖ ಹಣಾಹಣಿಯಲ್ಲಿ ಗುಜರಾತ್ ಟೈಟಾನ್ಸ್ ಹಾಗೂ ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ಫೈನಲ್ ಗೆರುವ ಮತ್ತೊಂದು ಅವಕಾಶವಾಗಿ ಗುಜರಾತ್ ಟೈಟಾನ್ಸ್ ಮೊದಲನೇ ಕ್ವಾಲಿಫೈಯರ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಎ ಪಂದ್ಯದ ಮೂಲಕ ಫೈನಲ್ ಗೆರುವ ತವಕದಲ್ಲಿದ್ದರೆ, ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಮಾಜದಲ್ಲಿ ಸೌಹಾರ್ದತೆ ಕಾಪಾಡಲು ಆಂತರಿಕ ಶಾಂತಿ ಅತ್ಯಗತ್ಯ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳೊಳಗಾಗಿ ಪ್ರಕಟಿಸಲು ದೇಶದ ಎಲ್ಲ ಉಚ್ಚ ನ್ಯಾಯಾಲಯಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ನ್ಯೂಯಾರ್ಕ್ನಲ್ಲಿ 50ಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಕೈಗಾರಿಕಾ ನಾಯಕರೊಂದಿಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್ ದುಂಡುಮೇಜಿನ ಸಭೆ. ಪ್ರಸಕ್ತ ವರ್ಷದ ನೈಋತ್ಯ ಮುಂಗಾರು ಹಂಗಾಮಿನಲ್ಲಿ ದೇಶದಾದ್ಯಂತ ವಾಡಿಕೆಗಿಂತ ಕಡಿಮೆ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಐಪಿಎಲ್ ಟಿ20 ಕ್ರಿಕೆಟ್ ಎರಡನೇ ಕ್ವಾಲಿಫೈಯರ್ನಲ್ಲಿಂದು ಗುಜರಾತ್ ಟೈಟಾನ್ಸ್ ರಾಜಸ್ಥಾನ್ ರಾಯಲ್ಸ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30ಕ್ಕೆ.
1: ಆಕಾಶವಾಣಿ ಮೈಸೂರು ಎಫ್ಎಂ 100.6. ಸಮಯ 1:25 ಇನ್ನು ಮುಂದೆ ಮಧುಲಿಕಾ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಭಾವಗೀತೆಗಳು. ಮೊದಲಿಗೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರ ರಚನೆ ಬೇಸರದ ಬಯಲಿನಲ್ಲಿ ಬೋಳು ಮರ ಕರೆಯುತ್ತಿದೆ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಆತ್ಮೀಯರೇ, ಇನ್ನು ಮುಂದೆಯೇ ನಮ್ಮ ನಿಲಯದಿಂದ ಹಾಡು ಹೊಸ ಆ್ಯಂಡ್ ಪೋಸ್ಟ್ನ ಶ್ರೀಯುತ ಪ್ರಕಾಶ್ ರವರು ಹಾಡಿರುವ ಹಾಡುಗಳು ಪ್ರಸಾರವಾಗಲಿವೆ. ಬನ್ನಿ ಆಲಿಸಿ ಬರೋಣ.

ಕೇಳುಗರೆ, ಇದುವರೆಗೂ ಹಾಡುವಸ್ತೆ ಕಾರ್ಯಕ್ರಮದಲ್ಲಿ ಆಂಡ್ ಪೋಸ್ಟ್ನ ಶ್ರೀಯುತ ಪ್ರಕಾಶ್ ರವರು ಹಾಡಿರುವ ಹಾಡುಗಳನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ.

0: ಎಲ್ಲರಿಗೂ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ.

0: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
1: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
2: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್ ಇಮೇಲ್ ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
3: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಮಹಾಭಾರತ ಶಕುನಿಯ ಆವಾಸನ ದುರ್ಯೋಧನನ ಸರೋವರ ಪ್ರವೇಶ ಕುರಿತು ಬೆಂಗಳೂರಿನ ವಿದ್ಯಾವರ್ಧಕ ಕಾಲೇಜಿನ ಅಧ್ಯಾಪಕರಾದ ಶ್ರೀಯುತ ಎಂಸಿ ಪ್ರಕಾಶ್ ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

ಇಲ್ಲಿಂದ ಮುಂದೆ ಭೀಮ ದುರ್ಯೋಧನರ ಯುದ್ಧ ಆಗುವವರೆಗೂ ರಣರಂಗದ ಭೀಕರ ದರ್ಶನವನ್ನು ವ್ಯಾಸಭಾರತವೂ ಸರಿ, ಕುಮಾರವ್ಯಾಸನ ಭಾರತವೂ ಸರಿ, ರನ್ನನ ಗದಾಯುದ್ಧ, ಪಂಪನ ವಿಕ್ರಮಾರ್ಜುನ ವಿಜಯ ಇವೆಲ್ಲ ಆ ಯುದ್ಧ ಭೂಮಿಯ ಭೀಕರ ದರ್ಶನವನ್ನು ನಮಗೆ ವಿವಿಧ ರೀತಿಯಲ್ಲಿ ಮಾಡಿಸ್ತವೆ. ಇದರ ಮೂಲಕ ಕವಿಗಳು ಯುದ್ಧ ಮತ್ತು ಅದರ ಭೀಕರ ಪರಿಣಾಮಗಳನ್ನು ನಮ್ಮ ಮನಸ್ಸಿಗೆ ತಂದುಕೊಡೋಕ್ಕೆ ಪ್ರಯತ್ನಿಸ್ತವೆ. ಇಲ್ಲಿ ಕೂಡ ಅಂಥದ್ದೇನೆ. ಇಲ್ಲಿ ಸಂಜಯ ರಣರಂಗಕ್ಕೆ ಬರುವಂತಹ ಒಂದು ವಿವರಣೆ ಬರುತ್ತೆ. ಹಾಗೆಯೇ ದುರ್ಯೋಧನ ಯುದ್ಧ ಭೂಮಿಯಿಂದ ಹೊರಟು ಹೋಗ್ತಾ ದಾರಿಯಲ್ಲೆಲ್ಲ ನೋಡ್ಕೊಂಡು ಬರುವಂತಹ ವಿವರಣೆಗಳು ಇದೆ. ಈಗೇನಾಗಿದೆ, ದುರ್ಯೋಧನನ ಕಡೆ ಉಳಿದವರು ಅಂತ ಹೇಳೋದು ಆದರೆ ದುರ್ಯೋಧನನೇ ಒಬ್ಬ, ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ ಇಂಥವರು ಕೆಲವರು ವೀರರು. ಅದು ಬಿಟ್ಟರೆ ಅಳಿದುಳಿದ ಸೈನ್ಯ. ಇಲ್ಲೂ ಧೃತರಾಷ್ಟ್ರ ಕೇಳ್ತಾನೆ ಸಂಜಯನ್ನ, ಎಷ್ಟು ಜನ ಉಳಿದ್ರಪ್ಪ ಅಂತ. ವ್ಯಾಸ ಭಾರತದಲ್ಲೂ ಕೇಳ್ತಾನೆ, ನನ್ನ ಸೈನ್ಯದಲ್ಲಿ ಎಷ್ಟು ಉಳಿಯಿತು ಅಂತ ಅವನು ಕೇಳ್ತಾನೆ. ಅವನಿಗಿನ್ನೂ ನನ್ನದು ಅನ್ನುವಂತಹ ಮೋಹ ಹೋಗಿಲ್ಲ ಧೃತರಾಷ್ಟ್ರದಲ್ಲಿ. ಅದಕ್ಕೆ

ಸಂಜೆಯ ಒಂದು ಪಟ್ಟಿ ಕೊಡ್ತಾ ಹೋಗ್ತಾನೆ, ಇಷ್ಟು ಜನ ಇವಳು, ಇಷ್ಟು ಸೈನಿಕರು, ಇಷ್ಟು ಆನೆ, ಇಷ್ಟು ಇದು ಅಂದ್ಕೊಂಡು ಇರೋದು ಎಲ್ಲ ಇದೆ. ಅರ್ಜುನ ಏನು ಮಾಡ್ತಾನೆ ಈಗ, ಕೌರವನ ಸೈನ್ಯ ಕಡಿಮೆ ಆಗಿದೆ, ಮುಖ್ಯ ವೀರರೆಲ್ಲ ಹೋಗಾಗಿ ಹೋಗಿದೆ, ಹಾಗಾಗಿ ರಭಸದಿಂದ ಎಲ್ಲರನ್ನೂ ಕೊಲ್ತಾ ಮುಂದಕ್ಕೆ ಬರ್ತಾನೆ. ಆದರೆ ಕೌರವರ ಸೈನ್ಯ ಏನು ಕಡಿಮೆ ಇಲ್ಲ, ಅವರೆಲ್ಲ ಸೇರಿಕೊಂಡು ಅರ್ಜುನನನ್ನು ಮುತ್ತು.

ಕತ್ತರಿಸಿ ಹಾಕಿಬಿಡ್ತಾನೆ. ಕ್ರಿಕೆಟ್ ಪಂದ್ಯಗಳಲ್ಲಿ ಕೊನೆ ಕೊನೆಯ ವಿಕೆಟ್ಗಳು ತಪ್ಪ ತಪ್ಪನೆ ಊದ್ರು ಹೋಗೋ ಹಾಗೆ ಅದು. ಇವತ್ತು ಕಡಿಮೆ, ಯಾಕೆಂದರೆ ತುದಿ ತನಕನೂ ಆಡ್ತಾನೆ ಇರ್ತಾರೆ 10ನೇ ವಿಕೆಟ್ ತನಕ. ಹಿಂದಿನ ಒಂದು 30-40 ವರ್ಷಗಳ ಹಿಂದಿನ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೊನೆಯ 3-4 ವಿಕೆಟ್ ಅಂದರೆ ಲೆಕ್ಕಕ್ಕಿಲ್ಲ ಅಂತ. ಅವರೆಲ್ಲ ಬರೀ ಬೌಲರ್ಸ್, ಒಂದೇ ಬಾಲಿಗೆ 2 ಬಾಲಿಗೆ ಔಟ್ ಆಗಿಬಿಡ್ತಾರೆ ಅಂತ ಆವಾಗ ಹಾಗಿತ್ತು. ಆ ರೀತಿ ಈ ಸೈನಿಕರನ್ನ ಒಂದು ಕಡೆಯಿಂದ ಗುಡಿಸ್ತಾ ಹೋಗ್ತಾನೆ ಅರ್ಜುನ. ಭಯ ಆಗಿ ಸಹಜವೇ ಅವರುಗಳೆಲ್ಲ ಓಡೋಕ್ಷ ಮಾಡ್ತಾರೆ. ಅದನ್ನ ನೋಡಿ ದುರ್ಯೋಧನ ಅವರನ್ನ ಹಂಗ್ಸೋಕ್ ಶುರು ಮಾಡ್ತಾನೆ. ಅಲ್ಲ, ನೀವು ಬಂದಿರೋದು ಯಾತಕ್ಕೆ? ಯುದ್ಧ ಮಾಡೋದಕ್ಕೆ, ಕ್ಷಾತ್ರ ಬುದ್ಧಿಯಿಂದ. ಇದು ಒಂಥರ ದೀಕ್ಷೆ. ಯಜ್ಞವನ್ನ ಶುರು ಮಾಡೋನು ದೀಕ್ಷೆ ಮಾಡ್ಕೋಬೇಕು, ಯಜ್ಞ ದೀಕ್ಷೆ ಅಂತ ಹೆಸರು ಅದಕ್ಕೆ. ಇದು ರಣದೀಕ್ಷೆ, ಅದು ಯಜ್ಞ ದೀಕ್ಷೆ. ಈ ರಣದೀಕ್ಷೆ ಹೇಗೆ ಅಂದರೆ ಯಜ್ಞ ದೀಕ್ಷೆ ಥರ, ಹೋಮ ಥರನೇ, ಯಜ್ಞ ಥರನೇ. ಅದರಲ್ಲಿ ಏನೇನಿರಬೇಕು ಯಜ್ಞದಲ್ಲಿ ಅವೆಲ್ಲ ಯುದ್ಧದಲ್ಲೂ ಇರ್ತಾವೆ ಅಂತ ಆ ರೀತಿಯ ವರ್ಣನೆಯನ್ನು ದುರ್ಯೋಧನ ಮೂಲಕ ಕವಿ ಮಾಡಿಸ್ತಾ ಇದ್ದಾನೆ. ಇಲ್ಲಿ ಅವನು ಹೇಳ್ತಾನೆ, ರಕ್ತನಾಳಗಳೇ ದರ್ಭೆಗಳು. ರಕ್ತನಾಳಗಳು ದರ್ಭೆಗಳು ಬೇಕು ಯಜ್ಞದಲ್ಲಿ, ಅದಕ್ಕೆ ರಕ್ತನಾಳ. ಮಿದುಳುಗಳೇ ಚರು, ಚರು ಅಂತ ಹವಿಸ್ಸನ್ನು ಹಾಕೋದಕ್ಕೆ, ಅಗ್ನಿಯಲ್ಲಿ ಹಾಕೋದಕ್ಕೆ ಮಾಡ್ಕೋತಾರೆ, ಅದು ಚರು, ಮಿದುಳುಗಳಂತೆ. ಇನ್ನು ಸಮಿತ್ತುಗಳು ಅಂದರೆ ಸೌದೆ, ಉರಿಸೋದಕ್ಕೆ ಬೇಕಲ್ಲ, ಅದು ಮೂಳೆಯಂತೆ ಇಲ್ಲಿ. ಇನ್ನು ವೇದಘೋಷ, ಹೋಮ ಮಾಡಬೇಕಾದ್ರೆ ವೇದಘೋಷ ಆಗಬೇಕು. ಅದು ಯಾವುದು ಅಂದರೆ ಇಲ್ಲಿ ಬಿಲ್ಲಿನ ಝೇಂಕಾರ ಮತ್ತು ಸೈನ್ಯದ ಶಬ್ದ, ಇದೇ ವೇದಘೋಷ. ತುಪ್ಪ ಬೇಕು ಅಗ್ನಿಯೊಳಗೆ ಸುರಿಯೋದಕ್ಕೆ, ಅದಕ್ಕೆ ಇಲ್ಲಿ ಯುದ್ಧದಲ್ಲಿ ರಕ್ತವೇ ತುಪ್ಪ. ಅದನ್ನು ಹಾಕೋದಕ್ಕೆ ಸೌಟ್ ಬೇಕು, ಅದಕ್ಕೆ ಸುರುವ ಅಂತ ಹೆಸರು. ಅದಕ್ಕೆ ಇದು ಇಲ್ಲಿ ತಲೆಬುರುಡೆ ಅಂತೆ, ತಲೆಬುರುಡೆಯ ಸುರುವ. ಇಂಥ ಯಜ್ಞ ದೀಕ್ಷೆ ಇದ್ರದ್ದು, ಈ ಯಜ್ಞ ದೀಕ್ಷೆಯನ್ನು ನೀವು ಮರೆತು ಬಿಟ್ರಲ್ಲ ಅಂತ ಸೈನ್ಯದವರನ್ನ ಹಂಗಿಸ್ತಾನೆ. ಈ ಮಾತನ್ನು ಕೇಳಿ ಸ್ಫೂರ್ತಿ ಪಡೆದು ಅವರು ತಮ್ಮಂತಾವೇ ಧಿಕ್ಕರಿಸ್ಕೊಂಡು, ಥೂ, ನಾವು ನಮ್ಮಂಥ ಹೇಡಿಗಳು ಇರಬಾರ್ದು ಅಂತ ಹೇಳಿಕೊಂಡು ತಿರುಗಿ ಬಂದ್ರಂತೆ. ಭಯಂಕರ ಯುದ್ಧ ನಡೀತಾ, ಯುದ್ಧದ ಬುದ್ಧಿ ನೋಡಿ ಹೇಗೆ ಅಂತ. ಅಲ್ಲಿ ಯುದ್ಧ ಭೂಮಿಯಲ್ಲಿ ಮಾಡ್ತಾ ಇದ್ರೆ ಎಂಥವನಿಗೂ ಒಂದು ಆ ಕಿಚ್ಚು ಕೆಚ್ಚು ಎಲ್ಲ ಬಂದುಬಿಡುತ್ತೆ. ರಕ್ತ ಅನ್ನೋದು ಏನು ಅನಿಸೋದೇ ಇಲ್ಲ, ರಕ್ತಸ್ರಾವ ಹಾಗಾಗ್ಬಿಡುತ್ತೆ. ಆದರೆ ಅರ್ಜುನನ ಹೊಡೆತ ಬಹಳ ಜೋರು. ಆ ಸೈನ್ಯದವರ ಕವಚ, ಮುಖಕ್ಕೆ ಹಾಕ್ಕೊಂಡಿರುವಂಥ ಕವಚ, ಶಿರಸ್ತ್ರಾಣ ಎಲ್ಲ ಹರಿದು ಹೋಯ್ತಂತೆ. ಕುದುರೆಗಳ ಕಾಲುಗಳು ಮುರಿದು ಹೋದವು, ರಥಗಳು ನಾಶವಾಗಿ ಹೋಗ್ಬಿಟ್ವು ಪುಡಿಪುಡಿ. ಇಷ್ಟೆಲ್ಲ ಹೇಳಿದ ಸಂಜಯ ಹೀಗಾಯ್ತು ಅಂತ ಅವನು ತಾನೇ ಹೇಳ್ತಿರೋದು ಧೃತರಾಷ್ಟ್ರನಿಗೆ. ಆಮೇಲೆ ಹೇಳ್ತಾನೆ, ಈ ಕಾಲಾಳುಗಳಿದಾರಲ್ಲ ಸೈನಿಕರು, ಅವ್ರು ಹೇಗೆ ನಾಶ ಆದರೂ ನನಗೆ ಗೊತ್ತೇ ಆಗಲಿಲ್ಲ ಅಂತಾನೆ. ಈ ರೀತಿ ಕೊನೆಗೆ ಅರ್ಜುನ ದುರ್ಯೋಧನ ಎದುರು ಬದುರು ಬರೋ ಹಾಗಾಗತ್ತೆ ಹತ್ರ ಬಂದಂಗೆ. ಆವಾಗ ಅರ್ಜುನ ಹೇಳ್ತಾನೆ, ದುರ್ಯೋಧನ ನಿನ್ನ ಸಾಯಿಸಬಹುದು ನಾನು, ಆದರೆ ನಾನು ನಿನ್ನನ್ನು ಮುಟ್ಟೋಲ್ಲ. ಜಾತಕ್ಕೆ ನಿನ್ನ ಮುಟ್ಟೋಲ್ಲ ಅಂದರೆ ನಿನ್ನ ದೇಹ ಭೀಮನಿಗೆ ಮೀಸಲಾಗಿರುವಂಥದ್ದು, ಭೀಮ ಪ್ರತಿಜ್ಞೆ ಮಾಡಿದ್ದಾನೆ ನಿನ್ನನ್ನು ತೊಡೆ ಮುರಿದು ಸಾಯಿಸ್ತೀನಿ ಅಂತ. ಹಾಗಾಗಿ ನಿನ್ನನ್ನು ನಾನು ಕೊಲ್ಲೋದಿಲ್ಲ, ನೀನು ಎಷ್ಟು ಬೇಕಾದ್ರೂ ನನ್ನ ಮೇಲೆ ಬಾಣ ಹೊಡಿ, ನಿನ್ನನ್ನು ನಾನು ಮುಟ್ಟೋಲ್ಲ. ಯಾಕೆ ನಾನು ಅಸ್ತ್ರ ತೊಗೊಂಡು ಹೊಡೆದು ಬಿಟ್ಟರೆ ದುರ್ಯೋಧನ ಉಳಿಯೋದಿಲ್ಲ ಆಮೇಲೆ, ಅದಕ್ಕೋಸ್ಕರ ಆ ದುರ್ಯೋಧನ ಯುದ್ಧ ಮಾಡಿಕೊಂಡು ಹೋಗ್ತಾನೆ ಅವನು. ಹಾಗೆ ಸರಿ, ಅಲ್ಲಿ ಭೀಮ ಬರ್ತಾನೆ ಎದುರಿಗೆ. ಇದೇನು ಮುಖ್ಯ ಯುದ್ಧ ಅಲ್ಲ, ಅವರಿಬ್ಬರ ಮಧ್ಯೆ ಯುದ್ಧ ಆಮೇಲೆ ನಡೆಯೋದು. ಆದರೂ ಅವನು ಹಾಸ್ಯ ಮಾಡ್ತಾನೆ, ಸಿಕ್ಕಿದೆಯೇನೋ ರಣಪಂಡಿತ ಅಂತ, ಯುದ್ಧದ ಪಂಡಿತ ನೀನು, ಸಿಕ್ಕಿದೆಯೇನೋ ನೋಡು ಹೇಗೆ ಮಾಡ್ತೀನಿ ಅಂತ. ದುರ್ಯೋಧನನಿಗೆ ಒಬ್ಬನೇ ಬರ್ತಾ ಇದ್ದಾನೆ ಅಂತ, ಅವನ ಸೈನ್ಯ ಎಲ್ಲ ಅವನ ಸುತ್ತಲೂ ಬಂದುಬಿಡುತ್ತೆ. ಏನು ಸೈನ್ಯ ಇದೆಯೋ ಅದೇನೆ ಅವನ ರಕ್ಷಿಸೋಕೆ, ರಾಜ ಅವನು ಏನೇ ಆಗಲಿ. ಆನೆಗಳ ಮೇಲೆ ವೀರರು ಬಂದುಬಿಡ್ತಾರೆ. ಭೀಮ ಏನು ಕೇಳಬೇಕೆ, ಗದೆಯಿಂದ ಹೊಡೆದು, ಬಿಲ್ಲಿಂದ ಹೊಡೆದು, ಬಾಣಗಳನ್ನು ಹೊಡೆದು ಆ ವೀರರುಗಳನ್ನೆಲ್ಲ ಚದುರಿಸ್ಬಿಡ್ತಾನೆ, ಆ ಆನೆಗಳನ್ನೆಲ್ಲ ಓಡಿಸ್ತಾನೆ, ಸಾಯಿಸ್ತಾನೆ. ಹೀಗೆ ಎಷ್ಟು ಮಟ್ಟಿಗೆ ಭೀಮ ಭಯಂಕರವಾಗಿ ಯುದ್ಧ ಮಾಡ್ತಾನೆ ಅಂದರೆ ದುರ್ಯೋಧನಿಗೆ ಕೂಡ ಒಂದು ಸ್ವಲ್ಪ ಒಂದು ಕ್ಷಣ ಭಯ ಆಗಿಬಿಡುತ್ತೆ. ಯುದ್ಧಕ್ಕೆ ಬೆನ್ನು ತೋರಿಸಿ ಹೊರಡೋಕ್ಷ ಮಾಡಿಬಿಡ್ತಾನವನು. ಇದು ವೀರರು, ಸರ್ವಾಧಿಕಾರಿಗಳು, ಅಧಿಕಾರ ಇದ್ದಾಗ ಭಾರಿ ದೊಡ್ಡ ಅಧಿಕಾರವನ್ನು ತೋರಿಸುವಂಥವ್ರು ಇವರೆಲ್ಲರಿಗೂ ಜೀವನದ ತುದಿಯಲ್ಲಿ ಬಂದೇ ಬರುವಂತಹ ಒಂದು ಏಕಾಕಿತನ, ಸರ್ವಾಧಿಕಾರಿಯ ಪಾಡು ಇದು. ಶೇಕ್ಸ್ಪಿಯರ್ ಅಂಥವ್ರು ಮ್ಯಾಕ್ಬೆತ್ ಅಂತ ಪಾತ್ರಗಳಲ್ಲಿ ಅದನ್ನು ತೋರಿಸಿದ್ದಾರೆ. ಪ್ರಪಂಚದಲ್ಲಿ ಎಲ್ಲೇ ಹಿಟ್ಲರು ಯಾರೇ ಇರಲಿ, ಸರ್ವಾಧಿಕಾರ ಎಲ್ಲ ಮಾಡಿದವರು ಕೊನೆಗೆ ಇಂತಹ ಸ್ಥಿತಿಗೆ ಬರೋದು, ಏಕಾಕಿಗಳಾಗ್ತಾರೆ ಇಲ್ಲ

ತಮಗೆ ತಾವು ಗುಂಡಾಸ್ಕೊಂಡು ಸತ್ತಿರ್ತಾರೆ. ಹಿಟ್ಲರ್ ಸತ್ತಂಗೆನೆ. ಇಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ, ಸ್ವಲ್ಪ ಉಪಾಯ ಮಾಡಿಕೊಂಡು ಎಡಗಡೆ ಜಾರ್ಕೊಂಡು ಸೈನ್ಯದಿಂದ ಹೊರಟೋಗ್ಬಿಡ್ತಾನೆ. ಹೇಳೋ ಸುಲಭ, ಬೇರೆಯವರಿಗೆ ಯುದ್ಧ ಮಾಡಬೇಕು ವೀರರಾಗಬೇಕು ಅಂತ, ತಮಗೆ ಕಷ್ಟ ಬಂದಾಗ ಕಷ್ಟವೇ ಅದು. ದುರ್ಯೋಧನ ವೀರ ನಿಜ, ಆದರೂ ಜಾರ್ಕೊಂಡು ಹೋದ. ಇದನ್ನ ಶಕುನಿ ನೋಡ್ತಾನೆ, ಅವನಿಗೆ ಬಹಳ ದುಃಖವಾಗುತ್ತೆ. ಎಂತಹ ವೀರ, ಎಂತಹ ಧೀರ, ತನ್ನ ಅಕ್ಕನ ಮಗ ಇಂತಹ ಪರಿಸ್ಥಿತಿಗೆ ಬಂದ್ಬಿಟ್ನಲ್ಲ ಅಂತ ದುಃಖ ಆಗುತ್ತೆ ಅವನಿಗೆ. ದುಃಖ ಆಗಿ ಅವನಿಗೆ ಧೈರ್ಯ ತುಂಬುತ್ತಾನೆ. ಧೈರ್ಯ ಕೆಡಬೇಡ ದುರ್ಯೋಧನ, ಯೋಚನೆ ಮಾಡಬೇಡ, ನಾನು ಮಾಡ್ತೇನೆ ಯುದ್ಧವನ್ನ ಅಂತ ಹೇಳ್ತಾನೆ. ಈ ಸೈನ್ಯದವರಿಗೆ ಚಿಂತೆ ಹತ್ತುಬಿಡುತ್ತೆ, ಎಲ್ಲರೂ ಅವ್ರ ಮೇಲೆ ಬಂದು ಹೊಡಿತಾ ಇದ್ದಾರೆ. ಎಲ್ಲಿ ಹೋದ್ರು ವೀರರು? ಸೈನ್ಯದವರ ಸ್ವಭಾವ ಏನು ಅಂದ್ರೆ ಅವ್ರಿಗೆ ನಾಯಕರು ಇರಬೇಕು. ಮಾಡೋಣ ಬಂದ್ರು ಯುದ್ಧ ಅಂತ ಸ್ಫೂರ್ತಿ ತುಂಬಿಸಿದ್ರೆ ಯುದ್ಧ ಮಾಡ್ತಾರೆ, ಇಲ್ಲದೆ ಹೋದ್ರೆ ಪಾಪ ಓಡೋಗ್ತಾರೆ. ಅದಕ್ಕೆ ಅವ್ರು ಯೋಚನೆ ಮಾಡಿದ್ರಂತೆ, ಅಯ್ಯೋ ಎಲ್ಲಿದ್ದಾರೆ ಇವರು? ದುರ್ಯೋಧನ ಎಲ್ಲಿ, ಅಶ್ವತ್ಥಾಮ ಎಲ್ಲಿ, ಕೃಪಾಚಾರ್ಯರಲ್ಲಿ, ಕೃತವರ್ಮ ಎಲ್ಲಿ, ಇವ್ರೇನು ಇದ್ದಾರೋ ಸತ್ರೋ, ಎಲ್ಲಿ ಸತ್ರು ಅಂದ್ಕೊಂಡು ಹಿಂಗೆ ಮಾಡಿಕೊಂಡು ಅವ್ರು ಉಳಿದ ಸೈನ್ಯ ಮತ್ತೆ ಪಾಂಡವರ ಮೇಲೆ ಯುದ್ಧಕ್ಕೆ ಬರುತ್ತೆ. ಭೀಮನಿಗೆ ಸಾಕಾಗೋಯ್ತಂತೆ, ಅಯ್ಯೋ ಭಯವಲ್ಲ ಅದು ಬೇಜಾರು, ಅಯ್ಯೋ ಈ ಹರ್ಕ್ ಮುರ್ಕ್ ಸೈನ್ಯವನ್ನ ಪುಡಿ ಸೈನಿಕರನ್ನ ಎಷ್ಟು ಹೊಡೆಯೋದು, ಅವ್ರ ಏನು ಇದು ಮಾಡೋದು ಅಂದ್ಕೊಂಡು ಈ ಸೈನ್ಯ ಸಹವಾಸ ಸಾಕು, ದುರ್ಯೋಧನ ಎಲ್ಲೋದ ಹುಡ್ಕೋಣ ಅಂತ, ಯಾಕಂದ್ರೆ ಅವನು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಆವಾಗ ಭೀಮ ಹೇಳ್ತಾನೆ, ಬನ್ನಿ ದುರ್ಯೋಧನ ಹುಡ್ಕೋಣ ಅಂತ. ಅವರು ನಿಜವಾಗಿಯೂ ಅವರು ಹೌದು ಹೌದು ದುರ್ಯೋಧನ ಹುಡುಕಬೇಕು ಅಂತ ಪಾಂಡವರು ಸೇರ್ಕೋತಾರೆ. ಉಳಿದ ಆ ಸೈನ್ಯವನ್ನ ಧೃಷ್ಟದ್ಯುಮ್ನ ಇತ್ಯಾದಿಗಳು, ಸೃಂಜಯ ಇತ್ಯಾದಿ ವೀರರಿರುತ್ತೆ, ಅವರು ನಾಶ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅವ್ನು ಮುಗಿಸ್ಕೊಂಡು. ಪಾಂಡವರಿಗೆ ಇರೋಂಥ ಗುರಿ ಏನು ಅಂದರೆ ದುರ್ಯೋಧನ ಹುಡುಕೋದು. ಏಕೆ ಅಂತಂದರೆ ಏನೇ ಸೋಲು ಬಂದಿರಬಹುದು, ಕೊನೆಯ ವಿಕೆಟ್ ಬೀಳೋ ತನಕ ಮುಗಿಯಲ್ವಲ್ಲ ಪಂದ್ಯ, ಹಾಗೆ ದುರ್ಯೋಧನ ಮುಗಿಸ್ಬೇಕು. ಅವನೇನು ಕೊನೆಯವನಾದರೂ ವೀರನೇ ಅವನು ಇರಲಿ. ಈ ಕಡೆ ಸಂಜಯ ಧೃತರಾಷ್ಟ್ರ ಕಥೆ ಹೇಳ್ತಾ ಇದ್ದಾನೆ. ಇದೆಲ್ಲವನ್ನು ಕಥೆ ಹೇಳ್ತಾ ಇರುವಂತಹ ಸಂಜಯ ಧೃತರಾಷ್ಟ್ರಂತ, ನಾನು ಯುದ್ಧ ಭೂಮಿಗೆ ಸ್ವತಃ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ ಅವನ ಅನುಮತಿಯನ್ನು ಪಡ್ಕೊಂಡು ಹೊರಟಿದ್ದಾನೆ. ನಮ್ಮ ಎಸ್ ಎಲ್ ಭೈರಪ್ಪನವರು ಪರ್ವ ಬರೆದಿದ್ದಾರೆ, ಅದರಲ್ಲಿ ಸಂಜೆಯ ದಿನ ಹೋಗಿ ಬರೋ ಹಾಗೇನೆ ಅಲ್ಲಿ ಏರ್ಪಾಡು, ದಿವ್ಯ ದೃಷ್ಟಿ ಏನು ಅಲ್ವಲ್ಲ, ಹಾಗಾಗಿ ಅವನ ದಿನ ಬೆಳಗ್ಗೆ ಹೋಗಿ ಯುದ್ಧವನ್ನೆಲ್ಲ ನೋಡಿಕೊಂಡು ಎಲ್ಲಾದ್ರದ್ದು ವಿಷಯ ಸಂಗ್ರಹ ಮಾಡಿಕೊಂಡು ಬಂದು ಧೃತರಾಷ್ಟ್ರನಿಗೆ ವರದಿ ಒಪ್ಪಿಸೋದು, ಆ ಕ್ರಮ ಅಲ್ಲಿ ಮಾಡಿದ್ದಾರೆ. ನಮ್ಮ ಇವತ್ತಿನ ಮೀಡಿಯಾಗಳು ಇದ್ದ ಹಾಗೆ ಬೇರೆ ಬೇರೆ ಚಾನೆಲ್ಗಳು ಇರ್ತಾವಲ್ಲ, ನ್ಯೂಸ್ ಚಾನೆಲ್ಸ್ ಅಂತೀವಿ ನಾವು, ಅವರು ಸುದ್ದಿ ಸಮಾಚಾರ ಕೊಡೋರು ಆ ರೀತಿ. ಅದಕ್ಕೆ ಅವರು ಯಾವ್ಯಾವ ರೀತಿಯ ಲಕ್ಷಣಗಳನ್ನು, ಗುಣಗಳನ್ನು, ಯಾವ ರೀತಿಯ ಅವರು ನಡವಳಿಕೆ ಕಾಣಿಸುತ್ತೋ ಹಾಗೆ ಸಂಜೆಯಿಂದಲೂ ಅವರು ತೋರಿಸ್ತಾರೆ. ಇರಲಿ, ಭೀಮಾರ್ಜುನರು ದುರ್ಯೋಧನ ಹುಡುಕೊಂಡು ಹೋಗ್ತಾರೆ ಅವರು ಎಲ್ಲ ಕಡೆ. ಧರ್ಮರಾಜ ಹೇಳ್ತಾನೆ, ನೋಡಪ್ಪ ಅವನು ಎಲ್ಲಿದ್ದಾನೆ ಹುಡುಕಿ, ಅವನು ಸಿಗದೇನೆ ನಾವು ಯುದ್ಧವನ್ನು ಗೆದ್ದಂತೆ ಆಗೋದಿಲ್ಲ. ಪಾಪ ಹುಡುಕ್ತಾರವರು ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ, ಅದಕ್ಕೆ ಕೋಪ ಬಂದ್ಬಿಡುತ್ತೆ. ಹೀಗೆ ಹುಡುಕ್ತಾ ಇರಬೇಕಾದ್ರೆ ಎದುರುಗಡೆ ಶಕುನಿಯ ಸೈನ್ಯ ಬಂತು. ಶಕುನಿ ಬಿಡ್ತಾನ, ದುರ್ಯೋಧನ ಆಮೇಲೆ ಹುಡುಕಿರಂತೆ, ಮೊದಲು ನನ್ನ ಜೊತೆ ಯುದ್ಧ ಮಾಡಿ ಅಂತಾನವನು. ಅವನೇ ಸೇನಾಧಿಪತಿ ಅಂತೇನಲ್ಲ, ಆದರೆ ಯುದ್ಧ ಮಾಡ್ತಾನೆ. ಸಹದೇವ ಮತ್ತೆ ಶಕುನಿಗೆ ಯುದ್ಧ ಶುರು ಆಗ್ಬಿಡುತ್ತೆ. ಸಹದೇವ ಹೇಳ್ತಾನೆ, ಜ್ಞಾಪಿಸ್ಕೊಳ್ಳೋ, ನಾನು ಮರೆಯೋದಿಲ್ಲ, ನೀನು ಅವತ್ತು ಆಡಿದಂತಹ ಆ ಮೋಸದ ದ್ಯೂತ ನಾನದನ್ನು ಮರೆಯೋದಿಲ್ಲ. ಆಮೇಲೆ ನಿನಗೆ ಪತತ್ರಿ ಅನ್ನೋದು ಇನ್ನೊಂದು ಹೆಸರು ಅಂತಾನೆ. ಪತತ್ರಿ ಅಂತಂದರೆ ರೆಕ್ಕೆ ಇರುವಂಥದ್ದು ಅಂತ. ರೆಕ್ಕೆ ಇರೋದು ಅಂದರೆ ಪಕ್ಷಿ, ಹಕ್ಕಿ. ಶಕುನಿ ಅಂದ್ರೂ ಒಂದರ್ಥ ಪಕ್ಷಿನೇ, ಶಕುನ ಹೇಳುವ ಪಕ್ಷಿಗೆ ಶಕುನಿ ಅಂತ ಹೆಸರು. ಅದಕ್ಕೆ ನಿನಗೆ ಮತ್ತೊಂದು ಹೆಸರು ಪತತ್ರಿ ಅಂತ ಅವನು ಹೇಳ್ತಾನೆ. ಸಹದೇವ ಕೋಪದಿಂದ, ಸಹದೇವ ಬಹಳ ಕೋಪಿಷ್ಠನೇ ಹೌದು, ಅವನು ಅವತ್ತೇ ಪ್ರತಿಜ್ಞೆ ಮಾಡಿರ್ತಾನೆ ಶಕುನಿ ನಾನು ಸಾಯಿಸ್ತೀನಿ ಅಂತ. ಇವಾಗ ಅಸ್ತ್ರ ಪ್ರಯೋಗ ಮಾಡಿ ಅವನ ರಥವನ್ನು ಧ್ವಂಸ ಮಾಡ್ತಾನೆ. ಅವರವರ ಮಟ್ಟಕ್ಕೆ ತಕ್ಕಂತಹ ಪಾಂಡವರಿಂದ ವೀರರು ಅವರನ್ನ ಸಾಯಿಸೋದು ಆ ಥರ. ಭೀಮ ದುರ್ಯೋಧನಿಗೆ, ಕರ್ಣನಿಗೆ ಅರ್ಜುನ, ಆ ಮಟ್ಟದವ್ರದ್ದು. ಈಗ ಶಕುನಿಗೆ ಸಹದೇವ. ಆಗ ಶಕುನಿ ಕುದುರೆ ಮೇಲೆ ಕೂತ್ಕೊಂಡು ಯುದ್ಧ ಮಾಡೋಕ್ಕೆ ಶುರು ಮಾಡ್ತಾನೆ, ರಥ ಹೋದ್ರೆ ಹೋಯ್ತು ಅಂತ. ಆವಾಗ ಅವನು ಹೇಳ್ತಾನೆ, ಓ ಪರವಾಗಿಲ್ಲ ಕಣು ಸಹದೇವ, ವ್ಯಂಗ್ಯ ಮಾಡ್ತಾನೆ, ಜೂಜ್ ಬಿಟ್ಟು ಯುದ್ಧ ಬೇರೆ ಮಾಡ್ತೀಯ ನೀನು, ಓ ಪರವಾಗಿಲ್ಲ ಅಂತ. ಹೀಗೆ ಇವರಿಬ್ಬರ ಮಧ್ಯೆ ಯುದ್ಧ ಆಗ್ತಿರ್ಬೇಕಾದ್ರೆ ಸಹದೇವ ಒಂದು ಶಕ್ತಿಯ ಯುದ್ಧ ಅವನ ಹತ್ರ ಇರುತ್ತೆ.

ಆ ಶಕ್ತಿಯ ಆಯುಧದಿಂದ ಹೊಡೆದು ಬಿಡುತ್ತಾನೆ. ಅದು ಎಷ್ಟು ಜೋರು ಅಂತಂದರೆ ಶಕುನಿಗೆ ಅದನ್ನು ತಡೆಯೋಕೆ ಆಗೋದೇ ಇಲ್ಲ. ಅವನ ಎದೆಯನ್ನು ಹಿರಿದುಕೊಂಡು ಅದು ಹೊರಗಡೆ ಬಂದುಬಿಡುತ್ತೆ. ಅಲ್ಲಿಗೆ ಶಕುನಿಯ ಕಥೆ ಮುಗೀತು. ಆಮೇಲೆ ಅವನ ಸೈನ್ಯ ಒಂದಿಷ್ಟಿತ್ತಲ್ಲ, ಅದನ್ನೆಲ್ಲ ಇವನು ಮುಗಿಸ್ತಾನೆ. ಹಂಗೆ ಮುಗಿಸ್ತಿದ್ದಾಗ ಇವರುಗಳೇನೋ ದುರ್ಯೋಧನ ಹುಡುಕೊಂಡು ಎಲ್ಲ ಮಾಡಿಕೊಂಡು ಹೋಗ್ತಿದ್ದಾರೆ. ಆದರೆ ಈ ಸೈನ್ಯದವರು ದುರ್ಯೋಧನ ಹುಡುಕೊಂಡು ಹೋಗಿ ಭಯಕ್ಕೆ, ಅಲ್ಲಿ ದುರ್ಯೋಧನ ಆ ಕಡೆ ಎಲ್ಲೋ ಇರ್ತಾನೆ, ಅವನನ್ನು ನೋಡಿ ಶರಣಾಗಿ ಅವನಿಗೆ ದಯವಿಟ್ಟು ನಮ್ಮನ್ನು ಕಾಪಾಡು ಅಂತಂತಾರೆ. ಹಾಗಾಗಿ ದುರ್ಯೋಧನ ಮತ್ತೆ ಯುದ್ಧಕ್ಕೆ ಬರ್ತಾನೆ. ಅವನು ಎಷ್ಟು ಕೋಪದಲ್ಲಿ ಯುದ್ಧ ಮಾಡ್ತಾನೆ ಅಂತಂದರೆ ಸಹದೇವ ಕೂಡ ಹಿಂದಕ್ಕೆ ಹೋಗಬೇಕಾಗತ್ತೆ. ಸಹದೇವನಿಗೆ ಅವನ ಎದುರು ನಿಲ್ಲೋಕ್ಕಾಗೋದಿಲ್ಲ. ಈ ಕೋಪದಿಂದ ಅಲ್ಲಿ ಬಂದಂತಹ ಭೀಮ ಆನೆಗಳನ್ನೆಲ್ಲ ಮೆಟ್ಟಿ ಆನೆಗಳನ್ನೆಲ್ಲ ಮುಗಿಸಿ ಶತ್ರು ಸೈನ್ಯವನ್ನೇ ಮುಗಿಸ್ತಾ ಹೋಗ್ಬಿಡ್ತಾನೆ. ಆಯ್ತು, ಹೀಗಾಗ್ತಾ ಇಂತಹ ಭಯಂಕರ ಯುದ್ಧ ಆಗೋದ್ರಿಂದ ಕೊನೆಗೆ ಸೈನ್ಯ ಅನ್ನೋದು ಏನೂ ಉಳಿಯೋದೇ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಸೈನ್ಯದ ಯಾವುದೂ ಉಳಿಯೋಲ್ಲ. ಈಗ ದುರ್ಯೋಧನ ಒಬ್ಬಂಟಿಯಾಗಿದ್ದಾನೆ. ಇವನು ಅಶ್ವತ್ಥಾಮ ಆ ಕಡೆ ಎಲ್ಲೋ ಇದ್ದಾನೆ, ಇವನು ಗೊತ್ತಿಲ್ಲ. ಕೃತವರ್ಮ ಅಲ್ಲೆಲ್ಲೋ ಇದ್ದಾನೆ, ಕೃಪಾಚಾರ್ಯ ಎಲ್ಲೋ ಇದ್ದಾರೆ. ಹೀಗಾಗಿ ದುರ್ಯೋಧನ ತನ್ನ ರಾಜವೈಭವವನ್ನೆಲ್ಲ ಮರೆತು ಬಿಟ್ಟು ಎಲ್ಲಿದೆ ರಾಜವೈಭವ ಇಲ್ಲ, ಒಬ್ಬನೇ ಪೂರ್ವ ದಿಕ್ಕಿನಲ್ಲಿ ಹೋಗೋಕೆ ಶುರು ಮಾಡ್ತಾನೆ. ನಾತಿ ತೂ ದೂರಂ ತಥೋ ಗತ್ವಾ ಪದ್ಭ್ಯಾಮೇವ ನರಾಧಿಪ. ಇದು ವ್ಯಾಸರ ಮಾತು. ನರಾಧಿಪ ರಾಜ, ರಾಜ ರಾಜನಾದವನು ಹೇಗೆ ಹೋಗಬೇಕು, ಇಲ್ಲಿ ಹೇಗೆ ಹೋಗ್ತಿದ್ದಾನೆ, ಪದ್ಭ್ಯಾಮೇವ ಬರೀ ಕಾಲಲ್ಲಿ ಹೋಗ್ತಾ ಇದ್ದಾನೆ, ಕಾಲ್ ನಡಿಗೆ. ಅವನಿಗೆ ಈಗೇನೂ ಇಲ್ಲ, ಅದಕ್ಕೆ ರಾಜವೈಭವ ಬಿಟ್ಟು. ಅದಷ್ಟನ್ನು ಪದ್ಭ್ಯಾಮೇವ ಅನ್ನೋ ಒಂದೇ ಶಬ್ದದಲ್ಲಿ ವ್ಯಾಸರು ತಿಳಿಸ್ತಾ ಇದ್ದಾರೆ. ನ ಅತಿ ದೂರಂ ತಥೋ ಗತ್ವಾ, ನ ಅತಿ ದೂರಂ, ಬಹಳ ದೂರ ಏನು ಹೋಗಿಲ್ಲ, ಸ್ವಲ್ಪ ದೂರ. ಪಂಪ್ನಲ್ಲಾಗಲಿ ಕುಮಾರವ್ಯಾಸನಲ್ಲಾಗಲಿ ರನ್ನಿನಲ್ಲಿ ವಿಶೇಷವಾಗಿ ಅವನು ಹೋಗುವಂತಹ ವಿವರಣೆ ಅದ್ಭುತವಾಗಿದೆ. ಯಾಕೆಂತಂದರೆ ರನ್ನನ ಗದಾಯುದ್ಧ ಹಳೆಯದ ನೆನೆಸ್ಕೊಳ್ಳೋ ಕ್ರಮದಲ್ಲಿ, ಫ್ಲ್ಯಾಶ್ ಬ್ಯಾಕ್ ಟೆಕ್ನಿಕ್, ಸಿಂಹಾವಲೋಕನ ಕ್ರಮ ಅದರಲ್ಲಿ ಇರೋದರಿಂದ ಇವನು ಹೋಗ್ತಾ ಎಲ್ಲನೂ ನೆನೆಸ್ಕೊಳ್ಳೋದು ಎಲ್ಲ ಬರುತ್ತೆ. ಅವನು ಹೃದಯ ವಿದ್ರಾವಕ ವಿವರಣೆ ಅದು. ಅವನಿಗೆ ಮರಳುಗಳು ಅಂದರೆ ಪಿಶಾಚುಗಳು ಸಿಗ್ತಾವೆ, ಅವುಗಳು ಆ ಮಾಂಸವನ್ನು ಕಿತ್ತು ತಿನ್ನೋದಕ್ಕೆ ಜಗಳ ಮಾಡಿಕೊಂಡು ಎಲ್ಲ ಇರ್ತಾವೆ, ಅವುಗಳು ಇವನ್ನ ಬೇರೆ ಗೇಲಿ ಮಾಡೋದು. ಇವನು ಒಬ್ಬೊಬ್ಬರನ್ನಾಗಿ ಗುರುವಿನ ದ್ರೋಣರ ದೇಹವನ್ನು ನೋಡ್ತಾನೆ, ತನ್ನ ತಮ್ಮಂದಿರ ದೇಹಗಳನ್ನು ನೋಡ್ತಾನೆ, ಕರ್ಣನ ದೇಹವನ್ನು ನೋಡ್ತಾನೆ. ಕರ್ಣನ್ ನೋಡಿದ್ಮೇಲೆ ಹತ್ತಾರು ಪದ್ಯಗಳಲ್ಲಿ ಕರ್ಣನ ವಿಷಯ ವಿವರಿಸ್ತಾನೆ. ದುಶ್ಯಾಸನ ನೋಡ್ತಾನೆ, ಏನು ದುಶ್ಯಾಸನಲ್ಲಿ ಎದೆಯೆಲ್ಲ ಬಗದ್ ತೆಗೆದು ಬಿಟ್ಟಿದ್ದಾನೆ, ಅಲ್ಲಿ ಏನೂ ಉಳಿದೇ ಇಲ್ಲ, ಕರುಳಿಲ್ಲ, ಇದಿಲ್ಲ, ರಕ್ತ ಅಂತೂ ಹೊತ್ತೆ ಹೋಗಿದೆ, ಏನೂ ಇಲ್ಲ. ಅದೊಂದು ಪದ್ಯವನ್ನು ನೋಡಬಹುದು ಆ ಸೊರಸಿಗೆ. ಅವನು ಹೇಳ್ತಾ, ಅಯ್ಯೋ ದುಶ್ಯಾಸನ, ನನ್ನ ತಮ್ಮ, ಏನೋ ಇದು, ನೀನು ಪಂಚತ್ವವನ್ನು ಹೊಂದಬಿಟ್ಟಿಯಲ್ಲಪ್ಪ ಅಂತಾನೆ. ಪಂಚತ್ವ ಹೊಂದೋದು ಅಂದರೆ ಮರಣ ಹೊಂದೋದು ಅಂತ ಒಂದರ್ಥ. ಇವನು ಇನ್ನೊಂದು ಥರ ದುರ್ಯೋಧನ ಅದನ್ನ ವರ್ಣಿಸ್ತಾನೆ. ಹೇಗೆ ಅಂತಂದರೆ, ನಿಜ ಜೀವಂ ಪರಲೋಕದೊಳ್, ನಿಜ ಮಹಾಮಾಂಸಂ ಪಿಶಾಚಾಸ್ಯದೊಳ್, ನಿಜ ರಕ್ತಂ ರಿಪುಕುಕ್ಷಿಯೊಳ್, ನಿಜ ಶಿರಂ ನಕ್ತಂಚರೀ ಹಸ್ತದೊಳ್, ನಿಜ ಕಾಯಂ ಕುರುಭೂಮಿಯೊಳ್, ನೆಲೆಸೆ ಗಾಂಧಾರೀಜ ದುರ್ಯೋಧನಾನುಜ ದುಶ್ಯಾಸನ ಭೀಮ ಗದೈಂ ಪಂಚತ್ವಮಂ ವರ್ದಿದೈ. ನಿನ್ನ ನಿಜ ಅಂದರೆ ತನ್ನ ಅಂತ, ಇಲ್ಲಿ ನಿನ್ನ ಅನ್ನೋ ಅರ್ಥದಲ್ಲಿ. ನಿನ್ನ ಜೀವ ಪರಲೋಕಕ್ಕೆ ಹೋಯಿತು, ನಿನ್ನ ದೇಹದ ಮಹಾಮಾಂಸ ಪಿಶಾಚಿಯ ಬಾಯೊಳಗೆ ಹೋಯಿತು, ನಿಜ ರಕ್ತ ನಿನ್ನ ರಕ್ತ ಶತ್ರುವಿನ ಹೊಟ್ಟೆಗೆ ಅಂದರೆ ಭೀಮನ ಹೊಟ್ಟೆಗೆ ಹೋಯಿತು, ನಿನ್ನ ತಲೆ ಪಿಶಾಚಿಗಳ ಕೈಗೆ ನಕ್ತಂಚರಿ ರಾತ್ರಿಯೊಳು ಓಡಾಡು ಅವರ ಕೈಗೆ ಹೊರಟೋಯ್ತು, ನಿಜ ಕಾಯಂ ನಿನ್ನ ದೇಹ ಕುರುಭೂಮಿಯೊಳ್, ಈ ಭೂಮಿಯಲ್ಲಿ ಕುರುಭೂಮಿಯಲ್ಲಿ ನೆಲೆಸಿದ್ರೆ ಏನಾಯ್ತು, ಗಾಂಧಾರಿಯ ಮಗನಾದಂತಹ ದುರ್ಯೋಧನ ತಮ್ಮನಾದಂತಹ ದುಶಾಸನ ಭೀಮನ ಭೀಮಗದೆ, ಭೀಮ ಅಂದರೆ ಭಯಂಕರ ಗದೆ, ಭೀಮನ ಭಯಂಕರ ಗದೆಯಿಂದ ನೀನು ಪಂಚತ್ವವನ್ನು ಪಡೆದು ಬಿಟ್ಟೆ ಅಂತ ಹೇಳ್ತಾನೆ. ಹೀಗೆ ಒಳ್ಳೆಯ ಅದ್ಭುತವಾದ ಪದ್ಯಗಳಲ್ಲಿ ಇದನ್ನು ಆ ವರ್ಣನೆಯನ್ನು ಮಾಡ್ತಾನೆ, ಅವನಿಗೆ ಆಗುವಂಥ ದುಃಖ ನೋವು ಎಲ್ಲ. ಕಥೆ ಹೇಳ್ತಾ ಇರುವಂಥ ವೈಶಂಪಾಯನರು ಜನ್ಮೇಜಯ ಮಹಾರಾಜನಿಗೆ ಹೇಳ್ತಿದ್ದಾರೆ, ನೋಡು ಈಗ ದುರ್ಯೋಧನ ಸೇನೆಯಲ್ಲಿ ಉಳಿದಿರೋರು ಅಶ್ವತ್ಥಾಮ, ಕೃಪಾಚಾರ್ಯ, ಕೃತವರ್ಮ, ದುರ್ಯೋಧನ ಒಬ್ಬ ಇದ್ದಾನೆ, ಇದು ನೋಡಪ್ಪ ಇದೇನೆ
ಯಾರಿಗೆ ದೈವಿ ಕೃಪೆ ಇಲ್ಲವೋ

ಅವರ ಗತಿ ಇಷ್ಟೇ. ಎಂಥ ಹಣೆಬರ, ಅದು ಹೇಳಿದ್ರು ನಿಜ. ಪಾಂಡವರ ದೈವ ಕೃಪೆ ಇದೆ, ಅದು ನಿಜ, ಕೃಷ್ಣನ ಕೃಪೆ ಇದೆ. ಆದರೆ ಅವರು ತಾನೇ ಏನು ಸಂತೋಷವಾಗಿರೋಕೆ ಸಾಧ್ಯ? ಈಗ ಅಲ್ದಿದ್ರು ನಾವು ಆಮೇಲೆ ನೋಡ್ತೀವಿ ಯುದ್ಧದ ಭೀಕರ ಪರಿಣಾಮ ಅಂಥದ್ದು. ಆಮೇಲೆ ಅವ್ರ ಮಕ್ಕಳನ್ನ ಕಳ್ಕೊಂಡ್ಬಿಡ್ತಾರಲ್ಲ, ರಾಜ್ಯ ಸಿಕ್ತು ಸರಿ, ಎಲ್ಲ ಮಕ್ಕಳನ್ನು ಕಳ್ಕೊಂಡು ಎಷ್ಟು ಸಮಾಧಾನವಾಗಿರೋಕೆ ಸಾಧ್ಯ? ಇರಲಿ. ಆ ಕಡೆ ಸಂಜಯ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ನಾನೇನು ಸ್ವಂತ ನೋಡಿ ಬರ್ತೀನಿ ಬಂದ್ಬಿಟ್ಟ. ಆದರೆ ಬಂದರೆ ಹೆಂಗಾಯ್ತಂತೆ ಅಂದರೆ, ಮೃತ್ಯುವೇ ಸಂಜಯನನ್ನ ಇಲ್ಲಿ ಕರ್ಕೊಂಡು ಬಂದಂಗೆ ಆಯ್ತಂತೆ. ಒಂದೊಂದ್ಸಲ ಹೇಳೋದುಂಟು, ಯಾವುದಾದ್ರೂ ಅಪಘಾತದಲ್ಲಿ ಹೋದರೆ ಆ ಬಸ್ಸಲ್ಲೋ ಇನ್ನೊಂದರಲ್ಲೋ ಹೋದರೆ, ಅಯ್ಯೋ ಮೃತ್ಯುವೇ ಕರ್ಕೊಂಡು ಹೋಗ್ಬಿಡ್ತು ಆ ವಾಹನದಲ್ಲಿ ಅಂತ ಹೇಳೋ ಹಾಗೆ ಇಲ್ಲಿ ಮೃತ್ಯುವೇ ಕರ್ಕೊಂಡು ಬಂದಂಗೆ ಆಗೋಯ್ತು. ಧೃಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಇವನನ್ನು ನೋಡ್ಬಿಡ್ತಾನೆ. ಯಾರು ಏನು ಅಂತೇನು ಗೊತ್ತಾಗೋದಿಲ್ಲ. ಸಾತ್ಯಕಿಗೆ ಅವನು ಹೇಳ್ಬಿಡ್ತಾನೆ, ದೃಷ್ಟಿ ನೋಡಿ, ಇವನು ಯಾರು, ಯುದ್ಧದಲ್ಲಿ ಶತ್ರುಪಕ್ಷನ ಉಳಿಸೋ ಕ್ರಮ ಇಲ್ಲ ಯಾವಾಗ್ಲೂ, ಅದು ಸಹಜ. ಅದು ಅದಕ್ಕೆ ಅವನು ಹೇಳ್ತಾನೆ, ಮುಗಿಸೋ ಅವನನ್ನ, ಯಮನ ಊರು ಕಳಿಸೋ ಅಂತ. ತಕ್ಷಣ ಸಾತ್ಯಕಿ ಕತ್ತಿ ತಗೊಂಡ್ಬಿಡ್ತಾನೆ. ಸಾತ್ಯಕಿ ಸ್ವಲ್ಪ ಆ ಥರ ಮಾಡೋವನೇನೆ, ಇವನ ತಲೆ ಹಿಂದೆ ಕತ್ತಿ ಇಟ್ಕೊಂಡ್ಬಿಟ್ಟು ಅವನನ್ನ ಕಡಿಯೋದಕ್ಕೆ ಹೋಗ್ಬಿಡ್ತಾನೆ. ಪಾಪ ಸಂಜಯ ಯುದ್ಧ ಬರೋನಲ್ಲ, ಕೈಯಲ್ಲಿ ಕತ್ತಿ ಇಲ್ಲ, ಎಂಥದ್ದು ಇಲ್ಲ ಅವನಿಗೆ, ಯುದ್ಧದವನು ಅಲ್ಲ ಅವನು. ಅವನೇನೇ ಆಗಲಿ ಅವನು ಸುದ್ದಿ ಕೊಡೋವನು ಅಷ್ಟೇನೆ, ಪ್ರಾಣವೇ ಹೋಗ್ಬಿಡುತ್ತೆ ಅವನಿಗೆ. ಅಷ್ಟರಲ್ಲಿ ವ್ಯಾಸರು ಸರಿಯಾಗಿ ಬಂದ್ಬಿಟ್ಟು ಇವನ ಕತ್ತಿನ ಎಳ್ಕೊಂಡ್ಬಿಟ್ಟು, ಅಯ್ಯೋ ಏನೋ ಸಂಜೆಯ ದುಷ್ಟನೇನೋ, ಅಲ್ಲಪ್ಪ ನನ್ನ ಶಿಷ್ಯ ಅವನು, ಅವನನ್ನು ಕೊಲ್ಬಹುದೇನಪ್ಪ ನೀವು ಅಂದಾಗ, ಓ ಹೌದಾ ಸರಿ, ಅವನು ಯುದ್ಧದಲ್ಲಿ ಭಾಗವಹಿಸಿದವನು ಅಲ್ಲಪ್ಪ, ಅವನನ್ನು ಯಾಕೆ ಕೊಲ್ತೀರಾ ನೀವು ಅಂತ. ಅದಕ್ಕೆ ಧೃಷ್ಟದ್ಯುಮ್ನ, ಹಾ ಹೌದಾ ಅಂತ. ಸಾತ್ವಿಕನು, ಹೌದಾ ನಿಮ್ಮ ಶಿಷ್ಯನ ಅವನು, ಹಾಗಾದರೆ ತಪ್ಪಾಯಿತು ನಾ ಮಾಡಿದ್ದು ಅಂದ್ಬಿಟ್ಟು ಬಿಟ್ಟಂತೆ. ಪುಣ್ಯ ಆ ಕ್ಷಣದಲ್ಲಿ ಬಂದರೂ ಕಾಪಾಡಿದರು. ಅದಕ್ಕೆ ಅವನಿಗೆ ನೋವಾಯಿತು, ಮನಸ್ಸಿಗೆ ಭಯ ಭೀತಿ, ಮತ್ತೆ ಮನಸ್ಸಿಗೆ ನೋವು ದುಃಖ ಎಲ್ಲ ಆಯಿತು. ಆವಾಗ ಅವರು ಹೇಳಿದ್ರಂತ ವ್ಯಾಸರು ಸಮಾಧಾನ ಮಾಡಿ, ಇಲ್ಲಪ್ಪ ಹೋಗಪ್ಪ ನೀನು ಪರವಾಗಿಲ್ಲ, ಯುದ್ಧದ ವೀಕ್ಷಕ ವಿವರಣೆ ಎಲ್ಲ ಕೊಡೋದು ನಿಜ ಸುಲಭ, ಆದರೆ ಯುದ್ಧ ಭೂಮಿಲಿ ಇರೋದು ಅಷ್ಟು ಸುಲಭವಲ್ಲ. ಸಂಜೆಯ ಹುಡುಕೊಂಡು ಹೋಗ್ತಾನೆ. ಅದು ಕುರುಧರೆಯೊಳ್ ಕುರುಪತಿಯನ್ನು ಅರಸಿದಂ ಅಂತ ಒಂದು ಮಾತು ಬರುತ್ತೆ, ಅದ್ಭುತವಾದ ಮಾತು. ಕುರುಧರೆ ಕೌರವನ ದೇಶ, ಅದೋ ಕೌರವನ ಜಾಗ, ಕೌರವನ ರಾಜ್ಯದಲ್ಲಿ ರಾಜನನ್ನು ಹುಡುಕೋದು ಕಷ್ಟ ಆಗಬಾರ್ದು, ಇದ್ದೇ ಇರಬೇಕು. ಆದರೆ ಕುರುಧರೆಯೊಳ್ ಕುರುಪತಿಯನ್, ಅದರಲ್ಲೇ ಕುರುಗಳ ರಾಜನನ್ನು ಹುಡುಕಬೇಕಾಯ್ತು ಅಂತ. ಅಂದರೆ ರಾಜನ ಪರಿಸ್ಥಿತಿ ಏನಾಗಿದೆ ನೋಡಿ, ಅವನನ್ನು ಹುಡುಕಬೇಕು, ಇಂತಹ ಪರಿಸ್ಥಿತಿ ಬಂದ್ಬಿಟ್ಟಿದೆ, ಅವನ ರಾಜ್ಯದಲ್ಲೇ ಅವನು ಹುಡುಕ್ಬೇಕು. ಸಂಜೆ ಮುಂದೆ ಹುಡುಕೊಂಡು ಹೋಗ್ತಾನೆ. ದೂರದಲ್ಲಿ ಯಾರೋ ಒಬ್ಬ ಏಕಾಂಗಿಯಾಗಿ ಹೋಗ್ತಿರೋದನ್ನ ನೋಡ್ತಾನೆ. ದೂರದಲ್ಲಿ ವ್ಯಾಸರು ಹೇಳ್ತಾರೆ, ದುಃಖ ಸಂತಪ್ತ ಹೃದಯೋ ದೃಷ್ಟ್ವಾ ರಾಜನ್ ಬಲಕ್ಷಯಂ. ರಾಜ ಬಲಕ್ಷಯಂ, ಬಲ ಅಂದರೆ ಸೈನ್ಯ, ಸೈನ್ಯ ಕರಗೆ ಹೋಗ್ಬಿಟ್ಟಿದೆ. ಅದನ್ನು ನೋಡಿ ದುಃಖ ಸಂತಪ್ತ ಹೃದಯೋ, ಬಹಳ ದುಃಖ ಮತ್ತು ನೋವು ಆಗಿ ಅಂತಹ ಮನಸ್ಸಾಗಿ ಅವನು ಹೋಗ್ತಿದ್ದ ಅಂತ. ಅಂಥವನು ಹೋಗ್ತಾ ಇರೋ ನೋಡ್ತಾನೆ, ಹೇಗೆ ಹೋಗ್ತಿದ್ದಾನೆ ಅನ್ನೋದನ್ನು ಕುಮಾರವ್ಯಾಸ ಬಹಳ ಚೆನ್ನಾಗಿ ಹೇಳ್ತಾನೆ. ಆ ಯುದ್ಧ ಭೂಮಿಯ ಭೀಕರ ದೃಶ್ಯ ಅದು, ಅಲ್ಲಿಯೇ ಎಷ್ಟೋ ಜನ ಸತ್ತಿದ್ದಾರೆ, ಅವರ ಹೊಟ್ಟೆಯಿಂದ ಕರುಳೆಲ್ಲ ಹೊರಗೆ ಬಂದ್ಬಿಟ್ಟಿದೆ, ಅದು ಅವನ ಕಾಲಿಗೆ ಸುತ್ತಕೋತಾ ಇತ್ತಂತೆ. ಆಮೇಲೆ ಎಲ್ಲ ಕಡೆ ಮಾಂಸ ರಕ್ತ, ಮಾಂಸದಿಂದ ಬಂದಂಥ ಕೊಬ್ಬು ಎಲ್ಲ ಇರುತ್ತೆ, ಅವುಗಳ ಮಾಂಸದ ತುಂಡ ಮೇಲೆ ಕಾಲು ಜಾರತಾ ಇದೆಯಂತೆ. ಅದ್ರ ಮೇಲೆ ಆ ಕಡೆ ಆನೆಗಳ ದೇಹಗಳು, ಆ ಆನೆ ರಾಶಿ ಮೇಲೆ ಅಲ್ಲೂ ಜಾರಬಂಗಾಗುತ್ತೆ. ಅದಕ್ಕೆ ತನ್ನ ಗದೆಯನ್ನೇ ಊರೇ ಗೋಲ್ತರ ಹೀಗೆ ವಾಕಿಂಗ್ ಸ್ಟಿಕ್ ಅಂತೀವಲ್ಲ, ಹಾಗೆ ಅದನ್ನು ಇಟ್ಕೊಂಡು ಇಟ್ಕೊಂಡು ಸಾಗ್ತಾ ಇದ್ದಾನೆ, ಮುಂದಕ್ಕೆ ಹೋಗ್ತಿದ್ದಾನೆ. ಅಲ್ಲಿ ನೋಡಿದ್ರೆ ಆ ಹೆಣಗಳ ಮೇಲೆಲ್ಲ ತಿನ್ನೋದಕ್ಕೆ ಅವುಗಳನ್ನು ಹದ್ದು ನರಿ ಕಾಗೆಗಳು ಬಂದು ಕೂತ್ಕೋತಾ ಇವೆ. ಅವುಗಳೆಲ್ಲ ಇದ್ರೆ ಆ ಮಧ್ಯೆ ಹೋಗೋದಾಗೆ ಗದೆಯನ್ನು ಬೀಸಿ ಬೀಸಿ ಅವುಗಳನ್ನು ಹಾರಿಸ್ಕೊಂಡು ಆ ಕಡೆ ಈ ಕಡೆ ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ. ಅಲ್ಲಿ ಬೇಕಾದಷ್ಟು ರಣ ಪಿಶಾಚಿಗಳು, ಅದೊಂದು ಕಲ್ಪನೆ, ಯುದ್ಧ ಭೂಮಿಯಲ್ಲಿ ಪಿಶಾಚಿಗಳು ಬಂದಿರ್ತಾವೆ ಅಂತ ರಕ್ತ ಕುಡಿಯೋದಕ್ಕೆ ಎಲ್ಲಾನು, ಅವುಗಳು ಬಂದಿವೆ, ಅವುಗಳು ಕುಡಿಯೋಕೆ ಬಂದಿವೆ, ಅವುಗಳನ್ನು ನೋಡ್ತಾನೆ ಅವನು. ಇಲ್ಲಿ ಆನೆಗಳು ಕೆಲವು ಕುಟುಕು ಜೀವ ಉಳಿದ್ಬಿಟ್ಟಿದೆ, ಏಟು ಬಿದ್ದಿದೆ ಕುಟುಕು ಜೀವ, ಅವುಗಳು ಕುಣಿತಾ ಇವೆ, ಆ ಆನೆಗಳು ತಲೆಗಳು ಕುಣಿತಾ ಇವೆ, ಇವನು ಆ ತಲೆಗಳನ್ನು ಹೊಡೆದು ಇದು ಮಾಡಬೇಕು. ಆಮೇಲೆ ಅಲ್ಲಿ ಕೊಳೆತ ಹೆಣಗಳು, ಮುಂದೆ ಮಾಳ ದಿನಗಳ ಹಿಂದೆ ಸತ್ತವ್ರದ್ದು ಏನು ಮಾಡೋದು, ಅವುಗಳು ಕೊಳೆತ ಹೆಣಗಳು, ಆಗ ಅಸಹ್ಯ ಪಡ್ತಾ ಹೋಗ್ತಾ ಇದ್ದಾನೆ ಅವನು. ಮೊಣಕಾಲಿಗೆ ಗಾಯ ಆಗ್ಬಿಟ್ಟಿದೆ ಅಲ್ಲಿ ಅವನಿಗೆ ನೋವು, ಅಂತಹ ಪರಿಸ್ಥಿತಿ. ಅದಕ್ಕೆ ಅಲ್ಲಿ ಬಿದ್ದಂತಹ ಏನು ಮೀನು ಥರ ಬಂದಿರುತ್ತಲ್ಲ ಕೊಬ್ಬು, ಕೆಲವು ಬಿದ್ದಿರುತ್ತೆ.

ಶುದ್ಧ ಅದನ್ನೇ ಹಚ್ಕೊಂಡು ಅನೇಣ ಅಂತಾರೆ, ಅದನ್ನ ಹಚ್ಕೊಂಡು ಆಯಾಸದಿಂದ ಬೆವತ್ಕೊಂಡು ಬೆವರ್ತಾ ಬೆವರ್ತಾ ಬೆವರ್ತಾ ಹೋಗ್ತಾ ಇದ್ದಾನೆ. ಇಂತಹ ಸಂಜಯನನ್ನ ಇವನು, ಇಂತಹ ದುರ್ಯೋಧನನನ್ನ ಸಂಜಯ ನೋಡ್ತಾನೆ. ಭೂತ ಪಿಶಾಚಿಗಳನ್ನ ನೋಡ್ತಾ ಅವನು ಇದು ಯೋ ಸದ್ಯ ಇದು ಭೂತ ಅಷ್ಟೇ ಅಂದ್ಕೊಂಡು, ಆ ಮುಂದೆ ನೋಡ್ತಿರೋ ಗೌರವನ್ನು ನೋಡಿ, ಅರೆ ಇವನು ಯಾರು, ದುರ್ಯೋಧನ ಥರಾನೇ ಇದಾನಲ್ಲ ಅಂತ ನೋಡಿದ್ರೆ ಹೆಂಗ್ ಗುರುತಿಡಿಯೋದು? ಛತ್ರ ಇಲ್ಲ, ಚಾಮರ ಇಲ್ಲ, ಸೇವಕರು ಇಲ್ಲ ಸುತ್ತಲು, ಇವನು ಕೌರುಪತಿನ ಇವನು ಅಂತ ಯೋಚನೆ ಮಾಡ್ತಾನೆ. ಹತ್ರ ಬಂದು ನೋಡಿದ್ರೆ ದುರ್ಯೋಧನನ್ನೇ. ಅವನು ಹೇಳ್ತಾನೆ, ಅಯ್ಯೋ ಅಪ್ಪ ದುರ್ಯೋಧನ, ಏನೋ ಇದು, ಸಮುದ್ರದ ದಂಡೆಯವರೆಗೂ ಇರುವ ರಾಜರ ಸಮೂಹದಲ್ಲಿ ನೀನೊಬ್ಬನೇ ಅಂತ ಮುಂಚೆ ಹೇಳೋರು ಅಂದ್ರೆ ಇಡೀ ಸಾಮ್ರಾಜ್ಯದಲ್ಲಿ ನೀನೊಬ್ಬನೇ ರಾಜ, ಎಷ್ಟು ರಾಜರಿದ್ರು ನೀನೇ ರಾಜ ಅಂತ ಹೇಳ್ತಿದ್ರು. ಈಗ ನಿಜವಾಗಿಯೂ ನೀನು ಒಬ್ಬನೇ ರಾಜ ಆಗ್ಬಿಟ್ಟಿಯಲ್ಲಪ್ಪ ಅಂದ್ರೆ ಒಬ್ಬನೇ ಏಕಾಂಗಿ ಆಗ್ಬಿಟ್ಟಿಯಲ್ಲಪ್ಪ ಅಂತ ಹೇಳ್ತಾನೆ. ಎಂಥ ಅರ್ಥ ಆಗ್ಬಿಡ್ತು ಇವತ್ತು, 11 ಅಕ್ಷೋಹಿಣಿ ಸೈನ್ಯ ಹೋಗ್ಬಿಡ್ತೀನಿ ಅಂತ, ದಾಯಾದಿಗಳನ್ನೆಲ್ಲ ಸಾಯಿಸಿದ ಆ ಪಾಪ ಆ ಧರ್ಮರಾಯನಿಗೆ ಬರಲಿ, ಅದ್ರ ಫಲವನ್ನು ಉಣ್ಣಲಿ ಅವನು ಅಂತ ಹೇಳಿ. ಆದರೆ ಒಂದಪ್ಪ, ದೈವದ ವಿರುದ್ಧ ನೀನು ಹೋರಾಡ್ಬಿಟ್ಟೆ, ಕೃಷ್ಣ ಅವ್ರ ಪರ ಅವನ ವಿರುದ್ಧ ಆದೆ ನೀನು. ಅರ್ಧ ರಾಜ್ಯ ಕೊಡು ಅಂದರೆ ಕೇಳಲಿಲ್ಲ ನೀನು, ಅದನ್ನ ಕೊಡದೆ ಈ ನಿಮ್ಮ ರಾಜವಂಶವನ್ನು ಕಲ್ಪ ವೃಕ್ಷವನ್ನು ಕತ್ತರಿಸ್ಬಿಟ್ಟಿಯಲ್ಲಪ್ಪ. ಚಂದ್ರನ ತಂಪು ಬೆಳಕನ್ನು ನೀನು ತಾಳ್ತಿರ್ಲಿಲ್ಲ, ಚಂದ್ರನ ಬೆಳಕನ್ನೂ ಸಹಿಸೋಕಾಗ್ತಿರ್ಲಿಲ್ವಂತ ಅಂತಹ ತಲೆ ಬಿಸಿಲಿನ ಶಾಖವನ್ನು ತಡೆಯೋ ಹಾಗೆ ಆಯ್ತಲ್ಲಪ್ಪ. ಸುಗಂಧವನ್ನು ಸವಿತಿದ್ದಂಥ ನಿನ್ನ ಮೂಗು ಈ ಕೊಳತ ಈ ಹಳೆ ಹೆಣಗಳ ವಾಸನೆಯನ್ನ ನೋಡೋ ಹಂಗಾಯ್ತಲ್ಲಪ್ಪ, ತಗೊಳ್ಳೋ ಹಾಗಾಯ್ತಲ್ಲಪ್ಪ. ಅಂತಹ ಒಳ್ಳೆಯ ತಲೆಗಾರಿಕೆ ಸಂಗೀತವನ್ನು ಕೇಳುತ್ತಿದ್ದಂತಹ ನಿನ್ನ ಕಿವಿ ಈಗ ಈ ನರಿ ಹದ್ದುಗಳ ಕಿರ್ಚಾಟವನ್ನ ಕೂಗಾಟವನ್ನ ಕೇಳೋ ಹಂಗಾಯ್ತಲ್ಲಪ್ಪ. ಬೇಕಾದಷ್ಟು ಪದ್ಯಗಳಿವೆ, ತುಂಬ ಸೊಗಸಾಗಿ ಆ ದುಃಖವನ್ನು ಹೇಳ್ತಾನೆ. ಇದೆಲ್ಲ ವಿಧಿಯ ಆಟಪ್ಪ, ನಿನ್ನ ಕಡೆ ಇರುವಂತಹ ಹೆಸರಾಂತ ವೀರರು ಎಲ್ಲರೂ ಹೊರಟೋದ್ರಲ್ಲಪ್ಪ, ಈ ಕೊನೆ ಉಳಿದವ ನೀನೊಬ್ನೇ, ನೀನೇ ಕೆಟ್ಟೆ. ನೀನು ಯಾಕೆ ಕೆಟ್ಟೆ ಅಂತೀನಿ ಅಂತಾನೆ ಅಂದರೆ, ಆ ಕಡೆ ಮರಣ ಆಗ್ಲೂ ಇಲ್ಲ, ವೀರ ಮರಣವೂ ಬಂದಿಲ್ಲ ನಿನಗೆ, ಈ ಕಡೆ ಗೆದ್ದೂ ಇಲ್ಲ, ಯಾವುದೂ ಇಲ್ಲ ನಿನಗೆ. ಆದರೆ ನೀನು ನಿಮ್ಮ ಕಡೆ ನೀನೊಬ್ನೇ ಉಳಿದು ಬಿಟ್ಟೆ. ಪಾಂಡವರ ಕಡೆ ನೋಡಿದ್ರೆ 5 ಜನ ಪಾಂಡವರು ಉಳಿದಿದ್ದಾರೆ, ಅವರಲ್ಲಿ ಒಂದು ಒಬ್ರು ಹೋಗಿಲ್ಲ, ಬೇರೆಯವ್ರು ಹೋಗಿರ್ಬೋದು, ಆದ್ರೆ ವೀರರು ಪಾಂಡವರು ಹೋಗಿಲ್ಲ, ಉಳಿದು ಬಿಟ್ಟಿದ್ದಾರೆ. ನಿನ್ನ ಅಣ್ಣ ತಮ್ಮಂದ್ರಲ್ಲಿ ಅಂದ್ರೆ ತಮ್ಮಂದ್ರು ಅವನಿಗೆ, ನಿಮ್ಮವರಲ್ಲಿ ನೀನೊಬ್ಬನೇ ಉಳಿದಿದೀಯ, ನಾನು ಹೋಗ್ಬಿಟ್ಟು ಏನಪ್ಪ ಹೇಳಲಿ, ನಿನ್ನ ಪತ್ನಿಯರಿಗೆ ನಿನ್ನ ತಂದೆಗೆ ನಿನ್ನ ತಾಯಿಗೆ ಏನಪ್ಪ ಹೇಳಲಿ, ಗೆದ್ದ ಅನ್ಲೆ ಅಥವಾ ತಲೆ ಉಳಿಸ್ಕೊಂಡು ಓಡೋದ ಅನ್ಲೆ. ದ್ರೌಪದಿಯನ್ನು ಅವತ್ತು ಅವಮಾನ ಪಡಿಸ್ದೆ, ಕೃಷ್ಣ ಬಂದು 5 ಊರು ಕೇಳಿದರೆ ಅವನಿಗೆ ಕೊಡದೇನೆ ಕೋಪ ತರಿಸ್ದೆ, ಈಗ ಯುದ್ಧದಲ್ಲಿ ನೀನೊಬ್ಬ ಜೀವಚ್ಛವವಾಗಿ ಉಳಿದಿದ್ದೀಯಲ್ಲಪ್ಪ, ಜೀವಂತ ಶವವಾಗಿ. ಅದಕ್ಕೆ ದುರ್ಯೋಧನ ಉತ್ತರ ಕೊಡ್ತಾನೆ, ಸಂಜಯ ಯಾಕಪ್ಪ ಇದನ್ನೆಲ್ಲ ಹೇಳ್ತೀಯ, ಪೂರ್ವ ಜನ್ಮದ ಪುಣ್ಯ ಬತ್ತಿಯೇ ಹೋದರೆ ಏನು ಮಾಡಬೇಕು, ಹೋಯ್ತು ಪುಣ್ಯವಿಲ್ಲ ಹೋಯ್ತು ಎಲ್ಲಾನು. ಹಾಗೆ ಅವನು ಹೇಳ್ತಾನೆ, ಆಯಿತು ಇಷ್ಟೆಲ್ಲ ಇವನು ಹೇಳಿದರೂ ಅವನ ಪರಾಕ್ರಮ ಹೋಗಿಲ್ಲ. ಅವನು ಹೇಳ್ತಾನೆ, ಹಿಂದಿನದು ಯಾಕೆ ಈಗ ಸಂಜಯ, ನನಗೆ ಆ ವೈರ ಹೋಗಿಲ್ಲ ಇನ್ನೂ. ದುಶ್ಯಾಸನನ್ನು ನನ್ನ ತಮ್ಮನಾದ ದುಶ್ಯಾಸನ ತಿಂದು ತೇಗಿದಾನಲ್ಲ ಆ ಬಕವೈರಿ, ಆ ಬಕವೈರಿ ಆ ಬಕಾಸುರ ವಿಪರೀತ ತಿನ್ನೋನು, ಇವನ ವೈರಿ ಅವನು ಭೀಮ ಇನ್ನೂ ಚೆನ್ನಾಗಿ ತಿನ್ನೋನು. ಆ ಬಕವೈರಿಯನ್ನ ಅವನಿಂದ ಅವನ ಹೊಟ್ಟೆಯಿಂದ ನನ್ನ ತಮ್ಮನ್ನ ಹೊರಗೆ ತೆಗಿತೀನಿ, ತಮ್ಮನ ಉದರದಲ್ಲಿ ತೆಗೆವೆನು, ವಿಚಿತ್ರವ ನೋಡು ನೀನೆಂದ, ನನ್ನ ತಮ್ಮನನ್ನು ಹೊಟ್ಟೆಯಿಂದ ತೆಗಿತೀನಿ ನೋಡು ವಿಚಿತ್ರವನ್ನ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಶಕ್ತಿಶಾಲಿಯಾದಂತಹ ಗದೆ ನನ್ನ ಬಳಿ ಇರಬೇಕಾದ್ರೆ, ಅಂದ್ರೆ ನನ್ನ ಪರಾಕ್ರಮ ಇರಬೇಕಾದ್ರೆ ಈ ಕುಂತಿ ಮಕ್ಕಳನ್ನ ನಾನು ಹೆದರ್ತೀನಿಯ, ಇಲ್ಲ ನನ್ನ ಕೋಪ ಕಮ್ಮಿ ಆಗೋದಿಲ್ಲ, ನನ್ನ ಧೈರ್ಯ ಕುಗ್ಗೋದಿಲ್ಲ, ನನ್ನ ಶತ್ರುತ್ವ ಒಂದು ಚೂರು ಕ್ಷೀಣಿಸೋದಿಲ್ಲ. ಇವನು ಹೇಳ್ತಾನೆ, ಆಯ್ತು ಏನ್ ಹೇಳಪ್ಪ ನಿಮ್ಮ ಅಪ್ಪ ಅಮ್ಮಂದ್ರಿಗೆ ಏನು ಹೇಳಿ ಹೇಳು ಅಂತಂದ್ರೆ ಹೇಳ್ತಾನೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಸರೋವರ ಇದೆ, ಅಲ್ಲಿ ಒಂದು ದಿನ ಮುಳುಗ್ತೀನಿ, ಮುಳುಗಿದ್ದು ನಾನು ವಿಶ್ರಾಂತಿ ತಗೊಂಡು ನಾಳೆ ಬಂದು ಪಾಂಡವರನ್ನ ಕೊಲ್ತೀನಿ ಅಂತ ಹೇಳು ಅಂತ. ಸಂಜಯನ ಜೊತೆ ಅಲ್ಲಿಗೆ ಬರ್ತಾನೆ. ಮಹಾ ಸರೋವರ, ಪಕ್ಷಿಗಳು ತಾವರೆಗಳು ಎಲ್ಲ ಇವೆ, ಆ ತಾವರೆಗಳ ಸುಗಂಧ ಪಕ್ಷಿಗಳ ಕೂಗು. ದಡಕ್ಕೆ ಬಂದು ಸಂಜಯನ ಕರೆದು ಹೇಳ್ತಾನೆ, ಇವತ್ತು ಈ ಕೊಳದ ಮಧ್ಯದಲ್ಲಿ ನಾನು ಕಲಿತೀನಿ, ಜಲಸ್ತಂಭ ವಿದ್ಯೆ ಅಂತ ಹೆಸರು ಅದಕ್ಕೆ. ಈ ಮುಂದೆ 5 ಗೆದ್ದು ಹಸ್ತಿನಾಪುರಕ್ಕೆ ಬರ್ತೀನಿ ಅಂತ ಹೇಳು ನಮ್ಮ ಅಪ್ಪ ಅಮ್ಮಂಗೆ ಅಂತ. ಹೇಗೆ ಪೂರ್ಣ ಹೋದ್ರು ಹೇಗೆ ಧೈರ್ಯ ಇದೆ ಅವನಿಗೆ,
ಸಂಜೆ ಅಳ್ತಾ ಕೂತ್ಕೋತಾನೆ. ಏ ನೀನು ಅಳ್ತಾ

0: ಕೂತ್ಕೊಂಡು ಬೇಡ ಕಣೋ ಮಾರಾಯ, ಮೊದಲು ಹೋಗು ನೀನು. ನೀನು ಅಳ್ತಾ ಕೂತ್ರೆ ಅವ್ರಿಗೆ ಪಾಂಡವ್ರು ಹುಡುಕೊಂಬಂದ್ರೆ ಸಿಕ್ಕೇ ಬಿಡ್ತೀನಿ ನಾನು. ಇಲ್ಲಿ ನೀನು ಇಲ್ಲಿ ಅಳ್ತಿದ್ಯಾ, ನೀನು ಇಲ್ಲಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ. ನಾನಿದ್ದೀನಿ ಏನು ಗೊತ್ತಾಗುತ್ತೆ, ಹೋಗು ಅಂತ. ನಾಲ್ಲಿ ಹೋಗು, ಪಾಳೆಯ ಶಿಬಿರನ್ನೆಲ್ಲ ಖಾಲಿ ಮಾಡಿಸಿ ರಾಣಿಯರನ್ನೆಲ್ಲ ಕರ್ಕೊಂಡು ಹೊರಟ್ಬಿಡು. ಆದರೆ ಪಾಂಡವ್ರು ಗೆಲ್ಲೋಗಿ ಬಂದಿದ್ದಾರೆ ಅನ್ನೋದನ್ನೆಲ್ಲ ಹೇಳಬೇಡ, ಭಾನುಮತಿಗೆ ಸಮಾಧಾನ ಮಾಡು ಅಂತಾನೆ. ಸಂಜೆ ಅದೇ ಥರ ಎಲ್ಲರನ್ನೂ ಕರ್ಕೊಂಡು ಸಮಸ್ತ ವಸ್ತುಗಳ ಹೇರಿಸ್ಕೊಂಡು ಹಸ್ತಿನಾವತಿ ಕಡೆ ಹೋಗ್ತಾನೆ. ಎಂಥ ಪರಿಸ್ಥಿತಿ ನೋಡಿ, ಅವರೆಲ್ಲ ಹಿಂದೆ ಹೋದ್ರಂತೆ. ಹೆಂಗೆ ಹೋದ್ರು ಅಂತ ವ್ಯಾಸರು ಹೇಳ್ತಾರೆ, ಸಂಭ್ರಾಂತಾ ಭೀಮಸೇನ ಭಯಾರ್ಧಿತಾ, ಭೀಮನ ಭಯದಿಂದ ಅವರುಗಳು ಹೋದ್ರಂತೆ. ಈ ಕಡೆ ದುರ್ಯೋಧನ ಕೈಕಾಲು ತೊಳೆದು ಆಚಮನ ಮಾಡಿ ಓಂಕಾರ ಜಪಿಸಿ ದೇವತೆಗಳನ್ನು ನಮಸ್ಕರಿಸಿ ಎಲ್ಲ ಮಾಡಿ ಕೊಳದಲ್ಲಿ ಇಳಿದು ಮಂಡಿ ಸೊಂಟ ಹೃದಯ ಮುಖ ನೆತ್ತಿಯವರೆಗೆ ನೀರು.
1: ಹಲೋ ಪ್ರಿಯ ಜನಧ್ವನಿ ಕೇಳುವರಿಗೆ ಒಂದು ಪ್ರಕಟಣೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ 3 ಗಂಟೆಯವರೆಗೆ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಕುರಿತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜು ಸಿ ಎನ್ ಅವರ ಜೊತೆ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಆದ್ದರಿಂದ ಸಾರ್ವಜನಿಕರು 2026-27 ಸಾಲಿನ ಶೈಕ್ಷಣಿಕ ವರ್ಷದ ಸಾಲ ಚಟುವಟಿಕೆಗಳು ಮತ್ತು ಯೋಜನೆಗಳ ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119 ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಇದನ್ನು ಪ್ಲೇ ಮಾಡಿ.
2: ಕಾಶ್ಯಪರು ನಡೆಸಿಕೊಟ್ಟ ಮಹಾಭಾರತ ಕಾರ್ಯಕ್ರಮವನ್ನು ಕೇಳಿದಿರಿ.
3: ಜಾನಪದ ಸೊಗಡಿನ ಕಾರ್ಯಕ್ರಮ ಜಾನಪದ ಲೋಕ.

0: ಹಲೋ
1: ಹಲೋ,
0: ಹಾ ಕೇಳಿಸ್ತಿದೆ ಪ್ರಕಾಶ್
1: ಸರ್, ವಾಯ್ಸ್ ಸ್ವಲ್ಪ ಗೊರಗೊರ ಅಂತ ಬರ್ತಿದೆ.
0: ಓಕೆ, ಈಗ
1: ಈಗ ಸರ್
0: ಫುಲ್ ಗೊರಗೊರ ಅಂತಿದೆಯಾ?
1: ಹಾ, ಗೊರಗೊರ ಅಂತಿದೆ.
0: ಓಕೆ, ಯಾವ್ದಾದ್ರು ನೋಡಿ ಯತೀಶ್ ನೋಡಿ, ಹಾ ಸೌಂಡ್ ಬರ್ತಾ ಇದೆ, ಅದನ್ನೇನು ಇದು ಮಾಡಕ್ಕೆ ಹೋಗ್ಬಿಡಿ ಜಾಸ್ತಿ. ಇಲ್ಲಿಗೆ ಹಲೋ ಹಲೋ
1: ಹಲೋ,
0: ಹಾ ಕೇಳಿಸ್ತಿದ್ಯಾ?
1: ಹಲೋ,
0: ಹಾ ಕೇಳಿಸ್ತಿದೆ. ಅಂದೆ
1: ಸ್ವಲ್ಪ ಸರ್ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲ.
0: ಓಕೆ ಸರಿ, ಅಲ್ಲಿ ಬಟ್ ವಾಯ್ಸ್ ಕ್ಲಿಯರ್ ಇದೆಯಾ?
1: ಹಲೋ,
0: ಕ್ಲಿಯರ್ ಇದೆ ವಾಯ್ಸ್? ಅಂದೆ
1: ಮಾತಾಡಿ ಸರ್,
0: ಕೇಳಿಸ್ತಾ ಇದೆಯಾ?
1: ಕೇಳಿಸ್ತಿದೆ ಸರಿ, ಪರವಾಗಿಲ್ಲ.
0: ಸರಿ ಸರಿ, ಆಯ್ತು ಆಯ್ತು.

0: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧುಲಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹೆಚ್ ಡಿ ಕೋಟೆ ಮತ್ತು ಸರ್ಕೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ರಾಜು ಶಿಯನ್ರವರು. ನೀವು ಕೂಡ ಕರೆ ಮಾಡಿ ಶೈಕ್ಷಣಿಕ ವರ್ಷದ ಶಾಲಾ ಚಟುವಟಿಕೆಗಳು ಮತ್ತು ಯೋಜನೆಗಳು ಹಾಗೂ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಅಧಿಕಾರಿಗಳ ಜೊತೆ ನೇರವಾಗಿ ಮಾತನಾಡಬಹುದು. ಅದಕ್ಕಾಗಿ ನೀವು ಕರೆ ಮಾಡಬೇಕಾದ ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900053119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900053119. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ಥ್ಯಾಂಕ್ ಯು.
1: ಹಾಂ ಸರ್, ಬಹಳ ಸಂತೋಷ ಆಗ್ತದೆ ಸರ್, ಯಾಕಂದರೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಕಳೆದ ತಿಂಗಳು ಕೂಡ ನಮ್ಮ SSLC ಫಲಿತಾಂಶದಲ್ಲಿ ತಾಲೂಕಿಗೆ ಒಂದು ಮೈಸೂರು ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಂಥ ಸಂದರ್ಭದಲ್ಲಿ ಕೂಡ ತಾವು ಮಾತನಾಡಿದರೆ, ಹಾಗೆ ಈ ಒಂದು 26-27 ಶೈಕ್ಷಣಿಕ ವರ್ಷದ ಒಂದು ಶಾಲಾ ಪ್ರಾರಂಭೋತ್ಸವದ ಕುರಿತು ತಾವು ಮಾತನಾಡಲು ನಮ್ಮ ಜೊತೆ ಇರ್ತಕ್ಕಂಥದ್ದು ಮತ್ತೆ ಭಾಳ ಸಂತೋಷ ಆಗ್ತದೆ ಸರ್. ಸರ್, ಈ ಒಂದು 2026-27 ಒಂದು ಶೈಕ್ಷಣಿಕ ವರ್ಷದ ಒಂದು ಈ ಶಾಲಾ ಪ್ರಾರಂಭೋತ್ಸವದ ಒಂದು ಪ್ರಮುಖ ಗುರಿ ಉದ್ದೇಶಗಳು ಏನೇನು ಇಟ್ಕೊಂಡು ಪ್ರಾರಂಭವನ್ನು ಮಾಡಲಾಗ್ತಾ ಇದೆ ಸರ್?
2: ನಮಸ್ಕಾರ. ಪ್ರಥಮವಾಗಿ ಕಳೆದ ಸಾಲಿನಲ್ಲಿ ನಾವು ಏನು 2025-26 ಸಾಲಿನಲ್ಲಿ ಯಾವ ರೀತಿಯಾದಂತಹ ಯೋಜನೆಗಳನ್ನ ರೂಪಿಸ್ಕೊಂಡು ತಮ್ಮ ಸಹಕಾರದಿಂದ ಪ್ರಥಮವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್

0: ಮತ್ತು ಹಾಗೆ ಜನಧ್ವನಿ ಕಾರ್ಯಕ್ರಮಕ್ಕೆ, ನಮ್ಮ ಶೈಕ್ಷಣಿಕ ಕಾರ್ಯಕ್ರಮದ ಎಲ್ಲ ಚಟುವಟಿಕೆಗಳಿಗೆ ತುಂಬ ಸಹಕಾರವನ್ನು ನೀಡ್ತಾ ಬಂದಿದ್ದೀರಿ. ಕೇವಲ ಜನಧ್ವನಿ ಕಾರ್ಯಕ್ರಮದ ಮೂಲಕ ಅಲ್ಲ, ಶಾಲೆಗಳಿಗೆ ಶಿಕ್ಷಕರನ್ನು ಒದಗಿಸುವಂಥದ್ದಾಗಿರ್ಬೋದು, ವಿಜ್ಞಾನಕ್ಕೆ ಆಗಿರ್ಬೋದು, ಗಣಿತ ವಿಚಾರಗಳಿಗೆ ಆಗ್ಬೋದು, ಅನೇಕ ಚಟುವಟಿಕೆಗಳಲ್ಲಿ ಇವತ್ತು ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಸಿಂದ ತುಂಬ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮವಾಗಿ ಮೂಡಿ ಬಂದಿದ್ದಾವೆ. ಅದರ ಸಹಕಾರದೊಂದಿಗೆ ನಾವು ಒಂದು ಒಳ್ಳೆಯ ಕಾರ್ಯ ಮಾಡಿದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ಕೂಡ ತುಂಬ ಸಂತಸ ಆಗುತ್ತೆ. ಹಾಗಾಗಿ ಸಂಸ್ಥೆಯ ಗೌರವಾನ್ವಿತ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ಇಲಾಖೆ ವತಿಯಿಂದ ಧನ್ಯವಾದಗಳನ್ನ ಮತ್ತು ಕೃತಜ್ಞತೆಯನ್ನು ಕೂಡ ಸಲ್ಲಿಸ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್.
0: ಈಗ ನಾವು ಕಳೆದ ಸಾರಿ ನಾನು ಬಂದಿದ್ದೆ ಜೂನ್ ಎಂಡಿಂಗಲ್ಲಿ, ಜುಲೈಯಿಂದ ನಾವು ಕಾರ್ಯಪ್ರವೃತ್ತವಾದ್ವಿ. ನಿಮ್ಮ ಮೂಲಕನೇ ಪ್ರಾರಂಭದಲ್ಲಿ ನಾವು ಕಲಿಕಾ ಖಾತ್ರಿ ಪರೀಕ್ಷೆಯನ್ನು ಮಾಡೋದಕ್ಕೋಸ್ಕರ ನಿಮ್ಮ ಮೂಲಕನೇ ಪ್ರಾರಂಭ ಮಾಡಿದ್ವಿ.
1: ಹೌದು,
0: ನಾವು ಈ ಸರಿನೂ ಕೂಡ ಕಳೆದ ಸರಿಯಿಂದ ಪ್ರೇರೇಪಿತರಾಗಿ ಜವಾಬ್ದಾರಿ ಹೆಚ್ಚಾಗಿದೆ.
1: ಹೌದು,
0: ನಮಗೆ ಓ ಸರಿ ಗುರಿ ಇತ್ತು, ಜವಾಬ್ದಾರಿಗಿಂತ ಗುರಿ ಇತ್ತು, ಈಗ ಗುರಿ ಜೊತೆಗೆ ಜವಾಬ್ದಾರಿ ಜಾಸ್ತಿ ಆಗಿಬಿಟ್ಟಿದೆ. ಯಾಕೆ ಜಾಸ್ತಿ ಆಗಿದೆ ಅಂತಂದರೆ ಒಂದು ಒಳ್ಳೆ ಫಲಿತಾಂಶ ತಗೋಬಿಟ್ಟಿದ್ವಿ, ಅದು ಕೆಳಗಡೆಗೆ ಅಂತೂ
1: ಇಳಿಯಂಗಿಲ್ಲ,
0: ಮೇಲಕ್ಕೆ ಹೋಗಬೇಕು, ಅದನ್ನು ಎಲ್ಲ ಕಾಯ್ಕೋಬೇಕು. ಇದು ತುಂಬ ಜವಾಬ್ದಾರಿಯುತವಾದಂತಹ ಒಂದು ಕೆಲಸ, ಅದನ್ನು ನಿರ್ವಹಿಸ್ತೀವಿ, ನಿಭಾಯಿಸ್ತೀವಿ, ತಮ್ಮಗಳ ಸಹಕಾರ ಇದೇ ಥರ ಮುಂದುವರಿಲಿ ಅಂತ ಕೇಳ್ತಾ, ಈಗಾಗಲೇ ಮಾನ್ಯ ಉಪನಿರ್ದೇಶಕರು ನಮ್ಮ ತಾಲೂಕಿಗೆ 27ನೇ ತಾರೀಕು ಅಥವಾ 18ನೇ ತಾರೀಕು ಬಂದು ಒಂದು ಪ್ರಾಥಮಿಕ ಶಾಲೆಗಳ ಮುಖ್ಯ ಶಿಕ್ಷಕರ ಸಭೆಯನ್ನು ಈಗಾಗಲೇ ಒಂದು ಸುತ್ತಲ್ಲಿ ಮಾಡಿದ್ರು. ನಾವು ಕೂಡ ಮುಖ್ಯ ಶಿಕ್ಷಕರ ಸಭೆಯನ್ನು ಮಾಡಿ ಶಾಲೆ ಪ್ರಾರಂಭಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ಸರ್ಕಾರದ ಗೌರವಾನ್ವಿತ ಸಚಿವರು, ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು, ನಿರ್ದೇಶಕರು, ಎಲ್ಲ ಉನ್ನತ ಅಧಿಕಾರಿಗಳು ಕೂಡ 3-4 ಬಾರಿ ನಮಗೆ ವಿಡಿಯೋ ಕಾನ್ಫರೆನ್ಸ್ಗಳನ್ನು, ಜೂಮ್ ಸಭೆಗಳನ್ನು ಮಾಡಿದ್ದಾರೆ. ಇವತ್ತು ಕೂಡ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಡಮ್ ಅವರು ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಮೈಸೂರು ಡಿವಿಷನ್ದನ್ನು ರಿವ್ಯೂ ಮಾಡಿದ್ರು. ಸೊ ಆ ಮೂಲಕ ಸಾಕಷ್ಟು ಶಾಲೆ ಪ್ರಾರಂಭವನ್ನು ನಾವು ಹೇಗೆ ಮಾಡಬೇಕು, ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಕಳೆದೆಲ್ಲ ಬಾರಿಗಿಂತ ಈ ಸರಿ ಹೆಚ್ಚು ಪೂರ್ವ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಥಮವಾಗಿ ಮಕ್ಕಳು ಬರಲಿಕ್ಕೆ ಅಂತಂದರೆ ಪಠ್ಯಪುಸ್ತಕಗಳು.
1: ಹೌದು,
0: ಎಲ್ಲವೂ ಪಠ್ಯಪುಸ್ತಕಗಳನ್ನು ಕೂಡ ಈಗಾಗಲೇ ನಮಗೆ 75% ಪಠ್ಯಪುಸ್ತಕ ಸರ್ಕಾರದಿಂದ ಬಂದಿದೆ ಇಲಾಖೆಗೆ. ಆ 75% ನಾವು 90% ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟಿದ್ದೀವಿ. ಇನ್ನು 10% ಇವತ್ತು ಸಂಜೆ ಅಥವಾ ನಾಳೆ ಒಳಗಡೆ ಇನ್ನು 10% ಇನ್ನೊಂದು 2 ಕ್ಲಸ್ಟರ್ ಉಳ್ಕೊಂಡಿದ್ದೇವೆ, ಅವಕ್ಕೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಇನ್ನು ಉಳಿದಂಥ ಪುಸ್ತಕಗಳು ಬಂದ ತಕ್ಷಣ 100% ಪ್ರತಿಯೊಂದು ಮಗು ಕೂಡ ಜೂನ್ 1ನೇ ತಾರೀಕು ಅವನ ಹತ್ರ ಪುಸ್ತಕ ಇರಬೇಕು ಮತ್ತು ಸಮವಸ್ತ್ರ ಇರಬೇಕು.
1: ಹೌದು,
0: ಸಮವಸ್ತ್ರನೂ ಕೂಡ ಈಗಾಗಲೇ ಏನು ಇಲಾಖೆ ಈ ಸರಿ ಕಳೆದ ಬಾರಿ 1 ಜೊತೆ ಸಮವಸ್ತ್ರವನ್ನು ಕೊಡ್ತಾ ಇತ್ತು, ಈ ಸರಿ 2 ಬಾರಿ ಸಮವಸ್ತ್ರವನ್ನು ಕೊಟ್ಟಿದೆ. 2 ಜೊತೆ ಸಮವಸ್ತ್ರವನ್ನು ನಾವು ಈಗಾಗಲೇ ಎಲ್ಲ ಶಾಲೆಗಳಿಗೆ ತಲುಪಿಸಿದ್ದೀವಿ. ಶಾಲೆ ಪ್ರಾರಂಭೋತ್ಸವ ದಿನಕ್ಕೆ ಮಕ್ಕಳು ಸಂತೋಷದಿಂದ ಬರಲಿ ಅಂತೇಳಿ ಪಠ್ಯಪುಸ್ತಕಗಳನ್ನು, ಉಚಿತ ಪಠ್ಯಪುಸ್ತಕಗಳನ್ನು, ಸಮವಸ್ತ್ರಗಳನ್ನು ಪೋಷಕರು, STMs, ಗ್ರಾಮಸ್ಥರು, ಚುನಾಯಿತ ಪ್ರತಿನಿಧಿಗಳು ಮತ್ತು ಸಂಘ ಸಂಸ್ಥೆಗಳು, ತಮ್ಮಂಥ ಸಂಘ ಸಂಸ್ಥೆಯವರುಗಳ ಮೂಲಕ ಶಾಲಾ ಪ್ರಾರಂಭೋತ್ಸವವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ಅದರ ಜೊತೆಯಾಗಿ ಇವತ್ತು ಮತ್ತು ನಾಳೆ ಶಿಕ್ಷಕರೆಲ್ಲ ಶಾಲೆಯನ್ನು ಪ್ರಾರಂಭ ಮಾಡಿರಬೇಕು. ಶಾಲಾ ಪ್ರಾರಂಭೋತ್ಸವಕ್ಕೆ ಏನೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತೇಳಿ ನಾವು ಆಗಲೇ ಇಲಾಖೆ ಮತ್ತು ನಾವು ನಿರ್ದೇಶನ ನೀಡಿರದಂತೆ ನಾವು ಆದೇಶನ ಕೂಡ ಹೊರಡಿಸಿದ್ದೀವಿ. ಸುಮಾರು 54 ಪಾಯಿಂಟ್ಗಳನ್ನು ಹಾಕಿ ಮುಖ್ಯ ಶಿಕ್ಷಕರುಗಳಿಗೆ ನಾವು ಒಂದು ಸರ್ಕ್ಯುಲರ್ನೇ ಕೊಟ್ಟಿದ್ದೀವಿ. ಪ್ರಮುಖವಾಗಿ ಸ್ವಚ್ಛತೆ, ಶಾಲಾ ಸ್ವಚ್ಛತೆಯನ್ನು ಮಾಡಿಸುವಂಥದ್ದು, ಶೌಚಾಲಯದ ಸ್ವಚ್ಛತೆ, ಸಂಪ್ ಆಗಿರ್ಬೋದು, ಓವರ್ ಹೆಡ್ ಟ್ಯಾಂಕ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ತರಗತಿ ಕೊಠಡಿಗಳಾಗಿರ್ಬೋದು, ಈ ಥರ. ಯಾಕೆಂದರೆ ಕಳೆದ 2 ತಿಂಗಳಿಂದ 1.5 ತಿಂಗಳಿಂದ ಶಾಲೆಗೆ ಅಡುಗೆ ಮನೆ, ಟಾಯ್ಲೆಟ್ ಓಪನ್ ಇರಲಿಲ್ಲ. ಇವತ್ತೊಂದು ಶಾಲೆಯಲ್ಲಿ ಗ್ರೂಪಲ್ಲಿ ಹಾಕಿದ್ದಾರೆ, ಯಾವುದೋ ಒಂದು ಹಾವು ಸೇರ್ಕೊಂಡೈತೆ ಇಲ್ಲಿ. ಆ ಥರ ಮಕ್ಕಳು ಬಂದಾಗ ಆ ಥರದ್ದೆಲ್ಲ ತೊಂದರೆ ಆಗುತ್ತೆ ಅಂದ್ಬಿಟ್ಟು ಮುನ್ನೆಚ್ಚರಿಕೆಯಾಗಿ ಇವತ್ತು ನಾಳೆ ಶಾಲೆ ಪೂರ್ಣವಾಗಿ ಸ್ವಚ್ಛಗೊಳಿಸುವಂಥ ಕೆಲಸವನ್ನು ಮುಖ್ಯ ಶಿಕ್ಷಕರು, STMs ಮತ್ತು ಗ್ರಾಮದ ಪಂಚಾಯಿತಿಯ ಸಹಕಾರದೊಂದಿಗೆ 2 ದಿನ ಸ್ವಚ್ಛತಾ ಕಾರ್ಯವನ್ನು ಮಾಡಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪಾತ್ರೆ ಪರಿಕರಗಳನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂತ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಸರ್.
1: ಸರ್, ಇದ್ರ ಜೊತೆಗೆ ಈ ವರ್ಷದ ಒಂದು ಪ್ರಾರಂಭೋತ್ಸವದ ಸಂದರ್ಭದಲ್ಲಿ ಏನು ವಿಶೇಷ ಕಾರ್ಯಕ್ರಮಗಳನ್ನ ಏನಾದರೂ ಆಯೋಜನೆ ಮಾಡಲಾಗಿದೆ ಅಥವಾ ಹೇಗೆ ಸರ್?
0: ಈಗ ನಾವು ದಾಖಲಾತಿಯ ಆಂದೋಲನವನ್ನು ಹೆಚ್ಚಿಸೋಕ್ಕೋಸ್ಕರ, ಅದರಲ್ಲಿ ಪ್ರಮುಖವಾಗಿ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿಯನ್ನು ಹೆಚ್ಚಿಸಬೇಕು ಅಂತ ನಮ್ಮ ಉದ್ದೇಶ. ವಿಶೇಷವಾದ ಕಾರ್ಯಕ್ರಮ ಅಂತಂದರೆ ಈಗ ಸಾಮಾನ್ಯವಾಗಿ HD Kote ಮತ್ತು ಸರಗೂರು ತಾಲೂಕು ಪೂರ್ಣ 90% ಗ್ರಾಮೀಣ ಪ್ರದೇಶದಲ್ಲಿರೋಂಥ ನಾವು

0: ಮಕ್ಕಳನ್ನ ದಾಖಲಾತಿ ಮಾಡ್ಕೊಳಕ್ ಹೋಗಿ ದಾಖಲಾತಿ ಆಂದೋಲನವನ್ನ ಮಧ್ಯಾಹ್ನ 10 ಗಂಟೆಗೋ 12 ಗಂಟೆಗೋ 1 ಗಂಟೆಗೋ ಹೋದ್ರೆ ಏನು ಪ್ರಯೋಜನ ಆಗಲಿ, ಎಲ್ಲ ಕೂಲಿಗೆ ಹೋಗಿರ್ತಾರೆ ಅವ್ರಿಗೆ. ಅದಕ್ಕೆ ನಾವೊಂದು ಯೋಜನೆ ಮಾಡ್ಕೊಂಡಿದ್ದೀವಿ, 1ನೇ ತಾರೀಕಿನಿಂದ ಸತತವಾಗಿ ಒಂದು 7-8 ದಿನಗಳ ಕಾಲ ಯಾವ ಅರ್ಹ ವಯೋಮಾನದ ಮಕ್ಕಳು ಶಾಲೆಗೆ ದಾಖಲಾಗಂಥ ಮಕ್ಕಳನ್ನ ರಾತ್ರಿ ಹೊತ್ತು ಒಂದು ಜಾಥ ಹೋಗಿ ಕ್ಯಾಂಡಲ್ ಮೂಲಕ ಎಲ್ಲರೂ ಕ್ಯಾಂಡಲ್ ಮತ್ತು ಪಂಜಿನ ಮೆರವಣಿಗೆಯನ್ನು ಮಾಡ್ಕೊಂಡು ಹೋಗಿ ಆ ಮಕ್ಕಳ ಹತ್ರ ಒಂದು ದಾಖಲು ಮಾಡಿಸೋಂಥ ಒಂದು ವಿಶೇಷವಾಗಿ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ದಾಖಲಾತಿ ಆಂದೋಲನದ ಮೂಲಕ ಮಾಡೋಣ ಅಂತ ಒಂದು ಅಂದ್ಕೊಂಡಿದ್ದೀವಿ. ಹಾಗೆ ಟಾಮ್ ಟಾಮ್ ಹಾಕ್ಸೋಂಥದ್ದು ಮತ್ತು ಒಂದು ಆಟೋ ಅಥವಾ ಒಂದು ಟ್ಯಾಬ್ಲೋ ಥರ ಮಾಡಿ ಅದನ್ನು ಎಲ್ಲ ಗ್ರಾಮಗಳಿಗೂ ಕೂಡ ಪ್ರಚಾರ ಪಡಿಸುವಂಥದ್ದು, ಇಲಾಖೆ ಏನೆಲ್ಲ ಸವಲತ್ತುಗಳನ್ನ ಕೊಡ್ತಾ ಇದೆ, ಸರ್ಕಾರ ಎಷ್ಟೆಲ್ಲ ಪ್ರತಿ ಮಗುವಿಗೆ ಕೊಡ್ತಾ ಇದೆ ಅನ್ನೋದನ್ನು ಒಂದು ಜಾಗೃತಿಯನ್ನು ಮೂಡಿಸಿ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಒಂದು ಜಾಗೃತಿ ಕಾರ್ಯಕ್ರಮ ಮಾಡೋಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಇದರ ಜೊತೆಗೆ ಈಗ ಹೊಸದಾಗಿ ಶಾಲೆಗೆ ಸೇರ್ತಕ್ಕಂಥ ಒಂದು ಮಕ್ಕಳಿಗೆ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಲಭ್ಯ ಇದೆ ಸರ್?
0: ಈಗಾಗಲೇ ತಿಳಿಸ್ದಾಗೆ ಮಗುವಿಗೆ ಶಾಲೆಗೆ ಬಂದ ತಕ್ಷಣ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಕೊಡ್ತಾ ಇದ್ದೀವಿ, ಆಮೇಲೆ 2 ಜೊತೆ ಸಮವಸ್ತ್ರಗಳನ್ನು ಕೊಡ್ತಾ ಇದ್ದೀವಿ, ಮತ್ತು ಶೂ ಸ್ಯಾಕ್ಸನ್ನು ಕೊಡ್ತಾ ಇದ್ದೀವಿ. ಪ್ರತಿದಿನ ಮಗು ಬೆಳಗ್ಗೆ ಅವನ ಪೌಷ್ಟಿಕಾಂಶ ಇರಬೇಕು ಅಂತ ಪೂರಕ ಪೌಷ್ಟಿಕಾಂಶದಡಿ ಬೆಳಗ್ಗೆ ಹಾಲನ್ನು ಕೊಡುವಂಥದ್ದು, ಮಧ್ಯಾಹ್ನ ಊಟದ ಜೊತೆಗೆ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ಕೊಡುವಂಥದ್ದು, ಪೂರಕ ಪೌಷ್ಟಿಕಾಂಶ ಅಂಶಗಳು ಏನೇನು ಬೇಕು ಮಗುವಿಗೆ ಅವೆಲ್ಲನೂ ಕೂಡ ಕೊಡ್ತಾ ಇದೆ. ಅದ್ರ ಜೊತೆಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದೆ. ಇನ್ನು ಎಲ್ಲ ರೀತಿಯ ಚಟುವಟಿಕೆ, ಕ್ರೀಡೆ ಆಗಿರ್ಬೋದು, ಸಾಂಸ್ಕೃತಿಕ ಆಗಿರ್ಬೋದು, ಸ್ಪರ್ಧೆಗಳಾಗಿರ್ಬೋದು, ಇವೆಲ್ಲವೂ ಕೂಡ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಏನೆಲ್ಲ ಪೂರಕವಾಗಬೇಕು ಅಂಥದ್ದನ್ನೆಲ್ಲನೂ ಕೂಡ ನಾವು ಸರ್ಕಾರ ನೀಡ್ತಾ ಇರೋಂಥದ್ದು, ಮತ್ತು ತಮ್ಮ ಸ್ವಯಂ ಸೇವಾ ಸಂಘ ಸಂಸ್ಥೆ ವತಿಯಿಂದ ತಮ್ಮಂತಹ ಸಂಸ್ಥೆಗಳಿಂದ ಹೆಚ್ಚು ಅದರ ಒಂದು ತಮ್ಮನ್ನು ಪ್ರಯೋಜನವನ್ನು ಪಡ್ಕೊಂಡು ತಮ್ಮ ಸಹಕಾರವನ್ನು ಪಡ್ಕೊಂಡು ಆ ಥರ ಕಾರ್ಯಕ್ರಮಗಳಲ್ಲಿ ಹೆಚ್ಚು ಸ್ಟ್ರೆಂಥನ್ ಆಗೋಂಥ ಕೆಲಸವನ್ನು ನಾವು ಮಾಡೋಂಥ ಕೆಲಸ ಮಾಡ್ತಾ ಇದ್ದೀವಿ.
1: ಓಕೆ ಸರಿಗೆ ತಾವು ಮಾತನಾಡ್ತಾನೆ ಕೂಡ ಹೇಳಿದ್ರಿ, ನಮ್ಮ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ವಿತರಣೆ ಇರ್ಬೋದು, ಸಮವಸ್ತ್ರ ಇರ್ಬೋದು, ಮತ್ತು ಸುವಿತರಣೆ ಕಾರ್ಯಕ್ರಮವನ್ನೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಆದರೆ ಇದು ಜೂನ್ ಮೊದಲನೇ ವಾರದಲ್ಲೇ ಶುರು ಮಾಡ್ತೀರಾ ಅಥವಾ ಹೇಗೆ ಸರ್?
0: ಇಲ್ಲ, ಜೂನ್ 1ನೇ ತಾರೀಕಿಂದಲೇ ಆಗುತ್ತೆ.
1: 1ನೇ ತಾರೀಕು
0: ಈಗಾಗಲೇ ಪಠ್ಯಪುಸ್ತಕ ಬಂದಿದೆ, ಅವ್ರನ್ನ ಅಷ್ಟು ಕೂಡ ಕೊಡ್ತಾ ಇದ್ದೀವಿ, ಸಮವಸ್ತ್ರನೂ ಬಂದಿದೆ. ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವ ದಿನದಂದೇ ಕೊಡಬೇಕು ಅಂತ, ಆ ದಿನನೇ ಮಕ್ಕಳಿಗೆ ಶೂ ಬಂದಿಲ್ಲ, ಪಠ್ಯಪುಸ್ತಕ ಮತ್ತು ಸಮವಸ್ತ್ರ ಕೊಡ್ತೀವಿ. ಆವತ್ತಿಂದಲೇ ಅಕ್ಷರದಾಸೋಹದ ಊಟವನ್ನು ಸಿಹಿಯೊಂದಿಗೆ ಒಂದು ಪಾಯಸ ಆಗಿರ್ಬೋದು, ಸ್ವೀಟ್ ಪೊಂಗಲ್ ಆಗಿರ್ಬೋದು, ಕೇಸರಿ ಬಾತ್ ಆಗಿರ್ಬೋದು, ಅದನ್ನು ಕೊಟ್ಟು ಮಕ್ಕಳನ್ನ ಶಾಲೆ ಪ್ರಾರಂಭ ಮಾಡೋಂತ ಕೆಲಸ
1: ಮಾಡ್ತೀವಿ. ಸರ್, ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಜಯರಾಮ್ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
0: ಥ್ಯಾಂಕ್ ಯು
2: ಸರ್. ಮುಂದಿನ ಅಭಿಪ್ರಾಯ
0: ಮುಂದಿನ ಅಭಿಪ್ರಾಯ ಅಭಿಪ್ರಾಯ ಅಂದರೆ, ನಾನು ಪ್ರಾಥಮಿಕ ಶಾಲೆಗಳಿಗೆ ಒಂದು ಸ್ವಲ್ಪ ಹೆಚ್ಚು ಒತ್ತು ಕೊಡೋಣ ಅಂದ್ಕೊಂಡಿದ್ವಿ. ಕಳೆದ ಸಾರಿ SSLCಗೆ ಹೆಚ್ಚು ಒತ್ತನ್ನು ಕೊಟ್ಟವು, ಫಲಿತಾಂಶ ಆಯಿತು. ಅದನ್ನು ನಾವು ಪ್ರೈಮರಿಯಿಂದ ತಗೊಬಂದರೆ ಇಷ್ಟು ಶ್ರಮ ಪಡೋವಾಗಿಲ್ಲ ಅಂತ. 5ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪಾಸಾದಂಥ ಮಕ್ಕಳು ಸ್ಪಷ್ಟವಾಗಿ ಓದೋವಂಥದ್ದು, ಶುದ್ಧವಾಗಿ ಬರೆಯುವಂಥದ್ದು, ಗಣಿತದ ಮೂಲಕ್ರಿಯೆ, ಸಂಕಲನ, ಗುಣಾಕಾರ, ಭಾಗಾಕಾರ ಇವನ್ನ ಕಲ್ತ್ಬಿಟ್ಟಿದ್ದಾನೆ ಅಂತಂದರೆ, ನಾವು ಇಷ್ಟು ಶ್ರಮ ಪಡೋವಂಥದ್ದು, ಇಷ್ಟು ಒತ್ತನ್ನು ನೀಡೋವಂಥದ್ದು ಅವಶ್ಯಕತೆ ಇರಲ್ಲ. ಮಗು ಸರಾಗವಾಗಿ ಕಲ್ತ್ಕೊಂಡು ಹೋಗ್ತಾನೆ ಅಂಥೇಳಿ ಪ್ರಾಥಮಿಕ ಶಾಲೆಗಳಲ್ಲಿ ಈ ಸರಿಯಿಂದ 5 ಮತ್ತು 7ನೇ ತರಗತಿಗೆ ಹೆಚ್ಚು ಒತ್ತು ಕೊಡೋಣ ಅಂತ ಒಂದು ಪ್ಲಾನ್ ಮಾಡಿಕೊಂಡಿದ್ದೆ. ಸಾಗರ ಹೈಸ್ಕೂಲು ಕೂಡ ಒಳ್ಳೆ ಫಲಿತಾಂಶ ಬಂದೈತೆ. ಅದ್ರ ಜೊತೆಗೆ ಈಗ ದೈಹಿಕ ಶಿಕ್ಷಕರು ಅಲ್ಲಿಗೆ ಬರ್ತಾರೆ, ಜಯರಾಮ್ ಅವರು ಬಂದಿರಬೇಕು ಇವತ್ತಾಗ್ಲೇ. ಮತ್ತೆ ಪ್ರಾಥಮಿಕ ಶಾಲೆಗೆ ಸಂಬಂಧಪಟ್ಟಂತೆ ಒಬ್ಬರು ಮುಖ್ಯ ಶಿಕ್ಷಕರು ಬಂದಿದ್ದಾರೆ, ಇನ್ನೊಬ್ಬರು ಅಸಿಸ್ಟೆಂಟ್ ಟೀಚರ್ ಇದ್ದಾರೆ. ಆಮೇಲೆ ಈಗಾಗಲೇ ಇಲಾಖೆ ಅತಿಥಿ ಶಿಕ್ಷಕರು ಕೊಟ್ಟಿದೆ, ಅದನ್ನು ನಾವು ಕೊಡ್ತಾ ಇದ್ದೀವಿ, ಹಂಚಿಕೆ ಮಾಡಿಕೊಂಡು ಎಲ್ಲೂ ಕೂಡ ಶಿಕ್ಷಕರ ಕೊರತೆ ಅನ್ನೋದು ಬರಬಾರ್ದು ಅಂತೇಳಿ ಸರ್ಕಾರ ಈಗಾಗಲೇ ಅತಿಥಿ ಶಿಕ್ಷಕರನ್ನ ನೇಮಕ ಮಾಡಿ ಅಂತ ಹೇಳಿದೆ.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ ಕರೆ ಮಾಡಿದ್ದಕ್ಕೆ. ಸರಿ, ಈಗ ಈ ಸರ್ಕಾರಿ ಶಾಲೆಗಳಲ್ಲಿ ಈಗ ತಾವು ಹೇಳಿದ್ರೆ ಈಗ ಅತಿಥಿ ಶಿಕ್ಷಕರನ್ನ ಕೂಡ ತಗೊಳ್ಳಿ ಅಂತ ಹೇಳಿದೆ ಅಂತ, ಹೇಗೆ ಸರ್ ಒಂದು ಅತಿಥಿ ಶಿಕ್ಷಕರ ನೇಮಕ ಪ್ರಕ್ರಿಯೆ ಯಾವ ಥರ, ಹೇಗೆ ಸರ್?
0: ಅತಿಥಿ ಶಿಕ್ಷಕರಂದರೆ ಅದೇ ಗ್ರಾಮ ಆಗಿರ್ಬೋದು, ಅದೇ ಪಂಚಾಯಿತಿ ಆಗಿರ್ಬೋದು, ಅಥವಾ ಪಟ್ಟಣ ಪಂಚಾಯಿತಿ ವ್ಯಾಪ್ತಿ ಆಗಿರ್ಬೋದು, ಅಥವಾ ಕೊನೆ ತಾಲೂಕು ಅಲ್ಲಿ ಲಭ್ಯ ಇಲ್ಲ ಅಂದರೆ ಅದೇ ಗ್ರಾಮದಲ್ಲಿ ಇರುವಂತಹ ವಿದ್ಯಾರ್ಥಿಗಳಿದ್ದರೆ ಏನು ಸರ್ಕಾರ ನಿಗದಿಪಡಿಸಿರುವಂತಹ ವಿದ್ಯಾ ಅರ್ಹತೆಗಳು, PU DED ಆಗಿರಬೇಕು, TET

0: ಆಗಿರ್ಬೇಕು, ಸಿಇಟಿ ಟಿಇಟಿ ಎರಡು ಕೂಡ ಆಗಿರ್ಬೇಕು. ಟಿಟ್ ಆಗಿರೋಂಥವ್ರಿಗೆ ಆದ್ಯತೆವಾರು ವಿಷಯವಾರು ಅವ್ರಿಗೆ ಅವ್ರನ್ನೇ ಆಯ್ಕೆ ಮಾಡಬೇಕು. ಈಗ ಕನ್ನಡ ಇಂಗ್ಲೀಷು ಗಣಿತ ಯಾವ್ಯಾವ ವಿಷಯಗಳಿದಾವೆ ಆ ವಿಷಯ ಖಾಲಿ ಇರೋಂಥ ಹುದ್ದೆಗಳ ಎದುರಾಗಿ ಆಯೋಗಕ್ಕೆ ನಾವು ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು. ಒಂದು ವೇಳೆ ಆ ಗ್ರಾಮದಲ್ಲಿ ಆ ಥರ ಕ್ವಾಲಿಫೈಡ್ ಯಾರು ಟೀಚರ್ ಇಲ್ಲ ಅಂತಂದರೆ ಆ ಪಂಚಾಯತಿ ಒಳಗಡೆ ಇರ್ತಾರೆ. ಈಗ ಆ ಪಂಚಾಯತಿಲೂ ಸಿಗಲಿಲ್ಲ ಅಂತಂದರೆ ತಾಲೂಕು ಒಳಗಡೆ ಸಿಕ್ಕೇ ಸಿಗ್ತಾರೆ. ಇವಿಷ್ಟೂ ಕೂಡ ಎಲ್ಲೂ ಸಿಗ್ತಾ ಇಲ್ಲ ಸರ್ ಅಂತ ಅಂದಾಗ ಮಾತ್ರ ಇಲ್ಲಿ ಕ್ವಾಲಿಫಿಕೇಶನ್ ಅದನ್ನೇ ಇರಬೇಕು, ಪಿ ಯು ಆಗಿರಬೇಕು, ಡಿ ಎಡ್ ಆಗಿರಬೇಕು, ಟಿ ಇ ಟಿ ಆಗಿಲ್ಲ ಅಂತಂದಾಗ ಅದು ಯಾವುದು ಫುಲ್ಫಿಲ್ ಮಾಡಿಲ್ಲ ಅಂದಾಗ ಅಂಥ ಸಂದರ್ಭ ಇದ್ದಾಗ ಮಾತ್ರ ಈಗ ಕಾಳಿಉಂಡಿ ಇದೆ, ಮೊಳೆಯೂರು ಇದೆ, ಚಿಕ್ಕಬರ್ಗಿ ಇದೆ, ಅಲ್ಲಿ ಯಾರು ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇವ್ರನ್ನ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ.
1: ಓಕೆ, ಇದನ್ನು ಆನ್ಲೈನ್ ಪ್ರಕ್ರಿಯೆ ಇರುತ್ತಾ ಅಥವಾ ಹೇಗೆ ಸರ್?
0: ಇಲ್ಲ ಇಲ್ಲ, ಮ್ಯಾನ್ಯುವಲ್ ಇದು. ಏನು ಯಾವ ಅತಿಥಿ ಶಿಕ್ಷಕರು ಆಯ್ಕೆ ಬಯಸ್ತಾರೋ ಅವರು ಆ ಮುಖ್ಯ ಶಿಕ್ಷಕರಿಗೆ ಹೋಗಿ ಅರ್ಜಿಯನ್ನು ಕೊಡಬೇಕು. ಮುಖ್ಯ ಶಿಕ್ಷಕರು ತಮ್ಮ ಶಾಲೆಯಲ್ಲಿ ಖಾಲಿ ಇರುವಂಥ ಹುದ್ದೆ ಮತ್ತು ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರ ಮಾರ್ಕ್ಸ್ ಕಾರ್ಡು, ಅವ್ರ ಕ್ವಾಲಿಫಿಕೇಷನ್ನು ಅದನ್ನೆಲ್ಲನೂ ಕೂಡ ಸ್ಕ್ರೂಟಿನಿ ಮಾಡಿ ಪರಿಶೀಲಿಸ್ಕೊಂಡು ಅವ್ರಿಗೆ ನೇಮಕ ಮಾಡ್ಕೊಳ್ಳೋದು ಅವರೇನೆ.
1: ಮುಖ್ಯ ಶಿಕ್ಷಕರ
0: ನೇಮಕ ಮಾಡೋದು.
1: ಓಕೆ ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ
2: ಹಲೋ, ನಮಸ್ತೆ ಸರ್, ನಾಗರಾಜು ಅಂತ ಮಗಳಿಂಗ್
1: ಮಾತ್ರ. ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
2: ನಮಸ್ತೆ ಸರ್.
1: ನಮಸ್ಕಾರ. ನಮಸ್ಕಾರ ಹೇಳಿ
2: ಸರ್. ಇವತ್ತು ನಾನೇ ಫಸ್ಟ್ 9:00 ವಿಸಿಟ್ ಕೊಟ್ಟಿದ್ದೆ ಸ್ಕೂಲ್ಗೆ, ಏನೇನು ಕಾರ್ಯಕ್ರಮ ನಡೀತಾ ಇದೆ ಅಂತ ಅಂದ್ಬಿಟ್ಟು. ಎಲ್ಲ ಸ್ವಚ್ಛತಾ ಕಾರ್ಯ ಎಲ್ಲ ಚೆನ್ನಾಗಿ ನಿರ್ವಹಿಸ್ತಾವಳ ಸರ್. ಮತ್ತೆ ಈ ಸಾರಿ 6 ಮಕ್ಕಳು ಬಹಳ ಸತತ ಪ್ರಯತ್ನದಿಂದ ಸೇರ್ಪಡೆ ಆಯ್ತಾ ಇದಾರೆ. ಅದಲ್ಲದೆ ಪ್ರೈವೇಟ್ ಸ್ಕೂಲ್ ನಿಂದ ಒಂದ್ 4 ಮಕ್ಕಳು ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ.
0: ಥ್ಯಾಂಕ್ ಯು, ಥ್ಯಾಂಕ್ ಯು, ತುಂಬಾ ಧನ್ಯವಾದಗಳು ನಾಗರಾಜ್ ಅವರು. ನಿಮ್ಗೆ ನಾವು ಬಯಸೋದು ಕೂಡ ಅಷ್ಟೇ, ಸರ್ಕಾರಿ ಶಾಲೆಗಳು ಸದೃಢ ಆಗಬೇಕು ಅಂತ ಅಂದ್ರೆ ತಮ್ಮಂತ ಮನಸ್ಸುಗಳು ಹೆಚ್ಚಾಗಬೇಕು ನಮಗೆ ಸರ್ಕಾರಿ ಶಾಲೆ ಬಗ್ಗೆ.
2: ಅದೇ ಒಳ್ಳೆ ರಿಸಲ್ಟ್ ಬಂದಿದೆಲ್ಲ ಗ್ರಾಮೀಣ ಲೆವೆಲ್, ಅದರಿಂದ ಎಲ್ಲ ಒಲವು ಸರ್ಕಾರಿ ಸ್ಕೂಲ್ಗೆ ಬಂದಿದೆ ಸರ್.
0: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಪ್ರಶ್ನೆ ಇತ್ತ ನಾಗರಾಜ್ ಅವರೇ? ಹಲೋ
2: ಸರ್. ಹಲೋ ಹಲೋ, ಸತತ ಪ್ರಯತ್ನ. ಈಗ ಅಂಗನವಾಡಿಲಿ 3-4 ಟೀಚರ್ಗಳು ಇದು ಮಾಡಿ ಅಂಗನವಾಡಿ ಮಕ್ಕಳು ಇಲ್ಲಿ ಸೇರಿಸಿದ್ದಾರೆ. ಈಗ 2-3 ಕನ್ಸೆಷನ್ ಕೊಟ್ರೆ ಇನ್ನು 4 ಮಕ್ಕಳು ಸೇರ್ತಾರ ಸರ್?
0: ಇಲ್ಲ, ಈಗ ತಿಂಗಳನ್ನೆಲ್ಲ ಕನ್ಸೆಷನ್ ಕೊಡೋಕ್ಕೆ ನಮ್ಮ ಸರ್ಕಾರದಲ್ಲಿ ಅನುಮತಿ ಇಲ್ಲ. ಬಟ್ ಆ ಮಗುನ ನಮ್ಮ ಪಕ್ಕ ಶಾಲೆಯಲ್ಲಿ ಅಲ್ಲೇ ಅಂಗನವಾಡಿಲಿ ಓದಿಸಿ ಏನು ಮಾಡೋಕೆ? ಈಗ ಬೇರೆ ಶಾಲೆಯಲ್ಲೂ ಸೇರಿಸ್ಕೊಳ್ಳಲ್ಲ ಅವ್ರನ್ನ. ಪ್ರೈವೇಟ್ ಸ್ಕೂಲಲ್ಲೂ 2 ಕಡಿಮೆ ಆಗಿದೆ ಅಂತಂದರೂ ಅವರು 1ನೇ ಕ್ಲಾಸಿಗೆ ದಾಖಲೆ ಮಾಡ್ಕೊಳ್ಳೋಕ್ಕಾಗಲ್ಲ. ಸರ್ಕಾರದ ನಿಯಮ, ಸರ್ಕಾರಿ ಪ್ರೈವೇಟು ಎಲ್ಲರಿಗೂ ಒಂದೇ ನಿಯಮ ಇರುತ್ತೆ. ಆ ಮಗುನ ಅಂಗನವಾಡಿಲೇ ಇದ್ಕೊಳ್ಳಿ, ಇಲ್ಲ ಅಕ್ಕಪಕ್ಕದಲ್ಲಿರೋಂತಹ ಯಾವ್ದಾದ್ರು LKG UKG ಪ್ರಾರಂಭ ಆಗೈತೆ, ಬೈಲಿಂಗ್ವೆಲ್ ಶಾಲೆ ಪ್ರಾರಂಭ ಆಗೈತೆ ನಿಮ್ಮಲ್ಲಿ, ಬೇಕಾದ್ರೆ ಅಲ್ಲಿ ಕಳಿಸಿದ್ದು ನಂತರ ನಮ್ಮ ಶಾಲೆಗೆ ಸೇರಿಸಿ ಸರ್ಕಾರಿ ಶಾಲೆಗೆ. ಖಂಡಿತ, ಎಲ್ಲ ತಮ್ಮಗಳ ಸಹಕಾರ, ತಮ್ಮಗಳ ಒಂದು ಸಹಕಾರದಿಂದ ಮಾಡೋಣ.
2: ಇನ್ನೊಂದು ಕೊನೆ ಪ್ರಶ್ನೆ ಸರ್,
0: ಹೇಳಿ.
2: ಮಾರ್ಕ್ಸ್ ಮೌಲ್ಯಗಳನ್ನ
0: 100% ಮಾರ್ಕ್ಸ್ ಗಿಂತ ಹೆಚ್ಚು ಮೌಲ್ಯನೆ ಬೆಳೆಸಬೇಕಾಗಿರೋದು ನಾವು.
1: ಓಕೆ, ಬೇರೆ ಪ್ರಶ್ನೆ ಇದೆಯಾ? ಹಲೋ, ಹೇಳಿ ಹೇಳಿ, ಏನಾದ್ರು ಪ್ರಶ್ನೆ ಇದೆ? ಏನು ಮತ್ತೆ ನಂದು? ಓಕೆ ಓಕೆ, ಧನ್ಯವಾದಗಳು ನಾಗರಾಜ್ ಕರೆ ಮಾಡಿದ್ದಕ್ಕೆ.
0: ಆಮೇಲೆ ಇನ್ನೊಂದು ವಿಶೇಷವಾದ ಕಾರ್ಯಕ್ರಮ ಅಂತಂದ್ರೆ, ಈ ಸರಿ ಕರ್ನಾಟಕ ಸರ್ಕಾರ ಎಲ್ಲ ಶಾಲೆಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರಿಗೆ ಕ್ಯಾಂಪ್ಸ್ ಮೂಲಕ ಅಟೆಂಡೆನ್ಸ್ ಅಂದರೆ ಮೊಬೈಲ್ ಮೂಲಕನೇ ಅವರು ಅಟೆಂಡೆನ್ಸನ್ನು ಹಾಕೋವಂಥದ್ದು. ಬೆಳಗ್ಗೆ 9:45 4:30 ಕ್ಯಾಂಪ್ಸ್ ಅಂತಂದರೆ ಕರ್ನಾಟಕ ಅಡ್ವಾನ್ಸ್ಡ್ ಅಟೆಂಡೆನ್ಸ್ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಹಾಜರಾತಿಯನ್ನು ಪೂರ್ಣವಾಗಿ ಅವರು ಎಲ್ಲೂ ಕೂಡ ಮಾಡೋಕ್ಕೆ ಸಾಧ್ಯವೇ ಇಲ್ಲ, ಮರೆಮಾಚೋಕ್ಕೆ ಸಾಧ್ಯವೇ ಇಲ್ಲ. 9:45 ಆದಮೇಲೆ ಅವರು 9:50 ಆಯಿತು ಅಂದರೆ ಅಲ್ಲಿ ರೆಕಾರ್ಡ್ ಆಗುತ್ತೆ 9:50. ಅವರು 4:25 ಹೊರಗಡೆ ಹೋಗಿ ಅಟೆಂಡೆನ್ಸ್ ಹಾಕೊಳ್ಳೋಕ್ಕಾಗಲ್ಲ.
1: ಅಲ್ಲೇ
0: ಅವ್ರು ಎಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅದೇ ಜಾಗದಲ್ಲಿ ಆಗಬೇಕು. ಅವ್ರು ಎಲ್ಲಿ ರಿಜಿಸ್ಟರ್ ಆಗಬೇಕು ಅಂತಂದರೆ ಅವ್ರು ಯಾವ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರೆ ಅದೇ ಸ್ಕೂಲಲ್ಲಿ ರಿಜಿಸ್ಟರ್ ಆಗಬೇಕು. ಈಗ ನಂದು BO ಆಫೀಸು, ನನ್ನ ಕೆಲಸ ಅಲ್ಲಿ, ನಾನು ಅಲ್ಲಿ ರಿಜಿಸ್ಟರ್ ಆಗಿದ್ದೀನಿ, ನಾನು ಇಲ್ಲಿ ಬಂದು ಅಟೆಂಡೆನ್ಸ್ ಹಾಕೋಕ್ಕಾಗಲ್ಲ. ಹಾಕಿದ್ರು ನಾನು ಏನಂದ್ರೆ OOD ಅಂತ ತೋರಿಸ್ಕೋಬೇಕು. ನಾನು OOD ಅಂತಂದರೆ ಯಾಕೆ ಬಂದಿದೀಯ ನೀನು ಅಂತ ಅಲ್ಲಿ ನಾವು ಟೈಪ್ ಮಾಡಿ ಮಾಡಬೇಕು. ಈ ತರ ದಿನಧ್ವನಿ ಕಾರ್ಯಕ್ರಮ ಇದೆ, ಹಾಗಾಗಿ ಬೆಳಿಗ್ಗೆ ಅಲ್ಲಿ ಹೋಗಿದ್ದೀನಿ, ಶಾಲೆ ಭೇಟಿಗೆ ಹೋಗಿದ್ದೀನಿ ಅಂತಾಗ ಆ ಕೊಟ್ಟಾಗ ಆ ತರ ಸಬ್ಮಿಟ್ ಮಾಡಿದ್ರೆ ತಗೊಳತ್ತೆ, ಇಲ್ಲ ಅಂದ್ರೆ
3: ತಗೊಳಲ್ಲ,
0: ಆಬ್ಸೆಂಟ್ ಅಂತ ತೋರಿಸ್ಬಿಡುತ್ತೆ.
3: ಸೊ ಈ ಶಿಕ್ಷಕರು ಕೂಡ ಸ್ಕೂಲ್ಗೆ ಬಂದ
0: ಸರ್ಕಾರಿ ಶಾಲೆ ಎಲ್ಲಾ ಶಿಕ್ಷಕರು ಕೂಡ ಈ ಸರಿ

0: ಕಾಮ್ಸಲ್ಲಿ ಕಡ್ಡಾಯವಾಗಿ ಮಾಡಬೇಕಾಗತ್ತೆ.
1: ಓಕೆ, ತುಂಬ ಸರ್, ಬಹಳ ಅನುಕೂಲ ಸರ್. ಈಗ ಅದೇ ರೀತಿ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಈ ಒಂದು ಡಿಜಿಟಲ್ ಶಿಕ್ಷಣ ಮತ್ತು ಏನಾದರೂ ಸ್ಮಾರ್ಟ್ ಕ್ಲಾಸ್ಗಳ ಬಗ್ಗೆ ಏನಾದರೂ ಮಾಹಿತಿ ಸಿಗ್ಬೋದು? ಹೇಗೆ?
0: ಖಂಡಿತ, ಇನ್ನೂ ಒಂದು ಎರಡು ಮೂರು ವಿಚಾರ ಇದೆ. ಸ್ಮಾರ್ಟ್ ಕ್ಲಾಸ್ ಒಳ್ಳೆ, ಈಗಾಗಲೇ ಕಳೆದ ಬಾರಿ ಸರ್ಕಾರ ತಾಲೂಕು ಪಂಚಾಯಿತಿಗಳ ಮೂಲಕ ಮತ್ತು ಪಟ್ಟಣ ಪಂಚಾಯಿತಿಗಳ ಮೂಲಕ ಆಯ್ದ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ಗಳನ್ನು ಒಳ್ಳೆ ಬೋರ್ಡನ್ನು ಟಿವಿ ಬೋರ್ಡನ್ನು ನೀಡಿರೋಂಥದ್ದಿದೆ. ಅದರಲ್ಲಿ ಏನು ಅಂತಂದರೆ, ಈಗಾಗಲೇ ಹೆಚ್ಚು ಕಡಿಮೆ ನಮ್ಮಲ್ಲಿ ಇಪ್ಪತ್ತು ಶಾಲೆ ತಾಲೂಕು ಪಂಚಾಯಿತಿಯಿಂದ 35 ಶಾಲೆಗಳಿಗೆ ಈ ಸರಿ ಸ್ಮಾರ್ಟ್ ಬೋರ್ಡ್ಗಳನ್ನು ಕೊಟ್ಟಾಗಿದೆ. ಅದರಲ್ಲಿ ಪಾಠಗಳೆಲ್ಲ ಇನ್ಬಿಲ್ಟ್ ಆಗಿಬಿಟ್ಟಿದೆ. ಎಲ್ಲ ಪ್ರತಿಯೊಂದು ಪಾಠ 1-10 ಕೂಡ ಪ್ರತಿಯೊಂದು ಪಾಠ ಮಗುಗೂ ಕೂಡ ಇನ್ಬಿಲ್ಟ್ ಆಗೈತೆ. ಯಾವ್ದಾದ್ರು ಒಬ್ಬ ಶಿಕ್ಷಕರು, ಗಣಿತ ಬರುವ ಮಾಡುವಂಥ ಶಿಕ್ಷಕರು ಅವತ್ತು ಏನಾದ್ರು ರಜೆ ಇದ್ರು ಅಂತಂದರೆ ಕನ್ನಡ ಬೋಧಿಸುವ ಶಿಕ್ಷಕರು ಹಾಕಿ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಅಲ್ಲೇ ಎಕ್ಸ್ಪ್ಲೈನ್ ಮಾಡೋದು ಕೂಡ ಅಲ್ಲೇ ಇರುತ್ತೆ. ಜಸ್ಟ್ ಇವ್ರು ಮಾನಿಟರ್ ಮಾಡಿದ್ರೆ ಸಾಕು. ಆ ಥರ ಡಿಜಿಟಲೀಕರಣವನ್ನು ಮಾಡೋಂಥ ನಿಟ್ಟಿನಲ್ಲಿ ಕಂಪ್ಯೂಟರ್ ಶಿಕ್ಷಣ ಮತ್ತು ಸ್ಮಾರ್ಟ್ ಕ್ಲಾಸನ್ನು ಈ ಸರಿ 35 ಶಾಲೆಗಳಲ್ಲಿ ಎತ್ತಿಕೊಟ್ಟೆ ತಾಲೂಕಲ್ಲಿ ಮಾಡಲಾಗ್ತಾ ಇದೆ.
1: ಸರಿ, ಇದ್ರ ಜೊತೆಗೆ ಏನಾದ್ರು ವಿಶೇಷ ಚೇತನ ಮಕ್ಕಳಿಗಾಗಿ ಏನಾದ್ರು ವಿಶೇಷ ಯೋಜನೆಗಳು ಅಥವಾ ವಿಶೇಷ ತರಗತಿಗಳನ್ನ ಆ ಥರ ಏನಾದ್ರು ಮಾಡ್ಲಾಂತ ವ್ಯವಸ್ಥೆ ಇದೆಯಾ ಸರಿಯಾಗಿ?
0: ಹೌದು, ವಿಶೇಷ ಚೇತನ ಮಕ್ಕಳುಗಳಿಗೆ ನಮ್ಮಲ್ಲಾಗ್ಲೀಗ SRP ಕೇಂದ್ರ ಅಂತ ನಾವು ತೆರೆದಿದ್ದೀವಿ. ನಾವು ಹೆಗ್ಗರದೇವನಕೋಟೆ ಅಲ್ಲಿ ಒಂದು SRP ಕೇಂದ್ರವನ್ನು ತೆರೆದಿದ್ದೀವಿ. ನಮ್ಮಲ್ಲಿ 264 ಮಕ್ಕಳು CEE ಮಕ್ಕಳಿದ್ದಾರೆ. ಆ ಮಕ್ಕಳುಗಳಿಗೆ ಅಲ್ಲಿ ಎರಡು ಮೂರು ರೀತಿ ಇರ್ತವೆ. ಕೆಲವು ಬೆಡ್ ರಿಡನ್ ಇರ್ತವೆ ಮಕ್ಕಳು, ಎಲ್ಲೂ ಎದ್ದೊಳಕ್ಕಾಗಲ್ಲ. ಕೆಲವು ಚೇರಲ್ಲಿ ಕೂತ್ಕೋತೇವೆ, ಮೂಮೆಂಟ್ ಇರಲ್ಲ, ಆ ಥರ ಇರ್ತವೆ. ಅದನ್ನ ಹೋಮ್ ಗೃಹಾಧಾರಿತ ಶಿಕ್ಷಣ ಅಂತ ಕರಿತೀವಿ. ಹೋಮ್ ಬೇಸ್ಡ್ ಎಜುಕೇಷನ್ ನಾವು ಕೊಡುವಂಥದ್ದು. ಆ ಮಕ್ಕಳಿಗೆ ನಾವು ಶಿಕ್ಷಣ ಏನು ಕೊಡ್ತೀವಿ ಅಂದರೆ ಜಸ್ಟ್ ಸ್ಕಿಲ್ ಅಷ್ಟೇ.
1: ಅವನು
0: ಊಟವನ್ನು ತಿನ್ನೋ ಅಂಥದ್ದು, ಜಲ್ ಸಿರಿಸಿದ್ರೆ ಒರೆಸ್ಕೊಳ್ಳೋಂಥದ್ದು, ಗುಂಡಿ ಏನಾದ್ರು ಬಿದ್ದೋಗಿದ್ರೆ ಗುಂಡಿ ಹಾಕೊಳ್ಳೋಂಥದ್ದು, ಈ ಥರ ಜಸ್ಟ್ ಅವನಿಗೆ ರಿಸರ್ಚ್ ಮಾಡೋವಂಥದ್ದು, ಬಟ್ಟೆಗಳನ್ನು ಹಾಕೊಳ್ಳೋಂಥದ್ದು, ಆ ಥರ ಬೇಸಿಕ್ ಸ್ಕಿಲ್ಲನ್ನು ಮಾದಿ ಕಲಿಸ್ಕೊಳ್ಳೋಂಥ ಕೆಲಸವನ್ನು ನಾವು ಮನೆಗಳಲ್ಲಿ ಗೃಹಾಧಾರಿತ ಶಿಕ್ಷಣ ಮೂಲಕ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ ಹಲೋ, ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಗೋವಿಂದ ರಾಜ್ ಅಂತ ಹೇಳಿ. ಗೋವಿಂದ ರಾಜ್ ಅವ್ರೆ ಹೇಳಿ, ತಮ್ಮ ಪ್ರಶ್ನೆ ಏನಂತ ಗೋವಿಂದ ರಾಜ್ ಅವ್ರೆ?
2: ಹಲೋ,
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ ಗೋವಿಂದ ರಾಜ್ ಅವ್ರೆ?
0: ಹೇಳಿ ಹೇಳಿ, ಕೇಳಿಸ್ತಾ ಇದೆ.
1: ತಮ್ಮ ಪ್ರಶ್ನೆ ಕೇಳಿ. ಹಲೋ
2: ಹಲೋ,
1: ಹಾಂ ಹೇಳಿ, ತಮ್ಮ ಪ್ರಶ್ನೆ ಏನಂತ ಹೇಳಿ.
2: ತಾಲೂಕು ಸಂಚಾರಕರು.
1: ಹೇಳಿ ಹೇಳಿ, ತಮ್ಮ ಪ್ರಶ್ನೆ
2: ಅಂದ್ರೆ, ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಆಗ್ತಲ್ಲ, ಪಬ್ಲಿಕ್ ಶಾಲೆ ಅಂತಂದ್ರೆ ಈಗ ಮೊದಲನೇ ಬಾರಿಗೆ ಈಗ ಬಿ ಮಡಿಕೇರಿಯಲ್ಲಿ ಒಂದ 7 ಆಗಿದೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿ. ಈ ಪಬ್ಲಿಕ್ ಶಾಲೆ ಮಾಡೋ ಉದ್ದೇಶ ಏನು, ಅದನ್ನ ಕಾರ್ಯನಿರ್ವಹಣೆ ಯಾವ ರೀತಿ, ಏನಾದ್ರ ಬಗ್ಗೆ ಮಾಹಿತಿ ಬೇಕಿ ಸರ್?
0: ಈಗ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳಿದ್ರೆ, ಒಂದು ಮಗು ಪೂರ್ಣ LKG 12 ಸುಮಾರು 14 ಶಿಕ್ಷಣವನ್ನ ಒಂದೇ ಸೂರಿನಡಿ ಮಗು ಪಡ್ಕೊಳ್ಳುವಂಥದ್ದು ಪ್ರಮುಖವಾದ ಉದ್ದೇಶ. ಅಂದರೆ ನೀವು ಅಲ್ಲಿಗೆ LKG ಸೇರಿಸ್ತು ಮಗುನ ಅಂತಂದರೆ, ಇನ್ನು 14 ಆ ಮಗು ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಬೇರೆ ಹೈಸ್ಕೂಲಿಗೆ ಸೇರಿಸ್ಬೇಕು, ಬೇರೆ ಪ್ರೈಮರಿ ಸ್ಕೂಲಿಗೆ ಸೇರಿಸ್ಬೇಕು, ಕಾಲೇಜಿಗೆ ಸೇರಿಸ್ಬೇಕು ಅನ್ನೋದು ಏನೂ ಇಲ್ಲ. ಅದು ಒಂದೇ ಸೂರ್ನಡಿ ಬಿ ಮಟ್ಕೇರಿ ಒಂದೇ ಪ್ರಿಮಿಸಸ್ ಒಳಗಡೆ ಅಲ್ಲಿ ಪ್ರೈಮರಿ ಇದೆ, LKG UKG ಇದೆ, ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಎಲ್ಲವೂ ಕೂಡ ಒಂದೇ ಸೂರ್ನಡಿ ಕೊಡುವಂಥದ್ದು ಶಿಕ್ಷಣವನ್ನು ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಹೇಳ್ಬಿಟ್ಟು ಈಗಾಗಲೇ ತಾವು ಹೇಳಿದಿರೋ ರೀತಿ ಮಟ್ಕೇರಿಯಲ್ಲಿ ಪ್ರಾರಂಭ ಆಗಿದೆ. ಇದರ ಪ್ರಮುಖವಾದ ಉದ್ದೇಶಗಳು ಅಂತಂದರೆ, LKG ಶಿಕ್ಷಣವನ್ನು ಕೊಡ್ತೀವಿ, ಜೊತೆಗೆ ಆಂಗ್ಲ ಮಾಧ್ಯಮದಲ್ಲಿ ಬೈಲಿಂಗ್ವೇಲ್ ಅಂತ ನಾವು ಹೇಳ್ತೀವಿ, ಕನ್ನಡದಲ್ಲೂ ಪಾಠ ಬೋಧನೆ ಮಾಡ್ತೀವಿ, ಆ ಇಂಗ್ಲೀಷಲ್ಲೂ ಪಾಠ ಬೋಧನೆಯನ್ನು ಮಾಡ್ತೀವಿ. ಇದು ಬೇರೆ ಶಾಲೆಗಳಲ್ಲಿಲ್ಲ. ಬೇರೆ ಶಾಲೆಗಳಲ್ಲಿ ಇಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಇಂಗ್ಲೀಷ್ ಮೀಡಿಯಂ, ನಮಗೆ ಪೋಷಕರಿಗೆ ಏನು ಬೇಕಾಗಿರೋಂಥದ್ದು ಇಂಗ್ಲೀಷ್ ಮೀಡಿಯಂ, ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಬೇರೆ ಕಾನ್ವೆಂಟಿಗೆ ಸೇರಿಸ್ಬೇಕು ಇಂಗ್ಲೀಷ್ ಮೀಡಿಯಂ ಅನ್ನೋದು ವ್ಯಾಮೋಹ ಇರುತ್ತೆ. ಅದರಲ್ಲೂ ಕೂಡ ಕಾಡಿನಂಚಿನ ಪ್ರದೇಶದಲ್ಲಿ ಬಹುಪಾಲು ವ್ಯವಸಾಯ ಆಧಾರಿತ ಕೂಲಿ ಕಾರ್ಮಿಕರ ಕುಟುಂಬರು ಎಲ್ಲೂ ಕೂಡ ಆ ಥರ ಸೇರಿಸೋಕ್ಕೂ ಕೂಡ ಕಷ್ಟ ಆಗುತ್ತೆ. ಅದನ್ನು ಅರ್ಥಂಥ ಸರ್ಕಾರ ಗ್ರಾಮೀಣ ಪ್ರದೇಶದಲ್ಲಿ ಈಗ ಈ ಥರ KPS ಶಾಲೆಗಳನ್ನು ಪ್ರಾರಂಭ ಮಾಡಿ ಅದನ್ನು ಬಲವರ್ಧನೆಗೊಳಿಸುವಂಥದ್ದು, ಅಲ್ಲಿ ಬಿಲ್ಡಿಂಗ್ಗಳಾಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಮೂಲಭೂತ ಸೌಕರ್ಯ ಆಗಿರ್ಬೋದು ಮಾಡೋಂಥ ಕೆಲಸವನ್ನು ಮಾಡ್ತಾ ಇದೆ.
1: ಓಕೆ,
2: ಮತ್ತೆ ಪಬ್ಲಿಕ್ ಶಾಲೆ ಅಂತ ಹೇಳಿ ಈಗ ನೇರವಾಗಿ ಮ್ಯಾಗ್ನೆಟ್ ಶಾಲೆ ಅಂತ ಮಾಡ್ತಾರೆ, ಪಂಚಾಯತಿಗೆ ಒಂದು ಶಾಲೆ ಅಂತ ಹೇಳಿ ಘೋಷಣೆ ಮಾಡ್ತಾರೆ.

0: ಮಾಡಿದ್ದಾರೆ. ಬಟ್ ಆದ್ರೆ ಈಗ ಹಳ್ಳಿಗಳಲ್ಲಿ ಇರೋಂತ ಮಕ್ಕಳಿಗೆ ಹಳ್ಳಿಗಳಲ್ಲಿರೋ ಶಾಲೆಗಳನ್ನ ಕ್ಲೋಸ್ ಮಾಡಿದ್ರೆ ಹಳ್ಳಿಗಳಲ್ಲಿ ಇರೋ ಮಕ್ಕಳಿಗೆ ಈಗ ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಅಪ್ಪನವ್ರು ಮಾಡ್ಬೇಕಾದ್ರೆ ಕೆಲವು ಬಾರಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಇಂದ ಬರ್ಬೇಕು.
1: ಈಗ ಒಂದು ಶಾಲೆನು ನಾವು ಮುಚ್ಚಿಲ್ವಲ್ಲ, ಈಗ ಕೆ ಪಿ ಎಸ್ ಮಟ್ಕೆರೆ ಇದೆ. ಕೆ ಪಿ ಎಸ್ ಮಟ್ಕೆರೆ ಸುತ್ತ ಬರೋಂತಹ ಯಾವುದೇ ಹಳ್ಳಿಲೂ ಕೂಡ ಎಲ್ಲ ಹಳ್ಳಿಲೂ ಶಾಲೆ ಇದೆ. ಆ ಕಡೆ ಮೂಲೆ ಮಳೆಯೂರು ಇರ್ಬೋದು, ಆ ಕಡೆ ನಿಮ್ಮ ಕೂಡ್ಗಿ ಆಗಿರ್ಬೋದು, ಕುಣ್ಯಗಲ್ ಆಗಿರ್ಬೋದು, ಎಲ್ಲ ಕೂಡ ನಮ್ಮ ಕಾಳಿಹುಂಡಿ ಆಗಿರ್ಬೋದು, ಶಿವಪುರ ಆಗಿರ್ಬೋದು, ಚಿಕ್ಕಬರ್ಗಿ, ಕಾಡ್ಬೇಗೂರು, ದೊಡ್ಡಬರ್ಗಿ ಎಲ್ಲೂ ಕೂಡ ಒಂದು ಶಾಲೆನೂ ಮುಚ್ಚಿಲ್ಲ. ನಾವು 10 ಮಕ್ಕಳು 8 ಮಕ್ಕಳು ಇದ್ರೂ ಶಾಲೆಗಳು ನಡೀತಾ ಇದೆ. ಇಲ್ಲ ಇಲ್ಲ, ಈಗ ಕೆ ಪಿ ಎಸ್ ಶಾಲೆ ಅಂತಂದ್ರೆ ನಿಮ್ಮ ಮಕ್ಕಳನ್ನೆಲ್ಲ ಅಲ್ಲಿಗೆ ಸೇರಿಸಿ ಅಂತ ಅರ್ಥ ಅಲ್ಲ, ಈ ಸ್ಕೂಲ್ ಮುಚ್ಚಿಬಿಡ್ತೀವಿ ಅಂತಲ್ಲ. ಈಗ ಭೀಮಟ್ಕೆರೆ 7 ವರ್ಷದಿಂದ ಕೆ ಪಿ ಎಸ್ ಶಾಲೆ ನಡೀತಿದೆ, ಆದ್ರೆ ಇದಾಗಿ ನಾವು ಯಾವ ಶಾಲೆನೂ ಮುಚ್ಚಿಲ್ಲ. ಇಲ್ಲಿ ಮ್ಯಾಗ್ನೆಟ್ ಶಾಲೆ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೂಡ ಎಲ್ಲೂ ಕೂಡ ಇಡೀ ತಾಲೂಕಿನಲ್ಲಿ ಒಂದೇ ಒಂದು ಶಾಲೆನೂ ಕೂಡ ನಾವು ಮುಚ್ಚಿಲ್ಲ, ಮುಚ್ಚೋದು ಇಲ್ಲ. ಅದ್ರ ಜೊತೆಗೆ ಈ ಸರಿ 2 ಶಾಲೆ ಹೊಸದಾಗಿ ತೆರಿತಾ ಇದ್ದೀವಿ. 2 ವರ್ಷದ ಹಿಂದೆ ಮುಚ್ಚೋಗಿದ್ದು, ಕರೋನಾ ಸಂದರ್ಭದಲ್ಲಿ ಮುಚ್ಚಿದ್ದ 2 ಶಾಲೆನ ಇವಾಗ ತೆರಿತಾ ಇದ್ದೀವಿ ನಾವು. ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು ಬಸಾಪುರ ಅಂತ, ಒಂದು ದೇವರಾಜನಗರ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಸರ್ಕಾರ ಒಂದೂ ಶಾಲೆಯನ್ನು ಮುಚ್ಚೋದಿಲ್ಲ, ಅದರ ಬದಲಾಗಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಟ್ಟು ಬಲವರ್ಧನೆ ಮಾಡುತ್ತೆ. ದಯಮಾಡಿ ಯಾರೋ ಹೇಳೋಂಥ ತಪ್ಪು ಮಾಹಿತಿಗೆ ಕಿವಿಗೊಡಬೇಡಿ. ಶಾಲೆ ಮುಚ್ಚುತ್ತೆ, ಶಾಲೆ ಮುಚ್ಚುತ್ತೆ ಅನ್ನೋದನ್ನು.
2: ಓಕೆ, ಧನ್ಯವಾದಗಳು ಗೋವಿಂದರಾಜರೇ ಕರೆ ಮಾಡಿದ್ದಕ್ಕೆ.
0: ಓಕೆ
2: ಹಾಂ ಸರಿ. ಈಗ ಕೆ ಪಿ ಎಸ್ ಸಿ ಶಾಲೆಗಳು ಈಗ ಹೊಸದಾಗಿ ಇಲ್ಲ ನಮ್ಮ ತಾಲೂಕಿನಲ್ಲಿ ಹೊಸದಾಗಿ ಏನಾದ್ರು ಪ್ರಾರಂಭ ಆಗ್ತದೆ, ಇಲ್ಲಿ ಶುರುವಾಗ್ತದೆ
1: ಈ ಶಾಲೆಗೆ 26, 27 ಸಾಲಿಗೆ ಹೊಸದಾಗಿ ಎಚ್ ಡಿ ಕೋಟೆ ಸರಗೂರು ತಾಲೂಕಿಗೆ ಒಟ್ಟು 3 ಕೆ ಪಿ ಎಸ್ ಶಾಲೆಗಳು ಶಾಂಕ್ಷನ್ ಆಗಿವೆ. 3 ಒಂದು ಒಮ್ಮರಗಳ್ಳಿ, 2ನೇದು ಕೆಂಚನಹಳ್ಳಿ, 3ನೇದು ಸರಗೂರು. ಇವು 3 ಶಾಲೆಗಳು ಕೆ ಪಿ ಎಸ್ ಶಾಲೆಗಳಿವೆ. ಭಾಳ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಮೂಲಭೂತ ಸೌಕರ್ಯಗಳು ಬೇಕು, ಯಾವ ರೀತಿಯಾದ ಶಿಕ್ಷಕರನ್ನು ಕೊಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಪ್ರಾರಂಭ ಆದಮೇಲೆ, ಅದು ಜೂನ್ 1 ಮೊನ್ನೆ ಮುಖ್ಯಮಂತ್ರಿಗಳು ಮಾಡಬೇಕಾಗಿತ್ತು ಶಿವಮೊಗ್ಗದಲ್ಲಿ ಅದನ್ನು. ಸೊ ತಮಗೆಲ್ಲ ಗೊತ್ತಿರೋವಂಥದ್ದು ಮುಂದಿನ ದಿನದಲ್ಲಿ ಪ್ರಾರಂಭ ಆಗುತ್ತೆ. ಬಟ್ ಕೆ ಪಿ ಎಸ್ ಅಂತೂ 100% ಈ 3 ಈ ಸರ್ನಲ್ಲಿ ಪ್ರಾರಂಭ ಆಗುತ್ತೆ.
2: ಓಕೆ ಸರ್, ಈಗ ಗೋವಿಂದರಾಜ್ ಅವರು ಹೇಳಿದಂಗೆ ಏನಾದ್ರು ವೆಹಿಕಲ್ ವ್ಯವಸ್ಥೆಗಳು ಕೂಡ ಇರುತ್ತೆ ಕೆ ಪಿ ಎಸ್ ಸಿ ಶಾಲೆಗಳಿಗೆ, ಹೇಗೆ ಸರ್ ಈ ಸಾಲಿನಲ್ಲಿ?
1: ಇಲ್ಲ ಇಲ್ಲ, ಖಂಡಿತ ಇಲ್ಲ. ಅದು ವೆಹಿಕಲ್ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂತಂದ್ರೆ, ಯಾರಾದರೂ ದಾನಿಗಳು ಅಥವಾ ಯಾವ್ದಾದ್ರೂ ಇಂಡಸ್ಟ್ರಿಯವರು CSR ಫಂಡಿಂದ ವೆಹಿಕಲ್ ಅನ್ನ ತಂದುಕೊಟ್ರೆ, ಸೊ ಅದಕ್ಕೆ ಮೇಂಟೆನೆನ್ಸ್, ಅದಕ್ಕೆ ವೆಹಿಕಲ್ ಅವ್ರು ಕೊಟ್ರೆ ಮೇಂಟೆನೆನ್ಸ್ ಇದು ಫ್ಯೂಯಲ್ಲೋ ಮತ್ತೊಂದು ಅದನ್ನ ಸರ್ಕಾರ ಇಲಾಖೆ ಭರಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಇಲಾಖೆ ಮಾಡಿರೋಂಥದ್ದು.
2: ಓಕೆ ಓಕೆ ಸರ್, ಅದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಇಲಾಖೆ ಒಂದು ಪ್ರಮುಖವಾಗಿ ಏನೇನು ಹೊಸ ಯೋಜನೆಗಳು ಅಥವಾ ಹೊಸ ಕ್ರಮಗಳನ್ನ ಕೈಗೊಂಡಿದೆ ಸರ್, ಅದ್ರ ಬಗ್ಗೆ ಮಾತಾಡೋಣ ಸರ್. ಮತ್ತೆ ಕರೆ ಇದೆ. ಹಲೋ ಹಲೋ
3: ಹಲೋ ಸರ್, ನಮಸ್ಕಾರ.
1: ಚಕ್ಕೂರು, ಇವಾಗ ಹೇಳಿ ಮಾತಾಡದೆ ನಿಮ್ದು ಶಾಲೆ ಪೂರ್ಣವಾಗಿ ಕುಸ್ತಿರೋಂಥದ್ದು, ಅದು ಸೀಟ್ ಕುಸ್ತಿರೋಂಥದ್ದು ತಹಸೀಲ್ದಾರ್ ಜೊತೆಗೂ ಮಾತಾಡಿದ್ದೀನಿ. ಇವತ್ತು ನಮ್ಮ ಮೇಲಧಿಕಾರಿಗಳ ಸಭೆಲೂ ಕೂಡ ಹೇಳಿದ್ದೀವಿ, ಅದನ್ನ DC ಅವ್ರಿಗೆ ಕಳಿಸಿ ಅದು NDRF ಫಂಡಿಂದ ಆಗ್ಬೇಕಾಗಿರತ್ತದ್ದು. ಮಳೆ ಹಾನಿಗಳಿಗೂ ಅದು ಒಳಗಾಗುತ್ತವಲ್ಲ, ಮನೆಗೆ ಹಾನಿ ಒಳಗಾದಂತಹ ಒಂದು ನಿಧಿ ಮನೆ ಜಿಲ್ಲಾಧಿಕಾರಿಗಳಿಂದ ತಹಸೀಲ್ದಾರ್ ಜೊತೆಗೂ ಹೇಳಿದ್ದೀನಿ, ತಹಸೀಲ್ದಾರರು ತಕ್ಷಣನೇ ನಾವು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಖಂಡಿತ ಚಕ್ಕೂರು ಸೇಮ್ ನಿಮ್ ತರನೇ ಒಂದು ಗಂಗಡ ಬಸಳಿಲಿ ಆಗಿದೆ.
3: ಅವತ್ತು ನೀವು ಬಂದಿದ್ದಲ್ಲ ಸರ್, ಅವತ್ತು ಒಂದು ಮನವಿ ಕೊಟ್ಟಿದ್ವಿ.
1: ಹೌದು
3: ಎಲ್ಲ ಕೊಟ್ಟಿದ್ವಿ. ಹೌದು ಸರ್, ನಾನ್ ರವಿರಂಜನ್ ಅಂತ ಸಹ ಮಾಜಿ ಅಧ್ಯಕ್ಷರು ಚಕ್ಕೂರಿಂದ.
1: ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಮಾಡಿಸ್ತೀವಿ ಅದು ಖಂಡಿತ.
3: ಅದೊಂದು ಸ್ವಲ್ಪ ಶಾಲೆ ಪ್ರಾರಂಭ ಆಗಲ್ಲ ನಿಮ್ಗೆ
1: ಗೊತ್ತು. ಖಂಡಿತ ಮಾಡಿಸ್ತೀವಿ, ಅದು ಇದೆ. ಬಟ್ ಒಂಚೂರು ಇಂಜಿನಿಯರಿಂದ ಒಂದು ಎಸ್ಟಿಮೇಶನ್ ಕೊಡಿ ಅಂತಂದ್ರೆ ಕೊಟ್ಟ ತಕ್ಷಣ ಮಾಡಿಸ್ಬಿಡ್ತೀವಿ.
2: ಧನ್ಯವಾದಗಳು ರವೀಂದ್ರನ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈ ಒಂದು ಶಿಕ್ಷಣದ ಗುಣಮಟ್ಟವನ್ನು ಹೆಚ್ಚಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಶಿಕ್ಷಣ ಇಲಾಖೆ ಏನು ಹೊಸ ಯೋಜನೆಗಳು ಅಥವಾ ಕಾರ್ಯಕ್ರಮಗಳನ್ನ ಕೈಗೊಂಡಿದೆ ಸರ್?
1: ಹೊಸದಾಗಿ ಅಂತಂದರೆ ಪೋಷಕರಲ್ಲಿ ಇರೋಂಥದ್ದು ಆಂಗ್ಲ ಭಾಷಾ ಮಾಧ್ಯಮದ ಒಂದು ವ್ಯಾಮೋಹವನ್ನು ತಪ್ಪಿಸೋಕ್ಕೋಸ್ಕರ ದ್ವಿಭಾಷಾ ಮಾಧ್ಯಮಗಳನ್ನು ತೆರೀತಾ ಇದೆ. ಎಲ್ಲಿ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಆಸಕ್ತಿಯನ್ನು ಹೊಂದ್ತಾ ಇದ್ದಾರೋ ಅಲ್ಲಿ LKG UKGಗಳನ್ನು ಪ್ರಾರಂಭ ಮಾಡ್ತಾ ಇದೆ. ಇವತ್ತು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಸುಮಾರು 37 ಶಾಲೆ

0: ಗಳಲ್ಲಿ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಆಗಿದೆ. ಸೊ ಹಾಗೇನಾಗುತ್ತೆ ಅಂದರೆ ನಮಗೆ ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನು ನಾವು ಎಲ್ ಕೆ ಜಿಯಿಂದಲೇ ಕೊಟ್ಕೊಂಡು ಬಂದರೆ ಪಿ ಯು ಮುಗಿಯೋರಿಗೆ 14 ವರ್ಷ ಶಿಕ್ಷಣವನ್ನು ಸರ್ಕಾರಿ ಶಾಲೆಯಲ್ಲಿ ನೀಡಿದಂಗಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಎಲ್ ಕೆ ಜಿ ಯು ಕೆ ಜಿನ ಕೊಡುವಂಥದ್ದು ದ್ವಿಭಾಷಾ ಮಾಧ್ಯಮವನ್ನು ಮಾಡೋವಂಥದ್ದನ್ನು ನಾವು ಇಲಾಖೆ ಮಾಡ್ತಾ ಇದೆ.
1: ಓಕೆ ಸರ್, ಹಾಗೆಯೇ ಈಗ ಈ ಒಂದು ಸಾಲ ಬಿಟ್ಟ ಮಕ್ಕಳನ್ನು ಮರಳಿ

0: ಯಾಕೆಂದ್ರೆ ಅದು ಪೋಷಕರ ಹಿನ್ನೆಲೆ. ಒಂದು ಸಾಮಾನ್ಯವಾಗಿ ತಂದೆ ತಾಯಿ ಇಬ್ರು ಇದ್ದು ಇಬ್ರು ಕೂಲಿಗೆ ಹೊರಟೋಗಿರ್ತಾರೆ, ಕೇರಳಕ್ಕೋ ಎಲ್ಲೋ ಹೋಗ್ತೀವಿ ಅಂತ ಹೋಗಿರ್ತಾರೆ. ಅಜ್ಜಿ ಒಬ್ರು ಇರ್ತಾರೆ, ಅಲ್ಲಿ ಬಿಟ್ಬಿಟ್ಟಿರ್ತಾರೆ. ಅಜ್ಜಿಗೆ ಆ ಮಗು ಹಿಡ್ತಾ ಇರಲ್ಲ, ಎದ್ರುಕೊಳ್ಳಲ್ಲ ಮಗು ಅಜ್ಜಿಗೆ. ಆ ಮಗು ಏನ್ ಮಾಡ್ತಾನೆ, ಸ್ಕೂಲ್ಗೆ ಹೋಗ್ತೀನಿ ಅಂತ ಹೋಗೋಂಥದ್ದು, ಅಲ್ಲಿ ಇಲ್ಲಿ ನಿಂತಿರೋದು, ಸ್ಕೂಲ್ ಬಿಟ್ಬಿಡೋಂಥದ್ದು, ತಂದೆ ತಾಯಿ ಅಲ್ಲಿ ಹೋಗ್ತಾ ಇರ್ತಾರೆ ಮಾಡ್ತಾರೆ. ಈ ಥರದವೆಲ್ಲ ನಾವು ಶಾಲೆ ಮನೆಗಳಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನೈಜವಾಗ್ನವ್ರಂತ ನಡೆಯಂತ ಇರೋಂಥದ್ದು. ಮತ್ತು ಕೆಲವು ಸಿಂಗಲ್ ಪೇರೆಂಟ್ ಇರ್ತಾರೆ ಆ ಥರದಂಥವು. ಇನ್ನು ಕೆಲವು ಕಡೆ ಅವಕಾಶ ಇದ್ರೂ ಕೂಡ ಆಸಕ್ತಿ ಇಲ್ಲ, ಪೋಷಕರಿಗೂ ಕೂಡ ಜಾಗೃತಿ ಇಲ್ಲ, ಮಕ್ಕಳಿಗೂ ಕೂಡ ಆಸಕ್ತಿ ಇಲ್ಲ. ಇಂತಹ ಮಕ್ಕಳನ್ನು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ಸಾಧ್ಯವಾದದ್ದು ಹಾಸ್ಟೆಲ್ಗೆ ಸೇರಿಸ್ತಾ ಇದ್ದೀವಿ ನಾವು. ಇಲ್ಲ ಆದರೆ ಒಂದಿನ ಎರಡು ದಿನ ತಪ್ಪಿಸ್ಕೊಳ್ಳೋದಿಂಗೆ ಎಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು, ಹಾಸ್ಟೆಲ್ಗಳು ಸಾಕಷ್ಟು ಇರೋದ್ರಿಂದ ಹಾಸ್ಟೆಲ್ಗಳನ್ನ ಸೇರಿಸಿ ಆ ಮಕ್ಕಳನ್ನ ರೆಗ್ಯುಲರ್ ಆಗಿ ಬರೋ ರೀತಿ ವಾಚ್ ಆ್ಯಂಡ್ ವಾರ್ಡ್ ಮಾಡ್ತಾ ಇದ್ವಿ.
1: ಓಕೆ ಸರ್, ಮತ್ತೆ ನನ್ನ ಕರೆ ಇದೆ. ಹಲೋ
2: ಸರ್, ನಮಸ್ಕಾರ ಸರ್.
1: ನಮಸ್ತೆ, ತಮ್ಮ ಹೆಸರು?
2: ಸರ್ ನನ್ನ ಹೆಸರು ಜಯರಾಮ್ ಅಂತ, ಸಾಗರದಿಂದ ಮತ್ತೆ ಮಾಡಿದೆ.
1: ಹೇಳಿ, ಏನಂತ?
2: ಸರ್, ನಂದೊಂದು ಬೇಡಿಕೆ, ಸಾಗರಗೆ ಒಂದು ಪಬ್ಲಿಕ್ ಶಾಲೆ ಮಾಡ್ತಾರೆ.
0: ಮುಂದಿನ ದಿನಗಳಲ್ಲಿ ಆಗ್ಬೋದು ಬಿಡಿ, ಈಗ ಸಾಗರ ಯಾಕೆಂದ್ರೆ ಅಲ್ಲಿ ಹೈಸ್ಕೂಲು ಇದೆ, ಪ್ರೈಮರಿನೂ ಇದೆ, ಸಾಗರ ಕಾಲೋನಿನೂ ಇದೆ, ಮೂರು ಶಾಲೆ ಅಲ್ಲೇ ಇದೆ. ಮುಂದಿನ ದಿನಗಳಲ್ಲಿ ಖಂಡಿತ, ಈಗ ಹಂತಂತವಾಗಿ ಸರ್ಕಾರ ಹೇಳಿರೋದನ್ನು ಪಂಚಾಯತಿಗೆ ಒಂದು ಕೆ ಪಿ ಶಾಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಫಸ್ಟ್ ಫೇಸಲ್ಲಿ 200 ಆಗಿದೆ. ಸೊ ಮುಂದಿನ ದಿನ 2000 ಮಾಡ್ತೀವಿ ಕೆ ಪಿ ಶಾಲೆ ಅಂತ ಹೇಳಿರೋದು ಸರ್ಕಾರ. ಖಂಡಿತ ಆಗತ್ತೆ, ಖಂಡಿತ ಮುಂದಿನ ದಿನಗಳಲ್ಲಿ 100% ಆಗಿ ಆಗುತ್ತೆ.
1: ಓಕೆ, ಧನ್ಯವಾದಗಳು ಜಯರಾಮ್ ಅವರೇ. ಸರ್, ಈಗ ತಾವು ಹೇಳಿದ್ರೆ ನಿಮಗೆ ಮತ್ತೆ ಕೆಲವು ಈಗ ಶಾಲೆಗಳಲ್ಲಿ ಕೆಲವು ಶೌಚಾಲಯಗಳಿರ್ಬೋದು, ಕೆಲವು ಬಿಲ್ಡಿಂಗ್ಗಳು ಅಂತ ಕೆಲವು ರಿಪೇರಿ ವರ್ಕ್ಗಳಿರ್ಬೋದು. ಸೊ ಇದನ್ನೆಲ್ಲ ಹೇಗೆ ಸರ್ ಯಾವ ಥರ ಒಂದು ರಿಪೇರಿ ಮಾಡಿಸೋದಕ್ಕೆ ಇಲಾಖೆಯಿಂದನೇ ಮಾಡಿಸ್ಬೋದು, ಅಥವಾ SDMC ಕಡೆಯಿಂದ ಆ ಥರದ್ದು ಏನಾದ್ರು ವ್ಯವಸ್ಥೆ ಇದೆಯಾ, ಹೇಗೆ ಸರ್?
0: ಈಗ ಸಾಕಷ್ಟು ಇಲಾಖೆಯಿಂದಲೇ ಕೊಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈಗ ಎಸ್ಲಿಕೋಟೆ ತಾಲೂಕು, ಸರಗೂರು ತಾಲೂಕು ಮಳೆ ಇನ್ನೇನು ಪ್ರಾರಂಭ ಆಗುತ್ತೆ, ಹಳೆಯ ಕೊಠಡಿಗಳು ಶಿಥಿಲಾಗೋವಂಥದ್ದು, ಬಿದ್ದೋಗೋವಂಥದ್ದು, ಇದು ಮಕ್ಕಳ ಸುರಕ್ಷತೆ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನೆರೆ ಹಾನಿ ಅಥವಾ ಮಳೆ ಹಾನಿ ವಿಪತ್ತು ನಿರ್ವಹಣಾ ನಿಧಿ ಏನಿದೆ, ಅದು ಪ್ರತಿ ವರ್ಷ ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರ ಜಿಲ್ಲಾಧಿಕಾರಿಗಳ ಮೂಲಕ ಶಾಲೆಗಳಿಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ಅದೇ ರೀತಿ ಈ ಸರಿನೂ ಕೂಡ ನಾವು 54 ಶಾಲೆಗಳನ್ನು ಪಟ್ಟಿ ಮಾಡಿಕೊಂಡಿದ್ವಿ, ಯಾವ್ಯಾವ ಶಾಲೆಗಳಿಗೆ ದುರಸ್ತಿ ಇದೆ ಅಂತ. ಅದನ್ನ ಸರ್ಕಾರದ ಹಂತದಲ್ಲಿ ಒಂದು ದುರಸ್ತಿ ಆಗುತ್ತೆ. ಅದರ ಜೊತೆಗೆ ಇದು ಪರಿಹಾರ ನಿಧಿ ಸರ್ಕಾರದಿಂದ ಮಾತ್ರ ಅದು. ಇನ್ನು ಉಳಿದಂತೆ ಬೇರೆ ದುರಸ್ತಿಗಳನ್ನ ಸಣ್ಣ ಪ್ರಮಾಣ ದೊಡ್ಡ ಪ್ರಮಾಣ ದುರಸ್ತಿಯನ್ನ ತಾಲೂಕು ಪಂಚಾಯತಿ ಮತ್ತೆ ಮಾನ್ಯ ಶಾಸಕರ ನಿಧಿಗಳಿಂದ ಮಾಡಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಅದು.
1: ಸರ್, ಈ ಶಾಲಾ ಅಭಿವೃದ್ಧಿ ಅಥವಾ SDMC ಇದು ಒಂದು ಶಾಲಾ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ನಾವು ಮಾತನಾಡಿದ್ರೆ, ಈ ಒಂದು SDMC ಒಂದು ಪಾತ್ರ ಎಷ್ಟು ಮುಖ್ಯ ಸರ್? ಇದು ಹೇಗೆ ಈ ಒಂದು ಶಾಲಾ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಸರ್?
0: ಈಗ SDMC ಕಳೆದೆಲ್ಲ ತಿಂಗಳಿಗಿಂತ ಅಥವಾ ವರ್ಷಗಳಿಗಿಂತ ಕಂಪೇರ್ ಮಾಡಿದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಜಾಗೃತಿ ಬಂದಿದೆ SDMC ಅವ್ರಿಗೆ. ಇದು ನಮ್ಮ ಶಾಲೆ, ನಮ್ಮ ಮಕ್ಕಳು, ನಮ್ಮ ಸ್ಕೂಲು, ನಮ್ಮ ಟೀಚರು ಅನ್ನೋದೊಂದು ಸ್ವಲ್ಪ ಜವಾಬ್ದಾರಿ SDMC ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ನಮ್ಮ ಸ್ಕೂಲ್ಗೆ ಟೀಚರ್ ಕೊಡಿ ಸರ್, ಟೀಚರ್ಗಳು ಸರಿಯಾಗಿ ಬರ್ತಿಲ್ಲ ಸರ್, ಸರಿಯಾಗಿ ಪಾಠ ಮಾಡ್ತಾ ಇಲ್ಲ ಸರ್, ಕ್ಲೀನ್ ಆಗಿಲ್ಲ ಸರ್, ಶೌಚಾಲಯ ದುರಸ್ತಿ ಇದೆ, ಈ ಥರ ಇದೆ ಅನ್ನೋದು ಒಂದು ಒಂದು ಇದಾದರೂ ಕೂಡ ಕೆಲವರು ಅವರೇ ಸೇರಿಕೊಂಡು ಯಾವುದೋ ಒಂದು NGO ಮೂಲಕನೋ, ಒಂದು ಕಂಪ್ನಿ ಮೂಲಕನೋ, ಪಂಚಾಯತ್ ಅವ್ರ ಮೂಲಕನೋ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋಂಥ ನಿದರ್ಶನಗಳು ಸಾಕಷ್ಟಿವೆ. ಈಗ SDMC ಸ್ಟ್ರೆಂಥನ್ ಆಗಿದೆ, ಮೊದಲಿಗಿಂತ ಕಂಪೇರ್ ಮಾಡಿಕೊಂಡ್ರೆ ಈಗ ಜವಾಬ್ದಾರಿ ಬಂದಿದೆ ಅವ್ರಗಳಿಗೆ. ಮೊದಲು ಒಂದು ಸಭೆ ಕರೆದ್ರೂ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದ್ದಾರೆ.
1: ಸರ್, ಹಾಗೆ ಈ ಒಂದು ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಶಿಕ್ಷಣದ ಬಗ್ಗೆ ಹೆಚ್ಚು ಜಾಗೃತಿ ಮೂಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳು ಅಥವಾ ಕಾರ್ಯಕ್ರಮಗಳನ್ನ ಈ ಶಿಕ್ಷಣ ಇಲಾಖೆ ಮಾಡ್ತಾ ಇದೆ ಸರ್?
0: ಒಂದು ಈ ಥರ SDMC ಪೋಷಕರ ಮಹಾಸಭೆಯನ್ನು ಮಾಡೋಂಥದ್ದು, 1ನೇ ತಾರೀಕು ಪೋಷಕರ ಮಹಾಸಭೆ ಇದೆ. ಆ ಸಭೆಯಲ್ಲಿ ಸರ್ಕಾರದಿಂದ ಸರ್ಕಾರಿ ಶಾಲೆಗಳಿಗೆ ನೀಡುವಂಥ ಸವಲತ್ತುಗಳಿರ್ಬೋದು, ಯೋಜನೆಗಳಿರೋದು, ಕಾರ್ಯಕ್ರಮಗಳಿರ್ಬೋದು ಅದು, ಮತ್ತು KPS ಶಾಲೆಗಳನ್ನು ಮಾಡ್ತಾ ಇರೋಂಥದ್ದು, ದ್ವಿಭಾಷಾ ಮಾಧ್ಯಮವನ್ನು ಬೈಲಿಂಗ್ವೆಲ್ ಮಾಡ್ತಾ ಇರೋದು, LKG UKGಯನ್ನು ಪ್ರಾರಂಭ ಮಾಡ್ತಾ ಇರೋಂಥದ್ದು, PM3 ಶಾಲೆಗಳಿವೆ, KPSC ಶಾಲೆಗಳಿವೆ, ಇವುಗಳ ಬಗ್ಗೆ ಎಲ್ಲವೂ ಕೂಡ ಜನಗಳಿಗೆ ಹೆಚ್ಚು ಜಾಗೃತಿಯನ್ನು ಮೂಡಿಸಿದ್ರೆ ಅದು ತುಂಬ ಅನುಕೂಲ ಆಗುತ್ತೆ. ಅದನ್ನು ಹಂತದಲ್ಲಿ ನಾವು ಮಾಡ್ತಾ ಇದ್ದೀವಿ. ತಾವೇ ಕೇಳಿರ್ಬೋದು, ನಿನ್ನೆ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡಿದ್ವಿ, 2434 ಮಕ್ಕಳು ಕೇರ್ಪೇಟೆ KPS ಶಾಲೆಯಲ್ಲಿ ಒಂದು ಅಡ್ಮಿಷನ್ ಆಗಕ್ಕೆ ಸಖತ್ ಕ್ಯೂ ಅಂತ ಎಲ್ಲ ಒಂದು ಮೀಡಿಯಾದಲ್ಲಿ ನೋಡ್ತಾ ಇದ್ವಿ. ಆ ಥರ KPS ಶಾಲೆಗಳು ಸ್ಟ್ರೆಂಥನ್ ಆಗ್ತಾ ಇದ್ದಾವೆ. ನಮ್ಮಲ್ಲೂ ಈಗ ಅಂತರ್ಸಂತೆ ಇದೆ, ಹೆಚ್ಚು ಕಡಿಮೆ 1,000 ಮಕ್ಕಳಿದ್ದಾರೆ ಅಲ್ಲಿ ಅಂತರ್ಸಂತೆಯಲ್ಲಿ.

0: ಕಾಲೇಜು, ಹೈಸ್ಕೂಲು, ಪ್ರೈಮರಿ ಇವೆಲ್ಲ ಸೇರ್ಕೊಂಡು. ಸೊ ಇಲ್ಲೂ ಕೂಡ ನಮ್ದು 700 ಮಕ್ಕಳು ಆಗ್ತಾರೆ ಇಲ್ಲಿ ಬೇಮಟ್ಕೇರಿಲ್ಲೂ ಕೂಡ. ಇವತ್ತು ನೀವು ಸರ್ಗೂರು ಮಾಡಿದ್ರು, ಸರ್ಗೂರು ಬಾಯ್ಸು, ಸರ್ಗೂರು ಗರ್ಲ್ಸು, ಮತ್ತು ಸರ್ಗೂರ್ಗೆ ಹೈಸ್ಕೂಲ್ ಬಾಯ್ಸು, ಹೈಸ್ಕೂಲ್ ಗರ್ಲ್ಸು, ಬಿಡುಗಲ್ ಸ್ಕೂಲು, ಇವೆಲ್ಲನೂ ಸೇರಿಸ್ಕೊಂಡು ಒಂದಲ್ಲಿ ಕೆ ಪಿ ಎಸ್ ಮಾಡಿದ್ರೆ, ಒಂದು ಸೆಂಟರ್ ಅನ್ನ ಅಂತ ಮಾಡಿದ್ರೆ, ಸೊ ಆಟೋಮೆಟಿಕ್ ಆಗಿ ಮಕ್ಕಳ ಸಂತೆ 1000 ಹೆಚ್ಚಾಗ್ತವೆ.
1: ಹೌದು,
0: ಆಗ ಓದಿಸ್ಲಿಕ್ಕೂ ಕಂಟಿನ್ಯೂಟಿ ಇರುತ್ತೆ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಹೇಳಿ.
1: ಖಂಡಿತ ಖಂಡಿತ. ಓಕೆ ಸರ್, ಇದ್ರ ಜೊತೆಗೆ ಈಗ ನಾವು ಅಂದರೆ ಇಲಾಖೆ ಎಷ್ಟೇ ಕಾರ್ಯಕ್ರಮಗಳನ್ನ ಮಾಡಿದ್ರು ಕೂಡ ಸಮುದಾಯದ ಸಹಭಾಗಿತ್ವ ಬಹಳ ಮುಖ್ಯ. ಸೊ ಈ ಒಂದು ನಿಟ್ಟಿನಲ್ಲಿ, ಈ ಒಂದು ಸಮುದಾಯದ ಸಹಭಾಗಿತ್ವದಿಂದ ಈ ಒಂದು ಶಾಲೆಗಳ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳು ಬರ್ತದೆ, ಯಾವ ಥರ ಒಂದು ಪ್ರಯತ್ನಗಳು ನಡೀತಾ ಇದೆ ಸರ್?
0: ಇಲ್ಲ, ಸಾಕಷ್ಟು ಗ್ರಾಮಗಳಲ್ಲಿ ಸಮುದಾಯದ ಸಹಭಾಗಿತ್ವದೊಂದಿಗೆ ಒಂದೊಂದು ಸಣ್ಣ ಪುಟ್ಟ ದುರಸ್ತಿ ಕಾರ್ಯಗಳಾಗಿರ್ಬೋದು, ಮಕ್ಕಳನ್ನ ಶಾಲೆ ಬಿಟ್ಟಂತ ಮಕ್ಕಳನ್ನ ಶಾಲೆಗೆ ಕರ್ತಾರಂತದ್ದಾಗಿರ್ಬೋದು, ಮಕ್ಕಳುಗಳಿಗೆ ಯಾವುದಾದ್ರೂ ಪಾಪ ಒಂದು ಬುಕ್ ಇಲ್ಲ ಅಂತನೋ, ನೋಟ್ಬುಕ್ ಇಲ್ಲ ಅಂತನೋ, ಮತ್ತೊಂದಿಲ್ಲ, ಯೂನಿಫಾರ್ಮ್ ಏನೇ ಇಲ್ಲ ಅಂತಂದ್ರು ಆ ಸೌಲಭ್ಯ ಕೊಡಿಸೋ ಅಂಥದ್ದನ್ನು, ಏನು STMC ಹಂತದಲ್ಲಿ ಅವರಿಗೆ ಕೈಯಲ್ಲಿ ಏನು ಸಹಾಯ ಮಾಡಲಿಕ್ಕಾಗತ್ತೆ ಅಷ್ಟು ಸಹಕಾರವನ್ನು ಮ್ಯಾಕ್ಸಿಮಮ್ ಕೂಡ ಅಂಥದ್ದನ್ನು ನೋಡಿದ್ದೀವಿ. ಕೆಲವು STMC ಈಗ ಒಳ್ಳೊಳ್ಳೆ ರೆಸಾರ್ಟ್ಗಳ ಮೂಲಕ CSR ಫಂಡನ್ನು ಕೊಡಿಸಿ ಶಾಲೆಗಳ ಶೌಚಾಲಯ, ಅಕ್ಷರ ದಾಸೋದ ಕೊಠಡಿಗಳು, ದುರಸ್ತಿ ಈ ಥರದ್ದನ್ನು ಕೂಡ ಅಭಿವೃದ್ಧಿ ಮಾಡಿಸಿರೋಂಥದ್ದನ್ನು ಕೂಡ ನಾವು ಈ ಕಾಡಂಚಿನ ಪ್ರದೇಶದ ಕೆಲವು ಗ್ರಾಮಗಳಲ್ಲಿ ನಾವು ನೋಡಿದ್ದೀವಿ ಅದನ್ನು ಕೂಡ.
1: ಸರ್, ಈಗ ನಾಗರಾಜ್ ಅವ್ರು ಕರೆ ಮಾಡಿದಾಗ ಕೂಡ ಹೇಳಿದ್ರು ಅಂದರೆ ಈ ವರ್ಷ ಫಲಿತಾಂಶ ಬಂದ ನಂತರ ನಮ್ಮ ಸ್ಕೂಲ್ಗಳಲ್ಲಿ, ತಮ್ಮ ಶಾಲೆಗಳಲ್ಲಿ 4-5 ಮಕ್ಕಳು ಬಂದು ಸೇರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಸೊ ಅದೇ ರೀತಿ ಈಗ ಮಕ್ಕಳನ್ನು ಈ ಒಂದು ಖಾಸಗಿ ಶಾಲೆಗಳಿಗಿಂತ ಹೆಚ್ಚಾಗಿ ಈ ಒಂದು ಸರ್ಕಾರಿ ಶಾಲೆಗಳಿಗೆ ಸೆಳೆತಕ್ಕಂಥ ಒಂದು ನಿಟ್ಟಿನಲ್ಲಿ ಏನಾದರೂ ವಿಶೇಷತೆಗಳನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳು ಅಥವಾ ಆ ಯೋಜನೆಗಳಿದೆಯಾ, ಹೇಗೆ
0: ಮಾಡ್ತಾ ಇದ್ದೀವಿ? ಇದು ಪ್ರಾಥಮಿಕ ಶಾಲೆ ಅಂದರೆ ತುಂಬ ಸಾಗರ, ಅಂದರೆ ತುಂಬ ಶಾಲೆಗಳಿವೆ ನಮ್ಮಲ್ಲಿ, 294 ಸರ್ಕಾರಿ ಶಾಲೆಗಳಿವೆ. ಸೊ ಒಂದು ನಮಗೆ ಒಂದು ಈ ಭಾಗದಲ್ಲಿ ಒಂದು ಕೊರತೆ ವಿಚಾರ ಅಂತಂದ್ರೆ, ಸುಮಾರು 53 ಶಾಲೆಗಳು ಶೂನ್ಯ ಶಿಕ್ಷಕರು ಇರೋದು, ಟೀಚರೇ ಇಲ್ಲ ಶಾಲೆಗಳು, 53 ಶಾಲೆಗಳಲ್ಲಿ ಶೂನ್ಯ ಶಿಕ್ಷಕರು ಇದ್ದಾರೆ. ಸೊ ಇಂತಹದನ್ನ ನಿರ್ವಹಣೆ ಮಾಡೋಂಥದ್ದು ನಮಗೆ ದೊಡ್ಡ ಚಾಲೆಂಜ್ ಆಗುತ್ತೆ. ಡೆಪ್ಟೇಷನ್ ಕೂಡ ಅಂತಂದ್ರೆ ಯಾರು ಹೋಗಲ್ಲ, ಈಗ ಕಾಳಿ ಉಂಡಿಲಿಲ್ಲ, ದೊಡ್ಡ ಬರ್ಗಿಲಿಲ್ಲ, ಕಾಡ್ಬೇಗುರ್ಲಿಲ್ಲ, ಮಳೆಯೂರ್ಲಿಲ್ಲ, ಚಿಕ್ಕ ಬರ್ಗಿಲಿಲ್ಲ, ಶಿವಪುರದಲ್ಲಿಲ್ಲ. MC ತೊಳಲು ಅಂತ ಕ್ಲಸ್ಟರ್ ಇದೆ, 15 ಶಾಲೆ ಅಲ್ಲಿಗೆ ಒಳಪಡುತ್ತೆ. MC ತೊಳಲಿಲ್ಲಿ ನಾಗೇಶ್ ಅನ್ನೋರು ಒಬ್ಬರನ್ನ ಬಿಟ್ಟರೆ ಇನ್ನೊಬ್ಬರು ಟೀಚರ್ ಇಲ್ಲ. ಈ ಥರ ಭೀಮಟ್ಗೆರೆ ಕ್ಲಸ್ಟ್ರಲ್ಲೂ ಇದೆ, ನಮಗೆ DB ಕುಪ್ಪೆ ಕ್ಲಸ್ಟ್ರಲ್ಲೂ ಇದೆ, ಅಂತರ್ಸಂತೆ ಕ್ಲಸ್ಟ್ರಲ್ಲೂ ಇದೆ, ಈ ಥರ ಮುಳ್ಳೂರು ಕ್ಲಸ್ಟ್ರಲ್ಲೂ ಸ್ವಲ್ಪ ಭಾಗ. ಈ ಥರ ಇಂಥ ಇರೋಂಥ ಕಡೆಗೆ ನಾವು ದೊಡ್ಡ ಚಾಲೆಂಜಿಂಗ್ ಆಗಿದೆ, ಅದನ್ನೂ ಕೂಡ ನಾವು ಒಪ್ಕೊಂಡೆ. ಈಗ ಅಲ್ಲಿ ಅನಿವಾರ್ಯವಾಗಿ ಬೇರೆ ಶಾಲೆಗೆ ಸೇರ್ಸೋಕ್ಕಾಗಲ್ಲ, ಸರ್ಕಾರಿ ಶಾಲೆಗೆ ಸೇರಿಸಲೇಬೇಕು. ಬಟ್ ಒಂದೂ ಮಗುನು ತಪ್ಪಿಸ್ಕೊಳ್ದಂಗೆ ಸೇರಿಸ್ಬೇಕಾಗಿರೋಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ಅದಕ್ಕೆ ನಾವು ಕಳೆದ ಒಂದು ತಿಂಗಳಿಂದಲೂ ಕೂಡ ದಾಖಲಾತಿ ಆಂದೋಲನಗಳನ್ನ ಮಾಡ್ತಾ ಇದ್ದೀವಿ. ಮಕ್ಕಳ ಮನೆ ಮನೆಗಳಿಗೆ ಹೋಗಿ ಪೇರೆಂಟ್ಸ್ಗಳನ್ನ ಭೇಟಿ ಮಾಡಿ, ಆಧಾರ್ ಕಾರ್ಡ್ ಇಸ್ಕೊಳ್ಳಿ, ಡೇಟ್ ಆಫ್ ಬರ್ತ್ನ ಸರ್ಟಿಫಿಕೇಟ್ನ ತಗೊಳ್ಳಿ, ನೀವೇ ನಮ್ಮ ಯೋಜನೆಗಳನ್ನ ಹೇಳಿ, ಮನೆಗೆ ತಲುಪಿಸಿ ಅವ್ರಿಗೆ ರೀಚ್ ಆಗದೆ ಹೊರತು ಏನು ಮಾಡೋಕ್ಕಾಗಲ್ಲ ಅಂತೇಳಿದ್ವಿ. ಆ ಮೂಲಕ ನಾವು ಸ್ವಲ್ಪ ಸರ್ಕಾರಿ ಶಾಲೆ ದಾಖಲಾತಿ ಹೆಚ್ಚು ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಬಟ್ ಇದು ಪೂರ್ಣವಾಗಿ ನಿಂತಿರೋದು ಟೀಚರ್ಗಳ ಮೇಲೆ.
1: ಖಂಡಿತ ಸರ್, ಹೌದು.
0: ಅವ್ರೊಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕು, ಎಫರ್ಟ್ ಹಾಕಬೇಕು. ಈಗ ಅವ್ರು ಏನು 9:30 4:30 ಅಂತಂದರೆ, 4:30 ನಾವು ಹೊರಟೋಗ್ತೀವಿ ಸರ್, ಮೈಸೂರಿಗೆ ಹೊರಟೋಗ್ತೀವಿ, ಕೋಟೆಗೆ ಹೋಗ್ತೀವಿ, ಸರ್ಗೂರ್ಗೆ ಹೋಗ್ತೀವಿ, ಅಲ್ಲಿ ಮನೆ ಅಂತಂದರೆ, ಪೋಷಕರೆಲ್ಲ ಬರೋದೇ 4 ಮೇಲೆ, 4:30 ಮೇಲೆ ಮನೆ ಸೇರೋದು, 6 ಮನೆ ಸೇರೋದು. ಇವರು ಒಂದು ದಿನ ಎರಡು ದಿನ ಒಂದು ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಿ ಪೋಷಕರಿಗೆ ಮನೆ ಮನೆಗೆ ಹೋಗಿ ಜಾಗೃತಿಯನ್ನು ಮೂಡಿಸಿದ್ರೆ ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಇವು ಸೌಲಭ್ಯಗಳು ತುಂಬ ಇದೆ, ದಾಖಲಾತಿ ಹೆಚ್ಚಾಗುತ್ತೆ.
1: ಓಕೆ ಓಕೆ ಸರ್, ಅದ್ರ ಬಗ್ಗೆ ಮುಂದುವರ್ಸೋಣ. ಒಂದು ಕರೆ ಇದೆ. ಹಲೋ ಹಲೋ
2: ಹಲೋ
1: ಹಾಂ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಹಲೋ
1: ಹಾಂ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ನಮಸ್ತೆ ಹೇಳಿ. ಕೇಳ್ತಾ ಇದೆಯಾ? ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ
2: ಇದ್ದೀರಾ?
0: ಹಾಂ ಇದೇ ಇದೀವಿ, ಹೇಳಿ ಹೇಳಿ.
2: ಸರ್ ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
2: ಸರ್ ಸಣ್ಣ ನಾಯ್ಕ ಅಂತ ಹೇಳಿ, ನಾನು ರತ್ನಾಕರ ವಾಲ್ಮೀಕಿ ತಾಲೂಕ್ ನಾಯ್ಕ ಸಂಘ ಅಧ್ಯಕ್ಷ.
0: ಸರಿ ಸರಿ ಹೇಳಿ.
2: ಕಂಗ್ರಾಚುಲೇಷನ್ ಸರ್.
0: ಥ್ಯಾಂಕ್ ಯು ಥ್ಯಾಂಕ್ ಯು.
2: ಯಾಕಂದ್ರೆ ನಮ್ ತಾಲೂಕಿಗೆ ಬಂದ್ಮೇಲೆ ಒಳ್ಳೆ ರಿಸಲ್ಟ್ ನ ಕೊಟ್ಟಿದ್ರಿ, ನಮ್ಗೆ ಮತ್ತೊಮ್ಮೆ ಅಭಿನಂದನೆಗಳು.
0: ಆಮೇಲೆ ಕೊಟ್ಟಿರೋರು ಮಕ್ಕಳು ಬರೆದಿರೋರು, ಟೀಚರ್ ಪಾಠ ಮಾಡಿರೋರು, ನಾವು ಮಾರ್ಗದರ್ಶನ ನೀಡಿದೀವಿ ಅಷ್ಟೇ.
2: ಇರ್ಲಿ ಸರ್, ಮಾರ್ಗದರ್ಶನ
0: ಹೇಳಿ ಹೇಳಿ
2: ಸರ್. ವಾಯ್ಸ್
1: ಹೇಳಿ ಹೇಳಿ, ಕೇಳಿಸ್ತಾ ಪ್ರಶ್ನೆ ಇದೆಯಾ ಹೇಳಿ?
2: ಹಲೋ
1: ಹೇಳಿ, ತಮ್ಮ ಪ್ರಶ್ನೆ ಏನಾದ್ರು ಇದೆಯಾ?

0: ಸರಿಯಾಗಿ ಕೇಳ್ತಾ ಇಲ್ಲ.
1: ಇಲ್ಲ ಕೇಳಿಸ್ತಾ ಇದೆ, ನೀವು ಮಾತನಾಡಿ.
0: ಅದೇ ಸರ್, ನಾನು ಕುಣಿಗಲ್ಲು, ನಮ್ಮ ಗ್ರಾಮ ಒಂದು ವಿಲೇಜ್ ಕುಣಿಗಲ್ಲು ಸಾರ ಇದೆ. ಈಗ ಸಾಲಾಗಿ ನಿಮ್ಗೆ ಮತ್ತೆ ಸ್ಟಾರ್ಟಿಂಗ್ ಬಂದಾಗ ಹೇಳಿದೆ ಒಂದ್ ಬಿಲ್ಡಿಂಗ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದೆ, ಒಂದ್ ಬಿಲ್ಡಿಂಗ್ ಮಾಡ್ಕೊಡಿ.
1: ಈಗ ಅದು ಪ್ಲಾನ್ ಸೇರ್ಕೊಂಡಿದೆ, ಅದನ್ನ ಪ್ರಾರಂಭ ಮಾಡ್ಬೇಕು. ಕೆಲವು ತಾಂತ್ರಿಕ ಕಾರಣದಿಂದ ಕಟ್ಟಡಿಗಳು ಪ್ರಾರಂಭ ಆಗಿಲ್ಲ, ಅದು ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ. ಕುಣಿಗಲ್ಲು ಕೂಡ 100% ಆಗಿ ಆಗುತ್ತೆ. ಈಗಾಗಲೇ ನಾನು ಹೇಳಿದೆ, ನಮ್ಮ ಲಿಂಗರಾಜ್ ಅವರು ಕೂಡ ಕೇಳಿದ್ರು ಅದ್ರ ಬಗ್ಗೆನೆ. ಈಗ ನಮ್ಮಲ್ಲಿ ಕೆಂಚಿನಲ್ಲಿ ಒಂದು ಕೆ ಪಿ ಎಸ್ ಶಾಲೆ ಆಗ್ತಾ ಇದೆ ಹೊಸದಾಗಿ, ಸರಗೂರು ಕೆ ಪಿ ಎಸ್ ಶಾಲೆ ಆಗ್ತಾ ಇದೆ, ಮತ್ತೆ ಹೊಮ್ಮರ್ಗಳಲ್ಲಿ ಕೆ ಪಿ ಎಸ್ ಶಾಲೆ ಆಗ್ತಾ ಇದೆ. ಸರಗೂರು ತಾಲೂಕಿನಲ್ಲಿ 2 ಕೆ ಪಿ ಎಸ್ ಶಾಲೆ, ಎಚ್ ಡಿ ಕೋಟೆ ತಾಲೂಕಿಗೆ ಒಂದು ಸರ್ಕಾರ ಕೊಟ್ಟಿದೆ. ಖಂಡಿತ ಒಳ್ಳೆ ಯೋಜನೆ ಹಾಕೊಂಡು ನಿಮ್ಮಂತವ್ರ ಸಹಕಾರವನ್ನ ಪಡ್ಕೊಂಡು ಶೈಕ್ಷಣಿಕವಾಗಿ ಇನ್ನು ಕೂಡ ಉತ್ತಮ ಆಗಂತ ಕೆಲಸವನ್ನ ಮಾಡ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು
0: ಥ್ಯಾಂಕ್
1: ಯು. ಓಕೆ, ಧನ್ಯವಾದಗಳು ಸಣ್ಣ ಸಣ್ಣ ಮಕ್ಕಳು ಕರೆ ಮಾಡಿದಕ್ಕೆ. ಸರಿ, ಈಗ ಈ ಒಂದು ಪೋಷಕರಲ್ಲಿ ಒಂದು ಸರ್ಕಾರಿ ಶಾಲೆಗಳ ಬಗ್ಗೆ ಅಂದರೆ ಸಾರ್ವಜನಿಕರಲ್ಲಿರ್ಬೋದು ಅಥವಾ ಪೋಷಕರಲ್ಲಿ ಕೆಲವೊಂದು ತಪ್ಪು ಕಲ್ಪನೆಗಳಿದೆ, ಅದನ್ನು ಹೇಗೆ ನಾವು ನಿವಾರಿಸ್ಬೋದು? ಸರಿ, ಅಂದರೆ ಕೆಲವು ಟೀಚರ್ಸ್ ಇರಲ್ಲ ಸರ್, ಅಂಥದ್ದೆಲ್ಲ ಕೆಲವೊಂದು ಇರ್ತವೆ. ಈ ಒಂದು ಕಲ್ಪನೆಗಳನ್ನು ನಿವಾರಣೆ ಮಾಡಿ ಮಕ್ಕಳನ್ನು ನಿರಂತರವಾಗಿ ಹಾಜರಾತಿಗೆ ಪಡಿಸ್ತಕ್ಕಂಥ ಒಂದು ವ್ಯವಸ್ಥೆನ ಹೇಗೆ ಯಾವ ಥರ ಮಾಡ್ಬೋದು ಸರ್?
2: ಅಂದು ಮಾಡಬೇಕು ಅಂದರೆ ನಮ್ಮಲ್ಲಿ ಪ್ರಾಮಾಣಿಕ ಪ್ರಯತ್ನ ಆಗಬೇಕು.
1: ಹೌದು,
2: ಪೋಷಕರಿಗೆ ನಂಬಿಕೆ ತರೋಂಥದ್ದು ತುಂಬ ಕಷ್ಟಕರವಾದ ಕೆಲಸ.
1: ಖಂಡಿತ
2: ಖಂಡಿತ ಅವ್ರು ನಂಬೇ ನಂಬ್ತಾರೆ. ಯಾಕೆಂತಂದರೆ ನಾವು ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾವು ಮಾಡಿದ್ರೆ ಪೋಷಕರು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅವರು ಒಂದು ದಿನ ಎಲ್ಲೋ ಬರಲಿಲ್ಲ ಅಥವಾ ಲೇಟಾಗಿ ನಾನೇ ಇದೆ ಸರ್, ಆ ಮೇಡಮ್ ಕರೆಕ್ಟಾಗಿ ಬರ್ತಾರೆ ಸರ್, ನೀವು ಬಂದಿದೆ ಇವತ್ತೇನೆ ಅವರು ಫಸ್ಟು ಇದಾಗಿರೋದು ಅಂತ ಹೇಳ್ತಾರೆ, ಲೇಟಾಗಿ ಬಂದಿರೋದು ಅಂತ. ಸೊ ಅದು ಪೋಷಕರಲ್ಲಿ ಶಿಕ್ಷಕರು ಯಾವ ರೀತಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ, ಯಾವ ರೀತಿ ಕಲಿಸ್ತಾ ಇದ್ದಾರೆ, ಅದು ಆಗುತ್ತೆ. ಒಬ್ಬರು ಪೋಷಕರು ಯಾವುದೋ ಒಂದು ಗ್ರಾಮ ಇಲ್ಲಿ ಮಲಾರ ಅಂತಂದ್ಬಿಟ್ಟು ಮಲಾರ ಕಾಲೋನಿ ಅಂತ ಹೇಳ್ಬಿಟ್ಟು ಒಬ್ಬರು ಲೇಡಿ ಟೀಚರ್ ಇದ್ದಾರೆ, ಪೋಷಕರು ಒಂದು ದಿನ ಹೇಳಿದ್ರು ಅಂಬೇಡ್ಕರ್ ಜಯಂತಿ ದಿನ ಹೋಗಿದ್ದಾಗ, ಸರ್ ನಮ್ಮ ಸ್ಕೂಲಲ್ಲಿ ಟೀಚರ್ಗೆ ಮಕ್ಕಳೆಲ್ಲ ಮುತ್ಕೊಂಡಿರ್ತವೆ ಸರ್, ಬರ್ಕೊಡಿಗೆ ಬರ್ಕೊಟ್ಟು ಬರ್ಕೊಟ್ಟು ಸಾಕಾಗೋಗ್ತದೆ ಸರ್ ಅವರು. ಇಲ್ಲಿ ನಮ್ಮ ಸ್ಕೂಲಲ್ಲಿ ಯಾವ ಮೇಡಮ್ ಆಗಲಿ ಮೇಸ್ಟರ್ ಆಗಲಿ ಯಾವ ಮರದ ಕೆಳಗಡೆ ನಿಂತ್ಕೊಂಡು ಕ್ಲಾಸ್ ರೂಮ್ ಒಳಗಡೆನೋ ಫೋನಲ್ಲಿ ಮಾತಾಡ್ತೀನಿ ಅಂತಗಳಲ್ಲ ಸರ್. ನಾನು ಮಗನ್ನ ಕೇಳಿದೆ ಸರ್, ನಾನು ಅವನ ಮಗ್ಗಿ ಕೇಳಿದೆ, ಓದು ಅನ್ನಿಸ್ತೆ, ಓದ್ದ ಮಗ್ಗಿಗೆ ಕಲಿತ, ಸ್ಕೂಲ್ ಹತ್ರ ನಾನೇ ಯಾಕೆ ಹೋಗಿ ಕೇಳಿ ಸರ್.
1: ಹೌದು,
2: ಈಗ ಅವ್ರು ಕಳಿಸ್ತೇನೆ ಇವ್ನು ಕಲ್ತಿದ್ದೇನೆ ಸರ್, ಸುಮ್ಮನೆ ನಾವು ಮೇಡಮ್ಮು ಸರಿಯಾಗಿ ಬರಲ್ಲ ಫೋನಲ್ಲಿ ಮಾತಾಡ್ತಾ ನಿಂತ್ಕೋತಾರೆ ಅಂತ ನಾವು ಹೇಳೋಕ್ಕಾಗುತ್ತೆ ಸರ್? ಅವ್ರು ಕಲ್ಸಿರಂದ್ಲೇ ಇದೇ ಥರ ಹೇಳಿದ್ರು ಅವ್ರು.
1: ಹೌದು,
2: ಆ ರೀತಿ ಶಿಕ್ಷಕ ಕಲ್ತಾ ಇರ ಅಂದರೆ ಶಿಕ್ಷಕರ ಪೋಷಕರ ಮನಸ್ಸಲ್ಲಿ ಶಿಕ್ಷಕರ ಕೆಲಸ ಕಾರ್ಬೇಕು.
1: ಹೌದು,
2: ಆ ಪ್ರಾಮಾಣಿಕ ಪ್ರಯತ್ನ ನನಗಿಂತ ಹೆಚ್ಚಾಗಿ ಶಿಕ್ಷಕರಲ್ಲಿರಬೇಕು.
1: ಖಂಡಿತ ಸರ್, ಹೌದು.
2: ಅದು ಈಗ ಈ ಸರಿ ಪ್ರಾಥಮಿಕ ಹಂತದಲ್ಲಿ ಖಂಡಿತ ಮಾಡಿಸ್ತೀನಿ, ಅದನ್ನು ಶೇಕಡ ಒಂದು 100% ಟಾರ್ಗೆಟ್ ಇಟ್ಕೋತೀವಿ, ನೋಡೋಣ ಎಲ್ಲಿವರೆಗೂ.
1: ಹೌದು ಸರ್, ಹೌದು ಹೌದು ಸರ್. ತಾವು ಹೇಳ್ದಂಗೆ ಕೂಡ ನಿನ್ನೆ ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋ ಬಸಾಪುರ ಶಾಲೆಯವರು ಪಾಂಪ್ಲೆಂಟ್ ಎಲ್ಲ ಮಾಡಿಸ್ಬಿಟ್ಟು ಮನೆ ಮನೆಗೆಲ್ಲ ಕೂಡ ಹೋಗ್ಬಿಟ್ಟು
2: ಹೌದು
1: ಮಕ್ಕಳ ಒಂದು ಇದನ್ನೆಲ್ಲ ಮಾಡ್ತಾ ಇದ್ರು. ಸೊ ಆ ಥರ ಒಂದು ಇನಿಷಿಯೇಟಿವ್ ತಗೊಂಡು ಪೋಷಕರು ಇರ್ಬೋದು ಅಥವಾ SDMs ಇರ್ಬೋದು ಅಥವಾ ಗ್ರಾಮಸ್ಥರೆಲ್ಲ ಸೇರಿಸೋದ್ರಿಂದ ಈ ಒಂದು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿಪಡಿಸೋದಕ್ಕೆ ಬಹಳ ಸಾಧ್ಯ ಅಂತಲೇ ಕೂಡ ಹೇಳ್ಬೋದು ಸರ್. ಇದ್ರ ಜೊತೆಗೆ ಈಗ ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇರ್ಬೋದು ಅಥವಾ ಶಾಲಾ ಪ್ರಾರಂಭೋತ್ಸವದಂಥ ಸಂದರ್ಭದಲ್ಲಿ ಹೇಗೆ ಈಗ ನಾವು June 1 ನಮ್ಮ ಶಾಲೆಗಳು ಪ್ರಾರಂಭ ಆಗ್ತಾ ಇದೆ, ಈ ಸಂದರ್ಭದಲ್ಲಿ ನಿರಂತರ ಈ ಸಂದರ್ಭದಲ್ಲಿ ಕೆಲವೊಂದು ಕೆಲಸಗಳು ಕಾರ್ಯಗಳು ಕೂಡ ಇರ್ತವೆ ಪೋಷಕರಿಗೆ, ಈ ಸಂದರ್ಭದಲ್ಲಿ ಹೇಗೆ ಸರ್ ಈ ಒಂದು ಶಾಲಾ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಶೈಕ್ಷಣಿಕವಾಗಿ ಮಕ್ಕಳ ಒಂದು ಭವಿಷ್ಯದ ದೃಷ್ಟಿಯಲ್ಲಿ ಪೋಷಕರು ಹೇಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಸರ್?
2: ಮೊದಲು ನಾವು ಪೋಷಕರಿಗೆ ಹೇಳೋಂಥದ್ದು ಅಂದರೆ ತಾವು ಎಷ್ಟೇ ಕೆಲಸ ಕೂಲಿ ಕಾರ್ಯ ಕೆಲಸ ಕೆಳಗೆ ಹೋದರೂ ಕೂಡ ಒಂದು 1/2 ಗಂಟೆ ಕೇಳಲಿ ಅವರು. ಅವ್ರು ಏನೇ ಕೆಲಸ ಮಾಡಿಸಿದ್ರು ಮತ್ತೊಂದು ಮಾಡಿದ್ರು ಗ್ರಾಮೀಣ ಪ್ರದೇಶದಲ್ಲಿ ಅದೆಲ್ಲ ಸಹಜ.
1: ಹೌದು,
2: ಒಂದು 10 ನಿಮಿಷ ಒಂದು 1/2 ಗಂಟೆ ಸ್ಕೂಲಲ್ಲಿ ಏನು ಕೊಟ್ಟರು ಮಗನೆ, ಸ್ಕೂಲ್ಗೆ ಹೋಗಿದ್ದ, ಊಟ ಏನು ಕೊಟ್ಟರು, ಏನು ಬರ್ದೆ, ಏನು ಓದ್ದ, ಅದನ್ನು ಪ್ರತಿದಿನ ಒಂದು 1/2 ಗಂಟೆಗಳ ಕಾಲ ಪೋಷಕರು ಪ್ರತಿ ಮಗುನ ಕೇಳಬೇಕು. ಪೋಷಕರು ವಿದ್ಯಾವಂತರಾಗಿ ಅನಕ್ಷರಸ್ಥರಾಗಿದ್ದರೂ ಕೂಡ ಪ್ರತಿನಿತ್ಯ ಕೇಳಬೇಕು. ಅವ್ರು ಏನಾರು ಆಗಲಿ ಪ್ರತಿನಿತ್ಯ ಕೇಳಿದಾಗ ಏನಾಗುತ್ತೆ

0: ಬರುತ್ತೆ, ಮಗುಗೂ ಕೂಡ ಜವಾಬ್ದಾರಿ ಬರುತ್ತೆ, ಪೋಷಕರಿಗೂ ಕೂಡ ಒಡೆತನ ಇರುತ್ತೆ. ಬರೀ ಶಾಲೆ ಮಗನ ವಿದ್ಯಾಭ್ಯಾಸ ಶಾಲೆ ಶಿಕ್ಷಕರಿಗೆ ಸೇರಿದ್ದು ನಮ್ಮ ಜವಾಬ್ದಾರಿ ಇಲ್ಲ ಅನ್ನೋದು ಬೇಡ. ಅವರು ಕೂಡ ಜವಾಬ್ದಾರಿ ಆಗಬೇಕು.
1: ಖಂಡಿತ ಸರ್, ಖಂಡಿತ.
0: ಅವ್ರು ಹೇಳ್ಕೊಡಿ ಅಂತ ನಾವು ಹೇಳಲ್ಲ, ಅಟ್ಲೀಸ್ಟ್ ಕೇಳಿ ಅಂತ ಹೇಳ್ತೀವಿ.
1: ಓಕೆ ಸರ್, ಈ ವರ್ಷ ಈ ಶಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಅಥವಾ 10ನೇ ತರಗತಿ ಮಕ್ಕಳಿಗೆ, ಆದರೆ ತಾವು ಹೋದ ಸರಿ ಬಂದಾಗಲೇ ಶುರು ಮಾಡಿದ್ರಿ ಕಲಿಕಾ ಖಾತ್ರಿ ಪರೀಕ್ಷೆ ಮುಖಾಂತರ ಮಕ್ಕಳ ಒಂದು ಕಲಿಕಾ ಮಟ್ಟವನ್ನು ಹೇಗೆ ನಾವು ಮೌಲ್ಯಮಾಪನ ಮಾಡ್ಬೋದು ಅನ್ನೋದ್ರ ಬಗ್ಗೆ ತಾವು ಪ್ರಾರಂಭ ಮಾಡಿದ್ರಿ. ಅಂದರೆ ತಾವು ಹೇಳ್ದಂಗೆ ಲಾಸ್ಟ್ ಟೈಮ್ ಜೂನಲ್ಲಿ ಬಂದರೆ, ಅಂದರೆ ಈಗ ಶಾಲೆ ಪ್ರಾರಂಭದಿಂದ ಕೊಟ್ಟಿದ್ರಿ, ಈ ಸರಿ ಏನು ಪ್ಲಾನ್ ಅಥವಾ ಏನು ಯೋಜನೆಗಳನ್ನು ಮಾಡ್ಕೊಂಡು ಇದು ಈ ವರ್ಷವೂ ಕೂಡ ಅದೇ ಥರ ಒಂದು ಯೋಜನೆಗಳು ಮುಂದುವರಿತ ಅಥವಾ ಹೊಸದಾಗಿ ಏನಾರು ಆಲೋಚನೆ ಮಾಡಿದರೆ ಹೇಗೆ ಸರ್?
0: ಇಲ್ಲ ಇಲ್ಲ, ಏನು ಕಳಿಸರಿ, ಯಾವ ಇಲ್ಲಿ ಸಕ್ಸಸ್ ಕಾಣ್ತೀವಿ ಅದನ್ನೇ ನಾವು ಅನುಸರಿಸೋಂಥದ್ದು ಗ್ಯಾರಂಟಿ. ಸೊ ಅದನ್ನೇ ನಾವು ಈ ಸರಿ ಅನುಸರಿಸ್ತಾ ಇದ್ದೀವಿ. ಜೊತೆಗೆ ನಾವು ಪ್ರಾಥಮಿಕ ಹಂತಕ್ಕೆ ಅದನ್ನ ತರೋಣ ಅನ್ಕೊಂಡಿದ್ದೀವಿ, ಕಲಿಕಾ ಖಾತ್ರಿ ಪರೀಕ್ಷೆಯನ್ನ. ಇಲ್ಲಾಂದ್ರೆ ನಮ್ಮ ಟೀಚರ್ಗಳು ಒಂದು ಗುರಿಯನ್ನು ನಿಗದಿಪಡಿಸ್ಲಿಲ್ಲ ಅಂತಂದ್ರೆ ನಾವೇ ನಿಂತ್ಕೊಳ್ಳಿಲ್ಲ, ಕೇಳ್ತೇವೆ ಅಯ್ಯೋ ಬಿ ಓ ಬಂದು ಕೇಳ್ತಾರಪ್ಪ, ಸಿ ಆರ್ ಪಿ ಬಂದು ಕೇಳ್ತಾರೆ ಮಾಡ್ತಾರೆ ಅನ್ನೋ ಥರದಲ್ಲಾದರೂ ಕಲಿಸ್ಬೇಕು ಅಂತ ನಾವು ಪಣ ತೊಟ್ಬಿಟ್ಬಿಡ್ಬೇಕು. ಈಗ ಎಸ್ ಎಲ್ ಸಿಗೆ ನಾವು ಪಣ ತೊಟ್ಬಿಟ್ಟಿದ್ವಿ, ಏನಾರು ಆಗಲಿ ಶತಾಯ ಗತಾಯ ಬಿಡಬಾರ್ದು ಅಂತ. ನಾನು ಈಗ 7-8 ಶಾಲೆಗಳಿಗೆ ಭೇಟಿ ಕೊಟ್ಟಿದ್ದೆ ಬೆಳಗ್ಗೆ, ಆಗಲೇ ಹೇಳಿ ಬಂದಿದ್ದೀನಿ ನೋಡಿ ಟೀಚರ್ಗಳಿಗೆ. ಕೊತ್ತಗಾಲದಲ್ಲೂ ಹೇಳಿ ಬಂದೆ, ನಾವು ಊನ್ಕೊಳ ಹುಣಸ್ನಾಳ ಅಲ್ಲೆಲ್ಲನೂ ಕೂಡ ಹೇಳಿ ಬಂದೆ. ಅಂದರೆ ಈ ಸರಿ ನಿಮ್ಮನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ, ಓ ಸತಿ ಯಾವ ರೀತಿ ಹೈಸ್ಕೂಲ್ ನಾವು ಹಿಡ್ಕೊಂಡ್ವಿ ಅದೇ ಥರ ಇಟ್ಕೋತೀವಿ, ನೀವು ರಜೆ ಹಾಕತ್ತೀವಿ ಅದು ಇದು ಯಾವುದಕ್ಕೂ ಅವಕಾಶ ಇಲ್ಲ, ಕಲಿಸ್ಲೇಬೇಕು ಅಂತ ಹೇಳಿದ್ವಿ. ಅದೊಂದು ಜಾಗೃತಿಯನ್ನು ಶಿಕ್ಷಕರಲ್ಲಿ ಮೂಡ್ಬಿಟ್ರೆ
1: ಖಂಡಿತ
0: ಖಂಡಿತ ನಾವು ಅದನ್ನು 5 ಮತ್ತು 7ನೇ ತರಗತಿ ಪ್ರಾಥಮಿಕ ಹಂತದಲ್ಲಿ ಸ್ವಲ್ಪ ಮಾಡೋಣ ಅಂದ್ಕೊಂಡೆ.
1: ಓಕೆ, ಆ ಒಂದು ಸಂದರ್ಭದಲ್ಲಿ ನಾವು ಅಂದರೆ ಈ ತಾವು ಹೇಳ್ದಂಗೆ ಏನು ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಎಷ್ಟು ಬಿಗಿ ಇರುತ್ತೆ,
0: ಅದು
1: ಅದೇ ಥರ ಕೂಡ ಪ್ರಾಥಮಿಕ ಹಂತದಲ್ಲಿ ನಾವು ಮಕ್ಕಳನ್ನು ತಯಾರು ಮಾಡಿದ್ರೆ ಎಸ್ ಎಸ್ ಎಲ್ ಸಿನಲ್ಲಿ ಕೂಡ ನಾವು ಅಷ್ಟೊಂದು ಎಫರ್ಟ್ ಹಾಕೋವಂಥ ಒಂದು ಅವಶ್ಯಕತೆ ಬರಲ್ಲ. ಸರ್, ಸಾಕಷ್ಟು ಮಾಹಿತಿಯನ್ನು ತಾವು ತಿಳಿಸ್ಕೊಟ್ರಿ ಸರ್. ಈ ಒಂದು ವರ್ಷ ಶೈಕ್ಷಣಿಕ ವರ್ಷ ಆರಂಭವಾಗ್ತಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ತಾವು ನೀಡ್ತಕ್ಕಂಥ ಒಂದು ಪ್ರಮುಖವಾದ ಸಂದೇಶ ಏನು ಸರ್?
0: ಎಲ್ಲ ಪೋಷಕರುಗಳಿಗೆ, ನಮ್ಮ ಶಿಕ್ಷಕರುಗಳಿಗೆ, ವಿದ್ಯಾರ್ಥಿಗಳಿಗೆ, ಎಸ್ ಡಿ ಎಂ ಸಿ ಅವರಿಗೆ, ಸಮುದಾಯದವರಿಗೆ, ಸ್ವಯಂ ಸೇವಾ ಸಂಘ ಸಂಸ್ಥೆಯವರಿಗೆ, ತಮಗೆ ಪ್ರಥಮವಾಗಿ ತಮ್ಮ ಸಹಕಾರವನ್ನು ನೆನೆಯುತ್ತಾ, ಕಳೆದ ಬಾರಿ ಯಾವ ರೀತಿ ಸಹಕಾರವನ್ನು ನೀಡಿದ್ರಿ, ಈ ಸರಿನೂ ಕೂಡ ಅದೇ ರೀತಿ ಸಹಕಾರವನ್ನು ನೀಡುವಂಥದ್ದು, ಮತ್ತು ಹೆಚ್ಚು ಶಿಕ್ಷಕರಲ್ಲಿ ಒಂದು ಪ್ರಬುದ್ಧತೆಯನ್ನು ಬೆಳೆಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸವನ್ನು ನಿರ್ವಹಿಸುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕೈ ಜೋಡಿಸಿದ್ರೆ ಖಂಡಿತ ಹೆಚ್ಚಡಿಕೋಟೆ ತಾಲೂಕು, ಸರಗೂರು ತಾಲೂಕು ನಾವು ಶೈಕ್ಷಣಿಕವಾಗಿ ಏನು ಹಿಂದುಳಿದಿದ್ದೀವಿ ಅಂತ ಹೇಳ್ತಾ ಇದ್ವಿ, ಖಂಡಿತ ಹಿಂದುಳಿದಿರೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಜಿಲ್ಲೆಯಲ್ಲೇ ಪ್ರಥಮದಲ್ಲಿ ಇದ್ದೀವಿ, ಅದೇ ರೀತಿ ಪಿ ಯು ಸಿಲೂ ಕೂಡ ಫಲಿತಾಂಶ ಸರಿ ಉತ್ತಮವಾಗಿ ಬಂದಿದೆ. ಶಿಕ್ಷಣದ ವ್ಯವಸ್ಥೆ ಮತ್ತು ಗುಣಾತ್ಮಕ ಶಿಕ್ಷಣವನ್ನು ನಾವು ನೀಡ್ಕೊಂಡು ಹೋದರೆ ಖಂಡಿತ ಉತ್ತಮವಾದ ಸಾಧನೆಯನ್ನು ಮಾಡಬೇಕು ಅಂತ ಎಲ್ಲರಿಗೂ ಶುಭವನ್ನು ಕೋರಿ, ಜೂನ್ 1ನೇ ತಾರೀಕು ಶಾಲಾ ಪ್ರಾರಂಭೋತ್ಸವನ ತುಂಬ ಸಡಗರ ಸಂಭ್ರಮದಿಂದ ಮಕ್ಕಳಿಗೆ ಸಿಹಿಯನ್ನು ವಿತರಿಸೋದ್ರ ಮೂಲಕ ಪ್ರಾರಂಭಿಸಿ ಅಂತ ಹೇಳ್ತಾ ಮತ್ತೆ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ.
1: ಕೊನೆಯದಾಗ ಒಂದು ಕರೆ ಇದೆ ಸರ್. ಹಲೋ ಹಲೋ
2: ಹಲೋ,
1: ಹಾಂ ನಮಸ್ತೆ, ತಮ್ಮ ಹೆಸರು? ಹಾಂ ಮೇಡಮ್ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ನಮ್ಮ ಜೊತೆ ಬಿ ಓ ಸರ್ ಇದ್ದಾರೆ.
2: ನಮಸ್ತೆ.
1: ಸರ್,
2: ಇವಾಗ ನೀವು ಹೇಳಿದ್ದು ಮಕ್ಕಳಿಗೆಲ್ಲ ಮಾಡ್ತಿರೋ ಅಂತದ್ದು ತುಂಬಾ ಐಡಿಯಾಸ್ ತುಂಬಾ ಚೆನ್ನಾಗಿದೆ, ಬಟ್ ಖಂಡಿತ ನೀವು ಎಲ್ಲಾನು ಮಾಡೋದಕ್ಕೆ ಆಗಲ್ಲ. ಅಟ್ಲೀಸ್ಟ್ ಒಂದು 50% ಆದ್ರೂ ಅದ್ರಲ್ಲಿ ಇರೋಂತ ಒಂದು ಇನ್ಫಾರ್ಮೇಶನ್ ಆಗ್ಲಿ ವರ್ಕ್ ಆಗ್ಲಿ ನೀವು ಸಣ್ಣ ಈಗ ಪ್ರಾರಂಭದಿಂದನೇ ಶುರು ಮಾಡಿದ್ರೆ ಅಟ್ಲೀಸ್ಟ್ ಇಯರ್ ಎಂಡ್ ಒಳಗಡೆ ನೀವು ಒಂದಷ್ಟನ್ನಾದ್ರೂ ಕಂಪ್ಲೀಟ್ ಮಾಡಕ್ ಆಗುತ್ತಾ ಎಲ್ಲಾನು ನೀವು ಮಾಡ್ತೀರ ಅಂತ ಕಾರ್ಯಗಳು? ಯಾಕಂದ್ರೆ ಒಳ್ಳೆ ಐಡಿಯಾಸ್ ಇದಾವೆ ಸರ್ ನಿಮ್ಮ ಹತ್ರ, ಬಟ್ ಖಂಡಿತ ರೀಚ್ ಆಗ್ತೀರಾ ಅನ್ನೋದನ್ನು ಕೂಡ ಮುಖ್ಯ ಆಗುತ್ತೆ. ಅಡೆತಡೆಗಳು ಬಂದ್ರೆ ಅದು ಅಷ್ಟು ರೀಚ್ ಆಗುತ್ತಾ ಮಕ್ಕಳಿಗೆ ಮಾಡ್ತೀರಾ ಅನ್ನೋದು ನಮ್ಮ ಇದೆ ಸರ್.
0: ಖಂಡಿತ ಮೇಡಮ್, ಖಂಡಿತ. ನಾವು ಯಾವಾಗ್ಲೂ ಒಂದು ಗುರಿ ಇಟ್ಕೊಂಡಿರ್ಬೇಕು, ಗುರಿಯನ್ನ ಇಟ್ಕೊಂಡದ್ದು 100% ನಾವು ಆ ಗುರಿ ರೀಚ್ ಆಗೇ ಆಗ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇರಬೇಕು, ಒಳ್ಳೆ ಮನ್ಸು ಇರಬೇಕು, ಪ್ರಯತ್ನ ಇರಬೇಕು.
2: ಹೌದೌದು,
0: ಖಂಡಿತ. ಇಲ್ಲ, ನನಗೆ ಎಚ್ ಡಿ ಕೋಟೆ ತಾಲೂಕು ಒಂದು ಸಣ್ಣ ಅನುಭವ ಆಗಿದೆ. 3000 ಎಸ್ ಎಸ್ ಎಲ್ ಸಿ ಮಕ್ಕಳನ್ನ ನಾನು ತುಂಬ ಹತ್ತಿರದಿಂದ ಬಲ್ಲೆ, ತುಂಬ ಹತ್ತಿರದಿಂದ ಮಾತಾಡ್ಸಿದ್ದೀನಿ. ಸುಮ್ಮನೆ ನಾವು ಹೇಳೋವಂಥದ್ದು ನಾನು, ಯಾಕೆಂದರೆ ಮೈಸೂರು ಸಿಟಿ ಸೌತಲ್ಲಿ ಮರಿಮಲ್ಲಪ್ಪ, ಸದ್ವಿದ್ಯಾ, ವಿದ್ಯಾವರ್ಧಕ ಸಾಕಷ್ಟು ಖಾಸಗಿ ಪ್ರತಿಷ್ಠಿತ ಖಾಸಗಿ ಶಾಲೆ ಮಕ್ಕಳುಗಳನ್ನು ನೋಡ್ಕೊಂಡು ಬಂದವನು ಅಲ್ಲಿ ತುಂಬ ಹತ್ತಿರದಿಂದ. ಇದೇ ಥರ ಇಲ್ಲಿ ಮಕ್ಕಳನ್ನು ಕೂಡ ತುಂಬ ಹತ್ತಿರದಿಂದ ಬಲ್ಲಿದ್ದೀನಿ. ಖಂಡಿತ ನಾವು ಹೇಗೆ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತೀವಿ,

0: ನೂರಕ್ಕೆ ನೂರಷ್ಟು ಪ್ರತಿಫಲ ಸಿಗದೆ ಹೋದ್ರೂ ಕೂಡ ಶೇಕಡ 80 ಪಡೆದ್ರೂ ಕೂಡ ಅದು ಸಕ್ಸಸ್ ಅಂತಾನೆ. ಶೇಕಡ 80-75% ರೀಚ್ ಆದ್ವಿ ನಾವು ಅಂತಂದರೆ ಖಂಡಿತ ಅದು ಯಶಸ್ಸು ಅಂತಲೇ ಅಂದ್ಕೊಳ್ಳೋಣ. ಬಟ್ ನನ್ನ ಗುರಿ 100 ಇರುತ್ತೆ, ನೋಡೋಣ. ನಿಮ್ಗಳಂಥವ್ರ ಸಹಕಾರದಿಂದ, ಮಾರ್ಗದರ್ಶನದಿಂದ ಒಳ್ಳೆ ಪ್ರಯತ್ನ, ಒಳ್ಳೆ ದಾರಿಲಿ ನುಗ್ತೀವಿ. ಅದಕ್ಕೆ ಮಕ್ಕಳನ್ನ ಸೆಳ್ಕೊಳ್ಳೋಂಥದ್ದು ತುಂಬ ಚಾಲೆಂಜಿಂಗ್ ಇದೆ, ಅದನ್ನು ಮಾಡ್ಬೋದು. ಯಾಕೆಂದರೆ 5-7 ತರಗತಿ ಮಕ್ಕಳು ಪ್ರೈಮರಿ ಸ್ಕೂಲ್ ಮಕ್ಕಳು ತುಂಬ ಟೀಚರ್ಗಳನ್ನ ಮಾತು ಕೇಳೋಂಥವ್ರು ಇರ್ತಾರೆ. ಈಗ SSLC ಮಕ್ಕಳು ತಂದೆ ತಾಯಿ ಮಕ್ಕಳನ್ನೇ ಕೇಳಲ್ಲ, ಟೀಚರ್ ಮಾತು ಕೇಳಲ್ಲ, ಈ ಥರ ಎಲ್ಲ ಮೊಬೈಲ್ ಅಡಿಕ್ಟ್ ಆಗೋದು ಇವೆಲ್ಲ ಇತ್ತು. ಈ ಮಕ್ಕಳು ಸ್ವಲ್ಪ ಕಡಿಮೆ ಇದೆ, ಅದು ತರ್ಬೋದು ಅಂತ ನಾನು ಒಂದು ಧನಾತ್ಮಕವಾಗಿ ಯೋಚನೆ ಮಾಡಿದ್ದೀನಿ.
1: ಧನ್ಯವಾದಗಳು ಮೇಡಮ್ ಕರೆ ಮಾಡಿದ್ದಕ್ಕೆ. ಸರ್, ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರೆ, ಜೊತೆಗೆ ಏನು ಯಾವ ತರ ಒಂದು ಸಿದ್ಧತೆಗಳನ್ನ ನಾವು June 1 ಮಕ್ಕಳು ಶಾಲೆಗೆ ಬರ್ತಾ ಇದ್ರೆ ಈ ಒಂದು ಸಂದರ್ಭದಲ್ಲಿ ಯಾವ ತರ ಒಂದು ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಾ? ಜೊತೆಗೆ ಏನು ಒಂದು ಸರ್ಕಾರ ಈ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳ ಇಲಾಖೆಯಿಂದ ಏನೇನು ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ರೆ ಸರ್. ತಾವು ಇಷ್ಟೊತ್ತು ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಶಾಲಾ ಪ್ರಾರಂಭೋತ್ಸವದ ಒಂದು ಶೈಕ್ಷಣಿಕ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಕ್ಕೆ ತಮಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ಥ್ಯಾಂಕ್ ಯು ವೆರಿ ಮಚ್. ತಮಗೂ ಕೂಡ ತಮ್ಮ ಸಹಕಾರ ಈ ಸಾಲದು ಇವತ್ತಿಂದ ಪ್ರಾರಂಭ ಆಗಿದೆ, ಕೊನೆವರೆಗೂ ಕೂಡ ಇದೇ ಥರ ತಮ್ಮ ಸಹಕಾರ ಈ ಜನಧ್ವನಿ ಕಾರ್ಯಕ್ರಮದ ಮೂಲಕ ಇರಲಿ ಅಂತ ಕೋರ್ತಾ ಇದ್ದೀನಿ.
1: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಪ್ರೇಕ್ಷಕರು, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ 2026-27 ಸಾಲಿನ ಶಾಲಾ ಪ್ರಾರಂಭೋತ್ಸವದ ಸಿದ್ಧತೆಯನ್ನು ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು HD Kote ಮತ್ತು ಸರಗೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಶೇನ್ರಾಜು ಸರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಸೇತುವೆ ಸರ್ಕಾರಿ ಅಧಿಕಾರಿಗಳ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಾಯೋಜಕರು ಜನಧ್ವನಿ ಸಮುದಾಯ ರೇಡಿಯೋ ಸರಗೂರು. ಸೇತುವೆ ಸಮುದಾಯ ಹಾಗೂ ಸರ್ಕಾರದ ನಡುವೆ ಬಾಂಧವ್ಯ ಬೆಸೆಯುವ ಕಾರ್ಯಕ್ರಮ.

ಆತ್ಮೀಯರೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ಎಸ್ವಿವೈಎಂನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮಗಳ ನಿರ್ದೇಶಕರಾದ ಶ್ರೀ ಕೆಆರ್ ಶಂಕರ್ ರವರ ಜೊತೆಗಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ. ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.
1: ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಬಾಂಧವಿನಿ ಗೆಳೆಯ ನಿಂಗರಾಜು. ಕೇಳುಗರು, ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ್ ಅಡಿಯಲ್ಲಿ ವಿಶೇಷಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸೇವೆಗಳ ಕುರಿತು ಇವತ್ತು ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷಚೇತನರಿಗಾಗಿ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
2: ನಮಸ್ತೆ ರಾಜರೇ.
1: ಸರ್, ಈಗ ನಮ್ಮ ಮೈಸೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ಈ ಒಂದು ಹೊಸದಾಗಿ ಈ ಒಂದು ಸಮರ್ಥ ಯೋಜನೆ ಪ್ರಾರಂಭ ಆಗಿದೆ, ಏನು ಸರ್ ಈ ಒಂದು ಯೋಜನೆಯ ಒಂದು ಉದ್ದೇಶ ಏನು, ಪ್ರಮುಖ ಗುರಿ ಉದ್ದೇಶಗಳೇನು ಸರ್?
2: ಮೊದಲನೇದಾಗಿ ನಾನು ಜನಧ್ವನಿಯ ಎಲ್ಲ ವೀಕ್ಷಕ ಮಿತ್ರರಿಗೆ ಈ ಸಂದರ್ಭದಲ್ಲಿ ನಾನು ಆತ್ಮೀಯವಾದಂಥ ಧನ್ಯವಾದಗಳು ಮತ್ತು ಸ್ವಾಗತ ಎರಡೂ ಸಹ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಕಾರಣ ಏನಂದರೆ, ಭಾಳ ವಿಶೇಷವಾದ ಒಂದು ಕಾರ್ಯಕ್ರಮನ ಇವತ್ತು ಆಯೋಜನೆ ಮಾಡಿದ್ದೀರಿ. ನಾವು ಈ ಪ್ರಾಜೆಕ್ಟ್ ಸಮರ್ಥ ಅನ್ನೋ ಒಂದು ಕಾರ್ಯಕ್ರಮ ಏನಿದೆ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಭಾಳ ವರ್ಷಗಳಿಂದ ವಿಶೇಷ ಚೇತನ ವ್ಯಕ್ತಿಗಳಿಗಾಗಿ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಅನುಷ್ಠಾನ ಮಾಡಿ ಅವರ ಒಂದು ಸಬಲೀಕರಣಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದೆ. ಸೊ ಇದನ್ನ ಒಂದಷ್ಟು ಮತ್ತಷ್ಟು ವೇಗಗೊಳಿಸುವಂತ ನಿಟ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಈ CCST ಅಂದ್ರೆ ಸಮಗ್ರ ಆರೈಕೆ, ಬೆಂಬಲ ಮತ್ತು ಚಿಕಿತ್ಸೆ ಎಂಬ ಈ ನಾಲ್ಕು ಆಯಾಮಗಳಲ್ಲಿ ನಾವು 2018 ನಾವು ಈ ಸಂಪೂರ್ಣವಾಗಿ ಕಾರ್ಯಕ್ರಮವನ್ನ ಬಹಳ ನಿರ್ದಿಷ್ಟವಾಗಿ ಮತ್ತು ಉದ್ದೇಶಪೂರ್ವಕವಾಗಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡ್ತಾ ಬಂದಿದ್ದೇವೆ. ಸೊ ಇದರ ಅಡಿಯಲ್ಲಿ ಈಗ ನಾವು ಪ್ರಾಜೆಕ್ಟ್ ಸಮರ್ಥ ಅಂತೇಳಿ ನಾವು ಈ ಆರ್ಥಿಕ ಸಾಲಿನಿಂದ ನಾವು ಜಾರಿಗೆ ತಂದಿದ್ದೇವೆ. ಈ ಪ್ರಾಜೆಕ್ಟ್ ಸಮರ್ಥ ಅಂತಕ್ಕಂತ ಒಂದು ಏನು ಕಾರ್ಯಕ್ರಮ ಏನಿದೆ, ಇದರಲ್ಲಿ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಮಗ್ರ ಅವರ ಆರೈಕೆ ಇರ್ಬೋದು, ಅವರಿಗೆ ಬೇಕಾಗ್ತಕ್ಕಂತಹ ಬೆಂಬಲದ ವ್ಯವಸ್ಥೆಗಳನ್ನ ನಿರ್ಮಾಣ ಮಾಡುವಂತದ್ದು ಇರ್ಬೋದು ಮತ್ತು ಚಿಕಿತ್ಸೆ ಒಂದು ಮೂರನೇ ಭಾಗದಲ್ಲಿ ನಾವು ನೋಡುವಂತದ್ದು. ಸೊ ಈ ಎಲ್ಲ ಕಾರ್ಯಕ್ರಮಗಳನ್ನ ತಲುಪುವಂತ ನಿಟ್ಟಿನಲ್ಲಿ ಅದು ಎರಡು ಜಿಲ್ಲೆಗಳು, ಮೈಸೂರು ಮತ್ತು ಕೊಡಗು ಎರಡೂ ಜಿಲ್ಲೆಗಳ ಒಂದು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ತಲುಪುವಂತ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಸೊ ಈ ಕಾರ್ಯಕ್ರಮವನ್ನು ನಾವು ಒಂದು ಸಂಸ್ಥೆ ನಮ್ಮ ಜೊತೆ ಕೈ ಜೋಡಿಸಿದೆ, ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯೊಂದಿಗೆ ನಯಾರಾ ಎನರ್ಜಿ ಲಿಮಿಟೆಡ್ ಅಂತೇಳಿ ಒಂದು ಸಂಸ್ಥೆ ಏನಿದೆ, ಅಂದ್ರೆ ತಾವೆಲ್ಲರೂ ನಮ್ಮ ವೀಕ್ಷಕರು ಅಥವಾ ಏನು ನಮ್ಮ ಕೇಳುಗರಿದ್ದಾರೆ, ಸೊ ಗಮನಿಸಿರ್ತೀರಿ ತಾವೆಲ್ಲರೂ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪೆಟ್ರೋಲ್ ಅಥವಾ ಡೀಸೆಲ್ ಒಂದು ಬಂಕ್ಗಳನ್ನ ತಾವು ಗಮನಿಸಿದ್ದೆ, ನಯಾರಾ ಅಂತೇಳಿ ಕಂಪನಿ. ಸೊ ಆ ಕಂಪನಿಯವರು ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಒಂದು ಸಹಯೋಗವನ್ನು ಮಾಡಿದ್ದಾರೆ. ಸೊ ಅವರ ಮೂಲಕ ಈ ಕಾರ್ಯಕ್ರಮವನ್ನು ಒಂದಷ್ಟು ವೇಗವನ್ನು ಗೊಳಿಸ್ತಾ ಇದ್ದೀವಿ. ಸೊ ಇದ್ರ ಮೂಲಕ ನಮ್ಗೇನು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ಗುರುತಿಸುವಂಥದ್ದು, ಅವರು ಎಲ್ಲಿ ಈಗ ಉದಾಹರಣೆಗೆ ನಮ್ಮ ಒಂದು ಯೋಜನೆ ಅಡಿಯಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯವರು ಆ ವತಿಯಿಂದ ಸೊ 2018 ನಾವು ಒಂದು ಅಂದಾಜು ಲೆಕ್ಕಾಚಾರವನ್ನು ಮಾಡಿದಾಗ, ಸಮೀಕ್ಷೆಯನ್ನು ಮಾಡಿದಾಗ ಎರಡು ಜಿಲ್ಲೆಗಳಲ್ಲಿ ನಮ್ಗೆ ಒಂದು ಅರಿವಿಗೆ ಬಂದಿದ್ದು ಒಂದು 37,000 ಜನ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅಂತಕ್ಕಂಥದ್ದು. ಅದರಲ್ಲಿ ವಿಭಿನ್ನವಾದಂತಹ ಒಂದು ಏನು ವೈಕಲ್ಯಗಳನ್ನ ಹೊಂದಿದ್ದಾರೆ. ಈಗ ಸರ್ಕಾರನೇ ಗುರುತಿಸಿದೆ ಒಂದು 21 ರೀತಿಯಾದಂತಹ ಒಂದು ಏನು ಅಂಗವಿಕಲ ವೈಕಲ್ಯತೆಗಳನ್ನ ಗುರುತಿಸಿದ್ದಾರೆ. ಈ 21 ವಿಭಾಗಗಳಲ್ಲಿ ನೋಡಿದಾಗ ನಮ್ಮಲ್ಲಿ ಬೇರೆ ಬೇರೆ ಜನ ಕಂಡು ಬಂದಿದ್ದಾರೆ.
1: ಓಕೆ ಸರ್, ಅದ್ರ ಬಗ್ಗೆ ನಾವು ಒಂದು ವರ್ಷ ಒಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನನ್ನ ಹೆಸರು ಭಾಸ್ಕರ್.
1: ಭಾಸ್ಕರ್ ಸರ್, ಎಲ್ಲಿಂದ ಮಾತನಾಡ್ತಿದ್ದೀರಾ?
3: ನಾವು ಮೋದೂರಿಂದ ಮಾತಾಡ್ತಾ ಇದ್ದೀವಿ ಸರ್, ಉತ್ತರ ತಾಲೂಕು ಮೋದೂರು.
1: ಮೋದೂರಿಂದ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಹೇಳಿ.
3: ನಾನು ಡಿಸಿಬಿಲಿಟಿನೆ.
1: ಓಕೆ, ಹೇಳಿ.
2: ಯಾವ ತರ ಅಂಗಡಿ ಮಾಡ್ತಾ ಇದ್ರಿ ಭಾಸ್ಕರ್ ಅವರೇ? ತಾವು
3: ಸ್ವಲ್ಪ ನನಗೆ ಒಂದು ಸಂಸ್ಥೆಗಳಿಂದ ಸಹಾಯ ಅಥವಾ ನೆರವು.
2: ಖಂಡಿತ ಭಾಸ್ಕರ್ ಅವರೇ, ನಾನು ನೀವು ಏನು ಹೇಳ್ತಾ ಇದ್ರಿ ಇದ್ರ ಅರ್ಥ ಮಾಡ್ಕೊಳ್ತಾ ಇರತಕ್ಕಂಥದ್ದು, ಅಂಗಡಿ ಇದೆ, ಒಂದು ವ್ಯಾಪಾರ ಮಾಡ್ತಾ ಇದೀನಿ, ಬಿಸ್ನೆಸ್ ಮಾಡ್ತಾ ಇದೀನಿ ಅಂತ. ನನಗೆ ಅನ್ಸಿದ್ದು ತಾವು ಚಿಲ್ಲರೆ ಅಂಗಡಿ ಏನಾದ್ರು ಇಟ್ಕೊಂಡಿದೀರಾ, ಪ್ರಾವಿಷನ್ ಸ್ಟೋರ್ ಅಥವಾ ಬೇರೆ ಏನಾದ್ರು ವ್ಯಾಪಾರ ಮಾಡ್ತಾ ಇದೀರಾ?

0: ಚಿಲ್ಲರೆ ಅಂಗಡಿ. ಓಕೆ, ಖಂಡಿತ ಭಾಸ್ಕರ್ ಅವರೇ, ನಾವು ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಈಗಾಗಲೇ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿಗಳನ್ನ ನಡೆಸ್ತಾ ಇದ್ದಾರೆ, ಸೊ ಅಂಥವ್ರಿಗೆ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅವರನ್ನ ಆ ಉದ್ದಿಮೆಯನ್ನು ಅಥವಾ ವ್ಯಾಪಾರವನ್ನು ಇನ್ನಷ್ಟು ಹೇಗೆ ಉತ್ತಮಗೊಳಿಸ್ಕೊಳ್ತಕ್ಕಂಥದ್ದು, ಅಂದರೆ ಈಗ ಆದಾಯ ಗಳಿಸ್ತಾ ಇದ್ದಾರೆ, ಕೆಲವರು ಒಂದು 500 ರೂಪಾಯಿ ವ್ಯಾಪಾರ ಮಾಡ್ತಾಯಿದ್ದಾರೆ ಪ್ರತಿದಿನ, ಅದರಲ್ಲಿ ಲಾಭ ಅಂತ ನೋಡಿದಾಗ ಒಂದು 50-100 ರೂಪಾಯಿ ಬರ್ಬೋದು. ಕೆಲವು ಅಂಗಡಿಯವರು ವಿಶೇಷ ಚೇತನ ವ್ಯಕ್ತಿಗಳು ಒಂದು 1,000 ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ದಾರೆ, 200 ರೂಪಾಯಿ ಲಾಭ ಗಳಿಸುವಂಥದ್ದು, ಈ ಥರದ ಒಂದು ವ್ಯವಸ್ಥೆನ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ನಾವೀಗ
1: ನಮ್ದು ಕೂಡ ಒಂದು ದಿನಕ್ಕೆ ಒಂದು 400-500 ರೂಪಾಯಿ ಒಂದು ಲಾಭ ಬರುತ್ತೆ ಸರ್.
0: ಲಾಭ ಬರ್ತದೆ, ನಮ್ದು 1-2 ಸಾವಿರ ರೂಪಾಯಿ ವ್ಯಾಪಾರ ಮಾಡ್ತಾ ಇದ್ರಿ?
1: ಮೂರು ಗಂಟೆ ವ್ಯಾಪಾರ ಮಾಡ್ತೀವಿ.
0: ವೆರಿ ಗುಡ್, ವೆರಿ ಗುಡ್. ಓಕೆ, ನಮ್ಮ ಉದ್ದೇಶ ಏನಂತಂದ್ರೆ, ಈಗ ನಮ್ಮ ಸಂಸ್ಥೆ ಕಡೆಯಿಂದ ಈ ತರ ಯಾರು ವ್ಯಾಪಾರ ಮಾಡ್ತಾ ಇದಾರೆ ಅದನ್ನ ಮತ್ತಷ್ಟು ಹೇಗೆ ಬಲಗೊಳಿಸೋದು ಅಂತ. ಈಗ ನೀವು 500 ರೂಪಾಯಿ ಲಾಭ ಗಳಿಸ್ತಾ ಇದ್ದೀರಿ, ಸೊ ಅದನ್ನ ಮತ್ತಷ್ಟು ಉತ್ತಮ ಪಡಿಸಿ ಒಂದು 700 ರೂಪಾಯಿ ಅಥವಾ 1,000 ರೂಪಾಯಿ ಪ್ರತಿದಿನ ಲಾಭ ಬರೋದಕ್ಕೆ ಹೇಗೆ ಮಾಡಬಹುದು? ಮತ್ತೆ ನಿಮ್ಮಿಂದ ಒಂದು, ಈಗ ನಾವು ಈ ಕಾರ್ಯಕ್ರಮಕ್ಕೆ ಪೂರ್ವದಲ್ಲಿ ನಾವು ಪ್ರತಿ ತಾಲೂಕಿನಲ್ಲೂ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಂಘಗಳನ್ನ ರಚನೆಯನ್ನ ಮಾಡಿದ್ದೀವಿ, ಒಕ್ಕೂಟಗಳನ್ನ ರಚನೆಯನ್ನ ಮಾಡಿದ್ದೀವಿ, ನೀವು ಅದರಲ್ಲಿ ಸದಸ್ಯರಾಗಿರ್ಬೋದು ಅಂತ ನಾನು ಭಾವಿಸ್ತೀನಿ. ಒಂದು ವೇಳೆ ಆಗಿಲ್ಲ ಅಂತ ಹೇಳಿದ್ರೆ, ನೀವು ಮೋದೂರು ಅಂತ ಹೇಳಿದ್ದೀರಿ, ನಿಮ್ಮನ್ನ ನಾವು ಭೇಟಿ ಮಾಡಿ ಆ ಒಂದು ಒಕ್ಕೂಟಕ್ಕೆ ಅಥವಾ ಸಂಘಕ್ಕೆ ನೋಂದಣಿ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಸೊ ಇದ್ರ ಮೂಲಕ ಏನಂತಂದ್ರೆ, ನಿಮ್ಮಿಂದ ನಾವು ಹೇಗೆ ಬಲಗೊಳಿಸ್ತಕ್ಕಂಥದ್ದು, ಅದನ್ನು ಇನ್ನೂ ಉತ್ತಮ ಪಡಿಸೋದು ಹೇಗೆ, ನಿಮ್ಮ ವ್ಯಾಪಾರ ಮಾಡೋದ್ರಲ್ಲಿ ಚಿಲ್ಲರೆ ಅಂಗಡಿ ಜೊತೆಗೆ ಇನ್ನೇನಾದರೂ ಹೆಚ್ಚುವರಿಯಾಗಿ ಮಾಡ್ಲಿಕ್ಕೆ ಅವಕಾಶಗಳಿದೆ ವ್ಯಾಪಾರ ಮಾಡುವಂಥದ್ದು? ಸೊ ಇದನ್ನ ಈಗ 4,000 ವ್ಯಾಪಾರ ಮಾಡ್ತಿದ್ರಿ, ಈಗಾಗಲೇ 3-4,000 ಪ್ರತಿದಿನ ಅನ್ನೋದನ್ನ, ನಾವು ಅದನ್ನ ಹೇಗೆ ಇನ್ನೂ ಒಂದು 5-6,000 ರೂಪಾಯಿವರೆಗೂ ವ್ಯಾಪಾರ ಮಾಡೋದಕ್ಕೆ ಏನೆಲ್ಲ ಮಾಡ್ಬೋದು? ಮತ್ತೆ ನಿಮ್ಮಿಂದ ಈಗ ನೀವು ಆಗ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಸ್ವಲ್ಪ ಅಂಗಡಿ ನಡೆಸ್ತಾ ಇದ್ರಿ ಗ್ರಾಮೀಣ ಪ್ರದೇಶದಲ್ಲಿ ಅಂದ್ರೆ, ನಿಮ್ಮಿಂದ
1: ಅದನ್ನ ಅಭಿವೃದ್ಧಿ ಮಾಡ್ಕೊಡಕ್ಕೆ ನಿಮ್ಮ ಕಡೆಯಿಂದ ಒಂದು ಏನಾದ್ರು ನೆರವು?
0: ಖಂಡಿತ ಖಂಡಿತ, ನಮ್ಮಲ್ಲಿ ಒಂದು ತರಬೇತಿಗಳನ್ನ ನಾವು ಕೊಡ್ತೇವೆ. ತರಬೇತಿಗಳು ಯಾವ್ಯಾವ ತರ ತರಬೇತಿಗಳನ್ನ ಹೇಳ್ತೀನಿ ನಾನು, ಈಗ ನೀವು ಪ್ರಶ್ನೆ ಕೇಳ್ತಾ ಇರೋದ್ರಿಂದ ಈಗಲೇ ಹೇಳ್ತಿದ್ದೀನಿ. ಉದ್ಯಮಶೀಲತಾ ತರಬೇತಿ ಅಂತ ಮಾತನಾಡ್ತೀವಿ, ಸೊ EDP ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ. ಈ ಉದ್ಯಮಶೀಲತಾ ತರಬೇತಿ ಈಗಾಗಲೇ ನೀವು ಉದ್ಯಮ ಮಾಡ್ತಾ ಇರೋದ್ರಿಂದ ಇದನ್ನು ನಾವು ಇನ್ನೊಂದಷ್ಟು ಹೇಗೆ ಬಲಪಡಿಸೋದು, ಹೆಚ್ಚಿನ ಮಟ್ಟದಲ್ಲಿ ಹೇಗೆ ತೆಗೆದುಕೊಂಡು ಹೋಗುವಂಥದ್ದು, ನೆಟ್ವರ್ಕ್ ಬಿಸ್ನೆಸ್ ಹೇಗೆ ಮಾಡುವಂಥದ್ದು. ಈಗ ಉದಾಹರಣೆಗೆ ಒಂದು ಅಂಗಡಿ ನಡೆಸ್ತಾ ಇದ್ದೀರಿ, ಅಥವಾ ಇದನ್ನು ನೀವು ಬೇರೆ ನಿಮ್ಮ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಸಹಕಾರ ಪಡ್ಕೊಂಡ್ಬಿಟ್ಟು ಬೇರೆ ಬೇರೆ ಗ್ರಾಮಗಳಲ್ಲಿ ನಿಮ್ಮ ಉದ್ದಿಮೆಯನ್ನು ಹೇಗೆ ಪ್ರಾರಂಭ ಮಾಡುವಂಥದ್ದು, ಅದ್ರ ಮೂಲಕ ಲಾಭ ಹೇಗೆ ಗಳಿಸುವಂಥದ್ದು, ಮೂರನೇ ಭಾಗದಲ್ಲಿ ನೋಡೋದಾದಾಗ ನಿಮ್ಮಿಂದ ನಿಮ್ಮಂತ ಒಂದು ವಿಶೇಷ ಚೇತನ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ ಅವರಿಗೆ ನೀವು ಹೇಗೆ ನೆರವನ್ನು ಕೊಡ್ತೀರಿ, ನೀವು ಹೇಗೆ ಮಾರ್ಗದರ್ಶಕರಾಗಿ ಅವರಿಗೆ ಕಾರ್ಯನಿರ್ವಹಿಸ್ತೀರಿ, ಸೊ ನಿಮ್ಮನ್ನ ನಾವು ಹೇಗೆ ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಳಸ್ಕೊಳ್ಳಿಕ್ ಸಾಧ್ಯ ಆಗುತ್ತೆ. ಸೊ ಈ ರೀತಿಯಾಗಿ ಹಲವಾರು ಆಯಾಮಗಳಲ್ಲಿ ನಾವು ಸಂಸ್ಥೆ ಕಡೆಯಿಂದ ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಸೊ ಈಗ ಅದು ಪ್ರಾರಂಭ ಆಗ್ತಾ ಇದೆ. ಸೊ ಈಗ ಮುಂದಿನ ದಿನಗಳಲ್ಲಿ ನಾವು ಈ ಕಾರ್ಯಕ್ರಮನ ಹೆಚ್ಚಿನ ಮಟ್ಟದಲ್ಲಿ ನಿಮಗೆ ಯೋಜನೆಗಳನ್ನ ಪ್ರಯೋಜನಗಳನ್ನು ತಲುಪಿಸುವಂತ ಪ್ರಯತ್ನವನ್ನು ಮಾಡ್ತೀವಿ. ಸೊ ಖಂಡಿತವಾಗಿಯೂ ನಿಮ್ಮ ಮೊಬೈಲ್ ನಂಬರ್ ಈಗ ನಮ್ಮ ಹತ್ರ ರೆಕಾರ್ಡ್ ಆಗಿರ್ತದೆ, ನಿಮ್ಮ ನಂಬರ್ಗೆ ನಾವು ಸಂಪರ್ಕ ಮಾಡಿ ನಿಮ್ಮ ಅಗತ್ಯಗಳನ್ನ ವೈಯಕ್ತಿಕವಾಗಿ ಚರ್ಚೆಯನ್ನ ಮಾಡ್ತೀವಿ ಭಾಸ್ಕರ್ ಅವರೇ.
2: ಓಕೆ, ಧನ್ಯವಾದಗಳು ಭಾಸ್ಕರ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ತಾವು ಮಾತನಾಡ್ತಾ ಇದ್ರಿ ಪ್ರಾಜೆಕ್ಟ್ ಸಮರ್ಥ ಯೋಜನೆಗೆ ಸಂಬಂಧಪಟ್ಟಂತೆ ಏನೇನು ಕೆಲಸ ಕಾರ್ಯಗಳನ್ನ ಮಾಡಬೇಕು ಮಾತನಾಡ್ತೀವಿ.
0: ಸೊ ಒಂದು ನನ್ನ ಆಗ್ಲೇ ಹೇಳಿದಾಗೆ ಈ ಕಾರ್ಯಕ್ರಮನ ನಾವು ನಯಾರಾ ಎನರ್ಜಿ ಲಿಮಿಟೆಡ್ ಅಂತ ಏನೊಂದು ಸಂಸ್ಥೆ ಇದೆ, ಅವರ ಒಂದು ಪಾಲುದಾರಿಕೆ ಸಹಯೋಗದೊಂದಿಗೆ ಈ ಕಾರ್ಯಕ್ರಮನ ಅನುಷ್ಠಾನವನ್ನ ಮಾಡ್ತಾ ಇದ್ದೇವೆ. ಸೊ ಈ ಕಾರ್ಯಕ್ರಮದ ಉದ್ದೇಶ ಗುರಿ ಏನು ಅಂತ ಅಂದ್ರೆ, ಈಗ ನಮ್ಮಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಹಳ್ಳಿಗಳಲ್ಲಿ, ವಿಶೇಷವಾಗಿ ನಾವು ಈಗ ಗ್ರಾಮೀಣ ಪ್ರದೇಶವನ್ನ ನಾವು ಹೆಚ್ಚು ಗಮನ ಕೇಂದ್ರೀಕರಿಸಿ ಮಾಡ್ತಾ ಇರ್ತಕ್ಕಂಥದ್ದು, ಇಲ್ಲಿ ಅವರನ್ನ ನಾವು ಸಂಘಟನೆ ಮಾಡ್ತಕ್ಕಂಥದ್ದು ಅಂದ್ರೆ ಈ ಮಾನವ ಸಂಪನ್ಮೂಲ, ಈಗ ಭಾಸ್ಕರ್ ಅವ್ರು ಮಾತನಾಡ್ತಾ ಇದ್ರಲ್ಲ, ನಾವು ಮಾತನಾಡ್ತಾ ಇದ್ವಿ, ಈಗ ಒಬ್ಬೊಬ್ಬ ವ್ಯಕ್ತಿ ಮಾತ್ರ ಇಷ್ಟರ ಮಟ್ಟಿಗೆ ಬೆಳಲಿಕ್ಕೆ ಸಾಧ್ಯ ಆಗಿದೆ. ಸೊ ಆದ್ರೆ ಈ ಇದೇ ತರದ ವಿಶೇಷ ಚೇತನ ವ್ಯಕ್ತಿಗಳು ಹಲವಾರು ಜನ ಇದ್ದಾರೆ ನಮ್ಮ ಪ್ರತಿ ತಾಲೂಕಿನಲ್ಲೂ. ಅಂದಾಜು 3-4.5 ಸಾವಿರ ಜನಸಂಖ್ಯೆ ಈ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ. ಆದ್ರೆ ಭಾಸ್ಕರ್ ಅಂತ ವ್ಯಕ್ತಿಗಳು ಕಾಣೋದು ನಾವು ಒಂದು ಬೆರಳೆಣಿಕೆ, ಒಂದು 8-10 ಜನ 15 ಜನ ಈ ತರ ಕಾಣಿಸ್ಬಹುದು. ಸೊ ನಮ್ಮ ಉದ್ದೇಶ ಏನಂತಂದ್ರೆ, ಈ ತರ ಎಲ್ಲಾ ಜನ ಯಾರಿದ್ದಾರೆ ವಿಶೇಷ ಚೇತನ ವ್ಯಕ್ತಿ, ಅವ್ರನ್ನ ಒಂದು ಒಗ್ಗೂಡಿಸಿ ಮಾನವ ಸಂಪನ್ಮೂಲವನ್ನ ಬಲಗೊಳಿಸ್ತಕ್ಕಂಥದ್ದು, ಅದ್ರ ಮೂಲಕ ಸಾಮಾಜಿಕವಾಗಿ ಅವರನ್ನ ಹೇಗೆ ಒಳಗೊಳ್ಳುವಿಕೆ ಅಂದ್ರೆ ಎಲ್ಲಾ ಒಂದು ಪ್ರಕ್ರಿಯೆಗಳಲ್ಲೂ ಅವರನ್ನ ಒಳಗೊಳ್ಳುವಿಕೆಯನ್ನ ತರೋದು ಹೇಗೆ, ಅದು ಪಂಚಾಯತಿಯ ಚಟುವಟಿಕೆಗಳಿರ್ಬೋದು, ಶಿಕ್ಷಣ ವ್ಯವಸ್ಥೆಯಲ್ಲಿರ್ಬೋದು, ಆರೋಗ್ಯ ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ದೈನಂದಿನ ಒಂದು ಬದುಕಿನಲ್ಲಿರುವಂತದ್ದು, ಈ ತರ ಅವ್ರನ್ನ ಸಾಮಾಜಿಕವಾಗಿ ಮತ್ತು ಮಾನವವಾಗಿ ಅವ್ರನ್ನ

0: ಬಂಡವಾಳವನ್ನು ಅವ್ರನ್ನ ಕ್ರೋಢೀಕರಣ ಮಾಡುವಂಥದ್ದು, ಬಲಪಡಿಸ್ತಕ್ಕಂಥದ್ದು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಆಗಿದೆ. ಸೊ ಇದಕ್ಕೆ ನಾವು ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಅವರನ್ನ ಮೂರು ವಿಭಾಗಗಳಲ್ಲಿ ನೋಡ್ತಾ ಇದೀವಿ.
1: ಓಕೆ ಸರ್, ಅದ ಬಗ್ಗೆ ಮುಂದುವರೆಣ. ಒಂದು ಕರೆ ಇದೆ. ಹಲೋ,
2: ಹಲೋ,
1: ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದೀರಾ?
2: ಹೇಳಿ
1: ನಾಗರಾಜ್, ತಮ್ಮ ಪ್ರಶ್ನೆ ಏನಂತ ಹೇಳಿ. ಉದ್ಯಮಶೀಲ ತರಬೇತಿಗಳ ಸಂಬಂಧಪಟ್ಟಂತೆ ಮಾಹಿತಿ ಬೇಕಿತ್ತು ತಮಗೆ? ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಖಂಡಿತ, ನಾಗರಾಜ್ ಅವರು ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ, ಕುಟುಂಬದ ಅಧ್ಯಕ್ಷರು ಅಂತ ನಾನು ಭಾವಿಸ್ತೀನಿ. ಸೊ ಒಂದು, ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ, ಪ್ರಾಜೆಕ್ಟ್ ಸಮರ್ಥ ಕಾರ್ಯಕ್ರಮದ ಅಡಿಯಲ್ಲಿ, ನಮ್ಮ ಗ್ರಾಮೀಣ ಪ್ರದೇಶವನ್ನು ನಾವು ಗುರಿಯಾಗಿ ಇಟ್ಕೊಂಡು ಕಾರ್ಯಕ್ರಮ ರೂಪಿಸಿರ್ತದ್ರಿಂದ ಅತಿ ಹೆಚ್ಚು ಕಾರ್ಯಕ್ರಮಗಳು ಹೇಗಿರ್ತದೆ ಅಂತಂದ್ರೆ, ಒಂದು ಕೃಷಿ ಆಧಾರಿತವಾಗಿ ಕಾರ್ಯಕ್ರಮಗಳು ಉದ್ಯಮಶೀಲ ತರಬೇತಿಗಳಲ್ಲಿ ನಾವು ಇರ್ತಕ್ಕಂಥದ್ದು ಒಂದು ಕೃಷಿ ಆಧಾರಿತವಾಗಿ, ಕೃಷಿಗೆ ಪೂರಕವಾಗಿ, ಅಂದ್ರೆ ಅದು ವ್ಯವಸಾಯ ಮಾಡೋದಾಗಿರ್ಬೋದು, ಹೈನುಗಾರಿಕೆ ಮಾಡೋದಾಗಿರ್ಬೋದು, ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಅಥವಾ ಇತರಕ್ಕೆ ಕೃಷಿ ಮತ್ತು ಅದಕ್ಕೆ ಪೂರಕವಾದಂತಹ ಒಂದು ಚಟುವಟಿಕೆಗಳು, ಇದು ಒಂದು ವಿಭಾಗದಲ್ಲಿ ಮಾಡುವಂತದ್ದು. ಎರಡನೇದು ವ್ಯಾಪಾರ ವಹಿವಾಟಿಗೆ ಸಂಬಂಧಪಟ್ಟಂತೆ ಏನೆಲ್ಲ ಮಾಡ್ಲಿಕ್ಕೆ ಅವಕಾಶಗಳಿದೆ ಆ ತರದ ಒಂದು ಕಾರ್ಯಕ್ರಮಗಳು. ಸೊ ಮೂರನೇ ಭಾಗ ಬಂದು ಉತ್ಪಾದನೆ. ಈಗ ನಾವು ಒಂದು ಕೃಷಿ ಮೂಲಕವಾಗಿ ಉತ್ಪಾದನೆ ಮಾಡುವಂತದ್ದು ಇರ್ತದೆ. ಎರಡನೇ ಉತ್ಪಾದನೆ ಏನಂತಂದ್ರೆ, ಜನರಿಗೆ ಬೇಕಾಗುವಂತಹ ದಿನಬಳಕೆ ವಸ್ತುಗಳಾಗಿರ್ಬೋದು, ಪದಾರ್ಥಗಳಾಗಿರ್ಬೋದು, ಅದನ್ನು ನಾವು ಹೇಗೆ ಉತ್ಪಾದನೆ ಮಾಡಬಹುದು ಅಂತ. ಈಗ ಉದಾಹರಣೆಗೆ, ಈಗ ಕೃಷಿನಲ್ಲಿ ಈಗ ನಾವು ಈಗ ಕೋಟೆ ಅಥವಾ ಎಚ್ ಡಿ ಕೋಟೆ ಸರ್ಗೋ ಭಾಗವನ್ನು ನೋಡಿದಾಗ ಕಾಳುಗಳು ಬೆಳೀತಾರೆ, ರಾಗಿಗಳನ್ನ ಬೆಳೀತಾರೆ, ಜೋಳವನ್ನ ಬೆಳೀತಾರೆ. ಸೊ ಇದನ್ನ ನಾವು ಹೇಗೆ ಅದನ್ನ ಒಂದಷ್ಟು ಮೌಲ್ಯವನ್ನ ವರ್ಧಿಸಿ, ಅಂದ್ರೆ ಮೌಲ್ಯ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ತೀವಿ, ಆ ಬರೀ ಕಾಳುಗಳನ್ನು ನೇರವಾಗಿ ಎ ಪಿ ಎಂ ಸಿ ಮಾರ್ಕೆಟ್ಗೆ ಮಾರಾಟ ಮಾಡೋದ್ರ ಬದಲಾಗಿ ಅದನ್ನ ಪೌಡರ್ ಆಗಿ ನಾವು ತಯಾರು ಮಾಡಿ ಹಿಟ್ಟನಾಗಿ ಪರಿವರ್ತನೆ ಮಾಡುವಂತದ್ದು, ಅದ್ರ ಮೂಲಕ ನಾವು ಹೆಚ್ಚು ಜನರಿಗೆ ತಲುಪಿಸ, ಇದಂದ್ರೆ ಉತ್ಪಾದನೆಯ ಒಂದು ಮಾರ್ಗದಲ್ಲಿ ಅವರಿಗೆ ಕೊಡುವಂತದ್ದು. ಅದೇ ತರ ಬೇರೆ ಬೇರೆ ರೂಪದ ಉತ್ಪಾದನೆಗಳಾಗಿರ್ಬೋದು. ಸೊ ಇದಕ್ಕೆ ಪೂರಕವಾಗಿ ಯಾರಾದರೂ ವಿಶೇಷ ಚೇತನ ವ್ಯಕ್ತಿಗಳು, ನಾವು ಸ್ವಲ್ಪ ತಾಂತ್ರಿಕವಾಗಿ ಚೆನ್ನಾಗಿದ್ದೀವಿ ಅಂತಂದ್ರೆ ಅವರಿಗೆ ಟೆಕ್ನಿಕಲ್ ಟ್ರೈನಿಂಗ್ ಅಂತ ಹೇಳ್ತೀವಿ, ಒಂದು ಮೋಟಾರ್ ರಿಪೇರಿಂಗ್ ಇರ್ಬೋದು. ಅಂದ್ರೆ ಅಗೇನು ನಾನು ಹೇಳೋದು ಏನಂತಂದ್ರೆ, ಇವೆಲ್ಲ ಚಟುವಟಿಕೆಗಳು ನಮ್ಮ ಗ್ರಾಮೀಣ ಪ್ರದೇಶದ ಅಗತ್ಯತೆಗಳನ್ನ ಪೂರೈಸುವಂತಹ ಕೌಶಲ್ಯಗಳೇ. ಒಂದು ಪ್ಲಂಬಿಂಗ್ ಇರ್ಬೋದು, ಅಥವಾ ನಮ್ಮ ಮೋಟರ್ಗಳ ರಿಪೇರ್ ಮಾಡುವಂತದ್ದು ಇರ್ಬೋದು, ಮನೆ ಬಳಕೆಗಳ ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರಿಕ್ ಐಟಮ್ಗಳನ್ನ ರಿಪೇರಿ ಮಾಡುವಂತದ್ದಾಗಿರ್ಬೋದು, ಮೊಬೈಲ್ಗಳಿಗೆ ಅತಿ ಹೆಚ್ಚು ಬಳಕೆಯನ್ನ ಮಾಡ್ತಾರೆ, ಪ್ರತಿ ಮನೆಯಲ್ಲೂ ಎರಡು ಮೂರು ಮೊಬೈಲ್ಗಳಿದೆ, ಆ ಮೊಬೈಲ್ ರಿಪೇರಿ ಮಾಡುವಂತದ್ದು, ಯಾರು ಸ್ವಲ್ಪ ತಾಂತ್ರಿಕವಾಗಿ ಸ್ವಲ್ಪ ಚೆನ್ನಾಗಿದ್ದಾರೆ, ಓದ್ಕೊಂಡಿದ್ದಾರೆ, ಅಂಥವರಿಗೆ ಈ ತರದ ತರಬೇತಿಗಳನ್ನ ಕೊಡುವಂತದ್ದು. ಸೊ ಇದು ಮುಂದುವರೆದ ಭಾಗವಾಗಿ ಯಾರಾದರೂ ನಾವು ಕೆಲಸವನ್ನ ಮಾಡ್ತೀವಿ, ಕಂಪ್ಯೂಟರ್ ಅಥವಾ ಸಾಫ್ಟ್ವೇರ್ ಆ ತರದಕ್ಕೆ ಸ್ವಲ್ಪ ಚೆನ್ನಾಗಿ ಒಂದು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಟೈಪಿಂಗ್ ಎಲ್ಲ ಬರುತ್ತೆ ಅಂತವ್ರಿಗಿದ್ರೆ, ಆ ತರದ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸವನ್ನು ಮಾಡಕ್ಕೆ ಅಗತ್ಯ ಇರತಕ್ಕಂತಹ ಕೌಶಲ್ಯಗಳು ಅಲ್ಲಿ ಸಹಾಯಕರಾಗಿ, ಸೊ ಈ ತರದ ಒಂದು ಚಟುವಟಿಕೆಗಳನ್ನ ನಾವು ರೂಪಿಸ್ತಾ ಇದ್ದೀವಿ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನಂತಂದ್ರೆ, ವಿಶೇಷವಾಗಿ ಇವತ್ತು ಎಲ್ಲ ಕಡೆ ವೈಯಕ್ತಿಕ ಬೇಕಾಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳಿದೆ. ಅದು ಉದಾಹರಣೆಗೆ ನಮಗೆ ಬೇಕಾಗತಕ್ಕಂತಹ ಉಡುಪುಗಳನ್ನು ಸಿದ್ಧಪಡಿಸುವಂತದ್ದಿರ್ಬೋದು, ಅಥವಾ ಬ್ಯೂಟಿಷಿಯನ್ಸ್ ಆಗಿರ್ಬೋದು, ಅಂದ್ರೆ ಪರ್ಸನಲ್ ಕೇರ್ ಅಂತ ಹೇಳಿ ವೈಯಕ್ತಿಕವಾಗಿ ಬೇಕಾಗುವಂತಹ ಒಂದು ಚಟುವಟಿಕೆಗಳು. ಸೊ ಈ ತರದನ್ನು ಸಹ ಮಾಡುವಂತದ್ದು. ನಾ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಆಗಿ ಇದು ಉತ್ಪಾದನೆ ಅಂತ ನಾವು ನೋಡಿದಾಗ ಇವತ್ತು ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಈಗ ಏನೋ ಬ್ಯಾಗ್ಗಳಿರ್ಬೋದು, ಬಟ್ಟೆ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬ್ಯಾಗ್ಗಳಾಗಿರ್ಬೋದು, ಪ್ಲಾಸ್ಟಿಕ್ ನಮ್ಮ ಪೇಪರ್ ಬ್ಯಾಗ್ಗಳಾಗಿರ್ಬೋದು, ಯಾಕಂದ್ರೆ ಪ್ಲಾಸ್ಟಿಕ್ ಇವತ್ತು ಪರಿಸರದ ಮೇಲೆ ಬಹಳ ಪರಿಣಾಮವನ್ನು ಮಾಡ್ತಾ ಇದೆ. ಸೊ ಅದನ್ನು ನಾವು ಹೇಗೆ ನಾವು ಸರ್ಗೂರ್ ಆಗಿರ್ಬೋದು, ಎಚ್ ಡಿ ಕೋಟೆ ಟೌನ್ ಆಗಿರ್ಬೋದು, ಅಥವಾ ಹ್ಯಾಂಡ್ ಪೋಸ್ಟಲ್ಲಿ ಆಗಿರ್ಬೋದು, ಇಲ್ಲಿ ಅತಿ ಹೆಚ್ಚು ಜನ ಬರ್ತಾರೆ, ಅಲ್ಲಿ ಏನು ಪೇಪರ್ ಬ್ಯಾಗ್ ಅಥವಾ ಬಟ್ಟೆ ಬ್ಯಾಗ್ ಬದಲಾಗಿ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡೋಗಿ ನಮ್ಮ ನಮ್ಮ ಶುದ್ಧವಾಗಿರತಕ್ಕಂಥ ಗ್ರಾಮಗಳು ಇವತ್ತು ಕೊಳಕಾಗ್ತಾ ಇದೆ. ಸೊ ಅದನ್ನ ಹೇಗೆ ತಡೆಗಟ್ಟೋದು ಈ ಮೂಲಕ ಅನ್ನೋದ್ರ ಬಗ್ಗೆ ಉತ್ಪಾದನೆಯನ್ನು ಕೊಡುವಂತಹ ಒಂದು ತರಬೇತಿಗಳನ್ನು ನಾವು ಪ್ಲಾನ್ ಮಾಡ್ತಾ ಇದ್ದೀವಿ.
1: ನಾಗರಾಜ್ ಬೇರೆ ಏನೋ ಪ್ರಶ್ನೆ ಇದೆಯಾ?
2: ಇನ್ನೊಂದು ಮಾಹಿತಿ, ನಾವು ಮೌಲ್ಯವರ್ಧನೆ ಮಾಡಬೇಕಂತ ಯೋಜನೆ ಇದೆ ನಮ್ಮ ತಾಲೂಕು. ಏನಕ್ಕೆ ನಮ್ಮ ರೈತರು ಬೆಳೆದಂತ ಪದಾರ್ಥಗಳನ್ನೇ ಮೌಲ್ಯವರ್ಧನೆ ಮಾಡಿ ಮಾರ್ಕೆಟ್ ಮಾಡಬೇಕು ಅಂತ ಯೋಜನೆ ಇದೆ. ಇದ್ರ ಬಗ್ಗೆ ಗೊತ್ತಾಗ್ಬೇಕು, ಸಪೋರ್ಟ್ ಆಗ್ಬೇಕು, ವ್ಯವಸ್ಥೆಗಳು ಸಿಗ್ಬೇಕು ಅಂತ ನನ್ನ ಕೋರಿಕೆ ಇದೆ.
0: ಖಂಡಿತ, ನಿಮ್ಮ ಏನ್ ಮೌಲ್ಯವರ್ಧನೆ ಮತ್ತೆ ಸಪೋರ್ಟ್ ಅಂತ ಏನ್ ಎರಡು ಮಾತು ಹೇಳಿದಿರಿ. ಸೊ ಈಗ ನಮ್ಮ ಈ ಕಾರ್ಯಕ್ರಮದ ಅಡಿಯಲ್ಲಿ ಈಗ ನಾವು ಏನು ಸಂಘಗಳನ್ನ ರಚನೆಯನ್ನು ಮಾಡಿದ್ದೇವೆ, ಅದು ಗ್ರಾಮ ಮಟ್ಟದಲ್ಲಿ. ಸೊ ಅದಾದ ನಂತರದಲ್ಲಿ ಈಗ ತಾಲೂಕು ಮಟ್ಟದಲ್ಲಿ ಒಕ್ಕೂಟಗಳನ್ನ ರಚನೆಯನ್ನ ಮಾಡ್ತಾ ಇದೀವಿ. ಈಗ 4 ತಾಲೂಕುಗಳ ರಚನೆ ಆಗಿದೆ, ಮೈಸೂರು, ಎಚ್ ಡಿ ಕೋಟೆ, ಸರಗೂರು ಮತ್ತು ಹುಣಸೂರು. ಈ 4 ತಾಲೂಕುಗಳಲ್ಲಿ

0: ನಮ್ಮ ವಿಶೇಷ ಚೇತನ ವ್ಯಕ್ತಿಗಳದೇ ಪ್ರತ್ಯೇಕವಾದಂತಹ ಒಕ್ಕೂಟ ಇದೆ. ಈ ಒಕ್ಕೂಟದ ಮೂಲಕ ನಾವು ಈಗೇನು ನಮ್ಮ ಭಾಸ್ಕರ್ ಅವರು ಏನು ಹಿಂದೆ ಪ್ರಶ್ನೆ ಕೇಳಿದ್ರು ಮೋದೂರ್ನವರು, ಅಥವಾ ನಮ್ಮ ಏನು ವಿಶೇಷ ಚೇತನ ವ್ಯಕ್ತಿಗಳಿಗಾಗಲೇ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ, ಈ ಒಕ್ಕೂಟದ ಮೂಲಕ ಪ್ರತಿಯೊಂದು ಆ ಗ್ರಾಮ ಅಥವಾ ಪ್ರದೇಶಗಳಲ್ಲಿ ಸ್ಥಳೀಯವಾಗಿ ಏನು ಉತ್ಪಾದನೆ ಆಗ್ತಾ ಇದೆ, ಕೃಷಿ ಬೆಳೆಗಳಿದೆ, ಅವುಗಳನ್ನು ನಾವು ಹೇಗೆ ಮೌಲ್ಯವರ್ಧನೆ ಮಾಡಿ ಅದನ್ನ ಜನರಿಗೆ ತಲುಪಿಸುವಂತದ್ದು, ಇದ್ರ ಮೂಲಕ ಒಕ್ಕೂಟ ತನ್ನ ಸಮರ್ಥವನ್ನ ಹೆಚ್ಚು ಮಾಡ್ಕೊಳತ್ತೆ. ಅದ್ರ ಮೂಲಕ ಜನರ ಏನು ವಿಶೇಷ ಚೇತನ ವ್ಯಕ್ತಿಗಳ ಒಂದು ಆರೋಗ್ಯಕ್ಕೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಮತ್ತೆ ನಮ್ಮ ಸಾಮಾಜಿಕ ಸವಲತ್ತುಗಳನ್ನು ಕೊಡುವಂತದ್ದು ಇರ್ಬೋದು, ಬಹಳ ಪ್ರಮುಖವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಬಲಪಡಿಸುವಂತದ್ದು, ಈ ನಾಲ್ಕು ವಿಭಾಗಗಳಲ್ಲಿ ಈ ಒಕ್ಕೂಟ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನಾವು ಈ ಬೆಂಬಲ ವ್ಯವಸ್ಥೆಯನ್ನ ನಾವೀಗ ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಸೊ ಇದಕ್ಕೆ ಪೂರಕವಾಗಿ ತಾಂತ್ರಿಕ ಸಲಹೆಗಳನ್ನ ಕೊಡುವಂತದ್ದು ಇದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆ ಮಾಡುತ್ತೆ. ನಮ್ಮಲ್ಲಿ ಸಿಬ್ಬಂದಿಗಳಿದ್ದಾರೆ, ವ್ಯವಸ್ಥಾಪಕರಿದ್ದಾರೆ, ನಾನು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ನಾನು ಕೆಲಸವನ್ನು ನಿರ್ವಹಿಸ್ತಾ ಇದ್ವಿ. ಇವು ನಾವು ಏನು ಈ ತಂಡ ಏನಿದೆ ಆ ತಾಂತ್ರಿಕ ತಂಡಕ್ಕೆ ನಾವು ಏನು ಒಕ್ಕೂಟದ ಜೊತೆ ಕೆಲಸವನ್ನು ಮಾಡಿಕೊಂಡು ಅಭಿವೃದ್ಧಿಯನ್ನು ಪಡಿಸುವಂತ ನಿಟ್ಟಿನಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ.
1: ಓಕೆ, ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ.
2: ನಮಸ್ಕಾರ, ಧನ್ಯವಾದ.
0: ಸೊ ಆಗ್ಲೇ ನಾನು ಮಾತಾಡ್ತಾ ಇದ್ದೆ, ಇದು ಏನು ಎರಡು ಮೂರು ಅಂಶಗಳು. ಒಂದು ಮನುಷ್ಯರನ್ನ ನಮ್ಮ ಏನು ಮಾನವ ಸಂಪನ್ಮೂಲವನ್ನ ಮತ್ತು ಸಾಮಾಜಿಕ ಸಂಪನ್ಮೂಲವನ್ನ ಬಂಡವಾಳವನ್ನ ಕ್ರೋಢೀಕರಣ ಮಾಡೋದ್ರ ಜೊತೆಗೆ ಈಗ ನಾನೀಗ ಏನು ಮಾತನಾಡಿದೆ ಈಗ ಒಕ್ಕೂಟ ನಾವೇನು ನೋಡ್ತಾ ಇದ್ದೀವಿ ಅಂತ. ಸೊ ಮೂರು ಅಂಶ, ಒಂದು ಆರ್ಥಿಕವಾಗಿ, ಎರಡನೇದು ಸಾಮಾಜಿಕವಾಗಿ, ಮೂರನೇದು ಆರೋಗ್ಯವಾಗಿ. ಸೊ ಇದು ಬಹಳ ಅಗತ್ಯ ಇರತಕ್ಕಂಥದ್ದು, ಯಾಕಂದ್ರೆ ವಿಶೇಷ ಚೇತನ ವ್ಯಕ್ತಿಗಳು ತುಂಬಾ ಜನ ಕೆಲವರು ಬೇರೆ ಬೇರೆ ಹಂತಗಳಲ್ಲಿ, ಕೆಲವರು ಹುಟ್ಟಿನಿಂದ ವಿಶೇಷ ಚೇತನರಾಗಿ ಇದ್ದಾರೆ, ಕೆಲವರು ಮಧ್ಯಂತರದಲ್ಲಿ ಅದಕ್ಕೆ ಪರಿವರ್ತನೆ ಆಗಿದ್ದಾರೆ. ಸೊ ಈ ಎರಡೂ ವಿಭಾಗಗಳನ್ನು ನೋಡಿದಾಗ ಇವರನ್ನ ಬಲಪಡಿಸೋದು ಹೇಗೆ ಅನ್ನೋದು ಬಹಳ ಪ್ರಮುಖ ಆಗ್ತದೆ. ಸೊ ಹಾಗಾಗಿ ನಾವು ಇವ್ರನ್ನ ಆರೋಗ್ಯಕರವಾಗಿ ಇರಲಿಕ್ಕೆ, ಮತ್ತೆ ಸಾಮಾಜಿಕವಾಗಿ ಅವ್ರನ್ನ ಒಳಗೊಳ್ಳುವಂತದ್ದು ಹೇಗೆ, ಮೂರನೇದು ಆರ್ಥಿಕವಾಗಿ ಅವ್ರನ್ನ ಉತ್ಪಾದನಾಶೀಲರನ್ನಾಗಿ ಮಾಡುವಂತದ್ದು ಹೇಗೆ, ಈಗೇನು ನಾವು ಎರಡು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದೇವೆ. ಸೊ ಈ ಇಷ್ಟು ಪ್ರಯತ್ನಗಳು ಈ ನಮ್ಮ ಗುರಿಯಾಗಿರ್ತಕ್ಕಂಥದ್ದು.
1: ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಮಡಿಕೇರಿಯಿಂದನಾ? ತಮ್ಮ ಹೆಸರು?
3: ಬಬಿತಾ ಅಂತ.
1: ಹೇಳಿ ತಮ್ಮ ಪ್ರಶ್ನೆ ಏನಂತ ಬಬಿತಾ ಅವರೇ. ಸರ್ ಮಾತನಾಡ್ತಾರೆ, ಕೇಳಿಸ್ಕೊಳ್ಳಿ.
0: ಓಕೆ, ಯಾವ ಗ್ರಾಮ ಬಬಿತಾ ಅವರೇ ತಾವು? ಯಾವ ಹಳ್ಳಿ? ಐರಿಗೆ ಮಟ್ಕೆಯವರು. ಓಕೆ, ಬಬಿತಾ ಅವರು. ಓಕೆ, 15 ದಿನ ಆಗಿದೆ ಮದುವೆಯಾಗಿ, ನಿಮ್ಗೆ ಶುಭಾಶಯಗಳು ಅಮ್ಮ ಮೊದಲನೇದಾಗಿ. ಸೊ ಇದರಲ್ಲಿ ಸರ್ಕಾರದಿಂದ ಅಂತ ಅಂದ್ರೆ ಒಂದು ನೋಡೋಣ ಅದಕ್ಕೆ ಯಾವ್ಯಾವ ಯೋಜನೆಗಳಲ್ಲಿ ಅವಕಾಶಗಳಿದೆ ಅಂತ ಗಮನಿಸ್ಬೇಕಾಗ್ತದೆ ಅಮ್ಮ. ಒಂದು ನಮ್ಮ ಇಲಾಖೆಗಳಿದೆ, ಉದಾಹರಣೆಗೆ ಸಮಾಜ ಕಲ್ಯಾಣ ಇಲಾಖೆ ಇರ್ಬೋದು, ಮತ್ತೆ ಬುಡಕಟ್ಟು ವಿಭಾಗದ ಇಲಾಖೆ ಆಗಿರ್ಬೋದು, ಅದೇ ತರದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಈ ಮೂರು ಇಲಾಖೆಗಳಿದೆ. ಆ ಮೂರು ಇಲಾಖೆಗಳು ಮತ್ತು ಜೊತೆಗೆ ನಮ್ಮ ವಿಶೇಷ ಚೇತನ ವ್ಯಕ್ತಿಗಳು ಏನು ದುರ್ಬಲ ಇದು ಬರ್ತಾರೆ, ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಒಂದು ಇಲಾಖೆಗಳು ಬರ್ತದೆ, ಈ ನಾಲ್ಕು ಇಲಾಖೆಗಳಲ್ಲಿ ನಾವು ನಿಮ್ಗೆ ಯಾವ್ಯಾವ ತರದ ಯೋಜನೆಗಳಿದೆ, ಏನು ನಿಮ್ಗೆ ಅಲ್ಲಿಯ ಸವಲತ್ತುಗಳನ್ನ ನಿಮ್ಗೆ ಒದಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಸೊ ಒಂದು ನಾನು ಆಗ್ಲೇ ಹೇಳಿದಾಗೆ ಈ ಸಮಾಜ ಕಲ್ಯಾಣ ಇಲಾಖೆ ಅಥವಾ ನಮ್ಮ ಬುಡಕಟ್ಟು ಇಲಾಖೆ ಆಗಿದ್ರೆ, ನೀವು ಆ ಒಂದು ಸಮುದಾಯಕ್ಕೆ ಸೇರ್ಪಡೆ ಆಗುವಂಥವ್ರು ಏನಾದ್ರು ಆಗಿದ್ರೆ ಖಂಡಿತವಾಗಿಯೂ ಅಲ್ಲಿ ಒಂದಷ್ಟು ಹಣಕಾಸಿನ ಬೆಂಬಲಗಳಿಗೆ ಅವಕಾಶ ಇದೆ. ಎರಡನೆಯದು, ನೀವು ಏನಾದರೂ ಈಗ ವಿಶೇಷ ಚೇತನ ವ್ಯಕ್ತಿ ಆಗಿದ್ರೆ ಐರಿಗೆ ಮಟ್ಕೇರಿಯವರು ನಾವು ಅಲ್ಲಿ ಏನಾದರೂ ಉದ್ಯೋಗವನ್ನು ಮಾಡ್ತಾ ಇದ್ದೀವಿ ಆ ಥರದ್ದು ಏನಾರು ಇತ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಆ ಇಲಾಖೆಯಿಂದ ನಾವು ಸಹಕಾರವನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು, ನಿಮಗೆ ಸಮನ್ವಯತೆಯನ್ನು ಮಾಡ್ಬೋದು. ಇನ್ನು ಮೂರನೇ ಭಾಗವಾಗಿ ನಾವು ನೋಡಿದಾಗ ನಮ್ಮ ಸಂಸ್ಥೆಯ ವತಿಯಿಂದ ಈಗಾಗಲೇ ನಾನು ಹೇಳಿದಾಗೆ ಒಂದಷ್ಟು ಸವಲತ್ತುಗಳನ್ನು ನಾನು ಕೊಡ್ತಾ ಇದ್ದೀವಿ, ತರಬೇತಿಗಳಾಗಿರ್ಬೋದು ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ವೈದ್ಯಕೀಯ ಸವಲತ್ತುಗಳಿಗೆ ಸಂಬಂಧಪಟ್ಟಂತೆ ಸಾಧನ ಸಲಕರಣೆಗಳಾಗಿರ್ಬೋದು, ಇವುಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ. ಸೊ ಈ ಥರದ್ದು ಏನಾದರೂ ಅಂಶಗಳಿತ್ತು ಅಂತಂದರೆ ನಿಮ್ಮ ಅಗತ್ಯತೆಗಳು ಏನಿದೆ ಅನ್ನೋದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳಿದ್ದಾರೆ, ಸದಾಶಿವ್ ಅಂತೇಳಿ ಮೋಸ್ಟ್ಲಿ ನಿಮಗೆ ಹೆಚ್ಚಿನ ಪಾಲ್ ಪರಿಚಯ ಇರ್ತದೆ ಅಂತ ನಾನು ಭಾವಿಸ್ತೀನಿ, ನಮ್ಮ ಎಚ್ ಡಿ ಕೋಟೆ ಭಾಗದವರು. ಸೊ ಅವರು ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತಾರೆ, ನಿಮ್ಮ ವೈಯಕ್ತಿಕ ಅಗತ್ಯತೆಗಳು ಏನಿದೆ ಅನ್ನೋದನ್ನ ಪ್ರತ್ಯೇಕವಾಗಿ ಗುರುತು ಮಾಡಿ ಸಂಬಂಧಪಟ್ಟ ಇಲಾಖೆ ಮತ್ತು ಸಂಸ್ಥೆಯಲ್ಲಿ ಏನೆಲ್ಲ ಅವಕಾಶಗಳಿದೆ ಆ ಯೋಜನೆ ಜೊತೆ ನಿಮ್ಮನ್ನ ಸಮನ್ವಯತೆ ಮಾಡಿ ಸೇರ್ಪಡೆ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ ಬಬಿತಾ ಅವರೇ. ತುಂಬಾ ಧನ್ಯವಾದಗಳು.
1: ಧನ್ಯವಾದಗಳು.

0: ತಪ್ಪಿದ್ದಾರೆ, ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ಈ ಒಂದು ಸಮರ್ಥ ಯೋಜನೆಯ ಒಂದು ಉದ್ದೇಶದ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ. ಸೊ ಈ ಒಂದು ಉದ್ದೇಶಗಳನ್ನ ಪೂರೈಸತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ಚಟುವಟಿಕೆಗಳನ್ನ ಮಾಡ್ತಾ ಇದ್ರಿ ಸರ್?
1: ಒಂದು ನಾನು ಆಗ್ಲೇ ಹೇಳಿದಾಗೆ ಬಹಳ ಪ್ರಮುಖವಾಗಿ ನಾವು ಇಲ್ಲಿ ಮೂರು ರೀತಿಯಲ್ಲಿ ನಾನು ನೋಡ್ತಾ ಇದ್ದೇವೆ. ಒಂದು ಮೊದಲನೇದಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಆರೋಗ್ಯ ಅಂತಂದರೆ ಈಗ ವಿಶೇಷ ಚೇತನ ವ್ಯಕ್ತಿಗಳಿಗೆ ಪ್ರಥಮ ಹಂತದಲ್ಲಿ ಸಾಕಷ್ಟು ಅಗತ್ಯತೆಗಳನ್ನು ನಾವು ಈ ವಿಭಾಗದಲ್ಲಿ ನೋಡ್ತೇವೆ, ಆರೋಗ್ಯ ವಲಯದಲ್ಲಿ. ಸೊ ಈ ಆರೋಗ್ಯ ವಲಯದಲ್ಲಿ ನಾವು ನೋಡಿದಾಗ ನಾವು ಅವ್ರಿಗೆ ಏನೆಲ್ಲ ಕೊಡ್ಬೋದು ಪ್ರಥಮ ಹಂತದಲ್ಲಿ ಅಂತಕ್ಕಂಥದ್ದನ್ನು ಗಮನಿಸಿದಾಗ, ಒಂದು ಅವರ ವೈದ್ಯಕೀಯ ಸವಲತ್ತುಗಳಲ್ಲಿ ಬಹಳ ಪ್ರಮುಖವಾಗಿ ಏನಂತಂದ್ರೆ ಥೆರಪಿಗಳಾಗ್ಬಹುದು. ಈಗ ಚಿಕಿತ್ಸೆ ಬೇಕಾಗತ್ತೆ, ಈಗ ಸಣ್ಣ ಒಂದು ಚಿಕಿತ್ಸೆ ಕೊಟ್ಟಾಗ ಅವ್ರಿಗೆ ಫಿಸಿಯೋಥೆರಪಿ ಅಂತ ಉದಾಹರಣೆಗೆ ನಾವು ತೆಗೆದುಕೊಂಡ್ರೆ, ಅಥವಾ ಸ್ಪೀಚ್ ಥೆರಪಿ, ಮಾತು ಬರ್ಲಿಕ್ಕೆ ಸ್ವಲ್ಪ ಕೊರತೆ ಇದೆ ಮಕ್ಕಳಲ್ಲಿ ಅಂತ ಅಂದಾಗ ಅದನ್ನ ಹೇಗೆ ಕಲಿಕೆಯನ್ನು ಮಾಡುವಂಥದ್ದು, ಅದನ್ನ ಹೇಗೆ ಉತ್ತಮ ಪಡಿಸ್ಕೊಳ್ಳುವಂಥದ್ದು, ಅದೇ ತರ ಯಾವ್ದಾದ್ರು ಈ ಫಿಸಿಯೋಥೆರಪಿ ಮೂಲಕ ಅವರ ಒಂದು ದೈಹಿಕ ಚಟುವಟಿಕೆಗಳನ್ನ ಹೇಗೆ ಬಲಿಷ್ಠಗೊಳಿಸ್ತಕ್ಕಂಥದ್ದು. ಸೊ ಈ ತರ ನಾವು ಪ್ರಥಮ ಹಂತದಲ್ಲಿ ನಾವು ಗುರುತಿಸ್ಲಿಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಅಸೆಸ್ಮೆಂಟ್ ಕ್ಯಾಂಪ್ ಅಂತ ಮಾಡ್ತಾ ಇದೀವಿ. ಸೊ ಇದರಲ್ಲಿ ಅವರನ್ನ ನಾವು ನಮ್ಮ VMH ಆಸ್ಪತ್ರೆಯಲ್ಲಿ ಸರ್ಗೂರಿನ ಆಸ್ಪತ್ರೆಗೆ ಅವ್ರನ್ನ ಕರ್ಕೊಂಡು ಬಂದು ಇಲ್ಲೂ ಸಹ ಪರಿಶೀಲನೆ ಮಾಡಿ ಅವರ ಅಗತ್ಯತೆಯನ್ನ ಗುರುತಿಸ್ತಾ ಇದೀವಿ. ಎರಡನೆಯದು ಕ್ಯಾಂಪ್ಗಳ ಮೂಲಕ ಅಲ್ಲಲ್ಲೇ ತಾಲೂಕು ಮಟ್ಟಗಳಲ್ಲಿ ಒಂದೊಂದು ಕ್ಯಾಂಪ್ ಮಾಡಿ ಅಲ್ಲಿ ಅವರನ್ನ ಕರ್ಕೊಂಡು ಬಂದು ಅಲ್ಲಿ ವಿಶೇಷ ತಜ್ಞರುಗಳು ಬರ್ತಾರೆ, ಆ ತಜ್ಞರ ಏನು ಸಲಹೆಗಳನ್ನ ಕೊಡ್ತಾರೆ ಅದರ ಆಧಾರದಲ್ಲಿ ಅವರ ವೈದ್ಯಕೀಯ ಸವಲತ್ತುಗಳನ್ನ ಅಗತ್ಯತೆಗಳನ್ನ ಗುರುತಿಸ್ತಾ ಇದ್ದೀವಿ. ಮೂರನೇ ಭಾಗ ಬಂದು ನಾವು ನಮ್ಮ ತಜ್ಞರುಗಳನ್ನೇ ಎಲ್ಲರೂ ನಮ್ಮ ಕೇಂದ್ರ ಸ್ಥಾನಕ್ಕೆ ಬರಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಸಂದರ್ಭದಲ್ಲಿ ನಾವು ಅವರಿರೋ ಪ್ರದೇಶಗಳಿಗೆ, ಅವರ ಗ್ರಾಮಗಳಿಗೆ ಅಥವಾ ಒಂದು ಹತ್ತಿರದ ಪ್ರದೇಶಗಳಿಗೆ, ಕೇಂದ್ರ ಸ್ಥಾನಗಳಿಗೆ ತೆರಳಿ ಅಲ್ಲಿ ಅವರ ವೈದ್ಯಕೀಯ ಅಗತ್ಯತೆಗಳನ್ನು ಗುರುತಿಸ್ತಾ
0: ಇದ್ದೀವಿ. ಮುಂದುವರಿಸೋಣ, ಮತ್ತೆ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ ಮಾತನಾಡ್ತಾ ಇದ್ರ? ಪುಟ್ರಾಜ್ ಅವ್ರು, ಎಲ್ಲಿಂದ ಮಾತನಾಡ್ತಿರೋದು? ಹೇಳಿ, ತಮ್ಮ ಪ್ರಶ್ನೆ ಏನಂತ?
1: ಖಂಡಿತ ಪುಟ್ರಾಜ್ ಅವರೇ, ಖುಷಿ ಆಯ್ತು ನೀವು ಈಗಾಗ್ಲೇ ಏನು ಕೆಂಚನಹಳ್ಳಿಗೆ ಹೋಗಿ EDP ತರಬೇತಿಯನ್ನ ತೆಗೆದುಕೊಂಡಿದ್ದೀರಿ, ಭಾಗವಹಿಸಿದ್ದೀರಿ ಮೂರು ದಿವಸದ ತರಬೇತಿ ಅಂತ ಹೇಳಿ. ಒಂದು ನಿಮ್ಗೆ ಈಗ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ನೀವು ಈಗ ಏನು ವ್ಯಾಪಾರವನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಸಂಬಂಧಪಟ್ಟಂತೆ ಸವಲತ್ತುಗಳು ಬಹಳ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಹಣಕಾಸಿನ ಒಂದು ಸವಲತ್ತುಗಳು. ಇದು ನಾನು ಆಗ್ಲೇ ಹೇಳಿದಾಗೆ, ಹಿಂದೆ ಬಬಿತಾ ಅವರ ಒಂದು ಪ್ರಶ್ನೆಗೆ ಹೇಳಿದಾಗೆ, ಹಣಕಾಸಿನ ಬೆಂಬಲಗಳನ್ನ ನಾವು ಮೂರು ಇಲಾಖೆಗಳಲ್ಲಿ ಮತ್ತೆ ನಿಗಮ ಅದಕ್ಕೆ ಸಂಬಂಧಪಟ್ಟಂತ ನಿಗಮಗಳಿವೆ. ಪರಿಶಿಷ್ಟ ಜಾತಿಯಲ್ಲಿ ಅಂಬೇಡ್ಕರ್ ನಿಗಮ ಇದೆ, ಅದೇ ತರದಲ್ಲಿ ವಾಲ್ಮೀಕಿ ನಿಗಮಗಳು ಬರ್ತದೆ, ಅದೇ ತರದಲ್ಲಿ ದೇವರಾಜ ಅರಸು ಇದರಲ್ಲಿ ನಿಗಮಗಳಿದೆ. ಸೊ ಅದೇ ತರದಲ್ಲಿ ಬೇರೆ ಇನ್ನು ಹಲವಾರು ನಿಗಮಗಳು ಬರ್ತದೆ. ಸೊ ಅಲ್ಲಿ ಏನಂತಂದ್ರೆ, ಈ ಉದ್ಯೋಗಕ್ಕೆ ಪೂರಕವಾಗಿ ಆರ್ಥಿಕ ಚಟುವಟಿಕೆಗಳನ್ನ ಕೈಗೊಳ್ಳೋದಕ್ಕೆ ಬೇಕಾಗುವಂತದ್ದು ನಿಮ್ಮ ನಿಮ್ಮ ಸಮುದಾಯಕ್ಕೆ ಅನ್ವಯಿಸುವಂತಲ್ಲಿ ಒಂದೊಂದು ಈಗಾಗಲೇ ನಿಗಮ ಮಂಡಳಿಗಳಿದೆ, ಅದ್ರ ಮೂಲಕ ನಾವು ಸಾಲ ಸೌಲಭ್ಯಗಳನ್ನ ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಂತಂದ್ರೆ, ಒಂದು ಪ್ರಸ್ತಾವನೆಯನ್ನ ಸಿದ್ಧಪಡಿಸಬೇಕಾಗತ್ತೆ, ಒಂದು ಬಿಸ್ನೆಸ್ ಪ್ಲಾನ್ ಅಂತ ಹೇಳ್ತೀವಿ. ಸೊ ನೀವೇನು ಮಾಡ್ಲಿಕ್ಕೆ ಹೊರಟಿದ್ರಿ, ಯಾವ ತರದ ವ್ಯಾಪಾರ, ಅದರಿಂದ ಹಣ ಎಷ್ಟು ಬೇಕಾಗತ್ತೆ ಬಂಡವಾಳ, ಮಾರುಕಟ್ಟೆ ವ್ಯವಸ್ಥೆ ಹೇಗಿದೆ, ಅದರಿಂದ ಎಷ್ಟು ಲಾಭ ಗಳಿಸ್ತೀರಿ ಪ್ರತಿದಿನ, ಈ ತರದ್ದೆಲ್ಲ ನಾವು ಇದು ತಯಾರು ಮಾಡಿ ಸಿದ್ಧಪಡಿಸಿ ನಮ್ಮ ಸಂಸ್ಥೆಯಿಂದ ಅದಕ್ಕೆ ಸಹಕಾರವನ್ನು ಕೊಡ್ತೇವೆ. ಸೊ ಅದನ್ನ ಸಿದ್ಧಪಡಿಸ್ಬಿಟ್ಟು ಸಂಬಂಧಪಟ್ಟ ಈ ಇಲಾಖೆಗಳ ಜೊತೆ ಅಥವಾ ನಿಗಮ ಮಂಡಳಿಗಳ ಜೊತೆ ನಾವು ಅದನ್ನ ಕೊಟ್ಟರೆ ಅವರು ಬ್ಯಾಂಕಿಗೆ ಶಿಫಾರಸು ಮಾಡ್ತಾರೆ, ಬ್ಯಾಂಕ್ ಮೂಲಕನೂ ನಾವು ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಅದೇ ಥರದಲ್ಲಿ DIC ಅಂತ ಹೇಳಿ ಒಂದು ಮೈಸೂರಿನಲ್ಲಿ ಇದಕ್ಕೆ ವ್ಯಾಪಾರ ಇದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇಲಾಖೆ ಇದೆ, ಸೊ ಅಲ್ಲಿ ಕೊಡ್ಲಿಕ್ಕೆ ಅವಕಾಶ ಇದೆ. ಅದೇ ಥರ ಖಾದಿ ಮತ್ತು ಗ್ರಾಮೋದ್ಯೋಗ ಅಂತೇಳಿ ಇನ್ನೊಂದು ವಿಭಾಗ ಇದೆ ನಿಗಮ. ಸೊ ಅಲ್ಲೂ ಸಹ ನೀವು ಖಾದಿ ಗ್ರಾಮೋದ್ಯೋಗಕ್ಕೆ ಮಾಡುವಂಥದ್ದು ಏನಾದರೂ ಚಟುವಟಿಕೆಗಳಿದ್ರೆ ಅಲ್ಲಿಗೂ ಸಹ ನಾವು ಪ್ರಸ್ತಾವನೆಯನ್ನು ಕೊಟ್ಟು ಅಲ್ಲಿಂದನೂ ಸಹ ನಾವು ಸಾಲದ ಒಂದು ವ್ಯವಸ್ಥೆಯನ್ನು ಪಡ್ಕೊಳ್ಬಹುದು. ಯಾವುದು ಬೇಡ ಅಂತ ಹೇಳಿದ್ರೆ, ನಮ್ಮಲ್ಲಿ ಒಕ್ಕೂಟಗಳಿವೆ, ಈಗಾಗಲೇ ನಿಮ್ಮದು ಒಕ್ಕೂಟ ಇದೆ, ಅದೇ ಥರದಲ್ಲಿ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಂಜೀವಿನಿ NRLM ಅಂತ ಹೇಳ್ತೀವಿ, ಆ ಸಂಜೀವಿನಿ ಯೋಜನೆಯಡಿಯಲ್ಲಿ ಈಗಾಗಲೇ ನಮ್ಮ ಹತ್ರ ಒಕ್ಕೂಟಗಳು ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಒಕ್ಕೂಟಗಳು ರಚನೆಯಾಗಿದೆ. ನಾವೇನ್ ಮಾಡ್ತಾ ಇದೀವಿ, ಪ್ರತಿ ಸ್ವಸಹಾಯ ಸಂಘಗಳನ್ನ ವಿಶೇಷ ಚೇತನ ವ್ಯಕ್ತಿಗಳ ಸ್ವಸಹಾಯ ಸಂಘಗಳನ್ನು ಆ ಒಕ್ಕೂಟದಲ್ಲಿ ನೋಂದಣಿ ಮಾಡ್ತಾ ಇದೀವಿ. ಸೊ ನೋಂದಣಿ ಮಾಡ್ತಾ ಇರೋದ್ರಿಂದ ಅಲ್ಲಿ ಸಮುದಾಯ ಬಂಡವಾಳ ನಿಧಿ ಅಂತೇಳಿ ಸರ್ಕಾರದಿಂದ GPLF ಸಿಗುತ್ತೆ. ಅದೇ ಬಂಡವಾಳವನ್ನು ನಾವು ನಮ್ಮ ಈ ಸ್ವಸಹಾಯ ಸಂಘದವರಿಗೆ ಅಥವಾ ಏನು ಪುಟ್ಟರಾಜ್ ಅವ್ರು ಕೇಳಿದ್ರು ಇಂಥ ಸಂಘಗಳಿಗೆ ನಾವು ಹೊಂದಾಣಿಕೆಯನ್ನು ಮಾಡಿ ಕೊಡಬಹುದು, ಅಲ್ಲಿ ಸಾಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಸೊ ಈ ರೀತಿಯಾಗಿ

0: ಹಣಕಾಸಿನ ಪ್ರಯೋಜನವನ್ನು ಪಡ್ಕೋಬಹುದು.
1: ಓಕೆ, ಧನ್ಯವಾದಗಳು ಪಟ್ರೋಜರಿ ಕರೆ ಮಾಡಿದ್ದಕ್ಕೆ. ಸರ್, ತಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ, ಅದೇ ರೀತಿ ಸಾಮಾಜಿಕವಾಗಿ ಏನೇನು ಅವಕಾಶಗಳು ಅಥವಾ ಚಟುವಟಿಕೆಗಳನ್ನ ಯೋಜನೆ ಮಾಡ್ಕೊಂಡಿದ್ದೀನಿ?
0: ಓಕೆ, ನಾನು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಚೂರಿಂದ ಎರಡು ಅಂಶಗಳು ಮುಂದುವರಿಸ್ಬಿಡ್ತೀನಿ. ಏನು ಈಗ ಅಸೆಸ್ಮೆಂಟ್ ಅಂತ ನಾವು ಏನು ಶಿಬಿರಗಳ ಮೂಲಕ ಅವ್ರನ್ನ ಅಗತ್ಯತೆಗಳನ್ನು ಗುರುತಿಸ್ತೀವಿ. ಇದ್ರ ಮುಂದುವರೆದ ಭಾಗವಾಗಿ ನಾವು ಅವರಿಗೆ ತಜ್ಞರ ಸಲಹೆ ಮೇರೆಗೆ ಅವರಿಗೆ ಔಷಧಿಗಳು ಬೇಕಾ, ಶಸ್ತ್ರಚಿಕಿತ್ಸೆಗಳ ಅಗತ್ಯ ಇದೆಯಾ, ಅಥವಾ ಸಾಧನ ಸಲಕರಣೆಗಳ ಅಗತ್ಯತೆಗಳಿದೆಯಾ, ಈ ತರ ನಾವು ಗುರುತನ್ನ ಏನು ಮಾಡಿಕೊಡ್ತಾರೆ, ಅದರ ಆಧಾರದಲ್ಲಿ ನಮ್ಮ ಏನು ಈ ಕಾರ್ಯಕ್ರಮದ ಅಡಿಯಲ್ಲಿದೆ, ನಾನು ಈಗಾಗಲೇ ಹೇಳಿದೆ ನಯಾರ ಅಂತ ಒಂದು ಸಂಸ್ಥೆ ನಮಗೆ ಹಣಕಾಸಿನ ಸಹಾಯವನ್ನು ಮಾಡ್ತಾ ಇದೆ. ಸೊ ಅದರ ಒಂದು ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ನಾವು ಇವರಿಗೆ ಯಾರು ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ನಾವು ಸೌಲಭ್ಯಗಳನ್ನ ಕಲ್ಪಿಸುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇದ್ರ ಜೊತೆಗೆ ಇನ್ನೊಂದು ನಾವು ವೈದ್ಯಕೀಯ ಇದರಲ್ಲಿ ಥೆರಪಿಗೆ ವಿಶೇಷವಾಗಿ ನಾವು ಒಂದು ಗಮನ ಹರಿಸ್ತಿರ್ತಕ್ಕಂಥದ್ದು ಏನಂದ್ರೆ, ಪ್ರತಿ ತಾಲೂಕಲ್ಲೂ ಒಂದು ಮೂರು ದಿನ, ಪ್ರತಿ ತಾಲೂಕಿನಲ್ಲಿ, ಈಗ ಮೈಸೂರಿನಲ್ಲಿ ಜಿಲ್ಲೆಯಲ್ಲಿ 8 ತಾಲೂಕಿದೆ. ಸೊ ಪ್ರತಿ ತಾಲೂಕಿಗೂ ಮೂರು ದಿವಸ ನಮ್ಮ ಈ ಫಿಸಿಯೋಥೆರಪಿಗಳನ್ನ ತಜ್ಞರನ್ನ ನಾವು ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಾ ಇದೀವಿ. ಸೊ ಯಾರಿಗೆ ಅಗತ್ಯ ಇದೆ ಅವರಿಗೆ ಫಿಸಿಯೋಥೆರಪಿಗಳನ್ನ ಅವರ ಹಂತದಲ್ಲೇ ಮಾಡುವಂತದ್ದನ್ನು ಕಾರ್ಯಕ್ರಮ ರೂಪಿಸಿದ್ದೇವೆ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಹಲೋ
2: ಹಲೋ ಸರ್, ಕೇಳಿಸ್ತೇನೆ ಸರ್.
1: ಹಾ ಹೇಳಿ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ? ಸುಣ್ಕಲ್ಮಠದಿಂದ. ಕುಮಾರ್ ಅಂತನಾ?
2: ಕುಮಾರ್ ಸರ್.
1: ಹಾ ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ ಕುಮಾರ್ ಅವರೇ?
2: ಸರ್, ನಾವು ಮಾಡಿದ್ವಿ
1: ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ತೀನಿ.
0: ಹಾ ಖಂಡಿತ ಕುಮಾರ್ ಅವರೇ, ನಿಮ್ ಪ್ರಶ್ನೆ ಅರ್ಥ ಆಯ್ತು ನನಗೆ. ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಬ್ಯಾಂಕಿಗೆ ಹೋದ್ರೆ ಅಂತಕ್ಕಂಥದ್ದು ತಮ್ಮ ಅಭಿಪ್ರಾಯ. ಖಂಡಿತವಾಗಿಯೂ ಈ ಬ್ಯಾಂಕ್ ಅಥವಾ ಯಾವುದೇ ಹಣಕಾಸಿನ ಸಂಸ್ಥೆಗಳು ಏನಿದೆ ಅಷ್ಟು ಸುಲಭವಾಗಿ ನಮಗೆ ಸಾಲದ ಸೌಕರ್ಯಗಳನ್ನ ಒದಗಿಸ್ಕೊಡ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಎರಡು ಅಂಶಗಳನ್ನ ಗಮನಿಸ್ತಾರೆ. ಈಗ ನೀವು ಅಂಗಡಿ ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ, ಈ ಅಂಗಡಿ ಯಾವ ಮಟ್ಟಕ್ಕೆ ಮಾಡಿದ್ದೀರಿ ಅನ್ನೋದು ಬೇಕಾಗ್ತದೆ. ಅವ್ರು ಗಮನಿಸ್ತಾರೆ ನಿಮ್ಮ ವಹಿವಾಟು ಎಷ್ಟು, ಪ್ರಾವಿಷನ್ ಸ್ಟೋರ್ ಇದೆ, ಈಗ ಪ್ರಾವಿಷನ್ ಸ್ಟೋರ್ ಅಲ್ಲಿ ನಿಮ್ಮ ವಹಿವಾಟು ಪ್ರತಿದಿನ ಎಷ್ಟು ವ್ಯಾಪಾರ ಮಾಡ್ತಾ ಇದ್ರಿ, ಅದರಿಂದ ನೀವೆಷ್ಟು ಲಾಭ ಗಳಿಸ್ತಾ ಇದ್ರಿ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ನೀವೀಗ ಒಂದಷ್ಟು ದುಡ್ಡನ್ನ ಸಾಲ ಬೇಕು ಅಂತ ಕೇಳಿ, ಉದಾಹರಣೆಗೆ 1 ಲಕ್ಷ ಸಾಲ ಕೊಡಿ ಸರ್ ನನಗೆ ಅಂಗಡಿ ಮಾಡ್ಲಿಕ್ಕೆ ಅಂತ. ಸೊ ಈ 1 ಲಕ್ಷ ಸಾಲವನ್ನ ಅವ್ರು ಕೊಡ್ಬೇಕು ಅಂತ ಅಂದ್ರೆ ನೀವು ಅದನ್ನ ಮರುಪಾವತಿಯ ನಿಮ್ಮ ಸಾಮರ್ಥ್ಯವನ್ನು ಅವ್ರು ಗಮನಿಸ್ತಾ ಹೋಗ್ತಾರೆ. ಯಾಕಂದ್ರೆ ನಿಮ್ಮ ಆದಾಯ ಈಗ 500,000 ರೂಪಾಯಿ ಇದ್ರೆ ವ್ಯಾಪಾರ ಪ್ರತಿದಿನ, ಅದರಲ್ಲಿ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗ್ತದ? ಅವ್ರು ಕೊಡೋ ಬಂಡವಾಳಕ್ಕೆ, ಯಾಕಂದ್ರೆ ಅವ್ರ ಬ್ಯಾಂಕ್ನವ್ರು ಕೊಡೋದು ಸಾಲ ದುಡ್ಡು ಯಾವುದು, ಸಾರ್ವಜನಿಕರ ಹಣ. ಸೊ ಆ ಹಣವನ್ನು ನಾವು ಒಬ್ಬರಿಗೆ ಸಾಲ ಕೊಡ್ತಾ ಇದ್ದೀವಿ ಅಂತಂದಾಗ ಅದು ಮರುಪಾವತಿಯ ಸಾಮರ್ಥ್ಯ ಮತ್ತು ಮರುಪಾವತಿಯ ವೇಗವನ್ನು ಅವ್ರು ಗಮನಿಸ್ತಾರೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೋಡಿದಾಗ ಕೆಲವು ಹಣಕಾಸಿನ ಸಂಸ್ಥೆಗಳು ಸಾಲಗಳನ್ನು ಕೊಡೋದಕ್ಕೆ ತಿರಸ್ಕಾರವನ್ನು ಮಾಡ್ತಾರೆ. ಸೊ ಅದಕ್ಕೆ ಒಂದು ನಾವೇನು ಹೇಳ್ತಿದ್ದೀವಿ, ಈಗ ಇಂದಿನ ಒಂದೆರಡು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕೊಟ್ಟಿವಿ. ಒಂದು ನಿಮ್ಮ ಏನು ಬಿಸ್ನೆಸ್ ಪ್ಲಾನ್ ಏನಿದೆ, ನಿಮ್ಮ ಈಗ ಅಂಗಡಿ ಮಾಡ್ತಾ ಇದ್ರಿ, ಇದನ್ನ ಒಂದು ಅವರಿಗೆ ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗತ್ತೆ. ನಾನು ಈಗ ಏನು ವ್ಯಾಪಾರ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಎಷ್ಟು ಹಣ ಗಳಿಸ್ತಾ ಇದ್ದೀನಿ, ನಾನು ಎಷ್ಟು ನನ್ನ ಕುಟುಂಬದ ಅಗತ್ಯತೆಗಳಿಗೆ ಖರ್ಚನ್ನು ಮಾಡ್ತಾ ಇದ್ದೀನಿ, ಎಷ್ಟು ಹಣವನ್ನು ಉಳಿತಾಯ ಮಾಡಿ ನಿಮ್ಮ ಸಾಲವನ್ನು ನಾನು ತೀರಿಸ್ಬೋದು, ಈ ತರದ ಅಂಶಗಳನ್ನು ನಾವು ಆ ಒಂದು ಪ್ರಸ್ತಾವನೆಯಲ್ಲಿ ಸಿದ್ಧಪಡಿಸ್ಬಿಟ್ಟು ಬ್ಯಾಂಕ್ನವರಿಗೆ ಅಥವಾ ಹಣಕಾಸಿನ ಸಂಸ್ಥೆಗಳಿಗೆ ಅವರ ಗಮನವನ್ನು ಸೆಳೆದಾಗ ಖಂಡಿತವಾಗಿಯೂ ಸಿಗುತ್ತೆ. ನೀವು ನಮ್ಮ ಕ್ಷೇತ್ರ ಮಟ್ಟದ ಯಾರು ಸಿಬ್ಬಂದಿಗಳಿದ್ದಾರೆ ಅಥವಾ ಅಧಿಕಾರಿಗಳು ಯಾರಿದ್ದಾರೆ ಅವ್ರ ಜೊತೆ ಸಮನ್ವಯತೆಯನ್ನು ಮಾಡೋಣ. ನಿಮ್ಮ ನಂಬರ್ ಇದೆ, ನಾವು ಕಮ್ಯುನಿಕೇಟ್ ಮಾಡ್ತೀವಿ, ನಿಮ್ಮ ಜೊತೆ ಸಂಪರ್ಕವನ್ನು ಮಾಡ್ತೇವೆ. ಸೊ ನೀವು ಯಾವ ಥರದ ಉದ್ಯಮ ಮಾಡ್ತಾ ಇದ್ದೀರಿ, ಅದಕ್ಕೆ ಏನೆಲ್ಲ ಸಹಕಾರವನ್ನು ನಾವು ಕೊಡ್ಬೋದು ನಮ್ಮ ಸಂಸ್ಥೆ ಕಡೆಯಿಂದ ಅನ್ನೋದನ್ನ ಪ್ರಯತ್ನವನ್ನು ಮಾಡ್ತೀವಿ ಕುಮಾರ್ ಅವರೇ.
1: ಧನ್ಯವಾದಗಳು ಕುಮಾರ್ ಅವರೇ.
0: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ನಾನು ಆಗ್ಲೇ ಹೇಳಿದಾಗೆ ಇದು ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಾಡ್ತಕ್ಕಂಥದ್ದು. ಎರಡನೇ ಪ್ರಶ್ನೆ ಕೇಳಿದ್ರೆ ಸಾಮಾಜಿಕವಾಗಿ ಅಂತ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಈಗಾಗಲೇ ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಸಂದರ್ಭದಲ್ಲಿ ಇಲ್ಲಿ ಒಂದು ಸಾಮಾಜಿಕ ಸವಲತ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ಈಗ ಪ್ರತಿಯೊಬ್ಬರು ವಿಶೇಷಚೇತನ ವ್ಯಕ್ತಿಗಳಿಗೆ ಹಲವಾರು ಸರ್ಕಾರಿ ದಾಖಲೆಗಳ ಅಗತ್ಯಗಳಿದೆ. ಉದಾಹರಣೆಗೆ ಪಿಂಚಣಿ ಬೇಕು, ಅದಕ್ಕೊಂದು ಅವರ ಅಂಗವಿಕಲರು ಆಗಿದ್ದಾರೆ ಅನ್ನೋದಕ್ಕೆ ಒಂದು ಕಾರ್ಡ್ ಅನ್ನ ಕೊಡ್ತಾರೆ, UDID ಕಾರ್ಡ್ ಅಂತ ಹೇಳಿ, ಅಥವಾ ಬ್ಯಾಂಕ್ ಅಕೌಂಟ್ ಆಗಿರ್ಬೋದು, ಅಥವಾ ಬೇರೆ ತರದ ಒಂದು ಡ್ರೈವಿಂಗ್. ಈಗ ತುಂಬಾ ಜನ ನಾನು ವ್ಯಾಪಾರ ಮಾಡ್ತೀನಿ ಅಂತ ಹೋಗ್ತಾರೆ, ಆದ್ರೆ ಗಾಡಿಗಳು ಓಡಿಸ್ಬೇಕು, ಆದ್ರೆ ಲೈಸೆನ್ಸ್ ಇರೋದಿಲ್ಲ,
3: ಆ ಲೈಸೆನ್ಸ್ ಕೊಡಿಸುವಂತದ್ದು ಅಥವಾ ಕೆಲವು ಸರ್ಟಿಫಿಕೇಟ್ಗಳು ಬೇಕಾಗುತ್ತದೆ, ಜಮೀನಿಗೆ ಸಂಬಂಧಪಟ್ಟಂತದ್ದಾಗಿರ್ಬೋದು. ಈಗ ಉದಾಹರಣೆಗೆ ನಾನು ಒಂದು ಮೇಕೆ ಶೆಡ್ ಮಾಡಬೇಕು ಅಂತ ಹೇಳ್ತಾರೆ,

0: ಆದರೆ ಭೂಮಿ ಅವ್ರ ಹೆಸರಲ್ಲಿರಲ್ಲ, ಅವರ ತಂದೆನೋ ತಾಯಿನೋ ಅವ್ರ ಯಾರ್ದೋ ಒಂದು ಕುಟುಂಬದ ಹೆಸರಿನಲ್ಲಿ ಇರ್ತದೆ ಸದಸ್ಯರಲ್ಲಿ. ಇವ್ರ ಹೆಸರಲ್ಲಿಲ್ಲ ಅಂತಂದ್ರೆ ಅವರಿಗೆ ಯಾವುದೇ ತರದ ಪ್ರಯೋಜನಗಳು ಸಿಗೋದಕ್ಕಿಲ್ಲ. ಸೊ ಹಾಗಾಗಿ ಈ ತರದ ಒಂದು ಏನು ಸರ್ಕಾರಿ ದಾಖಲೆಗಳೇನಿದೆ, ಆ ಜಾತಿ ಪ್ರಮಾಣ ಪತ್ರ ಇರ್ಬೋದು ಅಥವಾ ಕೃಷಿಕರ ಅಂತದಾಗಿರ್ಬೋದು ಅಥವಾ ವಾಸ ದೃಢೀಕರಣ ಪತ್ರಗಳಾಗಿರ್ಬೋದು, ಈ ತರದ ಒಂದು ಸವಲತ್ತುಗಳನ್ನ ನಾವು ಅಥವಾ ಬಸ್ ಪಾಸ್ಗಳಾಗಿರ್ಬೋದು ಈ ತರದ ಏನು ಜನ ಸಾಮಾನ್ಯವಾಗಿ ನಮ್ಮ ವಿಶೇಷಚೇತನ ವ್ಯಕ್ತಿಗಳು ಸರಳವಾಗಿ ಎಲ್ಲಾ ಕಡೆ ಓಡಾಡೋದಕ್ಕೆ ಬೇಕಾಗತಕ್ಕಂತಹ ಕಾನೂನಾತ್ಮಕ ಏನು ತುಣುಕುಗಳೇನಿದೆ ಅವುಗಳನ್ನ ಹೋಗಲಾಡಿಸೋದಕ್ಕೆ ಸವಲತ್ತುಗಳನ್ನ ಒಂದು ಕೊಡ್ತಾ ಇದ್ದೇವೆ. ಎರಡನೇದು ಒಂದು ಬೆಂಬಲ ವ್ಯವಸ್ಥೆಗಳು. ಈಗ ನಾನು ಆಗ್ಲೇ ಹೇಳಿದೆ, ಪ್ರತಿ ಹಳ್ಳಿಗಳಲ್ಲೂ ನಾವು ಒಬ್ಬರೇ ಆಗಿ ಯೋಚನೆ ಮಾಡಬೇಕು, ಒಂದು ಸಂಘಟಿತ ಪ್ರಯತ್ನ ಮಾಡೋದಕ್ಕೂ ಸಾಕಷ್ಟು ವ್ಯತ್ಯಾಸಗಳಿವೆ. ಹಾಗಾಗಿ ನಾವು ಅವ್ರನ್ನ ಈ ಸ್ವಸಹಾಯ ಸಂಘಗಳು ಈ ಒಕ್ಕೂಟಗಳ ಮಾಡೋದ್ರ ಮೂಲಕ ಅವರ ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಜೀವನೋಪಾಯಕ್ಕೆ ಪೂರಕವಾಗಿ ಇವೆಲ್ಲದಕ್ಕೂ ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿಯನ್ನು ಮಾಡ್ತಾ ಇದ್ದೇವೆ. ಮೂರನೇ ಭಾಗ ಬಂದು ಕೌಶಲ್ಯ ಅಭಿವೃದ್ಧಿ. ನಾನು ಆಗ್ಲೇ ಹೇಳಿದಿನಿ, ಸೊ ನಮ್ಮಲ್ಲಿ ನಮ್ಮ ಸಂಸ್ಥೆದೇ ಕೆಂಚನಹಳ್ಳಿಯಲ್ಲಿ ತರಬೇತಿ ಸಂಸ್ಥೆಗಳಿದೆ ಅಥವಾ ಇತರ ಇನ್ನಿತರ ಅವರಿಗೆ ವಿಶೇಷವಾದಂತಹ ತರಬೇತಿಗಳು ಬೇಕಂದಾಗ ಅವರಿಗೆ ಕೌಶಲ್ಯ ಅಭಿವೃದ್ಧಿಗಳನ್ನು ಕೊಡುವಂತದ್ದು, ತಾಂತ್ರಿಕತೆಯನ್ನ ಹೆಚ್ಚು ಮಾಡುವಂತದ್ದು, ಅದನ್ನ ಕೊಡುವಂತದ್ದು. ಸೊ ಹಾಗೆ ಉದ್ಯೋಗವನ್ನು ಒದಗಿಸೋದಕ್ಕೆ ನಮ್ಮ ಉದ್ದೇಶ ಏನಂದ್ರೆ, ತರಬೇತಿ ಕೊಟ್ಟ ನಂತರ ಅವ್ರನ್ನ ಹಾಗೆ ಸುಮ್ಮನೆ ಬಿಡುವಂತದ್ದಲ್ಲ, ತರಬೇತಿ ಪಡೆದಂತ ಪ್ರತಿಯೊಬ್ಬರು ಸಹ ಏನಾದರೂ ಒಂದು ಆದಾಯವನ್ನು ಗಳಿಕೆ ಮಾಡುವಂತದ್ದು ಆಗ್ಬೇಕು. ಇದು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಚಟುವಟಿಕೆಯಲ್ಲಿ ಮಾಡ್ತಕ್ಕಂತಹ ಒಂದು ಚಟುವಟಿಕೆಗಳು.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ನಾಗರಾಜ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ.
2: ನಮಸ್ಕಾರ ಸರ್.
0: ನಮಸ್ಕಾರ ನಾಗರಾಜ್ ಅವರೇ.
2: ಈ ವಯಸ್ಸು ಮತ್ತು ಲಿಂಗ ಏನು, ಎಷ್ಟು ವಯಸ್ಸಿನವ್ರು ಸೇರ್ಕೋಬಹುದು ನಿಮ್ಮ ಸಂಸ್ಥೆ?
0: ಒಳ್ಳೆ, ಬಹಳ ಉತ್ತಮವಾದ ಪ್ರಶ್ನೆಯನ್ನ ಕೇಳಿದಿರಿ ನಾಗರಾಜ್ ಅವರೇ. ನಮ್ಮಲ್ಲಿ ಈ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಇದು ಯಾವುದೇ ನಮ್ಮಲ್ಲಿ ಅಡೆತಡೆಗಳಿಲ್ಲ, ಯಾವುದೇ ಅವರ ಹಿನ್ನೆಲೆಗಳನ್ನ ನಾವು ಇಲ್ಲಿ ಗಮನಿಸ್ತಾ ಇಲ್ಲ. ಆ ವಯಸ್ಸಿನ ಮಿತಿ ಇಲ್ಲ. ಈಗ ಸಣ್ಣ ಮಕ್ಕಳಿಂದ 2-3 ವರ್ಷ ಆಗಿರ್ತದೆ, ಸೊ ಅಂತ ಮಕ್ಕಳು ಬರ್ಬೋದು ಸರ್. ಆ ಸಣ್ಣ ಮಕ್ಕಳಿಗೆ ನೋಡ್ತೀರಿ ಅಂತಂದ್ರೆ ಅವರ ಆರೈಕೆದಾರರು ಅಂತ ಹೇಳ್ತೀವಿ, ಅವರ ಪೋಷಕರಾಗಿರ್ತಾರೆ. ಸೊ ಆ ಪೋಷಕರನ್ನ ನಾವು ಬಲಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ಈಗ ಉದಾಹರಣೆಗೆ ಮಿದುಳು ವಾತ ಅಥವಾ ಸೆರೆಬ್ರಲ್ ಪಾಲಿಸಿ ಅಂತ ಹೇಳ್ತೀವಿ. ಸಣ್ಣ ಮಕ್ಕಳ ವಯಸ್ಸಿನಲ್ಲೇನೆ ಅವರಿಗೆ ಆರೋಗ್ಯದ ಒಂದು ನ್ಯೂನತೆಗಳು ಬರ್ತದೆ. ಸೊ ಆ ಮಕ್ಕಳನ್ನ ನೋಡ್ಕೊಳ್ಳುವಂಥದಕ್ಕೆ ಯಾರು ಜವಾಬ್ದಾರಿ ಆಗಿರ್ತಾರೆ? ಅವರ ಪೋಷಕರು, ಅವರ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ಆಗಿರ್ಬೋದು, ಅಥವಾ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಯಾರೋ ಒಬ್ಬರ ಸಂಬಂಧಿಕರು ಇರ್ತಾರೆ. ಸೊ ಅವರನ್ನೂ ಸಹ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಈ ಆರೈಕೆದಾರರು ಅಂತ ಏನಿರ್ತೀವಿ, ಆ ಮಕ್ಕಳು ಮತ್ತು ಆರೈಕೆದಾರರು. ಹಾಗಾಗಿ ವಿಶೇಷ ಚೇತನ ವ್ಯಕ್ತಿಗಳು ನಮ್ಮ ಈ ಯೋಜನೆ ಅಡಿಯಲ್ಲಿ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ. ಎಲ್ಲ ವಯೋಮಾನದವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು, ಸವಲತ್ತುಗಳನ್ನ ಪಡ್ಕೋಬಹುದು. ಇದು ವಯಸ್ಸಿಗೆ ಸಂಬಂಧಪಟ್ಟ. ಎರಡನೇದು, ತಾವು ಲಿಂಗವನ್ನ ಕೇಳಿದ್ರೆ ಯಾವ ಪುರುಷ ಅಥವಾ ಮಹಿಳೆ, ನಮ್ಮಲ್ಲಿ ಆ ತರದ ಯಾವುದೇ ತರದ ಭೇದ ಭಾವಗಳು. ಯಾಕಂದ್ರೆ ಇಲ್ಲಿ ನಾನು ಪ್ರಾರಂಭದಲ್ಲಿ ಹೇಳಿದೆ, ನಾವು ಮಾನವ ಒಂದು ಸಂಪನ್ಮೂಲವನ್ನ ಕ್ರೋಢೀಕರಣವನ್ನು ಮಾಡ್ತೇವೆ, ಸಾಮಾಜಿಕ ಕ್ರೋಢೀಕರಣವನ್ನು ಮಾಡ್ತಾ ಇದ್ದೀವಿ, ಬೆಂಬಲ ವ್ಯವಸ್ಥೆಯನ್ನು ಸೃಷ್ಟಿ ಮಾಡೋಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಇಲ್ಲಿ ಯಾರೂ ಸಹ ತಾರತಮ್ಯದಿಂದ ಒಳಗಾಗಬೇಕು ಅನ್ನೋದು ಈ ನಮ್ಮ ಸಂಸ್ಥೆಯ ಮೂಲ ಉದ್ದೇಶ ಇಲ್ಲ. ಯಾರೂ ಸಹ ತಾರತಮ್ಯದಿಂದ ಬಳಲದ ರೀತಿಯಲ್ಲಿ ಹೊರಗಡೆ ಬರಬೇಕು ಅನ್ನೋದು ಈ ಸಂಸ್ಥೆಯ ಮೂಲ ಉದ್ದೇಶ ಆಗಿರೋದ್ರಿಂದ ನಾವು ಯಾವುದೇ ಲಿಂಗ ತಾರತಮ್ಯವನ್ನು ಇಟ್ಕೊಂಡಿಲ್ಲ. ಪ್ರತಿಯೊಬ್ಬರೂ ಸಹ, ಯಾರೆಲ್ಲ ವಿಶೇಷಚೇತನ ವ್ಯಕ್ತಿಗಳಿದ್ದಾರೆ, ಪ್ರತಿಯೊಬ್ಬರೂ ಸಹ ನಮ್ಮ ಈ ಕಾರ್ಯಕ್ರಮದ ಒಂದು ಭಾಗಿಯಾಗಲಿಕ್ಕೆ ಅವಕಾಶಗಳಿದೆ. ನಾಗರಾಜ್ ಅವರೇ,
2: ಒಳ್ಳೊಳ್ಳೆ ಪ್ರೋಗ್ರಾಮ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸರ್.
0: ಖಂಡಿತ ಖಂಡಿತ, ಎಲ್ಲ ನಿಮ್ ಸಹಕಾರಗಳು, ನಿಮ್ಮಂತ ಜನ ಬಂದು ಭಾಗವಹಿಸಬೇಕು, ಅದರ ಪ್ರಯೋಜನ ಪಡ್ಕೊಂಡಷ್ಟು ಆ ಕಾರ್ಯಕ್ರಮದ ಇಮ್ಮಡಿ ಹೆಚ್ಚಾಗ್ತಾ ಹೋಗ್ತದೆ. ಸೊ ಹಾಗಾಗಿ ನೀವು ಹಲವಾರು ಜನರಿಗೆ ತಿಳಿಸಿ ಆ ಕಾರ್ಯಕ್ರಮದ ಬಗ್ಗೆ, ಕೆಂಚನಹಳ್ಳಿಯಲ್ಲಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಇನ್ನಷ್ಟು ಪ್ರಯೋಜನ ಹೆಚ್ಚಿನ ಜನರಿಗೆ ಸಿಗ್ತದೆ. ಖಂಡಿತ ಖಂಡಿತ, ನಾವು ಇಲ್ಲಿ ಏನಂದ್ರೆ ಇಲ್ಲಿ ಸಂಘಟಿತ ಪ್ರಯತ್ನ ನೋಡ್ತಾ ಇದ್ದೀವಿ. ಇಲ್ಲಿ ಕೇವಲ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಒಂದೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ನಾವು ಎಲ್ಲ ಸಂಸ್ಥೆಗಳ ಜೊತೆ ಕೈ ಜೋಡಿಸ್ತಾ ಇದ್ದೀವಿ. ಸರ್ಕಾರದೊಟ್ಟಿಗೆ ಎಲ್ಲ ಇಲಾಖೆ, ಸರ್ಕಾರದಲ್ಲಿ 43 ಇಲಾಖೆಗಳು ಬರ್ತದೆ, ಪ್ರತಿಯೊಂದು ಇಲಾಖೆ ಜೊತೆ ನಾವು ಕೈ ಜೋಡಿಸಿ ಕೆಲಸವನ್ನ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಬಹಳ ಪ್ರಮುಖ ಏನಂತಂದ್ರೆ ತಾವುಗಳು, ಸಮುದಾಯ. ನೀವಿಲ್ಲದೆ ಯಾವುದು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಮುದಾಯ, ಸರ್ಕಾರ, ಜನಪ್ರತಿನಿಧಿಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಇವರೆಲ್ಲರ ಒಂದು ಸಹಕಾರದೊಂದಿಗೆ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ಕೇವಲ ಒಂದು ಏನೋ ಒಂದು ಸೇತುವೆಯಾಗಿ, ಒಂದು ಸೇತು ಬಂಧವಾಗಿ ಕಾರ್ಯವನ್ನು ನಿರ್ವಹಿಸುವಂತ ಪ್ರಯತ್ನ ನಮ್ಮ ಸಂಸ್ಥೆ ಮಾಡ್ತಾ ಇದ್ದೀವಿ.
2: ಕಂಡ್ರೆ ಬಹಳ ತುಚ್ಛವಾಗಿರುವುದೆಲ್ಲ ಕಾಣ್ತಾರೆ ಸರ್. ನೋಡುವ ಹೃದಯವಂತರು ಇರ್ಬೇಕು ಮತ್ತೆ ಮಾನವೀಯತೆಯಿಂದ ನೋಡ್ಬೇಕು ಅಂತ ನನ್ನ ಅಭಿಪ್ರಾಯ.
0: ಬಹಳ ಬಹಳ ಒಳ್ಳೆಯ ಅಭಿಪ್ರಾಯ ನಾಗರಾಜ್ ಅವರೇ. ತಾವು

ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮಂಥವ್ರು ನಮಗೆ ಕೈ ಜೋಡಿಸ್ಬೇಕು, ಸಮಾಜದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಬದಲಾವಣೆಯನ್ನು ತರಬೇಕಾಗ್ತದೆ. ಸೊ ಭಾಳ ವಿಶೇಷವಾಗಿ ಅದರಲ್ಲೂ ಏನಂತಂದ್ರೆ ಯಾರು ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರ ಆರೈಕೆ ಮಾಡ್ತಾರಲ್ಲ, ಅವರು ಸಾಮಾಜಿಕವಾಗಿ ಹಲವಾರು ಏನು ಈ ತಾವೇನು ಹೇಳಿದ್ರಿ ಅವರನ್ನ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನೋಡ್ತಾರೆ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದಿಲ್ಲ, ಒಂದು ಫಂಕ್ಷನ್

0: ಸಮಾಜದಲ್ಲಿ ಎಲ್ಲರೂ ಸಹ ಏನು ಬಾಳುವುದಕ್ಕೆ ಅರ್ಹತೆ ಇರ್ತಕ್ಕಂಥವ್ರು ಅಗತ್ಯತೆಗಳನ್ನು ನಾವು ಕೊಡಬೇಕಾಗ್ತದೆ, ಆ ಸೌಕರ್ಯವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ಮನಸ್ಸಿಗೆ ಬಂದ್ಬಿಟ್ರೆ ನೀವು ತಾವು ಹೇಳ್ದಂಗೆ ಸಮಾಜದಲ್ಲಿ ಆ ತಾರತಮ್ಯ ಅನ್ನೋ ಮನಸ್ಥಿತಿ ಹೋಗ್ಲಾಡಿಸ್ಬೋದು ನಾಗರಾಜ್ ಅವರೇ.
1: ಧನ್ಯವಾದಗಳು ನಾಗರಾಜ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್, ಈಗ ತಾವು ವಿಶೇಷ ಚೇತನರ ಒಂದು ಸ್ವಸಹಾಯ ಸಂಘಗಳ ಒಂದು ಬಲವರ್ತನೆ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಅಂದ್ರೆ ಈ ಸಂಘಗಳ ಮೂಲಕವೇ ಎಲ್ಲವನ್ನ ಪೂರೈಸಲು ಸಾಧ್ಯ ಅಥವಾ ವೈಯಕ್ತಿಕವಾಗೂ ಕೂಡ ಅವರು ಸೌಲಭ್ಯಗಳನ್ನು ಪಡಿಬಹುದಾ ಅಥವಾ ಹೇಗೆ ಸರ್?
0: ಬಹಳ ಒಳ್ಳೆ ಪ್ರಶ್ನೆ ನಿಕರಾಜ್ ಅವರೇ. ಸೊ ಇಲ್ಲಿ ಎರಡು ವಿಭಾಗದಲ್ಲಿ ನೋಡ್ತಾ ಇದ್ದೀವಿ. ಏನು ನಮ್ಮ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರನ್ನ ಮೊದಲು ಸ್ವಸಹಾಯ ಸಂಘಕ್ಕೆ ತರ್ತಾ ಇದ್ದೀವಿ. ಇಲ್ಲಿ ಅವರ ವೈಯಕ್ತಿಕ ಅಗತ್ಯತೆಗಳನ್ನ ಗುಂಪಿನಲ್ಲಿ ಚರ್ಚೆಯನ್ನ ಮಾಡಿ ಆ ಪ್ರಯೋಜನವನ್ನ ಪಡ್ಕೊಳ್ತಕ್ಕಂಥದ್ದು, ಅದು ವೈದ್ಯಕೀಯಕ್ಕೆ ಸಂಬಂಧಿಸಿದಿರ್ಬೋದು, ಆರೋಗ್ಯಕ್ಕೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾಗಿರ್ಬೋದು, ಆರ್ಥಿಕ ಚಟುವಟಿಕೆಗೆ ಸಂಬಂಧಿಸಿದ್ದಾಗಿರ್ಬೋದು. ಸೊ ಈಗ ಕೆಲವರು ಆ ಸಂಘಗಳಲ್ಲಿ ಬಂದಾಗ ಅವ್ರು ಕೆಲವರು ಹೂ ಕಟ್ಟುವಂಥದ್ದಾಗಿರ್ಬೋದು, ಯಾವ್ದಾದ್ರು ಒಂದು ಆಹಾರ ಪದಾರ್ಥವನ್ನು ತಯಾರು ಮಾಡುವಂಥದ್ದಾಗಿರ್ಬೋದು, ಸಾಂಬಾರ್ ಪುಡಿ ಇರ್ಬೋದು, ಹಪ್ಪಳ ಇರ್ಬೋದು, ಇದು ಎಲ್ಲ ವೈಯಕ್ತಿಕವಾಗಿ ಬೆಳವಣಿಗೆಯನ್ನು ಹೊಂದಲಿಕ್ಕೆ ಸಾಧ್ಯ ಇದೆ. ಆದರೆ ಮಾರುಕಟ್ಟೆ ಅಂತ ಬಂದಾಗ ಅವರಿಗೆ ತೊಡಕಾಗ್ತದೆ. ಸ್ವಂತವಾಗಿ ಉತ್ಪಾದನೆಯನ್ನು ಮಾಡಬಹುದು, ಆದರೆ ಮಾರುಕಟ್ಟೆ ಅಂತ ಬಂದಾಗ ಒಂದು ಬೆಂಬಲ ವ್ಯವಸ್ಥೆ ಬೇಕು. ಆಗ ನಮಗೆ ಈ ಸ್ವಸಹಾಯ ಸಂಘ ಪ್ರಥಮ ಹಂತದ ಒಂದು ಮಾರುಕಟ್ಟೆ ವ್ಯವಸ್ಥೆ. ಎರಡನೇದು ಒಕ್ಕೂಟ. ಈ ಒಕ್ಕೂಟದಲ್ಲಿ ಏನಂತಂದ್ರೆ ದೊಡ್ಡ ಮಟ್ಟದಲ್ಲಿ ಈಗ ಒಂದೊಂದು ಗ್ರಾಮದಲ್ಲಿ ಒಂದೊಂದು ಒಂದೋ ಎರಡು ಎಸ್ಎಜ್ಜಿಗಳು ಇರ್ತದೆ, ಸ್ವಸಹಾಯ ಸಂಘಗಳು. ಇಡೀ ತಾಲೂಕಿಗೆ ಬಂದಾಗ ಒಂದು 30-35 ಸಂಘಗಳು. ಈ ಎಲ್ಲ ಒಕ್ಕೂಟವನ್ನಲ್ಲಿ ಬರೋದ್ರಿಂದ ಈ ಒಕ್ಕೂಟ ನಾವು ಆ 4 ವಿಭಾಗಗಳಲ್ಲಿ ಬಲಪಡಿಸಬೇಕು ಅಂತ ಆಲೋಚನೆಯನ್ನ ಮಾಡ್ತಾರೆ. ಒಂದು ಅವರನ್ನ ಈ ಒಕ್ಕೂಟವೇ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಸಂಸ್ಥೆ ಜೊತೆಗೂಡಿ ಅವರ ಆರೋಗ್ಯದ ಇರ್ಬೋದು, ನಾನಾಗ್ಲೇ ಮಾತನಾಡಿದೆ, ಮತ್ತೊಮ್ಮೆ ಹೇಳ್ತಾ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಅದನ್ನ ಶಿಕ್ಷಣಕ್ಕೆ ಸಂಬಂಧಿಸಿದಾಗಿರ್ಬೋದು, ಮತ್ತೆ ಸಾಮಾಜಿಕ ಸವಲತ್ತುಗಳಿಗಿರ್ಬೋದು, 4 ಆರ್ಥಿಕ ಚಟುವಟಿಕೆ, ಇವೆಲ್ಲವನ್ನ ಬಲಪಡಿಸುವಂತದ್ದನ್ನ ನಾವು ಈಗ ಒಕ್ಕೂಟದಲ್ಲಿ ತರ್ತಾ ಇದ್ದೀವಿ. ಒಕ್ಕೂಟದಲ್ಲಿ ಈ 4 ವಿಭಾಗಗಳಿಗೆ ಒಂದು ಉಪ ಸಮಿತಿಗಳನ್ನ ರಚನೆಯನ್ನ ಮಾಡ್ತಾ ಇದೆ. ಈ ಉಪ ಸಮಿತಿಗಳು ಈ ವಿಶೇಷ ಚೇತನ ವ್ಯಕ್ತಿಗಳ ಅಗತ್ಯತೆಗಳನ್ನ ಗುರುತಿಸುವಂತಹ ಮತ್ತು ಅದನ್ನ ಪೂರೈಸುವಂತಹ ಪ್ರಯತ್ನ ಈ ಒಕ್ಕೂಟವೇ ಮುಂದುವರಿಸ್ತಾ ಹೋಗುತ್ತೆ.
1: ಓಕೆ ಸರ್, ಅದರ ಬಗ್ಗೆ ಮುಂದುವರ್ಸೋಣ. ಮತ್ತೆ ನಮ್ಮ ಕರೆ ಇದೆ. ಹಲೋ, ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಿದ್ದೀರಾ?
0: ಅವರು ಸಂಪರ್ಕ ಮೋಸ್ಟ್ಲಿ ಇದಾಗಿರ್ಬೋದು.
1: ತಾವು ಮಾತನಾಡ್ತಾ ಇದ್ರೆ ಅಂದ್ರೆ ಸಂಘಗಳಲ್ಲದೆ ವೈಯಕ್ತಿಕವಾಗಿ ಕೂಡ ಹೀಗೆ ಸಹಕಾರವನ್ನು ನೀಡಬಹುದು, ಒಕ್ಕೂಟದ ಮೂಲಕ ಯಾವ ತರ ನಾವು ಆರ್ಥಿಕವಾಗಿ ಬೆಂಬಲವನ್ನು ನೀಡಬಹುದು ಅನ್ನೋದ್ರ ಬಗ್ಗೆ ತಾವು ಮಾತನಾಡ್ತಾ
0: ಇದ್ದಾರೆ. ಖಂಡಿತ. ಈಗ ಒಂದು ಏನಂತಂದ್ರೆ ಈಗ ನಮ್ದು ಏನು ಒಕ್ಕೂಟಗಳು ಏನಾಗಿದೆ, ಈ ಒಕ್ಕೂಟಗಳನ್ನ ನಾವೀಗ ಒಂದು 4 ಉಪ ಸಮಿತಿಗಳಾಗಿ ಒಂದು ರಚನೆಯನ್ನ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನಾನು ಆಗ್ಲೇ ಹೇಳಿದೆ, ತಾಂತ್ರಿಕವಾಗಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಸಂಸ್ಥೆ ಮತ್ತು ಸಿಬ್ಬಂದಿಗಳು ಅದಕ್ಕೆ ಕೆಲಸವನ್ನ ನಿರ್ವಹಿಸ್ತೀವಿ, ಸಲಹೆಗಳನ್ನ ಕೊಡ್ತೇವೆ. ಸೊ ನಾವು ಏನಿದ್ರು ಸಹಾಯಕರ ಒಂದು ಪಾತ್ರದಲ್ಲಿ ನಾವು ಕೆಲಸವನ್ನ ಮಾಡ್ತಿದ್ದೀವಿ. ಸೊ ಇದನ್ನು ಮುಂದುವರಿಸುವಂತ ಜವಾಬ್ದಾರಿ ಯಾರ್ದಾಗಿದೆ, ಒಕ್ಕೂಟದ ಪದಾಧಿಕಾರಿಗಳು, ಅವರೇ ಅದಾದ ನಾಯಕರು. ಸೊ ಇವರು ನಮ್ಮ ಏನು ಸಂಘಗಳಿಗೆ ಅಗತ್ಯಗಳೇನಿದೆ, ಸೊ ಆ ಅಗತ್ಯಗಳನ್ನ ಗುರುತಿಸುವಂತದ್ದು, ಆ ಅಗತ್ಯಗಳನ್ನ ಪೂರೈಸುವಂತದ್ದು, ಮತ್ತೆ ಇದನ್ನು ಒಂದು ಸಂಸ್ಥೆಯಾಗಿ ಬಲಪಡಿಸುವಂತದ್ದು. ಈಗ ಉದಾಹರಣೆಗೆ ಈಗ ವೈದ್ಯಕೀಯ ನೋಡಿದಾಗ ಸಾಕಷ್ಟು ಜನರಿಗೆ ವ್ಯಕ್ತಿಗಳಿಗೆ ಚಿಕಿತ್ಸೆಗಳು ಬೇಕಾಗುತ್ತೆ. ಅದು ಥೆರಪಿ ರೂಪದಲ್ಲಾಗಿರ್ಬೋದು, ಔಷಧಿ ರೂಪದಲ್ಲಾಗಿರ್ಬೋದು. ಅಂದ್ರೆ ಬಹಳ ಪ್ರಮುಖವಾಗಿರೋದಂದ್ರೆ ದೈಹಿಕವಾಗಿ ಬದಲಾವಣೆ ಕಾಣಬೇಕು ಅಂತ ಅಂದಾಗ ಒಂದಷ್ಟು ಥೆರಪಿಗಳ ಅಗತ್ಯಗಳಿವೆ, ಚಿಕಿತ್ಸೆಗಳು. ಈ ಥೆರಪಿ ಚಿಕಿತ್ಸೆಗಳನ್ನ ಕೊಡುವಂತದಕ್ಕೆ ಯಾರು, ಈ ಒಕ್ಕೂಟವೇ ಮುಂದುವರಿಸಿಕೊಂಡು ಹೋಗುವಂತದ್ದು, ಜವಾಬ್ದಾರಿಯನ್ನು ಪಡೆಯುವಂತದ್ದು, ಅದಕ್ಕೆ ಬೇಕಾಗುವಂತಹ ಸಲಹೆಗಳನ್ನ ತರಬೇತಿಗಳನ್ನ ಕೊಡುವಂತದ್ದು. ಇಲ್ಲಿ ಒಂದು ವೈದ್ಯಕೀಯ ಶಿಕ್ಷಣ ಅಂತ ನಾವು ಮಾತನಾಡ್ತೇವೆ. ಈ ವೈದ್ಯಕೀಯ ಶಿಕ್ಷಣ ಅಂತ ಹೇಳಿದ್ರೆ ಈಗ ಥೆರಪಿ ಆಗಿರ್ಬೋದು, ಮಾತಿನ ಕಲಿಸುವಂತದ್ದಾಗಿರ್ಬೋದು. ಇದು ಕೆಲವು ತಾಯಂದಿರು ಅಥವಾ ಕೆಲವು ಮನೆಯ ಕುಟುಂಬದ ಸದಸ್ಯರುಗಳು ಮಕ್ಕಳಿಗೆ ಮಾತನಾಡುವ ಕಲಿಸುವ ಒಂದು ಒಳ್ಳೆಯ ಕೌಶಲ್ಯವನ್ನ ಪಡ್ಕೊಂಡಿರ್ತಾರೆ, ಅವರವರ ಮಕ್ಕಳ ಜೊತೆ ಮಾತನಾಡಿ. ಆದ್ರೆ ನಮ್ಮ ಬಹಳ ಹಲವಾರು ಕಾರಣಗಳಿಂದಾಗಿ ಮಾತಿನ ಸಮಸ್ಯೆ ಇರ್ತಕ್ಕಂಥವು ಮಕ್ಕಳುಗಳು ಮುಂದಿನ ದಿನಗಳಲ್ಲೂ ಬರಬಹುದು. ಈ ಬರುವಂತಹ ಮಕ್ಕಳನ್ನ ತಯಾರಿ ಮಾಡೋದಕ್ಕೆ ನಾವು ಈ ಆಸ್ಪತ್ರೆಗಳು ಅಥವಾ ಮೈಸೂರಿನ ದೊಡ್ಡ ಮಟ್ಟದ ಒಂದು ವಾಕ್ಶ್ರವಣ ಸಂಸ್ಥೆಗಳು, ಈತ ಅಥವಾ ಜೆಎಸ್ಎಸ್ನ ವಾಕ್ಶ್ರವಣ ಸಂಸ್ಥೆಗಳು, ಈ ವಿಭಾಗಕ್ಕೆ ಹೋಗಿ ಚಿಕಿತ್ಸೆ ಪಡೆಯೋದು ಬಹಳ ಕಷ್ಟ. ಸೊ ಹಾಗಾಗಿ ನಾವು ಏನು ಉದ್ದೇಶವನ್ನು ಇಟ್ಕೊಂಡಿದ್ದೀವಿ ಅಂತಂದ್ರೆ, ಈ ಒಕ್ಕೂಟದ ಮೂಲಕ ಅಲ್ಲಿರ್ತಕ್ಕಂಥ ಸದಸ್ಯರುಗಳಲ್ಲೇ ಯಾರು ಈಗ ಮಕ್ಕಳಿಗೆ ಮಾತುಗಳನ್ನ ಕಲಿಸುವಂತಹ ಕೌಶಲ್ಯವನ್ನು ಹೊಂದಿದ್ದಾರೆ, ಅಥವಾ ಸ್ವಯಂ ಸೇವಕರುಗಳು, ಉದಾಹರಣೆಗೆ ಗ್ರಾಮದಲ್ಲಿ ಆಸಕ್ತಿ ಹೊಂದಿರತಕ್ಕಂಥವ್ರು ಇದ್ರೆ ಅವರನ್ನೇ ಸಿದ್ಧಪಡಿಸಿ ಈ ವೈದ್ಯಕೀಯ ಥೆರಪಿಗಳನ್ನ ಅಥವಾ ಚಿಕಿತ್ಸೆಗಳನ್ನ ಕೊಡಿಸುವಂತಹ ಒಂದು ಸಮುದಾಯ ಆಧಾರಿತ ವ್ಯವಸ್ಥೆಯನ್ನ

0: ಈ ಒಕ್ಕೂಟದ ಮೂಲಕ ಬಲಪಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ.
1: ಓಕೆ ಸರ್, ಮತ್ತೊಂದು ಕರೆ ಇದೆ. ಹಲೋ, ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
2: ಮಾರ್ಬಳ್ಳಿ ಗ್ರಾಮ.
1: ಮಾರ್ಬಳ್ಳಿ ಗ್ರಾಮ. ತಮ್ಮ ಹೆಸರು?
2: ಹೆಸರು ರಾಮ್ ನಾಯ್ಕ.
1: ರಾಮ್ ನಾಯ್ಕ್ರೆ, ಓಕೆ ಹೇಳಿ. ಈಗ ತಮ್ಮ ಪ್ರಶ್ನೆ ಏನು ಅಂತ ಹೇಳಿ. ತಮ್ಗೆ ಏನ್ ಸೌಲಭ್ಯ ಬೇಕು, ತಮ್ಗೆ ಏನ್ ಮಾಹಿತಿ ಬೇಕು?
2: ಏನ್ ಬೇಕು ಅಂದ್ರೆ ಸರ್, ಒಂದು ಚಪ್ಪಡಿ ಸಮಿತಿ. ಸರ್, ನಮಗೆ ಬೇರೆ ಒಂದ ತರಕಾರಿ ವ್ಯಾಪಾರ ಮತ್ತೆ ಒಂದು ಗಾಡಿ ಕೊಡಿ ಮಾಡ್ತೀನಿ.
1: ಓಕೆ,
0: ನಿಮ್ಗೆ ಏನ್ ತೊಂದರೆ ಇದೆ ರಾಮ್ ನಾಯ್ಕ್ರೆ?
2: ಏನು ತೊಂದರೆ ಮಾಡ್ತೀವಿ.
1: ಅಲ್ಲಪ್ಪ, ನಿಮ್ಗೆ ಏನ್ ಸಮಸ್ಯೆ ಇದೆ? ನೀವು ಹ್ಯಾಂಡಿಕ್ಯಾಪ್ ಅಂದ್ರಲ್ವಾ, ಯಾವ ತರ ಏನ್ ಸಮಸ್ಯೆ ಇದೆ?
2: ಏನ ಸಮಸ್ಯೆ ಅಂದ್ರೆ ನಾನು ಯಾನಿಕ ಪಡೆ ಒಂದು ಏನ ತರಕಾರಿ ಇಪ್ಪರಿ ಅಪ್ರ ಮತ್ತು ಆರ್ಮಿ ಮೇಚ ತನೆ ಮೇಚಗಳು ಅಂತ ವ್ಯವಹಾರ ಮಾಡ್ತೀವಿ.
1: ಯಾವ ತರ ಹ್ಯಾಂಡಿಕ್ಯಾಪ್ ನೀವು?
2: ಕೈ ಇಲ್ಲ ಸರ್, ಬಲಗೈ.
1: ಕೈ ಬಲಗೈ ಇಲ್ವಾ? ಓಕೆ ಸರ್, ಮಾತನಾಡ್ತಾರೆ ಕೇಳಿಸ್ಕೊಳ್ಳಿ.
0: ಖಂಡಿತ. ಮಾರ್ಬಳ್ಳಿ ಅಂದ್ರೆ ನೀವು ಮೈಸೂರು ತಾಲೂಕ? ಜೈಪುರ. ಮಾರ್ಬಳ್ಳಿ, ಸರಿ ಸರಿ, ಓಕೆ. ಖಂಡಿತ ರಾಮ್ ನಾಯ್ಕ್ರೆ, ನೀವು ಏನಾದ್ರೂ ಮಾಡಕ್ ರೆಡಿ ಇದ್ದೀರಿ ಅಂತ ಅಂದ್ರೆ ಬಹಳ ಖುಷಿ ಆಯ್ತು. ಈಗಲೂ ನಾನು ನನಗೆ ಬಲಗೈ ಇಲ್ಲ, ನಾನು ಏನಾದ್ರು ಮಾಡ್ಬೇಕು ಅಂತ ಆಸೆ ವ್ಯಕ್ತಪಡಿಸ್ತಾ ಇದ್ದೀರಲ್ಲ, ಖಂಡಿತವಾಗಿಯೂ ನೀವು ಒಂದು ನಮ್ಮ ಕ್ಷೇತ್ರ ಸಿಬ್ಬಂದಿಗಳು ನಿಮ್ಮನ್ನ ಭೇಟಿ ಮಾಡ್ತಾರೆ, ಆಯ್ತಾ? ರಾಜೇಶ್ವರಿ ಅಂತ ಇದ್ದಾರೆ, ಅವರು ನಿಮ್ಮನ್ನ. ಹಾ ಖಂಡಿತ, ನೀವು ಅದು ಸಂಘಕ್ಕೆ ಬನ್ನಿ, ಸಂಘದಲ್ಲಿ ಭಾಗವಹಿಸಿ. ಸೊ ನಿಮ್ಗೆ ಹಸು ಸಾಕಾಣಿಕೆ ಮಾಡೋದಕ್ಕೆ ಏನ್ ಬೇಕೋ, ಅಥವಾ ನೀವು ಏನು ತರಕಾರಿಗಳನ್ನ ಮಾರಾಟ ಮಾಡೋದಕ್ಕೆ ಏನ್ ಬೇಕೋ, ಅದನ್ನ ಅಗತ್ಯತೆಗಳು ಏನಿದೆ, ಅದಕ್ಕೆ ಬೇಕಾದಂತಹ ವಾಹನ ಸೌಕರ್ಯಗಳಿರ್ಬೋದು, ಅದನ್ನ ಎಲ್ಲಿಂದ ಸಿಗುತ್ತೆ, ಯಾವ ಇಲಾಖೆಯಿಂದ ನಿಮ್ಗೆ ಕೊಡಿಸ್ಕೊಡ್ಬೋದು, ಅಥವಾ ನಮ್ ಸಂಸ್ಥೆಯಿಂದ ಕೊಡಿಸ್ಬೋದಾ, ಆಲೋಚನೆ ಮಾಡ್ತೀವಿ. ನೀವು ಸ್ವಸಹಾಯ ಸಂಘ
2: ಜನ ಸಪೋರ್ಟ್ ಮಾಡ್ಬೇಕು.
0: ಖಂಡಿತ ಖಂಡಿತ ಆಗ್ಬೋದು. ನೀವು ಇಷ್ಟು ಏನೋ ನಮ್ಗೆ ಆಶ್ವಾಸನೆ ಕೊಡ್ತಾ ಇರೋದ್ ನೋಡಿದ್ರೆ, ನಿಮ್ಮಂತವ್ರು ಇದ್ದಾರಲ್ಲ, ಎಲ್ಲಾರನ್ನು ಬಲಪಡಿಸೋಣ. ಖಂಡಿತ ರಾಮ್ ನಾಯ್ಕ್ರೆ, ನಿಮ್ಮನ್ನ ನಾವು ಖಂಡಿತ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀವಿ ರಾಮ್ ನಾಯ್ಕ್ರೆ. ಹಾಗಿದ್ರೆ
1: ಧನ್ಯವಾದಗಳು ರಾಮ್ ನಾಯ್ಕ್ರೆ. ಸರ್, ಈಗ ತಾವು ಥೆರಪಿಗಳ ಬಗ್ಗೆ ತಾವು ಮಾತನಾಡ್ತಾ ಇದ್ರಿ, ಯಾವ್ಯಾವ ರೀತಿಯ ಥೆರಪಿಗಳನ್ನ ನೀಡಬಹುದು, ಯಾವ ರೀತಿಯ ಥೆರಪಿಗಳಿಗೆ ತಾವು ಸಹಾಯ ಮಾಡಬೇಕು?
0: ಖಂಡಿತ, ಈಗ ಒಂದು ನಮ್ಮಲ್ಲಿ ಈಗ ನಾಲ್ಕು ರೀತಿಯ ಒಂದು ಕ್ಯಾಂಪ್ಗಳನ್ನು ಮಾಡ್ತಾ
1: ಇದ್ದೀವಿ
0: ಥೆರಪಿನಲ್ಲಿ. ನಾವು ಬಹಳ ಪ್ರಮುಖವಾಗಿ ಎರಡು, ಒಂದು ಮಾತಿನ ಯಾರಿಗೆ ಕೊರತೆ ಇದೆ, ತೊಂದರೆಗಳಿದೆ, ಅದನ್ನ ಹೋಗ್ಲಾಡ್ಸೋದಕ್ಕೆ ಬೇಕಾದಂತಹ ಒಂದು ಸ್ಪೀಚ್ ಥೆರಪಿ. ಎರಡನೇದು ಫಿಸಿಯೋಥೆರಪಿ, ಅಂದ್ರೆ ಯಾರು ದೈಹಿಕವಾಗಿ ಚಲನೆಯನ್ನ ಮಾಡ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಆ ಚಲನೆಯನ್ನ ಉತ್ತಮ ಪಡಿಸೋದಕ್ಕೆ ಬೇಕಾಗುವಂತಹ ಒಂದು ಫಿಸಿಯೋಥೆರಪಿ. ಸೊ ಇವೆರಡನ್ನ ನಾನು ಆಗ್ಲೇ ಹೇಳಿದಾಗೆ, ನಾವು ಒಂದು ವಾರದಲ್ಲಿ ತಿಂಗಳಿನಲ್ಲಿ ಮೂರು ದಿವಸ ನಾವು ಪ್ರತಿ ತಾಲೂಕಿನಲ್ಲಿ ವಿಶೇಷವಾಗಿ ನಾವು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಅದ್ರ ಮೂಲಕ ಥೆರಪಿಗಳು ಸಿಗುತ್ತೆ. ಎರಡನೆಯದು ಇನ್ನೊಂದು ಕ್ಯಾಂಪ್ಗಳು. ಈಗ ನಾವು ಕ್ಯಾಂಪ್ಗಂತ ನಾಲ್ಕು ರೀತಿಯ ಕ್ಯಾಂಪ್ಗಳನ್ನ ನಾವು ಆಯೋಜನೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದೀವಿ. ಒಂದು ಈ ಸೆರೆಬಲ್ ಪಾಲಿಸಿ ಅಂತ ಏನು, ಮಿದುಳು ವಾತದಿಂದ ಬಳಲ್ತಿರ್ತಕ್ಕಂಥ ಮಕ್ಕಳು ಮತ್ತು ಅವರ ಆರೈಕೆದಾರರು, ಈ ಮಕ್ಕಳಿಗೆ ಮತ್ತು ಅವರ ಆರೈಕೆದಾರರಿಗೆ ಒಂದು ಆರು ದಿವಸಗಳ ಒಂದು ಕ್ಯಾಂಪ್ಗಳನ್ನ ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಅವರಿಗೆ ಒಂದು ಸ್ಪೀಚ್ ಥೆರಪಿ, ಅಂದರೆ ಮಾತನಾಡುವಂಥ ಒಂದು ಸೌಲಭ್ಯವನ್ನು ಕಲ್ಪಿಸುವಂಥದ್ದು. ಎರಡನೆಯದು ಫಿಸಿಯೋಥೆರಪಿ, ಚಲನೆಯನ್ನು ಮಾಡಲಿಕ್ಕೆ. ಮೂರನೇದು ನಾವು ಸರ್ಕಾರಿ ಆಸ್ಪತ್ರೆಗಳು ಏನಿದೆ ಅಥವಾ ನಮ್ಮ ಸಂಸ್ಥೆಯ ಆಸ್ಪತ್ರೆ ಏನಿದೆ, ಇದರ ಒಂದು ಸಹಾಯದೊಂದಿಗೆ ನಾವೇನು ಮಾಡ್ತಾ ಇದ್ವಿ, ಒಂದು ಪಂಚಕರ್ಮ, ಆಯುರ್ವೇದದ ಪಂಚಕರ್ಮ, ಈ ರೀತಿಯ ಮೂರು ರೀತಿಯ ತರಬೇತಿಗಳನ್ನು ನಾವು ಚಿಕಿತ್ಸೆಗಳನ್ನು ನಾವು ಕೊಡ್ತಾ ಇದ್ವಿ ಕ್ಯಾಂಪಿನಲ್ಲಿ, ಇದು ಸರ್ಬಲ್ ಪಾಲಿಸಿನಲ್ಲಿ. ಅದೇ ಥರದಲ್ಲಿ ಈಗ ನಾವು ಇನ್ನೊಂದು ಕ್ಯಾಂಪ್ ಏನಂದ್ರೆ ಈ ಸ್ಪೈನಲ್ ಕಾರ್ಡ್ ಅಂತ ಹೇಳ್ತೀವಿ, ಅಥವಾ ಬೆನ್ನು ಉರಿ ಅಥವಾ ಏನು ಆಕ್ಸಿಡೆಂಟ್ ಆಗಿರ್ಬೋದು, ಅಪಘಾತ ಅಥವಾ ಮೇಲಿನಿಂದ ಬಿದ್ದಂತೋ ಈ ತರದ ಆಗಿರ್ತದಲ್ಲ. ಸೊ ಅಂತವರಿಗೆ ಅವ್ರ ಚಲನಶೀಲತೆಯನ್ನ ಪಡ್ಕೊಳ್ಳಿಕ್ಕೆ, ಯಾಕಂದ್ರೆ ಅವ್ರು ಮಲಗದಲ್ಲೇ ಮಲಗ್ಬಿಟ್ಟಿರ್ತಾರೆ ಅವರು, ಮತ್ತೆ ಈ ಸ್ಟ್ರೋಕ್ ಆಗಿರೋಂಥವ್ರು. ಸೊ ಈ ಎರಡೂ ವಿಭಾಗದ ನ್ಯೂನತೆಯನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಒಂದು ಕ್ಯಾಂಪ್ಗಳನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಅಂದ್ರೆ ಅವರು ಯಾವುದೇ ಅವರ ಕುಟುಂಬದ ಸದಸ್ಯರುಗಳ ಒಂದು ಅವಲಂಬನೆ ಇಲ್ಲದ ರೀತಿಯಲ್ಲಿ ಸ್ವಂತವಾಗಿ ಅವರೇ ತಮ್ಮ ದೈನಂದಿನ ಚಟುವಟಿಕೆಗಳನ್ನ ಮಾಡ್ಕೊಳ್ಳುವಂಥದ್ದು ಮೊದಲನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಅವರ ವಿಶ್ವಾಸ ಚೆನ್ನಾಗಿದ್ದೆ, ಅವ್ರು ನಾನು ಮಾಡಬಹುದು ಅಂತ ಅಂದ್ರೆ ಅವ್ರನ್ನ ಆರ್ಥಿಕವಾಗಿ ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ ಎರಡನೇ ಹಂತದಲ್ಲಿ ಕಾರ್ಯಕ್ರಮಗಳನ್ನು ರೂಪಿಸುವಂತದ್ದು.
1: ಹಲೋ,
3: ಹಲೋ,
1: ಹಾ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ?
3: ಸರ್, ನನ್ನ ಹೆಸರು ನೂರಳ್ಳಯ್ಯ ಅಂತ, ಉಸ್ಕುರಾಡಿ.
1: ನೂರಳ್ಳಯ್ಯ ಅವರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ?
3: ಸರ್, ಏನೋ ಪ್ರಶ್ನೆ ಏನು ಇಲ್ಲ, ಅಂಗವಿಕಲರ ಬಗ್ಗೆ ಏನಾದ್ರೂ ಮತ್ತೆ ಯಾವ್ದಾರ ಸುರಿ ಕಟ್ಟಿದ ಯಾವ್ದಾರ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಆರ್ಥಿಕವಾಗಿ ಏನಾರ ಮಾಡೋದು ವ್ಯವಸ್ಥೆಗಳು ಏನಾದ್ರು ಇದ್ದಿದ್ದು ಸರ್?
1: ಓಕೆ, ಸರ್ ಮಾತಾಡ್ತಾರೆ ಕೇಳಿಸ್ಕೊಳ್ಳಿ ಅದ್ರ ಬಗ್ಗೆ.
0: ಖಂಡಿತ.

0: ನೂರುಳಯ್ಯ ಅವರೇ, ನಾವು ಈಗಾಗಲೇ ಮಾತಾಡ್ತಾ ಬರ್ತಾ ಇದ್ದೀನಿ. ನಿಮ್ಮ ಪ್ರಶ್ನೆಗೆ ನಾನು ಚುಟುಕಾಗಿ ಹೇಳೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ನಿಮ್ಮ ಏನು ಸೌಲಭ್ಯಗಳಿದೆ ಅವರಿಗೆ, ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ ಅವರಿಗೆ ಒಂದು ವೈದ್ಯಕೀಯ ಸವಲತ್ತುಗಳು, ಔಷಧಿಗಳು, ಥೆರಪಿ, ಚಿಕಿತ್ಸೆ ಮತ್ತು ಸಾಧನ ಸಲಕರಣೆಗಳು ಏನಾದರೂ ಅಗತ್ಯಗಳಿದ್ದರೆ, ವೀಲ್ ಚೇರ್ ಇರ್ಬೋದು ಅಥವಾ ಕೈಗಳಿರ್ಬೋದು, ಬೇಕಾಗಿರ್ತಕ್ಕಂಥ ಕೃತಕ ಕಾಲುಗಳಾಗಿರ್ಬೋದು, ಈ ಥರದನ್ನು ಕೊಡಿಸುವಂಥ ಒಂದು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ವೈದ್ಯಕೀಯಕ್ಕೆ ಸಂಬಂಧಪಟ್ಟಂತೆ. ಎರಡನೇದು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಬಲಗೊಳ್ಳಲಿಕ್ಕೆ ಅವರನ್ನು ಸ್ವಸಹಾಯ ಸಂಘಗಳಲ್ಲಿ ಸೇರ್ಪಡೆ ಮತ್ತು ತರಬೇತಿಗಳು, ಕೌಶಲ್ಯಾದಿ ಆಧಾರಿತವಾದಂಥ ತರಬೇತಿಗಳು, ಅದು ಕೃಷಿಯೇತರ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಉತ್ಪಾದನೆಯನ್ನು ಮಾಡುವಂಥದಕ್ಕೆ, ಈ ಥರದಕ್ಕೆ ಸಂಬಂಧಪಟ್ಟಂತೆ ತರಬೇತಿಗಳನ್ನು ನಾವು ಕೊಡ್ತಾ ಇದ್ದೇವೆ. ಸೊ ಇವೆಲ್ಲವನ್ನು ಮಾಡಲಿಕ್ಕೆ ನಾನು ಆಗಲೇ ಹೇಳಿದಾಗೆ ಸ್ವಸಹಾಯ ಸಂಘ ಮತ್ತು ಒಕ್ಕೂಟ ಅಲ್ಲಿ ಬಲಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಮೂರನೇ ಭಾಗದಲ್ಲಿ ನೋಡಿದಾಗ ಇನ್ನೊಂದು ನಾವು ಸಮುದಾಯ ಆಧಾರಿತವಾದಂತಹ ಒಂದು ಕೇಂದ್ರವನ್ನು CRC ಅಂತ ಹೇಳ್ತೀವಿ, ಕಮ್ಯುನಿಟಿ ರಿಯಾಬಿಲಿಟೇಷನ್ ಸೆಂಟರ್ ಅಂತೇಳಿ. ಈಗಾಗಲೇ ನಾವು VMH ಆಸ್ಪತ್ರೆ ಏನಿದೆ ಸರ್ಗೂರ್ನಲ್ಲಿ, ಈಗ ನಮ್ಮಲ್ಲಿ ಒಂದು ರಿಯಾಬ್ ಸೆಂಟರ್ ಅಂತ ಇದೆ, ಪುನಶ್ಚೇತನ ಮಾಡಲಿಕ್ಕೆ ಬೇಕಾಗಂತ ಒಂದು ಕೇಂದ್ರ ಈಗಾಗಲೇ ಕಾರ್ಯನಿರ್ವಹಿಸ್ತಾ ಇದೆ. ಸೊ ಇದೇ ತರದ ಆದಂತಹ ಒಂದು ಮಾದರಿಯಲ್ಲಿ ಸಮುದಾಯವೇ ನಿರ್ವಹಿಸಬಹುದಾದಂತಹ ಒಂದು ಕೇಂದ್ರವನ್ನು ನಾವೀಗ ಪ್ರಾರಂಭ ಮಾಡಲಿಕ್ಕೆ ಸರ್ಕಾರದೊಟ್ಟಿಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆರೋಗ್ಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿಯ ಜೊತೆಯಲ್ಲಿ ಮತ್ತು ಶಿಕ್ಷಣ ಇಲಾಖೆಯವರೊಂದಿಗೆ. ಸೊ ಅವರು ಸಹಕಾರವನ್ನು ಕೊಟ್ಟರೆ, ಖಂಡಿತವಾಗಿಯೂ ಜಾಗದ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ರೆ, ನಾವು ಸಂಸ್ಥೆಯಿಂದ ಒಂದು ಸಮುದಾಯ ಆಧಾರಿತವಾಗಿ ಒಂದು ಚಿಕಿತ್ಸಾ ಕೇಂದ್ರವನ್ನು ಸಹ ನಾವು ಅತಿ ಶೀಘ್ರದಲ್ಲಿ ಪ್ರಾರಂಭವನ್ನು ಮಾಡ್ತೇವೆ. ಸೊ ಇದು ನಮ್ಮ ಕಡೆಯಿಂದ ವಿಶೇಷ ಚೇತನ ವ್ಯಕ್ತಿಗಳಿಗೆ ಸಿಗ್ತಕ್ಕಂತಹ ಸೌಲಭ್ಯಗಳು.
1: ಓಕೆ ಓಕೆ, ಧನ್ಯವಾದಗಳು ನೂರಳಯ್ಯ ಕರೆ ಮಾಡಿದ್ದಕ್ಕೆ.
0: ನಾನು ಕ್ಯಾಂಪ್ ಬಗ್ಗೆ ಮಾತಾಡ್ತಿದ್ದೆ. ಒಂದು ನಾನು ಆಗ್ಲೇ ಹೇಳಿದಾಗೆ ಸೆರೆಬ್ರಲ್ ಪಾಲಿಸಿಗೆ ಸಂಬಂಧಪಟ್ಟಂತೆ. ಎರಡನೇ ಬಂದು ಒಂದು ಸ್ಟ್ರೋಕ್ ಆಗಿರುವಂತಹ ಒಂದು ವ್ಯಕ್ತಿಗಳಿಗೆ ಮತ್ತು ಸ್ಪೈನಲ್ ಕಾರ್ಡ್ ಬೆನ್ನು ಉರಿ ಆಗಿರುತ್ತಲ್ಲ ಅಥವಾ ಪಾರ್ಶ್ವವಾಯು ಆಗಿರುತ್ತಲ್ಲ, ಇಂಥವ್ರಿಗೆ ಇದು ಎರಡು ಕ್ಯಾಂಪ್ಗಳನ್ನ ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸೊ ಇನ್ನೊಂದು ನಾಲ್ಕನೇ ರೂಪದ ಕ್ಯಾಂಪ್ ಅಂತಂದ್ರೆ, ಅದು ನಮ್ಮ ದೃಷ್ಟಿ ಮಾಂದ್ಯರು ಇರತಕ್ಕಂತಹ ವ್ಯಕ್ತಿಗಳಿಗೆ, ಯಾರಿಗೆ ದೃಷ್ಟಿ ಸಂಪೂರ್ಣವಾಗಿ ಕಾಣಲಿಕ್ಕಿಲ್ಲ, ಸೊ ಅವ್ರ ಚಲನಶೀಲತೆಯನ್ನ ಪಡ್ಕೊಳ್ಳಿಕ್ಕೆ, ಅದು ಮೊಬಿಲಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದು ಪ್ರದೇಶದಿಂದ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅವರು ಸುಲಭವಾಗಿ ಯಾರ ಒಂದು ಸಹಾಯವಿಲ್ಲದ ರೀತಿಯಲ್ಲಿ ಸ್ವಯಂ ಕೃತವಾಗಿ ಅವರೇನೆ ಓಡಾಡುವ ರೀತಿಯಲ್ಲಿ ಮಾಡುವುದಕ್ಕೆ ಬೇಕಾದಂತಹ ಒಂದು ಕ್ಯಾಂಪ್ ಅದು. ಸೊ ಅದರಲ್ಲಿ ಅವರು ಇಡೀ 6 ದಿವಸಗಳಾದ ನಂತರದಲ್ಲಿ, ಆ ಕ್ಯಾಂಪ್ ಮುಗಿದ ನಂತರದಲ್ಲಿ ಸ್ವತಂತ್ರವಾಗಿ ಓಡಾಟ ಮಾಡಲಿಕ್ಕೆ, ಈಗಷ್ಟು ಸಾಕಷ್ಟು ತಂತ್ರಜ್ಞಾನಗಳು ಬಂದಿದೆ ಅದಕ್ಕೆ. ವಿಶೇಷವಾಗಿ ಯಾರಿಗೆ ದೃಷ್ಟಿ ದೋಷವನ್ನು ಬಳಲುತ್ತಿದ್ದಾರೆ ಆ ವ್ಯಕ್ತಿಗಳಿಗೆ, ಸೊ ಅಂಥವರಿಗೆ ನಾವು ಸಾಧನ ಸಲಕರಣೆಗಳನ್ನು ಹೇಗೆ ಬಳಸ್ಕೋಬಹುದು ಅಂತಂದ್ರೆ ನಾವು ಆ ಒಂದು ಕ್ಯಾಂಪ್ನಲ್ಲಿ ಒದಗಿಸ್ಕೊಡ್ತೀವಿ. ಒಟ್ಟು 4 ರೀತಿಯ ಕ್ಯಾಂಪ್ಗಳನ್ನು ನಾವು ಆಯೋಜನೆಯನ್ನು ಮಾಡ್ತೇವೆ.
1: ಓಕೆ ಸರ್, ಮತ್ತೆ ಕರೆ ಇದೆ. ಹಲೋ ಹಲೋ, ನಮಸ್ತೆ ನಮಸ್ತೆ, ತಮ್ಮ ಹೆಸರು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ? ಸತೀಶ್ ಅವ್ರು ಹೇಳಿ, ತಮ್ಮ ಪ್ರಶ್ನೆ ಏನು ಅಂತ
2: ಸರ್? ನಮ್ಮ ಅವರು ಯೂನಿಟ್ ಮಾಡ್ಬೇಕು ಅಂತ ಏನೋ ಹಾಕಿದ್ರೆ ಉತ್ಸುಕವಾಗಿದ್ದಾರೆ, ಏನು ಅಂತ ಮಾಹಿತಿ ಸರಿಯಾಗಿ ಗೊತ್ತಿಲ್ಲ.
1: ಓಕೆ, ಯೂನಿಟ್ ಮಾಡ್ಬೇಕು ಅಂದ್ರೆ ಯಾವ ತರ ಯೂನಿಟ್?
2: ಅದೇ ಯಾವ ತರ ಪೇಪರ್ ಬ್ಯಾಗು, ಮತ್ತೆ ನೋಟ್ಗಳು, ಟೀ ನೋಟ್ಗಳು,
0: ಅರ್ಥ ಆಯ್ತು ಸತೀಶ್ ಅವರೇ ತಮ್ಮ ಪ್ರಶ್ನೆ ಮತ್ತು ಸಲಹೆ ಎರಡೂ. ಖಂಡಿತವಾಗಿ ಈಗೇನು ನಮ್ಮ ಉತ್ಸುಕರಾಗಿರ್ತಕ್ಕಂಥ ಏನು ಜನ ಇದ್ದಾರೆ ಅವರಿಗೆ ಖಂಡಿತವಾಗಿಯೂ ನಾವು ಕಾರ್ಯಕ್ರಮಗಳನ್ನ ರೂಪಿಸ್ತೀವಿ. ಒಂದು ಮೊದಲನೇದಾಗಿ ಅವರ ಕೌಶಲ್ಯವನ್ನು ಹೆಚ್ಚು ಪಡಿಸೋಣ ತರಬೇತಿಗಳನ್ನು ಕೊಡೋದ್ರ ಮೂಲಕ. ಎರಡನೆಯದು ಅದಕ್ಕೆ ಬೇಕಾಗತಕ್ಕಂಥ ಪರಿಕರಗಳು, ತಾಂತ್ರಿಕ ಅಥವಾ ಏನು ಪರಿಕರಗಳು ಬೇಕಾಗತ್ತಲ್ಲ ಉತ್ಪಾದನೆಯನ್ನು ಮಾಡಲಿಕ್ಕೆ, ಅವುಗಳನ್ನು ಹೇಗೆ ಅದನ್ನು ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು. ಮೂರನೇದು ಅವರು ಎಲ್ಲಿ ಮಾಡಬೇಕು ಅಂತ, ಸ್ಥಳ ಯಾವ ಜಾಗದಲ್ಲಿ ಆ ಕಾರ್ಯವನ್ನು ನಿರ್ವಹಿಸಬೇಕು ಉತ್ಪಾದನಾ ಕಾರ್ಯವನ್ನು ಅಂತಕ್ಕಂಥದ್ದು. ನಾಲ್ಕನೇ ಬಂದು ಮಾರುಕಟ್ಟೆ, ಆ ಮಾರುಕಟ್ಟೆ ಅವ್ರಿಗೆ ಈ ಮಾರುಕಟ್ಟೆಯ ಬೆಂಬಲವನ್ನು ನಾವು ಹೇಗೆ ಬಲಿಷ್ಠಗೊಳಿಸ್ಬೇಕು, ಅದನ್ನ ಮೂಲಕ ಅವರ ಆದಾಯವನ್ನ ಹೆಚ್ಚು ಪಡಿಸುವಂಥದ್ದು. ಸೊ ಹೀಗಾಗಿ ಒಟ್ಟಾಗಿ ಸಮಗ್ರವಾಗಿ ಅವರಿಗೆ ತರಬೇತಿಯ ಅಗತ್ಯವನ್ನು ಗುರುತಿಸುವುದರ ಮೂಲಕ ಅದನ್ನ ಸಂಪೂರ್ಣವಾಗಿ ಅವರು ಆದಾಯವನ್ನು ಗಳಿಸುವ ಹಂತದವರಿಗೆ ಬರುವಂತಹ ಎಲ್ಲ ಹಂತಗಳಲ್ಲಿ ಸಂಸ್ಥೆ ನಿಮ್ಮ ಒಕ್ಕೂಟ ಮತ್ತು ಸಂಘದ ಜೊತೆ ಸೇರಿ ಯೋಜನೆಗಳನ್ನು ರೂಪಿಸಿಕೊಂಡು ನಾವು ಅನುಷ್ಠಾನವನ್ನು ಮಾಡ್ತಾ ಇದ್ದೀವಿ, ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸೊ ಜೂನ್ ತಿಂಗಳ ನಂತರದಲ್ಲಿ ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಒಂದು ಕಾರ್ಯರೂಪಕ್ಕೆ ತರ್ತೀವಿ ಸತೀಶ್ ಅವರೇ. ಆಗದು ಬೇಡ, ಆತರ ಆಗದು ಬೇಡ. ನಾವ್ ಏನೋ ಹೇಳ್ಬಿಟ್ಟು ಮಾಡ್ಬಿಟ್ಟು ನಿಲ್ಸ್ಬಿಟ್ವಿ, ಆತರ ಅಭಿಪ್ರಾಯಗಳು ಏನು ನಮ್ಮ ಒಕ್ಕೂಟದ ಅಥವಾ ಸದಸ್ಯರುಗಳಲ್ಲಿ ಬರೋದು ಬೇಡ.

0: ಖಂಡಿತವಾಗಿಯೂ ಇದನ್ನ ನಾವು ಮುಂದಿನ ಹಂತಕ್ಕೆ ಬಲಿಷ್ಠಗೊಳಿಸೋಣ. ನಾವೀಗ ಕಾರ್ಯರೂಪಿಸ್ತಾ ಇದೀವಿ, ನೀವು ಒಕ್ಕೂಟದ ಸದಸ್ಯರುಗಳ ಚರ್ಚೆಯನ್ನ ಮಾಡಿದ್ದೇವೆ. ಸೊ ಮುಂದಿನ ತಿಂಗಳು 4ನೇ ತಾರೀಕು ಒಂದು ತರಬೇತಿಯನ್ನು ಸಹ ಆಯೋಜನೆ ಮಾಡಬೇಕು ಅಂತ ಒಂದು ಸಭೆಯನ್ನ ಸೇರ್ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಅದ್ರ ಮೂಲಕ ಈ ತಮ್ಮೇನು ಹಲವಾರು ಜನ ಪ್ರಶ್ನೆಗಳನ್ನ ಎತ್ತಿದ್ದೀರಿ, ಆ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನ ನಾವು ಆ ಒಂದು ಸಭೆಯಲ್ಲಿ ಕೊಟ್ಟು ನಿಮ್ಮ ಒಕ್ಕೂಟದ ಸದಸ್ಯರುಗಳಿಗೂ ಸಹ ಅದರ ಮನವರಿಕೆಯನ್ನು ಮಾಡಿಕೊಡೋಣ.
1: ಧನ್ಯವಾದಗಳು ಸತೀಶ್ ಸರ್, ಕರೆ ಮಾಡಿದ್ದೀನಿ. ಸರ್, ಈಗ ಈ ಸಂಸ್ಥೆ ವತಿಯಿಂದ ಈ ಸಂಘಗಳ ಬಲವರ್ತನೆಗೇನಾದರೂ ಸೌಲಭ್ಯಗಳು ಸಿಗ್ತಾ ಇದೆಯಾ ಅಥವಾ ಹೇಗೆ ಸರ್?
0: ಅದೇ ಒಂದು ಈಗಾಗಲೇ ಹೇಳಿದಾಗ ತರಬೇತಿಗಳನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಸ್ವಸಹಾಯ ಸಂಘಗಳಿಗೆ ತರಬೇತಿಗಳು, ಅದು ಹೇಗೆ ಸ್ವಸಹಾಯ ಸಂಘ ನಡೆಸಬೇಕು, ಸಭೆಗಳನ್ನು ಹೇಗೆ ಮಾಡಬೇಕು, ಸಂಘದ ಉಪಯೋಗ ಏನು, ಸಾಲ ಹೇಗೆ ಕಟ್ಟಬೇಕು, ಏನಕ್ಕಾಗಿ ಸಾಲ ತಗೋಬೇಕು, ಮತ್ತು ಆದಾಯ ಚಟುವಟಿಕೆಗಳು ಏನು ಯಾವ ಥರದ್ದು ಮಾಡಬೇಕು ಅಂತ, ಇದು ಸಂಘದ ಒಂದು ಬಲವರ್ಧನೆ. ಇದನ್ನು ಮುಂದುವರೆದ ಭಾಗ ಒಕ್ಕೂಟಕ್ಕೆ, ಹಾಗೆ ಒಕ್ಕೂಟಕ್ಕೂ ಸಹ ಈ ಎಲ್ಲ ಅಂಶಗಳಿಗೆ, ಯಾಕಂದ್ರೆ ಒಕ್ಕೂಟ ಏನಾಗುತ್ತೆ ಸ್ವಲ್ಪ ಮೇಲಿನ ಹಂತದಲ್ಲಿ ಆಲೋಚನೆಯನ್ನು ಮಾಡುವಂತಹ ಒಂದು ಸಂಸ್ಥೆಯಾಗಿ ಬಲಗೊಳ್ಬೇಕಾಗ್ತದೆ. ಸೊ ಹಾಗಾಗಿ ಅದರದೇ ಆದಂತಹ ಒಂದು ನಾನು ಆಗ್ಲೇ ಹೇಳಿದಾಗ ಒಂದು 4 ಉಪಸಮಿತಿಗಳನ್ನ ರಚನೆಯನ್ನ ಮಾಡಿ ಆ ಉಪಸಮಿತಿಗಳ ಮೂಲಕ ಆ ಸಂಘಗಳನ್ನ ಬಲವರ್ಧನೆಯನ್ನ ಮಾಡಲಿಕ್ಕೆ ನಾವು ತರಬೇತಿಗಳನ್ನ, ಒಂದು ದಿನದ ತರಬೇತಿಗಳನ್ನ ಆಯೋಜನೆಯನ್ನ ಮಾಡ್ತಾ ಇದ್ದೇವೆ. ಈಗ ಕಳೆದ ತಿಂಗಳು ನಾವು ಏಪ್ರಿಲ್ನಲ್ಲಿ ಒಕ್ಕೂಟ ಮತ್ತು ಸದಸ್ಯರು, ಈ ಸ್ವಸಹಾಯ ಸಂಘದ ಸದಸ್ಯರಿಗೆ ಒಂದು ದಿನ 28ನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ತರಬೇತಿ ಕಾರ್ಯಕ್ರಮವನ್ನು ರೂಪಿಸಿದ್ವಿ. ಒಂದು 100-120 ಜನ ಎರಡೂ ತಾಲೂಕುಗಳಿಂದನೂ ಎರಡು ಜಿಲ್ಲೆಗಳಿಂದನೂ ಬಂದಿದ್ರು. ಸೊ ಹಾಗಾಗಿ ನಾವು ಇನ್ನೂ ಒಂದು ಮುಂದೆ ಏನ್ ಮಾಡ್ತಾ ಇದ್ವಿ, ಈ ಸ್ವಸಹಾಯ ಸಂಘಗಳನ್ನ ಗುಣಮಟ್ಟವನ್ನ ಖಾತ್ರಿಪಡಿಸೋದಕ್ಕೆ ಅವರಲ್ಲೂ ಒಂದು ಸ್ಪರ್ಧೆಯನ್ನ ಇಡ್ತಾ ಇದ್ದೀವಿ. ಸೊ ಈಗ ಇದನ್ನ ಅವ್ರಿಗೆ ಹೆಚ್ಚಿನ ಪ್ರಚಾರವನ್ನು ಕೊಡ್ತೇವೆ. ಸೊ ಪ್ರತಿ ವರ್ಷ ಆರ್ಥಿಕ ವರ್ಷ ಮುಗಿಯೋದ್ರೊಳಗಡೆ ಆ ಸ್ವಸಹಾಯ ಸಂಘಗಳು ಹೇಗೆ ಗುಣಮಟ್ಟದಾಗಿ ಕೆಲಸವನ್ನ ಮಾಡ್ತಾ ಇದೆ, ಒಕ್ಕೂಟಗಳು ಹೇಗೆ ಗುಣಮಟ್ಟವಾಗಿ ಕೆಲಸವನ್ನ ಮಾಡ್ತಾ ಇದೆ, ಇದಕ್ಕೆ ಒಂದು ಪೂರಕ ವ್ಯವಸ್ಥೆಯನ್ನು ನೋಡುವಂತದ್ದು. ಅದೇ ರೀತಿಯಾಗಿ ನಮ್ಮ ಪೂರಕ ವಾತಾವರಣ ನಿರ್ಮಾಣ ಮಾಡ್ಬೇಕಂತ ಅಂದಾಗ ನಮ್ಮ ಗ್ರಾಮ ಪಂಚಾಯತಿಗಳು ಮತ್ತು ಪಟ್ಟಣ ಪಂಚಾಯತಿಗಳು. ಸೊ ಈ ಪಟ್ಟಣ ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳಿಗೆ ಹೇಗೆ ಒಂದು ಸವಲತ್ತುಗಳನ್ನ ಕೊಡಬೇಕು, ಸೌಲಭ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಮತ್ತೆ ಅವರಿಗೆ ಪೂರಕವಾದ ಒಂದು ವಾತಾವರಣವನ್ನ ನಿರ್ಮಾಣ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಸಂಬಂಧಪಟ್ಟ ಇಲಾಖೆಗಳು ಮತ್ತು ಗ್ರಾಮ ಪಂಚಾಯತಿ ಮತ್ತು ಪಟ್ಟಣ ಪಂಚಾಯತಿ ಜೊತೆ ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಸೊ ಅದ ಆಧಾರದಲ್ಲಿ ಅಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸುವಂತದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೆ ಒಂದು ಪಂಚಾಯತಿ ಜೊತೆಯನ್ನು ಸಹ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ, ಹೇಗೆ ವಿಶೇಷ ಚೇತನ ವ್ಯಕ್ತಿಗಳ ಸ್ನೇಹಿಯಾದಂತಹ ಒಂದು ಗ್ರಾಮ ಪಂಚಾಯತಿಯನ್ನ ನಿರ್ಮಾಣ ಮಾಡುವಂತದ್ದು. ಸೊ ಅವರ ಅಗತ್ಯಗಳನ್ನ ಗುರುತಿಸೋದು, ಸಂಪನ್ಮೂಲ 5% ಸಂಪನ್ಮೂಲ ಬರ್ತದೆ ಪಂಚಾಯತಿಗಳಲ್ಲಿ ಸ್ವಂತ ಸಂಪನ್ಮೂಲ, ಆ ಸ್ವಂತ ಸಂಪನ್ಮೂಲವನ್ನು ಹೇಗೆ ಆ ವಿಶೇಷ ಚೇತನ ವ್ಯಕ್ತಿಗಳಿಗೆ ಖರ್ಚು ಮಾಡಬೇಕು, ಯಾವಾಗಾಗಿ ಗುರುತಿಸಬೇಕು ಅನ್ನಂತದ್ದು, ಮತ್ತು ಮೂಲ ಸೌಕರ್ಯಗಳು ಏನೆಲ್ಲ ಕೊಡಬೇಕು. ಸೊ ಈ ತರದಕ್ಕೂ ಸಹ ಅವ್ರ ಜೊತೆ ಚರ್ಚೆಯನ್ನು ಮಾಡಿ ಅವರ ಒಂದು ಏನು ಬಲವರ್ಧನೆಯನ್ನು ಮಾಡುವಂತ ಒಂದು ಪ್ರಯತ್ನಗಳು ಸಹ ನಾವು ಮಾಡ್ತಾ ಇದ್ದೇವೆ.
1: ಸರ್, ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸ್ಕೊಟ್ರಿ ಸರ್. ಯಾಕಂದರೆ ವಿಶೇಷ ಚೇತನರಿಗೆ ಸಂಸ್ಥೆಯಿಂದ ಇರ್ಬೋದು ಅಥವಾ ಬೇರೆ ಬೇರೆ ಒಂದು ನಿಗಮಗಳಿಂದ, ಮತ್ತು ಅವರು ಹೇಗೆ ತಮ್ಮ ಸ್ವಉದ್ಯೋಗದ ಮೂಲಕ ತಮ್ಮ ಒಂದು ಆರ್ಥಿಕ ಅಭಿವೃದ್ಧಿ ಇರ್ಬೋದು, ಸಾಮಾಜಿಕ ಅಭಿವೃದ್ಧಿ ಇರ್ಬೋದು, ಹಾಗೂ ಆರೋಗ್ಯದ ಅಭಿವೃದ್ಧಿಯನ್ನು ಈ ಒಂದು ಯೋಜನೆಗಳ ಮೂಲಕ ಹೇಗೆ ಅವರು ಅಭಿವೃದ್ಧಿಯನ್ನು ಪಡಿಸ್ಕೊಳ್ಬೋದು ಅನ್ನೋದ್ರ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಕೂಡ ತಾವು ತಿಳಿಸಿ, ಹಾಗೂ ಸಾಕಷ್ಟು ಕಾರ್ಯಗಳನ್ನು ಕೂಡ ತಮ್ಮ ಮಾಹಿತಿಯನ್ನು ತಾವು ತಿಳಿಸ್ತೀರಿ. ಕೊನೆಯದಾಗಿ ನಮ್ಮ ಕೇಳುಗರಿಗೆ ಮತ್ತು ನಮ್ಮ ಸಮುದಾಯದ ಜನತೆಗೆ ಹಾಗೂ ವಿಶೇಷ ಚೇತನರಿಗೆ ತಮ್ಮ ಸಲಹೆ ಅಥವಾ ಸಂದೇಶ ಏನು ಸರ್?
0: ಒಂದೇ ಒಂದು ನನ್ನದು ಕಡೆಯದಾಗಿ ಮಾತು ಹೇಳೋದಾಯ್ತು ಅನ್ನೋದಾದ್ರೆ, ನೋಡಿ, ಪ್ರತಿಯೊಬ್ಬರು ಹುಟ್ಟಬೇಕಾದಾಗ ನಾನು ಹೀಗೆ ಹುಟ್ಟಬೇಕು ಅಂತ ಯಾರು ಸಹ ತೀರ್ಮಾನ ಮಾಡ್ಕೊಂಡು ಹುಟ್ಟಲ್ಲ, ಅದು ನಮ್ಮ ಕೈಲಿಲ್ಲ. ಕೆಲವು ಸಂದರ್ಭ ನಮ್ಮನ್ನ ಆಯಾ ಒಂದು ಸ್ಥಿತಿಗೆ ತಂದಿರ್ತದೆ. ಆದ್ರೆ ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂದ್ರೆ ನಮ್ಮ ಸಮಾಜ, ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರ. ಸೊ ಇದು ಹೇಗೆ ಆ ವ್ಯಕ್ತಿಗಳನ್ನ ನಾವು ತಾರತಮ್ಯದಿಂದ ಇಲ್ಲದ ರೀತಿಯಲ್ಲಿ ನಮ್ಮೊಟ್ಟಿಗೆ ಅವರು ಒಬ್ಬರು ಅನ್ನುವಂಥದ್ದು, ಯಾಕಂದ್ರೆ ನಮಗಿಂತನೂ ಸಾಧನೆ ಮಾಡಿರ್ತಕ್ಕಂಥ ಸಾಕಷ್ಟು ವಿಶೇಷ ಚೇತನ ವ್ಯಕ್ತಿಗಳು ನಮ್ಮ ಮುಂದೆ ಇದ್ದಾರೆ, ಉದಾಹರಣೆಗಳಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಸಹ ಅವರ ಜೊತೆ ಕೆಲಸವನ್ನ ಮಾಡುವಂತದ್ದು, ಅವರನ್ನ ಬೆಂಬಲಿಸುವಂತದಕ್ಕಾಗಿ ನಾವು ಯೋಜನೆಗಳನ್ನು ರೂಪಿಸಿದ್ರೆ ಖಂಡಿತವಾಗಿಯೂ ಇದು ಸಮವಾದಂತ ಒಂದು ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿಯೂ ಕಾರ್ಯರೂಪಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಸಂಸ್ಥೆ ನಿರಂತರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ಈ ತಾರತಮ್ಯನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ. ಸೊ ಸಮುದಾಯದ ಒಂದು ಸಹಕಾರ ಮತ್ತು ಎಲ್ಲರ ಒಂದು ಬೆಂಬಲದೊಂದಿಗೆ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಮೈಸೂರು ಮತ್ತು ಕೊಡಗು ಎರಡು ಜಿಲ್ಲೆಗಳಲ್ಲಿ ವಿಶೇಷ ಚೇತನ ವ್ಯಕ್ತಿಗಳ ಒಂದು ಬಲವರ್ಧನೆಗೆ ನಾವು ಏನು ಶ್ರಮಿಸ್ತಾ ಇದ್ದೀವಿ. ಇದು 31 ರಾಜ್ಯದ ಇನ್ನು ಉಳಿದ 29 ಜಿಲ್ಲೆಗಳಿಗೂ ವಿಸ್ತರಿಸುವಂತಹ

0: ಒಂದು ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಈ ಒಂದು ಈ ಎರಡು ಜಿಲ್ಲೆಗಳ ಸಹಕಾರದೊಂದಿಗೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಈ ಒಂದು ಏನು ಚಟುವಟಿಕೆಯಲ್ಲಿ ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಭಾಗಿಯಾದರೆ ಖಂಡಿತವಾಗಿ ತಾರತಮ್ಯ ಅಂತಕ್ಕಂಥದ್ದನ್ನು ಹೋಗಬಹುದು. ಥ್ಯಾಂಕ್ ಯು,
1: ತುಂಬ ಧನ್ಯವಾದಗಳು ಸರ್. ತಾವು ಇದುವರೆಗೂ ನಮ್ಮ ಈ ಒಂದು ಬಾನುಲಿ ಕೇಂದ್ರದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಒಂದು ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಒಂದು ಜೀವನೋಪಾಯಕ್ಕೆ ಲಭ್ಯವಿರತಕ್ಕಂಥ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ನಮ್ಮ ಕೇಳುಗರಿಗೆ ಸಾಕಷ್ಟು ಮಾಹಿತಿಗಳನ್ನು ತಾವು ತಿಳಿಸಿದ್ದೀರ. ಹಾಗಾಗಿ ನಮ್ಮ ಕೇಳುಗರ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.
0: ನಮಸ್ಕಾರ, ಧನ್ಯವಾದಗಳು ಸರ್.
1: ತಮಗೆ ಸರ್, ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಪ್ರಾಜೆಕ್ಟ್ ಸಮರ್ಥ ಅಡಿಯಲ್ಲಿ ವಿಶೇಷ ಚೇತನರ ಜೀವನೋಪಾಯಕ್ಕೆ ಲಭ್ಯವಿರುವ ಅವಕಾಶಗಳು ಮತ್ತು ಸಂಸ್ಥೆಯ ಸೇವೆಗಳ ಕುರಿತು ಇದುವರೆಗೂ ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಮಾತನಾಡಿದವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ವಿಶೇಷ ಚೇತನರಿಗಾಗಿ ಸಮಗ್ರ ಆರೈಕೆ ಬೆಂಬಲ ಮತ್ತು ಚಿಕಿತ್ಸಾ ಕಾರ್ಯಕ್ರಮದ ಯೋಜನಾ ನಿರ್ದೇಶಕರಾದ ಶ್ರೀ ಕೆ ಆರ್ ಶಂಕರ್ ಅವರು. ಇದು ಇವತ್ತಿನ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮ. ಮತ್ತೆ ಮುಂದಿನ ವಾರ ಮತ್ತೊಂದು ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ನಮಸ್ಕಾರ.
2: ಆರೋಗ್ಯಮಂತನ ವೈದ್ಯರೊಂದಿಗಿನ ನೇರ ಸಂದರ್ಶನ, ಮಾನಸಿಕವಾಗಿ ದೈಹಿಕವಾಗಿ ಹಾಗೂ ದೀರ್ಘ ಕಾಯಿಲೆಗಳ ಕುರಿತು ತಜ್ಞ ವೈದ್ಯರ ಜೊತೆ ಚರ್ಚಿಸಿ ಸೂಕ್ತ ಮಾಹಿತಿ ಮತ್ತು ಸಮಾಲೋಚನೆಯನ್ನ ನೀಡುವ ಮೂಲಕ ಸಮುದಾಯ ಸ್ವಾಸ್ಥ್ಯ ಕಾಪಾಡುವ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಕೇಳುಗರೆ, ಇದುವರೆಗೂ ನೇರ ಸಂದರ್ಶನ ಫೋನ್ ಇನ್ ಕಾರ್ಯಕ್ರಮದ ಮರುಪ್ರಸಾರ ಕಾರ್ಯಕ್ರಮವನ್ನು ಕೇಳಿದಿರಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿಯಿಂದ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸಮುದ್ರ ಹಳ್ಳಿಯ ಚಲನಚಿತ್ರ ಗೀತೆಗಳನ್ನು ಒಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಆಲಿಸಿ ಬರೋಣ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 27 ಕುರಿತು SPYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: DVG ಅವರ ಮಂಕುತಿಮ್ಮನ ಕಗ್ಗ.

0: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
1: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
0: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
1: ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರೆಸೋಣ. ಬೇರೈಸಿ ನಿಮಿಷ ನಿಮಿಷಕಂ,
2: ಬೇರೈಸಿ ನಿಮಿಷ ನಿಮಿಷಕಂ,
1: ಒಡಲ ಬಣ್ಣಗಳ,
2: ಒಡಲ ಬಣ್ಣಗಳ,
1: ತೋರಿ ಪೂಸರವಳ್ಳಿಯಂತೇನು,
2: ತೋರಿ ಪೂಸರವಳ್ಳಿಯಂತೇನು,
1: ಬೊಮ್ಮಂ
2: ಬೊಮ್ಮಂ,
1: ಪೂರ ಮೈದೋರೆ,
2: ಪೂರ ಮೈದೋರೆ,
1: ಎಂಬ ಕಪಟಿಯ,
2: ಎಂಬ ಕಪಟಿಯ,
1: ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ,
2: ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ.
1: ಸೊ ಈ ಪದ್ಯದಲ್ಲಿ ಪದಚ್ಛೇದ ಅಂತ ನಾವು ಮೊದಲನೆಯ ಇಂಟ್ರೊಡಕ್ಟರಿ ಸೆಷನ್ನಲ್ಲಿ ನಾನು ಹೇಳಿದ್ದೆ, ಅಂದರೆ ಯಾವ ಪದಗಳನ್ನು ಎಲ್ಲಿ ಬಿಡಿಸಬೇಕು ಅನ್ನೋದು. ಅದಕ್ಕೆ ಒಂದು ಸ್ವಾರಸ್ಯಕರವಾದಂಥ ಉದಾಹರಣೆ ಈ ಮುಕ್ತಕದ 3ನೇ ಮತ್ತು 4ನೇ ಸಾಲಿನಲ್ಲಿ ಬರುತ್ತೆ. ಅಲ್ಲಿ ನೋಡೋಣ, ಪೂರ ಮೈದೋರೆ ನೆಂಬ ಕಪಟಿಯ ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ ಅಂತ. ಸೊ ಅಲ್ಲಿ ಪೂರ್ತಿಯಾಗಿ ಓದಿದಾಗ ಪೂರ ಮೈದೋರೆ ನೆಂಬ ಕಪಟಿ ಅಂಶಾವತಾರದಿಂದಾರ್ಗೇನು ಮಂಕುತಿಮ್ಮ ಅಂತ ಬರುತ್ತೆ. ಸೊ ಅಲ್ಲಿ ಮೊದಲ 2 ಸಾಲುಗಳು ಇದ್ದಿದ್ರಲ್ಲಿ ಸುಲಭವಾಗಿದೆ. 3ನೇ ಸಾಲಿನಲ್ಲಿ ಪೂರ ಮೈದೋರೆನು ಎಂಬ ಆ ಕಪಟಿಯ ಅಂಶಾವತಾರದಿಂದ ಆರ್ಗೇನು ಅಂತ. ಹೀಗೆ ನಾವು ಪದಚ್ಛೇದವನ್ನು ಮಾಡ್ಕೊಳ್ಬೋದು. ಪದಗಳನ್ನು ಬಿಡಿಸ್ಕೊಂಡಾಗ ಅದು ಅರ್ಥ ಸುಲಭ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಉಚ್ಚಾರಣೆಯ ಸಮಯದಲ್ಲೂ ಕೂಡ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಪದ್ಯವನ್ನು ಜೋರಾಗಿ ಓದೋಕ್ಕೆ ಸುಲಭ. ಸೊ ಕಳಸರ್ತಿ ಪದ್ಯದಲ್ಲಿ ನಾವು ನೋಡ್ದಂಗೆ ಭಗವಂತ ಎಲ್ಲರ ದೇಹದ ಎಲ್ಲರ ಒಳಗೂ ಹೊರಗೂ ಕೂಡ ಇದ್ದಾನೆ, ಆದರೆ ಅವನು ಬೇರೆ ಬೇರೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಹಾಗಾಗಿ ಒಂದೇ ಇರೋಂತಹ ಆ ಏಕತೆಯ ಕುರುಹು ನಮಗೆಲ್ಲೂ ಕಾಣಿಸ್ತಾ ಇಲ್ಲ ಅಂತ ಡಿ ವಿ ಜಿಯವರು ಹೇಳಿದರು. ಅದಕ್ಕೆ ಇನ್ನೊಂದು ಸುಂದರವಾದಂಥ ಉದಾಹರಣೆ ಇಲ್ಲಿ ಕೊಡ್ತಾರೆ. ನಾವೆಲ್ಲ ಈ ಊಸರವಳ್ಳಿಯನ್ನು ನೋಡಿದ್ದೇವೆ. ಊಸರವಳ್ಳಿ ಅಂದರೆ ಅದರ ಇದೇನೆಂದರೆ ಅದು ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ಳುತ್ತೆ ಅಂತ. ಒಂದು ಬಂಡೆ ಮೇಲೆ ಅದು ಕುಳಿತಿದ್ದಾಗ ಬಂಡೆ ಪ್ರತಿಫಲಿಸುವಂಥ ಬೆಳಕಿನ ಬಣ್ಣವನ್ನೇ ಅದರ ಮೈ ಪ್ರತಿಫಲಿಸೋದಕ್ಕೆ ಶುರುವಾಗುತ್ತೆ. ಕ್ರಮೇಣ ಅದು ಬಂಡೆ ಯಾವುದು, ಈ ಊಸರವಳ್ಳಿ ಯಾವುದು ಅಂತ ಅದು ನಮಗೆ ಗೊತ್ತಾಗದೇ ಇರೋಷ್ಟರ ಮಟ್ಟಿಗೆ ಸುತ್ತಮುತ್ತಲಿನ ಬಣ್ಣಗಳಿಗೆ ಅದು ಹೊಂದ್ಕೊಂಡ್ಬಿಡುತ್ತೆ. ಕ್ಯಾಮೊಫ್ಲಾಜಿಂಗ್ ಅಂತ ಹೇಳ್ತೀವಿ. ಇದು ಕ್ಯಾಮೆಲಿಯಾನ್, ಇದರ ಇಂಗ್ಲೀಷ್ನ ಕ್ಯಾಮೆಲಿಯಾನ್ ಅಂತ. ಸೊ ಹೊರಗಿನ ಬಣ್ಣಗಳಿಗೆ ತಕ್ಕಂತೆ ತನ್ನ ಬಣ್ಣವನ್ನು ಬದಲಾಯಿಸ್ಕೊಳ್ತಾ ಇರುತ್ತೆ ಅಂತ. ಅದೇ ಊಸರವಳ್ಳಿ ಹಸಿರಾಗಿರುವಂಥ ಒಂದು ಜಾಗಕ್ಕೆ ಹೋದರೆ ಕಾಲಕ್ರಮೇಣ ಸ್ವಲ್ಪ ಸಮಯ ಕಳೀತಾ ಇದ್ದಂಗೆ ಅದರ ಬಣ್ಣ ಆ ಹಸಿರನ್ನು ಪ್ರತಿಫಲಿಸೋದಕ್ಕೆ ಶುರುವಾಗುತ್ತಂತೆ. ಸೊ ಹಾಗೆ ನಿಮಿಷ ನಿಮಿಷಕ್ಕೆ ತನ್ನ ಒಡಲ ಬಣ್ಣಗಳನ್ನು ಬದಲಾಯಿಸಿಕೊಳ್ಳುವಂಥ ಊಸರವಳ್ಳಿಯ ಉದಾಹರಣೆಯನ್ನು ಇಲ್ಲಿ ಡಿ ವಿ ಜಿಯವರು ಉಪಯೋಗಿಸ್ತಾ ಇದ್ದಾರೆ. ಇದು ನೇರವಾಗಿ ನೋಡಿದಾಗ ಊಸರವಳ್ಳಿಯ ಉದಾಹರಣೆ ಅಂತ ನಾವು ನೋಡ್ಬೋದು. ಪಾರಮಾರ್ಥಿಕ ದೃಷ್ಟಿಯಲ್ಲಿ ಡಿ ವಿ ಜಿಯವರು ಇಲ್ಲಿ ಉಪಯೋಗಿಸ್ಕೊತಾ ಇರುವಂಥದ್ದು ಈ ಉದಾಹರಣೆಯನ್ನು ಭಗವಂತನ ಪ್ರಕಟೀಕರಣಕ್ಕೆ ಹೋಲಿಸೋದಕ್ಕೆ. ದೇವರು ಬೇರೆ ಬೇರೆ ರೂಪಗಳಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾನೆ. ಈ ಎರಡರ ಮಧ್ಯದಲ್ಲಿ ನಮಗೆ ನಿತ್ಯ ಜೀವನದಲ್ಲಿ ಅನೇಕ ಉದಾಹರಣೆಗಳು ಸಿಕ್ಕತ್ತೆ. ಒಂದೊಂದು ಸರ್ತಿ ಒಂದೊಂದು ಥರ ನಡ್ಕೊಳ್ಳೋಂಥ ಅನೇಕ ಜನರನ್ನು ನಾವು ನೋಡ್ತೀವಿ. ಅವರನ್ನು ನಾವು ಬೈದ್ಕೊಳ್ಳೋದು ಕೂಡ ಉಂಟು, ಇವನು ಒಂದೊಂದು ನಿಮಿಷಕ್ಕೆ ಒಂದೊಂದು ಥರ ಇರ್ತಾನೆ, ಒಳ್ಳೆ ಊಸರವಳ್ಳಿ ಥರ ಅಂತ. ಈ ರೀತಿಯ ನಡವಳಿಕೆ ಬೇರೆಯವರಲ್ಲಿ ನಾವು ಹೇಗೆ ಖಂಡಿಸ್ತೀವೋ ನಮ್ಮಲ್ಲೂ ಕೂಡ ಅದು ಇರಬಹುದು ಅನ್ನೋದು ನಾವು ಸ್ವಲ್ಪ ಆಂತರಿಕವಾಗಿ ವಿಮರ್ಶೆ ಮಾಡಿಕೊಳ್ಬೇಕಾದಂಥ ಅಂಶ. ಸೊ ಹಾಗೆ ನಿತ್ಯ ಜೀವನದಲ್ಲಿ ನಮಗೆ ಇದರಿಂದ ಸಿಕ್ಕೋ ಪಾಠ ಏನಪ್ಪ ಅಂತಂದರೆ, ಬಹುಶಃ ಊಸರವಳ್ಳಿಯ ಬಣ್ಣ ಬದಲಾಯಿಸುವಿಕೆ ಹೇಗೆ ಖಂಡನಾರ್ಹವೋ ನಮ್ಮ ಜೀವನದಲ್ಲಿ ನಾವು ಕೂಡ ಆ ಸ್ಥಿರತೆಯನ್ನು ಪ್ರಕಟ ಮಾಡಬೇಕೇ ಹೊರತು ಬಣ್ಣಗಳನ್ನು ಬದಲಾಯಿಸ್ಕೊಳ್ತಾ ಹೋಗುವಂಥದ್ದನ್ನು ಅಲ್ಲ ಅಂತ.

0: ಅದನ್ನೇ ಮುಂದುವರಿಸ್ತಾ ಹೇಳ್ತಾರೆ, ಪೂರ ಮೈದೋರೆನು, ಸಂಪೂರ್ಣವಾಗಿ ನಾನು ಪ್ರಕಟವಾಗಲ್ಲ ಅಂತ ಹೇಳೋಂಥ ಕಪಟಿ, ಒಂದೊಂದು ನಿಮಿಷಕ್ಕೊಂದೊಂಥರ ತೋರಿಸೋವಂಥ ವ್ಯಕ್ತಿಯ ಅಂಶಾವತಾರದಿಂದ ಒಂದು ಚೂರು ಮಾತ್ರ ಗೊತ್ತಾಗ್ತಾ ಇದೆ ಅನ್ನೋಂಥ ರೀತಿಯಲ್ಲಿ ಪ್ರಕಟ ಆಗ್ತಾ ಇರೋವಂಥವ್ರು, ಅದರಿಂದ ಏನು ಪ್ರಯೋಜನ? ನಮಗೆ ಪೂರ್ಣ ಚಿತ್ರಣ ಸಿಕ್ಕಲ್ಲ, ಎಲ್ಲೋ ಒಂದು ಚೂರು ಗೊತ್ತಾಗತ್ತೆ. ಆ ಚೂರನ್ನೇ ನಾವು ಇಡೀ ವ್ಯಕ್ತಿ ಅಥವಾ ಇಡೀ ವಿಚಾರಕ್ಕೆ ಅನ್ವಯ ಮಾಡಿಕೊಳ್ಳೋದು ಅಷ್ಟು ಸಮಂಜಸ ಆಗಲ್ಲ. ಇದಕ್ಕೆ ಸುಲಭವಾಗಿ ನಾವು ಅನೇಕ ಸರ್ತಿ ಉಪಯೋಗಿಸುವಂಥ ಇನ್ನೊಂದು ಉದಾಹರಣೆ ಕೂಡ ಇದೆ, ಬಹಳ ಜನಪ್ರಿಯವಾದಂಥ ಉದಾಹರಣೆ. ಒಂದು ದೊಡ್ಡ ಆನೆ, ಆನೆ ಹೇಗಿದೆ ಅಂತ ನಮ್ಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ 6 ಜನ ಕಣ್ಣು ಕಾಣದ ವ್ಯಕ್ತಿಗಳು, ಕಣ್ಣು ಕಾಣದ ವ್ಯಕ್ತಿಗಳು ಆನೆಯನ್ನು ವರ್ಣನೆ ಮಾಡಬೇಕು ಅಂತ ಹೊರಟ್ರಂತೆ. ಈ ಕಥೆ ಎಲ್ಲರೂ ಕೇಳಿದ್ದೀವಿ. ಒಬ್ಬೊಬ್ಬರಿಗೆ ಒಂದೊಂದು ಭಾಗ ಸಿಕ್ತು. ಕಣ್ಣು ಕಾಣದಂಥ ಸಂದರ್ಭದಲ್ಲಿ ನಾವು ಕೈಯಿಂದ ಮುಟ್ಟಿ ನೋಡಿ ಇದು ಹೀಗಿರಬಹುದು ಅಂತ ಒಂದು ಪರಿಕಲ್ಪನೆಯನ್ನು ನಾವು ಮಾಡ್ಕೊಳ್ತೀವಿ. ಸೊ ಅದು ಸ್ವಾಭಾವಿಕ. ಸೊ ಹಾಗೆ ಒಂದು ಆನೆ, ಆ ಆನೆಯನ್ನು 6 ಜನ ಕುರುಡರು ಮುಟ್ಟಿ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಕಣ್ಣು ಕಾಣದ ಒಬ್ಬ ವ್ಯಕ್ತಿಗೆ ಅದರ ಕಾಲು ಸಿಕ್ತು. ಕಾಲನ್ನು ನೋಡಿಕೊಂಡ, ಅದು ಒಂದು ಕಂಬದ ರೀತಿಯಲ್ಲಿತ್ತು. ಸೊ ಹಾಗಾಗಿ ಅವನಿಗೇನಿಸ್ತು, ಆ ಇದು ಆನೆ, ಆನೆ ಅಂದರೆ ಒಂದು ಕಂಬದ ಥರ ಇರುತ್ತೆ. ಅದೇ ಆನೆಯ ಬಾಲವನ್ನು ಇನ್ನೊಬ್ಬ ಕಣ್ಣು ಕಾಣದ ವ್ಯಕ್ತಿ ಮುಟ್ತಾ ಇದ್ದ. ಅದೇ ಆನೆ ಇನ್ನೊಂದು ವ್ಯಕ್ತಿ ಬಾಲ ಮುಟ್ತಾ ಇದ್ದಾನೆ. ಅವನಿಗನ್ನಿಸ್ತು, ಆಹಾ ಇದು ಹಗ್ಗದ ಥರ ಇದೆಯಲ್ಲ, ನಾನು ಯಾವತ್ತೊಂದು ಸತಿ ಹಗ್ಗ ನೋಡಿದ್ದೆ ಅದ್ರ ಥರ ಇದೆಯಲ್ಲ, ಹಾಗಾಗಿ ಆನೆ ಯಾವ ಥರ ಇರುತ್ತೆ, ಹಗ್ಗದ ಥರ ಇರುತ್ತೆ. ಸೊ ಹೀಗೆ ಒಬ್ಬ ಕಿವಿ ಹಿಡಿದಂತೆ ಅವನಿಗೆ ಒಂದು ದೊಡ್ಡ ಹಾಳೆ ಥರ ಕಾಣಿಸ್ತು. ಸೊ ಆನೆ ಓ ಹಾಳೆ ರೀತಿಯಲ್ಲಿದೆಯೇನೋ ಅನಿಸ್ತು. ಇನ್ನೊಬ್ಬ ಕೊಂಬ್ ಹಿಡ್ಕೊಂಡ, ಚೂಪಾಗಿ ಇದಾಗಿತ್ತು. ಸೊ ಆನೆ ಹೀಗೆ ಇರುತ್ತೆ ಅಂತ ಅವನಿಗನ್ನಿಸ್ತು. ಸೊ ಹೀಗೆ ಅಂಶಾವತಾರ, ಒಂದು ಇಡೀ ಚಿತ್ರಣವನ್ನು ನಾವು ಮನಸ್ಸಿನಲ್ಲಿ ರೂಪಿಸ್ಕೊಳ್ಳದೆ ಯಾವುದೋ ಒಂದು ಸಣ್ಣ ಭಾಗವನ್ನು ಮಾತ್ರ ನಮ್ಮ ಅರಿವಿಗೆ ನಾವು ತಂದುಕೊಳ್ತಾ ಇದ್ದೀವಿ ಅಂತಂದಾಗ ಅದೇ ಪರಮ ಸತ್ಯ, ಅದೇ ಪೂರ್ಣ ಸತ್ಯವೇನೋ ಅನ್ನೋ ಭ್ರಮೆಗೆ ನಾವು ಹೋಗೋದು ಬಹಳ ಸುಲಭ. ನಾವು ಹಾಗೆ ಅಂದ್ಕೊಂಡು ಬಿಡ್ತೀವಿ. ಸೊ ಹಾಗೆ ಪರಬ್ರಹ್ಮ ಕೂಡ ಪೂರ್ಣ ತೋರಿಸ್ಕೊಳ್ತಾ ಇಲ್ಲ, ಅಲ್ಲೊಂಚೂರು ಇಲ್ಲೊಂಚೂರು ಎಲ್ಲೋ ಪ್ರಕಟನಾಗ್ತಾ ಇದ್ದಾನೆ. ಅದನ್ನೇ ನಾವು ಪೂರ್ತಿ ಅಂತ ಅಂದ್ಕೊಂಡಂಥ ಭ್ರಮೆಗೆ ನಾವು ಬೀಳ್ತಾ ಇದ್ದೀವಲ್ಲ. ಸೊ ಹಾಗೆ ದೇವರು ಸ್ವಲ್ಪ ಸ್ವಲ್ಪನೇ ತೋರಿಸ್ಕೊಳ್ತಾ ಇರೋದು ಸರಿಯಲ್ಲ, ಪೂರ್ಣ ಪ್ರಮಾಣದಲ್ಲಿ ಪ್ರಕಟವಾಗಬೇಕು ಅನ್ನೋದು ಇಲ್ಲಿ ಡಿ ವಿ ಜಿಯವರ ಇಂಗಿತ.
1: ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ
2: ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು
1: ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ
2: ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ.
1: ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ
2: ನಿತ್ಯದ ಬದುಕಿಗೆ ಕಗ್ಗದ ಬೆಳಕು.
1: ತಪ್ಪದೇ ಕೇಳಿ ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು ಸಂಚಿಕೆ 27 ಕುರಿತು SVYM ಸಲಹೆಗಾರರು ಹಾಗೂ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಕೀಲು ಮತ್ತು ಮೂಳೆ ರೋಗ ತಜ್ಞರಾದ ಡಾಕ್ಟರ್ MR ಸೀತಾರಾಮ್ರವರು ನಡೆಸಿಕೊಟ್ಟ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ರವರು ನಡೆಸಿಕೊಡುವ ಜ್ಞಾನಸುಧಾ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೋಡಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಎಂದಿನಂತೆ ತಮ್ಮೆಲ್ಲರಿಗೂ ಜ್ಞಾನಸುಧಾ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ಜ್ಞಾನಸುಧಾ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆ

ನಿಗೆ ಮೇಲೆ ಆಳವಾದ ಪರಿಣಾಮ ಬೀರಬಹುದೇ? ಖಂಡಿತವಾಗಿ. ನೀವು ಮಗುವಾಗಿದ್ದಾಗ ನಿಮ್ಮನ್ನು ಮತ್ತು ನಿಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಪೋಷಕರು ಮತ್ತು ಹಿರಿಯರು ನಿಮ್ಮ ಮೇಲೆ ಹೊರಿಸಿದ್ದ ಒಂದು ಅವಶ್ಯಕತೆಯಾಗಿದ್ದಿರಬಹುದು. ಆದರೆ ಈ ಸಾಮಾಜಿಕ ನಿರೀಕ್ಷೆಗಳನ್ನು ಮೀರಿ ಮನೆ ಮತ್ತು ಪರಿಸರವನ್ನು ಸ್ವಚ್ಛವಾಗಿರಿಸುವುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮೇಲೆ ಆಳವಾದ ಪರಿಣಾಮವನ್ನು ಬೀರಬಹುದು. ಶೌಚ, ಶುಚಿತ್ವ, ಸ್ವಚ್ಛತೆ ಆಧ್ಯಾತ್ಮಿಕ ಬೆಳವಣಿಗೆಯ ಪ್ರಮುಖ ಅಂಶ. ಶುಚಿತ್ವ ಇರುವುದು ಕೇವಲ ದೇಹದ ಬಗ್ಗೆಯಲ್ಲ, ಅದು ನಿಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆಯೂ ಹೌದು. ನಮ್ಮ ಇಂದ್ರಿಯಗಳ ಮೂಲಕ ನಾವು ಗ್ರಹಿಸುವುದೆಲ್ಲವೂ ನಮ್ಮೊಳಗೆ ಒಲಸು ಅಥವಾ ಸ್ವಾಸ್ಥ್ಯವನ್ನು ಸೃಷ್ಟಿಸಬಹುದು. ನಾವು ನಿರ್ಮಿಸುವ ಆಕಾರಗಳು, ನಮ್ಮ ಸುತ್ತಲಿರುವ ರೂಪಗಳು ಮತ್ತು ನಾವು ವಾಸಿಸುವ ಕಟ್ಟಡಗಳು ನಾವೇನು ಎನ್ನುವುದರ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ. ನಾವು ಏನನ್ನಾದರೂ ಗ್ರಹಿಸಿದರೆ ಅದು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿದ್ದರೆ ನಾವದನ್ನು ಒಂದು ರೀತಿಯಲ್ಲಿ ಅನುಭವಿಸುತ್ತೇವೆ. ನಾವು ಗ್ರಹಿಸಿದ್ದು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿದ್ದರೆ ಅದು ನಮ್ಮ ಅನುಭವದಲ್ಲಿ ಹೊಲಸು ಎಂದಾಗುತ್ತದೆ. ನಮ್ಮ ಸುತ್ತಮುತ್ತಲಿನ ಪ್ರದೇಶಗಳು ಸ್ವಚ್ಛವಿಲ್ಲದಿದ್ದರೆ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ನಮ್ಮ ಸುತ್ತಮುತ್ತಲಿನ ಪರಿಸರವು ನಮ್ಮ ಇಂದ್ರಿಯಗಳಿಗೆ ಹಿತವಾಗಿಲ್ಲದಿದ್ದರೆ ನಾವು ನಮ್ಮ ಮನಸ್ಸಿನಲ್ಲಿ ರಚಿಸುವ ಚಿತ್ರಣಗಳು, ನಮ್ಮ ಅನುಭವ ಮಂಚದಲ್ಲಿ ಮೂಡುವ ಚಿತ್ತಾರಗಳು ಹಿತಕರವಾಗುತ್ತವೆ. ನೀವು ಈ ರೀತಿಯಲ್ಲಿ ಹಿತಕರಿಯನ್ನು ಸೃಷ್ಟಿಸಿಕೊಂಡಾಗ ಆನಂದದ ಸ್ಥಿತಿಗಳನ್ನು ತಲುಪುವುದು ಮತ್ತು ನಿಮ್ಮ ಅನುಭವದ ಸ್ವರೂಪವನ್ನು ಸೃಷ್ಟಿಸುವುದು ಕಷ್ಟವಾಗುತ್ತದೆ. ನೀವು ದುಃಖದಲ್ಲಿರುವಿರೋ ಅಥವಾ ಸಂತೋಷದಲ್ಲಿರುವಿರೋ ಎನ್ನುವುದು ಮೂಲತಃ ನಿಮ್ಮೊಳಗೆ ನೀವೇನು ಮಾಡುತ್ತಿರುವಿರಿ ಎನ್ನುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆಧ್ಯಾತ್ಮಿಕ ಪ್ರಕ್ರಿಯೆಯ ಅರ್ಥವಿದು. ನೀವೇನು ಎನ್ನುವುದೆಲ್ಲವೂ ಪ್ರಜ್ಞಾಪೂರ್ವಕವಾಗಿ ನಡೆಯಬೇಕು. ನಿಮ್ಮ ಜೀವನದ ಅನುಭವವು ನಿಮ್ಮಿಂದ ನಿರ್ಧರಿಸಲ್ಪಡುತ್ತದೆ. ಇದಾಗಬೇಕಿದ್ದರೆ ನಮ್ಮ ಇಂದ್ರಿಯಗಳು ಯಾವುದನ್ನು ಅಹಿತಕರವೆಂದು ಗ್ರಹಿಸದಿರುವುದು ಬಹಳ ಮುಖ್ಯವಾಗುತ್ತದೆ. ಪ್ರತಿ ಸಂಸ್ಕೃತಿಯಲ್ಲಿಯೂ ಯಾವುದಾದರೊಂದು ಸಮಯದಲ್ಲಿ ನಿಮಗೆ ನಿಮ್ಮ ಎತ್ತವರು ಅಥವಾ ನಿಮ್ಮ ಅಜ್ಜಿ ತಾತಂದಿರು ನಿಮ್ಮ ಬಟ್ಟೆ ಮತ್ತು ಹಾಸಿಗೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಎಂದು ಹೇಳಿರುತ್ತಾರೆ. ನಿರ್ದಿಷ್ಟವಾಗಿ ಭಾರತದಲ್ಲಿ ನಿಮ್ಮ ಹಾಸಿಗೆ ಹೊದಿಕೆಯನ್ನು ಮಡಚದೆ ಹಾಗೆ ಇಟ್ಟರೆ ದೆವ್ವಗಳು ಬಂದು ಸೇರಿಕೊಳ್ಳುತ್ತವೆ. ರಾತ್ರಿ ಹೊತ್ತು ನೀವು ಮಲಗಿದಾಗ ಅವುಗಳು ನಿಮ್ಮೊಂದಿಗೆ ಮಲಗಿ ನಿಮಗೆ ತೊಂದರೆ ಕೊಡುತ್ತವೆ ಎಂದು ಹೇಳುತ್ತಾರೆ. ಇಂಗ್ಲಿಷ್ನಲ್ಲಿ ಒಂದು ಹೇಳಿಕೆ ಇದೆ, ನಿಮ್ಮ ಹಾಸಿಗೆಯನ್ನು ಹೇಗೆ ಇಟ್ಟುಕೊಳ್ಳುತ್ತೀರೋ ಹಾಗೆಯೇ ನೀವದರ ಮೇಲೆ ಮಲಗುತ್ತೀರಿ. ಇದು ಮೂಲತಃ ನಿಮ್ಮ ಸುತ್ತಲಿರುವ ರೂಪಗಳ ಬಗ್ಗೆ ಇರುವುದು. ಇಡೀ ಅಸ್ತಿತ್ವವು ಕೋಟ್ಯಂತರ ವಿಭಿನ್ನ ರೀತಿಗಳಲ್ಲಿ ಶಕ್ತಿಯ ಒಂದು ಅಭಿವ್ಯಕ್ತಿ ಎಂದು ವಿಜ್ಞಾನಿಗಳು ಇಂದು ನಮಗೆ ಹೇಳುತ್ತಿದ್ದಾರೆ. ಶಕ್ತಿಯು ರೂಪಗಳನ್ನು ಸೃಷ್ಟಿಸಿದಂತೆ ರೂಪಗಳು ಶಕ್ತಿಯನ್ನು ಸೃಷ್ಟಿಸುತ್ತವೆ. ಅದಲ್ಲದೆ ನಿಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ರೂಪವು ನಿರ್ದಿಷ್ಟ ರೀತಿಯ ಶಕ್ತಿಯನ್ನು ಸೃಷ್ಟಿಸುತ್ತಿದೆ. ನಾವು ನಿರ್ಮಿಸುವ ಆಕಾರಗಳು, ನಮ್ಮ ಸುತ್ತಮುತ್ತಲಿರುವ ರೂಪಗಳು ಮತ್ತು ನಾವು ವಾಸಿಸುವ ಕಟ್ಟಡಗಳು ನಮ್ಮ ಮೇಲೆ ಅಪಾರ ಪ್ರಭಾವ ಬೀರುತ್ತವೆ. ನಾವು ಕೂರುವ ರೀತಿ, ನಮ್ಮನ್ನು ನಾವು ವ್ಯವಸ್ಥಿತಗೊಳಿಸಿಕೊಳ್ಳುವ ರೀತಿ ಮತ್ತು ನಮ್ಮ ಸುತ್ತಲಿರುವ ವಿಷಯಗಳನ್ನು ನಾವು ಇರಿಸಿಕೊಳ್ಳುವ ರೀತಿಯ ಕುರಿತು ಸ್ವಲ್ಪ ಹೆಚ್ಚು ಜಾಗೃತಿ ಮೂಡಿದರೆ ಅಂತರ್ಮುಖರಾಗಲು ಅನುವು ಮಾಡಿಕೊಡುವಂತಹ ದೈಹಿಕ ವ್ಯವಸ್ಥೆಯನ್ನು ನಾವು ರಚಿಸಬಹುದು. ಇದು ನಮ್ಮ ಆಧ್ಯಾತ್ಮಿಕ ಪ್ರಕ್ರಿಯೆಯನ್ನು ಸಾಕಷ್ಟು ಸುಲಭಗೊಳಿಸುತ್ತದೆ. ನಿಮಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಪಯಣಿಸಬೇಕಾದರೆ ಹೇಗಾದರೂ ಹೋಗಬಹುದು. ಆದರೊಂದು ಸರಿಯಾದ ರಸ್ತೆಯನ್ನು ನಿರ್ಮಿಸಿದ್ದರೆ ಅಲ್ಲಿಗೆ ಹೋಗುವುದು ಸುಲಭವಾಗುತ್ತದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಸುತ್ತಲಿರುವ ದೈಹಿಕ ವ್ಯವಸ್ಥೆಯನ್ನು ನಾವು ಅಂತರ್ಮುಖರಾಗುವಂತೆ ಅನುವು ಮಾಡಿಕೊಡುವಂತಹ ರೀತಿಯಲ್ಲಿ ನಿರ್ಮಿಸಿದರೆ ಇದು ಬಹಳ ಸುಲಭವಾಗಿ ಆಗುತ್ತದೆ. ಪ್ರಿಯ ಕೇಳುಗರೆ, ಕೇಳದಲ್ಲಷ್ಟೊತ್ತು ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತ ಜ್ಞಾನಸುಧ ಕಾರ್ಯಕ್ರಮ ಹಾಗೂ ಮತ್ತೊಂದು ಜ್ಞಾನಸುಧ ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಚಾರ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಗದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

ಪ್ರಿಯ ಕೇಳುಗರೆ, ಇದುವರೆಗೂ ಆಧ್ಯಾತ್ಮಿಕತೆಯಲ್ಲಿ ಸ್ವಚ್ಛತೆಯ ಮಹತ್ವ ಎಂಬ ವಿಷಯದ ಕುರಿತು ಶ್ರೀಯುತ ಪ್ರಕಾಶ್ ಅವರು ನಡೆಸಿಕೊಟ್ಟ ಜ್ಞಾನಸುಧಾ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ದಿವ್ಯಾಂಗ ದೀಪ್ತಿ. ದೀಪ್ತಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ನರಸೀಪುರ ತಾಲೂಕಿನ ಎಂಡುವಾಳು ಗ್ರಾಮದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
2: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
1: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
2: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
1: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
2: ದಿವ್ಯಾಂಗ ದೀಪ್ತಿ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನಲಿ ಗೆಳತಿ ಸ್ಫೂರ್ತಿ ಸರಕೋರು. ಕೇಳುಗರ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ದಿವ್ಯಾಂಗ ದೀಪ್ತಿ ಭರವಸೆಯ ಬೆಳಕು. ಕೇಳುಗರೆ, ಇವತ್ತಿನ ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಲಿದ್ದಾರೆ ಟಿನರಸೀಪುರ ತಾಲೂಕಿನ ಇಂಡವಾಳು ಗ್ರಾಮದ ಶ್ರೀಮತಿ ಪಾರ್ವತಿ ಮಹೇಶ್ ಕುಮಾರ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಮಗುವಿನ ಸಮಸ್ಯೆ ಬಗ್ಗೆ ಮತ್ತು ಆ ಮಗುವಿನ ಒಂದು ಬೆಳವಣಿಗೆಯ ಬಗ್ಗೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರಿಂದಲೇ ಒಂದಷ್ಟು ವಿಚಾರಗಳನ್ನ ತಿಳಿಯೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ.
3: ನಮಸ್ಕಾರ ಮೇಡಮ್.
1: ತುಂಬಾ ಖುಷಿ ಆಯ್ತು ಮೇಡಮ್, ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನೀವಿತರ ಒಂದು ಸತತ ಪ್ರಯತ್ನವನ್ನ ಪಡ್ತಾರೆ, ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಮ್ಮ ಜನಧ್ವನಿ ಕೇಳುವವರಿಗೆ ನಿಮ್ದೊಂದು ಪರಿಚಯವನ್ನ ಮಾಡಿಕೊಡಿ ಮೇಡಮ್.
3: ನನ್ನ ಹೆಸರು ಪಾರ್ವತಿ ಅಂತ, ನಮ್ಮ ಮನೆಯವರ ಹೆಸರು ಮಹೇಶ್ ಕುಮಾರ್ ಅಂತ, ನನ್ನ ಮಗನ ತನ್ಮಯ್ ಕುಮಾರ್ ಅಂತ, ಚಿಕ್ಕವಳ ಹೆಸರು ರಚಿತಾ ಅಂತ.
1: ಎಷ್ಟು ಜನ ಇದ್ದೀರಿ ಮೇಡಮ್ ಮನೇಲಿ?
3: ಮನೇಲಿ 5 ಇದ್ದೀವಿ ಮೇಡಮ್, ನಮ್ಮ ಅತ್ತೆ, ನಾವು, ನಮ್ಮ 2 ಮಕ್ಕಳು ಮೇಡಮ್.
1: ಯಾವ ಪಾಪುಗೆ ಸಮಸ್ಯೆ ಇದೆ ಮೇಡಮ್?
3: ತನ್ಮಯ್ ಕುಮಾರ್ ಅವ್ರಿಗೆ 11 ವರ್ಷ ಮೇಡಮ್.
1: ಅಂದ್ರೆ ತನ್ಮಯ್ ಕುಮಾರ್ಗೆ ನಿಮ್ಮ ಮೊದಲ ಮಗನ್ಗೆ ಈ ತರ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಈ ಸಮಸ್ಯೆ ಬಗ್ಗೆ ಕಾರಣ ಏನು ಮೇಡಮ್? ಮೊದಲಿಗೆ
3: ಅಂದ್ರೆ ಮೇಡಮ್, ಅವನು 1 ವರ್ಷದ ತನಕ ಚೆನ್ನಾಗೇ ಅಂದ್ರೆ ಅಳ್ತಾ ಇದ್ದ, ಏನು ಅಳ್ತಾವನಲ್ಲ, ಏನು ದಬಕತ್ತನ ಇಲ್ಲ, ಏನೂ ಇಲ್ಲ ಅಂತ ಅನ್ಕೊಂಡು ಇದು ಮಾಡ್ತಾ ಇದ್ನು. ಇಲ್ಲಿ ನರಸೀಪುರದಲ್ಲಿ ತೋರಿಸ್ತದಕ್ಕೆ ಅವರು ಡಿಲಿವರಿ ಆಗಿರತ್ತ ಅಲ್ಲಿಗೆ ಹೋಗಿ ಅಂತ ಹೇಳಿದ್ರು. ಆವಾಗ ಚೆಲುವಂಬ ಹಾಸ್ಪಿಟ್ಲಿಗೆ ಹೋದ್ವು, ಅಲ್ಲಿ ಮನಸ್ಸ ಗಂಗೋತ್ರಿ ಕರ್ಕೊಂಡೋಗಿ ಅಂತಂದ್ರು. ಅಲ್ಲಿ ಕರ್ಕೊಂಡೋಗಿ ತೋರಿಸಿದ ಮೇಲೆ ಈ ಥರ ಬೆಳವಣಿಗೆ ಅದ, ಮಗುದು ಪ್ರಾಬ್ಲಮ್ ಹಿಂಗದ, ಸಿಜರಿಂಗ್ ಮಾಡಿ ತೆಗಿಬೇಕಾದ್ರೆ ಮೆದ್ಲಿಗೆ ಇನ್ಫೆಕ್ಷನ್ ಆಗಿ ಈ ಥರ ಆಗದ ಅಂತ ಹೇಳಿದ್ರು ಮೇಡಮ್.
1: ಅಂದ್ರೆ ಬೈ ಬರ್ತ್ ಏನೋ ಹುಟ್ಟುವಾಗಲೇ ಈ ತರ ಸಮಸ್ಯೆಯಿಂದ ಹುಟ್ಟದ, ಆ ಒಂದು ಡೆಲಿವರಿ ಸಮಯದಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ಈ ತರ ಹುಟ್ಟಿದೆ ಅಂತ ಹೇಳ್ತಾ ಇದ್ರಿ. ನೀವೇನಾದ್ರೂ ರಿಲೇಶನ್ ಅಲ್ಲಿ ಮದ್ವೆ ಆಗಿದ್ರ ಮೇಡಮ್?
3: ಹೌದು ಮೇಡಮ್, ಸೋದರದತ್ತ ಮಗನ್ಗೆ ಮದ್ವೆ ಆಗಿರೋದು ಮೇಡಮ್.
1: ತನ್ಮಯ್ ಕುಮಾರ್ಗೆ ಈ ತರ ಸಮಸ್ಯೆ ಇದೆ ನಿಮ್ಗೆ ಯಾವಾಗ ಗೊತ್ತಾಯ್ತು?
3: ನಮ್ಗೆ 1 ವರ್ಷಕ್ಕೆ ಗೊತ್ತಾಗಿದ್ವಿ ಮೇಡಮ್. 1 ವರ್ಷಕ್ಕೆ ಅದು ಗಂಗೋತ್ರಿ ಕರ್ಕೊಂಡು ಹೋದ್ಮೇಲೆ ಈ ತರ ಪ್ರಾಬ್ಲಮ್ ಆಯ್ತಂತ ಎಲ್ಲ ತರ ಟೆಸ್ಟ್ ಎಲ್ಲ ಮಾಡಿದ್ಮೇಲೆ ಈ ತರ ಪ್ರಾಬ್ಲಮ್ ಅದಂತ ಗೊತ್ತಂದ್ಮೇಲೆ ಅವಾಗ ಸ್ಪೀಚ್ ಕೊಡಿಸಿ ಅಂತ ಹೇಳಿದ್ರು. ಅಲ್ಲಿಗೆ ಕರ್ಕೊಂಡೋಗಿ ಅಂತ ನಾವು ಇಲ್ಲಿ ನರಸೀಪುರದಲ್ಲೇ ಒಂದತ್ರ ಇದು ಕೊಡ್ತಾ ಇದ್ರು. ಅಲ್ಲಿ ಕರ್ಕೊಂಡೋಗಿ ಬೆಳಗ್ಗೆ ಕರ್ಕೊಂಡು ಹೋದ್ರೆ ಒಂದೊಂದು ಟೈಮ್ ಎಕ್ಸಸೈಸ್ ಮಾಡಿಸ್ಕೊಡ್ತಿದ್ರು. ಅಲ್ಲಿ ಕರ್ಕೊಂಡೋಗಿ ಮಾಡಿಸ್ತಾ ಕೂತ್ಕೊಳ್ಳೋದು, ಎದ್ದು ನಿಂತ್ಕೊಳ್ಳೋದು, ತಿರುಗಾಡೋದು, ಇದಿಷ್ಟೆಲ್ಲ ಮಾಡಿದೆ ಮೇಡಮ್. ನಾವೇ ಹಂಗೆ ಮಲಗಿಸಿರ್ತೀವಿ ಹಂಗೆ ಮಲಗ್ತಾ ಇದ್ದಿದ್ದು ಅವನು. ಯಾವಾಗ ಸ್ಪೀಚ್ ಕೊಡಿಸಿದ ಮೇಲೆ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತು.
1: ಮೊದಲ 1.5 ವರ್ಷದ ಪರಿಸ್ಥಿತಿ ಹೇಗಿತ್ತು ಅನ್ನೋದು?
3: ಆವಾಗ ತುಂಬಾ ಹೇಳೋದು, ಯಾರು ಎತ್ಕೊಂಡ್ರು ಸುಮ್ಮನೆ ಇರ್ತಿರ್ಲಿಲ್ಲ, ನಾನು ಒಬ್ಳೆ ಕರ್ಕೋಬೇಕು, ಇನ್ಯಾರು ಕರ್ಕೊಂಡ್ರು ಸುಮ್ಮನೆ ಆಯ್ತಿರ್ನಿಲ್ಲ, ಏನಿಲ್ಲ, ಎನಿ ಟೈಮ್ ನಾನು ತೊಡಗಾಕಂದೆ ಕುತ್ಕೋಬೇಕು, ಇಲ್ಲ ಎತ್ಕೊಂಡು ತಿರುಗಾಡ್ಕಂದೆ ಇರಬೇಕು, ಅಷ್ಟು ಏನು ಮಾಡ್ತಿದ್ದೆ.
1: ಗೊತ್ತಾಗ್ತಿರ್ಲಿಲ್ವಾ ಅವ್ನ ಬೆಳವಣಿಗೆ?
3: ಅವಾಗ ನಾವು ಇದೇನು ದಬಕತ್ತಾನು ಇಲ್ವಲ್ಲ, ಉರುಳ್ತಾನು ಇಲ್ಲ, ಏನಿಲ್ಲ, ತವೆತಾನು ಇಲ್ಲ ಅಂತಂದ್ಬಿಟ್ಟು ಕರ್ಕೊಬಂದಿಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಾಗ ತೋರಿಸಿದ್ವಿ. ಅವ್ರು ಹೇಳಿದ್ರು ಅಲ್ಲಿ ಕರ್ಕೊಂಡು ಹೋಗಿಯಪ್ಪ ಡಿಲಿವರಿ ಆಗಿರತ್ತವೆ ಅಂತ ಹೇಳಿದ್ಮೇಲೆ ಅಲ್ಲಿ ಕರ್ಕೊಂಡ್ಮೇಲೆ ಅವರು ಸರಿಯಾಗಿ ನೋಡಿಲ್ಲ, ಅಲ್ಲಿ ಮನಸ್ಸ ಗಂಗೋತ್ರಿ ಕರ್ಕೊಂಡೋಗಿ ಅಂತ ಹೇಳಿದ್ರು. ಅಲ್ಲಿ ಕರ್ಕೊಂಡೋದ್ಮು ತಿರ್ಗ ಅಲ್ಲಿಂದ JP Nagar ಅಲ್ಲೇ ತೋರಿಸಿದ್ವು ಮೈಸೂರಲ್ಲೇ. ಅಲ್ಲೂ ಅದೇ ಥರ ಹೇಳಿದ್ರು, ಸ್ಪೀಚ್ ಕೊಡಿಸ್ಬೇಕು ಇವನಿಗೆ 14 ವರ್ಷ ಗಂಟ ಟೈಮು, ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತಾನಂದ್ರೆ ಅಷ್ಟು ಜಾಸ್ತಿ ಏನು ಇಂಪ್ರೂವ್ಮೆಂಟ್ ಆಗಲ್ಲ ಎಲ್ಲ ಮಕ್ಕಳ ಥರನೂ, ಇಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಅವ್ನ ಕೆಲಸವನ್ನು ಮಾಡ್ಕೊಳ್ಳೋಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಆಯ್ತಾನಂತ ಹೇಳಿದ್ರು.
1: ಈಗ ನಂತರ ಒಂದು ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿದ ಮೇಲೆ ಯಾವ ಥರ ಒಂದು ಪರಿಸ್ಥಿತಿಗೆ ಬಂದ ಅವನು?
3: ಇವಾಗ ಪರವಾಗಿಲ್ಲ ಮೇಡಮ್, ಇವಾಗ ಸ್ವಲ್ಪ ಏನೋ ನಮಗೂ ಒಂಥರ ಹೊಸಿ ನೆಮ್ಮದಿ, ಪರವಾಗಿಲ್ಲ, ಸುಮ್ಮ ಸುಮ್ಮರಾಗಿ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಯ್ತವ ನನ್ನ ನಿಮಗೆ ಬಂತು ಮಚ್ಚಿಗೆ ಮುಂದಿಗೆ ಈ ಥರ ಅದಲ್ಲ ಅಂತ ನಾವೇ ಹೇಳ್ತಾ ಇದ್ವಿ. ಹೆಂಗೆ ಇವನ್ ನೋಡ್ಕೊಳ್ಳೋದು ಹೆಂಗೆ, ಇವನ್ ಸಾಕೋದು ಹೆಂಗೆ ನಾನು ಅಂತಲೇ ಹೇಳ್ತಾ ಇರ್ತಿದ್ದೆ ಯಾವಾಗಲೂ, ಎನಿ ಟೈಮ್ ಹೇಳೋದು ಕೂತಿರ್ತವೆಲ್ಲ, ಅದನ್ನೆಲ್ಲ ಇದು ಮಾಡಿ ಮಾಡಿ ಇವಾಗ ಅಲ್ಲೆಲ್ಲ ಹೋಗಿ ನೋಡಿದ್ಮೇಲೆ ಪರವಾಗಿಲ್ಲ, ನನಗೆ ಇಷ್ಟು ಇಂಪ್ರೂವ್ಮೆಂಟ್ ಆಯ್ತವನ, ಅಷ್ಟೇ ಸಾಕು ನನಗೆ, ಅವ್ನ ಕೆಲಸ ಮಾಡ್ಕೊಳ್ಳೋಷ್ಟೇ ಆಗಲಿ ಅನ್ನಷ್ಟು ಇದಾಯ್ತು ಮೇಡಮ್.
1: ಯಾವ ಥರ ಟ್ರೀಟ್ಮೆಂಟ್ ಕೊಡಿಸಿದ್ರಿ ನಂತರ?
3: ಅವನಿಗೆ ಮೆಡಿಸನ್ ಏನೂ ಇಲ್ಲ ಮೇಡಮ್, ಮೆಡಿಸನೇ ಇಲ್ಲ ಅಂತ ಹೇಳಿದ್ರು, ಸ್ಪೀಚ್ ಕೊಡಿಸ್ಬೇಕು ಅವನಿಗೆ ಅಂತ ಹೇಳಿದ್ರು ಮೇಡಮ್.

0: ಇಲ್ಲ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಕಾಣ್ತಾವನ ಅಂತ ಏನು ಮಾಡೋದು. ಇವಾಗ ಒಂದು ವರ್ಷ ಹಿಂದೆ ಎಲ್ಲನೂ ಗೊತ್ತಾಯ್ತಾಯಿತ್ತು. ಗೊತ್ತಾಗ ಟೈಮಲ್ಲಿ ಅಪೆಂಡಿಕ್ಸ್ ಅಂತ ಹೇಳಿದ್ರು, ಆ ಆಪ್ರೇಷನ್ ಮಾಡಿಸಿದ್ರು. ತಿರ್ಗಿ ಅದು ಕರಳು ಈಚೆ ಬಿಟ್ಬಿಟ್ಟು ಆಪ್ರೇಷನ್ ಮಾಡಬೇಕು, ಒಂದೇ ಸರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ತಿರ್ಗಿ ಅದು ಆಪ್ರೇಷನ್ ಆದಮೇಲೆ ಇನ್ನೊಂದ್ಸಲಿ ಆಪ್ರೇಷನ್ ಮಾಡಿಸಿದ್ರು. ತಿರ್ಗಿ 9 ತಿಂಗಳಿಗೆ ಆಪ್ರೇಷನ್ ಮಾಡಿಸಿದ್ರು ಮೇಡಮ್. ಇವಾಗ
1: ಕರಳು ಈಚೆನೇ ಇತ್ತು,
0: 5 ತಿಂಗಳ ಗಂಟ ಈಚೆನೇ ಇತ್ತು. ಇವಾಗನ್ನು ಒಳಗಡೆ ಹಾಕಿ ಆಪ್ರೇಷನ್ ಮಾಡಿದ್ರು. ಇವಾಗ ತಿರ್ಗಿ ಅದೆಲ್ಲ ಸ್ವಲ್ಪ ಅವನಿಗೆ ಅದ್ರ ನೋವಲ್ಲಿ ಸ್ವಲ್ಪ ಮರ್ತೋಗ್ಬಿಟ್ಟ. ಈಗ ತಿರ್ಗಿ ಅದನ್ನೇ ಸ್ವಲ್ಪ ಸ್ವಲ್ಪವಾಗಿ ಈಗ ಹಂತ ಹಂತವಾಗಿ ಬರ್ತದೆ.
2: ಅಂದರೆ 9 ವರ್ಷಕ್ಕೆ ಅವನು ಸತತವಾಗಿ ಒಂದು ಆಪರೇಷನ್ ಕೂಡ ಮಾಡಿಸ್ಕೊಂಡಿದ್ದಾನೆ.
0: ಇನ್ನೊಂದು ಆಪರೇಷನ್ ಆಗಿ ಇವಾಗ 5 ತಿಂಗಳಾಯ್ತು ಮೇಡಮ್.
2: 5 ತಿಂಗಳಿಂದನೂ ಕರಳು ಈಚೆನೇ ಇತ್ತ? ಹೇಗೆ ಸಂಭಾಳಿಸಿದ್ರಿ ಅವನನ್ನ
0: ನೀವು? ತುಂಬಾ ಕಷ್ಟಪಟ್ಟು ಮೇಡಮ್ ಅವ್ನು ನೋಡ್ಕೊಳ್ಳೋದಕ್ಕೆ. ಮನೇಲಿ ಎಲ್ಲರಿಗೂ ಕಷ್ಟ ಆಗೋಯ್ತು ಅವಾಗ. ಅದು ಹಾಕ ಟೈಮ್ಗ ಬ್ಯಾಗ್ ಹಾಕ ಟೈಮ್ಗ ಎಲ್ಲ ಅಳೋದು, ಉರಿ ಬತ್ತಿತ್ತಲ್ಲ ಮೇಡಮ್ ಅದು ಕ್ಲೀನ್ ಮಾಡ್ಬೇಕಾದ್ರೆ ಉರಿ ಬತ್ತದ, ಅಳೋದು, ಕಿರ್ಚೋದು, ಕೆಳಕ್ಕೆಲ್ಲ ಬಿದ್ಕೊ ಒದ್ದಾಡೋದು, ನೋವು ತಡೆಯಕ್ಕಾಗ್ದೇ ಅಳೋದು. ನೋವು ನೋಡ್ನಾರ್ದೇನೆ ನಾವು ತುಂಬಾ ಕಷ್ಟಪಟ್ಕೊಂಡು ಮೇಡಮ್. ಅದು ನಾವು ಆವಾಗಲೇ ಹೇಳೋದ್ ಇಲ್ಲ ಒಂದೇ ಸಲ ಮಾಡ್ಕೊಡಿ ಅಂತ ಕೇಳಿದಾಗ ಅವರು ಒಂದೇ ಸಲ ಮಾಡ್ಕೊಂಡಿಲ್ಲ, ಇಲ್ಲ 2 ಸಲ ಮಾಡಬೇಕು, ಒಂದೇ ಸಲ ಮಾಡಿದ್ರೆ ನೋವು ತಡೆಯೋಕ್ಕಾಗಲ್ಲ ಬೆಳವಣಿಗೆ ಕಮ್ಮಿ ಇರೋದ್ರಿಂದ ಅಂತ ಹೇಳೋರು ಮೇಡಮ್. ಅಂದರೆ ಇನ್ನು ಯಾವ ಜನ್ಮಕ್ಕೆ ಏನಾದರೂ ನಾವು ಇರೋ ತನಕ ಅವನಿಗೆ ಏನು ಬರ್ದಾರೆ ಅಷ್ಟೇ ಸಾಕು ಅನ್ನಷ್ಟು ನೋವು ಅನುಭವಿಸ್ಬಿಟ್ಟಿ ಮೇಡಮ್. ಈಗ ಅವ್ನು ಇರೋಷ್ಟು ದಿನನಾದ್ರೂ ಚೆನ್ನಾಗಿರ್ಬೇಕು, ಅವ್ನಿಗೆ ಏನು ಬರೋದು ಬೇಡ ಅಂತಂತಾನೆ ಇದು ಮಾಡ್ಕೊಳ್ಳೋದು ಮೇಡಮ್. ನನ್ನ ಪ್ರಾಣನೇ ಇದಾಗೋಯ್ತು ಮೇಡಮ್. ನಾವು ಹೆಂಗೆ ಇದ್ರು ನಾನು ನೋಡ್ಕೋತೀನಿ, ನಾನು ಇರೋ ತನಕನು ಎಷ್ಟೇ ಕಷ್ಟ ಬಂದರೂ ಅವನ ಜೊತೆ ನಾನು ಫೇಸ್ ಮಾಡ್ತೀನಿ ಅನ್ನೋ ಧೈರ್ಯ ಇರುತ್ತೆ. ಆದರೂ ಒಂದೊಂದು ಟೈಮಲ್ಲಿ ನೆನೆಸ್ಕೊಂಡಾಗ ತುಂಬಾ ಬೇಜಾರಾಗೋಯ್ತದೆ ಮೇಡಮ್.
2: ಈಗ 11 ವರ್ಷ ಅಂತ ಹೇಳಿದ್ರಿ ಅವನಿಗೆ, ಅವನ ಕೆಲಸಗಳನ್ನ ನೀವೇ ಮಾಡ್ಕೋತೀರಾ?
0: ಹೌದು ಮೇಡಮ್, ನಾವೇ ಮಾಡ್ಕೊಡೋದು. ಸ್ನಾನ ಮಾಡಿಸೋದೇ ಆಗಲಿ, ವಾಶ್ರೂಮ್ಗೆ ಹೋಗೋದೇ ಆಗಲಿ, ಎಲ್ಲ ನಾವೇ ಮಾಡೋದು ಮೇಡಮ್. ತಿರುಗಾಡ್ತಾನೆ ಅಷ್ಟೇ ಮೇಡಮ್, ಅವನಿಗೆ ಗೊತ್ತಾಗಲ್ಲ ಮೇಡಮ್ ವಾಶ್ರೂಮ್ಗೆ ಹೋಗ್ಬೇಕು ಏನು ಅಂತ ಅನ್ನೋದು ಗೊತ್ತಿಲ್ಲ, ಆ ಕೆಲಸ ಎಲ್ಲ ನಾನೇ ಮಾಡೋದು.
2: ಈಗ ಮಾನಸ ಗಂಗೋತ್ರಿಗೆ ಹೋಗ್ತೀನಿ ಅಂತ ಹೇಳಿದ್ರಿ, ಅಲ್ಲಿ ಯಾವ ಥರ ಥೆರಪಿಯನ್ನು ಕೊಡ್ತಿದ್ರು ಅವನಿಗೆ?
0: ಮೇಡಮ್ ಮಾಮೂಲಿ ಎಕ್ಸಸೈಸ್, ಕೈ ಮೂಳೆಗಳೆಲ್ಲ ಇದು ಮಾಡೋದು ಎಲ್ಲನೂ ಮಾಡ್ಕೊಡ್ತಾರೆ ಮೇಡಮ್. ಅಲ್ಲಿಂದ ನಾವು ಇಲ್ಲಿ ಯಳರುಂಡಿ ಪೊಲೀಸ್ ಸ್ಟೇಷನ್ ಐತಲ್ಲ ಮೇಡಮ್, ಅದರ ಅಪೋಸಿಟ್ ಒಳಗಡೆ ಹೋಗ್ಬೇಕು, ಅಲ್ಲಿ ಮಾಡಿಸ್ಕೊಡ್ತಿದ್ರು ಅವರು. ಕೈಗಳು, ಕಾಲು ಮತ್ತು ಕತ್ತು, ನಡ ಎಲ್ಲನೂ ಮಾಡ್ತಾ ಅವನೇ ಸ್ವಂತ ಎದ್ದು ಕೂತ್ಕೋಬೇಕು. ಆ ಥರ ಎಲ್ಲ ಎಕ್ಸಸೈಸ್ ಮಾಡಿದ್ಮೇಲೆ ಅವ್ನು ಕೂತ್ಕೊಳಕ್ಕೆ ಸ್ಟಾರ್ಟ್ ಆದ, ನಿಂತ್ಕೊಳಕ್ಕೆ ಸ್ಟಾರ್ಟ್ ಆದ, ತಿರುಗಾಡೋಕ್ಕೆಲ್ಲ ಹೆಲ್ಪ್ ಆಯಿತು ಮೇಡಮ್.
2: ಎಷ್ಟು ಸರಿ ಹೋಗ್ತಿದ್ರಿ ತಿಂಗಳಿಗೆ?
0: ಮಾನಸ ಗಂಗೋತ್ರಿಗೆ ತಿಂಗಳಿಗೆ 2 ಸಲ ಹೋಯ್ತದ ಮೇಡಮ್, ಇಲ್ಲಿ ದಿನ ಹೋಯ್ತದ
1: ಮೇಡಮ್.
0: 1 ಅವರ್ ಮಾಡ್ಕೊಡ್ತೀರಿ ಮೇಡಮ್, ಫ್ರೀ ಮಾಡ್ಕೊಂಡು ಒಂದು ದಿನದಲ್ಲಿ 1 ಗಂಟೆ ಫ್ರೀ ಮಾಡ್ಕೊಂಡು ಇಲ್ಲಿ ಕರ್ಕೊಂಡ್ಬಿಟ್ಟು ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ.
2: ಇಲ್ಲಿ ಅಲ್ಲಿ ಕೊಟ್ಟಂತ ಥೆರಪಿನ ಮನೇಲೂ ಕೂಡ ಮಾಡ್ತಿದ್ರ?
0: ಹಾ ಮೇಡಮ್, ಮನೇಲೂ ಮಾಡ್ಕೊತೀನಿ. ಅವ್ರು ಹೆಂಗೆ ಯಾವ ರೀತಿ ಹೇಳ್ಕೊಟ್ಟಿರ್ತಾರೋ ಅದೇ ಥರ ಮಾಡ್ಕೋತಿದ್ದೆ ಮೇಡಮ್.
2: ಅವನಿಗಾಗಿ ಏನಾದ್ರು ಮನೇಲಿ ಸಹಾಯಕ ಆಗೋ ಥರ ವಾತಾವರಣ ಏನಾದ್ರು ಕ್ರಿಯೇಟ್ ಮಾಡಿದ್ದೀರಾ?
0: ಅದೇ ಮೇಡಮ್, ಅವ್ರೇನಂತ ಹೇಳಿದ್ರು ಮಕ್ಳ ಜೊತೆ ಇಂಪ್ರೂವ್ಮೆಂಟ್ ಆಗಕ್ಕೆ ಮಕ್ಳ ಜೊತೆ ಬುಡಿ ಅಂತ ಹೇಳಿದ್ರು. ನಾವು ಸುತ್ತ ಮಕ್ಕಳು ಕುಂಡಿಸ್ಕೊಂಡು ಅವ್ರಿಗೆ ಹೇಳ್ಕೊಟ್ರೆ ಅವ್ರು ನೋಡ್ಕೊ ಸುಮ್ಮ ಕೂತ್ಕೊತಿದ್ದೆ, ನಾವು ಮಾಡ್ಕೊಡ್ ಈ ಥರ ಮಾಡುವಂತ ನಮ್ಮ ಅವ್ರಿಗೆ ಹೇಳ್ಕೊಟ್ರೆ ನಾವು ಮಾಡ್ತಾ ಇದ್ರೆ ಅವ್ರ ಮಕ್ಕಳು ಮಾಡೋದು ನೋಡಿ ಇವನು ಮಾಡಿಸ್ಕೊತ ಇದೆ ಮೇಡಮ್. ಅದು
2: ಮಕ್ಕಳು ಮಾಡೋ ಒಂದು ಆಕ್ಟಿವಿಟಿನ, ಚಟುವಟಿಕೆಗಳನ್ನ ಇವನು ಗಮನಿಸಿ ಆ ಥರ ಪುನರಾವರ್ತನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ. ಈಗ ಅವನು ಥೆರಪಿ ತಗೊಂಡ ನಂತರ ಇವನು ಬೆಳವಣಿಗೆ ಹೀಗೆ ಬರ್ತಾ ಇದೆ?
0: ಇವಾಗ ಎಷ್ಟೋ ಪರವಾಗಿಲ್ಲ ಮೇಡಮ್. ಆವಾಗ 1.5 ವರ್ಷಕ್ಕೆ ಕರ್ಕೊಂಡೋಗಿ ತೋರಿಸಿದ್ದಕ್ಕೆ ಬರೀ 2 ತಿಂಗಳು ಮಗುನಷ್ಟು ಬೆಳವಣಿಗೆ ಅದ ಅಂತ ಹೇಳಿದ್ರು ಮೇಡಮ್. ಇವಾಗ ಹೋಗಿ ತೋರಿಸ್ಕೊಂಡಕ್ಕೆ 75% ಬೆಳವಣಿಗೆ ಆಗದ ಅಂತ ಹೇಳೋರು ಮೇಡಮ್.
2: ಮತ್ತೆ ಮೊದಲಿನ ಥರ ಆಗಬಹುದಾ?
0: ಏನು ಗ್ಯಾರಂಟಿ ಕೊಟ್ಟಿಲ್ಲ ಮೇಡಮ್ ಅವರು. ಅವನು ಸ್ವಲ್ಪ ಮಾತ್ರ ಕೊಟ್ಟಿರೋದು, ಅವನ ಕೆಲಸ ಮಾಡ್ಕೊಳ್ಳೋಷ್ಟು ಮಾತ್ರ ಇಂಪ್ರೂವ್ಮೆಂಟ್ ಆಯ್ತಾನ, ಎಲ್ಲ ಮಕ್ಕಳಷ್ಟು ಇಂಪ್ರೂವ್ಮೆಂಟ್ ಆಗಲ್ಲ ಅಂತ.
2: ನಿಮ್ಮ ಮನೆಯವ್ರು ಹೇಗೆ ಸಪೋರ್ಟ್ ಮಾಡ್ತಾರೆ?
0: ನಮ್ಗೆ ಯಾವ ಥರ ಇದು ಮಾಡಬೇಕು ಆ ಥರ ಎಲ್ಲ ಸಪೋರ್ಟ್ ಮಾಡ್ತಾರೆ ಮೇಡಮ್. ಅವನಿಗೋಸ್ಕರ ಅವರು ಕಷ್ಟಪಡ್ತಾರೆ. ಈ ಥರ ಅದ ಅಂತಂದ್ಬಿಟ್ಟು ಬೇರೆಯವರೆಲ್ಲ ಇದು ಮಾಡ್ತಾರೆ ಅಂತ ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ. ನಮ್ಮ ಪಾಲ್ಗೆ ಏನು ಬಂದಿರುತ್ತೆ ನಾವು ಅದನ್ನ ಅನುಭವಿಸ್ಬೇಕು, ಅದನ್ನ ಕಷ್ಟ ಅಂತ ಮಾತ್ರ ಅನ್ಕೋಬೇಡ, ಖುಷಿಯಿಂದನೇ ಮಾಡ್ಕೋಗಮ್ಮ ನಾವು ಅಂತ ಹೇಳ್ತಾರೆ.
2: ನಿಮ್ಮ ಮನೆಯವರು ನಿಮ್ಮ ಬೆಂಬಲವಾಗಿ ನಿಂತಿರೋದು ನಿಮಗೆ ದೊಡ್ಡ ಶಕ್ತಿ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಸಾಕಷ್ಟು ಅವನ ಬೆಳವಣಿಗೆಗೆ ಈಗಲೂ ಕೂಡ ಸತತ ಪ್ರಯತ್ನವನ್ನು ಅವರು ಕೂಡ ಮಾಡ್ತಾ ಇದ್ದಾರೆ. ಅವರು ನೋಡ್ಕೋತಾರೆ ಪಾಪನ?
0: ನೋಡ್ಕೋತಾರೆ ಮೇಡಮ್. ಅವರು ಮೇಡಮ್ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಆಯ್ತು ಮೇಡಮ್ ಬರೋದು, 8 ಗಂಟೆ 8:30 ಅಷ್ಟೊತ್ತಾಗುತ್ತೆ.
1: ಏನು ಕೆಲಸ ಮಾಡ್ತಾರೆ?
0: ಮೈಸೂರು ತರಕಾರಿ ಮಂಡಿ ಕೆಲಸಕ್ಕೆ ಹೋಗೋದು ಮೇಡಮ್. ಮುಕ್ತವರೇಕ
2: ಕೂಲಿ ಕೆಲಸ ಮಾಡೋದ್ರಿಂದ ಅವರು ಸಂಜೆ ಮೇಲೆ ಬರ್ತಾರೆ. ಹೇಗೆ ಇದೆ ಅವರ ನಿಮ್ಮ ಮತ್ತು ಪಾಪು ಮಧ್ಯೆ ಮತ್ತು ಅವರ ಮಧ್ಯೆ ಒಡನಾಟ ಹೇಗಿದೆ?
0: ಅವರು ಕರ್ಕೋತಾರೆ ಮೇಡಮ್, ಇವನೇ ಹೋಗಲ್ಲ ಜಾಸ್ತಿ ಯಾರು ಅಪ್ಪನ ಹತ್ರ. ಅವರು ಕರ್ಕೋತಾರೆ ಬಾ ಅಂತೆಲ್ಲ ಇದು ಮಾಡ್ತಾರೆ. ಗಾಡೀಲಿ ಹೋಗ್ಬೇಕಾದ್ರೆ ಮಾತ್ರ ಜೊತೆಯಲ್ಲಿ ಹೋಯ್ತಾನೆ, ಮನೇಲಿದ್ದಾಗ ಏನೋ ಬರಲ್ಲ ಬರಲ್ಲ ನಿನ್ನ ಹತ್ರ ಅಂತೇಳಿ ಅವರು ಕರ್ಕೋತಾರೆ. ವಾರಕ್ಕೊಮ್ಮೆ ರಜಾ ಬೆಳಗ್ಗೆ ಕರ್ಕೊಂಡು ಸಾಯಂಕಾಲ ಗಂಟೆ ತಿರುಗಾಡ್ಸ್ಕೊ ಕರ್ಕೊಂಡು ಬರ್ತಾರೆ. ವಾರಕ್ಕೊಂದಿನ ಉಳ್ಕೊಳ್ಳೋದು ರೋಣಿಸೋಗಮ್ಮ.

0: ಬಿಟ್ಬಿಟ್ಟು ಬಂದು ಕರ್ಕೊಂಡೋಗಿ ಅವ್ನು ಏನು ಕೇಳ್ತಾನೆ ತಕ್ಕ ತಿನ್ನಿಸ್ಕೊಂಡು ಕರ್ಕೊಂಡೋಗಿ.
1: ನಿಮ್ಮನ್ನ ಜಾಸ್ತಿ ಹಚ್ಕೊಂಡಿದ್ದಾನೆ, ದಿನದ 24 ಗಂಟೆ ಅವನಿಗೆ ಯಾವ ಥರ ಟೈಮ್ ಕೊಡ್ತೀರಿ ನೀವು?
0: ಕೆಲಸ ಎಲ್ಲ 8 ಗಂಟೆಗೆ ಮುಗಿತಮ್ಮ, 8 ಗಂಟೆ ಮೇಲೆ ಸಂಜೆ ಅಂದ್ಮೇಲೆ ಈ ಕಳ ಗಂಟೆ ಅವ್ನ ಜೊತೆಲೇ ಇರೋದು. ಅವಳು ನಮ್ಮ ತಾಯಿ ಮನೇಲಿ ಬಿಟ್ಟಿದ್ವಿ, ಇವ್ರ ಜೊತೆ ಇರೋದು ಮೇಡಮ್. ಅವಳು ಇವನು ನೋಡ್ಕೊಂಡು ಅವಳು ನೋಡೋಕ್ಕೆ ಕಷ್ಟ ಆಯ್ತದೆ, ನಮ್ಮ ಜೊತೆಲಿ ಇರಲಿ ಅಂದ್ಬಿಟ್ಟು ಇವ್ರು ಕರ್ಕೊಂಡೋಗಿ ಅವ್ರ ಮನೇಲಿ ಇರಿಸ್ಕೊಂಡವ್ರು. ಇವನೊಬ್ಬನೇ ನನ್ನ ಜೊತೆಲಿ ಇರೋದು.
1: ಅಂದರೆ ಈ ಥರ ಪಾಪು ಇದೆ ಅಂತ ನಿಮ್ಮ ಮನೆಯವರು ಯಾವುದೇ ರೀತಿಯ ಒಂದು ಮನಸ್ಸಲ್ಲಿ ಇಟ್ಕೊಳ್ಳದೆ ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ. ಈಗ ಸಂಸ್ಥೆ ಹೇಗೆ ಪರಿಚಯ ಆಯಿತು ನಿಮಗೆ?
0: ನಮಗೆ ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಮೇಡಮ್ ನಮಗೂ ಗೊತ್ತಾಗಿದ್ದು, ನಾವು ಗೊತ್ತಿರಲಿಲ್ಲ. ಇವ ಈ ಥರ ಬನ್ನಿ ಅಂತಂದ್ಬಿಟ್ಟು ಕರ್ಕೊಂಡು ಬಂದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ಥರ ಒಂದು ಸಂಸ್ಥೆ ಅದ ಅಂತಲೇ ಗೊತ್ತಾಗಿದ್ದು ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಮೇಡಮ್.
1: ಮೊದಲೆಲ್ಲ ಕೇಳಿದ್ರ ಈ ಸಂಸ್ಥೆ ಬಗ್ಗೆ ನೀವು?
0: ಇಲ್ಲ ಮೇಡಮ್, ನಾನು ಕೇಳಿರಲಿಲ್ಲ. ಇಲ್ಲಿ ಕರ್ಕೊಂಡು ಬಂದ್ಮೇಲೆ ಇಲ್ಲಿ ಸರ್ಗಳಿರ್ತಾರಲ್ಲ ಮೇಡಮ್, ಅವರು ಪರಿಚಯ ಮಾಡಿಕೊಟ್ರು. ನಮ್ಗೆ ಇಲ್ಲಿ ರಘು ಸರ್ ಅಂತಾರೆ ಸರ್, ಸ್ಕೂಲ್ ಕಡೆಯಿಂದ ಕರ್ಕೊಂಡು ಬಂದಿರೋದು.
1: ನಮ್ಮದೇ ಆದ ಸಿಬ್ಬಂದಿ ಮಾಹಿತಿ ಕೊಟ್ಟಿದ ತಕ್ಷಣ ನೀವು ಒಂದು ಕ್ಯಾಂಪ್ಗೆ ಬಂದಿದ್ರಿ, ಹೇಗೆ ಅನ್ನಿಸ್ತಾ ಇದೆ ಈ ಕ್ಯಾಂಪು?
0: ತುಂಬಾ ಖುಷಿ ಆಯ್ತಿದೆ ಮೇಡಮ್, ಏನಾರ ನಮ್ಮಂಗೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದೊಂದು ಆಸೆ, ಅದಕ್ಕೋಸ್ಕರ ಕರ್ಕೊಂಡಿದ್ದೀನಿ.
1: ಇಲ್ಲಿನ ಮಕ್ಕಳು ನೋಡಿದಾಗ ಹೇಗೆ ಅನ್ನಿಸ್ತು?
0: ಇಲ್ಲ ಮಕ್ಕಳೆಲ್ಲ ನೋಡ್ತಾ ಇದ್ರೆ ಬೇಜಾರಾಗಿ ಹೋಯ್ತು ಮೇಡಮ್. ಎಲ್ಲ ಈ ಥರ ಮಕ್ಕಳ ಎಲ್ಲ ಕೊಟ್ಬಿಟ್ಟು ಈ ಥರ ಎಲ್ಲ ಕಷ್ಟ ಅನುಭವಿಸ್ತಾನೆ, ಆದರೂ ಒಂದು ಲೆವೆಲಲ್ಲಿ ಹೇಳ್ಕೋಬೇಕು ಅಂದ್ರೆ ಒಂದು ಏನೋ ಒಂಥರ ಹೊಸ ಸಮಾಧಾನ ಅಂತ ಅನಿಸುತ್ತೆ ಮೇಡಮ್. ನನ್ನ ಮಗ ಎಷ್ಟೋ ಪರವಾಗಿಲ್ಲ ಸುಮಾರಾಗವನಂತ ಮಕ್ ಎಲ್ಲ ಒಂದಕ್ಕೊಂದು ಥರ ಮಕ್ಕಳೆಲ್ಲ ನೋಡ್ತಿದ್ದಾಗ ಬೇಜಾರಾಗಿ ಹೋಯ್ತಿದ್ದೆ. ಬೇಜಾರಾಯ್ತಾ ಇದ್ದಾಗ ಇವನು ಅವರು ನೋಡ್ತಾ ಇದ್ದಾಗ ಇನ್ನೂ ಬೇಜಾರಾಗಿ ಹೋಯ್ತಿದ್ದೆ. ಒಬ್ರಿಗೊಬ್ರು ಇವರು ನೋಡ್ಕ ಅವರು ಇವ್ರು ನೋಡೋದು ಇವರು ಅವ್ನು ನೋಡೋದು ಈ ಥರ ಎಲ್ಲ ಮಾಡಿದಾಗ ಇನ್ನೂ ಬೇಜಾರಾಗಿ ಹೋಯ್ತು. ಅಂದರೆ ಎಲ್ಲೋ ಒಂದು ಸೈಡು ಏನೊಬ್ಬಳು ನಮ್ಗೇನು ಬರಬೇಕು ಅದೇ ನಮಗೆ ಬಂದಿರೋದು, ನಾವೇ ನೋಡ್ಕೊಳ್ಳೋ ಇರೋಷ್ಟು ದಿನ ನೋಡ್ಕೊ ಚೆನ್ನಾಗಿ ನೋಡ್ಕೊಳ್ಳೋಮು ಅನ್ನೋದೊಂದು ಭರವಸೆಯಲ್ಲಿ ನಾನು.
1: ಇಲ್ಲಿನ ಮಕ್ಕಳು ನೋಡಿದಾಗ ಆ ಮಕ್ಕಳ ಪರಿಸ್ಥಿತಿ ನೋಡಿದಾಗ ನನ್ನ ಮಗ ಉತ್ತಮ ಅಂತ ನಿಮ್ಮ ಮನಸ್ಸಿಗೆ ಎಲ್ಲೋ ಒಂದು ಸಮಾಧಾನಕರ ಭಾವನೆ ಮೂಡುತ್ತೆ. ಈ ನಿಟ್ಟಿನಲ್ಲಿ ಆ ಮಗುನ ಮುಖ ನೋಡ್ಕೊಂಡು ಸಮಾಧಾನವಾಗಿದ್ದೀರಿ. ಇಂಥ ಮಕ್ಕಳು ಇದ್ದಾಗ ಸುತ್ತಮುತ್ತ ಸಾವಿರಾರು ಮಾತಾಡ್ತಾರೆ, ಅಂತ ಏನಾದ್ರು ಸಾಮಾಜಿಕ ಸಮಸ್ಯೆ ನಿಮಗೆ ಎದುರಾಗಿದೆಯಾ?
0: ಹೌದು ಮೇಡಮ್, ನಿಮ್ಗೆ ಎದುರಾಗಿದೆ. ನಮ್ಮಲ್ಲಿ ಈ ಥರ ಏನು ನೋಡ್ಕೊಳ್ಳೋದು, ತಕ್ಕಂಡಾಗಿ ಅನಾಥ ಆಶ್ರಮಕ್ಕೆ ಬಿಟ್ಬಿಡ್ಬೇಕಲ್ವಾ, ಏನಕ್ಕೆ ಅಂತ ಎಲ್ಲನೂ ಹೇಳೋನು. ಎತ್ತಿರೋದು ನಾನೇ, ನಾ ಇರೋ ತನಕನೂ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನನ್ನ ಮಗನ ನಾನು ನೋಡ್ಕೋತೀನಿ. ಅಥವಾ ನನ್ನ ಮಗನಿಗೆ ಹೊಟ್ಟೆಗಿಲ್ಲ ಬಟ್ಟೆಗಿಲ್ಲ ಅಂದ್ಬಿಟ್ಟು ನಾನು ನಿಮ್ಮನ್ನು ಕೇಳಿದಮ್ಮ, ಇಲ್ಲ ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಅದು ಅಷ್ಟು ಸಾಧ್ಯ ನಾವು ನೋಡ್ಕೋತೀವಿ, ನಾವು ಯಾರ ಕೈ ಕೇಳಿಗೂ ನಾವು ಇರೋಕ್ಕೆ ಇಷ್ಟಪಡಲ್ಲ ಅಂತ ಹೇಳಿದ್ರು.
1: ಅಂದರೆ ಸಾಕಷ್ಟು ರೀತಿಯ ಸಾಮಾಜಿಕ ನಿಂದನೆಗಳು ಕೂಡ ಈಗಲೂ ಕೂಡ ನಡೀತಾವೆ. ಈಗ ನೀವು ಥೆರಪಿ ಕರ್ಕೊಬರ್ತೀನಿ ಅಂತ ಹೇಳಿದ್ರಿ, ಆ ಬರಬೇಕಾದ್ರೆ ನಿಮ್ಗೆಂದ್ರೆ ಸಮಸ್ಯೆ ಆಗ್ತಿದೆ ಇವ್ನು ಕರ್ಕೊಂಡು ಬರಬೇಕಾದ್ರೆ ನಿಮಗೆ?
0: ಏನಿಲ್ಲ ಮೇಡಮ್, ಆಟಗಳ ಆಟದಲ್ಲಿ ಬರ್ತೀವಿ ಮೇಡಮ್. ಅಂದರೆ ಒಬ್ಬಳೇ ಎಲ್ಲೂ ಹೋಗಲ್ಲ, ಜೊತೆಯಲ್ಲಿ ಹಿಂಗೆ ಅನ್ನೋರು ನಮ್ಮ ಮನೆಯಲ್ಲಿ. ಎಲ್ಲರೂ ಹೊರಗಡೆ ಹೋಗ್ಬೇಕು ಅಂದರೆ ಹಿಂಗೆ ನಮ್ಮ ತಾಯಿ ಮನೆ ಬಂದ್ಬಿಟ್ಟು ನಮ್ಮ ಅಪ್ಪ ಆಗಲಿ ನಮ್ಮ ಅಮ್ಮ ಆಗಲಿ ಅಣ್ಣ ಹೆಂಡತಿರಾಗಲಿ ಇಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳಾದ್ರು ಯಾರು ಜೊತೆ ಕರ್ಕೊಬರ್ತೀನಿ.
1: ಅಂದರೆ ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದ ಸಹಕಾರ ಪ್ರಮುಖವಾಗಿರೋದ್ರಿಂದ, ಅವರ ಬೆಂಬಲ ತುಂಬ ಚೆನ್ನಾಗಿರೋದ್ರಿಂದ ನಿಮಗೆ ಈ ಸಮಸ್ಯೆಗಳು ಯಾವುದೂ ಕೂಡ ಎದುರಾಗದೆ ಎಲ್ಲದಕ್ಕೂ ನಾನು ನನ್ನ ಮಗುವಿನ ಬೆಳವಣಿಗೆಯಲ್ಲಿ ಸಂಪೂರ್ಣವಾಗಿ ಪಾತ್ರವನ್ನು ನಿರ್ವಹಿಸ್ತಿದ್ದೀನಿ ಅನ್ನೋ ಶಕ್ತಿ ನಿಮಗೂ ಕೂಡ ಇದೆ ಅಂತ ಹೇಳ್ತಿದ್ದೀರಿ. ತುಂಬ ಖುಷಿ ಆಯಿತು ಮೇಡಮ್. ಕ್ಯಾಂಪಲ್ಲಿ ಏನೇನೆಲ್ಲ ಬೆನಿಫಿಟ್ಸ್ನ ಪಡ್ಕೊಂಡ್ರಿ ನೀವು? 4 ದಿನ ಆಯಿತು, ಏನೇನೆಲ್ಲ ಪಡ್ಕೊಂಡ್ರಿ ಮಗು ಕುರಿತಾಗಿ?
0: ಮೇಡಮ್ ಫಸ್ಟ್ ದಿನ ನಾವು ಬಂದಿರಲಿಲ್ಲ, ಈಗ 3 ದಿನದಿಂದ ಬರ್ತಿರೋದು ಮೇಡಮ್. ತರಬೇತಿ ಚೆನ್ನಾಗೇ ಕೊಡ್ತಾರೆ ಮೇಡಮ್ ಅವರು, ಈ ಥರ ಮಾಡಿ ಈ ಥರ ಮಾಡಿದ್ರೆ ಈ ಥರ ಎಲ್ಲ ಹೆಲ್ಪ್ ಆಯ್ತದೆ ಅಂತ. ಒಂದು ಜಗ್ಗಿಗೆ ಮರಳು ತುಂಬಿಟ್ಟು ಕೈಗಳು ಅದನ್ನ ಒಳಗಡೆ ಮುಳುಗಿಸ್ಬಿಟ್ಟು ಕೈಗಳು ಅವನೇ ಎತ್ತಬೇಕು, ಬಲವಾಗಿ ಎತ್ತಬೇಕು, ಮರಳನ್ನ ಗೋರ್ಬೇಕು, ಈ ಥರ ಕೊಡಿ ಅಂತ ಎಲ್ಲ ಹೇಳ್ಕೊಟ್ರು ಮೇಡಮ್. ಇಲ್ಲಿ ಮಸಾಜು ಹಂಗೆ ಹೇಳಿದ್ರು ಮೇಡಮ್, ಮಸಾಜು ನೀವು ಮನೇಲಿ ಆಯುರ್ವೇದಿಕ್ ಕಡೆಯಿಂದ ಎಣ್ಣೆಗಳು ಇಲ್ಲಿ ಹಾಸ್ಪಿಟ್ಲ್ಗಳಿಂದ ಆಯುರ್ವೇದಿಕ್ ಹಾಸ್ಪಿಟ್ಲ್ ಎಲ್ಲದ ಅಲ್ಲಿ ನಿಮ್ಗೆ ಇದು ಮಾಡಿಸ್ಕೊಡ್ತೀವಿ, ಗೌರ್ಮೆಂಟ್ ಕಡೆಯಿಂದ ಕೊಡಿಸ್ಕೊಡ್ತೀವಿ, ನೀವು ಮನೇಲಿ ಅದೇ ಥರ ಮಸಾಜ್ ಮಾಡಿ ಅಂತ ಹೇಳ್ಕೊಟ್ರು ಮೇಡಮ್. ಬೆಳಗ್ಗೆ ಟೈಮ್ ಊಟ ಆದ್ಮೇಲೆ ಮಾಡಿ ಅಂತ ಹೇಳ್ಕೊಟ್ರು.
1: ಏನೇನೆಲ್ಲ ಅವೈಲೇಬಲ್ ಇತ್ತು ಇಲ್ಲಿ ಕ್ಯಾಂಪಲ್ಲಿ?
0: ಮಾತಿನಿಂದ ತರಬೇತಿ. ಹಾಂ ಮೇಡಮ್, ಎಲ್ಲರ ಥರ ಕೊಡಿಸ್ಕೊಡ್ತಾರೆ ಮೇಡಮ್.
1: ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ?
0: ನಮ್ಗೆ ಇದೇ ಥರ ಮಾಡಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದೊಂದು ಆಸೆ ಮೇಡಮ್. ಅವನು ಏನು ಅದಕ್ಕೆ ಏನು ಇದು ಮಾಡ್ತಿಲ್ಲ ಮೇಡಮ್, ಅವನು ಖುಷಿಯಿಂದ ಮಾಡಿಸ್ಕೊತಾನೆ ಮೇಡಮ್. ಅವನೇ ಹೋಗ್ತಾನೆ ಒಳಗಡೆ ಒಂದು ಮಲಿಕತಾನೆ, ನಾನು ಹಂಗೆ ಮಾಡು ಕೈಯಲ್ಲಿ ಹಿಂಗೆಲ್ಲ ಮಾಡು ಅಂತ ಅವನೇ ಇದು ಮಾಡಿಕೊಡ್ತಾನೆ. ಆಯಲ್ ಮಸಾಜ್ ಮನೇಲಿ ಎಲ್ಲ ಮಾಡ್ತಿದ್ವಲ್ಲ, ಅದು ನೋಡಿದ ತಕ್ಷಣ ಬಿಡು ನಾನು ಹೋಯ್ತೀನಿ ಫಸ್ಟು ಅಂತಂದ್ಬಿಟ್ಟು ತಾನೇ ಹೋಗಿ ಮಲಿಕತಾನೆ ಟೇಬಲ್ ಮೇಲೆ.
1: ಆ ಒಂದು ಚಟುವಟಿಕೆಗಳಿಗೆ ಕಂಪ್ಲೀಟ್ ಆಗಿ ಅವನೇ ಕೂಡ ಸ್ಪಂದಿಸ್ತಾ ಇರೋದು ನಿಮಗೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಈಗ ಇಂಥ ಮಕ್ಕಳಿರೋದ್ರಿಂದ ಪೇರೆಂಟ್ಸ್ಗಳು ಆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಲ್ಲರೂ ಬಿಟ್ಬಿಡ್ತಾರೆ, ಅಂಥ ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ ಮೇಡಮ್?
0: ನಾವೇ ಈ ಥರ ಮಕ್ಕಳನ್ನ ನಾವೇ ಹೆಂಗೆ ಬಿಟ್ಬಿಡಕ್ಕದ್ ಮೇಡಮ್, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಐತೆ ಅಷ್ಟು ನಾವು ನೋಡ್ಕೋಬೇಕು. ಅಷ್ಟು ಆಗಲ್ಲ, ನಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಐತೆ ಅಷ್ಟು ನೋಡ್ಕೊಳ್ಳಿ.

0: ನಾವೇ ಎತ್ತಿ ಸಾಕ್ಬಿಟ್ಟು ಕೊನೆಯಲ್ಲಿ ಈ ಥರ ಪ್ರಾಬ್ಲಮ್ ಅದ ಅಂದ್ಬಿಟ್ಟು ನಾವು ಉಟ್ಬಿಟ್ರೆ ಅದು ಕೆಟ್ಟ ತಾಯಿ ತನ ಇದಾಗೋಯ್ತು.
1: ಈಗ ಇಂಥ ಮಕ್ಕಳು ಇದ್ದಾರೆ ಅಂತಂದರೆ ಆ ಮಕ್ಕಳನ್ನ ವಾತಾವರಣದಲ್ಲಿ ಆಚೆನೆ ಬಿಡಲ್ಲ, ಆ ಮಕ್ಕಳಿಗೋಸ್ಕರ ಒಂದು ಪಂಜರ ಅನ್ನೋದನ್ನೇ ಕ್ರಿಯೇಟ್ ಮಾಡಿಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆಗೆ ನೀವೇಗೆ ನಿಮ್ಮ ಮನೆಯಲ್ಲಿ ವಾತಾವರಣವನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀರ? ಎಲ್ಲರ ಜೊತೆಗೆ ಬರೀಗೆ ಬಿಡ್ತೀರಾ?
0: ಎಲ್ಲರ ಜೊತೆಲೇ ಬಿಡ್ತೀನಿ ಮೇಡಮ್. ಎಲ್ಲೇ ಏನೇ ಫಂಕ್ಷನ್ ಆದರೂ ಕರ್ಕೊಂಡೋಗ್ತೀನಿ, ಕರ್ಕೊ ಬರ್ತೀನಿ. ಎಲ್ಲ ಇದು ಮಾಡ್ಬೇಕಾದ್ರೆ ಜನ ಗುಂಪು ಎಲ್ಲಿರುತ್ತೆ ಜನಗಳ ಗುಂಪಲ್ಲೆಲ್ಲ ಬಿಡ್ತೀನಿ ಮೇಡಮ್. ಅವನು ಜನಗಳ ಗುಂಪಲ್ಲಿ ಇರೋಕೆ ಇಷ್ಟಪಡ್ತೇನೆ, ಎಲ್ಲ ತಗೋ ಬಿಡ್ತೀನಿ. ಎಲ್ಲರ ಮಕ್ಕಳ ಜೊತೆನೂ ಆಟಾಡ್ತೇನೆ, ಎಲ್ಲರೂ ನಮ್ಮವರು ಬೇರೆಯವರು ಯಾರೋ ನಮ್ಮವ್ರು ಯಾರೋ ಅಂತ ಎಲ್ಲನೂ ಗೊತ್ತಾಯ್ತು ಮೇಡಮ್, ಗುರ್ತಿಡಿ.
1: ಶಿಕ್ಷಣ ಏನಾದ್ರು ಕೊಡಿಸ್ತಾ ಇದ್ರೆ ಅವನಿಗೆ?
0: ಸ್ಕೂಲ್ಗೇನೋ ಕಳಿಸಲ್ಲ, ಅಡ್ಮಿಷನ್ ಮಾಡಿಸಿದೀವಿ ಅಂದರೆ ಕ್ಲಾಸ್ಗಳಿಗೆ ಕಳಿಸ್ತಿಲ್ಲ. ನಮ್ಮ ಮಕ್ಕಳು ಇದಕ್ಕೆ ಬೇರೆ ಮಗ ಒಂದು ಸಲ ಕರ್ಕೊಂಡೋಗ್ಬಿಟ್ವು, ಅವರು ಇವನು ಹಿಂಗೆಲ್ಲ ಮಾಡೋದು ನೋಡ್ಬಿಟ್ಟು ಅವರು ಮಕ್ಳು ಎದುರ್ಕೊಳ್ಳೋಕೆ ಸ್ಟಾರ್ಟ್ ಆದಲ್ಲ, ನಮ್ಮ ಮಕ್ಕಳಿಂದ ಪಾಪ ಬೇರೆ ಮಕ್ಕಳಿಗೆಲ್ಲ ತೊಂದರೆ ಆಗೋದು ಬೇಡ ಅಂದ್ಬಿಟ್ಟು ಕಳಿಸ್ತಿಲ್ಲ ಮೇಡಮ್.
1: ಈ ಅವನಿಗೆ ಆ ಪರಿಕಲ್ಪನೆ ಕೂಡ ಇದೆ, ಅವನ ಕ್ಲಾಸ್ಗೆಲ್ಲ ಹೋಗ್ಬೋದು ಅನಿಸುತ್ತ?
0: ಅಷ್ಟೊಂದು ಇಂಪ್ರೂವ್ಮೆಂಟ್ ಆ ಥರ ಏನಿಲ್ಲ, ಗುರ್ತಿಡಿಯಲ್ಲ ಮೇಡಮ್.
1: ಮನೇಲಿ ಎಲ್ಲೇ ಆದರೂ ಫಂಕ್ಷನ್ಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರಿ, ಆ ಒಂದು ಹೊಸ ಜಾಗವನ್ನು ನೋಡಿದಾಗ ಹೊಸ ಜನಗಳನ್ನು ನೋಡಿದಾಗ ಅವನು ಹೇಗೆ ರಿಯಾಕ್ಟ್ ಮಾಡ್ತಾನೆ? ಏನಾದ್ರು
0: ಎಲ್ಲರನ್ನೂ ನೋಡ್ತಾನೆ ಮೇಡಮ್, ಎಲ್ಲರನ್ನೂ ನೋಡ್ಬಿಟ್ಟು ಕೆಳಗಡೆ ಬಿಟ್ಟರು ಎಲ್ಲರನ್ನೂ ನೋಡ್ಬಿಟ್ಟು ನಮ್ಮ ಮನೇಲಿ ನಾವು ಯಾರು ಇರ್ತೀವಿ ನಮ್ಮ ಮನೆಯವ್ರ ದಣಿಕೆ ಬಂದು ನಿಂತ್ಕೋತಾನೆ ಮೇಡಮ್. ಇಲ್ಲಿ ಬಿಟ್ಬಿಟ್ಟು ನಮ್ಮ ಸೈಡಲ್ಲಿ ಬಂದು ನಿಂತಿರು, ಅಲ್ಲೆಲ್ಲ ಹುಡುಕ್ಬಿಟ್ಟು ನಮ್ಮ ಇರೋ ಜಾಗಕ್ಕೆ ಬಂದು ನಿಂತ್ಕೋತಾನೆ.
1: ಬೌದ್ಧಿಕ ಶಕ್ತಿ ಎಲ್ಲ ತುಂಬ ಚೆನ್ನಾಗಿದೆ ಅವನಿಗೆ. ಅವನಿಗೆ ಸ್ವಲ್ಪ ದೈಹಿಕವಾಗಿ ಕೆಲವೊಂದು ಸಮಸ್ಯೆಗಳಿರೋದ್ರಿಂದ ಈ ಥರ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈಗ ಆಲ್ಮೋಸ್ಟ್ ಒಂದು ಈ ಸಮಸ್ಯೆ ಕಡಿಮೆ ಆಗ್ತಾ ಬರ್ತಾ ಇದೆಯಾ ಅವನಿಗೆ ಇವಾಗ?
0: ಪರವಾಗಿಲ್ಲ ಮೇಡಮ್, ಸ್ವಲ್ಪ ಸ್ವಲ್ಪ ಕಮ್ಮಿ ಆಯ್ತದೆ ಮೇಡಮ್. ಈಗ ಎಷ್ಟು ಸಾಧ್ಯ ಆಯ್ತದೆ ಅವನ ಕೈಲಿ ಅಷ್ಟು ಆಗಲಿ ಅಂತ ಪ್ರಯತ್ನ ಪಡೋಣ.
1: ಈಗಲೂ ಥೆರಪಿ ಕೊಡಿಸ್ತಾ ಇದ್ದೀರಾ?
0: ಇವಾಗ ಒಂದು ವರ್ಷದಿಂದ ಕೊಡಿಸ್ತಾ ಇಲ್ಲ ಮೇಡಮ್, ಇವಾಗ ಮಾತ್ರ ಇವಾಗ 3 ದಿನದಿಂದ ಕೊಡಿಸ್ತಾ ಇದ್ದೀನಿ. ಅದು ಆಪ್ರೇಷನ್ ಆಗೈತಲ್ಲ, ನೋವು ಏನಾದ್ರು ನೋವು ಬಂದ್ಬಿಟ್ರೆ ಹೇಳ್ಕೊಳಕ್ ಗೊತ್ತಿಲ್ಲ ನೋವು ಅಂತ, ಅದಕ್ಕೋಸ್ಕರ ಏನಂತ ಹೇಳ್ಕಂದನು ನೋವಿದ್ರೆ ಹೇಳ್ಕೊಳಕ್ ಬರಲ್ಲ ಅಂತಂದ್ಬಿಟ್ಟು ನಾವು ಎಲ್ಲೋ ಕರ್ಕೊಂಡು ಹೋಗ್ತಾ ಇಲ್ಲ. ಇದು
1: ಇಲ್ಲಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಥೆರಪಿಯನ್ನು ಪ್ರಮುಖವಾಗಿ ಕೊಡಿಸ್ತಾ ಇದ್ರಿ. ಈಗ ದಿನನಿತ್ಯ ಅವನ ಜೊತೆಗೆ ನಿಮ್ಮ ಒಂದು ಆರೋಗ್ಯದ ಕಡೆ ನೀವು ಯಾವ ಥರ ಗಮನ ಕೊಡ್ತಾ ಇದ್ದೀರಾ?
0: ಇಲ್ಲ ಮೇಡಮ್, ಅವನು ರೆಡಿ ಮಾಡ್ಬಿಟ್ಟು ನಾನು ಇಬ್ಬರು ಜೊತೆಲೇ ಕುತ್ಕೊ ತಿಂತೀವಿ. ಅವನು ಬೇರೆ ಏನಾರ ಬೇಕು ಅಂತಂದಾಗ ಅವನಿಗೂ ತಿನ್ನಿಸ್ತೀನಿ, ನಾನು ತಿಂತೀನಿ, ಒಂದೇ ತಟ್ಟೆಗೆ ಹಾಕೊಂಡು ಇಬ್ಬರು ತಿಂತೀವಿ.
1: ಅವನ ಆರೋಗ್ಯದ ಕಡೆ ಗಮನ ಕೊಟ್ಟು ನಿಮ್ಮ ಆರೋಗ್ಯದ ಕಡೆನೂ ಗಮನವನ್ನು ಹರಿಸ್ಕೊಂಡು ಅವನ ಬೆಳವಣಿಗೆ ಜೊತೆಗೆ ಖುಷಿ ಖುಷಿಯಾಗಿ ಸಾಕ್ತಾ ಇದ್ರಿ. ಒಟ್ಟಾರೆ ನಮ್ಮ ಜನಧ್ವನಿ ಕೇಳುಗರಿಗೆ ಪೋಷಕರಾಗಿ ನೀವೇನು ಸಂದೇಶವನ್ನು ಕೊಡಬಹುದು ಮೇಡಮ್?
0: ಮಕ್ಕಳು ಹೆಂಗೆ ಇರಲಿ ಹೇಗೆ ಇರಲಿ ಎಲ್ಲರೂ ಒಂದೇ ಥರ ಇರಲಿ, ಚೆನ್ನಾಗಿ ನೋಡ್ಕೋಬೇಕು ಮೇಡಮ್ ಮಕ್ಕಳನ್ನ ಅಂತ. ಅವ್ವ ಅಪ್ಪ ಅಕ್ಕ ಹೋಗು ಅಂತ ಏನು ಮಾಡ್ತಿರ್ಲಿಲ್ಲ ಮೇಡಮ್. ನಾವು ಹೆಂಗ್ ಮಲಗಿಸಿರ್ತಿದ್ವಿ, ಈಗ ಒಂದು ಬಾಟ್ಲು ಈಗ ನಾವು ಹಿಂಗೆ ತೆಗೆದು ಹಿಂಗೆ ಇಟ್ಬಿಟ್ರೆ ಇದಿಷ್ಟೇ ಹಿಂಗೆ ಇಷ್ಟೇ ಮಾಡ್ತು, ಇನ್ನೇನು ಇದು ಮಾಡ್ತಿರ್ಲಿಲ್ಲ ಮೇಡಮ್. ಎತ್ತಿ ಹಿಂಗೆ ಕೂರಿಸಿದ್ರು ಕೂತ್ಕತ್ತೇ ಇರಲಿಲ್ಲ, ಹಿಂಗೆ ಗೋಡೆಗೆ ಒರಗಿಸ್ಬಿಟ್ಟು ಸುತ್ತ ದಿಮ್ಮುಗಳೆಲ್ಲ ಇಟ್ಟು ಕೂರಿಸ್ರ ಒಂದು 5 ನಿಮಿಷನೂ ಕೂತ್ಕತ್ತಿರಲಿಲ್ಲ, ಹಂಗೆ ಕೆಳಗಡೆ ಬಿದ್ದೋಯ್ತಿದ್ದ. ಯಾವಾಗ ಸ್ಪೀಚ್ ಕೊಡಿಸ್ತಾ ಕೊಡಿಸ್ತಾ ಕೊಡಿಸ್ತಾ ಎಷ್ಟು ಇಂಪ್ರೂವ್ಮೆಂಟ್ ಇದೆಲ್ಲ ಮಾಡೋದು ನೋಡಿ, ನನ್ನ ಮಗ ಚೆನ್ನಾಗಾಯ್ತಾನ ಅನ್ನೋದೊಂದು ಆವಾಗ ಒಂದು ಭರವಸೆ ಅನ್ನೋದೊಂದು ನೋಡ್ತು. ಅವಾಗ ಇನ್ನೇನು ನನ್ನ ಮಗ 14 ಗಂಟೆ ಟೈಮ್ ಕೊಟ್ರ ದಿನ ಗಂಟ ನನ್ನ ಮಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೇ ಆಯ್ತಾನ ಅನ್ನೋ ನಿಮ್ಗೆ ನಂಗೆ ಉಳ್ಕತ್ತು.
1: ಈಗ ಒಂದು ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಎಷ್ಟು ಖುಷಿ ಅನ್ಸುತ್ತೆ?
0: ಈಗ ತುಂಬಾ ಖುಷಿ ಆಯ್ತು ಮೇಡಮ್. ಅಂದ್ರೆ ಕೋಪ ಜಾಸ್ತಿ ಬರುತ್ತೆ ಮೇಡಮ್ ಅವನಿಗೆ, ಕೇಳಿದ ತಕ್ಷಣ ಏನಾದ್ರು ಕೊಡ್ನಿಲ್ಲ ಅಂದ್ರೆ ಒಡೆಗೆ ಬರೋದು, ಒಡೆಯೋದು ಕೊಡ್ನಿಲ್ಲ ಅಂತಂದ್ರೆ ತಾನೇ ಗೊಡೆಗೆಲ್ಲ ಬುಂಡಗ ಗುದ್ಕೊಳ್ಳೋದು, ಏನು ಎತ್ಕೊ ಅಂದ ತಕ್ಷಣ ಎತ್ಕೋಬೇಕು, ಎತ್ಕೊಳ್ಳಿಲ್ಲ ಅಂದ್ರೆ ಕೆಳಗಡೆನೆ ಬಿದ್ದು ಒದಾಡೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ಸ್ವಲ್ಪ ನೆಮ್ಮದಿ ಅನ್ನೋದೊಂದು ಆಯ್ತು ಮೇಡಮ್.
1: ಹಂತವಾಗಿ ನಿಮ್ಮ ಮಗ ಒಂದು 75% ಒಂದು ಅಭಿವೃದ್ಧಿನ ಹೊಂದುತ್ತಾ ಇದ್ದಾರೆ ಅಂತಂದ್ರೆ ತಾಯಿಗೆ ಇನ್ಯಾವ ಖುಷಿಯೂ ಇಲ್ಲ, ಅದೇ ಖುಷಿ ಅಂತಾನೆ ಈ ಮಾತಿನ ಮೂಲಕ ಹೇಳ್ತಿದ್ದಾರೆ.
0: ಮಧ್ಯೆ ಯಾವ್ದಾರ ಒಂದು ಪದ ಉಪಯೋಗಿಸಿದಾಗ ಅಷ್ಟೇ ಖುಷಿ ಆಯ್ತದೆ, ತುಂಬಾನೇ ಖುಷಿ ಆಗೈತೆ. ಇವಾಗ ಇವ್ರ ಏನಾರ ಇವರು ಬೇಕು ಬೇಕು ಅನ್ಕೊಂಡು ಬೈದ್ರ ಏ ಹೋಗೋ ಅಂದ್ಬಿಟ್ಟು ಹೋಗೋದು, ಕೂಗಿದ್ರು ನಾನು ಬರಲ್ಲ ಬರಲ್ಲ ಹೋಗು ಹೋಗು ಅಂದ್ಬಿಟ್ಟು ಸುಮ್ಮನೆ ಹೋಯ್ತಾ ಇರೋದು, ಆಗ ಮಾವನ್ ಕೂಗನ ಅಂತ ಇವ್ರೇನ್ರ ಅಂದ್ರೆ ಕೂಗ್ಬಿಡ ಬತ್ತೀನಿ ಅಂದ್ಬಿಟ್ಟು ಬರೋದು. ಇಷ್ಟೆಲ್ಲ ಮಾಡ್ತಾ ಇರೋದನ್ನೆಲ್ಲ ನೋಡ್ತಾ ನೋಡ್ತಾ ಮನಸ್ಸಿಗೊಸಿ ನೆಮ್ಮದಿ ಖುಷಿ, ನೆಮ್ಮದಿಗಿಂತ ಖುಷಿ ಜಾಸ್ತಿ ಆಯ್ತು ಮೇಡಮ್.
1: ನಿಮ್ಮ ಮಗನ ಬೆಳವಣಿಗೆಯಲ್ಲಿ ನೀವು ಸತತ ಪ್ರಯತ್ನ ಪಡ್ತಾ ಇರೋದ್ರಿಂದ ಆ ಪ್ರಯತ್ನಕ್ಕೆ ತಕ್ಕ ಫಲ ಅವನ ಮೂಲಕ ಸಿಗ್ತಾ ಇರೋದು ನಿಮಗೆ ಇನ್ನಷ್ಟು ಖುಷಿ ಆಗ್ತಾ ಇದೆ. ಮತ್ತೆ ಕೊನೆಯದಾಗಿ ಸಾರ್ವಜನಿಕರಿಗೆ ಈ ಥರ ಮಕ್ಕಳನ್ನ ಎಲ್ಲೂ ಕಡೆಗಣಿಸ್ಬೇಡಿ ಅಂತ ಹೇಳೋಕೆ ನೀವೇನು ಸಂದೇಶವನ್ನ ಕೊಡ್ತೀರಾ ಮೇಡಮ್?
0: ಏನಂತಂದ್ರೆ ಮೇಡಮ್, ಜನಗಳು ಎಲ್ಲೇ ಇರಲಿ ಯಾರೇ ಏನೇ ಅಂದ್ರೂ ತಲೆ ಕೆಡಿಸ್ಕೋಬಾರ್ದು, ಕರ್ಕೊಂಡು ಹೋಗ್ಬೇಕು, ಎಲ್ಲರ ಜೊತೆಲ್ಲ ಬಿಡ್ಬೇಕು, ಸಾಕ್ಬೇಕು.

0: ಅವ್ರನ್ನ ಜನಗಳ ಜೊತೆ ಬಿಟ್ಟು ನಾವು ಜನಗಳು ಎಷ್ಟೇ ಮಾತಾಡೋ ನಮ್ಮ ತಲೆ ಕೆಡಿಸ್ಕೋಬಾರ್ದು. ಯಾರು ಏನೇ ಮಾತಾಡ್ಕಂದ್ರು ನಮ್ಮ ತಲೆ ಕೆಡಿಸ್ಕೊಳ್ಳೋ ನಿಂತೇನೆ ಮಕ್ಕಳನ್ನ ನಾವು ನೋಡ್ಕೊಂಡು ಹೋಗ್ಬೇಕು.
1: ಈಗಲೂ ಏನೋ ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀರಾ
0: ಮೇಡಮ್? ಅವ್ನು ಮೆಡಿಸನ್ ಏನಿಲ್ಲ ಮೇಡಮ್, ಮೆಡಿಸನ್ ಏನಿಲ್ಲ ಅಂತ ಹೇಳ್ತವ್ರೆ. ನಾವು ಮೆಡಿಸನ್ ಏನಾದ್ರು ಕೊಡ್ಬೋದು ಅನ್ನೋದಾದ್ರೆ ಮೆಡಿಸನು ಕೊಡಿ, ನಮ್ಗೆ ಕೊಡಿಸ್ಕೊತೀವಿ ಅಂತ ಎಲ್ಲಾನು ಕೇಳಿದ್ನು. ಮೆಡಿಸನೇ ಇಲ್ಲ ಅವನೀಗ ಅಂತ ಹೇಳ್ತಾವ್ರು.
1: ಈಗ ವಿಶೇಷ ಮಕ್ಕಳನ್ನ ಶಾಪ ಅಂತ ಕೆಲರು ಭಾವಿಸ್ತಾರೆ, ಈ ನಿಟ್ಟಿನಲ್ಲಿ ಅಂತವ್ರಿಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ?
0: ಆ ಥರ ಏನಿಲ್ಲ ಮೇಡಮ್, ಆ ಥರ ಹಂಗೆ ಹೋಗಿದ್ರೆ ದೇಶದ ಮೇಲೆ ಇರೋಕೆ ಆಯ್ತಿರ್ಲಿಲ್ಲ, ಮಕ್ಕಳು ಸಾಕೋಕ್ಕೂ ಆಯ್ತಿರ್ಲಿಲ್ಲ. ತಾಳ್ಮೆ ಜಾಸ್ತಿ ಇರೋರ್ಗೆ ಪರೀಕ್ಷೆ ಜಾಸ್ತಿ ಕೊಡೋದು. ತಾಳ್ಮೆ ಎಷ್ಟು ನಮ್ಗೆ ಎಷ್ಟೋ ತಾಳ್ಮೆ ಇರುತ್ತೋ ಅಷ್ಟೂ ಇವು ಪದೇ ಪದೇ ಬರೀ ಕೊಡ್ತಾನೆ ಹೋಗಿದ್ರು. ನಾವು ಎಲ್ಲನೂ ಎದುರಿಸ್ಕೊಂಡೇ ಬರಬೇಕು. ನಮ್ಮ ಕೈಲಿ ಆಗಲ್ಲ ಅನ್ಕ ಕೂತ್ಬಿಟ್ರೆ ಅಲ್ಲಿಗೆ ನಾವು ಸೋತಂಗ ಅಂತ ಲೆಕ್ಕ ಬರ್ತದೆ. ಏನೇ ಕಷ್ಟ ಬರಲಿ ನಾವು ಎದುರಿಸ್ತೀವಿ ಅನ್ನೋ ಧೈರ್ಯ ಹೊಂದಿರ್ಬೇಕು. ಆಸೆ ಏನೋ ತುಂಬಾನೇ ಇರುತ್ತೆ ಮೇಡಮ್, ಸ್ವಾರ್ಥದ ಆಸೆ ಏನು ಮಾಡೋಕ್ಕಾಗಲ್ಲ. ಎಷ್ಟು ಆಸೆ ಪಟ್ರು ನಮ್ಗೆ ಎಷ್ಟು ಸಿಗ್ಬೇಕು ಅಷ್ಟೇನೆ ಸಿಗೋದು. ನನ್ನ ಮಗಳ ಥರನೇ ನನ್ನ ಮಗನು ಚೆನ್ನಾಗಿರ್ಬೇಕು, ಅವನು ಅವಳ ಥರನೇ ಓದಬೇಕು, ಅವಳಂಗೆ ಅವಳು ಸ್ವಂತವಾಗಿ ಅವಳು ಏನು ಕೆಲಸ ಮಾಡ್ಕೊತಾಳೆ ಹಂಗೆಲ್ಲ ಇರಬೇಕು ನನ್ನ ಮಗನು. ಎಲ್ಲರ ಮಕ್ಕಳು ಅಷ್ಟೇ ಚೆನ್ನಾಗಿರ್ಬೇಕು ನನ್ನ ಮಗನು ಅಂತ ಆಸೆ ಪಡ್ತೀನಿ. ಅದಂತವಾಗ ಆಗಂಗಂಟ ಸ್ವಲ್ಪ ಕಾಯಿಲೆ ಇರಬೇಕು.
1: ತಾಳ್ಮೆ ಅನ್ನೋದು ತುಂಬ ಮುಖ್ಯ. ಈ ತಾಳ್ಮೆಯಲ್ಲೇ ನಮ್ಮ ಜೀವನ ಅಡಗಿದೆ ಅಂತ ಈ ಮೂಲಕ ತುಂಬ ಚೆನ್ನಾಗಿ ನಮಗೆ ನಿಮ್ಮ ಮಗುವಿನ ಒಂದು ಸಮಸ್ಯೆ ಆಗಿರ್ಬೋದು, ಒಂದು ಬೆಳವಣಿಗೆ ಆಗಿರ್ಬೋದು, ಹಂತ ಹಂತವಾಗಿ ಹೇಗೆ ಸಾಕ್ತು, ನೀವೇ ಅವ್ರ ರೀತಿ ಸಾಮಾಜಿಕ ಸಮಸ್ಯೆಯನ್ನು ಎದುರಿಸ್ಕೊಂಡು ಬಂದ್ರಿ ಅಂತ ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು ಮೇಡಮ್.
0: ಧನ್ಯವಾದಗಳು.

0: ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಪಾತ್ರ ಕುರಿತು ನಮ್ಮ ಜೊತೆ ಮಾತನಾಡಿದವರು ಟಿನರ್ಸಿಪುರ ತಾಲೂಕಿನ ಹಿಂಡ್ವಾಳು ಗ್ರಾಮದ ಶ್ರೀಮತಿ ಪಾರ್ವತಿ ಇರುವರು. ಇಲ್ಲಿಗೆ ಈ ಒಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದಿವ್ಯಾಂಗ ದೀಪ್ತಿ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮ ಊರಿನ ಧ್ವನಿ, ಜನಧ್ವನಿ. ನಮಸ್ಕಾರ. ವಿಶೇಷ ಚೇತನರ ಕೌಟುಂಬಿಕ ಜೀವನದ ಅನುಭವ,
1: ಶಿಕ್ಷಣ, ಉದ್ಯೋಗ, ಸ್ವಾವಲಂಬನೆ, ಸಾಧನೆ ವಿಚಾರ ವಿನಿಮಯ,
0: ಸಮುದಾಯ ಮತ್ತು ಸರ್ಕಾರದಲ್ಲಿರುವ ಪುನರ್ವಸತಿ ಅವಕಾಶಗಳನ್ನು ಬಳಸಿಕೊಂಡು
1: ಸಾಮರಸ್ಯ ಸಹಬಾಳ್ವೆಯೊಂದಿಗೆ ಬದುಕನ್ನು ಹಸನಾಗಿಸಿಕೊಂಡು
0: ಇತರರಿಗೆ ದಾರಿದೀಪವಾಗುವ ಕಾರ್ಯಕ್ರಮವೇ
1: ದಿವ್ಯಾಂಗ ದೀಪ್ತಿ.
2: ಪ್ರಿಯ ಕೇಳುಗರೆ, ಇದುವರೆಗೂ ಸಿಪಿ ಮಗುವಿನ ಬೆಳವಣಿಗೆಯಲ್ಲಿ ಪೋಷಕರ ಅನುಭವ ಕುರಿತು ನರಸೀಪುರ ತಾಲೂಕಿನ ಇಂಡುವಾಳು ಗ್ರಾಮದ ಶ್ರೀಮತಿ ಪಾರ್ವತಿರವರ ಜೊತೆಗಿನ ದಿವ್ಯಾಂಗ ದೀಪ್ತಿ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಸಮಯ ಆನಂದಮಯ, ಏಕೆಂದರೆ ನಮ್ಮ ಜನಧ್ವನಿ ಕೇಳುಗರಿಗೆ ಶುಭಾಶಯ ತಿಳಿಸುವ ಸಮಯ. ಪ್ರಿಯ ಶ್ರೋತೃಗಳೇ, ಈ ದಿನ ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ನ ಸಿಬ್ಬಂದಿ ವರ್ಗದವರಾದ ಪೂಜಾ, ಚೇತನ್ ಕುಮಾರ್, ಯಶವಂತ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ಪೂಜಾ, ಚೇತನ್ ಕುಮಾರ್ ಮತ್ತು ಯಶವಂತ್ ಕುಮಾರ್ ಅವರಿಗೆ ಶುಭಾಶಯಗಳನ್ನು ತಿಳಿಸುವವರು ತಂದೆ ತಾಯಿ, ಕುಟುಂಬ ವರ್ಗದವರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು. ಇವರೆಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಸುಖ, ಶಾಂತಿ, ಸಮೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥಿಸುತ್ತಾ ಅವರಿಗಾಗಿ ಈ ಗೀತೆಯನ್ನು ಪ್ರಸ್ತುತಪಡಿಸುತ್ತಿದ್ದೇವೆ.

0: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ವಿಜ್ಞಾನ ವಿಸ್ಮಯ. ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ಮಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬುದರ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಪ್ರೀತಿಯ ಜನಧ್ವನಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳತಿ ಸ್ಫೂರ್ತಿ.

ಗೌರು ಕೇಳುಗರ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರ, ಇವತ್ತಿನ ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ವಾಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ. ಇತ್ತೀಚೆಗೆ 2022 ಆಸ್ಟ್ರೇಲಿಯಾದ ಕ್ಲೀನ್ ಲ್ಯಾಂಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಒಂದು ಸಂಶೋಧನೆಯ ಲೇಖನವನ್ನ ಪ್ರಕಟಿಸಿದ್ದಾರೆ. ಡಾಕ್ಟರ್ ಕ್ರಿಶ್ಚಿಯನ್ ರಿಂಕೆ ಮತ್ತು ಅವರ ಸಹೋದ್ಯೋಗಿಗಳು ಕೈಗೊಂಡಿರುವ ಈ ಸಂಶೋಧನೆ ಪ್ರಪಂಚದಾದ್ಯಂತ ಸುದ್ದಿ ಮಾಡಿದೆ. ಕಾರಣ, ದೊಡ್ಡ ಸಮಸ್ಯೆಗೊಂದು ಪರಿಹಾರ ಸಿಗಬಹುದೆಂಬ ನಿರೀಕ್ಷೆ. ಬಹುರಾಷ್ಟ್ರೀಯ ಸಂಸ್ಕೃತಿ, ದಿನ ಬಳಕೆಯ ವಸ್ತುಗಳನ್ನು ಒಮ್ಮೆ ಉಪಯೋಗಿಸಿ ಬಿಸಾಡುವ ವರ್ತನೆಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಸೃಷ್ಟಿಸುತ್ತವೆ. ಈ ತ್ಯಾಜ್ಯ ಅಲ್ಲದಿರುವುದು ವಾತಾವರಣವನ್ನು ಕಲುಷಿತಗೊಳಿಸಿ ಜೀವ ವೈವಿಧ್ಯತೆಗೆ ಅಪಾಯವನ್ನು ತರುತ್ತದೆ ಎಂದು ಎಲ್ಲರಿಗೂ ಗೊತ್ತಿರುವ ವಿಷಯ. ಈ ಪ್ಲಾಸ್ಟಿಕ್ ಸಮಸ್ಯೆಯನ್ನು ನಿವಾರಿಸುವ ಬಗ್ಗೆ ಹಲವಾರು ಪ್ರಯತ್ನಗಳು ನಿರಂತರವಾಗಿ ನಡೆಯುತ್ತಿವೆ. ಪ್ಲಾಸ್ಟಿಕ್ ಮರುಬಳಕೆ ಸೂಕ್ಷ್ಮಾಣುಗಳಿಂದ ಸಾಧ್ಯವೇ ಎಂಬ ಬಗ್ಗೆ ಸಂಶೋಧನೆಗಳು ಈಗಲೂ ನಡೆಯುತ್ತಿವೆ. ಈ ದಿಸೆಯಲ್ಲಿ ಡಾಕ್ಟರ್ ಕ್ರಿಶ್ಚಿಯನ್ ರಿಂಕೇರವರು ಹೊಸ ಸಂಶೋಧನೆಯ ಬೆಳಕೊಂದು ಚೆಲ್ಲಿದ್ದಾರೆ. ಸೂಪರ್ ವಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಪ್ಲಾಸ್ಟಿಕ್ ಎಂದು ಜೀರ್ಣಿಸಿಕೊಂಡು ತನ್ನ ಗಾತ್ರ ಮತ್ತು ತೂಕವನ್ನು ಹೆಚ್ಚಿಸಿಕೊಂಡಿದೆ. ಹಾಗಾದರೆ ಈ ಲಾರ್ವಾಗಳಿಗೆ ಪ್ಲಾಸ್ಟಿಕ್ ಎಂದು ಜೀರ್ಣಿಸಿಕೊಳ್ಳುವ ಅದ್ಭುತ ಶಕ್ತಿ ಬಂದಿದ್ದಾದರೂ ಹೇಗೆ ಎಂಬ ಜಿಜ್ಞಾಸೆಯಿಂದ ಕ್ವೀನ್ಸ್ಲ್ಯಾಂಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಹುಳದ ಕರುಳಿನಲ್ಲಿರುವ ಸೂಕ್ಷ್ಮಾಣುಗಳ ಅಧ್ಯಯನವನ್ನು ಮಾಡಿ ಈ ದುಂಡಾಕಾರದ ಪ್ಲಾಸ್ಟಿಕ್ ಜೀರ್ಣಿಸಲು ವಿಶೇಷವಾದ ಕಿಣ್ವಗಳನ್ನು ಉತ್ಪತ್ತಿ ಮಾಡುವ ಮೂಲಕ ಪ್ಲಾಸ್ಟಿಕ್ ಜೀರ್ಣಿಸಿಕೊಳ್ಳಲು ಸೂಪರ್ ವಾಮ್ಗಳನ್ನು ಸಮರ್ಥಗೊಳಿಸುತ್ತವೆ ಎಂದು ಸಾಬೀತುಪಡಿಸಿದ್ದಾರೆ. ಪ್ಲಾಸ್ಟಿಕ್ ತಿನ್ನುವ ಸೂಪರ್ ವಾಮ್ ಕರುಳಿನಿಂದ ದುಂಡಾಣುಗಳನ್ನು ಪ್ರತ್ಯೇಕಿಸಿ ಅಧ್ಯಯನ ನಡೆಸಿದ್ದಾರೆ. ಈ ದುಂಡಾಣುಗಳು ಉತ್ಪತ್ತಿ ಮಾಡುವ ಕಿಣ್ವಗಳಿಂದ ಪ್ಲಾಸ್ಟಿಕ್ ಡೈಜೆಸ್ಟ್ ಮಾಡುವ ದೊಡ್ಡ ಮಟ್ಟದ ವಿಧಾನವೊಂದರ ಪ್ರಯತ್ನ ಮುಂದುವರೆದಿದೆ. ಕ್ವೀನ್ಸ್ಲ್ಯಾಂಡ್ನ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ಸಂಶೋಧನೆಯ ಪ್ರಕಾರ ಸೂಪರ್ ವಾಮ್ ಕರುಳಿನಿಂದ ಬೇರ್ಪಡಿಸಿ ಮಾಡಿದ ದುಂಡಾಣುಗಳು ಮತ್ತು ಕಿಣ್ವಗಳನ್ನು ಉತ್ಪಾದಿಸಿದ್ದು ಕೆಲವೊಂದು ಕ್ರಿಯೆಯ ಮೂಲಕ ಸಹಕಾರಿಯಾಗುತ್ತದೆ. ಪ್ಲಾಸ್ಟಿಕ್ ತಿಂದು ಬದುಕಿರಬಹುದಾದ ಸೂಪರ್ ವಾಮ್ನ ಮಲದಲ್ಲಿ ಕೆಲವೊಂದು ರಾಸಾಯನಿಕ ಜೀನ್ಗಳು ಉತ್ಪತ್ತಿಯಾಗುತ್ತವೆ. ದುಂಡಾಣುಗಳಲ್ಲಿ ಜೀನ್ಗಳು ಸಹ ಅವುಗಳನ್ನು ಉತ್ಪಾದಿಸಿ ಪ್ಲಾಸ್ಟಿಕ್ ಅನ್ನು ಜೀರ್ಣಿಸಿಕೊಂಡು ಅಂತಿಮವಾಗಿ ಸೂಪರ್ ವಾಮ್ ಹುಳುಗಳು ಪ್ಲಾಸ್ಟಿಕ್ ಅನ್ನು ಜೀರ್ಣಿಸಿಕೊಳ್ಳಬಲ್ಲವು. ಸೂಪರ್ ವಾಮ್ ಗೋಧಿ ಹಿಟ್ಟು, ತೌಡು, ತರಕಾರಿ, ಹಣ್ಣು, ಮರದ ತೊಗಟೆ, ಕಾಂಡ, ಎಲೆ ತಿಂದು ಬೆಳೆಯಬಹುದು. ಆದರೆ ಅನಿವಾರ್ಯ ಪರಿಸ್ಥಿತಿ ಉಂಟು ಮಾಡಿದ ಕ್ಷಣ ಪ್ಲಾಸ್ಟಿಕ್ ತುಂಬಿದ ಪಟ್ಟಿಗೆಗಳಲ್ಲಿ ಬಂಧಿಸಿಟ್ಟಾಗ ಇಂತಹ ಒತ್ತಡದ ಪರಿಸ್ಥಿತಿಗೆ ಹೊಂದಿಕೊಂಡು ಪ್ಲಾಸ್ಟಿಕ್ ಅನ್ನು ತಿನ್ನಲು ಆರಂಭಿಸಿ ಬೆಳೆದು ಸ್ವಲ್ಪ ಮಟ್ಟಿಗೆ ತನ್ನ ತೂಕವನ್ನು ಹೆಚ್ಚಿಸಿಕೊಳ್ಳುತ್ತಾ ಪೂಪ ಪೊರೆಹುಳು ಆಗಿ ಪರಿವರ್ತನೆಗೊಳ್ಳುತ್ತದೆ. ಸೂಪರ್ ವಾಮ್ ಬ್ಯಾಟಲ್ ಅನ್ನು ನೋಡುವುದಾದರೆ ಜೀರುಂಡಿ, ಬೊವ್ವ, ದೊಡ್ಡ ಗಾತ್ರದ ಕಪ್ಪು ಬಂಗಾರದ ಕೀಟ ಇದರ ಲಾರ್ವಾಗಳನ್ನು ಸೂಪರ್ ವಾಮ್ ಎಂದು ಗುರುತಿಸುತ್ತಾರೆ. ಕೆಲವು ಪ್ರಭೇದಗಳು ಸಸ್ಯಗಳನ್ನು ಬಾಧಿಸಿ ಹಲವು ರೋಗಗಳನ್ನು ಉಂಟು ಮಾಡುತ್ತವೆ. ಆದರೆ ಬೇರೆ ಕಾರಣಕ್ಕೆ ಸೂಪರ್ ವಾಮ್ನ ಲಾರ್ವಾಗಳು ದೊಡ್ಡ ಗಾತ್ರವಿರುತ್ತವೆ. ಮೀನು, ಹಕ್ಕಿಗಳ ಮತ್ತು ಪ್ರಾಣಿಗಳ ಹಾಗೂ ಮನುಷ್ಯರ ಆಹಾರವಾಗಿ ಪ್ರಾಮುಖ್ಯತೆಯನ್ನು ಪಡೆದಿವೆ. ಮಧ್ಯ ಮತ್ತು ದಕ್ಷಿಣ ಅಮೆರಿಕದ ಉಷ್ಣವಲಯದ ಪ್ರದೇಶಗಳಲ್ಲಿ ಸೂಪರ್ ವಾಮ್ಗಳ ಮೂಲ ವಾಸಸ್ಥಾನವಾಗಿದೆ. ಆದರೆ ಯುರೋಪ್ ಮತ್ತು ಏಷ್ಯಾ ಖಂಡಗಳಲ್ಲಿ ಮಾನವ ಸಲಹೆ ಚಟುವಟಿಕೆಗಳ ಮೂಲಕ ಬಂದು ನೆಲೆಸತೊಡಗಿವೆ ಮತ್ತು ಸಹಜವಾಗಿ ತಮ್ಮ ಜೀವನ ಕ್ರಿಯೆ ನಡೆಸುತ್ತಿವೆ. ಮೊಟ್ಟೆ ಅಂಡಾಕಾರದ ದುಂಡಿಗೆ ಬಿಳಿ ಬಣ್ಣ, 1.7 ಸೆಂಟಿಮೀಟರ್ ಉದ್ದ, 0.7 ಮಿಲಿಮೀಟರ್ ಅಗಲ, ಒಂದು ಜೀರುಂಡೆ ತನ್ನ ಜೀವಿತ ಅವಧಿಯಲ್ಲಿ ಒಟ್ಟು 2,200 ತತ್ತಿ ಇಡಬಹುದು. ಪ್ರಾಪ್ತ ವಯಸ್ಸಿನ ಹೆಣ್ಣು ಮತ್ತು ಗಂಡು ಕೀಟಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಹೆಚ್ಚು ಮೊಟ್ಟೆಗಳನ್ನು, ಆದರೆ ವಯಸ್ಸಾದಂತೆ ಕಡಿಮೆ ಮೊಟ್ಟೆಗಳನ್ನು ಇಡುತ್ತವೆ. ಎರಡನೆಯದಾಗಿ ಮರಿಹುಳುಗಳು 7-10 ದಿನಗಳಲ್ಲಿ ಮೊಟ್ಟೆಯಿಂದ ಲಾರ್ವಾಗಳು ಹೊರಬಂದು ಬೆಳೆಯುತ್ತಾ ಸೂಪರ್ ವಾಮ್ ಆಗುತ್ತದೆ. ದೇಹ 10-12 ಖಂಡಗಳಿಂದ ಕೂಡಿದೆ. ದುಂಡಗಿ ಹುಳದ ಆಕಾರ 3 ಜೊತೆ ಕಾಲುಗಳು, 2 ಆಂಟೆನ. ದೇಹದ ಮುಂಭಾಗ ಹಳದಿಯಾಗಿದ್ದು ಹಿಂಭಾಗ ಕಂದು ಬಣ್ಣವಿರುತ್ತದೆ. ಉದ್ದ 55 ಸೆಂಟಿಮೀಟರ್. ತಲೆಯು ಕಂದು ಬಣ್ಣ. ಹುಳುಗಳ ಸಂಖ್ಯೆ ಹೆಚ್ಚು ಇದ್ದಾಗ ಹೊಸ ಹಂತ ಮುಂದೂಡಲ್ಪಟ್ಟ ಹಲವಾರು ಜೀಸ್ಟ್ರಾ ಉಂಟಾದರೂ ಸಹ ಪಿ
ಪ್ಯೂಪಾ ಆಗದೆ

0: ತಿಂಗಳು ಅಥವಾ ವರ್ಷಗಳವರೆಗೆ ಬದುಕಬಲ್ಲವು. ಗಾತ್ರದಲ್ಲಿ ದೊಡ್ಡದಾಗಿದ್ದು ಅವುಗಳ ತೂಕ ಸರಿಸುಮಾರು 0.2 ಗ್ರಾಂನಿಂದ 0.4 ಗ್ರಾಂ. ಗೋಧಿ ಇಟ್ಟು ತೌಡು ಆಲೂಗಡ್ಡೆ ಗೆಜ್ಜರಿ ಹಣ್ಣು ಹಂಪಲು ಮತ್ತು ತರಕಾರಿಯಾಗಿದ್ದು ನೀರು ಅವಶ್ಯಕವಾಗಿದೆ. ತಿಂಗಳು ಅಥವಾ ವರ್ಷದವರೆಗೆ ಬದುಕಬಲ್ಲ ಈ ಹುಳುಗಳ ಸಾಂದ್ರತೆ ಕಡಿಮೆ ಇದ್ದಾಗ ಒಂದೆರಡು ವಾರದಲ್ಲಿ ತಮ್ಮ ದೇಹವನ್ನು ಒಳಕ್ಕೆ ಆ ಆಕಾರದಲ್ಲಿ ಬಾಗಿಸಿ ನಂತರ ಗೂಡು ಕಟ್ಟಿ ಪೊರೆ ಹುಳು ತಲುಪುತ್ತದೆ. ಪ್ಯೂಪಾದಲ್ಲಿ ಹುಳು ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಪ್ಯೂಪಾ ಚಲಿಸುವುದಿಲ್ಲ, ಬದಲಿಗೆ ಏನಾದರೂ ಹೊರಗಿನಿಂದ ಚುಚ್ಚಿದರೆ ದೇಹವನ್ನು ಅಲುಗಾಡಿಸುತ್ತದೆ. ತಮ್ಮ ದೇಹದ ಪೊರೆಯಲ್ಲಿ ಪ್ಯೂಪಾ ಸ್ಪಂದಿಸುವುದು ಇದಕ್ಕೆ ಕಾರಣವಾಗಿದೆ. ತಮ್ಮನ್ನ ಭಕ್ಷಿಸುವ ವೈರಿಗಳಿಂದ ರಕ್ಷಿಸಿಕೊಳ್ಳುವ ಸಹಜ ಕ್ರಿಯೆ ಇದಾಗಿದ್ದು ಪ್ಯೂಪಾದ ಜೀವಿತ ಅವಧಿ 13-15 ದಿನಗಳು ಮಾತ್ರ. ಅನುಕೂಲಕರವಾದ ಉಷ್ಣತೆಯಲ್ಲಿ ಪ್ಯೂಪಾದ ವಯಸ್ಕ ಕೀಟಗಳು 3 ವಾರಗಳಲ್ಲಿ ಪ್ಯೂಪಾವನ್ನು ಚೀರಿಕೊಂಡು ಹೊರಬರುತ್ತವೆ. ಹೆಣ್ಣು ಪೊರೆ ಹುಳುವಿನಲ್ಲಿ ಹೊಟ್ಟೆಯ ಕಂಡ ಹೊರಚಾಚುತ್ತದೆ. ಕೇಳುಗರೆ, ಕೇಳಿದ್ರಲ್ಲ ಇಷ್ಟೊತ್ತು ನಮ್ಮ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ವಾಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇದ್ರಿ. ಇಲ್ಲಿಗೆ ಇವತ್ತಿನ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಜ್ಞಾನ ವಿಸ್ಮಯ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ಕೇಳ್ತಾ ಇರಿ ಚಿನ್ನ ಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಚಿನ್ನ ಧ್ವನಿ. ನಮಸ್ಕಾರ.
1: ಪ್ರಿಯ ಕೇಳುಗರೆ, ಇದುವರೆಗೂ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆಗೆ ಸೂಪರ್ ಮಾರ್ಮ್ ಎಂಬ ಪ್ಲಾಸ್ಟಿಕ್ ಹುಳು ಎಂಬ ವಿಷಯದ ಕುರಿತು ಕುಮಾರಿ ಸ್ಫೂರ್ತಿರವರು ನಡೆಸಿಕೊಟ್ಟ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಬಿತ್ತರಗೊಂಡಿತು.
2: ಎಲ್ಲರಿಗೂ ನಮಸ್ಕಾರ.
3: ನಾವು ಈ ದಿನ ಸ್ವರ್ಣಬಿಂದು ಪ್ರಾಶನದ ಬಗ್ಗೆ ತಿಳಿಸುತ್ತಿದ್ದೇವೆ.
2: ಸ್ವರ್ಣಬಿಂದು ಪ್ರಾಶನ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ.
3: ಸ್ವರ್ಣ ಎಂದರೆ ಚಿನ್ನ ಎಂದರ್ಥ, ಅಂದರೆ ಗೋಲ್ಡ್.
2: ಪ್ರಾಶನ ಎಂದರೆ ಸೇವನೆ ಅಥವಾ ಒಟ್ಟಿಗೆ ತೆಗೆದುಕೊಳ್ಳುವುದು ಎಂದರ್ಥ.
3: ಹುಟ್ಟಿದ ಮಗುವಿನಿಂದ ಹಿಡಿದು 16 ವರ್ಷದ ಮಕ್ಕಳವರೆಗೆ ಇದನ್ನು ಹಾಕಿಸಬಹುದು.
2: ಇದನ್ನು ನಾವು ವಿಶೇಷವಾಗಿ ಪುಷ್ಯ ನಕ್ಷತ್ರ ದಿನದಂದು ಹಾಕಲಾಗುತ್ತದೆ.
3: ಆಯುರ್ವೇದ ಹಾಗೂ ಗ್ರಂಥಗಳಲ್ಲಿ ಪುಷ್ಯ ನಕ್ಷತ್ರ ದಿನವನ್ನು ವಿಶೇಷ ದಿನವೆಂದು ಪರಿಗಣಿಸಲಾಗಿದೆ.
2: ಸ್ವರ್ಣಬಿಂದು ಪ್ರಾಶನದಿಂದ ಆಗುವಂತಹ ಉಪಯೋಗವೆಂದರೆ 3 ಪ್ರಕಾರಕ್ಕೆ ಹೆಚ್ಚು ಆದ್ಯತೆ ನೀಡುತ್ತದೆ.
3: ಮೊದಲನೆಯದಾಗಿ ಮೇಘ. ಮೇಘ ಎಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತದೆ.
2: ಎರಡನೆಯದಾಗಿ ಅಗ್ನಿ. ಅಗ್ನಿ ಎಂದರೆ ಜೀರ್ಣಕ್ರಿಯೆಯನ್ನು ಉತ್ತಮಪಡಿಸುತ್ತದೆ.
3: ಮೂರನೆಯದು ಬಲ. ಬಲ ಎಂದರೆ ಮಗುವಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಜೊತೆಗೆ ಮಗುವಿಗೆ ಪದೇ ಪದೇ ಬರುವಂತಹ ನೆಗಡಿ, ಕೆಮ್ಮು, ಶೀತವನ್ನ ತಡೆಗಟ್ಟುತ್ತದೆ.
2: ಇದರ ಜೊತೆಗೆ ಮಗುವಿನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇದು ಬಹಳ ಅನುಕೂಲ ಮಾಡಿಕೊಡುತ್ತದೆ.
3: ಈ ಸೌಲಭ್ಯವು ನಮ್ಮ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಆಯುರ್ವೇದ ವಿಭಾಗದಲ್ಲಿ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರದಂದು ಸ್ವರ್ಣಬಿಂದು ಪ್ರಾಶನವನ್ನ ಹಾಕಲಾಗುತ್ತದೆ.
2: ಆದ್ದರಿಂದ ಎಲ್ಲ ಸಾರ್ವಜನಿಕರು ಮತ್ತು ಪೋಷಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಿದ್ದೇವೆ.
3: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಅಂಚಿಪುರ ರಸ್ತೆ, ಸರಗೂರು.
2: ದೂರವಾಣಿ ಸಂಖ್ಯೆ 7337765608.
3: ಮತ್ತೊಂದು ದೂರವಾಣಿ ಸಂಖ್ಯೆ 7760292211.
2: ಧನ್ಯವಾದಗಳು.
4: ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯಲ್ಲಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ 0 ಬರುತ್ತೆ ಅನ್ನೋದನ್ನ ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ PM.gov.in.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಡಾಕ್ಟರ್ ಗುರುರಾಜ ಕರ್ಜಗೀರ್ ಅವರು ಪ್ರಸ್ತುತಪಡಿಸುವಂತಹ

ಸ್ನೇಹಿತರೆ, ಅಜ್ಞಾನವೆಂಬ ಕತ್ತಲೆಯನ್ನು ಕಳೆದು ಬದುಕಿನಲ್ಲಿ ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸಲು ಬನ್ನಿ ಕೇಳೋಣ ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ, ಕರುಣಾಳು ಬಾಬೆಳಕೆ.

ಇದೊಂದು ಬಹಳ ಅದ್ಭುತ ಕಥೆ ನಾನು ಕೇಳಿದ್ದು, ನಾನು ತುಂಬ ಇಷ್ಟವಾದಂಥದ್ದು. ಒಬ್ಬ ರೈತ ತೋಟದಲ್ಲಿ ಮನೆ ಮಾಡಿಕೊಂಡು ಬದುಕಿದ್ದಾನೆ. ಅವನ ದೊಡ್ಡ ಗುಡಿಸ್ಲು, ಹೆಂಡತಿ ಮಕ್ಕಳು ಜೊತೆಗೆ ಆರಾಮಾಗಿದ್ದಾನೆ. ಅವನೇ ಕೆಲವು ಸಾಕ್ಕೊಂಡಿದ್ದ, ಒಂದು ಕೋಳಿ, ಒಂದು ಕುರಿ, ಒಂದು ಹಸು, ಆ ಮೂರು ಇತ್ತು ಮನೆಯಲ್ಲಿ. ಆ ರೈತನ ಮನೆಯಲ್ಲಿ ಎರಡು ಇಲಿಗಳು ಸೇರ್ಕೊಂಡ್ಬಿಟ್ಟಿದ್ದ, ದಂಪತಿಗಳು ಸೇರ್ಕೊಂಡ್ಬಿಟ್ಟಿದ್ದ. ಅವೇನು ಮಾಡ್ತವೆ, ರೈತ ಶೇಖರಿಸಿಟ್ಟಂಥ ಕಾಳು ಕಡ್ಡಿಗಳನ್ನು, ಅವನ ಬಟ್ಟೆಗಳನ್ನು ಮಾಡಿಟ್ಟು ಅಡುಗೆಯನ್ನು ತಿಂದು ತಿಂದು ತಿಂದು ಹಾಯಾಗಿದ್ದು ಗಂಡ ಹೆಂಡತಿ ಎರಡು ಇಲಿಗಳು. ಅವನು ರೈತ ಅಂದ, ಈ ಇಲಿಗಳ ಹಾವಳಿ ಬಹಳ ಜಾಸ್ತಿ ಆಯಿತು, ಇವನೇನಾದರೂ ಮಾಡಿ ನಾಶ ಮಾಡಬೇಕು ಅಂತ ಹೇಳಿ ಈ ಸಲ ಸಂತೆಗೆ ಹೋದಾಗ ಒಂದು ಇಲಿ ಬಲೆ ತೊಗೊಂಬಂದ. ಇಲಿ ಬಲೆ ತಂದು ಹೆಂಡತಿಗೆ ಹೇಳ್ತಾ ಇದ್ದ, ಬಲೆ ಹೆಂಗೆ ಕೆಲಸ ಮಾಡ್ತದೆ ಗೊತ್ತಾ, ನೋಡು ಒಂದು ಬೋಂಡ ಕರಿ, ಚೆನ್ನಾಗಿ ಕರೆದು ಈ ಬಲೆಯಲ್ಲಿ ಹೀಗಿಡು, ಬೋಂಡ ಇದೆಯಲ್ಲ ಅದ್ರ ವಾಸನೆಗೆ ಇಲಿ ಬರ್ತದೆ, ಅದನ್ನು ಬಂದು ಆ ಬೋಂಡ ಮುಟ್ಟಿತು ಅಂತ ಇಟ್ಕೊ, ಇದು ಪಟ್ ಅಂತ ಹಾರಿ ಬಿದ್ದು ಇಲಿಯನ್ನು ಕೊಂದೇ ಬಿಡ್ತದೆ ಅಂತ ಹೆಂಡತಿ ಹೇಳ್ತಾ ಇದ್ದ. ಅದನ್ನು ಮರೆಯಲ್ಲಿ ನಿಂತ್ಕೊಂಡು ಕೇಳಿಸ್ತಲ್ಲ ಇಲಿಗೆ ಗಾಬರಿ ಆಗಿಬಿಡ್ತು, ಅಯ್ಯೋ ಅಯ್ಯೋ ಅಯ್ಯೋ ನನ್ನ ಕೊಂದೇ ಬಿಡ್ತಾನೆ ಇವನು ಅಂತ ಹೇಳಿ ಓಡಿ ಹೋಗಿ ಹೆಂಡತಿ ಹೇಳ್ತಂತೆ, ನೋಡು ಆ ಬಲೆ ಇದೆಯಲ್ಲ ನಮ್ಮನ್ನು ಕೊಲೋಗ್ ತಂದದ್ದು, ಅದ್ರ ಹತ್ರ ಹೋಗ್ಬೇಡ, ಮುಟ್ಲೇಬೇಡ ಅದನ್ನು, ಏನಾದರೂ ಮುಟ್ಬೇಡ. ಆದರೂ ಭಯ, ಹೋಗಿ ಯಾರ ಮುಂದೆ ಹೇಳ್ಕೊಬೇಕಲ್ಲ, ಕೋಳಿ ಮುಂದೆ ಗೋಳು ಹೇಳ್ಕೊಂತಂತೆ, ಅಕ್ಕ ನೋಡು ಎಂಥ ಅನ್ಯಾಯ, ನಾನೇನು ತೊಂದರೆ ಮಾಡಿದ್ದೆ ಯಜಮಾನನಿಗೆ, ಬಲೆ ತಂದಿದ್ದ ನಾನು ಕೊಲ್ಲೋದಕ್ಕೆ ಅಂತ. ಕೋಳಿ ಹೇಳ್ತಂತೆ, ನಾನೇನು ಮಾಡಲಪ್ಪ, ನಿನ್ನ ಸಮಸ್ಯೆ, ನನಗೇನು ತೊಂದರೆ ಇಲ್ಲಲ್ಲ ಅಂತ ಹೇಳಿ ಗೋಣೆ ಎತ್ತಿ ಅಹಂಕಾರದಿಂದ ಹೋಗ್ಬಿಡ್ತು. ಅಯ್ಯೋ ಇನ್ನೇನು ಮಾಡಲಿ ಅಂದ್ಕೊಂಡು ಇಲಿ ಓಡಿ ಓಡಿ ಕುರಿ ಹತ್ರ ಬಂತು. ಕುರಿಯಣ್ಣ ಕುರಿಯಣ್ಣ, ಈ ಮನೆಯಲ್ಲಿ ಏನಾಗ್ತಿದೆ ಗೊತ್ತಾ ನಿನಗೆ ಅನ್ಯಾಯ, ಏನಾಗ್ತಿದೆ, ಬಲೆ ತಂದಿದ್ದಾನೆ ಯಜಮಾನ ನನ್ನ ಕೊಲ್ಲೋದಕ್ಕೆ, ಬಲೆ ಹಾಕಿ ಕೊಂದ್ಬಿಡ್ತಾನಂತೆ. ಮೊದಲೇ ಕುರಿ ಅದು ದೀರ್ಘ ನೋಟಿಸ್ರು ಬಿಟ್ಟು, ನನಗೇನು ಗೊತ್ತಾಗತ್ತಪ್ಪ, ಆದದ್ದಾಗಲಿ, ನನಗಂತೂ ಏನು ತೊಂದರೆ ಇಲ್ವಾ, ನೀನು ಹುಷಾರಾಗಿರು ಅಂತ ತಲೆ ತಗ್ಗಿಸಿ ಹೊಂಟೆ ಬಿಡ್ತು. ಇಲಿ ಹಸುವಿನ ಕಡೆ ಬಂತು, ಅತ್ತೇ ಬಿಡ್ತು, ಅಮ್ಮ ಹಸು ನಾನು ಏನು ಮಾಡಲಿ ಹೇಳಿ, ಈಗ ಈ ಪರಿಸ್ಥಿತಿ ಇದೆ, ಯಜಮಾನ ನಾನು ಕೊಲ್ಲಬೇಕು ಅಂತ ಬಲೆ ತಂದಿದ್ದಾನೆ. ಹಸು ಬಾಯಿ ಆಡಿಸಿ ಕೇಳ್ತು, ನಾನೇನಪ್ಪ ಮಾಡಲಿ, ನನಗಂತೂ ಏನು ತೊಂದರೆ ಇಲ್ವಾ ಬಲೆಯಿಂದ, ಸಮಸ್ಯೆ ನಿಂದು, ಹತ್ರ ಹೋಗ್ಬೇಡ ಮುಡ್ಕೊಂಡಿರು ಅಂತ ಮಲ್ಕೊಂಡ್ಬಿಡ್ತು. ಪಾಪ ಇಲಿ ದಂಪತಿಗಳು ನಿದ್ದೆನೇ ಇಲ್ಲ, ಇಬ್ಬರು ಕೈ ಹಿಡ್ಕೊಂಡು ಕೂತ್ಕೊಂಡಿದ್ದಾವೆ. ಮಧ್ಯರಾತ್ರಿ 12 ಗಂಟೆ ಆಗಿರಬೇಕು, ಠಪ್ ಅಂತ ಬಲೆ ಸಪ್ಪಳಾಯಿತು. ಇಲಿ ದಂಪತಿಗಳು ಪಟ್ ಪಟ್ಟ ಕೈ ಹಿಡ್ಕೊಂಡು, ಇಬ್ಬರು ಬದುಕಿದ್ದೀವಲ್ಲ ಅಂತ, ಇಬ್ಬರು ಬದುಕಿದ್ದಾರೆ. ರೈತನ ಹೆಂಡತಿಗೆ ಎಚ್ಚರಾಯಿತು, ಹಾಗಾದ್ರೆ ಬಲೆಯಲ್ಲಿ ಇಲಿ ಬಿದ್ದಿರಬೇಕು ನೋಡಬೇಕು ಅಂತ ಕಂದೀಲಿ ಹಿಡ್ಕೊಂಡು ಆ ಬಲೆ ಹತ್ರ ಬಂದು. ದುರ್ದೈವ, ಬಲೆಯಲ್ಲಿ ಇಲಿ ಸಿಕ್ಕಾಕೊಳ್ಳಿಲ್ಲ, ಎರಡು ಒಳಗೆ ಇದ್ದಾವಲ್ಲ, ಸಿಕ್ಕದ್ದು ನಾಗರ ಹಾವು. ಅದರ ಬಾಲ ಬಲೆಯಲ್ಲಿ ಸಿಕ್ಕ ಒದ್ದಾಡ್ತಾ ಇದೆ, ಹಾವು ಕೋಪದಲ್ಲಿ ಹೆಡೆ ಅಲ್ಲಾಡಿಸ್ತಾ ಇದೆ. ರೈತನ ಹೆಂಡತಿ ಹತ್ರ ಹೋದ ತಕ್ಷಣ ಜೋರಾಗಿ ಕಚ್ಚಿಬಿಡ್ತು, ಮನೆಯಲ್ಲಿ ಕೋಲಾಹಲ. ವೈದ್ಯರು ಕರ್ಕೊಂಬಂದ, ರೈತ ಓಡಿ ಬಂದ, ಅವನೇನೇನು ಔಷಧಿ ಕೊಟ್ಟ, ಔಷಧಿ ಜೊತೆಗೆ ನಿನ್ನ ಹೆಂಡತಿಗೆ ಕೋಳಿ ಸಾರು ಕೊಡು ಅಂದ. ಕೋಳಿ ಸಾರು ಕೊಡು ಅಂದ, ಮನೆಯಲ್ಲಿತ್ತಲ್ಲ ಕೋಳಿ, ಅದು ಸಾರಾಗಿ ಹೋಯ್ತು. ಮತ್ತು ಹೆಂಡತಿ ಹಾವು ಕಡಿಸ್ಕೊಂಡು ಮಲ್ಕೊಂಡಿದ್ದಾಳಲ್ಲ, ಆಕೆ ನೋಡೋದಕ್ಕೆ ಅನೇಕ ನೆಂಟರು ಬಂದರು, ಮತ್ತು ಅವ್ರಿಗೆಲ್ಲ ಆಹಾರ ಬೇಕಲ್ಲ, ದುಡ್ಡು ಎಲ್ಲಿದೆ, ರೈತನ ಕಡೆ ಪಾಪ ಕುರಿ ಕಟ್ಟಕನಿಗೆ ಮಾರಿದ, ಆ ದುಡ್ಡು ತಂದು ಅವ್ರಿ ನೆಂಟರನ್ನೆಲ್ಲ ಸಾಕಿದ. ಸ್ವಲ್ಪ ದಿವಸ ಮುಂದೆ ಒಂದು ವಾರಕ್ಕೆ ರೈತನ ಹೆಂಡತಿ ಸತ್ತೇ ಹೋದ್ಲು. ಅವಳು ಕ್ರಿಯಾಕರ್ಮ ಮಾಡಬೇಕಲ್ಲ, ಆ ಖರ್ಚಿಗೆ ಹಸು ಮಾರಾಟ ಆಯಿತು. ನೋಡಿ ಹೇಗಿದೆ ಅಂತ, ಬಲೆ ತಮ್ಮ ಸಮಸ್ಯೆ ಅಲ್ಲ ಅಂದ್ಕೊಂಡಂಥ ಕೋಳಿ ಕುರಿ

ಹಸು ಎಲ್ಲ ತೊಂದರೆಗೀಡಾದು. ಮತ್ತೊಬ್ಬರ ಸಮಸ್ಯೆ ನಮ್ಮ ಸಮಸ್ಯೆ ಅಲ್ಲ ಅಂತ ನಿರಾಳವಾಗಿದ್ರೆ, ಉದಾಸೀನ ಮಾಡಿದರೆ ಒಂದಿಲ್ಲ ಒಂದು ದಿವಸ ಅದು ನಮ್ಮನ್ನು ಮೆಟ್ಕೊಳ್ಳುತ್ತದೆ. ಸಮಾಜದಲ್ಲಿ ಆದಂಥ ಯಾವುದೇ ಸಮಸ್ಯೆ ಅದು ನಮಗೂ ಆಗಬಹುದು ಅಂತ ಎಚ್ಚರಿಕೆಯಿಂದ ನಾವು ಬದುಕಿದಾಗ ನಾವು ಆತಂಕಕ್ಕೆ ಒಳಗಾಗೋದು ಕಮ್ಮಿ ಆಗ್ತದೆ.

0: ಪ್ರಿಯ ಕೇಳುಗರೇ, ಇದುವರೆಗೂ ಡಾಕ್ಟರ್ ಗುರುರಾಜ ಕರ್ಜಗೀರವರು ಪ್ರಸ್ತುತಪಡಿಸಿದಂತಹ ಕರುಣಾಳು ಬಾಬೆಳಕೆ ಕಾರ್ಯಕ್ರಮ ಬಿತ್ತರಗೊಂಡಿತ್ತು.
1: ಎಲ್ಲರಿಗೂ ನಮಸ್ಕಾರ. ಪ್ರಿಯ ಕೇಳುಗರೇ, ನೀವು ಕೇಳುತ್ತಿದ್ದೀರಿ ಜನಧ್ವನಿ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಾನು ನಿಮ್ಮ ಬಾನುಲಿ ಗೆಳತಿ ಅನಿತಾ ಸರಗೂರು. ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಇಂದು ನಾವು ಒಂದು ಬಹಳ ಮುಖ್ಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೇವೆ. ಅದು ಫಿಶಿಂಗ್. ಫಿಶಿಂಗ್ ಅಂದರೆ ಏನು, ಇದರಿಂದ ಯಾವ ರೀತಿಯ ತೊಂದರೆಗಳು ಆಗುತ್ತದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಯೋಣ.
2: ಫಿಶಿಂಗ್ ಅಂದರೆ ಇಂಟರ್ನೆಟ್ನಲ್ಲಿ ಮೋಸ ಮಾಡಿ ನಿಮ್ಮ ವೈಯಕ್ತಿಕ ಮಾಹಿತಿ ಪಡೆಯುವ ಪ್ರಕ್ರಿಯೆ.
0: ಉದಾಹರಣೆಗೆ, ನಿಮ್ಮ ಬ್ಯಾಂಕ್ ಖಾತೆ ವಿವರಗಳು, ಪಾಸ್ವರ್ಡ್ಗಳು, ಕ್ರೆಡಿಟ್ ಕಾರ್ಡ್ ಸಂಖ್ಯೆಗಳು ಮುಂತಾದವುಗಳ ಬಗ್ಗೆ ಮೋಸ ಮಾಡುವುದು.
3: ಫಿಶಿಂಗ್ ಅಷ್ಟು ಅಪಾಯಕಾರವೇ? ನಾವು ದಿನವೂ ಮೊಬೈಲ್, ಇಮೇಲ್ ಬಳಸುತ್ತೇವೆ. ಫಿಶಿಂಗ್ ಯಾವ ರೀತಿಯಲ್ಲಿ ನಡೆಯುತ್ತದೆ?
0: ಪ್ರಧಾನವಾಗಿ ಮೂರು ರೀತಿಯ ಫಿಶಿಂಗ್ ಇದೆ. ಮೊದಲನೆಯದು ಇಮೇಲ್ ಫಿಶಿಂಗ್. ಅಂದರೆ ನೀವು ಬಿಗ್ ಬ್ಯಾಂಕ್ ಅಥವಾ ಖಾತೆ ಸಂಸ್ಥೆಯಿಂದ ಬಂದಂತೆ ಕಾಣುವ ಇಮೇಲ್. ಅದು ಲಿಂಕ್ ಕ್ಲಿಕ್ ಮಾಡಲು ಹೇಳುತ್ತದೆ, ಆದರೆ ಅದು ನಕಲಿ ಲಿಂಕ್ ಆಗಿರುತ್ತದೆ. ಎರಡನೆಯದು SMS ಅಥವಾ ಮೆಸೆಂಜರ್ ಫಿಶಿಂಗ್ ಅಥವಾ ಸ್ಮಿಶಿಂಗ್. ಅಂದರೆ ಸಂದೇಶದಲ್ಲಿ ನಿಮ್ಮ ಪಾಸ್ವರ್ಡ್ ಅಥವಾ OTP ಹಾಕುವಂತೆ ಕೇಳಲಾಗುತ್ತದೆ. ಮೂರನೆಯದು ಫೇಕ್ ವೆಬ್ಸೈಟ್ ಫಿಶಿಂಗ್. ಅಂದರೆ ನಕಲಿ ವೆಬ್ಸೈಟ್ ನಿಮ್ಮ ಲಾಗಿನ್ ವಿವರಗಳನ್ನು ಕಳ್ಳತನ ಮಾಡಲು ತಯಾರಾಗಿರುತ್ತದೆ.
3: ಹೌದು, ಇವುಗಳನ್ನು ಗಮನಿಸದೇ ಇದ್ದರೆ ದೊಡ್ಡ ತೊಂದರೆ ಆಗಬಹುದು. ನಾವು ಹೇಗೆ ಇವುಗಳಿಂದ ಎಚ್ಚರಿಕೆಯಿಂದ ಇರಬೇಕು?
0: ಇದಕ್ಕೆ ಕೆಲವು ಸುಲಭ ವಿಧಾನಗಳಿವೆ. ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೊದಲು ಪರಿಶೀಲಿಸಿ. ಅದು ನಿಜವಾದ ವೆಬ್ಸೈಟ್ ಲಿಂಕ್ ಆಗಿದೆಯೇ ಎಂದು ಪರಿಶೀಲಿಸಿಕೊಳ್ಳಿ. ಯಾರಾದರೂ ನಿಮ್ಮ ಪಾಸ್ವರ್ಡ್ ಅಥವಾ OTP ಕೇಳಿದರೆ ನೇರವಾಗಿ ನಿಮ್ಮ ಬ್ಯಾಂಕ್ ಅಥವಾ ಸಂಸ್ಥೆಗೆ ಕರೆ ಮಾಡಿ. ಪಾಸ್ವರ್ಡನ್ನು ಬದಲಾವಣೆ ಮಾಡಿಕೊಳ್ಳಿ ಮತ್ತು ಪ್ರತಿ ವೆಬ್ಸೈಟ್ಗೆ ವಿಭಿನ್ನ ರೀತಿಯ ಪಾಸ್ವರ್ಡ್ಗಳನ್ನು ಉಪಯೋಗಿಸಿ. ಪಬ್ಲಿಕ್ ವೈಫೈ ಬಳಸುವಾಗ ಬ್ಯಾಂಕ್ ಅಥವಾ ವೈಯಕ್ತಿಕ ಕಾರ್ಯಗಳನ್ನು ಮಾಡಬೇಡಿ. ಆಧುನಿಕ ಅಂತಿಮ ಸಂರಕ್ಷಣೆ ಅಂದರೆ ಆಂಟಿವೈರಸ್ ಅಥವಾ ಸೆಕ್ಯುರಿಟಿ ಸಾಫ್ಟ್ವೇರ್ಗಳನ್ನು ಉಪಯೋಗಿಸಿ.
3: ಹಾಗಾದರೆ ಫಿಶಿಂಗ್ ಒಂದು ಡಿಜಿಟಲ್ ಚಿತ್ರಕರ್ಮ ಎಂಬಂತೆ, ಇದನ್ನು ಮಾಡುವಾಗ ಎಚ್ಚರಿಕೆಯೊಂದಿಗೆ ನಡೆದುಕೊಂಡರೆ ಮಾತ್ರ ತಪ್ಪಿಸಬಹುದು.
0: ನಾವು ಅರಿವು ಮೂಡಿಸುವ ಮೂಲಕ ನಮ್ಮ ಕುಟುಂಬ, ಸ್ನೇಹಿತರು ಮತ್ತು ಸಹೋದ್ಯೋಗಿಗಳನ್ನು ಸಹ ರಕ್ಷಿಸಬಹುದು.
3: ಹೌದು ಸ್ಮಿತ್, ನಿಮ್ಮ ಸ್ನೇಹಿತರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ, ನಿಮ್ಮ ಹಣ ಮತ್ತು ಮಾಹಿತಿಯನ್ನು ಕಾಪಾಡಿಕೊಳ್ಳಿ.
0: ನೀವು ಫಿಶಿಂಗ್ನಿಂದ ತಪ್ಪಿಸಿಕೊಳ್ಳಬೇಕಾದರೆ ಲಿಂಕ್ ಅಥವಾ ಫೈಲ್ ಕ್ಲಿಕ್ ಮಾಡುವ ಮೊದಲು ಚೆಕ್ ಮಾಡಿ. OTP ಅಥವಾ ಪಾಸ್ವರ್ಡ್ ಕೇಳಿದರೆ ನೇರವಾಗಿ ಸಂಸ್ಥೆಗೆ ಸಂಪರ್ಕಿಸಿ. ಸುರಕ್ಷಿತ ಪಾಸ್ವರ್ಡ್ ಉಪಯೋಗಿಸಿ. ಪಬ್ಲಿಕ್ ವೈಫೈ ಮೇಲೆ ಲಾಗಿನ್ ಮಾಹಿತಿ ಹಂಚಬೇಡಿ.
1: ಇದು ಕೇವಲ ನಾವು ಎಚ್ಚರಿಕೆಯಿಂದ ನಡೆದುಕೊಂಡರೆ ಮಾತ್ರ ಸಾಧ್ಯ. ಪ್ರಿಯ ಶ್ರೋತೃಗಳೇ, ನಿಮ್ಮ ಡಿಜಿಟಲ್ ಜೀವನವನ್ನು ಸುರಕ್ಷಿತವಾಗಿಡಿ, ಎಚ್ಚರಿಕೆಯಿಂದ ಡಿಜಿಟಲ್ ಸೇವೆಗಳನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಭಾರತ ಸರ್ಕಾರ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಪ್ರಸಾರವಾಗುತ್ತಿರುವ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.

0: ಹಾಡು ಹಸೆ, ನಮ್ಮೂರ ಮಣ್ಣಿನ ಪರಿಮಳದ ನಮ್ಮವರೇ ಹಾಡಿರುವ ಕಾರ್ಯಕ್ರಮ ಹಾಡು ಹಸೆ.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಹಾದನೂರಿನ ಶ್ರೀಯುತ ಸೋಮೇಶ್ರವರು ಹಾಡಿರುವ ಹಾಡುಗಳು ಹಾಡು ಹಸೆ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿವೆ. ಬನ್ನಿ ಕೇಳಿ ಬರೋಣ.

0: ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಕೇಳುಗರೆ, ಇಂದು ನಾವು ಮಾತನಾಡಲಿರುವ ವಿಷಯ ಫೇಕ್ ಜಾಬ್ ಆಫರ್, ಅಂದರೆ ನಕಲಿ ಉದ್ಯೋಗಾವಕಾಶಗಳ ಹೆಸರಿನಲ್ಲಿ ನಡೆಯುತ್ತಿರುವ ವಂಚನೆ. ಇತ್ತೀಚೆಗೆ ವರ್ಕ್ ಫ್ರಮ್ ಹೋಮ್, ಪಾರ್ಟ್ ಟೈಮ್ ಜಾಬ್, ತಿಂಗಳಿಗೆ 50,000 ಸಂಬಳ, ಯಾವುದೇ ಅನುಭವ ಬೇಡ ಎಂಬ ಸಂದೇಶಗಳು ವಾಟ್ಸಪ್, ಟೆಲಿಗ್ರಾಮ್, SMS, ಇಮೇಲ್ ಮೂಲಕ ಬರುತ್ತಿವೆ. ಹಲವರು ಉದ್ಯೋಗದ ಆಸೆಯಿಂದ ಮೋಸಕ್ಕೆ ಒಳಗಾಗುತ್ತಿದ್ದಾರೆ. ಹಾಗಾದರೆ ಈ ಫೇಕ್ ಜಾಬ್ ಆಫರ್ಗಳು ಹೇಗೆ ನಡೆಯುತ್ತವೆ ಮತ್ತು ನಾವು ಹೇಗೆ ತಪ್ಪಿಸಿಕೊಳ್ಳಬೇಕು ನೋಡೋಣ.
1: ಫೇಕ್ ಜಾಬ್ ಆಫರ್ ಎಂದರೇನು? ನಕಲಿ ಕಂಪನಿಗಳ ಹೆಸರಿನಲ್ಲಿ ಅಥವಾ ಪ್ರಸಿದ್ಧ ಕಂಪನಿಗಳ ಲೋಗೋ ಬಳಸಿ ಉದ್ಯೋಗ ಕೊಡುತ್ತೇವೆ ಎಂದು ಹೇಳಿ ಹಣ ಕಸಿದುಕೊಳ್ಳುವುದು, ಇದನ್ನೇ ಫೇಕ್ ಜಾಬ್ ಆಫರ್ ಎನ್ನುತ್ತಾರೆ. ಅವರು ಸಾಮಾನ್ಯವಾಗಿ ಹೀಗೆ ಹೇಳುತ್ತಾರೆ: ನಿಮ್ಮ ರೆಸ್ಯೂಮ್ ಆಯ್ಕೆಯಾಗಿದೆ, ಇಂಟರ್ವ್ಯೂನ ಅಗತ್ಯವಿಲ್ಲ, ಮೊದಲು ರಿಜಿಸ್ಟ್ರೇಷನ್ ಫೀಸ್ 2,000 ರು ಪಾವತಿಸಿ, ಟ್ರೈನಿಂಗ್ ಫೀಸ್, ಪ್ರೊಸೆಸಿಂಗ್ ಫೀಸ್ ಕೊಡಿ. ಹೀಗೆ ಹೇಳಿ ಹಣ ಕೊಟ್ಟ ನಂತರ ಫೋನ್ ಸ್ವಿಚ್ ಆಫ್ ಮಾಡಿ, ಇಮೇಲ್ ಬ್ಲಾಕ್ ಮಾಡಿ, ಮೆಸೇಜ್ಗಳಿಗೆ ಉತ್ತರವೇ ಇಲ್ಲದ ಹಾಗೆ ಮಾಡುತ್ತಾರೆ. ಸಾಮಾನ್ಯ ಫೇಕ್ ಜಾಬ್ ಸ್ಕ್ಯಾಮ್ಗಳ ವಿಧಗಳು ಹೀಗಿವೆ: ವರ್ಕ್ ಫ್ರಮ್ ಹೋಮ್ ಸ್ಕ್ಯಾಮ್, ಡೇಟಾ ಎಂಟ್ರಿ, ಲೈಕ್ ಶೇರ್ ಕೆಲಸ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡುವ ಕೆಲಸ ಎಂದು ಹೇಳಿ ಹಣ ಕೇಳುವುದು. ಪಾರ್ಸಲ್ ಅಥವಾ ಕೊರಿಯರ್ ಜಾಬ್ ಸ್ಕ್ಯಾಮ್, ಕಂಪನಿಯ ಪಾರ್ಸಲ್ ನಿಮ್ಮ ಮನೆಗೆ ಬರುತ್ತದೆ, ಅದನ್ನು ಮುಂದಕ್ಕೆ ಕಳುಹಿಸಿ ಎಂದು ಹೇಳಿ KYC ಮಾಹಿತಿ ಪಡೆದುಕೊಳ್ಳುವುದು. ನಕಲಿ ಕಂಪನಿ ಇಮೇಲ್ಗಳು, ಪ್ರಸಿದ್ಧ ಕಂಪನಿಗಳ ಹೆಸರಿನಲ್ಲಿ ನಕಲಿ ಇಮೇಲ್ ID ಬಳಸಿ ಆಫರ್ ಲೆಟರ್ ಕಳಿಸುವುದು. ವಿದೇಶ ಉದ್ಯೋಗ ಸ್ಕ್ಯಾಮ್, ದುಬೈ ಅಥವಾ ಕೆನಡಾ ಜಾಬ್ ಹೆಸರಿನಲ್ಲಿ ವೀಸಾ, ಮೆಡಿಕಲ್, ಪ್ರೊಸೆಸಿಂಗ್ ಫೀಸ್ ಕೇಳುವುದು. ಟಾಸ್ಕ್ ಬೇಸ್ಡ್ ಆ್ಯಪ್ ಸ್ಕ್ಯಾಮ್, ಮೊದಲು ಚಿಕ್ಕ ಹಣ ಕೊಡುತ್ತಾರೆ, ನಂತರ ದೊಡ್ಡ ಮೊತ್ತದ ಹಣವನ್ನು ಹೂಡಲು ಹೇಳುತ್ತಾರೆ.
2: ಎಚ್ಚರಿಕೆಯ ಸೂಚನೆಗಳು ಹೀಗಿವೆ: ಇಂಟರ್ವ್ಯೂ ಇಲ್ಲದೆ ನೇರ ಉದ್ಯೋಗ ಕೊಡುವುದು, ಮೊದಲು ಹಣ ಕೇಳುವುದು, ಜಿಮೇಲ್ ಅಥವಾ ಯಾಹೂ ಇಮೇಲ್ ಮೂಲಕ ಅಧಿಕೃತ ಆಫರ್ ಕಳುಹಿಸುವುದು, ತುಂಬ ಹೆಚ್ಚು ಸಂಬಳದ ಭರವಸೆ ನೀಡುವುದು ಹಾಗೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಲು ಒತ್ತಡ ಹೇರುವುದು. ಆದರೆ ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ನಿಜವಾದ ಕಂಪನಿ ಕೆಲಸ ಕೊಡುವ ಮೊದಲು ಹಣ ಕೇಳುವುದಿಲ್ಲ.
3: ಯುವಕರೇ ಯಾಕೆ ಹೆಚ್ಚು ಗುರಿಯಾಗುತ್ತಾರೆ? ನಿರುದ್ಯೋಗ ಸಮಸ್ಯೆ, ಬೇಗ ಹಣ ಗಳಿಸುವ ಆಸೆ, ಸಾಮಾಜಿಕ ಜಾಲತಾಣಗಳ ಪ್ರಭಾವ, ವಿದೇಶದಲ್ಲಿ ಕೆಲಸ ಮಾಡುವ ಕನಸು, ಸ್ಕ್ಯಾಮರ್ಗಳು ನಮ್ಮ ಕನಸುಗಳನ್ನು ಬಳಸಿಕೊಳ್ಳುತ್ತಾರೆ.
1: ಹಾಗಾದರೆ ಹೇಗೆ ಸುರಕ್ಷಿತರಾಗಬೇಕು? ಕಂಪನಿಯ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬೇಕು, ಕಂಪನಿಯ ಅಧಿಕೃತ ಡೊಮೇನ್ ಇಮೇಲ್ ಇದೆಯಾ ನೋಡಬೇಕು, ಗೂಗಲ್ನಲ್ಲಿ ಕಂಪನಿಯ ಬಗ್ಗೆ ಮಾಹಿತಿ ಹುಡುಕಬೇಕು, ಲಿಂಕ್ಡ್ಇನ್ ಪ್ರೊಫೈಲ್ ಪರಿಶೀಲಿಸಬೇಕು, ಯಾವುದೇ ಫೀಸ್ ಪಾವತಿಸಬಾರದು, ಕುಟುಂಬದವರ ಜೊತೆ ಚರ್ಚಿಸಬೇಕು. ಒಂದು ಸರಳ ನಿಯಮ, ಯಾವುದೇ ಉದ್ಯೋಗಕ್ಕಾಗಿ ಹಣವನ್ನು ಕೊಡಬಾರದು. ಹಾಗಾಗಿಯೂ ಮೋಸವಾದರೆ ಏನು ಮಾಡಬೇಕು? ತಕ್ಷಣ ಬ್ಯಾಂಕ್ಗೆ ಮಾಹಿತಿಯನ್ನು ನೀಡಬೇಕು, 1930 ಸೈಬರ್ ಕ್ರೈಂ ಹೆಲ್ಪ್ಲೈನ್ಗೆ ಕರೆ ಮಾಡಿ ವಿಷಯ ತಿಳಿಸಬೇಕು, cybercrime.gov.in ದೂರು ದಾಖಲಿಸಬೇಕು, ಎಲ್ಲ ಚಾಟ್, ಇಮೇಲ್, ಪಾವತಿಸಿದ ರಸೀದಿಯನ್ನು ಉಳಿಸಿಕೊಳ್ಳಬೇಕು. ಬೇಗ ಕ್ರಮ ತೆಗೆದುಕೊಂಡರೆ ಹಣ ಮರಳಿ ಸಿಗುವ ಸಾಧ್ಯತೆ ಇರುತ್ತದೆ.
0: ಇದಕ್ಕೆ ಒಂದು ನೈಜ ಉದಾಹರಣೆ, ಒಬ್ಬ ವಿದ್ಯಾರ್ಥಿಯು ಡೇಟಾ ಎಂಟ್ರಿ ಜಾಬ್ ಹೆಸರಿನಲ್ಲಿ ಸಂದೇಶ ಬಂತು, 3,000 ರು ರಿಜಿಸ್ಟ್ರೇಷನ್ ಫೀಸ್ ಕೊಟ್ಟರು, ನಂತರ 15,000 ಪೆನಲ್ಟಿ ಹಾಕಿದರು, ಕೊನೆಗೆ ಒಟ್ಟು 50,000 ರು ಕಳೆದುಕೊಂಡರು. ಇಂತಹ ಘಟನೆಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಿವೆ. ಸ್ನೇಹಿತರೆ, ಉದ್ಯೋಗ ಜೀವನದಲ್ಲಿ ಬಹುಮುಖ್ಯ, ಆದರೆ ತಪ್ಪು ನಿರ್ಧಾರ ಜೀವನ ಪೂರ್ತಿ ನಷ್ಟ ಕೊಡಬಹುದು. ಹೆಚ್ಚು ಸಂಬಳ, ಕಡಿಮೆ ಕೆಲಸ ಎಂಬ ಮಾತು ಕೇಳಿದಾಗ ಜಾಗರೂಕರಾಗಿರಿ, ಪರಿಶೀಲಿಸಿ, ಯೋಚಿಸಿ, ನಂತರ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ನಿಮ್ಮ ಕನಸುಗಳನ್ನು ಕಾಪಾಡಿಕೊಳ್ಳಿ, ನಿಮ್ಮ ಹಣವನ್ನು ಸುರಕ್ಷಿತವಾಗಿರಿಸಿ. ಇಂದಿನ ಕಾರ್ಯಕ್ರಮವು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಈ ಮಾಹಿತಿಯನ್ನು ಹಂಚಿಕೊಳ್ಳಿ. ಈ ಕಾರ್ಯಕ್ರಮವು ಭಾರತ ಸರ್ಕಾರ, ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯದ ಮಾಹಿತಿ ಭದ್ರತಾ ಶಿಕ್ಷಣ ಜಾಗೃತಿ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಸಾರ ಮಾಡಲಾಗುತ್ತಿದೆ. ಜಾಗರೂಕರಾಗಿರಿ, ಸುರಕ್ಷಿತರಾಗಿರಿ. ನಾನು ನಿಮ್ಮ ನಿರೂಪಕಿ ಅನಿತಾ. ಧನ್ಯವಾದಗಳು.

0: ಪ್ರಿಯ ಕೇಳುಗರೇ, ಇದುವರೆಗೂ ಭಾವಸಿಂಚನ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ನಂಗಕಾಡು ನಂಗಜನ, ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

0: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಬಾನುಲಿ ಗೆಳೆಯ ಪ್ರಕಾಶ್ ಸರಗೋರು. ಗಿರಿಜನರ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರ, ಅವರ ಅಭಿವೃದ್ಧಿಯ ಚಿಂತನೆಗಳನ್ನು ಒಳಗೊಂಡ ನಂಗಕಾಡು ನಂಗಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೇ, ಇಂದಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಎಚ್ಡಿಕೋಟೆ ತಾಲೂಕಿನ ಚಾಮಯ್ಯನಹಾಡಿಯಲ್ಲಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಚಾಮಯ್ಯನಹಾಡಿ ಕುರಿತು ಹಾಗೂ ಗಿರಿಜನರ ಕುರಿತು, ಇವರ ಸಂಸ್ಕೃತಿ ಸಂಪ್ರದಾಯ ಹಾಗೂ ಹಾಡಿಯ ಪ್ರಸ್ತುತ ಸ್ಥಿತಿಗತಿ ಮತ್ತು ಅಭಿವೃದ್ಧಿಯ ಕುರಿತು ಮಾಹಿತಿಯನ್ನು ಹಂಚಿಕೊಳ್ಳಲಿಂದ ನಮ್ಮೊಂದಿಗಿದ್ದಾರೆ ಎಚ್ಡಿಕೋಟೆ ತಾಲೂಕಿನ ಚಾಮಯ್ಯನಹಾಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಬನ್ನಿಯಾಗಿದ್ದರೆ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಈ ಚಾಮಯ್ಯನಹಾಡಿಯ ಕುರಿತು ಒಂದಿಷ್ಟು ಮಾಹಿತಿ ಮತ್ತು ವಿಚಾರವನ್ನು ಅವರ ಮೂಲಕನೇ ತಿಳಿದು ಬರೋಣ. ದೇವಮಣಿರವರೇ, ಮೊದಲಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಿದ್ದೀನಿ. ನಮಸ್ಕಾರ.
1: ನಮಸ್ಕಾರ ಸರ್.
0: ಮೊದಲಿಗೆ ನಿಮ್ಮ ಒಂದು ಕಿರುಪರಿಚಯವನ್ನ ನಮ್ಮ ಜನಧ್ವನಿ ಕೇಳುವವರಿಗೆ ಮಾಡ್ಕೊಡೋದಾದ್ರೆ.
1: ನನ್ನ ಹೆಸರು ದೇವಮಣಿ ಅಂತ, ನಮ್ದು ಚಾಮಯ್ಯನಹಾಡಿ ಎಚ್ಡಿಕೋಟೆ ತಾಲೂಕು.
0: ಮೊದಲಿಗೆ ಬಹಳ ಸಂತೋಷ ದೇವಮಣಿರವರೇ, ಇನ್ನು ಮುಂದೆ ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ ಮುಖಾಂತರ ಈ ಒಂದು ಚಾಮಯ್ಯನಹಾಡಿಯಲ್ಲಿ ಎಷ್ಟು ವರ್ಷಗಳಿಂದ ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ದೀರಾ, ಹಾಗೆ ಕಾಣಲ್ಲಿ ಏನಾದ್ರೂ ಜೀವನ ಮಾಡ್ತಿದ್ರೆ ಆ ಕಾಣ ಜೀವನದ ಬಗ್ಗೆ ಆಗಿರ್ಬೋದು, ಹಾಗೆ ಕಾಣಲ್ಲಿ ಸೇವಿಸ್ತಕ್ಕಂತ ತಮ್ಮದೇದ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಆಗಿರ್ಬೋದು, ಹಾಗೆ ತಾವು ಆಚರಿಸಿಕೊಂಡು ಬರುತ್ತಿರುವ ತಮ್ಮದೇ ಆದ ವಿಶಿಷ್ಟವಾದ ಹಬ್ಬಗಳ ಬಗ್ಗೆ ಆಗಿರ್ಬೋದು, ಒಂದಿಷ್ಟು ವಿಚಾರವನ್ನ ನಮ್ಮ ಕೇಳುಗರಿಗೆ ತಿಳಿಸಿಕೊಡಲು ಈ ನಮ್ಮೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸ್ತಿದ್ದೀರಾ, ಮತ್ತೊಮ್ಮೆ ತಮಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಎಷ್ಟು ವರ್ಷಗಳಿಂದ ಈ ಒಂದು ಚಾಮಯ್ಯನಹಾಡಿಯಲ್ಲಿ ಜೀವನವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಾ ದೇವಮಣಿರವರೇ, ಹೇಗಿದೆ ಜೀವನ?
1: ಸರ್, ನಾವು 22 ವರ್ಷದಿಂದ ಜೀವನ ಮಾಡ್ತಾ ಇದೀವಿ. ಅವಾಗ್ಲೆಲ್ಲ ಕಷ್ಟ ಇತ್ತು ಸರ್, ಮಕ್ಕಳು ಸಾಕ್ಬೇಕು ಅಂತಂದ್ರ, ಓದಿಸ್ಬೇಕು ಅಂತಂದ್ರ ಎಲ್ಲ, ಅವಾಗ ಕೂಲಿ ಗೀಲಿ ಏನಿತ್ತಿಲ್ಲ, ಕೂಲಿಗೆ ಹೋದ್ರು ಕಡ್ಮ ಕೂಲಿ, ಮಕ್ಕಳನ್ನೆಲ್ಲ ಆಶ್ರಮ, ಅದೇ ಹೊಸಳ್ಳಿ ಆಶ್ರಮ ಕಟ್ಟಿ ಓದಿಸ್ತಿದ್ನು. ಅವಾಗ ನಾವು ದುಡಿಬೇಕು ಅಲ್ಲೇ ತಂದ, ಅವತ್ತಿನ ಕೂಲಿ ಅವತ್ತಲ್ಲೇ ಮಾಡ್ಬೇಕು, ಬೆಳಿಗ್ಗೆ ಮಡಿಕತಿಮಿ ಅನ್ನೋ ದುಡ್ಡು ಅಮೌಂಟ್ ಇರ್ತಿತ್ತಿಲ್ಲ. ಇವಾಗ ಅಂತಂದ್ರೆ ಇವಾಗ ಮಕ್ಕಳೆಲ್ಲ ದೊಡ್ಡವಾಗಿ ಅದೇ ಹೊಸಳ್ಳಿ ಸ್ಕೂಲಲ್ಲೆಲ್ಲ ಓದಿ ಮಕ್ಕಳು ಮಕ್ಕಳೆಲ್ಲ ಅವಾಗ ದುಡಿಯಂಗಾಯ್ತಿ, ಇವಾಗ ಒಂದ್ ಸ್ವಲ್ಪ ಪರವಾಗಿಲ್ಲ ಸರ್, ಭಾರಿ ಕಷ್ಟ ಬಿಡ್ತೀನಿ. ಅವಾಗ
0: ಅಂದ್ರೆ ತಾವುಗಳು ಒಂದು ಚಾಮಯ್ಯನಹಾಡಿಯಲ್ಲಿ 22 ವರ್ಷಗಳಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ?
1: ಜೀವನ ಮಾಡ್ತಾ ಇದೀವಿ ಸರ್. ಇವಾಗ ಅಂತಂದ್ರೆ ಇವಾಗ ಏನೋ ಒಂದ್ ಮಾಡ್ತಕ್ಕಂತಂದ್ರೆ ಏನ್ ಮಕ್ಕಳಿಂದ, ಅದು ಮಕ್ಳು ದುಡಿಯೋದ್ರಿಂದ ಒಂದ್ ಸ್ವಲ್ಪ ಪರವಾಗಿಲ್ಲ, ಜಮೀನು ಆಮೇಲೆ ನಮ್ ಸಂಸ್ಥೆ ಜೊತೆಲಿ ಇಟ್ಕೊಂಡು ನಮ್ಮನ್ನ ಮುಂದೆ ತರ್ಬೇಕು ಅಂತ ಭಾರಿ ಕಷ್ಟ ಬೀಳ್ತದೆ ಸರ್. ಇವ್ರು ನಿಂಗೆ ಬಿಟ್ರ ಆಗಲ್ಲ, ಇವ್ರನ್ನ ಮುಂದೆ ತರ್ಬೇಕು, ಸಂಘ ಪಂಗ ಮಾಡ್ಕೊಂಡು ಇವ್ರು ಮುಂದರಿಲಿ, ಹಿಂಗೆ ಕೂಲಿ ಮಾಡ್ಕೊಂಡು ನಿಂತಿರ್ತಾರ ಅಂತ ನಮ್ಗ ಹೆಲ್ಪ್ ಮಾಡ್ಕೊಡ್ತು ನಮ್ ಸಂಸ್ಥೆ. ಅದ್ರಿಂದ ನಾವು ಪರವಾಗಿಲ್ಲ, ಈಗ ಏನಿಲ್ಲ, ನಮ್ಗೇನ್ ಬೇಕು ಸೌಲಭ್ಯ ನಾವು ಮಾಡ್ತೀವಿ ಅಂತ ಮುಂದೆ ಬರೋರ್ಗೆ ಹೆಲ್ಪ್ ಮಾಡ್ಕೊಡ್ತಾ
0: ಅಂದ್ರೆ ನಿಮ್ಗೆ ಒಂದು ಸಂಸ್ಥೆ ತುಂಬಾ ಸಹಾಯವನ್ನ ಮಾಡ್ತಾ ಇದೆ.
1: ಸಹಾಯ ಮಾಡ್ಕೊಡ್ತು ಸರ್ ನಮ್ಗ.
0: ಯಾವ್ದ ಸಂಸ್ಥೆ, ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ?
1: ಸಂಸ್ಥೆ ಅಂತಂದ್ರೆ ನಮ್ದು ವಿವೇಕಾನಂದ ಕಡೆಯಿಂದ. ಅವಾಗ ನಾವು ಮೊದ 22 ವರ್ಷದಲ್ಲಿ ನಾವು ಬಂದಾಗ ಹೊರಗಡೆ ಹೋಗಕ, ಬೇರೆ ಜನ ಜೊತೆ ಮಾತಾಡಕ, ಆಮೇಲೆ ಎಲ್ಲಿ ಎಲ್ಲ ಫಂಕ್ಷನ್ ಆಗದಾಗ ಹೋಗಕ ಅವೆಲ್ಲ ಎದುರ್ತಿದ್ನೋ ಸರ್, ನಾವು ಹೋಯ್ತಿತ್ತಿಲ್ಲ, ನಾವು ಮನೆ ಒಳಗಡೆನೆ ಇರ್ತಿದ್ನೋ, ಯಾರ ಫಂಕ್ಷನ್ ಕಾದ್ರು ಹೋಯ್ತಿತ್ತಿಲ್ಲ, ಬೇರೆ ಎಲ್ಲಾರ ಏನ್ ಮಾಡ್ಬೇಕು ಅಂತ ಏನಿಲ್ಲ. ಆಗ ನಮ್ ಸಂಸ್ಥೆ ವಿವೇಕಾನಂದ ಕಡೆಯಿಂದ ಬಂದಾಗ ನೀವು ಹಿಂಗೆ ಇದ್ರಾಗಲ್ಲ ಅಂದಾಗ ಒಂದ್ ಸಂಘ ಮಾಡಿದ್ರು. ಸಂಘದಿಂದ ನಾವು ಸಂಘಗಳಿಗೆ ಹೋಗೋದು, ಮೀಟಿಂಗ್ ಹೋಗೋದು, 4 ಜನ ಪರಿಚಯ ಮಾಡೋದು, ಅದ್ರಿಂದ ನಾವು ಹೊಂದಾಣಿಕೆಗಾಗಿ ನಾವು ಇವಾಗ ಒಂದ್ ಸ್ವಲ್ಪ ದುಡಿಯೋದು, ಬಸ್ ಅಲ್ಲಿ ಹೋಗಾಗ ಜನ ಮಾತಾಡ್ಸೋದು, ಬೇರೆ ಹೊರಗಡೆ ಆದಾಗ ಜನ ಸಂಪರ್ಕ ಮಾಡಿಸೋದು, ಅವೆಲ್ಲ ಈಗ ಒಂದ್ ಸ್ವಲ್ಪ ನಮ್ಗೆ ಅರ್ಥ ಆಗದ ಸರ್. ಅವಾಗ ಏನೋ ನಮ್ಗೆ ಏನೋ ವಿಷಯಗಳು ಏನು ಗೊತ್ತಾಯ್ತಿತ್ತಿಲ್ಲ ಏನಿಲ್ಲ, ಇವಾಗ 4 ಜನ ಮುಂದ್ ನಿಂತ್ಕೊಂಡು ಮಾತಾಡೋ ಧೈರ್ಯ ಇದೆ.

0: ಅನಿಸ್ತು ಇವಾಗ ನಮ್ಗೆ.
1: ತಾವ್ ಹೇಳ್ತಿದ್ರ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ನಮ್ಗೆ ಕೆಲವೊಂದು ಸಂಘಗಳನ್ನ ಕೊಟ್ಟಿದೆ, ಅದರಿಂದ ನಮ್ಮ ಜೀವನವನ್ನು ನಡೆಸಿಕೊಂಡು ಹೋಗೋದಕ್ಕೆ ತುಂಬಾ ಅನುಕೂಲವಾಗ್ತಿದೆ ಅಂತ ಹೇಳ್ತಿದ್ದೀರಾ.
0: ನಿಜ ಸರ್, ನಿಜ. ನಮ್ಗೆ ಎಷ್ಟು ಹೆಲ್ಪ್ ಮಾಡ್ಯಾರ. ನಾವ್ ಹೇಳ್ತೇವಲ್ಲ ಸರ್, ಅಕ್ಕಪಕ್ಕ ಜೊತೆ ಜನಗಳ ಜೊತೆ ಮಾತಾಡಕ್ಕೆ ಹೆದರ್ಕತ್ತೀವಿ ನಾವು ಬೇರೆಯವ್ರ ಜೊತೆ ಮಾತಾಡಕ. ಆದ್ರ ನಮ್ಗ ಅಸಿಸ್ಟ್ ಕಲ್ಸ್ಕೊಟ್ಟೋ ಸಂಸ್ಥೆ ಕಲ್ಸ್ಕೊಡ್ತು ನಮ್ಗ, ಕರ್ಕೊಂಡೋಗಿ ನಾವ್ ಹೆಂಗ್ ಇರ್ಬೇಕು, ಹೆಂಗ್ ಮಾಡ್ಬೇಕು, ಆಮೇಲೆ ಹೆಂಗ್ ಜೀವನ ಮಾಡ್ಬೇಕು, ನಮ್ಗ ಉದ್ಯೋಗಗಳ್ ಮಾಡೋದ್ ಹೇಳ್ಕೊಟ್ರು, ಮಕ್ಳಿಗೂ ಹೆಲ್ಪ್ ಮಾಡಿದ್ರು, ಎಲ್ಲ ಮಾಡ್ತಾವ್ರ. ಅದ್ರಿಂದ ನಮ್ಗೆ ಏನ್ ತೊಂದ್ರೆ ಅಂದ್ರೆ ಇವಾಗ ನಮ್ಗ ಇವತ್ನ ಯಾವ ನಾಜಕಲ್ ನಡೀತಾವ್ರೋ ಆ ರೀತಿ ನಮ್ಮನ್ನ ಸಂಸ್ಥೆ ತಂದ್ಕೊಟ್ರು. ಸ್ವಸಹಾಯ ಸಂಘ ಮಾಡ್ಕೊಳ್ತೀವಿ. ಸ್ವಸಹಾಯ ಸಂಘ ಮಾಡ್ಕೊಂಡು ಫಸ್ಟ್ 10 ರೂಪಾಯಿ ನಿಂದು ಮಾಡ್ಕೊ ಬಂದವ್ ಸರ್, ಇವಾಗ 50 ರೂಪಾಯಿ ಬಂದಿದ್ದೀವಿ.
1: ಆ ಸಂಘಗಳಿಂದ ನಿಮ್ಗೆ ಎಷ್ಟೆಲ್ಲ ಅನುಕೂಲ ಆಗ್ತಿದೆ ದೇವಮಣಿಯವರೇ?
0: ಆಯ್ತಾ ಸರ್, ನಮ್ಗೆ ಏನಾರ ಉಪಯೋಗ, ಮಕ್ಕಳಿಗೆ ಏನಾರ ತೊಂದ್ರೆ, ಸ್ಕೂಲ್ ಮಕ್ಕಳಿಗೆ ಏನಾರ ಮಾಡ್ಬೇಕು ಅಂದ್ರೆ ಸಂಘ ತಗೋತೀನಿ. ಈ ಸಂಘದಲ್ಲಿ ತಗೊಂಡು ಸಾಲ, ಬೇರೆ ಕಡೆ ಎಲ್ಲ 3 ರೂಪಾಯಿ 4 ರೂಪಾಯಿ ಬಡ್ಡಿ ಇಂಟ್ರೆಸ್ಟ್, 4% ಇಂಟ್ರೆಸ್ಟ್ ಇರ್ತಿತ್ತು ಸರ್, ಇಲ್ಲಿಲ್ಲ 1.5% ಕೊಟ್ಟು ಅದರಿಂದ ನೀವು ಮುಂದುವರಿಯಬೇಕು, ಸಾಲ ತಕೊಂಡು ಸಾಲ ಕಟ್ಟಿ ಮಾಡಿ. ಆಮೇಲೆ ಬೇರೆ ಕಡೆ ಇವಾಗ ಕೇಂದ್ರ ಸಂಘಗಳೆಲ್ಲ ಇಂಥ ದಿನ ಕಟ್ಟಬೇಕು ಹಂಗೆಲ್ಲ ಮಾಡ್ತಿರ, ಹಂಗೆಲ್ಲ ಫೋರ್ಸ್ ಮಾಡ್ತಿತ್ತಿಲ್ಲ. ಮಾಮೂಲಿ ನಾವು ಹೆಂಗ್ ಕೂಲಿ ಮಾಡ್ತಿದ್ವು ಅವಾಗ 50 ರೂಪಾಯಿ ಕೂಲಿಂದು ಮಾಡ್ಕೋಬತ್ತಿನ, ಈಗ 200 ರೂಪಾಯಿ 300 ರೂಪಾಯಿ ಕೂಲಿ ಆಗದ. ಅದ್ರಿಂದ ಒಂದ್ 50 ರೂಪಾಯಿ ಉಳಿಸಿ ಸಂಘಗಳು ಮಾಡ್ಕೊಂಡು ಜೀವನ ನಡೆಸ್ಕೋತಿದ್ದೀನಿ ಸರ್.
1: ಅದೇ ತಕ್ಕ ಮಟ್ಕಾದ್ರೆ ಈ ಒಂದು ವಿವೇಕಾನಂದ ಸಂಸ್ಥೆಯಿಂದ ಕೊಟ್ಟಿರುವಂತ ಕೆಲವು ಸ್ವಸಹಾಯ ಸಂಘಗಳಿಂದ ತಮ್ಮ ಒಂದು ಜೀವನ ನಡ್ಕೊಂಡು ಹೋಗ್ತಾ ಇದೆ.
0: ನಡ್ಕೊಂಡು ಹೋಯ್ತದ. ಆಮೇಲೆ ನಮ್ಗೆ ಏನ್ ಬೇಕು, ಕುರಿ ಲೋನ್ ಬೇಕಾ, ಕೋಳಿ ಲೋನ್ಗಳು, ಹಸು ಲೋನ್ಗಳು. ಇವಾಗ ನಮ್ ಬೇರೆ ಉದಾಹರಣೆ ಹೇಳ್ತಿಲ್ಲ ಸರ್, ನಮ್ಮ ಉದಾಹರಣೆ ಹೇಳ್ತಿದೀನಿ. ಒಂದ್ 2-3 ತಿಂಗಳಿಂದ ನಮ್ ಕಡೆಯಿಂದ ಇಲ್ಲಿಂದ ಬರೋ ಸಂಘ ಮಾಡಕ್ ಬರ್ತಾರಲ್ಲ ಅವ್ರುಗಳು, ನಾವು ಹಿಂಗ್ ಮಾಡ್ತೀವಿ, ನಮ್ಗೆ ಹಸು ಲೋನ್ ಬೇಕು, ನೀವು ಹೊಸದಾಗಲ್ಲ ಅಲ್ಲಿ ಇಲ್ಲಿ ಎಲ್ಲೂ ದುಡಿಯಲ್ಲ, ನಮ್ಗೆ ಹಸಿನ ಲೋನ್ ಕೊಡಿಸ್ಕೊಡಿ ಅಂತ ಕೇಳಿದ್ ಸರ್ ಸಂಘದ ಕಡೆಯಿಂದ. ಅವ್ರು ನಮ್ಗೆ ಹಸಿನ ಲೋನ್ ಕೊಡಿಸಿದ್ರು. ಒಂದ್ 5 ತಿಂಗಳಿಂದ ನಾವು ಬೇರೆ ಕಡೆ ಎಲ್ಲ ಕೂಲಿಗೆ ಹೋಯ್ತೀನಿ. ಬೆಳಿಗ್ಗೆ ಹೋಯ್ತು ಅಂತಂದ್ರೆ ಸಾಯಂಕಾಲ 6 ಗಂಟೆ ದುಡಿಬೇಕು, 6 ಗಂಟೆ ಮೇಲೆ ಮನೆಗೆ ಬರ್ತೀನಿ. ಇವಾಗ ಎಲ್ಲಿಗೂ ಕೆಲ್ಸಕ್ಕೆ ಹೋಯ್ತಲ್ಲ ಸರ್, ನಾವೇ ಹಸು ಸಾಕೊಂಡು ಅಲ್ಲಿ ಡೈರಿಗೆ ಹಾಕೊಂಡು ಆಮೇಲೆ ಜಮೀನ್ ಮಾಡ್ಕೊಂಡು ಜೀವನ ಮಾಡ್ಕೊಯ್ತಿದೀನಿ.
1: ಅದು ಹೇಳ್ಬೇಕಂದ್ರೆ ಈ ಒಂದು ಸ್ವಸಹಾಯ ಸಂಘಗಳಿಂದ ಬೇರೆ ಬೇರೆ ಸೌಲಭ್ಯಗಳನ್ನ ಪಡ್ಕೊಳ್ಳೋಕೆ ಕೂಡ ತುಂಬಾ ಅನುಕೂಲ ಆಗ್ತಾ ಇದೆ.
0: ನಿಜ ಸರ್, ನಿಜ.
1: ಹಾಗೇನೆ ದೇವಮಣಿಯವರೇ, ಒಂದು ಆಡಿಯ ಪರಿಸ್ಥಿತಿ ನೋಡಿದ್ರೆ ತಮ್ಮ ಒಂದು ಚಾಮಯ್ಯನ ಆಡಿಯಲ್ಲಿ ಎಷ್ಟು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು ಇಲ್ಲಿ ಒಂದು ಎಷ್ಟು ಕುಟುಂಬ ಇದಾರೆ ಅಂದ್ರೆ ಒಂದ್ 200 ಕುಟುಂಬ ಇದಾರೆ ಸರ್.
1: 200 ಕುಟುಂಬಗಳು
0: ಜಾಸ್ತಿ ಇರ್ಬೋದು, ಆದ್ರೆ ನನ್ಗೆ ಗೊತ್ತಿರಂಗೆ 200 ಕುಟುಂಬ ಇದೆ.
1: ಅಂದ್ರೆ ತಮ್ಮ ಒಂದು ಚಾಮಯ್ಯನ ಆಡಿಯಲ್ಲಿ ಒಟ್ಟು 200ಕ್ಕಿಂತ ಹೆಚ್ಚು ಕುಟುಂಬಗಳು ವಾಸ ಮಾಡ್ಕೊಂಡು ಹೋಗ್ತಿದ್ದೀರ?
0: ವಾಸ ಮಾಡ್ತಿದ್ದೆ, ವಾಸ ಮಾಡ್ತಿದ್ದೆ.
1: ಅಂದ್ರೆ ಯಾವ ಜನಾಂಗದವರು ಸಂಪೂರ್ಣವಾಗಿ ವಾಸ ಮಾಡ್ಕೊಂಡು ಹೋಗ್ತಿದ್ದೀರಾ?
0: ನಾವು 2 ವರ್ಷ ಸರ್.
1: ಅಂದ್ರೆ ಸಂಪೂರ್ಣವಾಗಿ 2 ವರ್ಷ ವಾಸ ಮಾಡ್ಕೊಂಡು ಹೋಗ್ತಿದ್ರಿ ಅಥವಾ ಬೇರೆ?
0: ಇಲ್ಲ ಇಲ್ಲ, ಎಲ್ಲ ಎಲ್ಲ ಮಿಕ್ಸ್ ಅದ ಸರ್, ಎಲ್ಲ ಹೋದಾರ. ಅದ್ರ ನಮ್ ಚಾಮಯ್ಯನಡಿಲಿ ನಮ್ದು 2 ವರ್ಷದ ಬೀದಿ ಅದ, ಅದ್ರಲ್ಲಿ ವಾಸ ಮಾಡ್ಕೊಯ್ತೇವೆ.
1: ಅಂದ್ರೆ ಜೀವನಕ್ಕೆ ಏನೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ರ ದೇವಮಣಿಯವ್ರೆ? ಹಾಡಿಲಿ
0: ಆಡಿಲಿ ಅಂತಂದ್ರೆ ಆಡಿಲಿ ಅವಾಗ ಕೂಲಿ ಮಾಡ್ತಿದ್ನು, ಇವಾಗ್ಲೂ ಜಮೀನ್ ಮಾಡ್ತೀವಿ. ಕೂಲಿಗೆ ಹೋಗೋರ್ ಕೂಲಿಗೆ ಹೋಯ್ತಾರ, ಜಮೀನ್ ಮಾಡೋರ್ ಜಮೀನ್ ಮಾಡ್ತಾರ. ಆಮೇಲೆ ಇವಾಗ ಓದಿ ತರಬೇತಿ ತಗೊಂಡಿರೋ ಮಕ್ಳೆಲ್ಲ ಕೆಲಸದಲ್ಲಿರೋ ಮಕ್ಳು ಮನೆಗಳು ಇರ್ತಾವ, ಎಲ್ಲದ ಮನೆಯಲ್ಲೂ ಇಲ್ಲ ಕೂಲಿ. ಮಾಮೂಲಿ ಇವಾಗ ಕೂಲಿ ಮಾಡೋ ಅಂತ 1/2 ಜನ ಇದಾರೆ. ನಮ್ಗಳು ಕೂಲಿಗೆ ಹೋಯ್ತಿದ್ನೆ, ಇವಾಗ ಹೋಯ್ತಾ ಇಲ್ಲ ಜಮೀನ್ ಗಿಮೀನ್ ಮಾಡ್ಕೊಂಡು, ಅದೇ ಗುತ್ತಿಗೆ ಗಿತ್ಕೊಂಡ್ಬಿಟ್ಟು ಜಮೀನ್ ಇಲ್ದೇದವ್ರು ಬೇರೆ ಕಡೆ ಗುತ್ತಿಗೆ ಮಾಡ್ಕೊಂಡು ಜೀವನ ಮಾಡ್ತಿದೀವಿ.
1: ಹಾಗೇನೆ ಒಂದು ಮಕ್ಕಳ ಶೈಕ್ಷಣಿಕ ಮಟ್ಟ ನೋಡೋದಾದ್ರೆ ತಮ್ಮ ಒಂದು ಚಾಮಯ್ಯನಾಡಿಯಲ್ಲಿ ಮಕ್ಕಳೆಲ್ಲ ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದಾರೆ ಹೇಗೆ?
0: ಹೋಗೋರು ಹೋಯ್ತಾವ್ರ ಸರ್, ಹೋಗ್ದಿದ್ದವ್ರ ಮನೆ ಪ್ರಾಬ್ಲಮ್ ಒಂದ್ ಸ್ವಲ್ಪ ಜನ ಹೋಯ್ತಾ ಇಲ್ಲ. ಹೋಗೋದು SLC ಮಾಡ್ಬಿಟ್ಟು ಬಿಟ್ಬಿಟ್ಟು ಮನೇಲಿ ಇರೋಂಥದ್ದು, ಓದಲ್ಲ ನಾವು ಮನೇಲೇ ಇರ್ತೀನಿ ಅನ್ನೋ ಮಕ್ಳು ತುಂಬಾ ಜನ ಅವರ, ಓದಂತಿರೋ ಮಕ್ಳು ಸುಮಾರು ಜನ ಇದಾರ. ಮನೇಲಿ ವಾತಾವರಣ ಚೆನ್ನಾಗಿರಲ್ವಲ್ಲ, ಮನೆಗಳಲ್ಲಿ ಓದ್ತಾ ಇಲ್ಲ, ಬಿಟ್ಬಿಟ್ಟು ಮನೇಲೆ ಇರ್ತಾವ. ಜೀವನ ಮಾಡ್ಬೇಕಲ್ಲ, ಮಕ್ಕ ತಂದೆ ತಾಯಿಗಳು ದುಡಿಯಕ್ ಆಗ್ಲಿಲ್ಲ ಅಂತಂದ್ರೆ ಮಕ್ಕಳು ದುಡ್ಸಾಕ್ಬೇಕಲ್ಲ, ಆತರ ಮಾಡ್ತಾ ಇದಾರೆ ಸರ್.
1: ಅಂದ್ರೆ ಕೆಲವೊಂದು ಆರ್ಥಿಕ ಸಮಸ್ಯೆಯಿಂದ ಮಕ್ಕಳಿಗೆ ಸರಿಯಾದ ಒಂದು ಶಿಕ್ಷಣ ಕೊಡ್ಸೋದು ತುಂಬಾ ಸಮಸ್ಯೆ ಅಂತ ಹೇಳ್ತಾ ಇದ್ದೀರಾ?
0: ಹಾ ಸರ್, ಮಾಡ್ಬೇಕು ಸರ್. ಮಕ್ಳಿಗ ಸುಮಾರು ಮಕ್ಳು ಓದಿರೋ ಮಕ್ಳು ಅವ, ಅವ್ರಿಗೂ ಕೊಡ್ಸ್ಬೇಕು ಸರ್. ಅವ್ರು ಮುಂದೆ ಬರ್ಬೇಕು, ಚೆನ್ನಾಗಿರ್ಬೇಕು ಅಂತಂದ್ರೆ ಮಕ್ಳು ಶಿಕ್ಷಣ ಕೊಡಿಸ್ಲೇಬೇಕು ಸರ್.
1: ಹೌದು, ಈಗ ಅಂತಂದ್ರೆ ಕೆಲವೊಂದು ಆಡಿಗಳು ನೋಡ್ತಾ ಇರ್ತೀವಿ ದೇವಮಣಿಯವರೇ, ಇವಾಗ ತಂದೆ ತಾಯಿಗಳು ಹೊರ ಜಿಲ್ಲೆಗಳಿಗೆ ಅಥವಾ ಈ ಕೊಡಗು ಆ ಕಡೆ ಹೋದಾಗ ಮಕ್ಕಳು ಕೂಡ ಜೊತೆಗೆ ಕರ್ಕೊಂಡು ಹೋಗುವಂತ ಸನ್ನಿವೇಶ
0: ಕರ್ಕೊಂಡು ನಾವೇ ಹೋಯ್ತೀನಿ ಸರ್. 22 ವರ್ಷದಲ್ಲಿ ನಾವೇ ಮಕ್ಕಳು ಕರ್ಕೊಯ್ತೀನಿ, ಚಿಕ್ಕ ಮಕ್ಳು 1 ವರ್ಷದ ಮಕ್ಳು 2 ವರ್ಷದ ಮಕ್ಳನ್ನೆಲ್ಲ ಕರ್ಕೊಂಡು ಜೀವನ ಮಾಡೀವಿ ಸರ್. ನಾವೇ ನೀವು ಒಂದ್ 10 ವರ್ಷದಿಂದ ಅದೇ ಸಂಘ ಮಾಡ್ಕೊಂಡು ನಾವು ಸಂಘಗಳಲ್ಲಿ ತಕೊಂಡು ಮೀಟನ್ ಮಾಡ್ತೇವಲ್ಲ, ಆ ತೊಟ್ಟಿಂದ ಏನು ತೊಂದ್ರೆ ಇಲ್ಲ. ಅವಾಗ್ಲೆಲ್ಲ ನಾವು ಮಕ್ಳು ಕರ್ಕೊಂಡ್ವಿ ಕೊಡಗು ಮಳೆಯಲ್ಲೆಲ್ಲ ಜೀವನ ಮಾಡೋದೆ. ಈಗ 10 ವರ್ಷದಿಂದ ಯಾವಾಗ ಸ್ವಸಹಾಯ ಸಂಘಕ್ಕೆಲ್ಲ ನಾವು ಸ್ವಲ್ಪ ಸಂಘಗಳು ಮಾಡ್ಕೊಂಡು ಮುಂದುವರಿತೀವಿ, ಅವಾಗ್ಲಿಂದ ನಾವು ಕೊಡಗು ಗುಡುಗು ಹೋಯ್ತಾ ಇಲ್ಲ. ಸಂಘಗಳಲ್ಲಿ ದುಡ್ಡು ತಕೊಂಡು ಬೇರೆ ಜಮೀನ್ ಹಾಕೊಂಡು ಅಲ್ಲಿ ಏನಾಗುತ್ತೆ. ಆಮೇಲೆ ಬಿತ್ತನೆ ಬೀಜನು ಕೊಡ್ತಾ ಇದ್ರಲ್ಲ ಸರ್ ನಮ್ಗೆ, ಕೇಳ್ದಂಗ ಹತ್ತಿ ಬೀಜ ಜೋಳ ಎಲ್ಲಾನು ನಡ್ಸ್ಕೊಡ್ತಾವ್ರ ನಾವು ಮಾಡ್ತೀವಿ ಅಂದಾಗ. ಅದ್ರಿಂದ ನಾವು

0: ತಮ್ಮೊಂದು ಅಡಿಯಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಒಂದು ಸರಿಯಾದ ಒಂದು ಶಿಕ್ಷಣವನ್ನು ಕೊಡಿಸ್ತಾ ಇದ್ರಿ ಇವಾಗ ಹೇಗೆ
1: ಕೊಡ್ಸಂತವ್ರ ಮನೇಲಿ ಕೊಡಿಸ್ತಾ ಇದಾರ ಸರ್, ಶಿಕ್ಷಣ ಕೊಡ್ಸೋಂತವ್ರ ಮನೇಲಿ ಮಕ್ಕಳನ್ನ ಕೊಡಿಸ್ತಾವ್ರ, ಅದು ಅತಿಯಾಗಿ ಯಾರು ಕೊಡಿಸಿಲ್ಲ ಅಂತ ಅವ್ರ ಮನೇಲಿ ಕೊಡಿಸ್ತಾ ಇಲ್ಲ, ಮಕ್ಕಳು ಸುಮಾರು ಜನ ಅವರು ಕೊಡುಗೆ ಹೋಗೋದು ಕೆಲಸ ಮಾಡೋದು ಹಂಗೆಲ್ಲ ಮಾಡ್ತಾ ಇದಾರ ಸರ್ ಇವಾಗಲೂ.
0: ಅಂದ್ರೆ ಮಕ್ಕಳನ್ನ ಜೊತೆಗೆ ಕರ್ಕೊಂಡು ಹೋಗ್ತಾರೆ ಇವಾಗಲೂ ಕೂಡ?
1: ಜೊತೆಗೆ ಕರ್ಕೊಯ್ತಾರ ಸರ್, ಇಲ್ಲ ಅವ್ರಿಗೂ ಕೂಲಿಗೆ ಹೋಯ್ತಾರಲ್ಲ ಇನ್ ಮಕ್ಳು ಬಿಟ್ಬಿಟ್ಟು ಹೋಗಲ್ಲ ಅಂತ ಜೊತೆಗೂ ಕರ್ಕೊಯ್ತಿದ್ದಾರೆ.
0: ಹಾಗೇನೆ ದೇವಮಣಿಯವರೇ, ತಾಗಳು ಯಾಡಿ ಬರಂಗಿತ್ತೆ ಮುಂಚೆಗೆ ಮೊದಲಲ್ಲಿ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರಿ
1: ಕಾಡಲ್ಲಿ? ಅವಾಗ ನಮ್ ತಂದೆ ತಾಯಿ ಇದ್ದಾಗ ಚಿಕ್ಕವರಾದ್ವಿ ಕಾಡಲ್ಲಿ ಜೀವನ ಮಾಡ್ತಿದ್ರಂತ ಸರ್, ಅವಾಗ ಅಲ್ಲೇ ಇದ್ಕೊಂಡು ಕಾಡಲ್ಲಿ ಜೀವನ ಮಾಡ್ಕೊಂಡು ಅವಾಗ ಹೋಯ್ತಿದ್ರಂತ. ಇವಾಗ ಎಲ್ಲ ಊರ್ ಕಟ್ಟಗ ಅದೇ ಒಳ ಎಲ್ಲ ಮುಳುಗಡ, ಅವಾಗ ಊರ್ ಕಟ್ಟಗ ಬಂದು ಸೇರ್ಕೊಂಡ್ರಂತ ಎಲ್ಲರು.
0: ಅಂದ್ರೆ ನಿಮ್ ತಂದೆ ತಾಯಿಗಳು ಮೊದಲು ಕಾಡಿನಲ್ಲಿ ಜೀವನ ಮಾಡ್ತಾ ಇದ್ರು?
1: ಕಾಡಿನಲ್ಲಿ ಜೀವನ.
0: ನಿಮ್ಗೆ ಏನಾದ್ರು ನೆನಪಿದೆಯಾ ದೇವಮಣಿಯವರು ನಿಮ್ ತಂದೆ
1: ತಾಯಿ? ತಂದೆ ತಾಯಿಗಳು ಅಂತಂದ್ರ ಅವಾಗ ಇವಾಗ ಎರಡು ಒಂದು ಎರಡು ಮಕ್ಳು, ಅವತ್ತಿಗೆ ಆರು ಏಳು ಎಂಟು ಮಕ್ಳು ಸಾಕ್ಬೇಕು ಅಂದ್ರೆ ಭಾರಿ ಕಷ್ಟ ಬಿದ್ದಿದಾರಂತ ಸರ್. ಅಲ್ಲಿಗೆ ಇಲ್ಲಿ ಕೆಲಸ ಮಾಡಿ ಕೂಲಿ ಮಾಡಿ ಅವಾಗ ಒಂದ್ ಸೇರಾಗಿ ಒಂದ್ ಪವರ್ ಆಗಿ ತಂದ್ ಮಕ್ಳೆಲ್ಲ ಊಟ ಮಾಡ್ಕೊಂಡು ಅವ್ರ ಗಂಜಿ ಕುಡ್ಕ ಮನಿ ಕಳದು, ಮಕ್ಳಿಗೆ ಊಟ ಇಲ್ಲ ಅಂತಂದ್ರ ಎಲ್ಲಾರು ಇಸ್ಕೊಂಬಂದು ಊಟ ಕೊಡ್ಬೇಕಲ್ಲ, ಆ ರೀತಿ ಎಲ್ಲ ಜೀವನ ಮಾಡಿದಂತ ಸರ್ ಹೇಳ್ತಾ ಇದ್ರಲ್ಲ ಅವಾಗ ನಾವು ಚಿಕ್ಕವರಾದಾಗ. ಇವಾಗ ಒಂದು ಎರಡು ಮಕ್ಳು ಕೊಡಕ್ಕೆ ನಾವು ಅಷ್ಟೊಂದು ಆಗಲ್ಲ ಅಂತೀವಿ, ಅವ್ರು ಆರು ಜನ ಏಳು ಜನ ಮಕ್ಳಿಗೆಲ್ಲ ಕೊಡ್ಬೇಕು ಅಂತಂದ್ರ ಕೂಲಿ ಇಲ್ಲ ಏನಿಲ್ಲ, ಕಾಡಲ್ಲಿ ಏನಾರ ತಂದು ಜೀವನ ಮಾಡ್ಬೇಕಾದ್ರೆ ಭಾರಿ ಕಷ್ಟ ಆಗಿತ್ತಂತ ಸರ್ ಅವಾಗ ಅವ್ರಗ.
0: ಆದ್ರೆ ಹಿಂದಿನ ಕಾಲದಲ್ಲಿ ನಿಮ್ ತಂದೆ ತಾಯಿಗಳು ಕಾಡಿನಲ್ಲಿ ಜೀವನ ಮಾಡ್ತಿದ್ದಾಗ ತುಂಬಾ ಕಷ್ಟದಿಂದ ಜೀವನವನ್ನ ಮಾಡ್ಕೊಂಡು ಹೋಗ್ತಾ ಇದ್ರು?
1: ಸಕ್ಕ ಕಷ್ಟ ಬಿದ್ದಿದಾರಂತ ಪಾಪ, ಊಟ ಇಲ್ದೇನೆ ನೀರ್ ಕುಡ್ಕೊಂಡು ಮನೆಗಿರೋ ದಿನ ಎಲ್ಲ ಎದ್ದು ಹೇಳ್ತಿದ್ರು ಸರ್ ಅವರು.
0: ಹಾಗೇನೆ ತಾವುಗಳು ಸೇವಿಸ್ತಕ್ಕಂತ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತಿಳಿಸ್ಕೊಡೋದಿದ್ರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡ್ತಿದ್ರಿ ನೀವು?
1: ಸರ್ ನಾವು ರಾಗಿ ಮುದ್ದೆ ಸೊಪ್ಪು ಸಾರು ಅದು ಮಾಮೂಲಿ, ಇವಾಗ್ಲೂ ಅದೇ ಮಾಡ್ತೀವಿ ಸರ್. ನಾವೇನು ಜಾಸ್ತಿ ಸೊಪ್ಪು ಸಾರು ರಾಗಿ ಮುದ್ದೆನೆ ಜಾಸ್ತಿ ಸರ್. ನಾವು ಜಮೀನಲ್ಲಿ ರಾಗಿ ಬೆಳಿತೀವಿ, ಜೋಳ ಬೆಳಿತೀವಿ, ಅದೇ ರಾಗಿನೇ ಜಾಸ್ತಿ ಬೆಳಿತೀವಿ ಸರ್. ನಾವು ಗೆಡ್ಡೆ ಗೆಣಸು ಯಾರು ಅಳಬ್ರು ಇಲ್ವಲ್ಲ ಸರ್, ಹೋಗಕ ಕಾಡ್ ಗಿಡಗಳಲ್ಲಿ ಹೋಗಿ ಗೆಡ್ಡೆ ಗೆಣಸು ಅಳಬ್ರು ತತ್ತಿದ್ರು, ಇವಾಗ ಯಾರು ಕಾಡ್ಗೆ ಬಿಡಲ್ವಲ್ಲ ಸರ್ ಗೆಡ್ಡೆ ಗೆಣಸು ಕೊಳಕ.
0: ನೀವು ಸೇವನೆ ಮಾಡ್ತಿದ್ರ ಈ ಗೆಡ್ಡೆ ಗೆಣಸು?
1: ನಾವು ಮಾಡ್ತಿದ್ವ ಸರ್, ಮಾಡ್ತೀವಿ. ಇವಾಗ ಗುಡ್ನಿಲ್ಲ ಕಾಡಿಗೆ ಬಿಟ್ಟಿದ್ರ ನಾವು ಹೋಯ್ತಿದ್ವಲ್ಲ ಅವಾಗ ತಕೊಬತ್ತಿದ್ವಿ, ಈ ಕಾಡ್ಗೆ ಬಿಡ್ತಾ ಇಲ್ವಲ್ಲ ಹೋಗಲ್ಲ, ಇಲ್ಲೇ ಜಮೀನ್ ಗಣಿ ಏನಾರ ಇದ್ರ ತಗೋಬರೋದು. ಸೀಗೆ ಸೊಪ್ಪು ಸಾರು ತಿಂತೀವಿ, ಸೀಗೆ ಸೊಪ್ಪು ತತ್ತೀವಿ, ಗೆಣಸು ಕೊಳೆ ಮುಳ್ಗೆಣಸು ಇರುತ್ತಲ್ಲ ಅದು ತತ್ತೀವಿ, ಅದನ್ನೆಲ್ಲ ಮಾಡ್ತೀವಿ ಸರ್.
0: ಅಂದ್ರೆ ಅದನ್ನೆಲ್ಲ ಕಿತ್ಕೊಂಡು ಬಂದು ಕುಟುಂಬದವರೆಲ್ಲ ತಿಂತಾ ಇದ್ರಿ?
1: ಎಲ್ಲ ತಿಂತೀವಿ ಸರ್.
0: ಹಾಗಿದ್ರೆ ತಾವು ಕಾಣ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೂ ಪ್ರಸ್ತುತ ಇವಾಗ ಸೇವನೆ ಮಾಡ್ತಿದ್ರ ಇಲ್ಲಿನ ಆಹಾರ ಪದಾರ್ಥಗಳಿಗೂ ಎಷ್ಟು ವ್ಯತ್ಯಾಸ ಇರಬಹುದು ದೇವಮಣಿರವರೇ?
1: ಇವಾಗ ಏನಾರ ತರಕಾರಿ ಸಾಂಬಾರ್ ತಿನ್ನಕ್ಕೆ ಆಗಲ್ಲ ಸರ್, ಬೇಳೆ ಸಾಂಬಾರ್ ಮಾಡಿ ತಿನ್ನಕ್ಕೆಲ್ಲ ಸೊಪ್ಪು ಸಾಂಬಾರ್ ಮಾಡಿದ್ರೆ ಒಂದು ಮುದ್ದೆ ಊಟ ಮಾಡ್ತೀವಿ, ತರಕಾರಿ ಸಾಂಬಾರಲ್ಲಿ ಊಟ ಮಾಡಕ್ ಆಗಲ್ಲ ಸರ್, ಎಲ್ಲ ಗೊಬ್ಬರ ಗೋಡೆ ಎಲ್ಲ ಬಿದ್ದಿರುತ್ತ ಅದನ್ನ ತಿನ್ನಕ್ಕಾಗಲ್ಲ. ನಮ್ಮ ಮನೆಗಳಲ್ಲಿ ಹಾಕಕ್ಕೆ ತರಕಾರಿ ಹಾಕಾದ್ರು ಮುಟ್ಟದೇ ಇಲ್ಲ ಸರ್, ಇನ್ನು ಹೋಗಿ ಇವಾಗ ಮಳೆ ಹೋದಲ್ಲ ಬೇಲಿ ಮೇಲೆ ಇರೋ ಸೊಪ್ಪನ್ನೆಲ್ಲ ಕುಯ್ತಾ ಒಂದು ಅದನ್ನ ಸಾಂಬಾರ್ ಮಾಡಿದ್ರೆ ಅಚ್ಚಕಟ್ಟಾಗ ಊಟ ಮಾಡ್ತೀವಿ. ಇದ್ರಲ್ಲಿ ಮಾತ್ರ ತರಕಾರಿ ಸಾಂಬಾರಲ್ಲಿ ಆಗದೇ ಇಲ್ಲ ಸರ್ ನಾವು ಊಟನೇ ಮಾಡ.
0: ಅಂದ್ರೆ ತಾವ್ ಹೇಳ್ತಿದ್ದೀರ ಹಿಂದಿನ ಕಾಲದಲ್ಲಿ ಸೇವಿಸ್ತಕ್ಕಂತ ಆಹಾರ ಪದಾರ್ಥಗಳಿಗೆ ಯಾವ್ದ ರೀತಿಯ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸ್ತಾ ಇರ್ಲಿಲ್ಲ, ಆ ಎಲ್ಲಾ ಆಹಾರ ಪದಾರ್ಥನ ತಿನ್ಕೊಂಡು ತುಂಬಾ ಗಟ್ಟಿಮುಟ್ಟಾಗಿ ಬದುಕ್ತಾ ಇದ್ದ. ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಆಹಾರ ಪದಾರ್ಥಗಳಿಗೂ ಈ ಒಂದು ರಾಸಾಯನಿಕ ಗೊಬ್ಬರವನ್ನ ಸೇರಿಸೋದ್ರಿಂದ ತಮ್ಮ ಒಂದು ಆರೋಗ್ಯ ಹಾಳಾಗ್ತದೆ ಅಂತ ಹೇಳ್ತಾ ಇದೀರ?
1: ನಿಜ ಸರ್, ನಿಜ. ಇವಾಗ 50 ವರ್ಷ 90 ಮೂಟೆ ನಮ್ಗೆ ಕೈ ಕಲ್ಲಾಗಲ್ಲ, ಕೈ ಸೇದು ಕಾಲ್ ಸೇದು ಅಂತ. ನಮ್ ತಂದೆ ಇದಾರೆ 100 ವರ್ಷ ಆಗಿದಾರ, ಒಂದ್ ಹಾಸ್ಪಿಟ್ಲ್ ಕರ್ಕೋಗಿಲ್ಲ, ಒಂದ್ ಕೈ ಔಷಧಿ ಕೊಟ್ಟಿಲ್ಲ, ಏನಂದ್ರೆ ಏನಿಲ್ಲ. ನಮ್ಮನೇಲೆ ಇದಾರ ಸರ್ 100 ವರ್ಷ ಆಗದ ಅವ್ರಗ, ಏನಂದ್ರೆ ಏನಿಲ್ಲ, ಸುಮ್ಮನೆ ಮನ್ಗಿದಾರ. ಇವಾಗ್ಲೂ ಊಟ ಮಕ್ಕಳು ಸುಮ್ಮನೆ ಮನ್ಗಿದಾರೆ. ಅವಾಗ ಏನ್ ಸೊಪ್ಪನ್ ಸರ್ ತಿನ್ಕೊಂಡ್ ಜೀವನ ಮಾಡ್ತಿರೋ, ಜೇನು ಗೆಣಸು ಅವೆಲ್ಲ ತಿನ್ಕೊಂಡ್ ಜೀವನ ಮಾಡ ಅಂತ ಮನ್ಸಲ್ಲ ಇದಾರೆ. ಇವತ್ ನಮ್ಮನ ಕಾಲದಲ್ಲಿ 25 ವರ್ಷ 30 ವರ್ಷಕ್ಕೆಲ್ಲ ಇರೋದೇ ಇಲ್ಲ ಸರ್ ಇವಾಗ.
0: ಹಾಗೇನೆ ದೇವಮಣಿ ತಾವ್ ಹೇಳ್ತಿದ್ರಿ ಇವಾಗ ನಾವು ಕಾಡಳಕ್ ಹೋಗಿ ಈ ರೀತಿ ಆಹಾರ ಪದಾರ್ಥಗಳು ಅಂದ್ರೆ ಗೆಡ್ಡೆ ಗೆಣಸು ಸೊಪ್ಪು ಹಲವಾರು ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬಂದು ಸೇವನೆ ಮಾಡ್ತಿದ್ದಂತ, ಇವಾಗ ಕಾಡೊಳಗಡೆ ಈ ರೀತಿ ಆಹಾರ ಪದಾರ್ಥಗಳನ್ನ ಕಿತ್ಕೊಂಡು ಬರಕ್ ಹೋದಾಗ ಆ ಕಾಡೊಳಗಡೆ ಹಲವಾರು ಪ್ರಾಣಿಗಳನ್ನ ಕೂಡ ನೀವು ನೋಡಿರ್ತೀರಾ?
1: ಅದಕ್ಕೆ ಭಯಂಕೆ ಹೋಯ್ತಾ ಇಲ್ಲ, ನೀರು ಹೋತ್ರಕ್ಕೆ ಜಮೀನ್ ಗಿಮ್ಮಿನ ಕಡೆ ಬರ್ತಾವ ಅನ್ಬಿಟ್ಟು ಎದ್ರಕಂಡೆ ಯಾರು ಹೋಗ್ತಾ ಇಲ್ಲ.
0: ಏನಾದ್ರೂ ಅಕಸ್ಮಾತ್ ಈ ರೀತಿ ಗೆಡ್ಡೆ ಗೆಣಸು ಕೆಲವೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಪ್ರಾಣಿಗಳು ನಿಮ್ ಎದುರು ಬಂದಿದಾವ ಹೇಗೆ ದೇವಣಿರವ್ರೆ?
1: ಬರ್ತಾವ ಸರ್, ಬರ್ತಾವ ಜಿಂಕೆಗಳು, ಬರ್ತಾವ ಆನೆಗಳು, ಬರ್ತಾವ. ಅದಕ್ಕೆ ಭಯಂಕ ಇವಾಗ. ಅವಾಗಾದ್ರೆ ಆನೆಗಳನ್ನ ದೂರಲ್ಲಿ ಇದ್ರು ನೋಡ್ಕೊಂಡು ಹೋಯ್ತಿರು, ಇವಾಗ ಎಲ್ಲ ಹತ್ರಕ್ಕೆ ಬರ್ತಾವಲ್ಲ, ಯಾರೋ ಭಯಂಕ ಯಾರಿಗೂ ಕಾಡ್ಗೋಯ್ತಾ ಇರೋದು. ಜಮೀನ್ ಗಣೆ ಬರ್ತಾವಲ್ಲ ಸರ್, ಅದಕ್ಕೆ

0: ಅಂತ ಹುಲಿ ತಿನ್ಕೊಂಡವ ಅಂತ ಎಲ್ಲಾ ಕಡೆನು ಪಬ್ಲಿಕ್ ಆಗಿದ್ರೆ ಅದರಿಂದ ಭಯದಿಂದ ಯಾರು ಕಾಡ್ಗೋಗಿದ್ದೀರಾ ಸರ್?
1: ಅದೇ ಒಂದು ಪ್ರಾಣಿಗಳ ಭಯದಿಂದ ಇವಾಗ ಕಾಡೊಳಕ್ಕೆ ಹೋಗೋದು ತುಂಬಾ ಕಡಿಮೆ ಆಗಿದೆ.
0: ಕಡಿಮೆ ಆಗಲ್ಲ ಸರ್.
1: ಹಾ, ಬಹಳ ಸಂತೋಷ ದೇವಮುನಿರವರೇ. ತಾವುಗಳು ತಮ್ಮ ತಂದೆ ತಾಯಿಗಳು ಕಾಡಿನಲ್ಲಿ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು, ಹಾಗೆ ತಾವು ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಹಿಂದಿನ ಕಾಲದಲ್ಲಿ ಆರೋಗ್ಯ ಸಮಸ್ಯೆ ಬಂದಾಗ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನು ಪಡ್ಕೊಂಡು ಹೋಗ್ತಾ ಇದ್ರಿ?
0: ಅವಾಗ ಹಾಸ್ಪಿಟಲ್ಗೆ ಏನ್ ಹೋಯ್ತಿತ್ತಿಲ್ಲ ಸರ್, ನಾವೇ ಇವಾಗ ತಲೆನೋವು ಬಂದ್ರೆ ಮಾತ್ರ ನುಂಗ್ತೀವಿ, ಅವ್ರು ಮಾತ್ರ ನುಂಗ್ತಿತ್ತಿಲ್ಲ ಸರ್, ಏನಾರ ಒಂದ್ ಮದ್ದು ಮಾಡ್ಕೊ ಕುಡ್ಕೊಬಿಡ್ತಿದ್ರು, ಅದೇ ವಾಸ ಆಯ್ತಿತ್ತು. ಜ್ವರ ಬಂದ್ರೆ ಜೀರಿಗೆ ಸರ್ ಮಾಡಿ ಊಟ ಮಾಡ್ತಿದ್ರು ಸರ್, ಜ್ವರ ಬಂದ್ರೆ ಅವಾಗಲೇ ಹೊಂಟಾಯ್ತಿತ್ತು. ಕಾಡ್ ಜನ ಹೋಗಿ ನೆಲ್ಲಿ ಹಿಡ್ಕೊಂಡ್ಬಂದು ಸಾಂಬಾರ್ ಮಾಡ್ಕೊಂಡು ಜ್ವರನೇ ಹೊಂಟೋಯ್ತು ಅಂತ ಹೇಳ್ತಿರು ಸರ್ ಎಲ್ಲಾನು. ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು, ಮಾತ್ರ ಇಂಜೆಕ್ಷನ್ ತಕೊಂಡ್ಯಾರ ಬಗ್ಗದೇಳ ಸರ್, ಅವಾಗ ಮಾತ್ರನೇ ಇಲ್ಲ. ನಾನು ಹೇಳ್ದೆ ನಮ್ ತಂದೆನೆ ಮನ್ಗಾರ ಸರ್, ಅವ್ರಿಗೊಂದು ಮಾತ್ರ ಔಷಧ ಕೊಟ್ಟಿಲ್ಲ, ಮಾತ್ರೆಗಳನ್ನೇ ತಗತಿದ್ದಿಲ್ಲ. ಅವ್ರು ಯಾರು ಮಾತ್ರ ಹಾಸ್ಪಿಟ್ಲು ಏನು ಇತ್ತಿತ್ತಿಲ್ಲ, ಇದ್ರು ಹೋಯ್ತಿತ್ತಿಲ್ಲ ಎದ್ರಕತ್ತೀರ ಅಂತ. ಇವಾಗ ಹೋಗಲ್ಲ ಸರ್, ಅವ್ರು ಒಳಗೂ ಯಾರು ಹೋಗಲ್ಲ, ಮನೆಗೆ ಮದ್ದು ಮಾಡ್ಕೋತಾರ, ಮನೇಲಿ ಮದ್ದು ಮಾಡ್ಕೊಂಡು ಕುಳಿತಾರಲ್ಲ, ಅದರಿಂದ ಹೋಯ್ತಿಲ್ಲ ಸರ್.
1: ಅಂದ್ರೆ ಇವಾಗ್ಲೂ ಕೂಡ ಈ ಮನೆ ಮದ್ದುಗಳನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ರೆ ಅಥವಾ ನಿಲ್ಸ್ಬಿಟ್ಟಿದ್ರೆ?
0: ಮಾಡ್ತಾರ ಸರ್, ಹೊಟ್ಟೆಗೆಟ್ಟೆ ನೋವು ಬಂದ್ರೆ ಅವ್ರಿಗೇನ್ ಗೊತ್ತಿರೋ ಅನ್ಸ್ತೀನಿ, ಅವರು ಒಳಗ್ರು ಹೇಳ್ಕೊಟ್ಟಾಗ ನಾವು ಮಾಡ್ತೀವಿ, ಅದು ಆಸೈತದ ಸರ್, ಏನಿಲ್ಲ, ಮನೇಲೆ ಮಾಡ್ಕೋತೀವಿ ನಾವು ಮದ್ದುಗಳು.
1: ಅಂದ್ರೆ ಏನಾದ್ರೂ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ತಮ್ಮ ಮನೆಯಲ್ಲೇ ಕೆಲವು ಮನೆ ಮದ್ದುಗಳು ಮಾಡ್ಕೊಂಡು ಅದ್ರಲ್ಲೇ ಗುಣವಾಗ್ತಾ ಇದ್ರಿ?
0: ನಿಜ ಸರ್, ನಿಜ. ನಾವು ಮನೆ ಮದ್ದನ್ನೇ ಮಾಡ್ಕೊಂಡು ಹೊಟ್ಟೆ ನೋವು ತಲಾನೋವು ಅದೆಲ್ಲ ಮಾಡ್ಕೊಡ್ತಿದ್ರು ನಮ್ ತಂದೆ ತಾಯಿ ಇದ್ದಾಗ, ಮನೇಲೆ ಮಾಡ್ತೀನಿ ಸರ್, ಹಾಸ್ಪಿಟ್ಲಿಗೆ ಯಾರಿಗೂ ಕರ್ಕೊಯ್ತಿತ್ತಿಲ್ಲ.
1: ಹಾಗೇನೆ ಪ್ರಸ್ತುತದಲ್ಲೂ ಆಡಿಯಲ್ಲಿ ಆಚರಿಸಿಕೊಂಡು ಬರುತ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳು ಹಾಗೂ ಅವುಗಳ ವಿಶೇಷತೆಯನ್ನು ತಿಳಿಸ್ಕೊಡೋದಾದ್ರೆ ದೇವಮುನಿರವರೇ.
0: ಹಬ್ಬ ಅಂತಂದ್ರೆ ನಮ್ಮ ಯರವಸದಲ್ಲಿ ಮುಖ್ಯವಾಗಿ ಮಾಡೋದು ಸಂಕ್ರಾಂತಿ ಹಬ್ಬ ಅಂತ ಮಾಡ್ತೀವಿ ಸರ್. ಅದನ್ನ ನಮ್ಮ ಅಳಗ್ರು ಅವಾಗ ಮಾಡ್ತಿದ್ದಾಗ ಅದನ್ನ ಸೊಪ್ಪು ಸೌದ ಎಲ್ಲ ಕಾಡಿಂದ ತಂದು ಗೆಡ್ಡ ಗೆಣಸು ಎಲ್ಲ ತಂದು ಅದನ್ನ ಎಡ ಮಾಡ್ತಿದ್ರಂತೆ. ಅದನ್ನ ಮಾಮೂಲಿ ಅದನ್ನ ಈಗ ಮಾಡ್ತಾರ ಸಂಕ್ರಾಂತಿ ಹಬ್ಬ, ಗೌರಿ ಹಬ್ಬ ಎರಡ್ ಮಾಡ್ತಾರ, ಕಾಡಲ್ಲ ಆಯ್ತದ ಒಂದ್ ದೇವ್ರ ಹಬ್ಬ ಅದೊಂದು ಮಾಡ್ತಾರ, ಮೂರ್ ಹಬ್ಬ ಆಚರಿಸ್ತಾರ ಸರ್ ಅಷ್ಟೇ.

0: ಮನೆಯಲ್ಲಿ ಹಬ್ಬಗಳು ಮಾಡ್ಕೊಂಡು ಹೋಗ್ತೀರಲ್ಲ, ಹಬ್ಬಗಳನ್ನ ಯಾವ ರೀತಿ ಆಚರಣೆ ಮಾಡ್ಕೊಂಡು ಹೋಗ್ತೀರಾ?
1: ಸಂಪ್ರದಾಯ ಅಂತಂದ್ರ ನಮ್ ಕಡೆ ಮರಿ ಕುರಿ ಕುಯ್ತಾರಲ್ಲ, ಅದನ್ನ ಕಾಡದೇವ್ರಿಗೆ ಹರ್ಸ್ಕೊಂಡಿರ್ತಾರ, ನಾವು ಮರಿ ಮಾಡ್ತೀವಿ ಮರಿ ಕುಯ್ತೀವಿ ಅಂತ ಎಲ್ಲ ಒಟ್ಟಾಗ ಸೇರಿ ಎಲ್ಲ ಗ್ರಾಮದವ್ರು ಒಟ್ಟಾರ ಸೇರಿ ಮರಿ ಕೂದು ಅದನ್ನ ಕಾಡದೇವ್ರಿಗೆ ಹಬ್ಬ ಮಾಡ್ತಾರ.
0: ಅಂದ್ರೆ ಯಾವ ಸಮಯದಲ್ಲಿ ಹಬ್ಬಗಳನ್ನ ಮಾಡ್ಕೊಂಡು ಹೋಗ್ತೀರಾ?
1: ಅದು ಸಂಕ್ರಾಂತಿ ಅಂದ್ರೆ ಜನವರಿ ಟೈಮ್ ಮಾಡ್ತಾರ ಸರ್, ಅದನ್ನ ಡ್ಯಾನ್ಸ್ ಅವಾಗ ಎಲ್ಲ ಮಾಡ್ತಿದ್ರು, ಈಗ ಯಾರು ಮಾಡಲ್ಲ ಸರ್ ಹಂಗ ಎಲ್ಲ ಆಚ್ಕೊತಾರ, ಇವಾಗವ್ರು ಯಾರು ಮಾಡಲ್ಲ, ಅವಾಗೆಲ್ಲ ಅಳಬ್ರೆಲ್ಲ ಸೇರ್ಕೊಂಡು ಹಬ್ಬ ದಿವ್ಸಕ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರಂತ. ಹಾಗೆ ಕೇಳ್ಕೊಟ್ಟಾರ, ಆದ್ರ ನಾವು ಹೋಗಿಲ್ಲ ಅಷ್ಟೇ, ನೋಡಿಲ್ಲ, ಕೇಳಿನಿ ಅಷ್ಟೇ. ಡ್ಯಾನ್ಸ್ ಮಾಡ್ಕೊಂಡು ಕುಂತ್ಕೊಂಡು ಎಲ್ಲ ಹಬ್ಬ ಎಲ್ಲ ಮಾಡ್ಬಿಟ್ಟು ಎಡೆ ಎಲ್ಲ ಮಾಡ್ಬಿಟ್ಟು ಹಾಗೆ ಪೂಜೆ ಮಾಡ್ಬಿಟ್ಟು ಅಡ್ಗೆ ಹೇಳ್ತಿದ್ರಂತ.
0: ಅಂದ್ರೆ ಇವಾಗ ತಾವು ಆಚರಿಸಿಕೊಂಡು ಹೋಗ್ತಿರುವ ತಮ್ಮ ಸಂಪ್ರದಾಯ ಹಬ್ಬಗಳನ್ನ ಇವಾಗಿನ ಮಕ್ಕಳಿಗೂ ಏನಾದ್ರೂ ಹಾಡಿಯಲ್ಲಿ ಹೇಳ್ಕೊಡ್ತಿದ್ರ ಹೇಗೆ ದೇವಣ್ಣೀರವ್ರೆ?
1: ಇವಾಗಂತ ನಮ್ ಈ ಅಡಿಲಿ ಎಲ್ಲ ಹೇಳ್ಕೊಡ್ತಾವ್ರ ಸರ್, ಹೇಳಿ ಕಲಿಸ್ತಾ ಇದಾರೆ ಮಕ್ಳು ಕಲ್ತ್ಕೊಳ್ಳಿ. ಅವಾಗ ನಾವು ನಮ್ ತಲೆಗ ಉಂಟಾಯ್ತದೆ, ಈ ಒಂದ್ ತಿಂಗಳಲ್ಲಿ ಹೋಗಿ ಬಂದಿದ್ದೀವಿ ಸರ್, ನಮ್ ದೇವ್ರ ಕಾಡಲ್ಲದ ದೇವ್ರು, ಅದಕ್ಕೆ ಹೋಗಿ ಪೂಜೆ ಎಲ್ಲ ಮಾಡ್ಕೊ ಬಂದೀವಿ, ಮಕ್ಳನ್ನೆಲ್ಲ ಕರ್ಕೊ ತೋರಿಸಿ ಕರ್ಕೊ ಬಂದೀವಿ, ಇದೇ ನಮ್ ದೇವ್ರು ಅಂತ ತೋರಿಸ್ಕೊಟ್ಟಾರ ಸರ್.
0: ಅಂದ್ರ ತಮ್ಮ ಅಡಿಯಲ್ಲಿ ತಾವುಗಳು ಹಿಂದಿನ ಕಾಲದಲ್ಲಿ ಆಚರಿಸಿಕೊಂಡು ಹೋಗ್ತಾರೆ ತಮ್ಮದೇ ಸಂಪ್ರದಾಯ ಹಬ್ಬಗಳನ್ನ, ಇವಾಗಿನ ಮಕ್ಕಳು ಕೂಡ ಹೇಳ್ಕೊಡ್ತಾ ಇದಾರೆ ಈ ಸಂಪ್ರದಾಯ ಹಬ್ಬಗಳನ್ನ, ಅವ್ರು ಕೂಡ ಮುಂದಿನ ಪೀಳಿಗೆಯಲ್ಲಿ ಮುಂದುವರಿಸಿಕೊಂಡು ಹೋಗ್ಲಿ ಅಂತ.
1: ಹ್ಮ್ ಸರ್, ನಮ್ಮ ಅಳಬ್ರು ಮಾಡ್ತಿದ್ದನ್ನ ಅದನ್ನ ನೀವು ಮುಂದರ್ಸ್ಕೊ ಹೋಗಿ ಅಂತ ಮಕ್ಕಳಿಗೆಲ್ಲ ಕರ್ಕೊಂಡು ತೋರಿಸ್ಕೊಟ್ಟಾರ ಸರ್.
0: ಹಾಗೇನೆ ಸರ್ಕಾರದಿಂದ ಯಾವೆಲ್ಲ ಮೂಲಭೂತ ಸೌಕರ್ಯಗಳು ತಮ್ಮ ಒಂದು ಚಾಮಯ್ಯನಾಡಿ ಸಿಗ್ತಾ ಇದಾವೆ ದೇವಣ್ಣೀರವ್ರೆ?
1: ಸರ್ಕಾರದಿಂದ ಬರಂತ ಸೌಲಭ್ಯ ಪಂಚಾಯತಿ ಬರಂತವು ಮಾಡ್ಕೊಡ್ತಾರ, ಸರ್ಕಾರದಿಂದ ಬರೋ ಪೆನ್ಷನ್ ದುಡ್ಡು, ಮಾಮೂಲಿ ಗುರುಲಕ್ಷ್ಮಿಗೆ 2000 ಬರುತ್ತಲ್ಲ ಅದು, ಬರ ಅಂತವ್ರು ಮಾಡ್ಕೊಳ್ಳ ಅಂತವ್ರು ಏನೇನಾದ್ರೆ ಯಾವ ಕಡೆಯಿಂದ ಬರ್ತದ ಸೌಲಭ್ಯ ಅದನ್ನೆಲ್ಲ ತಗೋತಾ ಇದಾರ. ಮನೆಗಳು ಇಲ್ದೇದವ್ರಿಗೆ ಮನೆಗಳು ಅವೆಲ್ಲ ಕೊಡ್ಸ್ಕೊಡ್ತಾವ್ರ, ಚರಂಡಿ ರಸ್ತೆ ಅವನ್ನೆಲ್ಲ ಮಾಡ್ತಾವ್ರ, ಕುಡಿಯೋ ನೀರು ಅವೆಲ್ಲ ಏನಿಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಚೆನ್ನಾಗಿ ನಡ್ಸ್ಕೊಡ್ತಾವ್ರ. ಈಗ ಮುಂದಿನ ದಿನದಲ್ಲಿ ಇನ್ನೂ ಚೆನ್ನಾಗಿ ನಡ್ಸ್ಕೊಡ್ಬೇಕು ಅಂತ ಕೇಳ್ಕೊತಾರ ಅಷ್ಟೇ.
0: ಬಹಳ ಸಂತೋಷ ದೇವಣ್ಣೀರವ್ರೆ, ಇಷ್ಟೊತ್ತು ನಮ್ಮ ಒಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ತಗೊಳ್ಳು ಭಾಗವಹಿಸಿ ತಮ್ಮ ಒಂದು ಚಾಮಯ್ಯನಾಡಿ ಕುರಿತು ಹಾಗೂ ಆದಿವಾಸಿಗಳ ಕುರಿತು ಹಾಗೂ ಕಾಡಿನಲ್ಲಿದ್ದಾಗ ಯಾವ ರೀತಿ ಒಂದು ಜೀವನವನ್ನು ಮಾಡ್ಕೊಂಡು ಹೋಗ್ತಿದ್ರು, ಆ ಕಾಡಿನ ಜೀವನದ ಬಗ್ಗೆ, ಹಾಗೆಯೇ ತಾವುಗಳು ಸೇವಿಸ್ತಕ್ಕಂಥ ತಮ್ಮದೇ ವಿಶಿಷ್ಟವಾದ ಆಹಾರ ಪದಾರ್ಥಗಳ ಬಗ್ಗೆ ಒಂದಿಷ್ಟು ವಿಚಾರವನ್ನು ನಮ್ಮ ಕೇಳುವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಹೇಳ್ತಾ ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇನೆ.
1: ನಮಸ್ಕಾರ ಸರ್.

0: ಪ್ರಿಯ ಕೇಳುಗರೇ, ಕೇಳ್ತಿದ್ರೆ ಇಷ್ಟತ್ತು ಲಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಜೊತೆ ಮಾತನಾಡಿದವರು ಎಚ್ ಡಿ ಕೋಟೆ ತಾಲೂಕಿನ ಚಾಮಯ್ಯನ ಆಡಿಯ ನಿವಾಸಿಗರಾದ ಶ್ರೀಮತಿ ದೇವಮಣಿರವರು. ಇದಾಗಿತ್ತು ಇವತ್ತಿನ ನಮ್ಮ ನಂಗಕಾಡು ನಂಗಜನ ಕಾರ್ಯಕ್ರಮ. ಹಾಗೂ ಮತ್ತೊಂದು ನಂಗಕಾಡು ನಂಗಜನ ಕಾರ್ಯಕ್ರಮದಲ್ಲಿ ಮತ್ತೊಂದು ಹಾಡಿಯ ಜೊತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಕೇಳ್ತೀರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಗಿರಿಜನರ ಬದುಕು ಬವಣೆ,
2: ಆದಿವಾಸಿಗಳ ಸಂಸ್ಕೃತಿ
1: ಸಂಪ್ರದಾಯ
2: ಆಚಾರ ವಿಚಾರಗಳ ಪ್ರತಿಬಿಂಬ,
1: ಅಂದಿನ ಕಾಲಕ್ಕೂ
2: ಇಂದಿನ ಕಾಲಕ್ಕೂ
1: ಬದಲಾವಣೆಯಾಗುತ್ತಿರುವ ಕಾಡು ಮಕ್ಕಳ
2: ಸಂಸ್ಕೃತಿಯ ಪ್ರಗತಿಯ ಮುನ್ನೋಟವೇ
1: ನಂಗಕಾಡು ನಂಗಜನ.
3: ಕುರುಬಾರು
1: ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ.

ಪ್ರಿಯ ಕೇಳುಗರೆ, ಇದುವರೆಗೂ ಎಚ್ಡಿಕೋಟೆ ತಾಲೂಕಿನ ಚಾಮಯ್ಯನ ಹಾಡಿಯ ಸ್ಥಿತಿಗತಿ ಹಾಗೂ ಅಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಪ್ರದಾಯಗಳ ಕಾರ್ಯಗಳ ಕುರಿತು ಶ್ರೀಮತಿ ದೇವಮಣಿರವರ ಜೊತೆಗಿನ ನಂಗಕಾಡು ನಂಗಜನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

0: ಏನೇ ಆಳದ ಕೆಮ್ಮು ನಿಲ್ತಾನೆ ಇಲ್ವಲ್ಲಪ್ಪ.
1: ಯಾಕೆ ಸಿದ್ದಣ್ಣ ಇಷ್ಟೊಂದು ಕೆಮ್ತಿದ್ದೀರಾ? ಡಾಕ್ಟರ್ ತೋರಿಸತ್ತಾನೆ.
2: ಬಪ್ಪ ಕುಮಾರ, ಅವನಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಬುಕ್ ಬುಕ್ನ ಕೆಮ್ತಾನ, ಬುಗ ಬುಕ್ನ ಒಗ ಬಿಡ್ತಾನೆ ಇರ್ತಾನ.
1: ಏ ಸಿದ್ದಣ್ಣ, ಈ ಬೀಡಿ ಸಿಗರೆಟ್ ಸೇದೋದಿಂದಾನೆ ನಿನಗೆ ಕೆಮ್ಮ ಬಂದಿರೋದು.
2: ಬಾ ಕುಮಾರ, ಇವನ್ಗೆ ಎಷ್ಟು ಹೇಳಿದ್ರು ಅಷ್ಟೇನೆ, ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಡ್ತಾನ, ತಪ್ಪದೆ ಎರಡು ಕಟ್ ಬೀಡಿ ಸೇತಾನೆ ಇರ್ತಾನೆ.
1: ಏನ್ ಸಿದ್ದಣ್ಣ, ಜಿನಿಕ್ಕೆ ಎರಡು ಕಟ್ ಬೀಡಿ ಬೇಕಾ ನಿಂಗೆ?
2: ಬರೀ ಎರಡು ಕಟ್ ಬೀಡಿ ಅಲ್ಲ ಕುಮಾರ, ಕಾಸು ಹೆಚ್ಚಾಗಿದ್ರೆ ಸಿಗರೇಟು ಪಾನ್ ಪರಾಗು ಇವೆಲ್ಲನೂ ತಿಂತಾನೆ ಇರ್ತಾನೆ. ಯಾಕೋ
0: ಓ ಕುಮಾರ ರಾಮೋ, ನಾನು ಇದನ್ನೆಲ್ಲ ಬಿಡ್ಬೇಕು ಅಂತ ಎಷ್ಟೋ ಪ್ರಯತ್ನ ಪಡ್ತೇವನಿ ಕಣ್ರ, ಅದನ್ನು ಬಿಡಾಕೆ ಆಯ್ತೇ ಇಲ್ಲ, ಏನ್ ಮಾಡ್ಬೇಕು?
1: ಸಿದ್ದಣ್ಣ, ನೀ ಹಿಂಗೆ ಬೀಡಿ ಸಿಗರೇಟ್ ಸೇತಾ ಇರು, ನಿನಗೆ ಬರ್ಬಾದ ರೋಗ ಎಲ್ಲ ಬಂದ್ಬಿಡ್ತದೆ.
0: ಆ ರೋಗ ಬಂದದ್ದು? ಯಾವ್ಯಾವ ರೋಗ ಬಂದವು ಕುಮಾರ?
1: ಸಿದ್ದಣ್ಣ, ನೀ ಸೇಯೋ ಬೀಡಿ ಸಿಗರೇಟ್ ಅಲ್ಲಿ ನಿಕೋಟಿನ್ ಅನ್ನೋ ಅಂಶ ಇರುತ್ತೆ, ಅದೇನಾದ್ರೂ ನಿನ್ ದೇಹಕ್ಕೆ ಹೋಯ್ತೋ ಕ್ಯಾನ್ಸರ್, ಟಿಬಿ, ಶ್ವಾಸಕೋಶ ಕ್ಯಾನ್ಸರ್ ಇದೆಲ್ಲ ಬಂದ್ಬಿಡ್ತದೆ ನಿಂಗೆ.
0: ಅಯ್ಯೋಯ್ಯೋ, ಏನ್ ಹೇಳ್ತಿದೆ ಕುಮಾರ ನೀನು, ಇವೆಲ್ಲ ಬಂದವ?
2: ಊಸಿದ್ದ ನನ್ನ ಅಷ್ಟು ದಿನಗಳಿಂದ ನಿನ್ಗೆ ಏನ್ ಹೇಳ್ತಿದೆ ಹೇಳು, ಬೀಡಿ ಸಿಗರೇಟ್ ಸೇಯಬೇಡ ಅಂತ ಹೇಳ್ತಿದೆ ತಾನೆ.
0: ಇದೇನಪ್ಪ ಇದು, ಬೀದಿ ಲೋಕ ಮಾರ ಮನೆಗೆ ಕುಡ್ಕೊಂಡಾಗ ನನ್ ದುಡ್ಡು ಕೊಟ್ಬಿಡು ನಾನೇ ರೋಗ ಕೊಂಡ್ಕೊಂಡಾಗ ಇವತ್ತಲ್ಲ ನೋಡು ಕುಮಾರ, ಇವತ್ತೇ ಸಪ್ತ ಮಾಡ್ಬಿಡ್ತೀನಿ ನಾನು, ನಾನು ಈ ಬೀಡಿ ಸಿಗರೇಟು ಪಾನ್ ಪರಕು ಗುಟ್ಗ ಎಲ್ಲನೂ ಬಿಟ್ಬಿಡ್ತೀನಿ.
1: ಇದು ನಮ್ಮ ಸಿದ್ದಣ್ಣ ಅಂದ್ರೆ, ನಮ್ಮ ಸಿದ್ದಣ್ಣನ ತರಾನೆ ಎಲ್ಲರೂ ಶಪಥ ಮಾಡ್ಬಿಟ್ರೆ ಈ ಧೂಮಪಾನ ಅನ್ನೋದನ್ನ ಸಂಪೂರ್ಣವಾಗಿ ನಾಶ ಮಾಡ್ಬಿಡ್ಬೋದು.
2: ಇದು ಕಲಾಕುಮಾರ ಮಾತು ಅಂದ್ರೆ,
3: ಧೂಮಪಾನ ತ್ಯಜಿಸಿ ಆರೋಗ್ಯದಿಂದ ಜೀವಿಸಿ, ಧೂಮಪಾನ ಬಿಟ್ಟು ಬಿಡಿ, ಸಂತೋಷ ಹರಸ ತರುವುದು ವರ್ಷವಿಡಿ. ಇದು ಸಾರ್ವಜನಿಕ ಹಿತಾಸಕ್ತಿಗಾಗಿ ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರದಿಂದ ಮನವಿ.
4: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಗೀತಾ ಸುನಾದ. ಭಗವದ್ಗೀತೆಯ ಶ್ಲೋಕದ ಅರ್ಥ ಹಾಗೂ ಮುದ್ದುರಾಮನ ಪದ್ಯದ ಕುರಿತು ಚಿಕ್ಕಮಗಳೂರಿನ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರು ನಡೆಸಿಕೊಡುವ ಕಾರ್ಯಕ್ರಮ ಪ್ರಸಾರವಾಗಲಿದೆ, ಬನ್ನಿ ಕೇಳಿ ಬರೋಣ.
5: ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು?
6: ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ?
5: ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ?
6: ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ.
5: ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ.
6: ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ
5: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 8:35,
6: ಮರುಪ್ರಸಾರ 6:30 ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿಯೇ.

ಭಗವದ್ಗೀತೆಯ 8ನೆಯ ಅಧ್ಯಾಯವಾಗಿರುವ ಅಕ್ಷರ ಪರಬ್ರಹ್ಮ ಯೋಗದ 6ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ.

ಅರ್ಜುನ, ಮರಣ ಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಾ ದೇಹವನ್ನು ತ್ಯಜಿಸುವನೋ ಅನುಗಾಲವೂ ಚಿಂತಿಸುತ್ತಿರುವ ಅದನ್ನೇ ಅವನು ಹೊಂದುವನು. ಇಲ್ಲಿ ಕೃಷ್ಣ ಪರಮಾತ್ಮ 5ನೇ ಶ್ಲೋಕದ ಮುಂದುವರಿದ ಭಾಗವಾಗಿ ಈ 6ನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾನೆ. 5ನೇ ಶ್ಲೋಕದಲ್ಲಿ ಮರಣಕಾಲದಲ್ಲಿ ಯಾರು ನನ್ನನ್ನೇ ಸ್ಮರಣೆ ಮಾಡುತ್ತಾ, ಅಂದರೆ ಭಗವಂತನನ್ನೇ ಸ್ಮರಣೆ ಮಾಡುತ್ತಾ ಮರಣ ಹೊಂದುತ್ತಾರೋ ಅವರು ನನ್ನನ್ನೇ ಹೊಂದುತ್ತಾರೆ, ನನ್ನ ಬಳಿಯೇ ಬರುತ್ತಾರೆ ಎಂಬ ಅಂಶವನ್ನು ತಿಳಿಸಿದ್ದ. ಅದು ಬಿಟ್ಟು ಭಗವಂತನನ್ನು ಸ್ಮರಣೆ ಮಾಡದಲೇ ಬೇರೆ ಏನನ್ನೋ ಸ್ಮರಣೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿ ಈ ಒಂದು ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಅಂದರೆ ಯಾವ ಮರಣ ಕಾಲದ ಸಮಯದಲ್ಲಿ ಯಾವ ವಸ್ತುವನ್ನು, ಯಾವ ಜೀವಿಯನ್ನು ಅಥವಾ ಯಾವುದನ್ನು ನೆನೆಯುತ್ತಾ ಪ್ರಾಣವನ್ನು, ದೇಹವನ್ನು ತ್ಯಜಿಸ್ತಾರೋ ನಂತರ ಮುಂದಿನ ಮರುಜನ್ಮದಲ್ಲಿ ಅವರು ಅದನ್ನೇ, ಅವನನ್ನೇ ಅಥವಾ ಆ ರೂಪವನ್ನೇ ಹೊಂದುತ್ತಾರೆ ಎಂಬ ಮಾತನ್ನು ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಅಂದರೆ ಭಗವಂತನನ್ನು ನಾವು ನೆನಪಿಸ್ಕೊಳ್ಳಿಲ್ಲ, ಅದನ್ನು ಬಿಟ್ಟು ಬೇರೆ ಏನೋ ನೆನಪಿಸ್ಕೊಂಡೆ ಅಂತಂದರೆ ಏನಾಗತ್ತೆ? ಮರಣಕಾಲದಲ್ಲಿ ಯಾವುದನ್ನು ಚಿಂತಿಸುತ್ತಿರುವನೋ ಅದನ್ನೇ ಅವನು ಹೊಂದುತ್ತಾನೆ. ಅಂದರೆ ಅವನಿಗೆ ಯಾವ ದೇವತೆಯ ಮೇಲೆ ಇಷ್ಟವೋ ಅದನ್ನೇ ಕುರಿತು ಚಿಂತಿಸ್ತಾ ಇದ್ರೆ ಅದನ್ನೇ ಹೊಂದುತ್ತಾನೆ. ಅದ್ರ ಬದಲಿಗೆ ಈ ಪ್ರಪಂಚದ ಯಾವುದಾದ್ರೂ ವ್ಯಕ್ತಿಯ ಮೇಲೆ ಅವನ ಆಸೆ ಬಲವಾಗಿದ್ರೆ ಅವನು ಅದೇ ವಾತಾವರಣದಲ್ಲಿ ಹುಟ್ಟುತ್ತಾನೆ. ಅಥವಾ ಹಲವು ವಸ್ತುಗಳ ಮೇಲೆ ಅವನಿಗೆ ಆಸೆ ಇದ್ರೆ ಅದಿನ್ನೂ ಹಿಂಗಿಲ್ಲ ಅಂತಂದ್ರೆ ಅದನ್ನು ಇನ್ನೂ ಅನುಭವಿಸಬೇಕೆಂಬ ಆಸಕ್ತಿ ಬಲವಾಗಿ ಆ ಒಂದು ವಸ್ತುಗಳನ್ನ ಪಡೆಯುವಂಥ ಸ್ಥಳ ಯಾವುದಿದೆಯೋ ಆ ಅನುಭವಿಸುವಂಥ ಸ್ಥಳದಲ್ಲಿಯೇ ಅವನು ಹುಟ್ಟುತ್ತಾನೆ. ಅಂದರೆ ಸಾಯುವ ಕಾಲದಲ್ಲಿ ಆ ಸಾಯುವಂಥ, ಮರಣ ಹೊಂದುವಂಥ ವ್ಯಕ್ತಿ ತನ್ನ ಕುಟುಂಬಸ್ಥರಲ್ಲಿ ಯಾರೋ ಒಬ್ಬರನ್ನ ತುಂಬ ಪ್ರೀತಿಸ್ತಾ ಇದ್ದು ಆ ವ್ಯಕ್ತಿಯನ್ನೇ ನೆನಪಿಸಿಕೊಂಡು ಅವನು ಸಾಯುಜ್ಯ ಹೊಂದಿದ್ರೆ ಮುಂದಿನ ಜನುಮದಲ್ಲಿ ಅವನು ಆ ವ್ಯಕ್ತಿಯ ರೂಪದಲ್ಲಿಯೋ ಅಥವಾ ಅವನು ವ್ಯಕ್ತಿಯಿಂದನೋ ಅಥವಾ ವ್ಯಕ್ತಿಗೆ ತುಂಬ ಹತ್ತಿರವಾಗುವಂಥ ಒಂದು ಜಾಗದಲ್ಲಿ ಆತ ಜನ್ಮ ತಾಳ್ತಾನೆ. ಅಥವಾ ಯಾವುದಾದ್ರೂ ಒಂದು ವಸ್ತುವಿಗೆ ಆಸೆ ಪಟ್ಟು ಒಬ್ಬ ವ್ಯಕ್ತಿ ಮರಣ ಹೊಂದಿದ್ದೆ ಆದರೆ ಆ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಆ ವಸ್ತುವನ್ನು ಪಡೆಯೋದಕ್ಕೆ ಯಾವ ಸ್ಥಳ ಸೂಕ್ತವೋ ಅಲ್ಲಿ ಜನ್ಮ ತಾಳ್ತಾನೆ. ಇನ್ನು ಏನಾದರೂ ತುಂಬ ಆಸೆ ಪಟ್ಟು ಈ ಒಂದು ವಸ್ತುವನ್ನು ನಾನು ಅನುಭವಿಸಲೇಬೇಕು ಅಥವಾ ಈ ಒಂದು ವ್ಯಕ್ತಿಯನ್ನು ನಾನು ಗಳಿಸ್ಕೊಳ್ಳೇಬೇಕು ಅನ್ನುವಂಥ ಆಸಕ್ತಿ ಇದ್ದರೆ ಮುಂದಿನ ಜನ್ಮದಲ್ಲಿ ಅದೇ ವ್ಯಕ್ತಿಯನ್ನು ಪಡ್ಕೊಳ್ಳುವುದಕ್ಕೋಸ್ಕರ ಅಥವಾ ಅದೇ ವಸ್ತುವನ್ನು ಸ್ವೀಕರಿಸೋದಕ್ಕೋಸ್ಕರ ಯಾವ ಜಾಗ ಸೂಕ್ತವೋ ಆ ಜಾಗದಲ್ಲಿಯೇ ಆತ ಹುಡ್ತಾನೆ. ಹಾಗಾಗಿ ಈ ಪ್ರಪಂಚದ ವಸ್ತುಗಳ ಮೇಲಿನ ಪ್ರೀತಿ ಎಷ್ಟು ಬಲವಾಗಿದೆ ಅನ್ನೋದ್ರ ಮೇಲೆ ಅವನು ಯಾವ ಸ್ಥಳದಲ್ಲಿ, ಯಾವ ಜಾಗದಲ್ಲಿ, ಯಾವ ಕುಟುಂಬದಲ್ಲಿ ಹುಟ್ಟುತ್ತಾನೆ ಅನ್ನುವಂಥದ್ದು ನಿಶ್ಚಯವಾಗುತ್ತೆ. ದ್ವೇಷ ಬಲವಾಗಿದ್ರೂ ನಾವು ಅದನ್ನು ತೀರಿಸಿಕೊಳ್ಳುವುದಕ್ಕೆ ಆ ಸ್ಥಳದಲ್ಲಿ ಹುಟ್ಟುತ್ತೇವೆ. ಕೇವಲ ಪ್ರೀತಿ ಮಾತ್ರ ಅಲ್ಲ, ಏನಾದರೂ ನಮ್ಮಲ್ಲಿ ತುಂಬ ದ್ವೇಷ ಇದ್ದು, ತುಂಬ ಅಸೂಯೆ ಇದ್ದು, ತುಂಬ ರೋಷಾಗ್ನಿ ಇದ್ದು ಆ ರೋಷವನ್ನು, ಆ ದ್ವೇಷವನ್ನು ತೀರಿಸ್ಕೊಳ್ಳೇಬೇಕು ಅನ್ನುವಂಥ ಒಂದು ಅದಮ್ಯವಾದಂಥ ಒಂದು ಪ್ರಬಲವಾದಂಥ ಒಂದು ಶಕ್ತಿ ನಮ್ಮೊಳಗೆ ಸಂಚಯ ಆಗಿಬಿಡ್ತು ಅಂತಂದರೆ ಖಂಡಿತವಾಗಿಯೂ ಆ ದ್ವೇಷವನ್ನು ತೀರಿಸ್ಕೊಳ್ಳೋದಕ್ಕೆ ಆ ವ್ಯಕ್ತಿ, ಸಾಯುಜ್ಯ ಹೊಂದಿರುವಂಥ ವ್ಯಕ್ತಿ ಸಂಕಲ್ಪ ಮಾಡಿಕೊಳ್ತಾನಂತೆ. ಬರೀ ಕೇವಲ ಪ್ರೀತಿಗಾಗಿ ಮಾತ್ರ ಮುಂದಿನ ಜನ್ಮದಲ್ಲಿ ಹುಟ್ಟುವಂಥದ್ದಲ್ಲ, ಹಲವಾರು ಬಾರಿ ದ್ವೇಷಕ್ಕೋಸ್ಕರವೂ ಕೂಡ ಆ ವ್ಯಕ್ತಿ ಜನ್ಮ ತಾಳ್ತಾನೆ. ಹಾಗಾಗಿ ಪ್ರೀತಿ ಹೇಗೆ ನಮ್ಮನ್ನು ಒಂದು ವಸ್ತುವಿಗೆ ಕಟ್ಟಿ ಹಾಕುತ್ತೋ, ದ್ವೇಷವೂ ಕೂಡ ಅದಕ್ಕಿಂತ ಬಲವಾಗಿ ದ್ವೇಷಿಸುವ ವಸ್ತುವಿಗೆ ನಮ್ಮನ್ನು ಕಟ್ಟಿ ಹಾಕುತ್ತೆ. ಪ್ರೀತಿಯ ಸಂಬಂಧಕ್ಕೆ

ಅಂತ ದ್ವೇಷದ ಸಂಬಂಧ ಅತಿ ತೀವ್ರವಾಗಿರುತ್ತೆ. ಅದಕ್ಕಾಗಿಯೇ ಜಯ ವಿಜಯರಿಗೆ ದೂರ್ವಾಸರು ಶಾಪ ಕೊಟ್ಟಾಗ, ನೀನು 7 ಜನ್ಮಗಳು ದೇವರ ಮಿತ್ರನಾಗಿ ಹುಟ್ಟುತ್ತೀಯೋ ಅಥವಾ 3 ಜನ್ಮಗಳು ದೇವರ ಶತ್ರುಗಳಾಗಿ ಹುಟ್ಟುತ್ತೀಯೋ ಅಂಥೇಳಿ ಅಂದಾಗ, ಆ ಜಯ ವಿಜಯರು ತುಂಬ ಹತ್ತಿರದ ಹಾದಿಯನ್ನು ಹುಡುಕಿಕೊಂಡ್ರು. ಅದೇ ದ್ವೇಷದ

ನೀನು 7 ಜನ್ಮಗಳ ಕಾಲ ದೇವರ ಮಿತ್ರನಾಗಿ ಹುಟ್ಟಬಹುದು, ಅಥವಾ 3 ಜನ್ಮಗಳ ಕಾಲ ದೇವರ ಶತ್ರುಗಳಾಗಿ ಹುಟ್ಟಬಹುದು. ನಿಮಗೆ ಯಾವ್ದು ಬೇಕೋ ಆಯ್ಕೆ ಅಂತ ಹೇಳಿ ಕೇಳಿದಾಗ ಜಯ ವಿಜಯರು ಕೊಂಚ ಹೊತ್ತು ಆಲೋಚನೆ ಮಾಡಿ ಹೇಳ್ತಾರೆ, ಇಲ್ಲ ಇಲ್ಲ, 7 ಜನ್ಮ ನಾವು ದೇವರ ಮಿತ್ರನಾಗೇನೋ ಹುಟ್ಟಬಹುದು, ಆದ್ರೆ ದೇವರ ಮಿತ್ರನಾಗಿ ಕಾಯ್ತಾ ಕೂತ್ರೆ 7 ಜನ್ಮದವರೆಗೂ ನಾವು ದೇವರ ಹತ್ರ ಹೋಗಕ್ ಕಾಯ್ಬೇಕಾಗತ್ತೆ. ಬೇಡ ಬೇಡ, ನಾವು 3ಜನ್ಮ ಅಂದ್ರೆ ರಾಕ್ಷಸನಾದ್ರೂ ಪರವಾಗಿಲ್ಲ, 3ಜನ್ಮದಲ್ಲಿ ಮುಗಿಸ್ಕೊಂಡು ನಾವು ಭಗವಂತನ ಬಳಿಗೆ ಹೋಗಬೇಕು. ಹಾಗಾಗಿ 3ಜನ್ಮ ಅಂದ್ರೆ ಹತ್ತಿರದ ಹಾದಿಯನ್ನ ನನಗೆ ಕೊಟ್ಬಿಡಪ್ಪ ಭಗವಂತ ಅಂತ ಹೇಳಿ ದುರ್ವಾಸ ಮುನಿಯವರ ಹತ್ರ ಆ ಶಾಪ ತಗೊಳ್ತಾರೆ. ಅದ್ರ ಪರವಾಗಿಯೇ ಹಿರಣ್ಯಕಶಿಪು ಆಗಿ ಪ್ರಹ್ಲಾದನ ಮೂಲಕ ಆತ ಏನು ಮುಕ್ತಿಯನ್ನ ಪಡಿತಾನೆ, ರಾವಣನಾಗಿ ಹೀಗೆ 3 ಜನ್ಮಗಳ ಕಾಲ ರಾಕ್ಷಸರಾಗಿ ಹುಟ್ಟಿ ಅವರು ಭಗವಂತನ ಪಾದಕ್ಕೆ ಸೇರ್ತಾರೆ. ಅದು ದ್ವೇಷದ ಮೂಲಕ ಅವರು 3 ಜನ 2 ಜನ್ಮ ತಾಳಿರುವಂಥದ್ದು. ಹಾಗಾಗಿ ಕೇವಲ ಪ್ರೀತಿಗೋಸ್ಕರ ಮಾತ್ರ ಈ ಪ್ರಪಂಚದಲ್ಲಿ ಜನ್ಮ ತಾಳುವಂಥದ್ದಲ್ಲ, ಕೆಲವಾರು ಮಂದಿ ದ್ವೇಷಕ್ಕೂ ಕೂಡ ಜನ್ಮ ತಾಳ್ತಾರೆ. ಆದ ಕಾರಣವೇ ಮನಸ್ಸನ್ನು ಲೌಕಿಕ ಸಂಬಂಧಗಳಿಂದ ಬಿಡಿಸಿಕೊಂಡು ಭಗವಂತನ ಕಡೆಗೆ ಸದಾ ಹರಿಯುವಂತೆ ನಾವು ರೂಢಿಸ್ಕೊಂಡಿರಬೇಕು. ಅಂಥ ರೂಢಿಗಳು ಮಾತ್ರ ಈ ಲೌಕಿಕ ಬಂಧನಗಳನ್ನು ಬಿಡಿಸಿ ಭಗವಂತನ ಕಡೆಗೆ ನಾವು ಸದಾ ಜೀವನ್ಮುಕ್ತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ಸದಾ ನಾವು ಭಗವನ್ ಚಿಂತನೆಯಲ್ಲಿ ಇದ್ದಾಗ ನಮ್ಮ ಸಾಯುಜ್ಯದ ಸಮಯದಲ್ಲಿಯೂ ಕೂಡ ನಾವು ಭಗವನ್ ಸ್ಮರಣೆಯಲ್ಲಿಯೇ ಮಾಡುತ್ತಾ ಆ ಭಗವಂತನನ್ನೇ ಹೊಂದಬಹುದು. ಈ ಒಂದು ಮಾತಿಗೆ ಮುದ್ದುರಾಮ ಅದೇನು ಹೇಳ್ತಾನೆ ಗಮನಿಸೋಣ ಬನ್ನಿ. ಅದರದರ ಜಾಗದಲ್ಲಿ ಒಂದೊಂದು ಅತಿ ಮಧುರ,

0: ಒಂದೊಂದು ಜಾಗದಲ್ಲಿ ಒಂದೊಂದು ಅತಿ ಮಧುರವಾಗಿ ಕಾಣುತ್ತೆ. ಅದನ್ನೇ ತಪ್ಪು ನೆಲೆಯಲ್ಲಿ ನಾವು ನೋಡಿದಾಗ ತುಂಬ ವಿಪರೀತವಾಗಿಯೂ ಕೆಲವೊಮ್ಮೆ ಕಾಣುತ್ತೆ. ತಿಪ್ಪೆಯಲ್ಲಿ ಮಾಣಿಕ್ಯ ಹೊಳೆಯುತ್ತಾ ಇದ್ರೆ ಅದು ಬೇರೆಯವರಿಗೆ ವಿಷಮತಿಯಾಗಿಯೇ ಕಾಣುತ್ತೆ. ಹಾಗಾಗಿ ತಿಪ್ಪೆಯಲ್ಲಿ ಮಾಣಿಕ್ಯವೂ ಇರಕೂಡ್ದು, ಹಾಗೆಯೇ ತಪ್ಪು ನೆಲೆಯಲ್ಲಿ ವಿಪರೀತವೂ ಆಗಕೂಡ್ದು. ಹಾಗಾಗಿ ಕಲಬೆರಕೆಯನ್ನ ಮಾಡಿಕೊಳ್ಳದೆ ನಮ್ಮ ಜೀವನದಲ್ಲಿ ಪ್ರೀತಿ, ದ್ವೇಷ, ಸೂಯೆ, ಹೊಟ್ಟೆ ಕಿಚ್ಚು, ಒಂದು ಆತ್ಮೀಯತೆ, ಬಾಂಧವ್ಯ ಇವೆಲ್ಲ ಭಾವಗಳನ್ನು ಕಲಬೆರಕೆ ಮಾಡಿಕೊಳ್ಳದೆ ಒಂದೊಂದು ಭಾವಕ್ಕೆ ಒಂದೊಂದು ಜಾಗವನ್ನು ಕೊಟ್ಟು ಅದರದರ ಜಾಗದಲ್ಲಿ ಅದರದನ್ನು ಒಪ್ಪ ಓರಣವಾಗಿ ಜೋಡಿಸಿ
1: ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ, ಮಾಜಿ ಸಚಿವ ಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ವಾರ್ತೆಗಳ ವಿವರ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಾಳೆ ಸಂಜೆ ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಜರುಗಲಿದೆ. ಸಭೆಯ ಅಧ್ಯಕ್ಷತೆಯನ್ನು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ, ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಹಿಸಲಿದ್ದಾರೆ. ಸಭೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ವಿಧಾನ ಪರಿಷತ್ನಲ್ಲಿ ಸಭಾನಾಯಕರಾದ ಎನ್ಎಸ್ ಬೋಸರಾಜು ಸೇರಿದಂತೆ ಕಾಂಗ್ರೆಸ್ನ ಎಲ್ಲಾ ಶಾಸಕರು ಭಾಗಿಯಾಗಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಈ ಸಭೆಯಲ್ಲಿ ನೂತನ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ನಡೆಯಲಿದ್ದು, ಅವರು ರಾಜ್ಯಪಾಲರನ್ನು ಭೇಟಿ ಮಾಡಿ ಸರ್ಕಾರದ ರಚನೆಗೆ ಹಕ್ಕು ಮಂಡಿಸಲಿದ್ದಾರೆ. ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕಾಂಗ್ರೆಸ್ ಹಿರಿಯ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಸರ್ಕಾರ ರಚನೆಯ ಬಗ್ಗೆ ಸಮಾಲೋಚನೆ ನಡೆಸಿದರು. ಇದಕ್ಕೂ ಮೊದಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೊಂದಿಗೆ ಭೋಜನ ಸವಿಯುತ್ತಾ ರಾಜ್ಯ ರಾಜಕೀಯದ ಬಗ್ಗೆ ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವುದು ತಕ್ಷಣದ ಆದ್ಯತೆಯಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಪ್ರಕ್ರಿಯೆ ಮುಗಿದ ಬಳಿಕ ಇತರ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲಾಗುವುದು.

0: ಹೇಳಿದ್ದಾರೆ. ನಾಳೆ ಶಾಸಕಾಂಗ ಸಭೆ ನಿಗದಿಯಾಗಿದ್ದು ಪಕ್ಷದ ಎಲ್ಲಾ ಶಾಸಕರು ನಗರದಲ್ಲಿ ಇರುವಂತೆ ಸೂಚಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಮಾಜಿ ಸಚಿವ ಎಚ್ ಕೆ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಸಂಸ್ಥೆಯೊಂದಕ್ಕೆ ಮಾಹಿತಿ ನೀಡಿರುವ ಅವರು ಮುಂದಿನ ಎರಡು ದಿನಗಳಲ್ಲಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ. ಈ ನಿರ್ಧಾರವನ್ನು ಅಧಿಕೃತಗೊಳಿಸಲು ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರ ಕಾರ್ಯವೈಖರಿ ಹಾಗೂ ಅವರ ಪಕ್ಷ ನಿಷ್ಠೆಯನ್ನು ಎಚ್ ಕೆ ಪಾಟೀಲ್ ಶ್ಲಾಘಿಸಿದ್ದಾರೆ. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ನವೋದ್ಯಮ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದ್ದು ಭವಿಷ್ಯದಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಇಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಲಿದೆ ಎಂದು ತಿಳಿಸಿದ್ದಾರೆ. 21ನೇ ಶತಮಾನದಲ್ಲಿ ಜ್ಞಾನ, ನಾವೀನ್ಯತೆ, ಸಂಶೋಧನೆ ಹಾಗೂ ಮಾನವ ಬಂಡವಾಳದ ಮೇಲೆ ಹೂಡಿಕೆ ಮಾಡಲಾಗುತ್ತಿದ್ದು ಭಾರತದಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದು ಅವರು ಹೇಳಿದ್ದಾರೆ. ದೇಶದ ಯುವ ಇಂಜಿನಿಯರ್ಗಳು, ಸಂಶೋಧಕರು ಮತ್ತು ಉದ್ಯಮಿಗಳಿಗೆ ರಾಷ್ಟೀಯ ಮಿಷನ್ಗಳು ಹೊಸ ಹಾದಿಗಳನ್ನು ತೆರೆದಿದ್ದು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಗುಣ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಅವರು ತಿಳಿಸಿದ್ದಾರೆ.
1: The nation has placed a strong emphasis on initiatives such as Digital India, Make in India, Startup India, Skill India, and today semiconductor manufacturing and also the green energy. And this Atmanirbhar Bharat is going to dictate the terms for the entire world in the future. That means we are not going to dictate terms negatively, but we are going to dictate terms in the most positive way. So the entire humanity will be benefited out of the development of India.
0: ಕಾರ್ಯಕ್ರಮದಲ್ಲಿ ರಾಜ್ಯಪಾಲರಾದಂತಹ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದಂತಹ ನಿರ್ಮಲಾನಂದನಾಥ ಸ್ವಾಮೀಜಿ, ಮಾಜಿ ಸಚಿವರಾದಂತಹ ಎಸ್ಎಸ್ ಮಲ್ಲಿಕಾರ್ಜುನ್, ಡಾ ಎಂಸಿ ಸುಧಾಕರ್ ಸೇರಿದಂತೆ ಹಲವರು ಗಣ್ಯರು ಭಾಗಿಯಾಗಿದ್ದರು. ಕಾಯ್ದಿರಿಸಿದ ತೀರ್ಪುಗಳನ್ನು 3 ತಿಂಗಳ ಒಳಗೆ ಪ್ರಕಟಿಸಬೇಕೆಂದು ಸುಪ್ರೀಂ ಕೋರ್ಟ್ ದೇಶದ ಎಲ್ಲಾ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ. ತೀರ್ಪುಗಳನ್ನು ಪ್ರಕಟಿಸುವಲ್ಲಿ ಆಗುವ ವಿಳಂಬದಿಂದ ಅರ್ಜಿದಾರರಿಗೆ ಸಮಸ್ಯೆಯಾಗಲಿದೆ ಎಂದು ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹಾಗೂ ನ್ಯಾಯಮೂರ್ತಿ ಜಾಯ್ ಮಲ್ಯ ಬಾಗ್ಚಿ ಅವರನ್ನು ಒಳಗೊಂಡಂತಹ ಪೀಠ ಅಭಿಪ್ರಾಯಪಟ್ಟಿದೆ. ಖಾಸಗಿ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಪ್ರಕರಣಗಳಲ್ಲಿ ತ್ವರಿತವಾದ ತೀರ್ಪುಗಳ ಅಗತ್ಯ ಇರುತ್ತದೆ. ಜಾಮೀನು ಅರ್ಜಿಗಳನ್ನು ಕುರಿತಾದ ತೀರ್ಪುಗಳನ್ನು ಅದೇ ದಿನ ಪ್ರಕಟಿಸಬೇಕು. ಒಂದೊಮ್ಮೆ ಕಾಯ್ದಿರಿಸಿದರೆ ಅವುಗಳನ್ನು ಮಾರನೇ ದಿನ ಪ್ರಕಟಿಸಬೇಕು ಎಂದು ತಿಳಿಸಿದೆ. ಜಾಮೀನು ಅಥವಾ ಶಿಕ್ಷೆಯ ರದ್ದತಿ ಆದೇಶವನ್ನು ಪ್ರಕಟಿಸಿದ ತಕ್ಷಣ ಜೈಲು ಅಧಿಕಾರಿಗಳಿಗೆ ತಿಳಿಸಬೇಕು ಮತ್ತು ವಿಚಾರಣೆ ಎದುರಿಸುತ್ತಿರುವಂತಹ ಅಪರಾಧಿಯನ್ನು ಅದೇ ದಿನ ಅಥವಾ ಮರುದಿನ ಬಿಡುಗಡೆ ಮಾಡಬೇಕು ಎನ್ನುವುದು ಸೇರಿದಂತೆ ಹಲವು ನಿರ್ದೇಶನಗಳನ್ನು ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಭಟ್ಕಳದ ಶಿರಾಳಿ ಬಳಿ ಕಪ್ಪೆ ಚಿಪ್ಪು ತೆಗೆಯುವಾಗ ಉಂಟಾದ ದುರಂತದಲ್ಲಿ ಮೃತಪಟ್ಟ 11 ಸಂತ್ರಸ್ತ ಕುಟುಂಬದವರನ್ನು ಇಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿಯಾಗಿ ಸಾಂತ್ವನ ಹೇಳಿದರು. ಈ ಸಂದರ್ಭದಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಮಾಜಿ ಸಚಿವ ಶಿವಾನಂದ ನಾಯಕ ಸೇರಿದಂತೆ ಹಲವರು ಇದ್ದರು. ನಂತರ ಮೂರ್ಣಕಟ್ಟೆ ಧ್ವಂಸವನ್ನು ವಿರೋಧಿಸಿ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು. ಕರ್ನಾಟಕ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಇಂದು ಯಾದಗಿರಿ ನಗರದಲ್ಲಿ ವಿವಿಧ ಸಾರ್ವಜನಿಕ ಸ್ಥಳಗಳಿಗೆ ಅನಿರೀಕ್ಷಿತ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಸ್ ನಿಲ್ದಾಣದ ಸ್ವಚ್ಛತೆ, ಕುಡಿಯುವ ನೀರಿನ ಸ್ವಚ್ಛತೆ ಹಾಗೂ ಸಾರ್ವಜನಿಕ ಶೌಚಾಲಯಗಳನ್ನು ಪರಿಶೀಲಿಸಿದ ಉಪಲೋಕಾಯುಕ್ತರು ಶೌಚಾಲಯದಲ್ಲಿ ನಿಗದಿತ ಶುಲ್ಕಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 3 ರೂಪಾಯಿ ಶುಲ್ಕ ನಿಗದಿಯಾಗಿದ್ದರೂ 10 ರೂಪಾಯಿ ವಸೂಲಿ ಮಾಡುವುದು ಸರಿಯಲ್ಲ, ಸಾರ್ವಜನಿಕರಿಂದ ಹೆಚ್ಚುವರಿ ಹಣ ಪಡೆದಲ್ಲಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ

0: ಸಾರ್ವಜನಿಕರ ಜೊತೆಗೆ ಸಂವಾದ ನಡೆಸಿ ಉಪಲೋಕಾಯುಕ್ತರು ಬಸ್ ನಿಲ್ದಾಣದ ಸೌಲಭ್ಯಗಳ ಕುರಿತು ಅಭಿಪ್ರಾಯ ಸಂಗ್ರಹಿಸಿದರು. ಸಾರ್ವಜನಿಕರ ಸಮಸ್ಯೆ ಪರಿಹರಿಸಲು ಪ್ರಾಮಾಣಿಕವಾಗಿ ಕ್ರಮವನ್ನು ನಿರ್ವಹಿಸಬೇಕು ಎಂದು ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದ್ದಾರೆ. ಚುನಾವಣಾ ಆಯೋಗದ ನಿರ್ದೇಶನದಂತೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತಿದ್ದು, ಇದನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ಎಲ್ಲ ರಾಜಕೀಯ ಪಕ್ಷಗಳು ಸಹಕಾರ ನೀಡುವಂತೆ ಜಿಲ್ಲಾಧಿಕಾರಿ ಭನ್ವರ್ ಸಿಂಗ್ ಮೀನಾ ಮನವಿ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳ ಜೊತೆಗೆ ಹಮ್ಮಿಕೊಳ್ಳಲಾಗಿದ್ದ ಸಭೆಯಲ್ಲಿ ಮಾತನಾಡಿದ ಅವರು, ಎಸ್ಐಆರ್ ಪ್ರಕ್ರಿಯೆ ಪಾರದರ್ಶಕತೆಯಿಂದ ಕೂಡಿದ್ದು, ಇದರ ಉದ್ದೇಶ ಅರ್ಹ ಮತದಾರರನ್ನು ಮತಪಟ್ಟಿಗೆ ಸೇರಿಸುವುದು ಮತ್ತು ಅನರ್ಹರನ್ನು ನಿಯಮದ ಅನುಸಾರ ಕೈಬಿಡುವುದಾಗಿದೆ ಎಂದು ಹೇಳಿದ್ದಾರೆ. ಯಾವುದೇ ತರಹದ ಸುಳ್ಳು ಮಾಹಿತಿ ಹಾಗೂ ಅಪಪ್ರಚಾರಗಳಿಗೆ ಕಿವಿಗೊಡಬಾರದು ಎಂದು ತಿಳಿಸಿದ್ದಾರೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕುರಿತಂತೆ ಪಾರದರ್ಶಕ ಮತದಾರರ ಪಟ್ಟಿ ತಯಾರಿಕೆಗೆ ಬಿಎಲ್ಒಗಳ ಪಾತ್ರ ಪ್ರಮುಖವಾಗಿದೆ ಎಂದು ಗದಗ ಜಿಲ್ಲಾ ಅಪರ ಜಿಲ್ಲಾಧಿಕಾರಿ ಡಾ ದುರ್ಗೇಶ್ ಕೆಆರ್ ತಿಳಿಸಿದ್ದಾರೆ. ಕಾವೇರಿ ಎರಡನೇ ಹಂತದ 600 mm ವ್ಯಾಸದ ಮುಖ್ಯ ಕುಡಿಯುವ ನೀರಿನ ಕೊಳವೆಯಲ್ಲಿ ಉಂಟಾಗಿರುವ ಭಾರೀ ಸೋರಿಕೆಯನ್ನು ತಡೆಗಟ್ಟಲು ಬೆಂಗಳೂರು ಜಲಮಂಡಳಿಯು ತುರ್ತು ದುರಸ್ತಿ ಕಾಮಗಾರಿ ಕೈಗೆತ್ತಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ದುರಸ್ತಿ ಕಾಮಗಾರಿ ಮುಗಿಯುವವರೆಗೆ ಮೈಸೂರು ರಸ್ತೆ ಸೇವಾ ವ್ಯಾಪ್ತಿಯ ಹಲವು ಪ್ರದೇಶಗಳಲ್ಲಿ ನೀರು ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದೆ ಎಂದು ಬೆಂಗಳೂರು ಜಲಮಂಡಳಿ ಅಧ್ಯಕ್ಷ ಡಾ ರಾಮ್ ಪ್ರಸಾದ್ ಮನೋಹರ್ ತಿಳಿಸಿದ್ದಾರೆ. ಸೌತ್ ಎಂಡ್ ವೃತ್ತದ ಮುಖಾಂತರ ಮೈಸೂರು ರಸ್ತೆ ಸೇವಾ ಪ್ರದೇಶಗಳಿಗೆ ಪ್ರತಿನಿತ್ಯ 14 mL ನೀರು ಸರಬರಾಜು ಮಾಡುವ ಪೈಪ್ಲೈನ್ ರಸ್ತೆಯ ಮುಖ್ಯ ಕೊಳವೆಯಲ್ಲಿ ರಂಧ್ರ ಉಂಟಾಗಿ ಹೆಚ್ಚಿನ ಒತ್ತಡದಲ್ಲಿ ನೀರು ಚಿಮ್ಮುತ್ತಿದೆ. ಸಾರ್ವಜನಿಕರ ಹಿತದೃಷ್ಟಿ ಮತ್ತು ಅಮೂಲ್ಯವಾದ ನೀರಿನ ಸದ್ಬಳಕೆಯ ಉದ್ದೇಶದಿಂದ ಸುರಾನ ಕಾಲೇಜು ಬಳಿ ಇರುವ 24 ಅಂಗುಲದ ಕವಾಟವನ್ನು 8 ಗಂಟೆಗಳ ಕಾಲ ಬಂದ್ ಮಾಡಿ ದುರಸ್ತಿ ಕಾಮಗಾರಿ ನಡೆಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ. ಇನ್ನು ಹವಾವರ್ತಮಾನ. ಮುಂದಿನ 5 ದಿನಗಳಲ್ಲಿ ರಾಜ್ಯಾದ್ಯಂತ ಗುಡುಗು, ಮಿಂಚು ಮತ್ತು ಬಿರುಗಾಳಿ ಸಹಿತ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಂದಿನಿಂದ ಜೂನ್ 2ರವರೆಗೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಳೆಯಾಗಿದೆ. ಉತ್ತರ ಒಳನಾಡು ಹಾಗೂ ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಇಂದು ಮಳೆಯಾಗಲಿದೆ. ಕೋಲಾರ, ಹಾಸನ, ರಾಮನಗರ ಸೇರಿದಂತೆ ಹಲವೆಡೆ ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ. ಬೆಂಗಳೂರು ನಗರದಲ್ಲಿ ರಾತ್ರಿ ವೇಳೆ ಬಿರುಗಾಳಿಯೊಂದಿಗೆ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ, ನವದೆಹಲಿಯಲ್ಲಿ ವರಿಷ್ಠರೊಂದಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಚರ್ಚೆ. ಡಿಕೆ ಶಿವಕುಮಾರ್ ಮುಂದಿನ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್. ಭಟ್ಕಳ ದುರಂತ ಪ್ರಕರಣ ಸಂತ್ರಸ್ತ ಕುಟುಂಬದವರಿಗೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ ಸಾಂತ್ವನ. ರಾಜ್ಯದಲ್ಲಿ ಮುಂದಿನ 5 ದಿನ ಭಾರೀ ಮಳೆ ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
1: ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಆರೋಗ್ಯದಂಗಳ. ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.
2: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
3: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
2: ಮಾನಸಿಕ,
3: ದೈಹಿಕ,
2: ಸಾಮಾಜಿಕ ಸುಸ್ಥಿತಿ,
3: ಮಹಿಳೆಯರು,
2: ಮಕ್ಕಳು,
3: ಹಿರಿಯರು,
2: ಅಧಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯದಂಗಳ.
3: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
2: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
4: ಆತ್ಮೀಯ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ಬಾನುಲಿ ಕೇಂದ್ರ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ಎಂದಿನಂತೆ ತಮಗೆಲ್ಲರಿಗೂ ಆರೋಗ್ಯದಂಗಳ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಇಂದು ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾಹಿತಿಯನ್ನು ತಿಳಿಸಿಕೊಡಲು ಇಂದು ನಮ್ಮೊಂದಿಗಿದ್ದಾರೆ ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ. ಮೇಡಮ್, ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್
5: ನಮಸ್ತೆ. ಮೇಡಮ್,
4: ನಾವು ಈ ದಿನ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ

0: ಸಮಸ್ಯೆಯನ್ನು ತಿಳಿಯಲು ಮುಂದಾಗಿದ್ದೇವೆ. ಅದಕ್ಕೂ ಮೊದಲಿಗೆ ಈ ಥೈರಾಯ್ಡ್ ಅಂದರೆ ಏನು ಅನ್ನೋದನ್ನು ತಿಳಿಸ್ಕೊಡ್ಬೋದಾ ಮ್ಯಾಮ್?
1: ಥೈರಾಯ್ಡ್ ಅನ್ನೋದಂಥದ್ದು ಗ್ರಂಥಿ, ಅದು ಕುತ್ತಿಗೆಯ ಮುಂಭಾಗದಲ್ಲಿ ಇರುವಂಥದ್ದು. ಆ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದಂತನ್ನು ಉತ್ಪಾದನೆ ಮಾಡುತ್ತೆ. ಇದು ಹುಟ್ಟಿದ ಮಕ್ಕಳಿಂದ ದೊಡ್ಡವರಲ್ಲೂ ಇರುವಂಥದ್ದು. ಇದು ಮುಖ್ಯವಾಗಿ ಥೈರಾಕ್ಸಿನ್ ಹಾರ್ಮೋನ್ ಏನು ಮಾಡುತ್ತೆ ಅಂತ ಹೇಳಿದರೆ, ದೇಹದ ಬೆಳವಣಿಗೆಗೋಸ್ಕರ ಮತ್ತು ಮೆದುಳು ಬೆಳವಣಿಗೆಗೆ ಮತ್ತು ದೇಹದ ಚಟುವಟಿಕೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಇದು ಉಪಯೋಗವಾಗುವಂತಹ ಗ್ರಂಥಿ.
0: ಸೊ ಪ್ರತಿಯೊಬ್ಬರಲ್ಲೂ ಈ ಥೈರಾಯ್ಡ್ ಗ್ರಂಥಿ
1: ಎಲ್ಲರಲ್ಲೂ ಇರುತ್ತೆ.
0: ಓಕೆ ಮೇಡಮ್, ಹಾಗಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್?
1: ಥೈರಾಯ್ಡಲ್ಲಿ ಎರಡು ಥರದ್ದಿರುತ್ತೆ ಸಮಸ್ಯೆಯಲ್ಲಿ. ಒಂದು, ಆ ಗ್ರಂಥಿ ಅಲ್ಲಿ ಜಾಸ್ತಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದನ್ನು ಉತ್ಪಾದನೆ ಆದರೆ ಅದನ್ನು ಹೈಪರ್ ಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಮತ್ತು ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಕಮ್ಮಿ ಉತ್ಪಾದನೆ ಮಾಡಿದರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಇನ್ನೊಂದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ, ಅಂದರೆ ಹುಟ್ಟಿದಾಗ್ಲಿಂದನೂ ಬರುವಂಥದ್ದು ಮಕ್ಕಳಲ್ಲಿರೋ ತೊಂದರೆನ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ.
0: ಹಾಗಿದ್ರೆ ಈ ನವಜಾತ ಶಿಶುಗಳಿಗೆ ಥೈರಾಯ್ಡ್ ತಪಾಸಣೆ ಏನಾದರೂ ಅಗತ್ಯ ಇದೆಯಾ ಮೇಡಮ್?
1: ಈಗ WHO ಗೈಡ್ಲೈನ್ಸ್ ಪ್ರಕಾರ ಯೂನಿವರ್ಸಲ್ ಥೈರಾಯ್ಡ್ ಸ್ಕ್ರೀನಿಂಗ್ ಅಂತ ಶುರು ಮಾಡಿದೆ. ಅಂದರೆ ಮಕ್ಕಳು ಹುಟ್ಟಿದ ಮೇಲೆ 48-72 ಗಂಟೆ ಜನನ ಆದಮೇಲೆ ಥೈರಾಯ್ಡ್ ರಕ್ತ ಪರೀಕ್ಷೆಯನ್ನು ಮಾಡಬೇಕಾಗಿರೋವಂಥದ್ದು. ಅದು ಎಲ್ಲ ಆಸ್ಪತ್ರೆಯಲ್ಲೂ ಕಂಪಲ್ಸರಿ ಆಗಿದೆ. ಈಗ ಅದು ಥೈರಾಯ್ಡ್ ಟೆಸ್ಟ್ ಮಕ್ಕಳಿಗೆ ಮಾಡಲಿಲ್ಲದಿದ್ದರೆ ಅದು ನೆಗ್ಲಿಜೆನ್ಸ್ ಕೂಡ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದು ಎಲ್ಲ ಆಸ್ಪತ್ರೆಯಲ್ಲೂ ಯೂನಿವರ್ಸಲ್ ಸ್ಕ್ರೀನಿಂಗ್ ಆಗಿ ಕಡ್ಡಾಯವಾಗಿ ಥೈರಾಯ್ಡ್ ಸ್ಕ್ರೀನಿಂಗ್ ಅನ್ನು ಮಾಡುವಂಥದ್ದು ಮೇಡಮ್.
0: ಖಂಡಿತ ಮೇಡಮ್, ಮಾತಾಡ್ತಾ ಹೇಳಿದ್ರಿ ಈ ಕಂಜನೈಟಲ್ ಹೈಪೋಥೈರಾಯ್ಡ್ ಅಂತ, ಹಾಗಂದ್ರೆ ಏನು ಅನ್ನೋದನ್ನ ತಿಳಿಸ್ಬೋದಾ ಮ್ಯಾಮ್?
1: ಇದು ಹುಟ್ಟಿದಾಗ್ಲಿಂದನೂ ಮಕ್ಕಳಲ್ಲಿ ಆ ಥೈರಾಯ್ಡ್ ಅಂಶ, ಥೈರಾಯ್ಡ್ ಗ್ರಂಥಿ ಆ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದನ್ನು ಉತ್ಪಾದನೆ ಮಾಡಲಿಲ್ಲದಿದ್ರೆ ಅಥವಾ ಕಮ್ಮಿ ಉತ್ಪಾದನೆ ಮಾಡ್ತಿದ್ರೆ ಅದನ್ನು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ. ಅದು ಹುಟ್ಟಿದಾಗ್ಲಿಂದನೂ ಮಕ್ಕಳಲ್ಲಿ ಇರುವಂಥದ್ದು, ಬಟ್ ಅದು ನಮಗೆ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋ ಲಕ್ಷಣಗಳು ಬೇರೆ ಬೇರೆ ಟೈಮಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆದ್ದರಿಂದ ನಾವು ಮಕ್ಕಳಲ್ಲಿ ಹುಟ್ಟಿದ ತಕ್ಷಣ 48-72 ಗಂಟೆ ಒಳಗಡೆ ಆ ರಕ್ತ ಪರೀಕ್ಷೆ ಮಾಡಬೇಕಾಗಿದೆ ಮೇಡಮ್.
0: ಓಕೆ ಮೇಡಮ್, ಹಾಗಿದ್ರೆ ಜನಿಸಿದ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ಹೇಗೆ ಗುರುತಿಸ್ಬೋದು ಮೇಡಮ್?
1: ಮೊದಲಿಗೆ ಇದನ್ನು ನಾವು ಯೂನಿವರ್ಸಲ್ ಸ್ಕ್ರೀನಿಂಗ್ ಯಾಕೆ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, 60-70% ಮಕ್ಕಳಲ್ಲಿ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಇದ್ದರೂ ಕೂಡ ಮಕ್ಕಳಲ್ಲಿ ಲಕ್ಷಣಗಳು ಕಾಣಿಸಲ್ಲ. ಅಂದರೆ ಮಕ್ಕಳು ನಾರ್ಮಲಾಗೆ ಇರ್ತಾರೆ. ತಂದೆ ತಾಯಂದಿರಿಗೆ ಅಥವಾ ಈವನ್ ವೈದ್ಯರಿಗೂ ಕೂಡ ಮಗುವಿನಲ್ಲಿ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದೆ ಅಂತ ಗೊತ್ತಾಗಿರಲ್ಲ ಮೋಸ್ಟ್ ಆಫ್ ದ ಟೈಮ್ಸ್, 50-60% ಅಲ್ಲಿ. ಇನ್ನು 40% ಮಕ್ಕಳಲ್ಲಿ ಹೇಗೆ ಇರುತ್ತೆ ಅಂತ ಹೇಳಿದರೆ, ಮಕ್ಕಳು ತೂಕ ಹೆಚ್ಚು ಆಗದೆ ಇರೋವಂಥದ್ದು ಅಥವಾ 14 ದಿನಕ್ಕಿಂತ ಜಾಸ್ತಿ ದಿನ ಮಗುವಿಗೆ ಜಾಂಡಿಸ್ ಇರುವಂಥದ್ದು, ಮಗು ಅಳಬೇಕಾದ್ರೆ ತುಂಬ ದಪ್ಪದ ವಾಯ್ಸ್ ಇರ್ಬೋದು, ಅಥವಾ ಮಗು 10 ದಿನದ ಮೇಲೇನು ಮಗು ಮೋಷನ್ ಮಾಡದೇ ಇರೋವಂಥದ್ದು, ಮತ್ತು ಯಾವಾಗಲೂ ಹೆಚ್ಚು ನಿದ್ದೆ ಮಾಡುವಂಥದ್ದು ಮಕ್ಕಳು, ಹೀಗೆಲ್ಲ ಬರುವಂತಹ ಲಕ್ಷಣಗಳು. ಮತ್ತು ಅದು ಮೋಷನ್ ಕೂಡ ತುಂಬ ಗಟ್ಟಿಯಾಗುವಂಥದ್ದು, ಮತ್ತು ಅಳಬೇಕಾದ್ರೆ ಹೆಚ್ಚು ಮಗುವಿನಲ್ಲಿ ಎಮೋಷನ್ಸ್ ಕಾಣದೇ ಇರೋದಂತ, ಅದೆಲ್ಲ ಅದರ ಲಕ್ಷಣಗಳು.
0: ಓಕೆ ಮೇಡಮ್, ಹಾಗಿದ್ರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಮುಖ್ಯ ಕಾರಣಗಳನ್ನ ತಿಳಿಸ್ಬೋದಾ?
1: ಮೊದಲಿಗೆ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ದು ಕಾರಣಗಳು ಹೇಳ್ತೀನಿ. ಅದು ಒಂದು, ಗ್ರಂಥಿಯೇ ಇಲ್ಲದಿದ್ದರೆ ಮಗುವಿನಲ್ಲಿ ಆ ಥೈರಾಕ್ಸಿನ್ ಹಾರ್ಮೋನ್ ಅನ್ನೋದು ಉತ್ಪಾದನೆ ಆಗದೆ ಇರೋವಂಥದ್ದು, ಅಥವಾ ಗ್ರಂಥಿ ಇದ್ದು ಆ ಉತ್ಪಾದನೆಯಲ್ಲಿ ಏನಾದರೂ ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಯಲ್ಲಿ ಏನಾದರೂ ತೊಂದರೆ ಇದೆ ಅದರಿಂದನೂ ಹೈಪೋಥೈರಾಯ್ಡಿಸಮ್ ಆಗುವಂಥದ್ದು. ಮೂರನೇದು ಜೆನೆಟಿಕ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಮಗುವಿನಲ್ಲಿ ರಕ್ತದಲ್ಲಿ ದೋಷ ಏನಾದರೂ ಇದ್ದರೆ ಅದು ತೊಂದರೆ ಆಗುವಂಥದ್ದು, ಅಥವಾ ತಾಯಿ ಗರ್ಭಿಣಿ ಇರಬೇಕಾದ್ರೆ ಯಾವುದಾದ್ರೂ ಮಾತ್ರೆಗಳ ಸೈಡ್ ಇಫೆಕ್ಟ್ಸಿಂದ ಈ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಮಕ್ಕಳಲ್ಲಿ ಈಗ ಹೈಪೋಥೈರಾಯ್ಡಿಸಮ್ ಅಥವಾ ಹೈಪರ್ ಥೈರಾಯ್ಡಿಸಮ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ, ಒಂದು ಅವರ ಆಹಾರ ಪದ್ಧತಿಯಲ್ಲಿ ಅಯೋಡಿನ್ ಅಂಶ ಕಮ್ಮಿ ಇದ್ದರೆ ಈ ಹೈಪೋಥೈರಾಯ್ಡಿಸಮ್ ಅನ್ನೋದು ಜಾಸ್ತಿ ಆಗುತ್ತೆ. ಎರಡನೇದು ಮಕ್ಕಳಲ್ಲಿ ಆಟೋ ಇಮ್ಯೂನ್ ಕಾಸಸ್ ಅಂತ ಹೇಳ್ತೀವಿ, ಅಂದರೆ ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ ಜಾಸ್ತಿ ಆಗಿ ನಮ್ಮ ಇಮ್ಯುನಿಟಿ ಪವರೇ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಕೊಲ್ಲುವಂತಹ ಶಕ್ತಿ ಜಾಸ್ತಿ ಆದರೆ ನಮ್ಮ ಥೈರಾಯ್ಡ್ ಗ್ರಂಥಿಯೇ ಆ ಜೀವಕೋಶಗಳು ಸತ್ತು ಹೋಗಿ ಆಟೋ ಇಮ್ಯೂನ್ ಡಿಸೀಸ್ ಆಗುವಂಥದ್ದು. ಇದು ಮೇಜರ್ ಕಾಸಸ್. ಮತ್ತು ಕೆಲವು ಮಾತ್ರೆಯ ಸೈಡ್ ಇಫೆಕ್ಟ್ಸಿಂದನೂ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಗಳು ಉಂಟಾಗುವಂಥದ್ದು ಮೇಡಮ್.
0: ಓಕೆ, ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆ ಮಕ್ಕಳ ಬೆಳವಣಿಗೆ ಮೇಲೆ ಯಾವ ರೀತಿ ಆದರೂ ಪರಿಣಾಮ ಬೀರುತ್ತೆ ಮೇಡಮ್?
1: ಇದು ಥೈರಾಯ್ಡ್ ಗ್ರಂಥಿ ಅನ್ನೋದು ಮನುಷ್ಯನ ದೇಹದ ಬೆಳವಣಿಗೆಗೆ ಮತ್ತು ಮಾನಸಿಕ ಬೆಳವಣಿಗೆ ಅಂದರೆ ಮೆದುಳು ಬೆಳವಣಿಗೆಗೆ ತುಂಬ ಸಹಾಯ ಮಾಡುವಂಥದ್ದು. ಮೊದಲಿಗೆ ಇದು ದೇಹದ ಬೆಳವಣಿಗೆಯಲ್ಲಿ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಮಗುವಿನ ಎತ್ತರ ಮತ್ತು ತೂಕದಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಅಂದರೆ ಮಗು ಜಾಸ್ತಿ ಎತ್ತರ ಬೆಳೀದೇ ಇರುವಂಥದ್ದು ಅಥವಾ ನಾರ್ಮಲ್ ಆಗಿದ್ದ

0: ಮಗು ತೂಕ ಎಲ್ಲ ಸರಿ ಇತ್ತು, ಸಡನ್ ಆಗಿ ತೂಕ ಜಾಸ್ತಿ ಆಗ್ತಿದೆ ಮಗು ಅಂತ ಹೇಳಿ ಬರುವಂಥದ್ದು, ಅಥವಾ ಮಗು ಸಡನ್ ಆಗಿ ತುಂಬ ತೂಕ ಕಮ್ಮಿ ಆಗೋಗಿದೆ, ಕಾರಣ ಇಲ್ಲದೆ ಮಗು ಸಡನ್ ಆಗಿ ತೂಕ ಕಮ್ಮಿ ಆಗಿರೋಂಥದ್ದು, ಹೀಗೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದರಿಂದ ಮಗುವಿನ ದೇಹಕ್ಕೂ ಮಾನಸಿಕಕ್ಕೂ ತೊಂದರೆ ಆಗುವಂಥದ್ದು ಜಾಸ್ತಿ ಇದೆ ಮೇಡಮ್.
1: ಅಂದರೆ ಇದುವರೆಗೂ ಮಕ್ಕಳ ಬೆಳವಣಿಗೆಯ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ತಿಳಿಸಿದ್ರಿ, ಆದರೆ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆಯ ಆರಂಭಿಕ ಲಕ್ಷಣಗಳು ಯಾವ್ಯಾವು ಅನ್ನೋದನ್ನು ತಿಳಿಸ್ಬೋದಾ?
0: ಈ ದೇಹದಲ್ಲಿ ಆಗುವಂಥದ್ದು ಎತ್ತರ ಮತ್ತು ತೂಕದ್ದಲ್ಲದೆ ಮಕ್ಕಳಲ್ಲಿ ಇನ್ನು ಬೇರೆ ಏನೆಲ್ಲ ಲಕ್ಷಣಗಳಿರುತ್ತೆ ಅಂತ ಹೇಳಿದ್ರೆ, ಮಕ್ಕಳು ಅಂದರೆ 5 ದಿನಕ್ಕೆ ಅಥವಾ 6 ದಿನಕ್ಕೆ ಮೋಷನ್ ಪಾಸ್ ಮಾಡುವಂಥದ್ದು, ಇದೆಲ್ಲ ಹೈಪೋಥೈರಾಯ್ಡಿಸಮ್ ಲಕ್ಷಣಗಳು. ಹೈಪೋಥೈರಾಯ್ಡಿಸಮ್ದು ಲಕ್ಷಣಗಳು ಬೇರೆ ಇರುತ್ತೆ, ಹೈಪರ್ ಥೈರಾಯ್ಡಿಸಮ್ ಲಕ್ಷಣಗಳಿರುತ್ತೆ. ಹೈಪೋಥೈರಾಯ್ಡಿಸಮ್ ಅಂದರೆ ಅದು ಗ್ರಂಥಿ ಕಮ್ಮಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದನೆ ಮಾಡ್ತಿದ್ರೆ ಈ ಲಕ್ಷಣಗಳು ಬರುತ್ತೆ. ಒಂದು 5 ಅಥವಾ 6 ದಿನಕ್ಕೆ ಮೋಷನ್ ಆಗುವಂಥದ್ದು, ಅಥವಾ ಮಗುವಿನ ಚರ್ಮ ದಪ್ಪ ಆಗುವಂಥದ್ದು, ಮೂರನೇದು ಮಗು ತುಂಬ ನಿದ್ದೆ ಮಾಡುವಂಥದ್ದು, ಅಷ್ಟು ಆ್ಯಕ್ಟಿವೇ ಇರಲ್ಲ, ಮೊದಲೆಲ್ಲ ಚೆನ್ನಾಗಿ ಆ್ಯಕ್ಟಿವ್ ಇರ್ತಿದ್ಲು, ಈಗಂತೂ ಮಗು ಮಲ್ಕೊಂಡೇ ಇರ್ತಾಳೆ. ಮತ್ತು ಶಾಲೆಗಳಲ್ಲೂ ಮಗು ಮೊದಲು ಎಲ್ಲ ಚೆನ್ನಾಗಿ ಓದ್ತಿತ್ತು, ಈಗ ಅದರದ್ದು ಶೈಕ್ಷಣಿಕ ಆ್ಯಕ್ಟಿವಿಟೀಸು, ಶೈಕ್ಷಣಿಕದ್ದು ಕ್ಲಾಸಸ್ ಕೂಡ ತುಂಬ ಡಲ್ ಆಗಿರುವಂಥದ್ದು, ಜಾಸ್ತಿ ಮಲಗಿರುವಂಥದ್ದು, ಅಥವಾ ಅಕಾಡೆಮಿಕ್ ವೈಸ್ ಕೂಡ ಮಗು ಮಾರ್ಕ್ಸ್ ಎಲ್ಲ ಮೊದಲು ತುಂಬ ಚೆನ್ನಾಗಿ ತೆಗಿತಿತ್ತು, ಇವಾಗ ತುಂಬ ಕಮ್ಮಿ ಓದ್ತಿದ್ದಾಳೆ, ನೆನಪಿನ ಶಕ್ತಿ ಕಮ್ಮಿ ಆಗ್ತಿದೆ, ಈ ಥರದ್ದೆಲ್ಲ ಆಗುವಂಥದ್ದು. ಹೈಪರ್ ಥೈರಾಯ್ಡಿಸಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮಗು ಸಡನ್ನಾಗಿ ತೂಕ ಕಮ್ಮಿ ಆಗ್ತಾ ಬರುವಂಥದ್ದು, ಮತ್ತು ಆ ಮಗುವಿನಲ್ಲಿ ಕೈಕಾಲಲ್ಲಿ ಟ್ರೆಮರ್ಸ್ ಬರುತ್ತೆ ಅಂತ ಹೇಳ್ತೇವೆ. ಟ್ರೆಮರ್ಸ್ ಅಂತ ಹೇಳಿದ್ರೆ ನಡುಕ ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ, ಸುಮ್ಮನೆ ನಿಂತಿದ್ರೂ ಕೈಕಾಲು ನಡುಕ್ತಾ ಇರುವಂಥದ್ದು, ಮತ್ತು ಕಣ್ಣು ದೊಡ್ಡದಾಗುವಂಥದ್ದು, ಮತ್ತು ಎದೆ ಬಡಿತ ಜಾಸ್ತಿ ಆಗುವಂಥದ್ದು ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಹೈಪರ್ ಥೈರಾಯ್ಡಿಸಮ್ ಇದು ಲಕ್ಷಣಗಳು ಮೇಡಮ್.
1: ಮಕ್ಕಳಲ್ಲಿ ಥೈರಾಯ್ಡ್ ಪರೀಕ್ಷೆಗಳನ್ನ ಯಾವಾಗ ಮಾಡಿಸ್ಬೇಕು ಮೇಡಮ್?
0: ಇದರಲ್ಲಿ ನಾನೀಗ ಹೇಳಿದಂಗೆ ಲಕ್ಷಣಗಳಲ್ಲಿ ಯಾವ್ದಾದ್ರು ಒಂದು ಅಂದರೆ ಸಡನ್ನಾಗಿ ತೂಕ ಜಾಸ್ತಿ ಆಗ್ತಿರೋದು, ಅಥವಾ ಮಗು ತುಂಬ ಆಲಸ್ಯದಲ್ಲಿರೋವಂಥದ್ದು, ಅಥವಾ ಸಡನ್ನಾಗಿ ತೂಕ ಕಮ್ಮಿ ಆಗಿರುವಂಥದ್ದು, ಅಥವಾ ಮಗು ಕೈಕಾಲಲ್ಲಿ ಅದು ನಡುಕ ಬರುವಂಥದ್ದು, ಹಾಗೇನಾದ್ರಿದ್ರೆ ಇಮ್ಮಿಡಿಯೇಟ್ ಆಗಿ ಮಕ್ಕಳ ತಜ್ಞರ ಹತ್ರ ಹೋಗಿ ಡೀಟೇಲ್ಡ್ ಆಗಿ ಪರೀಕ್ಷೆ ಮಾಡಿಸಿ, ಅದು ಮಗುವಿನಲ್ಲಿ ಬ್ಲಡ್ ಟೆಸ್ಟ್ ಅಲ್ಲದೆ ಮಗುವಿನ ಎತ್ತರ ತೂಕ ಎಲ್ಲ ಸರಿಯಾಗಿ ಚೆಕ್ ಮಾಡಿಸಿ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿಸುವಂಥದ್ದು.
1: ಓಕೆ ಮೇಡಮ್, ಹಾಗಿದ್ರೆ ಮಾತಾಡ್ತಾ ಹೇಳಿದ್ರಿ, ಸೊ ಪರೀಕ್ಷೆಗಳನ್ನ ಮಾಡಿಸಿ ಈ ಒಂದು ಸಮಸ್ಯೆನ ಕಂಡುಹಿಡಿಬಹುದು ಅಂತ. ಹಾಗಿದ್ರೆ ಯಾವ ಪರೀಕ್ಷೆಯ ಮೂಲಕ ಈ ಒಂದು ಥೈರಾಯ್ಡ್ ಸಮಸ್ಯೆಯನ್ನು ಪತ್ತೆ ಹಚ್ಚಬಹುದು?
0: ಇದು ರಕ್ತದಲ್ಲಿ ಪರೀಕ್ಷೆ ಮಾಡುವಂಥದ್ದು, ಇದಕ್ಕೆ ಖಾಲಿ ಹೊಟ್ಟೆಲೆ ಮಕ್ಕಳಿಗೆ ಬರಬೇಕು ಅಂತ ಇಲ್ಲ, ಇದು ಸ್ಕ್ರೀನಿಂಗ್ ಟೆಸ್ಟ್ ಇರೋದ್ರಿಂದ ಅಂದರೆ ನಮಗೆ ಮಗುವಿಗೆ ತೊಂದರೆ ಇದೆ ಅಂತ ಕನ್ಫರ್ಮ್ ಆಗಿರೋದಿಲ್ಲ, ಮಕ್ಕಳು ಯಾವಾಗ ಬೇಕಾದರೂ ಬಂದು ಪರೀಕ್ಷೆ ಮಾಡಿಸ್ಬೋದು. ಅಂದರೆ ಎಲ್ಲರಲ್ಲಿ ಥೈರಾಯ್ಡ್ ಅಂತ ಅಂದ ತಕ್ಷಣ ಖಾಲಿ ಹೊಟ್ಟೆಲೆ ಬಂದು ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತೆಲ್ಲ ಇರುತ್ತೆ, ಅದು ಹಾಗಲ್ಲ. ಯಾವಾಗ ಬೇಕಾದರೂ ಬಂದು ಅಂದರೆ ಈಗ ಯಾವಾಗ ಮಗುವಿಗೆ ಸಮಸ್ಯೆ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಅದಕ್ಕೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟ್ ಅಂತ ಮಾಡ್ತೀವಿ, ಅಂದರೆ TSH ಟೆಸ್ಟ್ ಅಂತ ಮಾಡ್ತೇವೆ, ಮತ್ತು ಫ್ರೀ T4 ಲೆವೆಲ್ಸ್ ಅಂತ ಮಾಡ್ತೀವಿ. ಇದೆರಡೂ ಗ್ರಂಥಿ ಥೈರಾಯ್ಡ್ ಗ್ರಂಥಿಯಿಂದ ಬರುವಂತಹ ಹಾರ್ಮೋನ್ಗಳು, ಈ ಟೆಸ್ಟನ್ನು ಮಾಡಿಸ್ಬೇಕಾಗುತ್ತೆ. ಇನ್ ಕೇಸ್ ಇದು ಥೈರಾಯ್ಡ್ ಸಮಸ್ಯೆ ಇದೆ ಅಂತ ಗೊತ್ತಾದ್ಮೇಲೆ ಮಕ್ಕಳಲ್ಲಿ ನಾವು ಮಗುವಿಗೆ ಕತ್ತಿಗೆ ಸ್ಕ್ಯಾನ್ ಮಾಡಿಸ್ಬೇಕಾಗುತ್ತೆ, ಅದಕ್ಕೆ ಅಲ್ಟ್ರಾಸೌಂಡ್ ನೆಕ್ ಅಂತ ಹೇಳ್ತೀವಿ, ಅಂದರೆ ಥೈರಾಯ್ಡ್ ಗ್ರಂಥಿ ದಪ್ಪದಾಗಿದೆಯಾ ದೊಡ್ಡದಾಗಿದೆಯಾ, ಬೇರೆ ಏನಾದರೂ ತೊಂದರೆ ಇದೆಯಾ, ಈಗ ಆಟೋಇಮ್ಯೂನ್ ಇನ್ಫೆಕ್ಷನ್ ಏನಾದರೂ ಇದೆಯಾ ಅಂತ ನೋಡ್ತೀವಿ. ಮತ್ತು ಆಟೋಇಮ್ಯೂನ್ ಇನ್ಫೆಕ್ಷನ್ ಏನಾದರೂ ಇದೆ ಅಂತ ಗೊತ್ತಾದರೆ ಅದಕ್ಕೆ ಆ್ಯಂಟಿಬಾಡೀಸ್ ಲೆವೆಲ್ಸ್ ಅಂತ ಮಾಡ್ತೀವಿ, ಅದು ಕೂಡ ರಕ್ತ ಪರೀಕ್ಷೆನೇ, ಅದೊಂದು ಮಾಡಿಸಿ ಈಗ ಅದು ಕನ್ಫರ್ಮ್ ಆದರೆ ಮತ್ತು ಕೆಲವೊಂದು ಮಕ್ಕಳಲ್ಲಿ ನಾವು FNAC ಮಾಡಬೇಕಾಗುತ್ತೆ, ಅಂದರೆ ಥೈರಾಯ್ಡ್ ಗ್ರಂಥಿಗೆ ಒಂದು ಸೂಜಿ ಪರೀಕ್ಷೆ ಮಾಡಿ ಅದು ಯಾವುದರಿಂದ ಆಗಿರ್ಬೋದು ಅಂತ ಚೆಕ್ ಮಾಡೋಕ್ಕೋಸ್ಕರ ರಕ್ತ ಪರೀಕ್ಷೆ ಸೂಜಿ ಪರೀಕ್ಷೆ ಮಾಡ್ತೇವೆ. ಸೊ ಪ್ರೈಮರಿಲಿ ನಾವು ಮಗುವಿಗೆ ರಕ್ತ ಪರೀಕ್ಷೆ ಒಂದೇ ಮಾಡುವಂಥದ್ದು ಮೇಡಮ್.
1: ಹಾಗಿದ್ರೆ ಇದಕ್ಕೆಲ್ಲ ಚಿಕಿತ್ಸೆ ಅಥವಾ ಔಷಧಿಗಳು ಎಷ್ಟು ಕಾಲ ತೆಗೆದುಕೊಳ್ಬೇಕಾಗುತ್ತೆ?
0: ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಅಲ್ಲಿ ಅಂದರೆ ಅದಕ್ಕೆ ನಾನು ಮೊದಲೇ ಹೇಳಿದಾಗೆ ಕಾರಣ ಒಂದು ಗ್ರಂಥಿಯೇ ಇಲ್ಲದಿದ್ದರೆ ಅಥವಾ ಉತ್ಪಾದನೆಯಲ್ಲಿ ಏನಾದರೂ ಸಮಸ್ಯೆ ಅಥವಾ ದೋಷ ಇದ್ದರೆ ಬರುವಂತಹ ತೊಂದರೆ. ಇದು ಮಗುವಿನ ಬಾಡಿಯಲ್ಲೇ ಇಲ್ದಿರೋ ಕಾರಣ ಮಗು ಹುಟ್ಟಿದಾಗ್ಲಿಂದ ಮಗು ಸಾಯೋ ತನಕ ಆ ಮಾತ್ರೆಗಳನ್ನು ಕೊಡಬೇಕಾಗಿರುವಂಥದ್ದು ಔಷಧಿನ. ಮತ್ತು ಈಗ ಆಟೋಇಮ್ಯೂನ್ ಡಿಸೀಸಸ್ ಕೂಡ ಹೇಳಿದ್ನಲ್ಲ, ಅದು ಹೈಪೋಥೈರಾಯ್ಡಿಸಮ್. ಯೂಶ್ವಲಿ ಥೈರಾಯ್ಡ್ ಸಮಸ್ಯೆಯಲ್ಲಿ ನಾವು ಲೈಫ್ ಟೈಮ್ ಔಷಧಿ ಕೊಡಬೇಕಾಗುತ್ತೆ, ಅದರಿಂದ ಬರುವಂಥ ಸೈಡ್ ಎಫೆಕ್ಟ್ಸ್ ಎಲ್ಲ ತುಂಬ ಕಮ್ಮಿ. ಅಂದರೆ ಬೇರೆ ಏನಾದರೂ ಈಗ BP ಶುಗರಿಗೆ ಮಾತ್ರೆ ತೊಗೊಂಡು ಇದು ಲೈಫ್ ಟೈಮ್ ತೊಗೊಳ್ಬೇಕು, ಅವ್ರಿಗೆ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತೆ ಈ ಥರ ಥೈರಾಯ್ಡ್ ಸಮಸ್ಯೆಗೂ ಏನಾದ್ರೂ ಆಗುತ್ತಾ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ಈ ಮಾತ್ರೆ ತೊಗೊಳ್ಳೇಬೇಕಾಗುತ್ತೆ. ಇದು ಯೂಶ್ವಲಿ ಲೈಫ್ ಟೈಮ್ ಮೆಡಿಕೇಶನ್ಸ್ ಇರುತ್ತೆ ಮೇಡಮ್.
1: ಓಕೆ, ಅಂದರೆ ಈ ಕಾಯಿಲೆ ಬಂದ ನಂತರ ಒಂದು ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ವಾ?
0: ಒಂದು ನಾವು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ನಮ್ಮದು ನಮಗೆ ಅದೊಂಥರ ವರ ಥರ ಅಂದರೆ ಈಗ ನಮ್ಮ ಭಾರತದಲ್ಲಿ ಟ್ರೀಟೇಬಲ್ ಕಾಸ್ ಫಾರ್ ಇಂಟೆಲೆಕ್ಚುಯಲ್ ಡಿಸೆಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ಬುದ್ಧಿಮಾಂದ್ಯಕ್ಕೆ ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ಕೇಳಿದ್ರೆ

0: ಒಂದೇ ಒಂದು ರೋಗ, ಅದು ಕಂಜನೈಟಲ್ ಹೈಪೋಥೈರಾಯ್ಡಿಸಮ್. ಅದಕ್ಕೆ ಸರಿಯಾದ ಟೈಮಲ್ಲಿ ಸರಿಯಾದ ಔಷಧಿ ಸರಿಯಾದ ಡೋಸ್ ಕೊಟ್ಟರೆ ಆ ಮಗು ಕಂಪ್ಲೀಟ್ ಆಗಿ ನಾರ್ಮಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಬುದ್ಧಿಯಿಂದಾಗಲಿ ಬೆಳವಣಿಗೆಯಿಂದಾಗಲಿ ಎಲ್ಲ ಥರದ್ರಲ್ಲೂ ಮಗುವಿಗೆ ತುಂಬ ಹೆಲ್ಪ್ ಆಗುವಂಥದ್ದು ಇದು. 100% ಟ್ರೀಟಬಲ್ ಕಾಸ್ ಇರುತ್ತೆ. ಅಂದರೆ ಬುದ್ಧಿಮಾಂದ್ಯ, ಆ ಮಗುವಿಗೆ ಥೈರಾಯ್ಡು ಸಮಸ್ಯೆ ಇದೆ ಅಂತ ಗೊತ್ತೇ ಆಗಿರಲ್ಲ, ಅದು ಹೇಳೋ ತನಕ ಗೊತ್ತೇ ಆಗಿರಲ್ಲ. ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟರೆ ಅದು ತುಂಬ ಉಪಯೋಗ ಆಗುವಂಥದ್ದು ಮೇಡಮ್. ಮತ್ತು ಅದೇ ಬೇರೆ ಮಕ್ಕಳಿಗೂ ಈಗ ನಾನು ಹೇಳ್ದಂಗೆ ತುಂಬ ಆಲಸ್ಯ ಇರುತ್ತೆ, ಅಥವಾ ಮೊದಲೆಲ್ಲ ಚೆನ್ನಾಗಿ ಓದ್ತಿದ್ರು ಮತ್ತೆ ಡಲ್ ಆಗ್ತಾ ಹೋಗ್ತಿದ್ರು, ಅಥವಾ ತುಂಬ ದಪ್ಪ ಆಗಿದ್ರು, ಅಥವಾ ತುಂಬ ಚಿಕ್ಕದಾಗಿದ್ರು ಅಷ್ಟು ಬೆಳೀತಾ ಇಲ್ಲ, ಆ ಥರ ಮಕ್ಕಳಿಗೂ ಅಷ್ಟೇ, ನಾವು ಸರಿಯಾದ ಟೈಮಲ್ಲಿ ಸರಿಯಾದ ಔಷಧಿಯನ್ನು ಶುರು ಮಾಡಿದ್ರೆ ಆ ಮಕ್ಕಳು ಬೇರೆ ಮಕ್ಕಳ ಹಾಗೆ ನಾರ್ಮಲ್ ಆಗಿ ಜೀವನ ಶೈಲಿಯನ್ನು ಮಾಡಿಸೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಈ ಸಮಸ್ಯೆ ಕಂಡು ಬಂದಂಥ ಮಕ್ಕಳಿಗೆ ಆಹಾರ ಕ್ರಮ ಹೇಗಿರಬೇಕು ಮೇಡಮ್?
0: ಇದು ಯೂಶ್ವಲಿ ಬ್ಯಾಲೆನ್ಸ್ ಡಯಟ್ ಅಂತಲೇ ಹೇಳ್ತೀವಿ. ಈಗ ಪ್ರಸ್ತುತ ಈಗ ಥೈರಾಯ್ಡ್ ಸಮಸ್ಯೆ ಮಕ್ಕಳಲ್ಲಿ ಜಾಸ್ತಿ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಮತ್ತು ಬ್ಯಾಲೆನ್ಸ್ ಡಯಟ್ ಇಲ್ಲದೇ ಇರೋದು. ಅಂದರೆ ದೈಹಿಕ ಚಟುವಟಿಕೆಗಳು ಕಮ್ಮಿಯಾಗಿ ಮತ್ತು ಈ ಥರ ಜಂಕ್ ಫುಡ್ ಜಾಸ್ತಿ ಆಗಿರೋದ್ರಿಂದ ಥೈರಾಯ್ಡ್ ಸಮಸ್ಯೆಗೆ ಸ್ವಲ್ಪ ರೆಸಿಸ್ಟೆನ್ಸ್ ಎಲ್ಲ ಜಾಸ್ತಿ ಆಗಿರೋಂಥದ್ದು. ಸೊ ಆದಷ್ಟು ಬ್ಯಾಲೆನ್ಸ್ಡ್ ಡಯಟ್ ಊಟದಲ್ಲಿ ತರಕಾರಿ ಹಣ್ಣು ಬೇಳೆ ಅನ್ನ ಮುದ್ದೆ ಎಲ್ಲನೂ ಇರಬೇಕಾಗಿರೋಂಥದ್ದು. ಎರಡನೇದು ಮಕ್ಕಳು ಬರೀ ಮೊಬೈಲು ಅಥವಾ ಟಿ ವಿ ಅದರಲ್ಲಿ ಬಿಟ್ಟು ಅದನ್ನು ಬಿಟ್ಟು ದೈಹಿಕವಾಗಿ ಆಕ್ಟಿವಿಟೀಸ್ನ ಜಾಸ್ತಿ ಮಾಡುವಂಥದ್ದು. ಇನ್ನೊಂದು ಅಯೋಡೈಸ್ಡ್ ಸಾಲ್ಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಕಾರಣ ಮೊದಲೆಲ್ಲ ತುಂಬ ಇತ್ತು, ಅಯೋಡಿನಿಂದ ಮಗುವಿಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗ್ತಿತ್ತು ಕಮ್ಮಿಯಾಗಿ. ಈಗ ಆಲ್ಮೋಸ್ಟ್ ಈಗ ಅಷ್ಟು ಇಲ್ಲ. ಈಗ ಅಯೋಡಿನ್ ಇರುವಂತಹ ಉಪ್ಪನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡಿದರೆ ಇದು ಉಪಯುಕ್ತ ಆಗುವಂಥದ್ದು. ಅದು ಬಿಟ್ಟರೆ ನಾರ್ಮಲ್ ಆಗಿರೋರಿಗೂ ಮತ್ತು ಥೈರಾಯ್ಡ್ ಸಮಸ್ಯೆ ಇದ್ದವರಿಗೂ ಊಟ ತಿಂಡಿ ಅಥವಾ ದೈಹಿಕ ಬೇರೆದರಲ್ಲಿ ಅಷ್ಟು ಡಿಫ್ರೆನ್ಸ್ ಏನು ಇರಲ್ಲ ಮೇಡಮ್.
1: ಓಕೆ, ಹಾಗಿದ್ರೆ ಅಯೋಡಿನ್ ಕೊರತೆಯಿಂದ ಈ ಥೈರಾಯ್ಡ್ ಸಮಸ್ಯೆ ಉಂಟಾಗುತ್ತೆ. ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಯಾವ ರೀತಿಯ ಅಪಾಯಗಳು ಉಂಟಾಗಬಹುದು?
0: ಅದೇ ಮಕ್ಕಳಲ್ಲಿ ಗೊತ್ತಾಗ ಫಸ್ಟ್ ಆಫ್ ಆಲ್ ಈಗ ಎಲ್ಲ ಆಸ್ಪತ್ರೆಯಲ್ಲೂ ಇದು ಯೂನಿವರ್ಸಲ್ ಸ್ಕ್ರೀನಿಂಗ್ ಮಾಡಲಿಲ್ಲದಿದ್ದರೆ ಆ ಮಗು ತಂದೆ ತಾಯಂದಿರಿಗೂ ಗೊತ್ತಾಗಲ್ಲ, ಡಾಕ್ಟ್ರಿಗೂ ವೈದ್ಯರಿಗೂ ಗೊತ್ತಾಗಲ್ಲ ಮಗುವಿಗೆ ಈ ಥರ ಕಂಜನೈಟಲ್ ಹೈಪೋಥೈರಾಯ್ಡಿಸಮ್ ಸಮಸ್ಯೆ ಇದೆ ಅಂತ. ಸೊ ಇದು 6 ತಿಂಗಳು 7 ತಿಂಗಳು ಆದಮೇಲೆ ನಾವು ನೋಟಿಸ್ ಮಾಡಿದರೆ ಅಥವಾ 2 ವರ್ಷ ಆದಮೇಲೆ ಮಗುವಿನಲ್ಲಿ ಈ ಥರ ತೊಂದರೆ ಇದೆ ಅಂತ ನೋಟಿಸ್ ಮಾಡೋಷ್ಟರಲ್ಲಿ ಮಗು ಆಲ್ರೆಡಿ ಮೆದುಳು ಡ್ಯಾಮೇಜ್ ಆಗಿರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮೆದುಳು ಬೆಳವಣಿಗೆಗೆ ತುಂಬ ಕೊರತೆ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಮಗುವಿಗೆ ಬುದ್ಧಿಮಾಂದ್ಯತೆ ತುಂಬ ಜಾಸ್ತಿ ಇರುತ್ತೆ. ಅಂದರೆ ಅಷ್ಟು ಮಗುವಿಗೆ ಏನೂ ಗೊತ್ತಾಗ್ತಿರಲ್ಲ, ಅಥವಾ ಬೆಳವಣಿಗೆಯಲ್ಲಿ ಸಮಸ್ಯೆ ಇರುವಂಥದ್ದು, ಮಗುವಿನ ಎತ್ತರ ತೂಕ ಎಲ್ಲದಲ್ಲೂ ಸಮಸ್ಯೆ ಇರುವಂಥದ್ದು, ಚರ್ಮದಲ್ಲಿ ದಪ್ಪಾಗುವಂಥ ಸಮಸ್ಯೆ ಇರ್ಬೋದು, ಇದೆಲ್ಲ ಆಗ್ತಾ ಹೋಗುತ್ತೆ. ಮತ್ತು ಮಕ್ಕಳಲ್ಲಿ ನೋಡಿದರೆ ಹಾರ್ಟಿಗೆ ಸಮಸ್ಯೆ ಜಾಸ್ತಿ ಇರುತ್ತೆ. ಹೈಪೋಥೈರಾಯ್ಡಿಸಮಲ್ಲಿ ಹಾರ್ಟಿಗೆ ಬ್ಲಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಹೈಪರ್ ಥೈರಾಯ್ಡಿಸಮಲ್ಲಿ ಎದೆ ಬಡಿತ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಇದೆರಡರಿಂದನೂ ಮಗುವಿಗೆ ಸಮಸ್ಯೆ ಆಗುವಂಥದ್ದು. ಮತ್ತು ಅದು ಸರಿಯಾದ ಟೈಮಲ್ಲಿ ಅದು ಟ್ರೀಟ್ಮೆಂಟ್ ಕೊಡದಿದ್ದರೆ ಮಗುವಿನ ದೈಹಿಕವಾಗಿಯೂ ಮಾನಸಿಕ ಆರೋಗ್ಯಕ್ಕೂ ತುಂಬ ತೊಂದರೆ ಬರುವಂಥದ್ದು ಮೇಡಮ್.
1: ಹಾಗಿದ್ರೆ ಈ ಥೈರಾಯ್ಡ್ ಸಮಸ್ಯೆ ಬರದಂತೆ ಮುಂಜಾಗ್ರತೆ ಕ್ರಮಗಳನ್ನ ವಹಿಸೋದಾದ್ರೆ ಮೇಡಮ್?
0: ಥೈರಾಯ್ಡು ಮೊದಲೆಲ್ಲ ಅದೇ ದೊಡ್ಡವರಿಗೆ ಅಥವಾ ಗರ್ಭಿಣಿಯರಿಗೆ ಮಾತ್ರ ಬರುತ್ತೆ ಅಂತ ಅಂದ್ಕೊಂಡಿರೋದು ಈಗ ತಪ್ಪು. ಈಗ ನಾ ಹೇಳಿದಾಗಿ ಲಕ್ಷಣಗಳು ಎಲ್ಲ ತಂದೆ ತಾಯಂದಿರಿಗೂ ತಿಳ್ಕೊಳ್ಬೇಕಾಗುತ್ತೆ. ಎರಡನೇದು ಮಕ್ಕಳು ನಾರ್ಮಲ್ ಇದ್ದರೂ ಇಲ್ಲದಿದ್ರೂ ಪ್ರತಿ 6 ತಿಂಗಳಿಗೊಂದ್ಸತಿ ಮಕ್ಕಳ ತಜ್ಞರ ಹತ್ರ ಬಂದು ಮಗುವಿಗೆ ಹೆಲ್ತ್ ಚೆಕಪ್ ಮಾಡಿಸ್ಬೇಕಾಗಿರೋದು ತುಂಬ ಒಳ್ಳೆಯದು. ಯಾಕಂದರೆ ಆ ಟೈಮಲ್ಲಿ ನಾವು ಮಕ್ಕಳ ತಜ್ಞರು ಮಗುವಿನ ಎತ್ತರ ಮತ್ತು ತೂಕ ಎಲ್ಲ ಚೆಕ್ ಮಾಡ್ತೀವಿ. ಈಗ ಮಗು ಆ ಏಜಿಗೆ ತೂಕ ಜಾಸ್ತಿ ಆಗಿದೆ ಅಥವಾ ಆ ಏಜಿಗೆ ಮಗು ಹೈಟ್ ಕಮ್ಮಿ ಇದೆ ಅಷ್ಟು ಎತ್ತರ ಇಲ್ಲ ಅಂತೆಲ್ಲ ಹೇಳುವಾಗ ಇದೆಲ್ಲ ರೆಡ್ ಫ್ಲ್ಯಾಗ್ ಸೈನ್ಸ್ ಅಂತ ಹೇಳ್ತೀವಿ. ಯಾಕೆ ಅಂತೆಲ್ಲ ನಾವು ಪರೀಕ್ಷೆ ಮಾಡಬೇಕಾಗುತ್ತೆ. ಸೊ ಪ್ರತಿ 6 ತಿಂಗಳಿಗೊಮ್ಮೆ ಮಗುವಿನ ಎತ್ತರ ತೂಕ ಮತ್ತು ಮಕ್ಕಳ ತಜ್ಞರಲ್ಲಿ ಬಂದು ತೋರಿಸ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಇದು ತುಂಬ ಜನಕ್ಕೆ ಇದರ ಲಕ್ಷಣಗಳು ಅಷ್ಟು ಗೊತ್ತಿರಲ್ಲ. ಬೇರೆ ಏನಾದ್ರು ಇದು ನಾರ್ಮಲ್ ಇರ್ಬೋದು, ನಾವು ಸಣ್ಣವ್ರು ಇರಬೇಕಾದ್ರೆ ನಾವು ಸಣ್ಣ ಇದ್ವಿ, ನಾವು ಸಣ್ಣವ್ರು ಇರಬೇಕಾದ್ರೆ ದಪ್ಪ ಇದ್ವಿ ಅಂತೆಲ್ಲ ತಂದೆ ತಾಯಂದಿರಲ್ಲಿ ಮನಸ್ಸಲ್ಲಿರುವಂಥದ್ದು. ಅದನ್ನೆಲ್ಲ ತೆಗೆದು ಒಂದ್ಸತಿ ಪ್ರತಿ 6 ತಿಂಗಳಿಗೆ ಬಂದು ಮಕ್ಕಳ ತಜ್ಞರ ಹತ್ರ ತೋರಿಸ್ಬೇಕಾಗಿದೆ ಅಂತ ನಾ ಹೇಳ್ತೀನಿ ಮೇಡಮ್.
1: ಓಕೆ, ಕೊನೆಯದಾಗಿ ನಮ್ಮ ಜನಧ್ವನಿ ಕೇಳುಗರಿಗೆ ಅಥವಾ ಪೋಷಕರಿಗೆ ನಿಮ್ಮ ಸಲಹೆಯನ್ನು ತಿಳಿಸೋದಾದ್ರೆ ಮೇಡಮ್?
0: ಥೈರಾಯ್ಡ್ ಅನ್ನುವಂಥದ್ದು ಇದಕ್ಕೆ ಟ್ರೀಟ್ಮೆಂಟ್ ಖಂಡಿತವಾಗ್ಲೂ ಇದೆ. ಜಾಸ್ತಿ ಆದರೂ ಇದೆ, ಕಮ್ಮಿ ಆದರೂ ಇದೆ. ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲದೇ ಇರುವ ರೋಗ ಅಲ್ಲ ಇದು. ಸೊ ಇದು ಸರಿಯಾದ ಸಮಯಕ್ಕೆ ಬಂದು ಇದನ್ನು ಕರೆಕ್ಟಾಗಿ ತೋರಿಸಿದರೆ ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಇದನ್ನು ಬಂದು ಅಪ್ರೋಚ್ ಮಾಡಬೇಕು ಅಂತ ನಾ ಹೇಳ್ತೇನೆ ಮೇಡಮ್.
1: ಬಹಳ ಸಂತೋಷ ಮ್ಯಾಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಅದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಮೇಡಮ್.
0: ಥ್ಯಾಂಕ್ ಯು.

0: ಕೇಳುಗರೆ, ಇದುವರೆಗೂ ಕೇಳ್ತಾ ಇದ್ರಿ ಮಕ್ಕಳಲ್ಲಿ ಥೈರಾಯ್ಡ್ ಸಮಸ್ಯೆ ಹೇಗೆ ಎಂಬುದರ ಕುರಿತು ಮಾಹಿತಿಯನ್ನು ನೀಡಿದವರು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾ ವೈದ್ಯನಾಥ್ರವರು. ಇದು ಇವತ್ತಿನ ಆರೋಗ್ಯ ದಂಗಳ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರಿನ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ.
1: ಆರೋಗ್ಯದಿಂದಲೇ ಸಕಲ ಸೌಭಾಗ್ಯ.
2: ಮಾನವನ ಜೀವನಕ್ಕೆ ಆರೋಗ್ಯವೇ ಭಾಗ್ಯ.
1: ಮಾನಸಿಕ,
2: ದೈಹಿಕ,
1: ಸಾಮಾಜಿಕ ಸುಸ್ಥಿತಿ,
2: ಮಹಿಳೆಯರು,
1: ಮಕ್ಕಳು,
2: ಹಿರಿಯರು,
1: ಅದಿಹರೆಯದವರ ಸ್ವಾಸ್ಥ್ಯ ಆರೋಗ್ಯದ ಸುಸ್ಥಿರತೆಯೆಡೆಗೆ ಕೊಂಡೊಯ್ಯುವ ಕಾರ್ಯಕ್ರಮವೇ ಆರೋಗ್ಯ ತಂಗಳ.
2: ತಪ್ಪದೇ ಕೇಳಿ ಪ್ರತಿ ಬುಧವಾರ ಬೆಳಿಗ್ಗೆ 9:20, ಮರುಪ್ರಸಾರ ಶುಕ್ರವಾರ ಸಂಜೆ 6:50.
1: ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿಯಲ್ಲಿ.
3: ಪ್ರಿಯ ಕೇಳುಗರೆ, ಇದುವರೆಗೂ ಮಕ್ಕಳಲ್ಲಿ ಕಂಡುಬರುವ ಥೈರಾಯ್ಡ್ ಸಮಸ್ಯೆ ಕುರಿತು ಸರಗೂರಿನ ವಿವೇಕಾನಂದ ಸ್ಮಾರಕ ಆಸ್ಪತ್ರೆಯ ಮಕ್ಕಳ ಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸುಷ್ಮಾರವರ ಜೊತೆಗಿನ ಆರೋಗ್ಯದಂಗಳ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಯುವ ಚೇತನ SVYM ನ VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗದ ಅನುಭವ ಕುರಿತು HDKOTE ತಾಲೂಕಿನ ಅಂತರಸಂತೆಯ ಶ್ರೀಯುತ ಸುದೀಪ್ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಪ್ರಸಾರ.

0: ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗಳಿಯ ಶ್ರೀಕಾಂತ್ ಸರಗೂರು. ಪ್ರಿಯ ಕೇಳುಗರೆ, ತಮ್ಮೆಲ್ಲರಿಗೂ ಎಂದಿನಂತೆ ಯುವಚೇತನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರ ಕೆಂಚನಹಳ್ಳಿಯಲ್ಲಿ ಸಿಗುವಂತಹ ವೃತ್ತಿಪರ ತರಬೇತಿಗಳಲ್ಲಿ ಒಂದಾದ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ಕ್ಷೇತ್ರದಲ್ಲಿ ತಮ್ಮ ಒಂದು ಕೌಶಲ್ಯವನ್ನು, ತಮ್ಮ ಒಂದು ಜ್ಞಾನವನ್ನು ವೃದ್ಧಿಸಿಕೊಂಡು ಈ ತರಬೇತಿಯ ಮೂಲಕ ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಶುರು ಮಾಡಿ ತಮ್ಮದೇ ಆದಂಥ ಒಂದು ಮೊಬೈಲ್ ಅಂಗಡಿಯನ್ನು ತೆರೆದು ಸ್ವಉದ್ಯೋಗವನ್ನು ಮಾಡಿದ ಕುರಿತು, ಈ ತರಬೇತಿಯಿಂದ ಆದಂತಹ ಕಲಿಕೆಯ ಕುರಿತು, ಒಟ್ಟಾರೆಯಾಗಿ ಕೆಂಚನಹಳ್ಳಿಯಲ್ಲಿ ಸಿಗ್ತಿರುವಂಥ ವಿವಿಧ ರೀತಿಯ ತರಬೇತಿಗಳು ಯುವಕರ ಒಂದು ಸಬಲೀಕರಣಕ್ಕಾಗಿ ಮತ್ತು ಯುವಕರ ಒಂದು ಕೌಶಲ್ಯಾಭಿವೃದ್ಧಿಗಾಗಿ ಎಷ್ಟೆಲ್ಲ ಸಹಾಯಕಾರಿಯಾಗಿದೆ ಅನ್ನೋದು ಕುರಿತು ತಮ್ಮ ಅನುಭವದ ಮುಖಾಂತರ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ಹೆಚ್ಚಿಕೋಟೆ ತಾಲೂಕಿನ ಅಂತರಸಂತೆ ಗ್ರಾಮದ ನಿವಾಸಿಯಾದಂಥ ಶ್ರೀಯುತ ಸುದೀಪ್ ಅವರು. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿಯೋಣ. ಸುದೀಪ್ ಅವರು, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
1: ನಮಸ್ತೆ ಸರ್.
0: ಮೊದಲಿಗೆ ತಮ್ಮ ಒಂದು ಪರಿಚಯವನ್ನ ನಮ್ಮ ಕೇಳುವುದರಿಗೆ ಮಾಡಿಕೊಡಿ.
1: ನನ್ನ ಹೆಸರು ಸುದೀಪ್ ಅಂತ. ಹೆಚ್ಚಿಕೋಟೆ ತಾಲೂಕು ಮೈಸೂರು ಜಿಲ್ಲೆ ವಿಲೇಜ್ ಸತ್ಕೇಹುಂಡಿ. ನಾನು SSLC ಮಾಡಿದ್ದೇನೆ, ಓದಿದ್ದೇನೆ.
0: ಎಷ್ಟು ವರ್ಷ ಆಗಿತ್ತು SSLC ಮುಗಿದು? ಎಷ್ಟು ವರ್ಷಗಳ ಕಾಲ ತಾವು ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ರಿ?
1: SSLC ಮುಗಿದು 5-6 ವರ್ಷ ಆಗಿತ್ತು ಸರ್. ವ್ಯವಸಾಯ ಮಾಡ್ತಿದ್ರು, ಆಗ ನಾನು ಮೈಸೂರಿಗೆ ಓಟ ಕೆಲಸಕ್ಕೆ ಹೋಗಿದೆ ಸರ್. ಮಾಡ್ತಿದ್ದು ಆಗ ಅಲ್ಲೂ ಯಾಕೋ ಕೆಲಸ ರುಚಿಸ್ಕೊಂಡು ಬಿಟ್ಟಿದೆ ಸರ್. ಅವಾಗ ನಮ್ ತಂದೆ ಹುಣಸಮರ ವ್ಯಾಪಾರ ಮಾಡ್ತಿದ್ರು, ಅದ ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಸರ್. ಅವಾಗ ಹಿಂಗೆ 6 ಗಂಟೆ ಕೆಂಚಳ್ಳಿ ಈ ತರ ಟ್ರೈನಿಂಗ್ ಇದೆ ಅಂತ ಅನ್ಕೆ 7 ಗಂಟೆ ನಾನು ಸ್ವಲ್ಪ ಟ್ರೈ ಮಾಡೋ ಅಂತ ಹೋದೆ ಸರ್.
0: ವ್ಯವಸಾಯ ಬಿಟ್ಟು ತಾವು ಬೇರೆ ಎಲ್ಲೆಲ್ಲ ಹೋಗಿ ಹೊರಗಡೆ ಕೆಲಸ ಮಾಡ್ಕ ಬರ್ತಾ ಇದ್ರಿ
1: ಸರ್? ಹೊರಗಡೆ ಅಂದ್ರೆ ಒಂದ 7-8 ತಿಂಗಳು ಮೈಸೂರಲ್ಲಿದ್ದೆ ಸರ್. ಅಲ್ಲಿ ಅದು ರಿಸ್ಕ್ ಆಗಟ್ಟ ಬಂದು ವ್ಯವಸಾಯನೇ ಮಾಡ್ತಿದ್ವಿ ಸರ್. ನಮ್ಮದು ಸರ್ ಹೋಟ್ಲ್ ಸರ್.
0: ಹೋಟೆಲ್ ಕೆಲಸ ಮಾಡ್ತಾ ಇದ್ರಿ? ತಾವು SSLC ಶಿಕ್ಷಣವನ್ನ ಮುಗಿಸಿದ್ರು, ಪ್ರಸ್ತುತವಾಗಿ ತಾವು ಕೃಷಿ ಕುಟುಂಬದಿಂದ ಬಂದಿರು, ಕೃಷಿ ಮಾಡ್ಕೊಂಡಿರ್ಬೋದಾಗಿತ್ತು ಅಥವಾ ಸ್ವಗ್ರಾಮದಲ್ಲಿ ಏನಾದ್ರು ಒಂದು ವೃತ್ತಿಯನ್ನ ಮಾಡ್ಬೋದಾಗಿತ್ತು. ಆದ್ರೆ ತಾವು ಮೈಸೂರಿಗೆ ಹೋಗಿ ಕೆಲಸ ಮಾಡುವಂತಿದ್ದು ಮತ್ತೆ ಅಲ್ಲಿ ನಿಮ್ಮ ಸಂಪಾದನೆ ಆಗಿರ್ಬೋದು, ಅಲ್ಲಿನ ಜೀವನ ನಿರ್ವಹಣೆ ಆಗಿರ್ಬೋದು,
1: ಕಷ್ಟ ಇತ್ತು ಸರ್. ಕಷ್ಟ ನೋಡಕ್ ಅಲ್ಲಿ ಬಂದ್ಬಿಟ್ಟು ಸರ್. ಆಗ ಹಿಂಗೆ ನಮ್ಮ ಅಣ್ಣದಿರು 7 ಗಂಟೆ ಕೆಂಚಳ್ಳಿ ಮೂವ್ಮೆಂಟ್ ಅಲ್ಲಿ ಟ್ರೈನಿಂಗ್ ಇದೆ, ಮೊಬೈಲ್ ಟ್ರೈನಿಂಗ್ ಮತ್ತೆ ಎಲೆಕ್ಟ್ರಿಕಲ್ ಮತ್ತೆ ನಾನಾ ತರ ಟ್ರೈನಿಂಗ್ ಗಳಿದೆ, ಹೋಗು ಸೇರ್ಕೊಂಡ್ ಅಂದ್ರೆ ಸರ್. ನಾನು ಸೇರ್ಕೊಂಡ್ಮೇಲೆ ಹೋಗಿ ಒಂದು ಟ್ರೈನಿಂಗ್ ಮುಗಿದ ನಂತರ ಒಂದು ವರ್ಷ ಆದ್ಮೇಲೆ ಹಂಗೆ ಇಟ್ಟಿ ಸರ್. ನಾನು
0: ಈ ತರಬೇತಿ ಬಗ್ಗೆ ತಮ್ಗೆ ಮಾಹಿತಿಯನ್ನು ನೀಡಿದವ್ರು ಯಾರು
1: ಸರ್? ವಿನೋದ್ ಅಂತ ಸರ್, ವಿನೋದ್ ಕುಮಾರ್ ಅಂತ ಸರ್. ಅವರು ಟ್ರೈನಿಂಗ್ ತಗೊಂಡಿದ್ದಾರೆ, ಎಲೆಕ್ಟ್ರಿಕಲ್ ಟ್ರೈನಿಂಗ್ ತಗೊಂಡಿದ್ದು ನಮ್ಮ ಅಣ್ಣ ಸರ್.
0: ಅಂದ್ರೆ ನಿಮ್ಮ ಅಣ್ಣನವರು ನಮ್ಮ ಕೆಂಚನಹಳ್ಳಿ ಕೇಂದ್ರದಲ್ಲಿ ಎಲೆಕ್ಟ್ರಿಕಲ್ ತರಬೇತಿಯನ್ನು ಪಡ್ಕೊಂಡಿದ್ರು, ಅವ್ರ ಮುಖಾಂತರ ತಮ್ಗೆ ಈ ಮೊಬೈಲ್ ರಿಪೇರಿ ಬಗ್ಗೆ ಮಾಹಿತಿ ಸಿಕ್ತು.
1: ಹೌದು ಸರ್.
0: ಈ ತರ ಮಾಹಿತಿ ಸಿಕ್ಕಿದಂತ ಸಂದರ್ಭದಲ್ಲಿ ತಮ್ಗೆ ಈ ಮೊಬೈಲ್ ತರಬೇತಿ ಬಗ್ಗೆ ಸ್ವಲ್ಪನಾದ್ರೂ ತಿಳುವಳಿಕೆ ಅಥವಾ ಜ್ಞಾನ ಇತ್ತ, ಅಥವಾ ಪ್ರಥಮವಾಗಿ ಆ ಕ್ಷೇತ್ರದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಬಂತ
1: ಸರ್? ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು ಸರ್ ನಮ್ಗೆ. ನಾನು ಮನೇಲಿ ಕುಂತಾಗ ಏನಾದ್ರು ರಿಪೇರಿ ಮಾಡೋದು ಮತ್ತೆ ಮೊಬೈಲ್ ಬಿಚ್ಚೋದು ಏನಾರ ಹೋಗಿದ್ದೆ ನೋಡೋದು ಅಂತ ಎಲ್ಲ ತರನು ಟ್ರೈ ಮಾಡ್ತೀವಿ ಸರ್. ನಾನು ಅದ್ರ ಬೇಸಿಕ್ ಮೇಲೆ ಸರ್ ನಾನು ನಮ್ಮ ಅಣ್ಣಂಗೆ ಹೇಳಿದ್ಲೆ ನನ್ಗೆ ಬಿಡು ಈ ಚಾನ್ಸ್ ಬಿಡಕ್ ಆಗಲ್ಲ ಅನ್ಬಿಟ್ಟು ಹೋಗಿದ್ದು ಸರ್. ಓದ್ ತಿಳ್ಸಿದ್ಮೇಲೆ ನಾನು ಪರವಾಗಿಲ್ಲ ಸರ್.
0: ತಮ್ಮ ಮನೇಲಿ ಹೇಳಿದ್ರ ಈ ತರ ತರಬೇತಿ ಸಿಗ್ತಾ ಇದೆ, ನಾನು ತರಬೇತಿ ಪಡ್ಕೊಂಡು ಬಂದು ಏನಾದ್ರು ಸ್ವಂತ ಉದ್ಯೋಗ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಮನೇಲಿ ಹೇಳ್ದಾಗ ಅವ್ರು ಒಪ್ಕೊಂಡ್ರ?
1: ಸರ್ ಒಪ್ಕೊಂಡ್ರು. ಹೇಳಿದ ತಕ್ಷಣ ಒಪ್ಕೊಂಡ್ರು ಸರ್. ಹೋಗಿ ಬಾ ಅಂತಂದ್ರಿ ಸರ್. ಕೆಂಚಳ್ಳಿ ಮೊಬೈಲ್ ರಿಪೇರಿ ಟ್ರೈನಿಂಗ್ ಇದೆ, ಸ್ವಂತ ಅಂಗಡಿ ಹಾಕೊಂಡು ವ್ಯವಹಾರ ಬಿಸ್ನೆಸ್ ಮಾಡ್ಬೋದು, ನಿಮ್ ಸಪೋರ್ಟ್ ಬೇಕು ನಮ್ಗೆ ಅಂತ ಹೇಳ್ಬಿಟ್ಟದೆ. ಅವ್ರಿಗೆ ಹೇಳೋದಿಂತ ಆಯ್ತು ಹೋಗಿ ಬನ್ನಿ ಅಂತಂದ್ರಿ ಸರ್.
0: ತದನಂತರ ಮೊಬೈಲ್ ರಿಪೇರಿ ತರಬೇತಿ ಎಷ್ಟು ದಿನಗಳ ತರಬೇತಿ ಆಗಿತ್ತು? ತರಬೇತಿಗೆ ಹೋದಂತ ಆರಂಭದ ದಿನಗಳಲ್ಲಿ ತಮ್ಗೆ ಏನೆಲ್ಲ ಅನುಭವ ಆಯ್ತು?
1: ಇನ್ನೇನು ಸಮಸ್ಯೆ ಎಲ್ಲ ಮಾಡ್ಬೋದು ಅನ್ಸ ಪ್ರಶ್ನೆ ಇಲ್ಲ. ಜಮೀನ್ ಕೆಲ್ಸ ಜಾಸ್ತಿ ಏನಿಲ್ಲ, ಅಷ್ಟೇನಿಲ್ಲ, ಮಾಡ್ಬೋದು ಅನ್ನೋ ಅಂತ ಅನ್ಸುತ್ತೆ ಸರ್. ಅದರಿಂದ ನಮ್ಗೆ ಸ್ವಲ್ಪ ಅಂಗಿಟ್ಮೇಲೆ ತರ ರೆಸ್ಪೆಕ್ಟ್ ಅನ್ನೋದು ಬರುತ್ತೆ ಅನ್ಕೊಟ್ಟದೆ ಗೊತ್ತಿತ್ತು ಸರ್.
0: ಎಷ್ಟು ದಿನದ ತರಬೇತಿ ಆಗಿತ್ತು ಒಟ್ಟು?
1: 1 ತಿಂಗಳು ಸರ್.
0: 30 ದಿನಗಳು?
1: 30 ದಿನಗಳು ಸರ್.
0: ಈಗ 30 ದಿನಗಳ ಕಾಲ ತಾವು ಕೆಂಚನಹಳ್ಳಿಯಲ್ಲೇನೆ ಉಳ್ಕೊಂಡು ತರಬೇತಿಯನ್ನು ಪಡ್ಕೊಂಡ್ರ ಅಥವಾ ಮನೆಯಿಂದ

0: ಹೋಗಿ ಬರ್ತಾ ಇದ್ರ?
1: ಅಲ್ಲೇ ಸರ್, ಅಲ್ಲೇ ಇದೆ ಸರ್, ಕೆಂಚನಹಳ್ಳಿಯಲ್ಲೇ ಇದೆ ಸರ್, 30 ಕಿಲೋಮೀಟರ್ ಅಲ್ಲೇ ಇದೆ.
0: ಆರಂಭ ದಿನಗಳಲ್ಲಿ ಏನೇನೆಲ್ಲ ನಿಮಗೆ ಮಾಹಿತಿಗಳನ್ನು ತಿಳಿಸೋದಾಗಿರ್ಬೋದು, ತರಗತಿಗಳನ್ನ ಮಾಡೋದಾಗಿರ್ಬೋದು ಅಥವಾ ಪ್ರಾಕ್ಟಿಕಲ್ಗಳನ್ನ ಮಾಡಿಸೋದಾಗಿರ್ಬೋದು, ಪ್ರತಿದಿನ ಏನೇನೆಲ್ಲ ಇರ್ತಾ ಇತ್ತು, ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಏನೆಲ್ಲ ತರಬೇತಿಗಳನ್ನ ತಬ್ಬಿ ಕೊಡ್ತಾ ಇದ್ರು?
1: ಬೆಳಗ್ಗೆ ಕ್ಲಾಸ್ ನಡೀತಿತ್ತು ಸರ್, ಮಧ್ಯಾಹ್ನ ಪ್ರಾಕ್ಟಿಕಲ್ ನಡೀತಿತ್ತು ಸರ್. ಮೊಬೈಲ್ ಸ್ಪೇರ್ ಪಾರ್ಟ್ಸ್ ಕಿಚ್ಚೋದಾಗ್ಲಿ, ಓಪನ್ ಮಾಡೋದಾಗ್ಲಿ, ಅದ್ರಲ್ಲಿ ಏನೇನ್ ಪಾರ್ಟ್ಸ್ ಗಳಿದೆ, ಏನೇನ್ ಇದಿದೆ ಅಂತ ಅನ್ಕೊಂಡೆಲ್ಲ ಇದ್ ಮಾಡ್ತಿರ್ ಸರ್, ಪ್ರಾಕ್ಟಿಕಲ್ ತೋರಿಸ್ತಿದ್ರು ಸರ್. ಅದು ಕಲ್ತ ನಂತರ ಬಂದು ಹೆಚ್ಚು ಕಮ್ಮಿ 8 ತಿಂಗಳು ಇದ್ದೆ ಸರ್ ನನ್ನ ಮನೇಲಿ, ಅಮೌಂಟ್ ಶಾರ್ಟೇಜ್ ಆಗಿ. ಅದರಿಂದ ಏನು ಮಾಡಕ್ ಆಗಿತ್ತಿಲ್ಲ ಸರ್. ಆನಂತರ ಸಾಲ ಸೂಲ ಮಾಡಿ ಅಂಗಡಿ ಹಾಕ್ತೇವೆ ಸರ್. ಇವಾಗ ಪರವಾಗಿ ಸರ್, ವ್ಯಾಪಾರ ನಡೀತಿದೆ.
0: ಈಗ 30 ದಿನಗಳ ಕಾಲ ತಾವು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಇಟ್ಕೊಂಡು ಅಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡ್ಕೊಳ್ಳಿಕ್ಕೆ ತಮಗೆ ಅಲ್ಲಿನ ವಾತಾವರಣ ಆಗಿರ್ಬೋದು, ಊಟ ವಸತಿ ಇದೆಲ್ಲ ಹೇಗೆ ಕಲ್ಪಿಸ್ಕೊಳ್ಳಾಗಿತ್ತು?
1: ಅಲ್ಲ ಚೆನ್ನಾಗಿತ್ತು ಸರ್, ಊಟದಲ್ಲಾಗ್ಲಿ ಆಗ್ಲಿ ಎಲ್ಲರೂ ಚೆನ್ನಾಗಿತ್ತು ಸರ್, ಕ್ಲಾಸ್ ಅಲ್ಲಾಗ್ಲಿ ಎಲ್ಲ ಚೆನ್ನಾಗಿತ್ತು ಸರ್. ಒಳ್ಳೆ ಊಟ ಇತ್ತು, ಮತ್ತೆ ಒಳ್ಳೆ ಕ್ಲಾಸ್ ನಡೀತಿತ್ತು ಸರ್. ಶಶಿಧರ್ ಸರ್ ಚೆನ್ನಾಗಿ ಕ್ಲಿಯರ್ ಆಗಿ ಹೇಳ್ಕೊಡ್ತಿದ್ರು, ಮತ್ತೆ ಒಳ್ಳೆ ಫ್ರೆಂಡ್ಸ್ ಇದ್ರು ಸರ್. ಬೆಳಗ್ಗೆ ಆಗ್ಲಿ, ಮಧ್ಯಾಹ್ನ ಆಗ್ಲಿ, ನೈಟ್ ಆಗ್ಲಿ ಒಳ್ಳೆ ಊಟ ಮಾಡ್ತಿದ್ರು, ಮತ್ತೆ ನೈಟ್ ಪ್ರಾಕ್ಟಿಕಲ್ ಕ್ಲಾಸ್ ತಗೋತಿದ್ರು ಸರ್. ಎಲ್ಲ ಚೆನ್ನಾಗಿತ್ತು ಸರ್, ವಾತಾವರಣ ಆಗ್ಲಿ, ಒಳ್ಳೆ ಬೆಡ್ ವ್ಯವಸ್ಥೆ ಇತ್ತು ಸರ್, ಊಟ ತಿಂಡಿ ಎಲ್ಲ ಚೆನ್ನಾಗಿತ್ತು ಸರ್. ಶಶಿಧರ್ ಸರ್ ಬಂದು ನೈಟ್ ಎಲ್ಲ ಮಾತಾಡ್ತಿದ್ರು ಸರ್, ಕ್ಲಾಸ್ ಬಗ್ಗೆ ಕೇಳ್ತಿದ್ರು, ವಾತಾವರಣ ಒಳ್ಳೆ ನಿದ್ದೆ ಬರ್ತಿತ್ತು ಸರ್.
0: ಈಗ ತಾವು ತಮ್ಮದೇ ಆದಂತ ಯಾವುದೇ ಮೊಬೈಲ್ ರಿಪೇರಿ ಮಾಡಿಸೋದಾಗಿರ್ಬೋದು, ಮೊಬೈಲ್ಗೆ ಸಂಬಂಧಿತ ಸಮಸ್ಯೆಗಳಿಗೆ ತಾವು ಬೇರೆಯವ್ರ ಹತ್ರ ಹೋಗಿ ಅದನ್ನು ರಿಪೇರಿ ಮಾಡಿಸ್ತಾ ಇದ್ರಿ. ಈಗ ಸ್ವತಃ ತಾವು ಈ ತರಬೇತಿಯನ್ನು ಪಡ್ಕೊಳ್ಳೋಂಥ ಸಂದರ್ಭದಲ್ಲಿ, ಪ್ರಾಕ್ಟಿಕಲ್ ಅನ್ನು ಮಾಡಿಸಿದ ಸಂದರ್ಭದಲ್ಲಿ ತಮಗೆ ಆ ಒಂದು ಸಣ್ಣ ಸಣ್ಣ ವಿಷಯಗಳು ಹೇಗೆ ಅರಿವಾಗ್ತಾ ಹೋಯ್ತು
1: ಸರ್? ಫಸ್ಟ್ ಈಗ ಒಂದು ಡಿಸ್ಪ್ಲೇ ಹಚ್ಚಿದ್ರು ಅಷ್ಟು ಅಮೌಂಟ್ ಕೊಡ್ಬೇಕಿತ್ತು. ಈಗ ನಾನೇ ಕಲ್ತರಿಂದ ಅದ್ರ ರೈಟ್ ಹೆಂಗ, ಅದು ವ್ಯವಹಾರ ಹೆಂಗ, ಬಿಸ್ನೆಸ್ ಹೆಂಗ ಅಂತ ಅರಿವಾಯ್ತು ಸರ್. ಚಾರ್ಜರ್ ತಿನ್ನಕ್ಕೂ 100 ರೂಪಾಯಿ ತಗೋತೀರ, ಪಿನ್ಗೆ ಎಷ್ಟು ಅಂತ ಗೊತ್ತಿರ್ಲಿಲ್ಲ ಸರ್. ಈಗ ಅದ್ರ ಬಗ್ಗೆ ಗೊತ್ತಾಯ್ತು ಸರ್, ಕಲ್ತದ್ದು ತುಂಬಾ ಒಳ್ಳೇದು ಅಂತ ಅನಿಸ್ತು ಸರ್ ನನ್ಗೆ.

0: ಈ ತರಬೇತಿಗೆ ತಮಗೆ ಭರಿಸಿದಂಥ ಫೀಸ್ ಆಗಿರ್ಬೋದು, ಮತ್ತು ನೀವು ಪಡ್ಕೊಂಡಂಥ ತರಬೇತಿ ವ್ಯವಸ್ಥೆ ಆಗಿರ್ಬೋದು, ಅದರ ಜ್ಞಾನ ಆಗಿರ್ಬೋದು, ಕೊಟ್ಟಂಥ ಫೀಸ್ಗೆ ಕಡಿಮೆ ಅನಿಸ್ತಾ ಜಾಸ್ತಿ ಅನಿಸ್ತಾ?
1: ಫೀಸ್ ಕಡಿಮೆ ಸರ್, ಯಾರು ಇಷ್ಟು ಹೇಳ್ಕೊಡಲ್ಲ ಸರ್. ನಾವು ಈಗ ಅದೊಂದು 1,000 ರೂಪಾಯಿಂದ ನಾವು ಮಾಡಕ್ ಏನು ಮಾಡಕ್ ಆಯ್ತಿರ ಸರ್. ಇವಾಗ ನಮ್ ಜೀವನ ನಡೆಸ್ಕೊಬೇಕು.
0: ಅಂದ್ರೆ ಕೇವಲ 1 ತಿಂಗಳ ಮೊಬೈಲ್ ರಿಪೇರಿ ತರಬೇತಿಗೆ ನಿಮ್ಮ ಹತ್ರ ಕೇವಲ 1,000 ಮಾತ್ರ ಫೀಸ್ ಅನ್ನ ಕಟ್ಸ್ಕೊಡ್ಲಾಗಿತ್ತು.
1: ಹೌದು ಸರ್. ಊಟ ತಿಂಡಿ ಆಗ್ಲಿ, ರೂಮ್ ಆಗ್ಲಿ, ವಸತಿ ಆಗ್ಲಿ, ಮತ್ತೆ ಕ್ಲಾಸ್ ಗಳಾಗ್ಲಿ, ಎಲ್ಲ ತರ ಸೌಲಭ್ಯ ಇತ್ತು ಸರ್. ಕ್ಯಾಬ್ನೆಟ್ ಫೀಸ್ ಕಟ್ಕೊಂಡು ಜಾಸ್ತಿ ತಿಳ್ಕೊಂಡಂಗಾಯ್ತು ಸರ್. ನಮ್ಗೆ ಇಷ್ಟು ಸೌಲಭ್ಯ ಅಂತ ಗೊತ್ತಿರ್ಲಿಲ್ಲ ಸರ್. ಅಷ್ಟು ಹೇಳಕ್ ಇಷ್ಟಪಡ್ತೀನಿ ಸರ್.
0: ಈಗ 30 ದಿನ ತರಬೇತಿ ಪಡ್ಕೊಂಡ್ ಬಂದ ನಂತರ ಮುಂದೆ ಏನ್ ಕ್ರಮ ತಗೊಂಡ್ರಿ?
1: ನಾನು ಸ್ವಲ್ಪ ಅಮೌಂಟ್ ಇಲ್ಲದ್ರಿಂದ ಬೇರೆಯವನಿಗೆ ಗಾಡಿ ಓಡಿಸಕ್ ಹೋಗ್ತಿದ್ದೆ ಸರ್.
0: ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ರ?
1: ಮತ್ತೆ ಬೇರೆ ಕೆಲ್ಸಕ್ಕೆ ಹೋಗ್ತಿದ್ದೆ ಸರ್, ಡ್ರೈವಿಂಗ್. ನಂತರ ಒಂದ್ 7-8 ತಿಂಗಳು ಅದೇ ಕೆಲ್ಸ ಮಾಡಿದೆ ಸರ್, ಡ್ರೈವಿಂಗ್ ಕೆಲ್ಸ ಮಾಡಿದೆ. ಆ ನಂತರ ಅಂಗಡಿ ಹಾಕ್ಬೇಕು ಅನ್ಸು ಸರ್. ಸ್ವಲ್ಪ ಅಮೌಂಟ್ ಸಿಕ್ತು, ಮತ್ತೆ ಸಾಲ ಮಾಡಿ ಅಂಗಡಿ ಹಾಕ್ಬೇಕು ಅನ್ಸು ಸರ್. ಅಂಗಡಿ ಹಾಕ್ಬಿಟ್ಟು
0: ತರಬೇತಿ ಪಡ್ಕೊಂಡ್ ಬಂದ ನಂತರನು ಕೂಡ 7-8 ತಿಂಗಳ ಕಾಲ ಬೇರೆ ಕಡೆ ಡ್ರೈವರ್ ಆಗಿ ಕೆಲ್ಸಕ್ಕೆ ಹೋಗ್ತಾ ಇದ್ರಿ? ಅಂದ್ರೆ ಪಡ್ಕೊಂಡಂತ ತರಬೇತಿ ಅನುಭವ ಆಗಿರುವುದರ ಜ್ಞಾನವನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಅಂಗಡಿ ಹಾಕ್ಲಿಕ್ಕೆ ನಿರ್ಧಾರ ಮಾಡ್ತೀರಾ? ತದನಂತರ ಅದಕ್ಕೆ ಬೇಕಾದಂತ ಹಣಕಾಸು ವ್ಯವಸ್ಥೆ ಆಗಿರ್ಬೋದು, ಬಂಡವಾಳ ಆಗಿರ್ಬೋದು, ಯಾವ ಮಾರ್ಗಗಳ ಮುಖಾಂತರ ಸೃಷ್ಟಿ ಮಾಡ್ಕೊಳ್ತೀರಾ? ನಮ್ಮ ಸಂಸ್ಥೆ ಕಡೆಯಿಂದ ಏನಾದ್ರೂ ಸಾಲ ಸೌಲಭ್ಯವನ್ನ ಪಡ್ಕೊಂಡ್ರ?
1: ಸಂಸ್ಥೆ ಕಡೆಯಿಂದ ಮಾಡ್ಕೊಳ್ಳಿಲ್ಲ ಸರ್, ನಾನು ಹೊರಗಡೆ ಇದ್ ಮಾಡ್ಕೊಂಡಿದ್ದೆ ಸರ್. ಸಂಸ್ಥೆ ಕಡೆಯಿಂದ ಇತ್ತು ಸರ್ ಸೌಲಭ್ಯ ಇತ್ತು ನಮ್ಗೆ, ಬಳಸ್ಕೊಂಡಿಲ್ಲ ಸರ್, ಇಲ್ಲೇ ಹೊರಗಡೆ ಇದ್ ಮಾಡಿದ್ರಿ ಸರ್.
0: ಅಂದ್ರೆ ಆತರ ಸಾಲ ಸೌಲಭ್ಯ ಇದ್ರು ಕೂಡ ತಾವು ಬೇರೆ ಕಡೆಯಿಂದ ಸಾಲದ ವ್ಯವಸ್ಥೆ ಮಾಡ್ಕೊಂಡು ಬಂಡವಾಳ ಹಾಕಿ ಅಂಗಡಿಯನ್ನ ಪ್ರಸ್ತುತ ಮಾಡಿದಿರಾ?
1: ಹೌದು ಸರ್.
0: ಪ್ರಸ್ತುತ ಎಲ್ಲಿ ಅಂಗಡಿಯನ್ನ ತೆರೆದಿದ್ದೀರಾ? ಪ್ರಸ್ತುತ ಹೇಗ್ ನಡೀತಾ ಇದೆ ಬಿಸ್ನೆಸ್? ಪ್ರಸ್ತುತ ಹೇಗ್ ನಡೀತಾ ಇದೆ ನಿಮ್ಮ ಬಿಸ್ನೆಸ್?
1: ಪರವಾಗಿಲ್ಲ ಸರ್, ನಡೀತಿದೆ ಚೆನ್ನಾಗಿ.
0: ಈಗ ತಾವು ಅಂಗಡಿ ಮಾಡಿದ ನಂತರನು ಕೂಡ ನಮ್ಮ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಿಂದ ತರಬೇತಿ ಕೊಟ್ಟಂತವರಾಗಿರ್ಬೋದು, ನಮ್ಮ ಸಂಸ್ಥೆಯ ಸಿಬ್ಬಂದಿ ವರ್ಗದವರು, ತಮ್ಮ ಬಿಸ್ನೆಸ್ ಯಾವ ತರ ನಡೀತಾ ಇದೆ ಅಂದ್ರ ಬಗ್ಗೆ ತಮ್ಮನ್ನ ಏನಾದ್ರು ಫಾಲೋ ಅಪ್ ಮಾಡಿದ್ದುಂಟ
1: ಸರ್? ಬಂದು ವಿಚಾರಿಸ್ಕೊತಿದ್ರು ಸರ್. ನಮ್ ಹುಡುಗಿಂಗ್ ಹಾಕೊಂಡಿದ್ದಾರೆ ಸುದೀಪ್ ಅವರು.

0: ಅಂತದನ್ನು ವಿಚಾರಿಸಿದ್ರು. ಸರ್ ಅವಾಗ ನನ್ನ ವ್ಯವಸಾಯ ಮಾಡಿ ಏನು ಬೆಲೆ ಸಿಕ್ತಿತ್ತಿಲ್ಲ ಸರ್. ಇವಾಗ ಸರ್ ಅಂಗಡಿ ಹಾಕಿದ್ಮೇಲೆ ನನಗೊಂದ್ಸರ ರೆಸ್ಪೆಕ್ಟ್ ಅನ್ನೋದು ಇದೆ ಸರ್. ಹಾಗ ಸರ್ ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿದ್ರು 500 ರೂಪಾಯಿ ಮೇಲೆ ದುಡಿಯಕ್ ಆಯ್ತಿಲ್ಲ ಸರ್. ಇವತ್ತು 500 ಮೇಲೆ ಲೆಕ್ಕ ಇದೆ ಸರ್ ನನಗೆ. ಡೈಲಿ 2,000 ಇಲ್ಲ 1,000 ಹಂಗ್ ಮಾಡ್ತೀನಿ ಸರ್. 2-3,000 ಮಾಡ್ತೀನಿ ಸರ್.
1: ಈಗ ತಮ್ಮ ಕುಟುಂಬದವರ ಸಹಕಾರದಿಂದ ತಾವು ಈ ತರ ಹೋಗಿ ತರಬೇತಿಯನ್ನ ಪಡ್ಕೊಂಡು ಬಂದು ಒಂದು ಸ್ವಉದ್ಯೋಗ ಮಾಡ್ಲಿಕ್ಕೂ ಕೂಡ ಕುಟುಂಬದವರ ಸಹಕಾರ ಬಹಳ ಮುಖ್ಯ ಆಗಿತ್ತು. ಈಗ ಸ್ವಂತ ಅಂಗಡಿ ಮಾಡ್ಕೊಂಡ್ಲಿದ್ದಕ್ಕೆ ಕುಟುಂಬದವರೆಲ್ಲ ಯಾವ ರೀತಿ ಸಪೋರ್ಟ್ ಮಾಡಿದ್ರು
0: ಸರ್? ದುಡ್ಡು ಕಸಲಾಗ್ಲಿ ಇಲ್ಲ ಒಂದು ಧೈರ್ಯದಲ್ಲಾಗ್ಲಿ ನನ್ಗ ಮಾಡು ನಾನು ಮಾಡ್ತೀನಿ ಸೋಲಾಗ್ಲಿ ಮಾಡು ನೋಡ್ತೀನಿ ಅಂತ ಅನ್ಕೊಂಡು ಬಿಡಿ ಮಾಡ್ತೀನಿ ಸರ್.
1: ಅವ್ರಿಗೆ ಎಷ್ಟು ಖುಷಿ ಇದೆ ಈಗ ನೀವು ಸ್ವಂತ ಉದ್ಯೋಗ ಮಾಡ್ಕೊಂಡು ಒಂದು ಅಂಗಡಿಯನ್ನ ನಡ್ಸ್ಕೊಂಡು ಹೋಗ್ತಿರೋದು?
0: ತುಂಬಾ ಖುಷಿ ಇದೆ ಸರ್. ಕೂಲಿ ಮಾಡ್ಕೊತೀನಿ ಅಂತ ಹೇಳಕ್ಕೆ ಇವಾಗ ಅವನೇ ಸ್ವಂತ ಅಂಗಡಿ ಇಟ್ಟಿದ್ದಾನೆ ಅಂತ ಹೇಳಕ್ಕೂ ತುಂಬಾ ಖುಷಿ ಆಗುತ್ತೆ ಸರ್.
1: ಈಗ ತಾವು ತರಬೇತಿ ಪಡ್ಕೊಳ್ಳೋಕೂ ಮುಂಚೆ ಒಂದು ಸ್ವಉದ್ಯೋಗ ಮಾಡೋಕ್ಕೂ ಮುಂಚೆ ಇನ್ನೊಬ್ಬರ ಹತ್ರ ಹೋಗಿ ಅವರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇದ್ರಿ ಒಬ್ಬ ಕೂಲಿ ಕಾರ್ಮಿಕನಾಗಿ. ಈಗ ಪ್ರಸ್ತುತ ಒಬ್ಬ ಮಾಲೀಕನಾಗಿ ಕೆಲಸ ಮಾಡ್ತಾ ಇದ್ರ, ಆಗ ನಿಮ್ಮನ್ನ ಜನ ನೋಡ್ತಾ ಇದ್ದಕ್ಕೂ ಈಗ ನಿಮ್ಮನ್ನ ಜನ ನೋಡಿ ಗೌರವಿಸೋದಕ್ಕೂ ಎಷ್ಟೆಲ್ಲ ಬದಲಾವಣೆಗಳಾಗಿದೆ?
0: ಹೌದು ಸರ್, ಅವಾಗ ಕೂಲಿ ಮಾಡಿದ್ರೆ ಬೆಲೆ ಇಲ್ಲ ಸರ್ ಇವತ್ತಿನ ದಿನ. ಅದರಿಂದ ಏನೋ ನಾನು ಒಂದು ಉದ್ಯೋಗ ಕಲ್ತ್ಕೊಂಡು ಸರ್ ಕೆಲಸ ಮೂವ್ಮೆಂಟ್ ಇಂದ ಈ ಉದ್ಯೋಗ ಕಲ್ತ್ಕೊಂಡು ತರಬೇತಿ ಪಡ್ಕೊಂಡು ಸರ್ ಏನೋ ನನ್ನ ಕಾಲ್ಮೇಲೆ ನಾನು ನಿಂತಿರೋದಕ್ಕೆ ನಮ್ಮ ಸಂಬಂಧಿಕರಲ್ಲಾಗ್ಲಿ ನಮ್ಮ ತಂದೆ ತಾಯಿಗಳಾಗ್ಲಿ ತುಂಬಾ ಖುಷಿ ಪಡ್ತಾರೆ ಸರ್. ನನಗೂ ಒಂದು ಖುಷಿ ಆಗುತ್ತೆ ಸರ್. ಸರ್ ಅಂಗಡಿನ ಇನ್ನೂ ಡೆವಲಪ್ ಮಾಡಿ ದೊಡ್ಡದಾಗಿ ಮಾಡ್ಕೊಂಡು ಸ್ವಲ್ಪ ಐಟಮ್ಗಳು ತಂದು ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್.
1: ಈಗ ಕೆಂಚಿನಲ್ಲಿ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರದಲ್ಲಿ ತಾವು ಪಡ್ಕೊಂಡಂತ ತರಬೇತಿಯಿಂದ ತಮ್ಮ ಜೀವನನೇ ಬದಲಾಯಿತು, ಒಬ್ಬ ಸ್ವ ಉದ್ಯೋಗಿ ಆಗ್ಲಿಕ್ಕೆ ಬಹಳಷ್ಟು ಸಹಕಾರಿ ಆಗ್ತು. ಅದೇ ರೀತಿ ಮೊಬೈಲ್ ರಿಪೇರಿ ಎಲ್ಲ ಎಲೆಕ್ಟ್ರಿಕಲ್ ಆಗಿರ್ಬೋದು, ಫ್ಯಾಷನ್ ಡಿಸೈನಿಂಗು, ಬ್ಯೂಟಿಷಿಯನ್ನು, ಈ ತರ ಬೇರೆ ಬೇರೆ ತರಬೇತಿಗಳನ್ನ ವಿವೇಕ ಗ್ರಾಮೀಣ ಜೀವನದಾರ ಕೇಂದ್ರ ಕ್ಯಾಂಚಿನಲ್ಲಿ ಸಿಗ್ತಾ ಇದೆ. ಈ ತರಬೇತಿಯನ್ನು ಪಡ್ಕೊಳ್ಳೋದ್ರಿಂದ ಯುವಕರ ಭವಿಷ್ಯದಲ್ಲಿ ಎಷ್ಟೆಲ್ಲ ಒಂದು ಬದಲಾವಣೆಯನ್ನ ಕಾಣಬಹುದು, ಒಂದು ಸ್ವ ಉದ್ಯೋಗ ಮಾಡೋ ಇಟಲಿ ದೇಶ ಎಷ್ಟೆಲ್ಲ ಅವಕಾಶವನ್ನ ಮಾಡಿಕೊಡುತ್ತೆ ಅನ್ನೋದು ಕುರಿತು ತಮ್ಮ ಮಾತುಗಳನ್ನ ಕೇಳ್ತಿರೋಂಥವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ?
0: ಸರ್ ಹುಡುಗರು ಕಲ್ತಿ ಚೆನ್ನಾಗಿ ಅವ್ರ ಜೀವನ ರೂಪಿಸ್ಕೋಬಹುದು ಸರ್. ಅದ್ರಂಗ ಏನು ಲಾಸ್ ಇಲ್ಲ ಸರ್. ಒಂದ್ ತಿಂಗಳು ನಾವು ಅಮೌಂಟ್ ಕೊಡೋದೇ ಅದು ತುಂಬಾ ಕಡಿಮೆ ಸರ್. ಅದ್ರಲ್ಲಿ ನಾವು 1,000 ರೂಪಾಯಿ ಎಲ್ಲೂ ಲೆಕ್ಕ ಇಲ್ಲ ಸರ್. ಅದು ಅದ್ ಕಲ್ತು ಸರ್ ನಾವು ಜೀವನ ರೂಪಿಸ್ಕೋಬಹುದು ಸರ್.
1: ಈಗ ಉತ್ತಮವಾದ ಶಿಕ್ಷಣ ಪಡೆದಿದ್ರು ಕೂಡ ನಾವು ಯಾವ್ದೇ ರೀತಿಯ ಒಂದು ಸರ್ಕಾರಿ ಉದ್ಯೋಗ ಪಡ್ಕೋತೀವಿ ಅನ್ನೋದು ಸಾಧ್ಯ ಇರಲ್ಲ, ಕಷ್ಟ ಇರುತ್ತೆ. ಆ ನಿಟ್ಟಿನಲ್ಲಿ ಈ ತರ ತರಬೇತಿಗಳನ್ನ ಪಡ್ಕೊಂಡು, ಅದು ಕಡಿಮೆ ಶಿಕ್ಷಣ ಪಡೆದಿರು, ಈ ತರ ತರಬೇತಿಗಳನ್ನ ಪಡ್ಕೊಂಡ್ರೆ ಭವಿಷ್ಯಕ್ಕೆಲ್ಲ ನಮ್ಮ ಜೀವನಕ್ಕೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ. ಈ ತರ ಕೆಲಸ ಕಾರ್ಯಗಳನ್ನ ನಮ್ಮ ಕೆಂಚಿನಳ್ಳಿ ವಿವೇಕ ಗ್ರಾಮೀಣ ಜೀವನಧಾರ ಕೇಂದ್ರದಿಂದ ಯಾವ ರೀತಿ ಮಾಡ್ಲಾಗ್ತಾ ಇದೆ ಅನ್ನೋ ಕುರಿತು ಕೊನೆಯದಾಗಿ ನಮ್ಮ ಕೇಳುಗರಿಗೆ ತಿಳಿಸಿ.
0: ಇಲ್ಲಿ ತುಂಬಾ ಲಾಭ ಅನ್ನೋದು ಇದೆ ಸರ್. ಕಲಿತು ಅವ್ರ ಜೀವನ ರೂಪಿಸ್ಕೋಬಹುದು ಸರ್. ವಿದ್ಯಾರ್ಥಿಗಳಾಗ್ಲಿ ಮತ್ತ ಯಾರು ಕಾಲ್ ಮೇಲೆ ನಿಂತ್ಕೊಂಡು ಅವ್ರ ಕಾಲ್ ಮೇಲೆ ನಿಂತ್ಕೋಬಹುದು ಸರ್. ಸರ್ಕಾರಿ ಕೆಲಸ ಎಲ್ಲರಿಗೂ ಸಿಗಕ್ ಹೋಗಲ್ಲ ಸರ್. ಇದು
1: ಹೌದು
0: ಏನೋ ಇವತ್ತಿನಂತ ಇವತ್ ಮೂಮೆಂಟ್ ಇಂದ ಸರ್ ಒಳ್ಳೆ ಉಪಯೋಗ ಮಾಡ್ಕೊಟ್ಟಿದ್ದಾರೆ ಸರ್.
2: ಕೇಂದ್ರ ಸಚಿವ ಅಮಿತ್ ಶಾ, ಆತ್ಮನಿರ್ಭರ ಭಾರತ ಪರಿಕಲ್ಪನೆ ವಿಶ್ವದ ಅಭಿವೃದ್ಧಿಗೆ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 174,000 ಕ್ವಿಂಟಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ವಾರ್ತೆಗಳ ವಿವರ. ದೇಶದ ಜನಸಂಖ್ಯಾ ಸಂರಚನೆಯನ್ನು ರಕ್ಷಿಸಿಕೊಳ್ಳುವಲ್ಲಿ ಗಡಿ ಭದ್ರತೆ ಮತ್ತು ಅಕ್ರಮ ವಲಸೆ ನಿವಾರಿಸುವುದು ಅತಿ ಮುಖ್ಯ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಅವರು ಗುಜರಾತ್ನ ಭುಜ್ನಲ್ಲಿ ಭಾರತ ಪಾಕಿಸ್ತಾನ ಗಡಿ ಉದ್ದಕ್ಕೂ ನಿರ್ಮಿಸಲಾದಂತಹ G7 ಮತ್ತು G13 ಗಡಿ ಔಟ್ಪೋಸ್ಟ್ಗಳನ್ನು ಇಂದು ಉದ್ಘಾಟಿಸಿದ ನಂತರ ಮಾತನಾಡಿದರು. ಗಡಿ ನಿರ್ವಹಣೆಯಲ್ಲಿ ಹೊಸದಾಗಿ 4 ಹಂತದ ರಕ್ಷಣಾ ವ್ಯವಸ್ಥೆ ಜಾರಿಗೆ ತರಲಾಗಿದೆ. ನುಸುಳುವಿಕೆಗೆ ಅವಕಾಶ ಇರದ, ಸೋರಿಕೆ ರಹಿತ ಭದ್ರತಾ ಜಾಲ ರೂಪಿಸಲು ಅತ್ಯಾಧುನಿಕ ಬೇಲಿ, ಡ್ರೋನ್ ಮತ್ತು ರೆಡಾರ್ಗಳನ್ನು ಬಳಸಲಾಗುತ್ತಿದೆ ಎಂದು ಗೃಹ ಸಚಿವರು ತಿಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಗಡಿ ವಿಚಾರ ಪ್ರಸ್ತಾಪಿಸಿದ ಗೃಹ ಸಚಿವ ಅಮಿತ್ ಶಾ, ಪಶ್ಚಿಮ ಬಂಗಾಳದಲ್ಲಿ ಹೊಸ ಸರ್ಕಾರ ಅಧಿಕಾರಕ್ಕೆ ಬಂದಿರುವ ಹಿನ್ನೆಲೆಯಲ್ಲಿ ದೀರ್ಘಾವಧಿಯಿಂದ ನೆನೆಗೆ ಬುದ್ಧಿಗೆ ಬಿದ್ದಿದ್ದಂತಹ ಅಂಶಗಳು ಕೊನೆಗೊಂಡಿವೆ. ಅಲ್ಲಿನ ರಾಜ್ಯ ಸರ್ಕಾರ ಗಡಿ ಬೇಲಿ ಹಾಕಲು 1 ವಾರದೊಳಗೆ ಅಗತ್ಯವಿರುವಂತಹ ಭೂಮಿಯನ್ನು ಒದಗಿಸಿದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಗೃಹ ಖಾತೆ ರಾಜ್ಯ ಸಚಿವರಾದಂತಹ ಹರ್ಷ

ಪತ್ನಿ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಆತ್ಮನಿರ್ಭರ ಭಾರತ ಪರಿಕಲ್ಪನೆಯು ಇಡೀ ವಿಶ್ವದ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಪ್ರಾಯಪಟ್ಟಿದ್ದಾರೆ. ಕರ್ನಾಟಕದ ದಾವಣಗೆರೆಯಲ್ಲಿಂದು UBDT ಇಂಜಿನಿಯರಿಂಗ್ ಕಾಲೇಜಿನ ಅಮೃತ ಮಹೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ, ಸ್ಟಾರ್ಟ್ಅಪ್ ಇಂಡಿಯಾ ಮತ್ತು ಸ್ಕಿಲ್ ಇಂಡಿಯಾದಂತಹ ಯೋಜನೆಗಳ ಮೂಲಕ ದೇಶದ ಯುವಶಕ್ತಿಗೆ ವ್ಯಾಪಕ ಅವಕಾಶಗಳನ್ನು ಕಲ್ಪಿಸಲಾಗಿದೆ.

0: ಜಾಗತಿಕ ಮಟ್ಟದಲ್ಲಿ ಮುನ್ನಡೆ ಸಾಧಿಸಲಿದೆ ಎಂದು ಅವರು ಹೇಳಿದ್ದಾರೆ. ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನೈತಿಕ ನಾಯಕತ್ವ ಕೂಡ ಹೊಂದಿದ ದೇಶದ ನಿರ್ಮಾತೃಗಳನ್ನು ರೂಪಿಸುವ ಗುರುತರ ಜವಾಬ್ದಾರಿ ಇಂಜಿನಿಯರಿಂಗ್ ಸಂಸ್ಥೆಗಳ ಮೇಲಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷ ನಿರ್ಮಲಾನಂದ ಸ್ವಾಮೀಜಿ, ಸಂಸದರು ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಸ್ತುತ ಹಣಕಾಸು ವರ್ಷದಲ್ಲಿ ಇಂಧನ ಬೆಲೆ ಏರಿಕೆ ನಡುವೆ ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಸಾಗಲಿದೆ ಎಂದು ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಾರ್ಷಿಕ ವರದಿಯಲ್ಲಿ ತಿಳಿಸಲಾಗಿದೆ. ಮಾರ್ಚ್ 2026ಕ್ಕೆ ಮುಕ್ತಾಯಗೊಂಡ ಅವಧಿಯಲ್ಲಿ ಆರ್ಬಿಐನ ತಪಶೀಲು ಪತ್ರ ಶೇಕಡಾ 20.6% ಹೆಚ್ಚಳ ದಾಖಲಿಸಿದೆ. ದೇಶೀಯ ಬಂಡವಾಳ ಹೂಡಿಕೆ, ಚಿನ್ನ ಮತ್ತು ವಿದೇಶಿ ಬಂಡವಾಳ ಹೂಡಿಕೆಗಳಲ್ಲಿ ಉಂಟಾದ ಏರಿಕೆಯಿಂದಾಗಿ ಸ್ವತ್ತು ಪ್ರಮಾಣ ಹೆಚ್ಚಳ ಕಂಡಿದೆ. ಖಾತೆಗಳ ಮರು ಮೌಲ್ಯಮಾಪನ, ನೋಟುಗಳ ವಿತರಣೆ, ಠೇವಣಿ ಹಾಗೂ ಇತರ ಅಂಶಗಳಿಂದ ಹೊಣೆಗಾರಿಕೆ ವಿಭಾಗ ಹೆಚ್ಚಳ ದಾಖಲಿಸಿದೆ. ಕಳೆದ ವರ್ಷ ಮಾರ್ಚ್ 31ಕ್ಕೆ 879.58 metric tons ಚಿನ್ನ ಸಂಗ್ರಹ ಪ್ರಸ್ತುತ 880.52 metric tons ಎಂದು ವರದಿಯಲ್ಲಿ ತಿಳಿಸಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಆಪರೇಷನ್ ಸಿಂಧೂರ್ ಕುರಿತಾದ ಸ್ಮರಣ ಸಂಚಿ ಬಿಡುಗಡೆಗೊಳಿಸಿದ ಸಚಿವರು, ಭಾರತ ಇದುವರೆಗೆ ಮಾಡಿದ ಎಲ್ಲಾ ಯುದ್ಧಗಳಿಗಿಂತ ಈ ಕಾರ್ಯಾಚರಣೆ ವಿಭಿನ್ನವಾಗಿದ್ದು 4 ದಿನಗಳ ಒಳಗೆ ಪಾಕಿಸ್ತಾನವನ್ನು ಕದನ ವಿರಾಮಕ್ಕಾಗಿ ಯಾಚಿಸುವಂತೆ ಮಾಡಿತು ಎಂದು ವಿವರಿಸಿದ್ದಾರೆ. ಸ್ಮರಣ ಸಂಚಿಕೆಯಲ್ಲಿ ವೀರ ಯೋಧರ ವೈಯಕ್ತಿಕ ಅನುಭವಗಳನ್ನು ಹಾಗೂ ನಾಯಕತ್ವ, ಧೈರ್ಯ, ಒತ್ತಡಗಳ ನಡುವೆ ಬದ್ಧತೆಯ ಪ್ರದರ್ಶನ ಮೊದಲಾದ ಒಳನೋಟಗಳನ್ನು ಒಳಗೊಂಡಿದೆ. ದೇಶದ ಸಾರ್ವಭೌಮತ್ವ ಹಾಗೂ ಸುರಕ್ಷತೆಗಾಗಿ ಇದು ಅಪ್ರತಿಮ ಯಶೋಗಾಥೆಯಾಗಿದೆ ಎಂದು ಅವರು ತಿಳಿಸಿದ್ದಾರೆ. ದೇಶದ ಎಲ್ಲ ತೈಲ ಶುದ್ಧೀಕರಣ ಘಟಕಗಳು ಗರಿಷ್ಠ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಅನಿಲ ದಾಸ್ತಾನು ಸಾಕಷ್ಟು ಇದೆ ಎಂದು ಸರ್ಕಾರ ತಿಳಿಸಿದೆ. ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ನವದೆಹಲಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರತಿದಿನ 92,000 metric tons ಎಲ್ಪಿಜಿ ಉತ್ಪಾದಿಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಬಂದರು, ಹಡಗು ಮತ್ತು ಜಲಮಾರ್ಗ ಸಚಿವಾಲಯದ ನಿರ್ದೇಶಕ ಉಪೇಶ್ ಕುಮಾರ್ ಮಾತನಾಡಿ, 270,000 metric tons ಕಚ್ಚಾ ತೈಲ ಹೊತ್ತು ತರುತ್ತಿರುವಂತಹ ನಿಸೋಸ್ ಕೆರೋಸ್ ಎನ್ನುವ ವ್ಯಾಪಾರಿ ಹಡಗು ಹರ್ಮುಜ್ ಜಲಸಂಧಿಯನ್ನು ದಾಟಿದ್ದು ಜೂನ್ 3ರಂದು ವಿಶಾಖಪಟ್ಟಣಂಗೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ದೇಶದಲ್ಲಿ ಬಿತ್ತನೆ ಬೀಜ ಲಭ್ಯತೆ ಖಾತರಿಪಡಿಸಲು 174,000 quintal ಬಿತ್ತನೆ ಬೀಜ ದಾಸ್ತಾನು ಇದೆ ಎಂದು ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿಂದು ಮುಂಗಾರು ಹಂಗಾಮಿನ ರಾಷ್ಟ್ರೀಯ ಸಮಾವೇಶದ 2ನೇ ದಿನದ ಸಂದರ್ಭದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ದೇಶದ 976,000 ರೈತನ ಗುರುತಿನ ಚೀಟಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ದೇಶದಲ್ಲಿ ಆಹಾರ ಧಾನ್ಯ ಉತ್ಪಾದನೆ ಇದುವರೆಗಿನ ಅತ್ಯಂತ ಗರಿಷ್ಠ 376 million tons ನಿರೀಕ್ಷೆ ಇದೆ ಎಂದು ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹೇಳಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಔಂಗ್ ಹೆಂಗ್ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮಿಸಲಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ನವದೆಹಲಿಯಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಮ್ಯಾನ್ಮಾರ್ ಅಧ್ಯಕ್ಷರು ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ಬಲವರ್ಧನೆ ಕುರಿತಂತೆ ವಿಚಾರ ವಿನಿಮಯ ನಡೆಸಲಿದ್ದಾರೆ. ಭಾರತ ಚೀನಾ ಗಡಿ ಕುರಿತು ಇತ್ತೀಚೆಗೆ ನಡೆದ ಸಲಹೆ ಮತ್ತು ಸಮನ್ವಯದ ಕಾರ್ಯಕಾರಿ ವ್ಯವಸ್ಥೆ ಸಭೆ ಬಗ್ಗೆ ಪ್ರಸ್ತಾಪಿಸಿದ ಜೈಸ್ವಾಲ್, ಚರ್ಚೆಗಳು ರಚನಾತ್ಮಕವಾಗಿದ್ದು ಉಭಯ ಪಕ್ಷಗಳು ಗಡಿ ನಿರ್ವಹಣೆ ಹಾಗೂ ಸಹಕಾರ ಕುರಿತಂತೆ ಚರ್ಚೆ ನಡೆಸಿದವು. ಭಾರತ ಗಡಿ ನದಿ ಕುರಿತಾದ ಮುಂದಿನ ಪರಿಣಿತರ ಸಭೆಯನ್ನು ಆದಷ್ಟು ಬೇಗ ಆಯೋಜಿಸುವ ಬಗ್ಗೆ ಒತ್ತಾಸೆ ನೀಡಿತು ಎಂದು ವಿವರವನ್ನು ನೀಡಿದರು. ಭಾರತ ಆಫ್ರಿಕಾಕ್ಕೆ ಮೊದಲ ಕಂತಿನ ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಸುತ್ತಿದ್ದು, ಉಗಾಂಡದಲ್ಲಿರುವಂತಹ ಭಾರತೀಯ ಐ ಕಮಿಷನರ್ ಸಿಡಿಸಿಎ ಕಚೇರಿಗೆ ಇಂದು ಅವುಗಳನ್ನು ಹಸ್ತಾಂತರಿಸಲಾಗಿದೆ ಎಂದು ಪ್ರಶ್ನೆಯೊಂದಕ್ಕೆ ಅವರು ಉತ್ತರ ನೀಡಿದ್ದಾರೆ. ಬಾಂಗ್ಲಾದೇಶಿ ಅಕ್ರಮ ವಲಸಿಗರ ಕುರಿತಂತೆ ಪ್ರತಿಕ್ರಿಯಿಸಿರುವ ಅವರು, ಭಾರತ 2,680 ಹೆಚ್ಚು ಪ್ರಕರಣಗಳನ್ನು ರಾಷ್ಟ್ರೀಯತೆಯ ಪರಿಶೀಲನೆ

0: ಗಾಗಿ ಬಾಂಗ್ಲಾದೇಶಕ್ಕೆ ಹಸ್ತಾಂತರಿಸಿದೆ. ಪರಿಶೀಲನೆಯ ನಂತರ ಆ ವ್ಯಕ್ತಿಗಳನ್ನು ಬಾಂಗ್ಲಾದೇಶಕ್ಕೆ ಕಳುಹಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ. ಭಾರತ ಅಮೆರಿಕ ವಾಣಿಜ್ಯ ಸಂಬಂಧ ಕುರಿತಂತೆ ಪ್ರಸ್ತಾಪಿಸಿದ ಅವರು, ಅಮೆರಿಕದ ನಿಯೋಗವೊಂದು ಮುಂದಿನ ವಾರ ಭಾರತಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯ ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ವೈಮಾನಿಕ ಹಾರಾಟಗಳಿಗೆ ಅನುಕೂಲವಾಗುವ ಮುಂದಿನ ತಲೆಮಾರಿನ ಹವಾಮಾನ ಮತ್ತು ಮಂಜು ಮಾಹಿತಿ ವ್ಯವಸ್ಥೆ ಸ್ಕೈಕಾಸ್ಟ್ ಅನ್ನು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಜಿತೇಂದ್ರ ಸಿಂಗ್ ಇಂದು ಉದ್ಘಾಟಿಸಿದರು. ಮಿಷನ್ ಮೌಸಮ್ ಉಪಕ್ರಮದಡಿ ಈ ವ್ಯವಸ್ಥೆ ಕಲ್ಪಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಡಾ ಜಿತೇಂದ್ರ ಸಿಂಗ್, ಹವಾಮಾನ ಬದಲಾವಣೆಗಳ ಸಂದರ್ಭದಲ್ಲಿ ಅದರಲ್ಲೂ ವಿಶೇಷವಾಗಿ ಚಳಿಗಾಲದಲ್ಲಿ ತೀವ್ರ ಮಂಜು ಕವಿದ ವಾತಾವರಣದ ಸಂದರ್ಭದಲ್ಲಿ ಹಾರಾಟ ನಿರ್ವಹಿಸಲು ಈ ಮಾಹಿತಿ ನೆರವಾಗುತ್ತದೆ. ಈ ಹೊಸ ವ್ಯವಸ್ಥೆಯಿಂದ ವಿಮಾನ ಹಾರಾಟ ವಿಳಂಬ, ಬದಲಿ ಮಾರ್ಗ ಸೇರಿದಂತೆ ಪ್ರಯಾಣಿಕರಿಗೆ ಉಂಟಾಗುವ ಅನಾನುಕೂಲಗಳನ್ನು ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದ್ದಾರೆ. ಈ ನೂತನ ವ್ಯವಸ್ಥೆ ಗಾಳಿ, ತೇವಾಂಶ, ಮಂಜು ವಿನ್ಯಾಸ ಕುರಿತಂತೆ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೈಜ ವೇಳೆ ಮಾಹಿತಿಯನ್ನು ನೀಡುತ್ತದೆ ಎಂದು ಸಚಿವ ಡಾ ಜಿತೇಂದ್ರ ಸಿಂಗ್ ಮಾಹಿತಿ ನೀಡಿದ್ದಾರೆ. ಚಂಡೀಗಢದ ಮಹಾರಾಜ ಸಿಂಗ್ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವಂತಹ ಟಿ20 ಕ್ರಿಕೆಟ್ನ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟಾನ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ತಂಡಗಳು ಮುಖಾಮುಖಿಯಾಗಿವೆ. ಟಾಸ್ ಗೆದ್ದ ರಾಜಸ್ಥಾನ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಿದೆ. ಎರಡೂ ತಂಡಗಳಿಗೆ ಈ ಪಂದ್ಯ ನಿರ್ಣಾಯಕವೆನಿಸಿದೆ. ಫೈನಲ್ ಗೇರುವ ಮತ್ತೊಂದು ಅವಕಾಶಕ್ಕಾಗಿ ಗುಜರಾತ್ ಟೈಟನ್ಸ್ ಮೊದಲನೆಯ ಕ್ವಾಲಿಫೈನಲ್ನಲ್ಲಿ ರಾಜಸ್ಥಾನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಸೋತು ಈ ಪಂದ್ಯ ಮೂಲಕ ಫೈನಲ್ ಗೇರುವ ತವಕದಲ್ಲಿದೆ. ಎಲಿಮಿನೇಟರ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಮಣಿಸಿ ಗೆಲುವಿನ ಭರವಸೆಯೊಂದಿಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಕಣಕ್ಕಿಳಿಯುತ್ತಿದೆ. ಈ ಪಂದ್ಯದಲ್ಲಿ ಗೆಲ್ಲುವ ತಂಡ ಇದೇ 31ರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಫೈನಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಐಪಿಎಲ್ 2026ರ ಟ್ರೋಫಿಗಾಗಿ ಸೆಣಸಾಟ ನಡೆಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜನಸಂಖ್ಯಾ ಸಂರಚನೆ ರಕ್ಷಣೆಗೆ ಅಕ್ರಮ ವಲಸೆ ನಿವಾರಣೆ ಅತ್ಯಗತ್ಯ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ. ಆತ್ಮನಿರ್ಭರ ಭಾರತ ಪರಿಕಲ್ಪನೆ, ವಿಶ್ವದ ಅಭಿವೃದ್ಧಿಗೆ ಭಾರತ ಪೂರಕ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅಭಿಮತ. ಪ್ರಮುಖ ಅಂಶಗಳ ಬೆಂಬಲದಿಂದಾಗಿ ದೇಶದ ಆರ್ಥಿಕತೆ ಬೆಳವಣಿಗೆ ಪಥದಲ್ಲಿ ಆರ್ಬಿಐ ವರದಿ. ರೈತರಿಗೆ ಪೂರೈಸಲು 1,74,000 ಕ್ವಿಂಟಾಲ್ ಬಿತ್ತನೆ ಬೀಜ ದಾಸ್ತಾನು ಸಂಗ್ರಹ, ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್. ಮ್ಯಾನ್ಮಾರ್ ಅಧ್ಯಕ್ಷ 5 ದಿನಗಳ ಭಾರತ ಭೇಟಿಗಾಗಿ ನಾಳೆ ಆಗಮನ. ಐಪಿಎಲ್ ಟಿ20 ಕ್ರಿಕೆಟ್ 2ನೇ ಅರ್ಹತಾ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಟಾಸ್ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಬ್ಯಾಟಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಹಾಗೆ ಸರ್, ಇದು ಮೊಬೈಲ್ ತರಬೇತಿ ಕ್ಲಾಸ್ ಅಲ್ಲಿ ಸರ್, ಇನ್ನೊಂದು ಏನಂದ್ರೆ ಐಸಿ ಕೆಲಸಗಳ ಬಗ್ಗೆ ಸ್ವಲ್ಪ ಕ್ಲಾಸ್ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ ಸರ್. ನಾನು ಅದು ನಮ್ದು ಈಗ ಬೇರೆ ಮುಂದೆ ಬರೋ ವಿದ್ಯಾರ್ಥಿಗಳಿಗೆ ಅದು ಅನುಭವ ಆಗ್ಬೇಕು ಅಂತ ಕೇಳ್ಕೊತೀನಿ ಸರ್. ಇದು ನಮ್ಮ ಅಣ್ಣನ ಸರ್, ಈಗ ಅವರು ವ್ಯವಸಾಯ ಮಾಡ್ಕೊಂಡಿದ್ದು ಆಗ ಎಲೆಕ್ಟ್ರಿಕಲ್ ರಿಪೇರಿ ಟ್ರೈನಿಂಗ್ ಹೋಗಿದ್ದು ಸರ್. ಈಗ ಅವರೇ ಅಂಗಡಿ ಹಾಕೊಂಡು ಸರ್ ಎಂಟ್ ಪೋಸ್ಟ್ ಅಲ್ಲಿ ಎಲೆಕ್ಟ್ರಿಕಲ್ ಮತ್ತೆ ಹಾರ್ಡ್ವೇರ್ ಅವರೇ ಕೆಲಸ ಮಾಡ್ಕೊತಿದಾರೆ, ಮತ್ತೆ ಅಂಗಡಿ ಓನಾಗಿ ಇಟ್ಕೊಂಡಿದ್ದಾರೆ ಸರ್. ನಾನು ತರಬೇತಿ ಕಲ್ತ್ಕೊಂಡು ಜೀವನ ರೂಪಿಸ್ಕೊಂಡಿದ್ದೀನಿ, ಹಾಗೆ ಬೇರೆಯವ್ರಿಗೂ ಸುದ ಹೇಳಿ ಅವ್ರ ಜೀವನ ರೂಪಿಸ್ಕೊಳಕ್ಕೆ ಮಾಡ್ತಿದ್ದೀನಿ. ಬೇರೆಯವ್ರ ಜೀವನ ರೂಪಿಸ್ಕೊಳ್ಳಂತ ಟ್ರೈನಿಂಗ್ ಬಗ್ಗೆ ಹೇಳ್ಕೊಡ್ತಿದ್ದೀನಿ. ಪ್ರತಿಯೊಬ್ರು ಕೂಡ ಆಸಕ್ತಿ ಇರೋರು ಪಡ್ಕೊಳ್ಳಿ.
2: ಬಹಳ ಸಂತೋಷ ಸುದೀಪ್ ಅವರ, ಇಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಏನು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಪ್ರಸ್ತುತ ಒಂದು ಸ್ವಉದ್ಯೋಗ ಮಾಡ್ತಿರುವಂಥ ಯಶೋಗಾಥೆಯನ್ನು ಕುರಿತು, ಈ ತರಬೇತಿ ಪಡ್ಕೊಂಡ್ರಿಂದ ಒಂದು ತಮ್ಮ ಒಂದು ಜೀವನದಲ್ಲಿ ಎಷ್ಟೆಲ್ಲ ಒಂದು ಬದಲಾವಣೆಯನ್ನು ತಂದಿದೆ. ಬೇರೊಬ್ಬರ ಹತ್ರ ಹೋಗಿ ತಾವು ಒಬ್ಬ ಕೂಲಿ ಕೆಲಸವನ್ನು ಮಾಡ್ತಿದ್ದಂಥವ್ರು ಒಬ್ಬ ಮಾಲೀಕರಾಗಿ ಒಂದು ಸ್ವಂತ ಉದ್ಯೋಗ ಮಾಡೋ ನಿಟ್ಟಿನಲ್ಲಿ ಈ ತರಬೇತಿ ತಮಗೆ ಎಷ್ಟೆಲ್ಲ ಅನುಕೂಲಕರವಾಗಿತ್ತು ಅನ್ನೋದು ಕುರಿತು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ತುಂಬಿದ ಧನ್ಯವಾದಗಳು.
1: ಥ್ಯಾಂಕ್ ಯು ಸರ್.
2: ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದಂತಹ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿಯನ್ನು ಪಡೆದು ಈ ಮುಖಾಂತರ ಒಂದು ಮೊಬೈಲ್ ರಿಪೇರಿಯ ವೃತ್ತಿಯ ಕುರಿತು ಒಂದಷ್ಟು ಕೌಶಲ್ಯವನ್ನು ಹೆಚ್ಚಿಸಿಕೊಳ್ಳುವ ಮುಖಾಂತರ ಪ್ರಸ್ತುತ ಒಂದು ಸ್ವಉದ್ಯೋಗವನ್ನು ಮಾಡ್ತಾ ಸ್ವಾವಲಂಬಿ ಜೀವನವನ್ನು ನಡೆಸಿರುವಂಥ ಯಶೋಗಾಥೆ ಕುರಿತು ಎಚ್ಚರಿಕೋಟೆ ತಾಲೂಕಿನ ಅಂತರ್ಸಂತೆಯ ಶ್ರೀಯುತ ಸುದೀಪ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರಿ. ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ತಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ, ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರ

ಪ್ರಿಯ ಕೇಳುಗರೆ, ಇದುವರೆಗೂ SVYM ನ VRLC ಕೇಂದ್ರದಲ್ಲಿ ಮೊಬೈಲ್ ರಿಪೇರಿ ತರಬೇತಿ ಪಡೆದು ಸ್ವಉದ್ಯೋಗದ ಅನುಭವದ ಕುರಿತು HDKOTE ತಾಲೂಕಿನ ಅಂತರಸಂತೆಯ ಶ್ರೀಯುತ ಸುದೀಪ್ ಅವರ ಜೊತೆಗಿನ ಯುವಚೇತನ ಸಂದರ್ಶನ ಕಾರ್ಯಕ್ರಮ ಬಿತ್ತರಗೊಂಡಿತು.

ಪ್ರಿಯ ಶ್ರೋತೃಗಳೇ, ಇನ್ನು ಮುಂದೆ ನಮ್ಮ ನಿಲಯದಿಂದ ಸುಮಧುರ ಹಳೆಯ ಕನ್ನಡ ಚಲನಚಿತ್ರ ಗೀತೆಗಳನ್ನೊಳಗೊಂಡ ಗಾನಗಂಧರ್ವ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಬನ್ನಿ ಕೇಳಿ ಬರೋಣ.

ಪ್ರಿಯ ಕೇಳುಗರೆ, ಇದುವರೆಗೂ ಗಾನಗಂಧರ್ವ ಕಾರ್ಯಕ್ರಮ ಬಿತ್ತರಗೊಂಡಿತು. ಪ್ರಿಯ ಕೇಳುಗರೆ, ಇಲ್ಲಿಗೆ ನಮ್ಮ ಕಾರ್ಯಕ್ರಮಗಳ ಪ್ರಸಾರವನ್ನು ಮುಕ್ತಾಯ ಮಾಡುತ್ತಿದ್ದೇವೆ. ಮುಂದಿನ ನಮ್ಮ ಪ್ರಸಾರದ ಸಮಯ ನಾಳೆ ಬೆಳಿಗ್ಗೆ 6:30 ಆರಂಭವಾಗುತ್ತದೆ. ನಮ್ಮ ಜನಧ್ವನಿ ಕಾರ್ಯಕ್ರಮಗಳ ಕುರಿತು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಲು ನಮಗೆ ಪತ್ರ ಬರೆಯಿರಿ. ನಮ್ಮ ವಿಳಾಸ: ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ, 3ನೇ ಮಹಡಿ, ವಿವೇಕಾನಂದ ಸ್ಮಾರಕ ಆಸ್ಪತ್ರೆ, ಹಂಚೀಪುರ ರಸ್ತೆ, ಸರಗೂರು. SMS ಮೂಲಕವೂ ಸಹ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಬಹುದು. ನಮ್ಮ ನಿಲಯದ ದೂರವಾಣಿ ಸಂಖ್ಯೆ 9900055119. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9900055119. ನಮಸ್ಕಾರ, ಶುಭರಾತ್ರಿ.